ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿಯ ಜೂನ್ ತಿಂಗಳ 15 ತಾರೀಕಿನ ಸೋಮವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುಣಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:35 ವಾರ್ತೆಗಳು, 7:45 ಮನೋಚಿಂತನ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ರೈತ ಧ್ವನಿ, 9:20 ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ, 9:50 ಮುಸ್ಸಂಜೆ, 10:20 ಗಾನಗಂಧರ್ವ ಕಾರ್ಯಕ್ರಮ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಬಿತ್ತರಗೊಳ್ಳುತ್ತಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಕಿರವರು ಪ್ರಸ್ತುತಪಡಿಸುವಂತಹ ಕರುನಾಡು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಂದು ಸಲ ಪ್ರವಾದಿ ಮೊಹಮ್ಮದ್ರು ತಮ್ಮ ಶಿಷ್ಯ ಅಲಿ ಜೊತೆಗೆ ಪ್ರವಾಸಕ್ಕೆ ಹೋಗ್ತಾ ಇದ್ರು. ದಾರಿಯಲ್ಲಿ ಹೋಗುವಾಗ ಒಬ್ಬ ಅಲಿ ಶತ್ರು ಓಡಿ ಬಂದ ಎದುರುಗಡೆ. ಬಂದವನೇ ಅಲಿ ಭುಜ ಹಿಡಿದು ತಳ್ಳಿ ಅವನ ಬಟ್ಟೆಯನ್ನು ಎಳೆದಾಡಿ ನೆಲಕ್ಕೆ ತಳ್ಳಿಬಿಟ್ಟ ಅವನು. ಆದ್ರೆ ಅಲಿ ಮಾತ್ರ ಒಂದೂ ಮಾತಾಡದೆ ನಗನಗ್ತಾ ಇದ್ದ. ಆ ಶತ್ರು ಅಲಿಯನ್ನು ಬೈಯೋಕ್ ಶುರು ಮಾಡಿದ. ಅದು ಏನ್ ಬೈಗಳು ಸರಮಾಲೆ ಅದು. ಆದ್ರೆ ಅಲಿ ಮುಖದ ಮೇಲೆ ಮಂದಹಾಸ ಮಾಯ ಆಗಲಿಲ್ಲ, ಕುಬ್ಬು ಗಂಟೆಕ್ಲಿಲ್ಲ, ಕೆಟ್ಟ ಮಾತು ಬರಲಿಲ್ಲ. ಶತ್ರುವಿನ ಕೆಟ್ಟ ಮಾತು ಹೊಗಳಿಕೆ ಅನ್ನೋ ಹಾಗೆ ನಗ್ತಾ ಇದ್ದ ಅವನು. ಕಣ್ಣಲ್ಲಿ ಶಾಂತಿ ಇತ್ತು, ಕರುಣೆ ಇತ್ತು. ಮುಂದೆ ಏನಾಯ್ತೋ ಗೊತ್ತಿಲ್ಲ. ಎರಡು ನಿಮಿಷಕ್ಕೆ ಅವನಿನ್ನೂ ಬೈತಾನೆ ಇದ್ದ. ನಿಧಾನವಾಗಿ ಅಲಿ ಕಣ್ಣಲ್ಲಿರುವಂತಹ ಕರುಣೆ ಮಾಯ ಆಗಿ ಕೋಪ ಉಕ್ಕೋಕ್ ಶುರುವಾಯ್ತು. ಶೆಟ್ಟಿನ ತುಟಿಗಳು ನಡುಗೋಕ್ ಶುರುವಾಯ್ತು. ಕುದೀತಾ ಇದ್ದ ಅವನು. ಕೆಳಗಡೆ ಬಗ್ಗಿ ಬಿದ್ದಿತ್ತಲ್ಲ ಕಲ್ಲು ಸುತ್ತಮುತ್ತಲೆಲ್ಲ, ಆ ಕಲ್ಲು ತಗೊಂಡು ಬೀಸಿ ಬೀಸಿ ಎಸೆಯೋಕ್ ಶುರು ಮಾಡಿದ್ದಂತೆ. ಅವನ ಹೃದಯದಲ್ಲಿ ಅವನು ಬೈದಿದ್ದಕ್ಕೆ ಪ್ರತಿಕಾಲಕ್ಕೆ ಬರೋಕ್ ಶುರುವಾಯ್ತು. ಮರಳಿ ಶತ್ರುವನ್ನು ಬೈಯೋಕ್ ಶುರು ಮಾಡಿದ. ಅಷ್ಟಕ್ಕೆ ಸಾಲಿಲ್ಲ, ಒರೆಯಿಂದ ಖಡ್ಗ ಎಳ್ಕೊಂಡು ಒರೆಯನ್ನು ಕೊಲ್ಲಬೇಕು ಅಂತ ಹೋದ. ವೈರಿನ ಖಡ್ಗ ಎಳ್ಕೊಂಬಂದ, ಯುದ್ಧ ಶುರುವಾಯ್ತು. ಇಲ್ಲಿವರೆಗೂ ಶಾಂತವಾಗಿ ಅವನ ಪಕ್ಕದಲ್ಲಿ ನಿಂತಿದ್ರಲ್ಲ ಪ್ರವಾದಿ ಮೊಹಮ್ಮದ್ರು. ಯಾವಾಗ ಇವನು ಖಡ್ಗ ಇಳಿದು ಹೊಡಿಯೋಕೆ ಹೋದ್ನೋ ಅಲ್ಲಿಂದ ಹೊರಟುಬಿಟ್ರು. ಇಬ್ಬರೇ ಶತ್ರು ದುರುಗುಟ್ಕೊಂಡು ನೋಡಿದ್ರು. ಸ್ವಲ್ಪ ಹೊತ್ತಿಗೆ ಜಗಳ ಶಾಂತ ಮಾಡಿದ್ರು ಬೇರೆದವ್ರು ಬಂದು. ಇವನಿಗೆ ಭಾಳ ಸಿಟ್ಟು ಬಂದ್ಬಿಡ್ತು ಅಲಿಗೆ. ಮೊಹಮ್ಮದ್ ನನ್ನ ಜೊತೆಗಿದ್ದವ್ರನ್ನ ಬಿಟ್ಟು ಹೋಗ್ಬಿಡೋದ ಕೈ ಬಿಟ್ಟು. ಹೀಗೇನೆ ಮರುದಿನ ಅವ್ರ ಕಡೆ ಹೋಗಿ ಹೇಳಿದ್ರಂತೆ, ಏನು ಸ್ವಾಮಿ ನಿಮ್ಮ ಬರ್ತೇನೆ, ನನಗೆ ಆಶ್ಚರ್ಯ ಆಯಿತು, ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದೀನಿ, ನಾನು ಜಗಳಾಡ್ತಾ ಇದ್ದೀನಿ, ಬಿಟ್ಟು ಹೋಗ್ಬಿಟ್ರೆ ನನ್ನ ರಕ್ಷಣೆ ಕೊಡಲಿಲ್ಲ ನನಗೆ. ಆಗ ಮೊಹಮ್ಮದ್ರ ಉತ್ತರ ಇದೆಯಲ್ಲ, ಇಷ್ಟು ಚೆನ್ನಾಗಿದೆ ಸ್ವಾಮಿ. ಅವ್ರು ಹೇಳಿದರು, ಸ್ನೇಹಿತ ಅಲಿ ತಪ್ಪು ತಿಳ್ಕೊಬೇಡಪ್ಪ, ನಿನ್ನ ಶತ್ರು ನಿಜವಾಗ್ಲೂ ಕ್ರೂರಿ ಮನುಷ್ಯ, ಬಲಾಢ್ಯ ಮನುಷ್ಯ. ಅವನೇನು ಬೈಯುವಾಗ ಮೊದಲೇ ಶಾಂತವಾಗಿದ್ದೆಯಲ್ಲ ನೀನು, ನಿನ್ನ ಕಣ್ಣೊಳಗೆ ಪ್ರೇಮ ಒಸರ್ತಾ ಇತ್ತು, ಅದನ್ನು ಕಂಡು ನನಗೂ ಭಾಳ ಸಂತೋಷ ಆಗಿತ್ತು, ಸಿಟ್ಟು ಬರಲಿಲ್ಲ ನಿನಗೆ ಅಂತ ಹೇಳಿ. ಇನ್ನೊಂದು ವಿಷಯ ನೀನು ಗಮನಿಸಲಿಲ್ಲ, ನಿನಗೆ ಕಾಣಿಸ್ಲಿಲ್ಲ ಅದು. ನೀನು ಯಾವಾಗ ಶಾಂತವಾಗಿ ನೀನು ವೈರಿ ಬೈಯೋದನ್ನು ಕೇಳ್ಕೊಂಡು ಸುಮ್ಮನೆ ಇದೆಯೋ, ನಿನ್ನ ಸುತ್ತಲೂ ಭಗವಂತನ 10 ಬಲಶಾಲಿಗಳಾದಂಥ ಸೈನಿಕರು ಸುತ್ತ ನಿಂತಿದ್ರು ನಿನ್ನ ರಕ್ಷಣೆ ಮಾಡೋದಕ್ಕೆ. ಯಾವಾಗ ನಿನ್ನ ಕಣ್ಣಿನಲ್ಲಿ ಪ್ರೀತಿ ಮಾಯ ಆಯಿತೋ, ನೀ ಉಗ್ರ ಆದಿಯೋ, ಹೃದಯದಲ್ಲಿ ಪ್ರತೀಕಾರ ಕಂಡಿತೋ, ನೀನು ನೋಡಲಿಲ್ಲ ಅದನ್ನು. ಆ ಕ್ಷಣದೊಳಗೆ ಭಗವಂತನ ಸೇವಕರಿದ್ದರಲ್ಲ ಎಲ್ಲರೂ ನೀನು ಬಿಟ್ಟು ಹೋಗ್ಬಿಟ್ರು. ಭಗವಂತನೇ ನೀನು ಬಿಟ್ಟು ಹೋದ, ನಾನೇನು ರಕ್ಷಣೆ ಮಾಡೋದು, ನಾನು ಹೊರಟುಬಿಟ್ಟೆ. ನಿನ್ನ ರಕ್ಷಣೆ ಭಾರ ನೀನೇ ತಗೊಂಡ ಮೇಲೆ ಭಗವಂತ ಯಾಕಬೇಕು ಆಮೇಲೆ ನಿನಗೆ? ಅಲ್ಲಿವರೆಗೂ ಭಗವಂತ ನಂಬ್ಕೊಂಡಿದ್ದೆ ನೀನು, ನಿನ್ನಲ್ಲಿ ಕೋಪ ಇರಲಿಲ್ಲ. ಯಾವಾಗ ನೀನೇ ಕೋಪ ತಗೊಂಡು ಖಡ್ಗ ಕೈಯಲ್ಲಿ ಹಿಡ್ಕೊಂಡ್ಯೋ ಅಂದ್ರೆ ನಿಂಗೆ ದೇವ್ರು ಬೇಕಿಲ್ಲ ಅಂದಂಗೆ ಆಯ್ತಲ್ಲ, ನಾನೇ ರಕ್ಷಣೆ ಮಾಡ್ಕೋತೀನಿ ಅಂದಂಗೆ ಆಯ್ತು. ನಿನ್ನ ರಕ್ಷಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ನಿನಗಿದ್ದಾಗ ನಾನೇ ಹಾಕಿರ್ಬೇಕು ಅಂತ ಬಂದೆ ಅಂತ ಅಲಿ ಕಾಲು ಹಿಡ್ಕೊಂಡಂತೆ. ನಿಜ ಸ್ವಾಮಿ, ಇದು ಎಲ್ಲಿ ಹಿಂಸೆ ಇದೆಯೋ, ಎಲ್ಲಿ ಕ್ರೌರ್ಯ ಇದೆಯೋ, ಅಲ್ಲಿ ಭಗವಂತನ ಕೆಲಸ ಇಲ್ಲ. ಅಲ್ಲಿ ನಾವು ಭಗವಂತನ ಹೆಸರು ಹೇಳಿ ಕ್ರೌರ್ಯಗಳನ್ನು ಹಿಂಸೆಗಳನ್ನು ಮಾಡ್ತೀವಿ. ಆದರೆ ಒಂದು ಸತ್ಯ, ಎಲ್ಲಿ ಕ್ರೌರ್ಯ ಇದೆಯೋ, ಎಲ್ಲಿ ಹಿಂಸೆ ಇದೆಯೋ, ಅಲ್ಲಿ ಭಗವಂತ ಇರೋಲ್ಲ. ಅವನು ಸಾಮ್ರಾಜ್ಯ ಏನಿದ್ರೂ ಪ್ರೀತಿ ವಿಶ್ವಾಸ ಅನುಕಂಪ ಕರುಣೆ ಅದಿರುವಂತಲ್ಲಿ. ನಮಗೆ ಭಗವಂತ ಬೇಕು ಅಂದರೆ ಆ ಗುಣಗಳನ್ನು ಆರಿಸ್ಕೊಳ್ಬೇಕೇ ಹೊರತಾಗಿ ಹಿಂಸೆ ಕ್ರೌರ್ಯವನ್ನಲ್ಲ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೆ ಲಿಯೇ ತಯಾರ್.
0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ. ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನ ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. SP ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರ್ತಕ್ಕಂತ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟ್ರೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು

0: ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ಧ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ, ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟ್ರವನ್ನು 2047 ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ HP ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ AV ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024 ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕ ಫಲ ಅಂತ ಅನ್ಕೊಂಡಿದ್ದೀನಿ. ಇನ್ನ ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ತಿವು ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾ, ಒಡಿಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಇದು ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು.

0: ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎ ವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 46 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಆಗುಂಬೆಯಸ್ತಮಯ
6: ಆಗುಂಬೆ ಅಸ್ತಮಯ
5: ದ್ರೋಣ ಪರ್ವತದುದಯ
6: ದ್ರೋಣ ಪರ್ವತದುದಯ
5: ತ್ಯಾಗರಾಜನ ಗಾನ
6: ತ್ಯಾಗರಾಜನ ಗಾನ
5: ವಾಲ್ಮೀಕಿ ಕವನ
6: ವಾಲ್ಮೀಕಿ ಕವನ
5: ಆಗಿಸವೆ ತಾವು ಇವು
6: ಆಗಿಸವೆ ತಾವು ಇವು
5: ಎಂ ಅಂತರಂಗದಿ ಸತ್ಯ
6: ಎಂ ಅಂತರಂಗದಿ ಸತ್ಯ
5: ಯೋಗ ಪುಲಕಾಂಕುರವ ಮಂಕುತಿಮ್ಮ
6: ಯೋಗ ಪುಲಕಾಂಕುರವ ಮಂಕುತಿಮ್ಮ.
4: ಸೊ ಅನುಭವಗಳು ನಾವು ನೋಡುವಂಥ ದೃಷ್ಟಿಯಿಂದ, ನಾವು ನೋಡುವಂಥ ವಸ್ತುಗಳಿಂದ, ನಾವು ಕೇಳೋಂಥ ವಿಚಾರಗಳಿಂದ ನಮ್ಮಲ್ಲಿ ಪ್ರೇರಿತವಾಗುತ್ತೆ, ಸ್ಫುರಿಸುತ್ತವೆ. ಹೊರಗಿನಿಂದ ನಾವೇನು ನೋಡ್ತೀವೋ ಅದು ಕೇವಲ ನೋಟವಾಗಿ ನಿಲ್ಲಲ್ಲ, ನಮ್ಮ ಮನಸ್ಸಿನಲ್ಲಿ ಕೆಲವು ಅಲೆಗಳನ್ನು ಅದು ತಾನಾಗಿಯೇ ಸ್ಫುರಿಸುತ್ತೆ. ಕೆಲವುದನ್ನು ನೋಡಿದಾಗ ನಮ್ಗೆ ಭಾಳ ಸಂತೋಷ ಆಗುತ್ತೆ ಅಲ್ವಾ? ಅಂತಹ ನಮಗೆ ಸಂತೋಷ ಕೊಡುವಂಥ ವಿಚಾರಗಳಲ್ಲಿ ಕೆಲವನ್ನು DVG ಇಲ್ಲಿ ಹೇಳ್ತಾರೆ. ಆಗುಂಬೆ, ನಾವು ಇದನ್ನು ಭಾಳ ಪ್ರಸಿದ್ಧವಾದಂಥ ಜಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅತಿ ಹೆಚ್ಚು ಮಳೆ ಬರುವಂಥ ಜಾಗ ಯಾವುದು ಅಂತಂದರೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗಿಂದಲೂ ಅದಕ್ಕೊಂದು ಪ್ರಶ್ನೆಗೆ ಒಂದು ಉತ್ತರ ಬರೀತಾ ಬರ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಆಗುಂಬೆಯಲ್ಲಿ ಅತಿ ಹೆಚ್ಚು ಮಳೆ ಬರುತ್ತೆ. ಪಶ್ಚಿಮ ಘಟ್ಟದಲ್ಲಿರುವಂತಹ ಈ ಆಗುಂಬೆಗೆ ಇನ್ನೊಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಿರುವಂಥ ಅಂಶ ಅಂತಂದರೆ, ಅಲ್ಲಿ ಸೂರ್ಯಾಸ್ತಮಯದ ಸಂದರ್ಭದಲ್ಲಿ ಸೂರ್ಯ ಕಾಣುವ ರೀತಿ, ಅದ್ಭುತವಾಗಿ ಕಾಣುವಂಥ ರೀತಿ, ಅದು ಎಲ್ಲರನ್ನೂ ವಿಸ್ಮಯಗೊಳಿಸುವಂಥ ಒಂದು ದೃಶ್ಯ. ಅದರಲ್ಲಿ ನಮ್ಮಲ್ಲಿ ಎಷ್ಟು ಜನ ನಾವು ನೋಡಿದೀವೋ ಗೊತ್ತಿಲ್ಲ. ನಾನು ಚಿಕ್ಕವನಾಗಿದ್ದಾಗ ಆಗುಂಬೆಗೆ ಹೋಗಿ ಅಲ್ಲಿ ಸೂರ್ಯಾಸ್ತವನ್ನು ನೋಡುವಂಥ ಅದೃಷ್ಟ ನನಗೆ ಸಿಕ್ಕಿತ್ತು. ಅದು ಅಲ್ಲಿ ಹೋದವ್ರಿಗೆಲ್ಲ ಅದು ಕಾಣಿಸುತ್ತೆ ಅಂತ ಕೂಡ ನಾವು ಹೇಳೋದಕ್ಕಾಗಲ್ಲ, ಯಾಕೆಂದರೆ ಅಕಸ್ಮಾತ್ ನಾವು ಹೋದಂಥ ದಿವಸ ಅಲ್ಲಿ ಮೋಡ

ಆವರಿಸ್ಬಿಟ್ಟಿತ್ತು ಅಂತಂದರೆ ನಾವು ಕಷ್ಟಪಟ್ಟು ಆಗುಂಬೆಗೆ ಹೋಗಲ್ಲಿ, ಚೆನ್ನಾಗಿರೋ ಜಾಗದಲ್ಲಿ ಕೂತರೂ ಕೂಡ ಅಸ್ತಮಯ ನಮಗೆ ಸರಿಯಾಗಿ ಕಾಣಿಸಲ್ಲ. ನಾವೇನು ಅನ್ಕೋತೀವಿ ಬೇರೆ ಕಡೆ ಎಲ್ಲ ಹೆಂಗೆ ಕಾಣಿಸುತ್ತೆ, ಸೂರ್ಯ ಗುಂಡಗಿರ್ತಾನೆ ಕೆಳಗಡೆಗೆ ಇಳಿತಾ ಹೋಗುತ್ತೆ, ಸುತ್ತಮುತ್ತ ಇರುವಂಥ ಆಕಾಶದ ಏನು ನಾವು ಭಾಗ ನೋಡ್ತೀವಿ ಅದರಲ್ಲೆಲ್ಲ ಬಣ್ಣ ಬದಲಾಗುತ್ತೆ, ಕಡೆಗೆ ಇಳಿತಾ ಇಳಿತಾ ಸೂರ್ಯ ಇಳಿದು ಹೋಗ್ತಾನೆ. ಆಗುಂಬೆಯ ಒಂದು ವೈಶಿಷ್ಟ್ಯ ಏನಂದರೆ ಅಲ್ಲಿ ಕೆಳಗೆ ಇಳಿತಾ ಇಳಿತಾ ಇಳಿತಾ ಆ ಸೂರ್ಯನ ಆಕಾರ ಬದಲಾಗ್ತಾ ಹೋಗುತ್ತೆ. ಗುಂಡಗಿದ್ದಂಥ ಆಕಾರ ಒಂದು ಸ್ವಲ್ಪ ಗೋಲ, ಒಂದು ಸ್ವಲ್ಪ ಮೊಟ್ಟೆ ಥರ ಆಗುತ್ತೆ, ಒಂದು ರೀತಿಯ ಕುಂಭ, ಒಂದು ಮಡಕೆ ರೀತಿಯಾಗುತ್ತೆ. ಸೊ ಹೀಗೆ ಏನೇನೋ ರೀತಿಯ ವಿಚಿತ್ರಗಳು ನಮಗಲ್ಲಿ ಗೋಚರವಾಗುತ್ತೆ. ಅದು ನೋಡ್ತಾ ನೋಡ್ತಾನೆ ನಮಗೆ ಆಚೆ ಈಚೆ ಏನಿದೆ ಅನ್ನೋದ್ರ ಕಡೆ ಸಂಪೂರ್ಣ ಗಮನ ಹೊರಟೋಯ್ತು. ಅಬ್ಬ ಎಂಥ ಸುಂದರವಾದಂಥ ದೃಶ್ಯ, ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಸೂರ್ಯನ ಈ ಬಿಂಬ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಾನಿದ್ದೀನಿ ಸೂರ್ಯ ಇದ್ದಾನೆ ಅಷ್ಟೇ, ಬೇರೆ ಇನ್ಯಾವುದಿಲ್ಲ ಅನ್ನೋಂಥ ಒಂದು ತಾದಾತ್ಮ್ಯ, ಅದು ಮತ್ತೆ ನಾನು ಬೇರೆ ಏನೂ ಇಲ್ಲ ಅನ್ನೋಂಥ ಯೋಗ. ಯೋಗ ಅಂದರೆ ಸೇರೋವಂಥದ್ದು. ಸೊ ನಾನಿದ್ದೀನಿ, ಆ ವಸ್ತು ಒಂದಿದೆ, ಬೇರೆ ಏನೂ ಇಲ್ಲ, ನಾನು ಆ ವಸ್ತು ಒಂದೇ ಆಗಿಬಿಟ್ವಿ ಅನ್ನೋಂಥ ಒಂದು ಭಾವ ಅದನ್ನು ನೋಡ್ತಾ ನೋಡ್ತಾ ನಮ್ಮ ಮನಸ್ಸಿನಲ್ಲಿ ಸ್ಫುರಿಸೋದಕ್ಕೆ ಸಾಧ್ಯ. ಹಾಗೆ ದ್ರೋಣ ಪರ್ವತದಲ್ಲಿ ಕೂತು ನಾವು ಸೂರ್ಯನ ಉದಯವನ್ನು ನೋಡಬೇಕಂತೆ. ಇಲ್ಲಿ ಆಗುಂಬೆಯ ಅಸ್ತಮಯ ಹೇಗೆ ಅದ್ಭುತವಾಗಿ ನಮಗೆ ಕಾಣಿಸುತ್ತೋ, ದ್ರೋಣ ಪರ್ವತದಲ್ಲಿ ಉದಯ, ಸೂರ್ಯನ ಉದಯ ಅದೇ ರೀತಿಯಲ್ಲಿ ಕಾಣಿಸುತ್ತಂತೆ. ಇದು ನೋಟದಿಂದ ನಮಗೆ ಆ ಯೋಗವನ್ನು, ಅಂದರೆ ಒಂದಕ್ಕೊಂದು ಬೆಸೆಯುವಿಕೆಯನ್ನು, ನನ್ನ ಮತ್ತು ಪರಮಾತ್ಮನ, ನನ್ನ ಮತ್ತು ಪರತತ್ವದ ಬೆಸೆಯುವಿಕೆಯನ್ನು ನೋಟದಿಂದ ಇವೆರಡು ನಮಗೆ ಸಾಧ್ಯ ಮಾಡುತ್ತೆ ಅಂದರೆ ಬರೀ ನೋಟದಿಂದಲೇ ನಾವು ಅದು ಮಾಡಬೇಕು ಅಂತ ಇಲ್ಲ, ಬೇರೆ ರೀತಿಯ ರಸಾನುಭವಗಳಿಂದಲೂ ಕೂಡ ನಮ್ಮ ಆ ಒಂದು ಯೋಗ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಹೇಗೆ, ಇಲ್ಲಿ ಉದಾಹರಣೆ ಕೊಡುವಂಥದ್ದು ಡಿ ವಿ ಜಿ ಅವರು ತ್ಯಾಗರಾಜನ ಗಾನ, ಒಂದು ಅದ್ಭುತವಾದಂಥ ಹಾಡು, ಬೇರೇನಿಲ್ಲ ಕೇವಲ ಒಂದು ಹಾಡು ಅಂತ ನಾವು ಅನ್ಕೋತೀವಿ ಕೆಲವು ಸರ್ತಿ, ಆದರೆ ಸುಶ್ರಾವ್ಯವಾಗಿ ಹಾಡಿರೋಂಥ, ಭಾವಪೂರ್ಣವಾಗಿ ಹಾಡಿರೋಂಥ, ಅರ್ಥಪೂರ್ಣವಾದಂಥ ಒಂದು ಹಾಡು ನಮ್ಮನ್ನು ಬೇರೆ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಆ ಅನುಭವ ನಮಗೆಲ್ರಿಗೂ ಎಷ್ಟೋ ಸರ್ತಿ ಆಗಿರುತ್ತೆ. ಹಳೆಯ ಚಲನಚಿತ್ರ ಗೀತೆ ಇರಬಹುದು, ಅಥವಾ ಯಾವುದೋ ಒಂದು ಅದ್ಭುತವಾದಂಥ ಭಾವಗೀತೆ ಇರಬಹುದು, ಸ್ತೋತ್ರವೇ ಆಗಿರಬೇಕು ಅಂತಲ್ಲ, ದೇವರನ್ನು ಕುರಿತಾದದ್ದೇ ಆಗಿರಬೇಕು ಅಂತ ಕೂಡ ಇಲ್ಲ, ಎಷ್ಟೋ ಸರ್ತಿ ಅದರಲ್ಲಿ ಮಾತು ಇರಬೇಕು ಅಂತ ಕೂಡ ಇಲ್ಲ, ಅದು ಕೇವಲ ಒಂದು ಒಂದು ವೀಣೆ, ಒಂದು ವಯಲಿನ್, ಒಂದು ವೇಣುನಾದ ಅಷ್ಟೇ ಸಾಕು, ಅದರ ಲಿರಿಕ್ಸ್, ಅದರಲ್ಲಿರುವಂಥ ಪದಗಳು ಏನು ಅಂತ ಕೂಡ ನಮಗೆ ಗೊತ್ತಾಗಬೇಕಾಗಿಲ್ಲ, ಆದರೆ ಆ ಸಂಗೀತದ ಒಂದು ಭಾವ ಏನಿದೆಯೋ ಅದು ನಮ್ಮ ಮನಸ್ಸಿನಲ್ಲಿ ಅನುಭವವನ್ನು ಉಂಟು ಮಾಡ್ತೇವೆ, ಆ ಅನುಭವ ನಮ್ಮನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ. ಸೊ ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ ನಾವು ಆ ತಾದಾತ್ಮ್ಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅಷ್ಟೇನಾ ಅಂದರೆ ಏನಿಲ್ಲ, ನಾನು ನೋಡೋದು ಇಲ್ಲ, ಕೇಳೋದಕ್ಕೂ ಅದ್ಭುತವಾದಂಥದ್ದೇನಿಲ್ಲ, ಅಂದರೆ ಏನೋ ಒಂದು ಓದ್ತಾ ಇದ್ದೀನಿ ಅಂತಂದಾಗ, ಒಬ್ಬ ಅದ್ಭುತವಾದಂಥ ಕವಿಯ ಒಂದು ರಚನೆ, ಆ ರಚನೆಯನ್ನು ಓದ್ತಾ ಓದ್ತಾ ನಾನು ಬೇರೊಂದು ಲೋಕಕ್ಕೆ ಹೊರಟೋಗ್ತೀನಿ. ಹಾಗೆ ಇಲ್ಲಿ ಡಿ ವಿ ಜಿ ಅವ್ರು ಕೊಡೋ ಒಂದು ಉದಾಹರಣೆ ವಾಲ್ಮೀಕಿದು, ವಾಲ್ಮೀಕಿಯ ರಾಮಾಯಣ, ವಾಲ್ಮೀಕಿ ಆದಿಕವಿ, ರಾಮಾಯಣ ಆದಿಕಾವ್ಯ ಅಂತ ನಾವು ನಂಬ್ಕೊಂಡಿದ್ದೀವಿ. ಸೊ ಅಲ್ಲಿ ರಾಮಾಯಣದ ಒಂದೊಂದು ಹಂತದಲ್ಲೂ ಕೂಡ ಕವಿ ಕೊಡೋಂಥ ವರ್ಣನೆ ಏನಿದೆ, ಆ ವರ್ಣನೆಯನ್ನು ಓದ್ತಾ ಓದ್ತಾ ನಮಗನ್ಸುತ್ತೆ ನಾನು ಅಲ್ಲೇ ಇದ್ದೀನೇನೋ ಅಂತ. ಸುಂದರಕಾಂಡದಲ್ಲಿ ಹನುಮಂತ ಹೇಗೆ ಲಂಕೆಗೆ ಹೋದ, ಲಂಕೆಯಲ್ಲಿ ಏನೆಲ್ಲ ಮಾಡ್ದ ಅನ್ನೋದನ್ನು ಕವಿ ವರ್ಣಿಸ್ತಾರೆ. ಆ ವರ್ಣನೆಯನ್ನು ನಾವು ಓದ್ತಾ ಓದ್ತಾ ನಾನೂ ಕೂಡ ಹನುಮಂತನಲ್ಲಿ ನೋಡ್ತಾ ಇದ್ದೀನೇನೋ ಅನ್ನೋಂಥ ಅನುಭವ ನನ್ನ ಮನಸ್ಸಿನಲ್ಲಿ ಸ್ಫುರಿಸೋದಕ್ಕೆ ಸಾಧ್ಯ. ಹಾಗೆ ಇತ್ತೀಚಿನ ಕವಿಗಳದ್ದು ಕೂಡ ನಾವು ನೋಡಿದಾಗ ಆ ಥರದ ಒಂದು ಹೃದಯಂಗಮವಾದಂಥ ವರ್ಣನೆ ನಾವು ಓದಿದಾಗ ಆ ಕವಿ ಏನನ್ನು ಅನುಭವಿಸಿ ಅದನ್ನು ಬರೆದ್ರೋ ಆ ಅನುಭವವನ್ನು ನಾವೂ ಕೂಡ ಆ ಕ್ಷಣದಲ್ಲಿ ಪಡ್ಕೊಳ್ತಾ ಇರ್ತೀವಿ. ಸೊ ನಾನು ಕೇವಲ ಪುಸ್ತಕ ಇಟ್ಕೊಂಡು ಓದ್ತಾ ಇರೋಂಥ ವ್ಯಕ್ತಿ ಆಗಿಲ್ಲ, ಈಗ ಆ ವರ್ಣನೆಯಲ್ಲಿರೋಂಥ ಕಥೆಯ ಒಂದು ಭಾಗವಾಗಿ ಹೋಗಿದ್ದೀನಿ. ಸೊ ನಾನು ಬೇರೆ ಅನ್ನೋಂಥ ಭಾವ ಕರಗೋಯ್ತು, ನಾನು ಆ ಒಂದು ಪರಿಸ್ಥಿತಿಯಲ್ಲಿ ಒಂದಾಗ್ಬಿಟ್ಟಿದ್ದೀನಿ. ಸೊ ಹಾಗೆ

0: ಒಂದನ್ನು ಇನ್ನೊಂದರ ಜೊತೆ ಒಂದಾಗುವಂಥದ್ದು ಯೋಗ, ಸೇರ್ಕೊಳ್ಳುವಂಥದ್ದು ಒಂದರ ಜೊತೆ ಒಂದು ಸೇರ್ಕೊಳ್ಳುವಂಥದ್ದು ಯೋಗ. ಸೊ ಆ ರೀತಿಯ ಯೋಗದ ಪುಲಕ, ಆ ಒಂದು ಸಂತೋಷ ಚಿಗುರೋದಿಕ್ಕೆ ಅಂಕುರವಾಗೋದಿಕ್ಕೆ ಸಾಧ್ಯವಲ್ವಾ? ಆ ರೀತಿಯ ಒಂದು ಸಾಕ್ಷಾತ್ಕಾರ ನಮ್ಮಲ್ಲಿ ನಾವು ಮಾಡಿಕೊಂಡ್ರೆ ಅದೇ ಪರಮ ತತ್ವ, ಅದೇ ಪರಮ ಸತ್ವ. ಸೊ ಆ ಒಂದು ತಾದಾತ್ಮ್ಯತೆಯನ್ನು ಅನುಭವಗಳ ಮೂಲಕ ನಾವು ಪಡ್ಕೊಳ್ಳೋದಿಕ್ಕೆ ಸಾಧ್ಯ. ನಾವು ಕಂಡ್ಕೋಬೇಕಾದಂಥ ವ್ಯತ್ಯಾಸ ಏನಪ್ಪ ಅಂತಂದರೆ, ಕಣ್ಣು ಆಗುಂಬೆಯ ಅಸ್ತಮಯವನ್ನು ನೋಡ್ತಾ ಇದೆ. ಸೊ ಅದನ್ನು ಬರೀ ನೋಡ್ತಾ ಇದೆ ಅಂತಂದರೆ ವರ್ಣನೆ ಮಾಡೋದಕ್ಕೆ ಸೂರ್ಯ ಗುಂಡಗಿದ್ದಾನೆ, ಸೂರ್ಯ ಕೆಳಗೆ ಹೋದ, ಇಷ್ಟು ಡಿಗ್ರಿ ಕೆಳಗೆ ಹೋದ, ಇಷ್ಟು ವ್ಯಾಸದ ವೃತ್ತ, ಸೂರ್ಯ ಇಷ್ಟಗಲ ಇದ್ದಾನೆ, ಅದ್ರ ಸುತ್ತೂರು ಈ ಕಲರ್ ಇದೆ. ನಾನು ಮೆಷರ್ ಮಾಡಿ ವರ್ಣನೆ ಮಾಡಿ ಬರಿತಾ ಹೋಗ್ಬೋದು, ಅದರಿಂದ ನನಗೆ ಸತ್ಯದ ಪುಲಕ ಅಂಕುರ ಆಗಲ್ಲ. ಆಗೋಂಥದ್ದು ಯಾವಾಗ? ಅದನ್ನು ಅನುಭವದಲ್ಲಿ ನಾನು ನೋಡಿದಾಗ. ಹಾಗೆಯೇ ವಾಲ್ಮೀಕಿಯ ಕವನವನ್ನು ನಾನು ಕೇವಲ ಕವನವಾಗಿ ಓದಿದರೆ ನನಗೆ ಪ್ರಯೋಜನ ಆಗಲ್ಲ, ಅದನ್ನು ನಾನು ಅನುಭವಿಸಿದಾಗ ಮಾತ್ರ ನನಗೆ ಪ್ರಯೋಜನ. ಗಾನ ಕೇವಲ ಕಿವಿ ಮೇಲೆ ಬೀಳೋಂಥ ಒಂದು ಸದ್ದು ಅಂತ ಮಾತ್ರ ಆದರೆ ಅದರಲ್ಲಿ ನನಗೆ ಸಂತೋಷ ಸಿಕ್ಕಲ್ಲ, ಅದನ್ನು ನಾನು ಅನುಭವಿಸಿದಾಗ ಮಾತ್ರ ನನಗೆ ಸಂತೋಷ. ಸೊ ಹಾಗೆ ಉತ್ತಮವಾದಂಥ ಅನುಭವಗಳು ನಮಗೆ ಪರಮ ಸತ್ಯದ ದೃಷ್ಟಿಯನ್ನು ನಮಗೆ ಕಾಣಿಸಿಕೊಡ್ತವೆ, ಸಾಕ್ಷಾತ್ಕಾರವನ್ನು ನಮಗೆ ಮಾಡಿಸ್ಕೊಡ್ತವೆ ಅನ್ನೋದು ನಾವು ಮರಿಬಾರದು.
1: ಕೇಳಿದರೆ ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 46 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಬೇರೆ ಬೇರೆ ಜನರಿಗೆ ನಿಮ್ಮ ಕುರಿತು ಬೇರೆ ಬೇರೆ ನಿರೀಕ್ಷೆಗಳಿರುತ್ತವೆ. ಈ ನಿರೀಕ್ಷೆಗಳು ಒಂದನೊಂದು ತುಳಿಯುತ್ತಿರುತ್ತವೆ. ನಿಮ್ಮ ಹೆಂಡತಿಗೆ ನೀವು ಸಂಜೆ 5:30 ಮನೆಗೆ ಬರಬೇಕು ಎಂಬ ನಿರೀಕ್ಷೆ ಇದ್ದರೆ, ನಿಮ್ಮ ಬಾಸ್ಗೆ ನೀವು ರಾತ್ರಿ 7:30 ಆಫೀಸಿನಲ್ಲಿರಬೇಕು ಎಂಬ ನಿರೀಕ್ಷೆ ಇರುತ್ತದೆ. ದಿನದಲ್ಲಿ ಇರುವುದು ಕೇವಲ 24 ಗಂಟೆಗಳಾದರೂ ನೀವು ನಿಮ್ಮ ತಂದೆ ತಾಯಂದಿರ, ನಿಮ್ಮ ಮಕ್ಕಳ, ನಿಮ್ಮ ಬಾಸ್ನ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಸಂಗಾತಿಯ ನಿರೀಕ್ಷೆಗಳನ್ನು ಪೂರೈಸಬೇಕಾದರೆ ನಿಮಗೆ ವಾಸ್ತವದಲ್ಲಿ ದಿನಕ್ಕೆ 60 ಗಂಟೆಗಳು ಬೇಕಾಗುತ್ತವೆ. ಈ ಹೆಚ್ಚುವರಿ ಸಮಯವನ್ನು ನಾನು ಎಲ್ಲಿಂದ ತರಲಿ ಎನ್ನುವುದೇ ಈಗಿರುವ ಪ್ರಶ್ನೆ. ಸದ್ಯದಲ್ಲಿ ನಿಮ್ಮ ಸಾಮರ್ಥ್ಯಗಳಿಗೆ ಮೀರಿದ ನಿರೀಕ್ಷೆಗಳನ್ನು ಜನರು ನಿಮ್ಮ ಮೇಲೆ ಇರಿಸಿಕೊಂಡಿದ್ದಾರೆ. ಅದನ್ನು ಶಪಿಸದಿರಿ. ಜನರು ನಿಮ್ಮಿಂದ ದೊಡ್ಡ ಸಂಗತಿಗಳನ್ನು ನಿರೀಕ್ಷಿಸುತ್ತಿರುವುದು ಒಂದು ಬಹುದೊಡ್ಡ ವರವೇ ಸರಿ. ಜನರು ನಿಮ್ಮನ್ನು ನೋಡಿ, ಹೋ, ಇವನಿಂದ ನಾವು ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದುಕೊಂಡು ನಿಮ್ಮಿಂದ ಯಾವುದೇ ನಿರೀಕ್ಷೆಗಳನ್ನು ಹೊಂದದೇ ಇದ್ದರೆ ಅದು ನಿಮಗೆ ಒಳ್ಳೆಯದು ಎಂದುಕೊಂಡಿದ್ದರೇನು? ನಿಮ್ಮ ಬಾಸ್ಗೆ ನಿಮ್ಮಿಂದ ಯಾವ ನಿರೀಕ್ಷೆಯೂ ಇರದಿದ್ದರೆ ನಿಮ್ಮನ್ನು ಕೆಲಸದಿಂದ ತೆಗೆದುಹಾಕಲಾಗುತ್ತದೆ. ಅವರೆಲ್ಲರೂ ನಿಮ್ಮಿಂದ ಹಲವಾರು ವಿಷಯಗಳನ್ನು ನಿರೀಕ್ಷಿಸುತ್ತಿದ್ದಾರೆ. ಇದು ನಿಮಗಿರುವ ಮಿತಿಗಳನ್ನು ಮೀರಿ ಹೋಗಲು ಮತ್ತು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಒಂದು ಸುವರ್ಣಾವಕಾಶ. ಇದರರ್ಥ ನೀವು ಎಲ್ಲರ ನಿರೀಕ್ಷೆಗಳನ್ನು ಪೂರೈಸಲು ಏನಾದರೂ ಅತ್ಯುತ್ತಮವಾದುದನ್ನು ಮಾಡುತ್ತೀರಿ ಎಂದೇ. ಅದೆಂದಿಗೂ

ಸಾಧ್ಯವಿಲ್ಲ. ಆದರೆ ಅವರೆಲ್ಲರೂ ಸಹ ನೀಡಬಹುದಾದಕ್ಕಿಂತ ಹೆಚ್ಚಿನದನ್ನು ನಿರಂತರವಾಗಿ ನಿಮ್ಮಿಂದ ನಿರೀಕ್ಷಿಸುತ್ತಿದ್ದರೆ ಅದರರ್ಥ ನಿಮ್ಮ ಜೀವನ ಚೆನ್ನಾಗಿ ನಡೆಯುತ್ತಿದೆ ಎಂದು. ನಿಮ್ಮ ಅಭ್ಯುದಯವನ್ನು ಆನಂದಿಸಿ, ಅದನ್ನು ದೂಷಿಸಬೇಡಿ. ನಿಮ್ಮಿಂದ ಮಾಡಲು ಸಾಧ್ಯವಾಗುವುದನ್ನು ಅತ್ಯುತ್ತಮವಾಗಿ ಮಾಡಿ ಅಷ್ಟೇ. ಇದು ನಿಮ್ಮ ಚಟುವಟಿಕೆಯಲ್ಲಿ ನಿಖರವಾಗಿರುವುದರ ಬಗ್ಗೆಯಲ್ಲ. ಜೀವನದಲ್ಲಿ ನಿಖರತೆ ಎನ್ನುವುದಂತೇನೂ ಇಲ್ಲ. ನಿಖರವಾಗಿ ಆಗುವ ಒಂದೇ ಒಂದು ವಿಷಯವೆಂದರೆ ಅದು ಸಾವು. ನೀವು ನಿಖರತೆಯನ್ನು ಬಯಸಿದರೆ ಅರಿವಿಲ್ಲದಂತೆಯೇ ನೀವು ಸಾವನ್ನು ಹುಡುಕುತ್ತಿರುತ್ತೀರಿ. ಜೀವನದಲ್ಲಿ ನಿಖರತೆಯನ್ನು ಹರಸಬೇಡಿ. ನೀವು ಯಾವುದೇ ನ್ಯೂನತೆಗಳನ್ನು ಹೊಂದಿಲ್ಲದ ಕಾರಣದಿಂದ ಜೀವನವು ಸುಂದರವಾಗುವುದಿಲ್ಲ. ಜೀವನವು ಸುಂದರವಾಗುವುದು ನೀವು ಮಾಡುವ ಎಲ್ಲವನ್ನು ಮನಃಪೂರ್ವಕವಾಗಿ ಮಾಡುತ್ತೀರಿ ಎಂಬ ಕಾರಣಕ್ಕಾಗಿ ಜೀವನವು ಎಂದಿಗೂ ಅತ್ಯುತ್ತಮವಾಗುವುದಿಲ್ಲ. ಏಕೆಂದರೆ ನೀವೀಗ ಎಂಥದ್ದೇ ರೀತಿಯಲ್ಲಾದರೂ ಕಾರ್ಯನಿರ್ವಹಿಸುತ್ತಿಲ್ಲೀರಿ. ಆದರೆ ಅದನ್ನು ನೀವು ಇನ್ನು ಸ್ವಲ್ಪ ಉತ್ತಮವಾಗಿ ಮಾಡಬಹುದು ಅಲ್ಲವೇ? ಆದ್ದರಿಂದ ಇಲ್ಲಿ ಅತ್ಯುತ್ತಮ ಎನ್ನುವ ಪ್ರಶ್ನೆಯಿಲ್ಲ. ದೊಡ್ಡ ನಿರೀಕ್ಷೆಗಳಿರುವಾಗ ಮಾತ್ರ ನೀವು ನಿಮ್ಮ ಮಿತಿಗಳನ್ನು ಮೀರಿ ವಿಸ್ತರಿಸಿ ಹೋಗುತ್ತೀರಿ. ನೀವು ವಿಸ್ತರಿಸಿಕೊಳ್ಳಬಹುದು ಎಂದಾದರೆ ನೀವಿನ್ನು ನಿಮ್ಮ ಮಿತಿಯನ್ನು ತಲುಪಿಲ್ಲ ಎಂದರ್ಥ. ಯಾವುದೇ ನಿರೀಕ್ಷೆಗಳು ಇಲ್ಲದೆ ಹೋದರೆ ನೀವು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಎಂದಿಗೂ ಕಂಡುಕೊಳ್ಳುವುದಿಲ್ಲ. ಯಾರ ನಿರೀಕ್ಷೆಗಳು ಇಲ್ಲದೆಯೇ ನಿಮ್ಮನ್ನು ನೀವು ನಿಮ್ಮ ಪರಮಮಿತಿಗೆ ವಿಸ್ತರಿಸಿಕೊಳ್ಳಲು ಸಂಪೂರ್ಣವಾಗಿ ಬೇರೆಯದ್ದ ರೀತಿಯ ಪ್ರಜ್ಞೆ ಮತ್ತು ಜಾಗೃತಿಯ ಅವಶ್ಯಕತೆ ಇರುತ್ತದೆ. ಅದಕ್ಕಾಗಿ ನಿಮ್ಮೊಳಗಿನ ಬೇರೆ ಒಂದು ಅಂಶ ಬೇಕಾಗುತ್ತದೆ. ಸದ್ಯಕ್ಕೆ ನೀವು ಹಾಗಿಲ್ಲ. ಜನರ ನಿರೀಕ್ಷೆಗಳಿಂದ ಮಾತ್ರ ನೀವು ಮುನ್ನಡೆಯುತ್ತಿದ್ದೀರಿ. ಹಾಗಾಗಿ ಅವರು ನಿಮ್ಮಿಂದ ದೊಡ್ಡ ದೊಡ್ಡ ವಿಷಯಗಳನ್ನು ನಿರೀಕ್ಷಿಸಲು ಬಿಡಿ. ನೀವು ಪರಿಸ್ಥಿತಿಗಳನ್ನು ನಿಮ್ಮ ಕೈಲಾದ ಮಟ್ಟಕ್ಕೆ ನಿಭಾಯಿಸಿ. ಕೆಲವೊಂದು ಸಂಗತಿಗಳು ಯಾವಾಗಲೂ ನಿಮ್ಮ ನಿಯಂತ್ರಣದಿಂದ ಹೊರಗಿರುತ್ತವೆ. ನೀವು ಹೆಚ್ಚು ಹೆಚ್ಚು ವಿಷಯಗಳಲ್ಲಿ ತೊಡಗಿಸಿಕೊಂಡಂತೆಲ್ಲ ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ವಿಷಯಗಳು ತಪ್ಪಾಗುತ್ತವೆ. ಆದರೆ ಅದಕ್ಕಿಂತ ಹೆಚ್ಚು ವಿಷಯಗಳು ಸರಿಯಾಗಿ ನಡೆಯುತ್ತವೆ. ಯಾವುದನ್ನಾದರೂ ಪೂರೈಸುವೆನೋ ಇಲ್ಲವೋ ಎಂಬ ಪರಿಭಾಷೆಯಲ್ಲಿ ನೀವು ನಿಮ್ಮ ಜೀವನದ ಗುಣಮಟ್ಟ ಅಥವಾ ನಿಮ್ಮ ಜೀವನದ ಯಶಸ್ಸನ್ನು ಅಳೆಯಬಾರದು. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದ್ದರೆ ಎನ್ನುವುದರ ಮೇಲೆ ಅದನ್ನು ಅಳೆಯಬೇಕು. ನಿಮ್ಮ ಸಾಮರ್ಥ್ಯ, ಪರಿಸ್ಥಿತಿಗಳು ಮತ್ತು ಇನ್ನಿತರೆ ಸಂಗತಿಗಳು ಹೇಗೆ ಕೂಡಿ ಬರುತ್ತವೆ ಎನ್ನುವುದಕ್ಕೆ ಅನುಸಾರವಾಗಿ ಏನಾಗಬೇಕೋ ಅದು ಆಗುತ್ತದೆ. ಅದರಲ್ಲಿ ಅನೇಕ ವಿಷಯಗಳು ಒಳಗೊಂಡಿರುತ್ತವೆ. ಆದರೆ ನಿಮ್ಮ ಜೀವನದಲ್ಲಿ ನಿಮಗೇನು ಮುಖ್ಯವೋ ಅದಕ್ಕಾಗಿ ನಿಮ್ಮನ್ನು ನೀವು ನೂರಕ್ಕೆ ನೂರರಷ್ಟು ಸಮರ್ಪಿಸಿಕೊಂಡಿದ್ದೀರೆ ಅದೇ ಪ್ರಶ್ನೆ. ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದನ್ನು ನೀವು ಕೈಗೆತ್ತಿಕೊಂಡಿಲ್ಲ. ನೀವೇನಿದ್ದರೂ ಕೆಲಸಕ್ಕೆ ಹೋಗುತ್ತೀರಿ, ನಿಮ್ಮ ಕುಟುಂಬವನ್ನು ನಿರ್ವಹಿಸುತ್ತೀರಿ. ಇದು ಕೇವಲ ಬದುಕುಳಿಯುವಿಕೆ ಅಷ್ಟೇ. ಅದೇನು ಅಂತಹ ದೊಡ್ಡ ವಿಷಯವಲ್ಲ. ಇದನ್ನು ಮಾಡಲು ವಿಶೇಷವಾದದ್ದೇನು ಬೇಕಿಲ್ಲ. ಆದರೆ ಬಹಳಷ್ಟು ಜನರು ಇದನ್ನು ತಮ್ಮ ಜೀವಿತಾವಧಿಯ ಪ್ರಯಾಸವನ್ನಾಗಿಸಿಕೊಂಡಿದ್ದಾರೆ. ಅವರ ಇಡೀ ಜೀವನದ ಉದ್ದೇಶ ಹೊಟ್ಟೆ ಪಾಡಿಗಾಗಿ ಕೆಲಸ ಮಾಡಿ ಹೇಗೋ ಒಂದು ಬದುಕುಳಿಯುವುದೇ ಆಗಿದೆ. ಅದು ಹಾಗೆಯೇ ಇರಬೇಕು ಎಂದೇನಿಲ್ಲ. ಮಾನವರು ಇದಕ್ಕಿಂತ ಬಹಳಷ್ಟು ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಈ ಸಾಮರ್ಥ್ಯವು ಅಭಿವ್ಯಕ್ತವಾಗಬೇಕಾದರೆ ನಿಮ್ಮ ಮನಸ್ಸು ಸಾಕಷ್ಟು ತಿಳಿಯಾಗಬೇಕು. ಇದನ್ನು ಮಾಡಲು ಸರಳ ಸಾಧನ ಮತ್ತು ಅಭ್ಯಾಸಗಳಿವೆ. ಅವುಗಳನ್ನು ನೀವು ನಿಶ್ಚಿತ ಅವಧಿಯವರೆಗೆ ಮಾಡಿದರೆ ನಿಮ್ಮ ಮನಸ್ಸು ತಿಳಿಯಾಗುವುದನ್ನು ನೀವೇ ನೋಡುತ್ತೀರಿ ಮತ್ತು ನೀವು ಯಾವುದೇ ವಿಷಯಗಳನ್ನು ಸ್ಪಷ್ಟವಾಗಿ ನೋಡಬಲ್ಲವರಾಗುತ್ತೀರಿ. ಏಕೆಂದರೆ ಇದು ನಿಮ್ಮ ಸಾಮರ್ಥ್ಯದಿಂದ ಆಚೆಗೆ ಇರುವಂಥದ್ದಲ್ಲ. ಇದು ನೀವು ಮಾಡಬಹುದಾದಂತಹ ವಿಷಯವಾಗಿದ್ದು ಅದನ್ನು ನಿಮಗಾಗಿ ಸಾಧ್ಯವಾಗಿಸಿಕೊಳ್ಳಲು ನೀವು ಬದ್ಧರಾಗಬೇಕು. ಪ್ರಿಯ ಕೇಳುಗರೇ, ಕೇಳದರಲ್ಲಷ್ಟೊತ್ತು ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ.

0: ಪ್ರಿಯ ಕೇಳುಗರೆ, ಇದುವರೆಗೂ ಜನರ ನಿರೀಕ್ಷೆಗಳು ನಿಮ್ಮನ್ನು ಕೆಳಕ್ಕೆ ತಳ್ಳುತ್ತಿವೆಯೇ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೋವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೋವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993 ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೋವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025 ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೋವಾಕಿಯಾ ಭೇಟಿ ಮತ್ತು 2026 ಫೆಬ್ರವರಿಯಲ್ಲಿ ಸ್ಲೋವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಎ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಟಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ G7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ

0: ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ ಯುಜಿ ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ neet.nta.nic.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ಧವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. June 19 ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ಧ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ ಸಿಐಡಿ ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ ಸಿಐಡಿ ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲೆಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೂಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ಧ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿವೆ.

ಇದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7

0: ಹಾರ್ಮೋಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೋಚಿಂತನ. ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ವಿಷಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳು. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಾನವಿಕಾ ಕಪೂರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ.
1: ಇವರು ಮನಃಶಾಸ್ತ್ರಜ್ಞರು, ನಿಮಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿರುವಂತಹವರು,
0: ಹಾಗೂ ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಬೆಂಗಳೂರು ಇಲ್ಲಿನ ವಿಸಿಟಿಂಗ್ ಪ್ರೊಫೆಸರ್ ಕೂಡ.
2: ಈಗ ಒಂದು ಪ್ರಶ್ನೆ ಇದೆ, ಅದು ಪಲ್ಲವಿ ಕಾರ್ವಿ ಅವರು ಹೇಳ್ತಾರೆ.
3: ಎಲ್ಲರಿಗೂ ನಮಸ್ತೆ. ಇಂದಿನ ಮೊದಲ ಪ್ರಶ್ನೆ, 17 ವರ್ಷ, ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಗೂ ಮಾತಾಡಲ್ಲ, ಆತಂಕ ಹಾಗೂ ಭಯ ಗಾಬರಿ, ಜನರ ಹತ್ರ ಬೆರಿಲಿಕ್ಕೆ ಕಷ್ಟ, ಸಾಯೋ ಆಲೋಚನೆಯೂ ಬರುತ್ತಂತೆ. ಈ ಸಮಸ್ಯೆ ಹುಡುಗನಿಗಷ್ಟೇ ಅಲ್ಲ, ಅವ್ರ ತಾಯಿಗೆ ಹಾಗೂ ಅವರ ಮಗಳಿಗೂ ಸಹ ಈ ತೊಂದರೆ ಇದೆ. ಇದಕ್ಕೇನ್ ಪರಿಹಾರ ಹೇಳ್ತೀರಾ?
4: ಯಾವುದೇ ಕಾಯಿಲೆ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಮನೆಯಲ್ಲಿ ಎಲ್ರಿಗೂ ಇದ್ರೆ ಅದರಿಂದ ನಮ್ಗೆ ಸ್ವಲ್ಪ ಆತಂಕ ಆಗ್ತದೆ. ಏನಂದ್ರೆ ಈ ಮಗು ಮೊದ್ಲಿಂದ ಹೀಗಿದೆ, ಫ್ಯಾಮಿಲಿಯಲ್ಲಿ ಉಳಿದ ಮೆಂಬರ್ಸ್ಗೂ ಇದೆ, ಅದರ ಅರ್ಥ ಇದು ಸ್ವಲ್ಪ ಪ್ರಾಬ್ಲಮ್ ನಾವು ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಇದನ್ನು ಡೆಫಿನೆಟ್ಲಿ ಸೈಕಾಟ್ರಿಸ್ಟ್ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತೆ ಸ್ಪೆಷಲಿ ಸುಯಿಸೈಡ್ ರಿಸ್ಕ್ ಇದ್ರೆ, ನೆಕ್ಸ್ಟ್ ವೀಕ್ ಅದ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಇದ್ರೆ ಖಂಡಿತ ಕನ್ಸಲ್ಟ್ ಮಾಡಬೇಕಾಗ್ತದೆ. ಆದ್ರೆ ಫ್ಯಾಮಿಲಿಯಲ್ಲಿ ಎಲ್ರಿಗಿದ್ರೆ ಒಂದು ಒಬ್ರನ್ನೊಬ್ರು ನೋಡಿ ಕಲಿಬಹುದು. ಅವ್ರು ಎಲ್ಲರೂ ಸೈಲೆಂಟ್ ಆಗಿ ಯಾರು ಮಾತಾಡದೆ ಇದ್ರೆ ಅದನ್ನು ನೋಡಿ ಕಲಿತಾರೆ. ಇನ್ನೊಂದು, ಅವರಿಗೆ ನಿಜವಾಗಿ ಮಾನಸಿಕ ತೊಂದರೆ ದೊಡ್ಡವ್ರಿಗೆ ಹೇಗಿದೆಯೋ ಹಾಗೆ ಮಗುವಿಗೂ ಇದ್ದಿರಬಹುದು. ಹಾಗಾಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗು ಯಾರಿಂದ ಕಲ್ತಿದೆ ಅಥವಾ ಕಲಿಯದೇ ಇಲ್ಲ, ಅದರಷ್ಟಕ್ಕೆ ಅನುವಂಶಿಕ ಆಗಿ ಬಂದಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ರಿಗೆ ಇರೋದ್ರಿಂದ ಇಡೀ ಫ್ಯಾಮಿಲಿ ಅವ್ರಿಗೊಂಥರ ಫ್ಯಾಮಿಲಿ ಥೆರಪಿ ಮಾಡಬೇಕು, ಅವ್ರು ಕನ್ಸಲ್ಟ್ ಮಾಡೋದು ಒಳ್ಳೇದು.
3: ಇನ್ನೊಬ್ರು ಹೇಳ್ತಾ ಇದಾರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳ ನಡವಳಿಕೆಗಳನ್ನ ಒಬ್ಬ ಶಿಕ್ಷಕ ಮನೋವಿಜ್ಞಾನದ ಪ್ರಕಾರ ಹೇಗೆ ಸರಿಪಡಿಸಬಹುದು ಅಂತ ನೀವೇನ್ ಸಲಹೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ.
4: ನಾನು ಈಗ 20-30 ವರ್ಷದಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಇಲ್ಲ, 50% ಪಾಪ್ಯುಲೇಷನ್ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಟೀಚರ್ಸ್ ಗೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಟೀಚರ್ಸ್ ನಿಜವಾಗಿ ಬರೀ ಪಾಠ ಮಾತ್ರ ಹೇಳ್ಕೊಳ್ಳೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಷ್ಟು ದಿವಸ ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ 10%, 15% ಮಕ್ಕಳಿಗೆ ಮಾನಸಿಕ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಸುಲಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಮುಖ್ಯವಾಗಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡ್ತಾರೆ. ಒಂದು ಮಗು ತಪ್ಪು ಮಾಡಿದ್ರೆ ಎಲ್ರಿಗೂ ಏಟ್ ಹೊಡೆಯೋದು, ಎಲ್ರಿಗೂ ಪನಿಶ್ ಮಾಡೋದು. ಅವ್ರ ಐಡಿಯಾ ಏನಂದ್ರೆ ಪನಿಶ್ ಮಾಡಿದ್ರೆ ಅವರಿಗೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಿಜವಾಗಿ ನಮ್ಗೆ ಆಗ್ಲಿ, ಯಾರಾದ್ರೂ ಹೊಗಳಿ ನೀವು ಚೆನ್ನಾಗಿ ಮಾಡ್ತೀರಿ ಅಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಯಾರಾದ್ರೂ ಬೈದು ತೆಗಳಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಹಾಗಾಗಿ ಟೀಚರ್ಸ್ ಆಟಿಟ್ಯೂಡ್ ಏನಂದ್ರೆ ಅವ್ರಿಗೆ ಬೈಬೇಕು, ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಡಿಸಿಪ್ಲಿನ್ ಮಾಡ್ಬೇಕು, ಮತ್ತೆ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಹೆಚ್ಚಿನ ಟೀಚರ್ಸ್ ನಾನ್ ಕಂಡ ಹಾಗೆ ತುಂಬಾ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ, ಅವ್ರು ತುಂಬಾ ಆಂಟಿ ಚೈಲ್ಡ್ ಆಟಿಟ್ಯೂಡ್ ಅವರಿಗೆ. ಇದು ಇದೊಂದು ಇದೆ, ಇದಕ್ಕೆ ಹೇಗಾದ್ರೂ ಮಾಡಿ ಇದನ್ನ ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು ಅಂತ. ಜಯಕುಮಾರ್ ಅಣ್ಣಗಳು ಅಂತ ಒಬ್ರಿದ್ರು, ಅವರು ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ, ದ ಓನ್ಲಿ ಟೀಚಿಂಗ್ ಏಡ್ ಇಂಡಿಯನ್ ಟೀಚರ್ಸ್ ಯೂಸ್ ಈಸ್ ಎ ಸ್ಟಿಕ್ ಅಂತ. ಸೊ ಈಗ ನಾನು ಎಷ್ಟೋ ಶಾಲೆಯಲ್ಲಿ ನೋಡಿದ್ದೇನೆ, ಆ ಸ್ಟಿಕ್ ಅನ್ನು ಬಿಡಿಸೋದು ಬಹಳ ಕಷ್ಟದ ಕೆಲಸ. ಎಲ್ರು ಸ್ಟಿಕ್ ಇದ್ರೆ ಮಾತ್ರ ಮಕ್ಕಳು ಕಲಿತಾರೆ ಅಂತ, ಆದ್ರೆ ನಿಜವಾಗಿ ಸ್ಟಿಕ್ ಅಂದ್ರೆ ಹೆದರಿಕೆ. ಹೆದರಿಕೆ ತೋರಿಸಿ ಕಲಿಸಿದ್ರೆ ಮಕ್ಕಳು ಯಾವಾಗ್ಲೂ ಕಲಿಯೋದಿಲ್ಲ. ಫಸ್ಟ್ ಸ್ಟಿಕ್ ಬಿಟ್ಟು ಬಿಡ್ಬೇಕು, ಆಮೇಲೆ

0: ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಶೇರ್ ಮಾಡಲಿಕ್ಕೆ ಅವರ ಥಾಟ್ಸ್ ಅನ್ನು ಅವರ ಆಕ್ಟಿವಿಟೀಸ್ ಅನ್ನು. ಆವಾಗ ಮಕ್ಕಳಲ್ಲಿ ಎಷ್ಟೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಟೀಚರ್ಸ್ಗೆ ಬಹಳ ದೊಡ್ಡ ರೋಲ್ ಇದೆ ಇದರಲ್ಲಿ.
1: ಆತ್ಮೀಯರೆ, ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಮತ್ತೆ ಮಾಹಿತಿಗಾಗಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಒಂದು ಪ್ರಾಯೋಜಿತ ಗೀತೆಯ ನಂತರ.
2: ಕೋಪ ಆಯ್ತು, ತುಂಬಾ ರೋಸ್ ಆಯ್ತು.

0: ಕಾರ್ಯಕ್ರಮವನ್ನ ನಾವು ಕೇಳ್ತಾ ಇದ್ದೀವಿ. ಈಗ ಮತ್ತೊಂದು ಪ್ರಶ್ನೆ ಇದೆ, ಪಲ್ಲವಿ ಕಾರ್ವಿ ಅವರು ಕೇಳ್ತಾ ಇದ್ದಾರೆ.
1: ಇತ್ತೀಚಿನ ತಾಯಂದಿರು ಯಾಕೆ ಮಕ್ಕಳ ಬಗ್ಗೆ ತುಂಬಾ ಪೊಸೆಸಿವ್ ಆಗಿರ್ತಾರೆ ಅಂತ?
2: ಈ ಪ್ರಶ್ನೆ ಅಷ್ಟು ಸರಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಪೊಸೆಸಿವ್ ಅಂದ್ರೆ ಹೇಗೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವು ನಾನ್ ಕಂಡ ಹಾಗೆ ಇತ್ತೀಚಿನ ತಾಯಂದಿರಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು ತಾಯಂದಿರಿಗೆ 3, 4, 5 ಮಕ್ಕಳು ಇರ್ತಿದ್ರು. ಆವಾಗ ಅವ್ರ ಅಟೆನ್ಷನ್ ಎಲ್ರಿಗೂ ಕೊಡ್ಬೇಕಾಗ್ತಿತ್ತು, ಎಲ್ಲರನ್ನ ನೋಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ಬರೀ ಒಂದೇ ಮಗು ಇರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ, ದೊಡ್ಡವ್ರು ಯಾರು ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಮಗುವನ್ನು ಅವರೇ ನೋಡ್ಕೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಮೇಲೆ ಮಗನ ಮೇಲೆ ತನ್ನದು ಫುಲ್ ಕಂಟ್ರೋಲ್ ಇರಬೇಕು. ಇನ್ ಯಾರ್ದು ಯಾರಿಗೂ ನನ್ನ ಮಗುನ ಯಾರು ಶೇರ್ ಮಾಡೋದಿಲ್ಲ. ಹಾಗಾಗಿ ಅದರಿಂದಾಗಿ ಸ್ಪೆಷಲ್ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕಂದ್ರೆ ಒಂದೇ ಮಗು ಇರುವಾಗ ತಾಯಂದ್ರು ತುಂಬಾ ಪೊಸೆಸಿವ್ ಆಗಿದ್ರೆ ಆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡೋದು, ಅಡಲ್ಟ್ಸ್ ಜೊತೆ ಆಗ್ಲಿ ಮಕ್ಕಳ ಜೊತೆಯಾಗಿ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಎರಡು ತಾಯಿ ಮಗು ಅವರಿಬ್ರೆ ಅವ್ರ ಜಗತ್ತೇ ಬೇರೆ ಆಗ್ಬಿಡತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಅದರಲ್ಲಿ ಮಕ್ಕಳನ್ನು ಬೇರೆಯವ್ರ ಜೊತೆ ಇರ್ಲಿಕ್ಕೂ ರೂಢಿ ಮಾಡಬೇಕು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಶೇರ್ ಮಾಡೋದು ಅದೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ತುಂಬಾ ಪೊಸೆಸಿವ್ ಆಗಿರೋದು ಮಗುವಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಮಾನಸಿಕ ಆರೋಗ್ಯಕ್ಕೆ.
0: ಅಂದ್ರೆ ನೀವು ಈ ಮಕ್ಕಳಲ್ಲಿ ಏನು ವ್ಯತ್ಯಾಸ ಏನು ಕಾಣಿಸ್ತು ಅಂತ ತಂದೆ ಅಥವಾ ತಾಯಿಂದ್ರೆ ಏನು ಹೇಳ್ತಾ ಇದಾರೆ ಆ ಪೊಸೆಸಿವ್ನೆಸ್? ಇದ್ರ ಜೊತೆಗೆ ತಂದೆ ತಾಯಂದ್ರಿಗೂ ಅವ್ರಿಗೂ ಒಂದು ಈ ಕೌನ್ಸಿಲಿಂಗ್ ಅಥವಾ ಒಂದು ಈ ಚಿಕಿತ್ಸೆ, ಅವರು ಒಂದು ಮಾನಸಿಕವಾಗಿ ಈ ತರ ಇರಬೇಕು ಅನ್ನುವಂತ ಒಂದು ಇದನ್ನ ಮಾರ್ಗದರ್ಶನ ನೀವು ಕೊಡೋದಿನ್ನ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ.
2: ಹೌದು, ತಾಯಂದ್ರು ಈಗ ಯಾರ ಜೊತೆನೂ ಸೇರೋದಿಲ್ಲ. ನಾ ಇಡೀ ದಿನ ಮಗುವಿನ ಜೊತೆನೆ ಇದೋದು, ಅದಕ್ಕೆ ಹೋಮ್ ವರ್ಕ್ ಮಾಡಿಸೋದು, ಅದಕ್ಕೆ ಟ್ಯೂಷನ್ ಮಾಡೋದು, ಅವ್ರ ಜೀವನನೇ ಇಲ್ಲದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮಗುವನ್ನು. ಆವಾಗ ನಾವೇನ್ ಹೇಳ್ತೀವಿ ಅಂದ್ರೆ ಮಗುವಿಗೂ ಅದರದೇ ಜೀವನ ಬೇಕು, ನಿಮ್ಗೂ ನಿಮ್ ಜೀವನ ಬೇಕು, ನಿಮ್ಗಿರುವ ಇಂಟ್ರೆಸ್ಟ್ ನೀವು ಮೊದಲು ಓದ್ತಿರ್ಬೋದು, ಹಾಡ್ತಿರ್ಬೋದು, ಸಂಗೀತ ಕಲಿತಿರ್ಬೋದು, ನಿಮ್ಮ ಇಂಟ್ರೆಸ್ಟ್ ಎಲ್ಲ ಬಿಟ್ಟು ಬರೀ ಮಗುವಿನ ಹಿಂದೆ ಬಿದ್ದಿದ್ರೆ ಮಗುವಿಗೂ ಬರ್ಡನ್ ಆಗತ್ತೆ, ನಿಮ್ಮನ್ಸಲ್ಲೂ ಟೆನ್ಷನ್ ಆಗತ್ತೆ. ಹಾಗಾಗಿ ಕಂಪ್ಲೀಟ್ ನೀವಿಬ್ರೇ ಅದನ್ನೆಲ್ಲ ಮಾಡ್ಕೊಳ್ತಾ ಬಂದ್ರೆ ಮಗುವಿಗೂ ಕಷ್ಟ, ನಿಮ್ಗೂ ಕಷ್ಟ. ಹಾಗಾಗಿ ತಂದೆ ತಾಯಂದ್ರು ಅವ್ರ ಲೈಫ್ ಅಲ್ಲೂ ಈಗ ಗಂಡ ಹೆಂಡತಿ ಅವ್ರ ಟೈಮ್ ಇಟ್ಕೊಂಡು ಜೊತೆಲಿ ಇರ್ಬೇಕು, ಬರೀ ಮಗುವಿನ ಹಿಂದೆ ಇರಬಾರ್ದು ಎಲ್ರು. ಹಾಗ ಮಗುವಿಗೂ ಅಷ್ಟೇ, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಶೇರಿಂಗ್ ಕಲಿಬೇಕಾಗುತ್ತೆ. ಎಷ್ಟೋ ಮಕ್ಕಳು ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವ್ರಿಗೆ ಯಾರ ಜೊತೆ ಏನು ಶೇರ್ ಮಾಡೋದಿಲ್ಲ, ಎಲ್ಲ ನಾನ್ ಹೇಳ್ದ ಹಾಗೆ ಎಲ್ಲ ನಡಿಬೇಕು ಅಂತ ಹಠ ಶುರುವಾಗುತ್ತೆ. ಹಾಗಾಗಿ ಬಹಳ ಪೊಸೆಸಿವ್ ಆಗಿದ್ರೆ ಅವರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ.
0: ಅಂದ್ರೆ ಒಂದ್ ರೀತಿ ಇವಾಗ ನಾವು ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಇದ್ದಂತ ಜನಗಳಿದ್ವು, ಈಗ ಅದು ಸಣ್ಣ ಸಣ್ಣ ಕುಟುಂಬಗಳಾಗಿದೆ. ಈ ಒಂದು ಬದಲಾದ ಈ ಕುಟುಂಬದ ವ್ಯವಸ್ಥೆ ಇದೆ, ಅದು ಮನಸ್ಸಿನ ಮೇಲೆ ಏನಾದ್ರು ಒತ್ತಡ ತರುತ್ತ ಮಕ್ಕಳಿಗೆ, ಹೇಗೆ ಏನಂತೀರಾ ನೀವು ಅದಕ್ಕೆ?
2: ಅಲ್ಲ, ದೊಡ್ಡ ಕುಟುಂಬದಲ್ಲಿರುವಾಗ ಮಕ್ಕಳು ತುಂಬಾ ಜನರ ಜೊತೆ ಇರ್ತಾರೆ, ಆದ್ರೆ ಅವರು ತುಂಬಾ ವಿಷಯ ಕಲ್ತ್ಕೊಂಡ್ ಬಿಡ್ತಾರೆ. ಹೀಗ್ ಮಾತಾಡಿದ್ರೆ ಅಜ್ಜಿಗೆ ಇಷ್ಟ, ಅವ್ರು ಇದು ಕೊಡ್ತಾರೆ, ತಾಯಿ ಕೊಡದೇ ಇದ್ರೆ ಅಜ್ಜನಂತರ ತಕೊಳಕ್ ಆಗತ್ತೆ ಅಂತ ಅವರು ಸ್ವಲ್ಪ ಕಲ್ತ್ ಬಿಡ್ತಾರೆ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ. ಅದು ಯಾವಾಗ್ಲೂ ಒಳ್ಳೇದಲ್ಲ. ಈಗ ತಾಯಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅಜ್ಜ ಅಜ್ಜಿ ನಡಿಲಿ ಬಿಡಿ ಏನಾದ್ರೂ ಸರಿ ಅಂತ ಹೇಳಿದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಎಲ್ರು ಒಂಥರ ಒಂದ್ ಎಗ್ರಿಮೆಂಟ್ ಇರ್ಬೇಕಾಗ್ತದೆ, ಈ ಮಗುವನ್ನ ನಾವು

0: ಹೇಗ್ ಬೆಳೆಸ್ಬೇಕು ಅಂತ. ಹಾಗಾಗಿ ದೊಡ್ಡ ಫ್ಯಾಮಿಲಿಯಲ್ಲಿ ಆ ಅಗ್ರಿಮೆಂಟ್ ಇರೋದಿಲ್ಲ, ಒಬ್ಬರೊಬ್ರು ಒಂದೊಂದ್ ತರ ಮಾಡಿದ್ರೆ ಆ ಮಗು ಅದನ್ನು ದುರುಪಯೋಗ ಮಾಡುತ್ತೆ.
1: ಯಾಕಂದ್ರೆ ಇವಾಗ ಚಿಕ್ಕ ಫ್ಯಾಮಿಲಿ ಆದಾಗ ಏನು ಇನ್ನೊಂದು ಸಹಜವಾಗಿ ನಮ್ಗೆ ಅನ್ಸೋದು ಏನು ವ್ಯತ್ಯಾಸ ಏನನ್ಸುತ್ತೆ, ಇವಾಗ ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ, ಅದನ್ನ ನೋಡ್ಕೊಳ್ಳಿಕ್ಕೆ ಕೇವಲ ಇಬ್ಬರು ಇರ್ತಾರೆ. ಆದ್ರಿಂದ ಇವರು ಇವ ತಂದೆ ತಾಯಿಯಂದ್ರ ಮೇಲೆ ಹೆಚ್ಚಿನ ಒತ್ತಡ ಇವಾಗ ಇದೆ. ನಾಲ್ಕಾರು ಜನ ಇದ್ದು ಮಗುವನ್ನ ನೋಡ್ಕೊಳ್ಳೋ ಅಂತ ಸಂದರ್ಭ ಒಂದಿತ್ತು, ಇವತ್ತು ಆತರ ಪರಿಸ್ಥಿತಿ ಬಹಳ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿ ಒಂದು ಆಲೋಚನೆ ಮಾಡಬೇಕು, ಆಮೇಲೆ ಈ ಮಕ್ಕಳಿಗೆ ಏನು ಈ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಅವ್ರು ಗುರುತಿಸ್ಕೋಬಹುದು, ಮಕ್ಕಳಲ್ಲಿ ಯಾವ ತರ ತೊಂದರೆ ಇದೆ ಅನ್ನೋದನ್ನ ಯಾವ ರೀತಿ ಕಂಡುಹಿಡ್ಕೋಬಹುದು ತಂದೆ ತಾಯಿಂದ್ರು.
0: ಈಗ ತಂದೆ ತಾಯಿಂದ್ರು ಆದಷ್ಟು ಸೋಷಿಯಲ್ ಸಪೋರ್ಟ್ ಇದ್ರೆ ಒಳ್ಳೇದು. ಅವರ ಫ್ಯಾಮಿಲಿ ಅವ್ರು ಇಲ್ಲದಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಜವಾಗಿ ಒಂದು ಮಗುವನ್ನು ಅವರೇ ಇಬ್ರು ನೋಡ್ಕೊಳ್ಬೇಕು ಅಂದ್ರೆ ತುಂಬಾ ಬರ್ಡನ್ ಆಗ್ತದೆ, ಕಷ್ಟನೂ ಆಗುತ್ತೆ. ಹಾಗಾಗಿ ಶೇರ್ ಮಾಡುವ ಫ್ಯಾಮಿಲಿ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಫ್ರೆಂಡ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ತಕೊಂಡ್ರೆ ಅವರಿಗೆ ಒಳ್ಳೇದು, ನಾವೇ ಎಲ್ಲ ಮಾಡ್ಬೇಕು ಅಂತ ಹೇಳಬಹುದು. ಅದೇ ರೀತಿ ಮಕ್ಕಳಲ್ಲೂ ಆ ಶೇರಿಂಗ್ ಕೆಪಾಸಿಟಿ ಬರ್ಬೇಕಾಗ್ತದೆ.
1: ಆಮೇಲೆ ಇವಾಗ ಮಕ್ಕಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ವ್ಯತ್ಯಾಸಗಳನ್ನು ಕಂಡು ಬಂತದ್ದು ಒಂದು ಮಾನಸಿಕವಾಗಿ ಒಂದು ತೊಂದರೆ ಇರಬಹುದು ಅನ್ನೋದು ಯಾವ ತರ ನಡವಳಿಕೆಯಿಂದ ನಾವು ಕಂಡಿಡ್ಕೋಬಹುದು?
0: ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯರು ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಈಗ ಯಾವುದೇ ಮಗು ಇರಲಿ, ಅದು ಒಂದು ವರ್ಷ ಎರಡು ವರ್ಷ ಆಗುವಾಗ ಅದಕ್ಕೆ ಊಟ ಮಾಡಕ್ ಬರುತ್ತೆ, ನಾವೇ ತಿನ್ನೋದು ಮಾಡೋದು ಎಲ್ಲ ಆಗತ್ತೆ. ಆದ್ರೆ ನಾವು ನೋಡ್ತೇವೆ ಮಗುವಿನ ಹಿಂದೆ ತಾಯಿ ಹೋಗಿ ಹೋಗಿ ಹೋಗಿ ತಿನ್ನಿಸ್ತಾ ಇರ್ತಾರೆ ಒಂದೊಂದ್ ಗಂಟೆ ಎರಡೆರಡು ಗಂಟೆ. ಪ್ರತಿ ಊಟನೂ ದೊಡ್ಡ ಜಗಳ, ಪ್ರತಿ ಸ್ನಾನನೂ ದೊಡ್ಡ ಜಗಳ, ಪ್ರತಿ ಕೆಲ್ಸಕ್ಕೂ ತುಂಬಾ ಒದ್ದಾಟ ಮಾಡ್ತಾರೆ. ನಾರ್ಮಲಿ ಇದನ್ನೆಲ್ಲ ಮಕ್ಕಳು ಅದ್ ಯಾವ ತೊಂದರೆನೂ ಇಲ್ಲದೆ ಮಾಡ್ಕೊಳ್ಬಹುದು, ಸ್ನಾನ ಆಗ್ಲಿ ಊಟ ಆಗ್ಲಿ ಏನೇ ಚಿಕ್ಕ ಚಿಕ್ಕ ಕೆಲ್ಸ ಆಗ್ಲಿ ಮಕ್ಕಳಿಗೆ ಮಾಡಕ್ ಬರುತ್ತೆ. ಶೂ ಆದ್ರೂ ಅವರೇ ಹಾಕೊಳ್ಳಕ್ ಆಗುತ್ತೆ, ತಲೆ ಬಾಚಕ್ ಆಗುತ್ತೆ. ಆದ್ರೆ ಪ್ರತಿ ಒಂದನ್ನು ದೊಡ್ಡವರೇ ಮಾಡಿ ಮಾಡಿ ಅದು ಮಕ್ಕಳು ಮಾಡಿಸ್ಕೊಳ್ಳುವಾಗ್ಲೂ ಅವ್ರು ಇಷ್ಟಪಡೋದಿಲ್ಲ, ಹಾಗಾಗಿ ತುಂಬಾ ಟೈಮ್ ತಕೊಳ್ತಾರೆ. ಹಾಗಾಗಿ ದಿನ ಇಡೀ ಹಾಳಾಗುತ್ತೆ. ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಒಂದ್ ಗಂಟೆ, ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಒಂದ್ ಗಂಟೆ ಅಂತ ಅದು ಮಗು ಹಠ ತೋರಿಸುತ್ತೆ. ತಂದೆ ತಾಯಿ ಅದನ್ನು ಅದ್ರ ಹಿಂದೆ ಸುತ್ತಕೊಂಡು ಮಾಡಿಸ್ತಾ ಇರ್ತಾರೆ. ಆದ್ರೆ ಇವೆಲ್ಲ ನ್ಯಾಚುರಲ್ ಸ್ಕಿಲ್ಸ್, ಹಾಗೆ ಬಿಟ್ರೆ ಅವರಿಷ್ಟಕ್ಕೆ ಕಲಿತು ಎಂಜಾಯ್ ಮಾಡ್ತಾರೆ. ಅವರು ಊಟ ಮಾಡೋದ್ರೆ ಪ್ಲೇಟ್ ಮುಂದಿಟ್ಟರೆ ಊಟ ಮಾಡ್ತಾರೆ, ಖುಷಿಯಲ್ಲಿ ನೀರಲ್ಲಿ ಆಟ ಆಡಿ ಖುಷಿ ಪಟ್ಟು ಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟೋ ವಿಷಯದಲ್ಲಿ ಅವ್ರು ಎಂಜಾಯ್ ಮಾಡಿ ಕಲ್ತು ಬಿಡ್ತಾರೆ. ಅದನ್ನು ಬಿಡುವುದಿಲ್ಲ, ನಾವು ಅವ್ರ ಹಿಂದೆ ಇದ್ಬಿಟ್ಟು ಎಲ್ಲವನ್ನು ದೊಡ್ಡ ಕೆಲಸ ಮಾಡ್ಕೊಳ್ಳೋದು. ನೀವೇ ನೋಡ್ತೀರಿ ಎಷ್ಟು ಮಕ್ಕಳನ್ನು ಒಂದು ತಿನ್ಸ್ಲಿಕ್ಕೆ, 5 ವರ್ಷದ ಮಗುವನ್ನು ತಿನ್ಸ್ಲಿಕ್ಕೆ ಒಂದೊಂದ್ ಗಂಟೆ ಬೇಕು. ಇದೆಲ್ಲ ನಾಟಕಗಳು, ಯಾಕಂದ್ರೆ ಮಗುವಿನ ಸ್ಪಾಂಟೇನಿಯಸ್ ಆಕ್ಟಿವಿಟಿ ನಾವು ಬಿಟ್ಬಿಟ್ಟಿದ್ದೇವೆ. ನಿಜವಾಗಿ ತಿನ್ನೋದು ಅಂದ್ರೆ ಬಹಳ ಇಷ್ಟ ಎಲ್ರಿಗೂ. ಪ್ಲೇಟ್ ಇಟ್ಟು ತಿನ್ನು ಅಂದ್ರೆ ಯಾವ ಮಗುನು ಪ್ರೀತಿಯಲ್ಲೇ ತಿನ್ನುತ್ತೆ. ಆದ್ರೆ ಅವ್ರ ಹಿಂದೆ ನಿಂತ್ಕೊಂಡು ಬಾಯಿಗೆ ಚುಚ್ಚಿದ ಹಾಕ್ತಾ ಇದ್ರೆ ಅವ್ರಿಗೆ ಬೇಡ ಅನ್ಸುತ್ತೆ, ಅಯ್ಯೋ ಇವ್ರು ಹೇಗಾರ ಮಾಡ್ತಾರೆ, ನಾನು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ಅವರಷ್ಟಕ್ಕೆ ಪ್ರತಿ ಆಕ್ಟಿವಿಟಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಟ್ರೆ ಅವ್ರು ಈ ತರ ಡಿಫಿಕಲ್ಟ್ ಬಿಹೇವಿಯರ್ ತೋರಿಸೋದಿಲ್ಲ. ಮತ್ತೆ ಏನೋ ಬೇಕು ಅಂದ್ರೆ ನನ್ಗೆ ಅದ್ ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಅದು ಕೊಡದೆ ಇದ್ರೆ ನೆಲದಲ್ಲಿ ಉರುಳೋದು, ಕೂಗಾಡೋದು, ಗಲಾಟೆ ಮಾಡೋದು, ಅಯ್ಯೋ ನಮ್ಗೆ ಅವಮಾನ ಆಗುತ್ತೆ ಅಂತ ಅವ್ರು ಕೇಳಿದ್ದೆಲ್ಲ ಕೊಡೋದು. ಈಗ ಇವತ್ತು ಬಲೂನ್ ಇರ್ಬೋದು, ನಾಳೆ ಇನ್ನೊಂದೇನೋ ಟಾಯ್ ಇಡ್ಬೋದು. ನಾನು 13 ವರ್ಷದ ಹುಡುಗ ಹಾಗೆ ಮಾಡೋದು ನೋಡಿದ್ದೇನೆ, ನನ್ಗೆ ಮೋಟರ್ ಬೈಕ್ ಬೇಕು. ಹಾಗಾಗಿ ಅದು ದೊಡ್ಡದಾಗ್ತಾ ಹೋಗ್ತಾ ಅಲ್ಲದೆ ಕಡಿಮೆ ಆಗೋದಿಲ್ಲ. ಆ ರೀತಿ ಹಠ ಸ್ವಭಾವಕ್ಕೆ ನಾವು ಈಲ್ಡ್ ಮಾಡೋದು, ಇದರಿಂದಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ಸ್ ನಾನು ಕಂಡ ಹಾಗೆ ತಂದೆ ತಾಯಿಯರು ಮತ್ತೆ ಅವರ ಇಂಟ್ರಾಕ್ಷನ್ ಇಂದ ಬರುತ್ತೆ, ಮಾನಸಿಕ ಕಾಯಿಲೆಯಿಂದ ಅಲ್ಲ. ಆ ಹೆಲ್ತಿ ಇಂಟ್ರಾಕ್ಷನ್ ಇದ್ರೆ ಎಷ್ಟೋ ವಿಷಯದಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.
1: ಇವಾಗ ಪೋಷಕರಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಈ ಸಂಬಂಧ?
0: ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಕ್ ಆಗುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೌನ್ಸಿಲಿಂಗ್ ಇದೆ. ಈಗ ಎಷ್ಟೋ ಸಲ ಗಂಡ ಹೆಂಡತಿ ಏನ್ ತಿಳ್ಕೊಳ್ತಾರೆ, ನಾವು ಜಗಳಾಡ್ತಾ ಇರ್ತೀವಿ ಎಷ್ಟು ಬೇಕಾದ್ರೆ ಜಗಳಾಡ್ಬೋದು, ಆದ್ರೆ ಇಫೆಕ್ಟ್ ಮಗು ಮೇಲೆ ಇರೋದಿಲ್ಲ ಅಂತ. ಆದ್ರೆ ನಿಜವಾಗಿ ಮಕ್ಕಳು ಪ್ರತಿಯೊಂದು, ಈಗ 2.5 ವರ್ಷದ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಡ್ಯಾಡಿಗೆ ಸಿಟ್ಟು ಬಂದಿದೆ, ಮಮ್ಮಿಗೆ ಸಿಟ್ಟು ಬಂದಿದೆ, ಅವ್ರು ಜಗಳ ಮಾಡ್ತಾರೆ. ಆದ್ರೆ ಅವರ ಏಜ್ ಅಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಎಷ್ಟೋ ಸಲ ಅವ್ರು ತಿಳ್ಕೊಳ್ತಾರೆ ಮಮ್ಮಿ ಡ್ಯಾಡಿ ಜಗಳ ಮಾಡೋದು ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಸಿಟ್ಟು, ಈಗ ತಾಯಿ ಸಿಟ್ಟು ಬಂದು ಹೇಳ್ತಾಳೆ ನಾನು ಹೋಗ್ಬಿಡ್ತೇನೆ ಎಲ್ಲಾದ್ರೂ ಅಂತ. ಆ ಮಗು ಅದನ್ನು ನಿಜವಾಗಿ ತಿಳ್ಕೊಳ್ತದೆ, ನನ್ನ ತಾಯಿ ಹೊರಟು ಹೋಗ್ತಾಳೆ, ನನ್ ಗತಿ ಏನು. ಹಾಗಾಗಿ ಅವ್ರು ತುಂಬಾ ರಿಯಲ್ ಆಗಿ ನೋಡ್ತಾರೆ ಈ ಫೈಟ್ಸ್ ಅನ್ನು. ಹಾಗಾಗಿ ನಾವು ಅವರ ಮುಂದೆ ಫೈಟ್ ಮಾಡೋದು ಅದರಿಂದ ಅದ್ರ ಇಫೆಕ್ಟ್ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮ್ಮ ತೊಂದರೆಗಳನ್ನು ಕಷ್ಟಗಳನ್ನು ಆ ರೀತಿ ಇದ್ರೆ ಅದಕ್ಕೋಸ್ಕರ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನಾಳೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬರುತ್ತೆ.
1: ಈಗ ಒಂದು ಪುಟ್ಟ ಹಾಡು, ನಂತರ ಮತ್ತೆ ಈ ಮಾತುಕತೆಯನ್ನು ಮುಂದುವರಿಸೋಣ.

0: ಅದ್ವೈರಿ ಮನೋಚಿಂತನ ಕಾರ್ಯಕ್ರಮವನ್ನು ಈ ಸಮಯ ನೀವು ಕೇಳ್ತಾ ಇದ್ದೀರಿ. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಿಮಗೆ ಉತ್ತರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು. ಈಗ ಮತ್ತೊಂದು ಸಂದೇಶ, ಒಂದು ಪ್ರಶ್ನೆ, ಪಲ್ಲವಿ ಕಾವ್ಯ ಅವರು ಅದನ್ನ ನಿಮಗೆ ತಿಳಿಸ್ತಾರೆ.
1: ಮಕ್ಕಳಲ್ಲಿನ ಭಾವನಾತ್ಮಕ ಸಮಸ್ಯೆ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಗುರುತಿಸೋದು ಅಂತ.
2: ಈಗ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ತಜ್ಞರು ಯಾರು ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಗುರುತಿಸಬೇಕಾಗಿ ಬರ್ತದೆ ಎಷ್ಟೋ ಸಲ, ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ. ಈಗ ಅದನ್ನು ಹೇಗೆ ಗುರುತಿಸೋದು ಅಂದ್ರೆ ಎರಡು ಉದಾಹರಣೆ ಕೊಡ್ಬೋದು. ಒಂದು ಏನಂದ್ರೆ ನಿಮ್ಮ ಮಗುವಿಗೆ ಜ್ವರ ಇದೆ, ಈಗ ಜ್ವರ ಸ್ವಲ್ಪ ಜ್ವರ ಬರ್ತಾ ಇದೆ, ಆವಾಗ ನೀವು ಕೂಡಲೇ ಡಾಕ್ಟರ್ ಹತ್ರ ತಕೊಂಡು ಹೋಗೋದಿಲ್ಲ, ನೋಡ್ತೀರಿ ಒಂದ್ ದಿವಸ, ಎರಡು ದಿವಸ, ಮೂರು ದಿವಸ ನೋಡ್ತೀರಿ. ಹಾಗೆ ಐದಾರು ದಿವಸ ಜ್ವರ ಇಳಿಯದೇ ಇದ್ರೆ, ಕಡಿಮೆ ಜ್ವರ ಇದ್ರೂ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಅಥವಾ ಮಗುವಿಗೆ ಇವತ್ತೇ ಒಂದೇ ದಿನ ಸಡನ್ ಹೈ ಟೆಂಪರೇಚರ್ ಬರುತ್ತೆ, ನೀವು ಕೂಡಲೇ ಮಗುವನ್ನು ತಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಮಕ್ಕಳ ಪ್ರಾಬ್ಲಮ್ ಅಂದ್ರೂ ಹಾಗೆ, ನಮ್ಗೆ ಯಾವ ಪ್ರಾಬ್ಲಮ್ ಕಷ್ಟ ಆಗ್ತದೆ ಅನ್ಸುತ್ತೋ ಅದು ಸ್ವಲ್ಪ ಇದ್ರೆ ನಾವು ಅದನ್ನು ನೋಡ್ತಾ ಇರ್ಬೋದು, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ. ಆದ್ರೆ ತುಂಬಾ ಜಾಸ್ತಿ ಇದ್ರೆ ನಾವು ಅದಕ್ಕೆ ಕೂಡಲೇ ಅಟೆಂಡ್ ಮಾಡ್ಬೇಕು ಜ್ವರದ ಹಾಗೆ. ಈಗ ಮಕ್ಕಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನೇ ಸೀರಿಯಸ್ ಅಂತಲೂ ತಿಳ್ಕೊಳ್ಬೇಕಾದ್ರೆ ಅದು ತುಂಬಾ ದಿನ ಹೋಗುವುದೇ ಇಲ್ಲ. ಒಂದಿನ ಮಗು ಸುಳ್ಳು ಹೇಳ್ತು, ಎಲ್ಲೋ ಹದಿನೈದು ದಿನಕ್ಕೊಂದ್ಸಲ ಸುಳ್ಳು ಹೇಳ್ತು, ಅಥವಾ ಯಾವುದೋ ವಿಷಯಕ್ಕೆ ಹೆದರ್ ಬಿಡ್ತು ಒಂದ್ ನಾಲ್ಕೈದು ದಿನ, ನಾವು ಅದನ್ನು ದೊಡ್ಡದಾಗಿ ತಗೊಳ್ಬೇಕು ಅಂತಿಲ್ಲ. ಆದ್ರೆ ಅದೇ ಬಿಹೇವಿಯರ್ ಸುಳ್ಳು ಹೇಳೋದಾಗ್ಲಿ ತುಂಬಾ ಭಯ ಪಡೋದಾಗ್ಲಿ ತುಂಬಾ ದಿನ ಇದ್ರೆ ಯಾವಾಗ್ಲೂ ಅವನ್ ಕೈ ಹಿಡಿದೆ ಮಲಗ್ಬೇಕು, ಅವನ್ ಯಾವಾಗ್ಲೂ ಹೋಗೋದಿಲ್ಲ, ಎಷ್ಟೋ ಸಲ ಹೇಳ್ತಾರೆ ಈ ತರ ಭಯಗಳು ಕೆಲವು ಮಕ್ಕಳಲ್ಲಿ ಎರಡು ವರ್ಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ. ಹಾಗಾಗಿ ಭಯಗಳು ತುಂಬಾ ಇದ್ರೆ ಆ ಮಕ್ಕಳು ಸ್ವಲ್ಪ ನಾವು ವೇಟ್ ಮಾಡಿ ನೋಡ್ಬೋದು. ಆದ್ರೆ ಎಷ್ಟೋ ಸಲ ಈ ಭಯಗಳು ತಾಯಂದ್ರಿಂದಲೇ ಬರುತ್ತೆ, ತಾಯಿಗೆ ನಾಯಿ ಕಂಡು ತುಂಬಾ ಭಯ ಆದ್ರೆ ಮಕ್ಕಳು ಅದನ್ನ ನೋಡಿ ಹೆದರ್ಕೊಳ್ತಾರೆ, ಹುಳ ಹುಪ್ಪಟೆ ನೋಡಿ. ಹಾಗೆ ನಮ್ಮಿಂದ ಎಷ್ಟು ಭಯಗಳನ್ನು ಕಲ್ತಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಸ್ವಲ್ಪ ದಿನ ಭಯ ಒಂದ್ ತರದ್ದು ಮಕ್ಕಳಿಗೆ ಆಗೇ ಆಗುತ್ತೆ, ಸ್ವಲ್ಪ ದಿನ ಒಂದ್ ಎರಡು ಮೂರು ತಿಂಗಳು ಆದ್ರೆ ನಾವು ಅದರ ವಿಷಯ ಜಾಸ್ತಿ ಚಿಂತೆ ಮಾಡ್ಬೇಕಾಗುದಿಲ್ಲ. ಭಯ ಆಗೋದು, ಯಾರ ಜೊತೆ ಸೇರದೇ ಇರೋದು, ಮಾತನಾಡದೇ ಇರೋದು, ಮತ್ತೆ ಎಲ್ಲೋ ಮನ್ಸಿಟ್ಟು ಆಗಿರೋದು, ಅದೆಲ್ಲ ಇದ್ರೆ ಭಾವನಾತ್ಮಕ ತೊಂದರೆ ಅಂತ ಹೇಳ್ಬಹುದು.
0: ಇನ್ನು ಮಾನಸಿಕವಾಗಿ ವ್ಯತ್ಯಾಸಗಳನ್ನ ಏನು ಕಂಡುಹಿಡಿಯಬಹುದು ಮಕ್ಕಳಲ್ಲಿ?
2: ಈಗ ಕೆಲವು ಸಲ ಭಾವನಾತ್ಮಕ ಬಗ್ಗೆ ಹೇಳಿದೆ ನಾನು, ಅದೇ ರೀತಿ ನಡವಳಿಕೆಯಲ್ಲಿ ವಿಪರೀತ ಹಠ ಮಾಡೋದು. ಈಗ ಎಷ್ಟೋ ಸಲ ನಾವು ಹಠ ಮಾಡಿದ್ರೆ ಬಿಟ್ಬಿಡ್ತೇವೆ, ಹಠ ಇರುತ್ತೆ ಮಕ್ಕಳಿಗೆ ಅಂತ. ಆದ್ರೆ ಕೆಲವರ ಹಠ ಎಷ್ಟಿರುತ್ತೆ ಅಂದ್ರೆ, ನಾನೇನ್ ನೋಡಿದ್ದೇನೆ, ಒಂದು ಮಗು ದಿನಕ್ಕೆ 8 ಗಂಟೆ ಟಿವಿ ನೋಡ್ತೇನೆ ಅಂತ. ಆ ಟಿವಿ ನೋಡಕ್ ಆಫ್ ಮಾಡಿದ್ರೆ ಎದ್ ಮನೆ ಸಾಮಾನ್ ಎಸೆಯೋದು, ಟಿವಿಗೆ ಕಲ್ಲು ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆಗ ಏನಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ. ಆ ಔಟ್ ಆಫ್ ಕಂಟ್ರೋಲ್ ಆದ ಕೂಡ್ಲೆ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ತಂದೆ ತಾಯಿಯರಿಗೆ ಅವ್ರ ಹೆಲ್ಪ್ಲೆಸ್, ನಮ್ಗೆ ಈ ಮಗುವನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಸುಮ್ಮನೆ ಇರಬಾರ್ದು, ಅದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಯಾವುದೇ ಬಿಹೇವಿಯರ್ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೊಡಿಯೋದು, ಬಡಿಯೋದು, ಡಿಸ್ಟ್ರಾಯ್ ಮಾಡೋದು, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡೋದು, ಬಹಳ ಕ್ರೂರ ಆಗಿರೋದು, ಇವನ್ನೆಲ್ಲ ನಾವು ಸ್ವಲ್ಪ ಸೀರಿಯಸ್ ಅಂತಲೇ ತಿಳ್ಕೊ. ಯಾಕಂದ್ರೆ ತಂದೆ ತಾಯಿ ಹೆಲ್ಪ್ಲೆಸ್ ಆದ್ರೆ ಅದರ ಅರ್ಥ ಮಗು ಔಟ್ ಆಫ್ ಕಂಟ್ರೋಲ್ ಆಗಿದೆ, ಅದು ಇನ್ನು ಜಾಸ್ತಿ ಆಗುತ್ತಲ್ಲದೆ ಕಡಿಮೆ ಆಗೋದಿಲ್ಲ.
0: ತಂದೆ ತಾಯಿ ಅಂದ್ರೆ ಹಿಡಿತಕ್ಕೆ ಬರದಲ್ಲೇ ಇರುವಂತದ್ದು ಅಪಾಯವಾಗುವಂತ ವಿಚಾರ.
2: ಆದ್ರೆ ಇದು ತಿಳ್ಕೊಳ್ಬೇಕು, ವಿಪರೀತ ಹಿಡಿತಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡ್ರೆ ಕೂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ ಅಂತ ಹೇಳಿ ಮಾಡಿಸಿದ್ರೆ ಅದು ತಂದೆ ತಾಯಿ ಫಾಲ್ಟ್ ಇರ್ತದೆ. ಹಾಗಾಗಿ ಆ ಬ್ಯಾಲೆನ್ಸ್ ನಮ್ಗೆ ಬೇಕು. ನಾವು ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಡಿಮಾಂಡ್ ಬಹಳ ಸಿಂಪಲ್ ಡಿಮಾಂಡ್ಸ್ ಮಾಡ್ಬೇಕು. ಪ್ರತಿಯೊಂದು ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಕಳಿಗೆ

0: ಹೃದಯ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಲಿಮಿಟ್ ಇರಬೇಕು. ಅವ್ರು ಏನೇ ಮಾಡೋದಿದ್ರು, ಈಗ ತಂದೆ ತಾಯಿಗೆ ಬಂದು ಹೊಡಿಯೋದು, ಉಗಿಯೋದು, ಬೈಯೋದು ಮಾಡಿದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂತ.
1: ಆಮೇಲೆ ಇನ್ನೊಂದು, ಬಹಳ ಡಾಕ್ಟರ್ ಆಗಿ ನಿಮಗೂ ಅದು ಅನುಭವ ಬಂದಿರಬಹುದು. ಸಾಮಾನ್ಯವಾಗಿ ಒಂದು ಮಕ್ಕಳನ್ನ ಒಂದು ಹದ್ದು ಬಸ್ತಲ್ಲಿ ಇಡಕ್ಕೆ ಆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾವು ಬಹಳ ಸುಲಭವಾಗಿ ಬಹಳ ಬಹಳ ಇದಾಗಿ ಹೇಳ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ ಇಂಜೆಕ್ಷನ್ ಕೊಡಿಸ್ತೀವಿ ಅಂತ. ಅಂದ್ರೆ ಡಾಕ್ಟರ್ನ ಹೆದರಿಕೆ ನಾವು ಮಗುಗೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಇರುತ್ತೆ. ಈ ತರ ಒಂದು ವ್ಯತ್ಯಾಸ ಏನು ಮಕ್ಕಳಲ್ಲಿ ನಾವು ಕಾಣ್ತೀವಿ, ವ್ಯತ್ಯಾಸ ನಡವಳಿಕೆಯಲ್ಲಿ ಇರಬಹುದು ಅಥವಾ ಭಾವನಾತ್ಮಕವಾದ ವಿಚಾರಗಳಿರಬಹುದು, ಅಂತ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ?
0: ಈಗ ಮಕ್ಕಳಿಗೆ ಏನಂದ್ರೆ, ಮೊದಲನೇದಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾನಸಿಕ ತಜ್ಞರು ಫಸ್ಟ್ ಇಂಜೆಕ್ಷನ್ ಕೊಡೋದಿಲ್ಲ, ಆ ಮಕ್ಕಳನ್ನು ಮಾತಾಡಿಸಿ ಅವ್ರ ಜೊತೆ ಆಡಿಸಿ ಅದು ಬೇರೆ ರೀತಿ ನೋಡ್ಕೊಳ್ಳೋ ಕ್ರಮ, ಅಡಲ್ಟ್ಸ್ ಅನ್ನು ನೋಡಿದ ಹಾಗಲ್ಲ. ಹಾಗಾಗಿ ಮಕ್ಕಳಂಗೆ ಅದು ಹೆದರಿಸಿದ್ರೆ ಅವರು ಬರೋದೇ ಇಲ್ಲ, ಬರ್ಲಿಕ್ಕೆ ಕೇಳೋದಿಲ್ಲ, ನಾನು ಹೋಗೋದಿಲ್ಲ ಡಾಕ್ಟರ್ಸ್ ತಂತ್ರ. ಅದೇ ರೀತಿ ಎಷ್ಟೋ ತಾಯಂದ್ರು, ಶಾಲೆಗೆ ಹೋದ್ರೆ ನಿನ್ಗೆ ಬುದ್ಧಿ ಬರುತ್ತೆ, ಟೀಚರ್ಸ್ ಹೊಡಿತಾರೆ, ನನ್ನನ್ನು ಸರಿ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ಸರಿ ಮಾಡ್ತಾರೆ. ಹಾಗೆ ಯಾರನ್ನು ಥ್ರೆಟನ್ ಮಾಡಿ, ಈಗ ನೆಂಟ್ರೆ ಬಂದ್ರು ನೀನು ಹೀಗೆ ಮಾಡದಿದ್ರೆ ಅವ್ರು ನಿಂಗೆ ಹೊಡಿತಾರೆ, ಅದು ತುಂಬಾ ತಪ್ಪು. ಮಕ್ಕಳಿಗೆ ಬೇರೆ ಅಡಲ್ಟ್ಸ್ ಕೆಟ್ಟವರು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಟ್ರಸ್ಟ್ ಬರುತ್ತೆ? ನಾಳೆ ನಿಜವಾಗಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಎಂಜಾಯ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಭಯ ಇರುತ್ತೆ, ನನ್ಗೆ ಹೊಡಿತಾರೆ, ನಂಗೆ ಏನಾದ್ರೂ ಮಾಡ್ತಾರೆ ಅಂತ. ಹಾಗೆ ಅಡಲ್ಟ್ಸ್ ಅನ್ನು ಕೆಟ್ಟವ್ರು ಅಂತ ತೋರಿಸ್ಕೊಂಡು ಹೆದರಿಸೋದು ಒಳ್ಳೇದಲ್ಲ. ನಿನಗೆ ಮಲಗದಿದ್ರೆ ಇವ್ರು ಬಂದು ಹೊಡಿತಾರೆ ಅಥವಾ ಗೋಮ ಬಂದು ತಿನ್ನತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಒಳ್ಳೇದಲ್ಲ.
1: ಮೇಸ್ಟ್ರಿಗೆ ಲಾಂಛನವಾಗಿ ಒಂದು ಸ್ಕೇಲ್ ಅನ್ನ ಡಾಕ್ಟರ್ಗೆ ಒಂದು
0: ಇಂಜೆಕ್ಷನ್ ಅಂತ ಮಾಡಿದ್ರೆ
1: ನಾವು ಸಹಜವಾಗಿ ಕೊಟ್ಬಿಟ್ಟಿದೀವಿ,
0: ಕೊಡಬಾರ್ದು. ಯಾಕಂದ್ರೆ ಅವರು ಅಕ್ಸೆಪ್ಟೇಬಲ್ ಅಡಲ್ಟ್ಸ್ ಆಗ್ಬೇಕು ಮಕ್ಕಳಿಗೆ, ಅವರನ್ನು ಹೆದರಿಸುವಂತ ಅಡಲ್ಟ್ಸ್ ಮಾಡಿ ಇಡಬಾರ್ದು ನಾವು. ಎಷ್ಟೋ ಸಲ ಅಂತ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕೇಳೋದಿಲ್ಲ, ಓಡಿ ಬರ್ತಾರೆ, ಯಾಕಂದ್ರೆ ಏನಾದ್ರು ಮಾಡಿದ್ರೆ ನನ್ಗೆ ಅಂತ ಭಯ. ಈಗ ನನ್ನ ಕ್ಲಿನಿಕ್ಗೆ ಎಷ್ಟೋ ಮಕ್ಕಳು ಬರ್ತಾರೆ, ಅವರು ನಾನು ಸುಮ್ನೆ ಕೇಳ್ತೇನೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ, ನನ್ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಇಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನೋಡು ನೀನು ಈ ತರ ಮಾಡ್ತಾ ಇದ್ದಿ, ನನಗೆ ನೀನ್ ಈ ತರ ಮಾಡಿದ್ರೆ ನನ್ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಗುವಿಗೆ ನಿಜವಾಗಿ ಹೇಳ್ಬೇಕು, ನೀನು ಈ ರೀತಿ ಮಾಡೋದ್ರಿಂದ ನೀನು ಇಡೀ ದಿನ ಟಿವಿ ನೋಡ್ತಿ, ಮತ್ತೆ ಏನು ಮಾಡೋದಿಲ್ಲ ಹೇಳ್ತಿ, ನಾವು ಹೊಡಿತಿ ಬಡಿತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಅದ್ರ ಅರ್ಥ ಆಗುತ್ತೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ. ಈಗ ಮಗುವಿಗೆ ಜ್ವರ ಬರುವಾಗ ನಾವು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು, ಡಾಕ್ಟರ್ ನಿನ್ನನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಹಾಗೆ ಅದೇ ರೀತಿ ಮಾನಸಿಕ ತೊಂದರೆ ಇರುವ ಮಕ್ಕಳಿಗೂ ನಿನ್ಗೆ ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದು ಭಯ ಮಕ್ಕಳಂದ್ರೆ, ನಾವು ಹೇಳಿ ಹೇಗೆ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಇನ್ಸಿಟ್ ಮಾಡಿದ್ರೆ ಅಂತ. ಆದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಎಲ್ಲೇ ಕರ್ಕೊಂಡು ಹೋಗುವಾಗ. ಅರೆ ನಮ್ಮ ತಂದೆ ತಾಯಿಯರು ಎಷ್ಟೋ ಜನ ತುಂಬಾ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾರೆ.
1: ಪೋಷಕರಿಗೂ ಈಗ ನೀವು ಒಂದು ರೀತಿ ಚಿಕಿತ್ಸೆ ಕೊಡ್ಬೇಕು.
0: ಹೌದು, ನಿಜವಾಗಿ ಮಕ್ಕಳ ತೊಂದರೆಯಲ್ಲಿ ಅರ್ಧ ಚಿಕಿತ್ಸೆ ಪೋಷಕರಿಗೆ, ಅರ್ಧ ಚಿಕಿತ್ಸೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ಲಿ ಅಡಲ್ಟ್ಸ್ ಮಾತ್ರ ನಮ್ಮ ಚಿಕಿತ್ಸೆ 50% ಮಕ್ಕಳಿಗೆ, 50% ಅಡಲ್ಟ್ಸ್ ಕೊಡ್ಬೇಕಾಗುತ್ತೆ.
1: ಈಗ ತಂದೆ ತಾಯಿಯಂದ್ರಿಗೆ, ಪೋಷಕರಿಗೆ, ಮತ್ತೆ ಅವರ ಸುತ್ತಲ ಇರುವಂತ ಜನರಿಗೆ ನೀವು ಅವ್ರಿಗೆ ಯಾವ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಏನಂದ್ರೆ, ಒಂದು ಮಕ್ಕಳಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆಮೇಲೆ ತುಂಬಾ ಸಿಟ್ಟು ಮಾಡ್ತಾರೆ ಎಷ್ಟೋ ಸಲ. ಈಗ ಮಗುವಿಗೆ ನೀವು ಸಿಟ್ಟು ಮಾಡಿ ಹೊಡಿಯೋದಕ್ಕೂ ನೀವು ಸಿಟ್ಟು ಮಾಡದೆ ನೋಡಪ್ಪ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ನನಗ್ ಕಷ್ಟ ಆಗುತ್ತೆ, ನಿನಗ್ ಕಷ್ಟ ಆಗುತ್ತೆ ಅಂತ ಹೇಳೋದು ಬೆಟರ್. ನಮ್ಮ ಸಿಟ್ಟನ್ನು ಅವ್ರ ಮೇಲೆ ತೆಗಿಬಾರದು. ಈಗ ನಮ್ಗೆ ಸಿಟ್ಟು ಬೇರೆ ಬೇರೆ ರೀತಿಗೆ ಬರುತ್ತೆ. ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಗಿ ಮಗುಗೆ ಹೊಡಿತಾರೆ. ಹಾಗಾಗಿ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ಗೆ ತರಬೇಕು ಮಕ್ಕಳು ಒಟ್ಟಿರುವಾಗ. ಮತ್ತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಅಫೆಕ್ಷನ್ ಇರಬೇಕು ಮಕ್ಕಳಂದ್ರೆ. ಮಕ್ಕಳಿಗೆ ಅದು ಗೊತ್ತಾಗ್ಬೇಕು. ಎಷ್ಟೋ ಸಲ ತುಂಬಾ ತಂಟೆ ಮಾಡಿದಾಗ ಹೇಳ್ಬಹುದು, ನನಗೆ ನೀನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ನೀನು ಈ ರೀತಿ ಮಾಡೋದ್ರಿಂದ ನನ್ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ಡಿಸಿಪ್ಲಿನ್ ಒಂದೊಮ್ಮೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ತಂದೆ ನೀನ್ ಇದು ಮಾಡಬಾರ್ದು ಅಂತ ಹೇಳಿದ್ರೆ ತಾಯಿನೂ ಅದೇ ರೀತಿ ಹೇಳ್ಬೇಕು. ಒಬ್ರು ನೀನ್ ಮಾಡು ಹೇಳೋದು, ಒಬ್ರು ನೀನ್ ಮಾಡ್ಬೇಡ ಹೇಳೋದು, ಅದಿದ್ರು ಮಕ್ಕಳಿಗೆ ಕನ್ಫ್ಯೂಸ್ ಆಗುತ್ತೆ, ನಾನ್ ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅಂತ. ಲಾಸ್ಟ್ ಏನಂದ್ರೆ, ರೂಲ್ಸ್ ಬಹಳ ಕಡಿಮೆ ಇರಬೇಕು, ಆದ್ರೆ ಮಾಡಿದ ರೂಲ್ಸ್ ಅನ್ನು ಅವ್ರು ಒಬೆ ಮಾಡ್ಬೇಕು. 10,000 ರೂಲ್ಸ್ ಇಡಬಾರ್ದು, 3 ರೂಲ್ಸ್ ಇದ್ರೆ ಆ 3 ರೂಲ್ಸ್ ಅವ್ರು ಒಬೆ ಮಾಡ್ಬೇಕು. ಆಮೇಲೆ ನಮ್ಮ ದೇಶದ ತಂದೆ ತಾಯಿಗೆ ಏನಂದ್ರೆ, ಮಕ್ಕಳನ್ನ ಆಡ್ಲಿಕ್ ಬಿಡಿ ಅಂತ ಅಷ್ಟೇ ನಾನು ಹೇಳೋದು. ಹೋಮ್ ವರ್ಕ್, ಟೆಲಿವಿಷನ್, ಟ್ಯೂಷನ್ ಇದೆಲ್ಲ ನಿಜವಾಗಿ ಮಕ್ಕಳಿಗೆ ಒಳ್ಳೇದಲ್ಲ. ಅದರಿಂದ ಅದಕ್ಕಿಂತ ನಾವು ಅವ್ರ ಜೊತೆ ಆಡ್ಕೊಂಡು ಅವರಿಗೆ ಕತೆ ಹೇಳ್ಕೊಂಡು, ಯಾಕಂದ್ರೆ ನನ್ಗೆ ಎಕ್ಸಾಂಪಲ್ ಆಗಿ ನಾನು ಹೇಳೋದು ಅಂದ್ರೆ, ನನ್ನ ಚೈಲ್ಡ್ ಹುಡ್ ಬಹಳ ಹ್ಯಾಪಿ ಚೈಲ್ಡ್ ಹುಡ್ ಆಗಿತ್ತು. ನಮ್ಮ ತಂದೆ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ರು. ಅವ್ರು ದಿನ ರಾತ್ರಿ ನನ್ಗೆ 1 ಗಂಟೆ ಕತೆ ಹೇಳ್ತಾ ಇದ್ರು. ಈಗ ಯಾವ ತಂದೆ ದಿನ ರಾತ್ರಿ ಒಂದು ಗಂಟೆ ಮಕ್ಕಳಿಗೆ ಕತೆ ಹೇಳ್ತಾರೆ. ಆ ರೀತಿಯ ಕಮಿಟ್ಮೆಂಟ್ ಚೈಲ್ಡ್ಹುಡ್ಗೆ ಇರಬೇಕು. ಏನಂದ್ರೆ ನನ್ನ ಮಗುವಿನ ಜೊತೆ ನಾನು ದಿನ ಕತೆ ಹೇಳ್ತೇನೆ, ದಿನ ಪುಸ್ತಕ ಓದಿ ಹೇಳ್ತೇನೆ, ಮಗುವಿನ ಜೊತೆ ಆಡ್ತೇನೆ. ಹಾಗಾಗಿ ಆರ್ಟಿಫಿಷಿಯಲ್ ಎಂಟರ್ಟೈನ್ಮೆಂಟ್ ಕೊಡೋ ಬದಲು ನಮ್ಮ ಟೈಮ್ ಅನ್ನು ಕೊಟ್ರೆ ಇದಕ್ಕೆ ಕ್ವಾಲಿಟಿ ಟೈಮ್ ಹೇಳ್ತಾರೆ, ಅದು ಮಾಡಬೇಕಾಗ್ತದೆ ನಮ್ಮ ಮಕ್ಕಳ ಜೊತೆ.
1: ಅದರಿಂದ ಸಾಕಷ್ಟು

0: ಸಮಯವನ್ನ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಯಂದ್ರು ಕೊಡಬೇಕು.
1: ಸರಿಯಾದ ಸಮಯ, ಟ್ಯೂಷನ್ ಮತ್ತೆ ಹೋಮ್ವರ್ಕ್ ಅಲ್ಲ, ಹೊಡೆಯೋದಲ್ಲ, ಬಾಯಿಗೆ ತುಂಬಿಸಿ ತಿನ್ಸೋದಲ್ಲ, ಪ್ರೀತಿ ಆಟ ಚಟುವಟಿಕೆ ಮಗುವಿನ ಜೊತೆ ಮಾಡೋದು, ಅದು ಮಾಡಿದ್ರೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳ ಜೊತೆ.
0: ಅದರಿಂದ ಇವತ್ತು ಈ ಹೊತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಮಕ್ಕಳಲ್ಲ ಇರುವಂತ ನಡವಳಿಕೆ ಮತ್ತು ಅವರ ಭಾವನಾತ್ಮಕ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹರಿಸಬಹುದು, ಯಾವ ರೀತಿ ಅದನ್ನ ಸರಿ ಮಾಡಬಹುದು ಅನ್ನೋದನ್ನ ಬಹಳ ಸರಳವಾಗಿ ಬಹಳ ಮನಸ್ಸಿಗೆ ನಾಟು ರೀತಿಯಲ್ಲಿ ತಾವು ತಿಳಿಸಿದ್ದೀರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
3: ಪ್ರಿಯ ಕೇಳುಗರೆ, ಇದುವರೆಗೂ ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಮನೋಚಿಂತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಪ್ರೀತಿಯ ಚಿನ್ನದ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ ಚಿತ್ರಕಲಾವಿದ ಕೆ ಹೆಬ್ಬಾರ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಆಚಾರ್ಯರವರ ಜನ್ಮದಿನಾಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಕಿಶನ್ ಬಾಬುರಾವ್ ಆಚಾರ್ಯರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯುವುದಾದರೆ ಇವರನ್ನ ಜನಪ್ರಿಯವಾಗಿ ಅಣ್ಣಾ ಆಚಾರ್ಯ ಎಂದು ಕರೆಯುವುದು ರೂಢಿಯಲ್ಲಿದೆ. ಭಾರತದ ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರ ಜಿಲ್ಲೆಯ ರಾಲೇಗನ್ ಸಿದ್ದಿ ಎಂಬ ಹಳ್ಳಿಯ ಅಭಿವೃದ್ಧಿಗಾಗಿ ನೀಡಿರುವ ಕಾಣಿಕೆಗಾಗಿ ಮತ್ತು ಅದನ್ನು ಒಂದು ಮಾದರಿ ಹಳ್ಳಿಯಾಗಿ ಗುರುತಿಸಲು ಮಾಡಿರುವ ಪ್ರಯತ್ನಕ್ಕಾಗಿ 1992 ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಗಳಿಸಿರುವ ಒಬ್ಬ ಭಾರತೀಯ ಸಾಮಾಜಿಕ ಕಾರ್ಯಕರ್ತ. ಸಾರ್ವಜನಿಕ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಡೆಗಾಗಿ ಲೋಕಪಾಲ ಕಾಯ್ದೆಯನ್ನು ಜಾರಿಗೊಳಿಸುವ ಕುರಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು 2011 ಏಪ್ರಿಲ್ 5 ಅವರು ಅಮರಣಾಂತ ಉಪವಾಸ ಕೈಗೊಂಡರು. ಅಭಿವೃದ್ಧಿಯು ಭ್ರಷ್ಟಾಚಾರದಿಂದ ಕುಂಠಿತಗೊಂಡಿದೆ ಎಂದು ಮನಗಂಡು ಅಣ್ಣಾರವರು 1991 ಭ್ರಷ್ಟಾಚಾರ ವಿರೋಧಿ ಜನ ಆಂದೋಲನ ಎಂಬ ಭ್ರಷ್ಟಾಚಾರದ ವಿರುದ್ಧ ಸಾರ್ವಜನಿಕ ಚಳವಳಿಯನ್ನು ಆರಂಭಿಸಿದರು. 42 ಅರಣ್ಯ ಅಧಿಕಾರಿಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದಿಂದಾಗಿ ರಾಜ್ಯ ಸರ್ಕಾರಗಳಿಗೆ ಸಲ್ಲಿಸಬೇಕಾದ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿದರು ಎಂಬುದು ತಿಳಿದು ಬಂದಿತು. ಆಚಾರ್ಯರವರು ಸರ್ಕಾರಕ್ಕೆ ಪುರಾವೆಗಳನ್ನು ಒದಗಿಸಿದರು. ಆಳುವ ಪಕ್ಷದ ಒಬ್ಬ ಮಂತ್ರಿಯು ಹಗರಣದಲ್ಲಿ ಭಾಗಿಯಾದ ಕಾರಣ ಸರ್ಕಾರವು ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ನಿರಾಕರಿಸಿತು. ಇದರಿಂದ ಮನನೊಂದ ಆಚಾರ್ಯರವರು ಪದ್ಮಶ್ರೀ ಪ್ರಶಸ್ತಿಯನ್ನ ರಾಷ್ಟ್ರಪತಿಗಳಿಗೆ ಹಿಂದಿರುಗಿಸಿದರು. ಅಂದಿನ ಪ್ರಧಾನಿ ರಾಜೀವ್ ಗಾಂಧಿರವರು ನೀಡಿದ್ದ ವೃಕ್ಷಮಿತ್ರ ಪ್ರಶಸ್ತಿಯನ್ನು ಕೂಡ ಹಿಂದಿರುಗಿಸಿದರು. ಇದೇ ವಿಷಯದ ಸಲುವಾಗಿ ಅವರು ಅಮರಣಾಂತ ಉಪವಾಸ ಕೈಗೊಂಡರು. ಕೊನೆಗೂ ನಿದ್ದೆಯಿಂದ ಎಚ್ಚೆತ್ತ ಸರ್ಕಾರ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಂಡಿತು. ಛಲ ಬಿಡದ ಆಚಾರ್ಯರವರ ಈ ಕಾರ್ಯವು ಮಹತ್ತರ ಪರಿಣಾಮ ಬೀರಿತು. 6 ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಮತ್ತು ವಿವಿಧ ಕಚೇರಿಗಳ 400 ಅಧಿಕಾರಿಗಳನ್ನು ಮನೆಗೆ ಕಳುಹಿಸಲ್ಪಟ್ಟರು. ಮಾಹಿತಿ ಹಕ್ಕು ಕಾಯ್ದೆ 2005 ಕಾರ್ಯಗತವಾದ ಮೇಲೆ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಲು ಅಣ್ಣಾ ಆಚಾರ್ಯರವರು ರಾಜ್ಯದಲ್ಲಿ 12,000 ಹೆಚ್ಚು ದೂರ ಸಂಚರಿಸಿದ್ದಾರೆ. 2nd ಹಂತದಲ್ಲಿ ಇವರು 100,000 ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಿದ್ದಾರೆ ಮತ್ತು ರಾಜ್ಯದ 24 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ಆಯೋಜಿಸಿದ್ದಾರೆ. 3nd ಹಂತವು 155 ತೆಹಸಿಲ್ ಜಾಗಗಳಲ್ಲಿ ಪ್ರತಿದಿನ 2-3 ಸಾರ್ವಜನಿಕ ಸಭೆಗಳನ್ನು ಕೈಗೊಂಡಿದ್ದರು. ಈ ಮಹಾ ಚಳುವಳಿಯಲ್ಲಿ ಭಿತ್ತಿಪತ್ರ ಪ್ರದರ್ಶನಗೊಂಡವು ಮತ್ತು ಕಾಯ್ದೆಗಳ ನಿಬಂಧನೆಗಳ ಪುಸ್ತಕಗಳು ಸಾಮಾನ್ಯ ದರದಲ್ಲಿ ವಿತರಿಸಲಾಯಿತು. ಇದು ಸಾಕಷ್ಟು ಜಾಗೃತಿಯನ್ನ ಉಂಟು ಮಾಡಿತು ಮತ್ತು ನಾಗರಿಕ ಹಕ್ಕುಗಳ ಬಗ್ಗೆ ಜನರು ತಿಳಿದುಕೊಂಡರು. ಕೇಳುವರೆ, ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದ್ರೆ ಕೆ ಹೆಬ್ಬಾರ್ ಅವರ ಜನ್ಮ ದಿನಾಚರಣೆಯ. ಒಬ್ಬ ಖ್ಯಾತ ಚಿತ್ರಕಲಾವಿದರಾಗಿದ್ದರು. ಭಾರತ ದೇಶವೇ ಅವರ ಎಲ್ಲ ಚಿತ್ರಕಲೆಗಳಲ್ಲಿ ಪ್ರಧಾನ ವಿಷಯವಾಗಿತ್ತು. ಕೆ ಹೆಬ್ಬಾರ್ ಅವರು 1911 ಭಾರತ ದೇಶದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಂಠ

0: ಕೋಟೆಯಲ್ಲಿ ವಾಸವಾಗಿದ್ದ ತುಳು ಭಾಷಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ತಮ್ಮ ತಂದೆಯವರು ಆಗೊಮ್ಮೆ ಈಗೊಮ್ಮೆ ವಿಗ್ರಹಗಳನ್ನು ನಿರ್ಮಿಸುತ್ತಿದ್ದರು. ಗಮನಿಸಿದ ಬಾಲಕೃಷ್ಣ ಹೆಬ್ಬಾರ್ ಆಗಿನಿಂದಲೇ ಕಲಿಯುತ್ತ ಕಲೆಯತ್ತ ಒಲವನ್ನ ಬೆಳೆಸಿಕೊಂಡಿದ್ದರು. ಕಲಾವಿದ ಕುಟುಂಬದಲ್ಲಿ ಜನಿಸಿದ ಕೃಷ್ಣ ಆರ್ಟಿಸ್ಟ್ನಲ್ಲಿ ಕಲೆಯ ವಿದ್ಯುತ್ ವ್ಯಾಸಂಗ ಮಾಡಿದರು. ನಂತರ ಅವರು ಪ್ಯಾರಿಸ್ನಲ್ಲಿ ಅಕಾಡೆಮಿ ಜೂಲಿಯನ್ನ ಕಲಾ ವ್ಯಾಸಂಗ ಮಾಡಿದರು. ಹೆಬ್ಬಾರ್ರವರ ಆರಂಭಿಕ ಕಾಲಿಕ ಕಲಾಕೃತಿಗಳನ್ನ ಕೇರಳ ಹಂತ ಎನ್ನಲಾಗಿತ್ತು. ಏಕೆಂದರೆ ಅವರ ಕಲೆಯಲ್ಲಿ ಮಲಬಾರ್ ಮತ್ತು ತುಳುನಾಡು ವಲಯಗಳ ನಿರಂತರ ಶ್ರೇಣಿಯನ್ನು ಆಗಾಗ್ಗೆ ವಿವರಿಸಲಾಗುತ್ತಿತ್ತು. ಆನಂತರ ಅವರು ತಮ್ಮ ಕಲೆಯಲ್ಲಿ ಇತರೆ ವಿಷಯಗಳೊಂದಿಗೆ ಪ್ರಯೋಗ ನಡೆಸಿದರು. ಅವರ ಕಲಾಕೃತಿಗಳು ಗಾಗ್ವಿನ್ ಮತ್ತು ಅಮೃತಶರ ಗಿಲ್ ಕೃತಿಗಳಿಂದ ಪ್ರೇರಿತವಾಗಿದ್ದವು. ಆಗ ಲಂಡನ್ ಮತ್ತು ಬ್ರುಸೆಲ್ನಲ್ಲಿ ನಡೆದ ಆರ್ಟ್ನ ನೌನ್ ಇಂಡಿಯಾ ಕಲಾ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾದ ತಮ್ಮ ಚಿತ್ರಕಲೆಗಳ ಮೂಲಕ ಅಂತಾರಾಷ್ಟ್ರೀಯ ಅಭಿಮಾನಿಗಳನ್ನು ಗಳಿಸಿಕೊಂಡಲಾಯಿತು. ಇಂದು ಹೆಬ್ಬಾರ್ ಅವರ ಕಲಾಕೃತಿಗಳನ್ನು ಭಾರತೀಯ ಕಲಾ ಇತಿಹಾಸದಲ್ಲಿ ಬಹಳಷ್ಟು ಪ್ರಭಾವಿ ಎಂದು ಪರಿಗಣಿಸಲಾಗಿದೆ. ಮುಂಬೈ ನಗರದಲ್ಲಿ ಸ್ಥಾಪಿಸಲ್ಪಟ್ಟಿರುವ ವಿಶ್ವವಿಖ್ಯಾತ ಕಲಾ ಪ್ರದರ್ಶನ ಕೇಂದ್ರ ಕಲ್ಪನೆಯನ್ನು ಕನ್ನಡದ ಕಲಾವಿದ ಕೆ ಹೆಬ್ಬಾರ್ ಹಾಗೂ ಪ್ರಖ್ಯಾತ ವಿಜ್ಞಾನಿ ಮತ್ತು ಕಲಾವಿದ ಡಾಕ್ಟರ್ ಯೋಮಿ ಭಾಬಾರವರ ಪ್ರಯತ್ನದಿಂದಾಗಿ ಸಾಧ್ಯವಾಯಿತು. ಸರ್ ಕಾವಸ್ಜಿ ಜಹಾಂಗೀರ್ ತನ್ನ ಕಾಲ ನಿಲಯಕ್ಕೆ ಆರ್ಥಿಕ ನೆರವನ್ನು ಕೊಡಲು ವಾಗ್ದಾನ ಮಾಡಿದರು. ಹೀಗಾಗಿ 1952 ಜಹಾಂಗೀರ್ ಆರ್ಟ್ ಗ್ಯಾಲರಿ ಮುಂಬೈನ ಕೋಟೆ ಪ್ರದೇಶದಲ್ಲಿ ರೂಪುಗೊಂಡಿತು. ಕಾಲಾಫೋರ್ಟ್ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರುವ ಪ್ರತಿಷ್ಠಿತ ಮಹಾ ಪ್ರದರ್ಶನ ತಾಣದಲ್ಲಿ ತಮ್ಮ ಕಲೆಯ ಪರಿಚಯ ಮಾಡಲಾಯಿತು. ತಮ್ಮ ಜೀವನದ ಉದ್ದಕ್ಕೂ ಹೆಬ್ಬಾರ್ ಹಲವು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ಇದರಲ್ಲಿ ಭಾರತದ ಪ್ರಶಸ್ತಿಗಳ ಕ್ರಮವಾಗಿ ಮಾರ್ಪಟ್ಟಿದೆ. ಉದಾಹರಣೆಗೆ ಪದ್ಮಶ್ರೀ, ಪದ್ಮಭೂಷಣ, ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್, ದಿ ಮುಂಬೈ ಆರ್ಟ್ಸ್ ಸೊಸೈಟಿ ಪ್ರಶಸ್ತಿ, ಮುಂಬೈ ಸ್ಟೇಟ್ ಪ್ರಶಸ್ತಿ, ಲಲಿತಾ ಕಲಾ ಅಕಾಡೆಮಿ ಪ್ರಶಸ್ತಿ, ವರ್ಣಶಿಲ್ಪ ಕೆ ವೆಂಕಟಪ್ಪ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಡಾಕ್ಟರೇಟ್ ಇವರಿಗೆ ದೊರಕಿದೆ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 to 16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೇ ಲಿಯೇ ತಯಾರ್.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸರಗೂರಿನ 3ನೇ ವಾರ್ಡಿನ ಕುಮಾರಿ ರಕ್ಷಿತಾರವರು ತಮ್ಮ 19ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮಹದೇವ ನಾಯಕ ಯಶೋಧಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ 100+ ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ, ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 80 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 28 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಹಾಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 26 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ.

0: ಟೊಮೊಟೊ 32 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ವೈರಾಣು ಸಂಹಾರಕ್ಕೆ ಪ್ಲಾಸ್ಟಿಕ್ ರಾಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗೋಸ್ಟ್ ಮರ್ಮರ್ ಕ್ವಾಂಟಮ್ ವಿಸ್ಮಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಅಮೆರಿಕ ತನ್ನ ವಾಯುಸೇನೆಯ ಏರ್ಮನ್ ಅನ್ನ ಸಿನಿಮಾದ ರೀತಿಯಲ್ಲಿ ಬಚಾವ್ ಮಾಡಿದ್ದು ಅಮೆರಿಕ ಏರ್ಮನ್ನರದ ಸಮಯದಲ್ಲಿ ಇಡೀ ಜಗತ್ತನ್ನ ಬೆರಗುಗೊಳಿಸಿದ ಸಂಗತಿಗಳಲ್ಲಿ ಒಂದು. April 3 ಬೆಳಗ್ಗೆ ಅಮೆರಿಕದ F-15 ಈ ಯುದ್ಧ ವಿಮಾನವನ್ನ ಇರಾನ್ ಹೊಡೆದು ಉರುಳಿಸಿತು. ಅದರಲ್ಲಿದ್ದ ಪೈಲಟ್ ಹಾಗೂ ವೆಪನ್ ಸಿಸ್ಟಮ್ ಆಫೀಸರ್ ಅನ್ನ ತಕ್ಷಣ ಜೀವ ಉಳಿಸಿಕೊಳ್ಳಲು ಯುದ್ಧ ವಿಮಾನದಿಂದ ಚಿಮ್ಮಿ ಪಾರಾಗಿದ್ದು ನಿಜದ ಸಂಗತಿ. ಆದರೆ ಪ್ಯಾರಾಚೂಟ್ ಮೂಲಕ ತಲುಪಿದ್ದು ವೈರಿಯ ನೆಲವನ್ನ. ಇದು ಗೊತ್ತಾದ ತಕ್ಷಣವೇ ಅಮೆರಿಕದ ಸೈನ್ಯವು ಕಾರ್ಯಾಚರಣೆ ನಡೆಸಿ ಪೈಲಟ್ ಅನ್ನು ರಕ್ಷಿಸತೊಡಗಿತು. ಆದರೆ ಏರ್ಮನ್ ಮಾತ್ರ ಕಣ್ಮರೆಯಾಗಿದ್ದರು. ಆತನನ್ನು ಹುಡುಕಲು ಸಜ್ಜಾಗಿ CIA ಪ್ರವೇಶ ಮಾಡಿತು ಮರುದಿನ. ಅಷ್ಟರೊಳಗೆ ಈ ಯೋಧನು 2,000 ಮೀಟರ್ಗಳಷ್ಟು ದೂರ ಪರ್ವತಾರೋಹಣ ಮಾಡಿ ಗಿಡಪೊದೆಗಳ ಸಂದಿಯಲ್ಲಿ ಅವಿತುಕೊಂಡಿದ್ದು ನಿಜದ ಸಂಗತಿ. ಹೀಗಾಗಿ 36 ತಾಸು ಇರಾನ್ ಹಾಗೂ ಅಮೆರಿಕ ಎರಡು ದೇಶಗಳ ತುಕ್ಕಡಿಗಳ ಶೋಧ ಮುಂದುವರಿತು. ಇರಾನಿಗೆ ಚಳ್ಳೆಹಣ್ಣು ತಿನ್ನಿಸಿ ತನ್ನ ಏರ್ಮನ್ ಅನ್ನು CIA ಪತ್ತೆ ಮಾಡಿತು. ಅದಕ್ಕಾಗಿ ಅವರು ಬಳಸಿದ್ದು ಈ ಹಿಂದೆ ಎರಡು ಜಗತ್ತಿನ ಎದುರಿಗೆ ತರದ ಹೊಚ್ಚ ಹೊಸ ತಂತ್ರಜ್ಞಾನ ಗೋಸ್ಟ್ ಮರ್ಮರ್. ಈ ಸೈನಿಕ ಅವಿತುಕೊಂಡಿದ್ದ ಜಾಗ ಪತ್ತೆಯಾಗಿದ್ದೇ ಟಾಪಾರ್ಡ್ ತೋಪ್. ಅಮೆರಿಕದ ನೇವಿ ಸ್ಟೀಲ್ ಯೋಧರು ಧರೆಗಿಳಿದ ಇರಾನ್ ಸೈನ್ಯದೊಡನೆ ಕಾದಾಡಲು ಆರಂಭಿಸತೊಡಗಿದರು. ಯುದ್ಧ ವಿಮಾನಗಳ ದೊಡ್ಡ ದಂಡೆ ಬಂದಿತು. ಎಲ್ಲರೂ ಸೇರಿ ಆ ಏರ್ಮನ್ ಅವಿತುಕೊಂಡಿದ್ದ ಜಾಗಕ್ಕೆ ಹೋಗಿ ಹೇರ್ಲಿಫ್ಟ್ ಮಾಡಿ ಆತನನ್ನು ಕರೆದೊಯ್ದರು. ಇರಾನ್ ಪಡೆಗೆ ಕಾಣದ ಆ ಏರ್ಮನ್ CIA ಕಣ್ಣಿಗೆ ಬಿದ್ದಿದ್ದು ಹೇಗೆ ಎಂಬುದು ಅದಕ್ಕುತ್ತರ ಕ್ವಾಂಟಮ್ ಕಾಂತಮಾಪಕ ಹಾಗೂ ಕೃತಕ ಬುದ್ಧಿಮತ್ತೆಯ ಮೇಲೆ ಸಿದ್ಧಪಡಿಸಿದ ಉಪಕರಣ ಗೋಸ್ಟ್ ಮರ್ಮರ್. ಜಗತ್ತಿನ ಎದುರಿಗೆ ಇದು ಇನ್ನೂ ರಹಸ್ಯವಾಗಿಯೇ ಇದೆ. ನ್ಯೂಯಾರ್ಕ್ ಪೋಸ್ಟ್ ಒಂದನ್ನ ಬಿಟ್ಟು ಇನ್ಯಾರಿಗೂ ಈ ಕುರಿತು ಹೆಚ್ಚು ಮಾಹಿತಿ ಲಭಿಸಿಲ್ಲ. ಗೋಸ್ಟ್ ಮರ್ಮರ್ ಎನ್ನುವುದು ಅಮೆರಿಕ ತನ್ನೊಳಗೆ ಅತ್ಯಂತ ರಹಸ್ಯವಾಗಿ ಇಟ್ಟುಕೊಟ್ಟ ತಂತ್ರಜ್ಞಾನ. ಅವರ ದಾವಿಯ ಪ್ರಕಾರ ಸುಮಾರು 50-55 ಕಿಲೋಮೀಟರ್ ದೂರದಿಂದಲೇ ಕೇವಲ ಹೃದಯ ಬಡಿದದ ತರಂಗಗಳನ್ನು ಆಲಿಸಿ ಮನುಷ್ಯರನ್ನ ಹುಡುಕಬಹುದಂತೆ. ಹೃದಯವು ಕಂಪಿಸುತ್ತಿದ್ದರೆ ಸಾಕು, ಪಾತಾಳದಲ್ಲೇ ಇರಲಿ, ಯಾರನ್ನೇ ಆಗಲಿ ನಾವು ಹುಡುಕಬಲ್ಲೆವು ಎಂದು ಎದೆ ತಟ್ಟುಕೊಂಡು ಅಮೆರಿಕ ಗರ್ಜಿಸುತ್ತಿದೆ. ಗೋಸ್ಟ್ ಮರ್ಮರ್ ತಂತ್ರಜ್ಞಾನ ಇದು ದೀರ್ಘವ್ಯಾಪ್ತಿಯ ಕ್ವಾಂಟಮ್ ಕಾಂತಮಾಪಕ ಹಾಗೂ ಕೃತಕ ಬುದ್ಧಿಮತ್ತೆ ಎರಡರ ಸಮಾಗಮ. ನಮ್ಮ ಹೃದಯದ ಪ್ರತಿ ಬಡಿತದಲ್ಲೂ ವಿದ್ಯುದಾವೇಶದ ಪ್ರಚೋದನೆಗಾಗಿ ಅದು ಸ್ನಾಯುವಿನ ಮುಖಾಂತರ ಹರಿಯುತ್ತಿರುತ್ತದೆ. ಮ್ಯಾಕ್ಸ್ವೆಲ್ನ ಸಿದ್ಧಾಂತದ ಪ್ರಕಾರ ಚಲಿಸುವ ವಿದ್ಯುದಾವೇಶವು ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಇದನ್ನು ಮ್ಯಾಗ್ನೆಟೋಕಾರ್ಡಿಯೋಗ್ರಾಮ್ ಎಂದು ಕರೆಯುತ್ತಾರೆ. ಪಾರಂಪರಿಕ ಕಾಂತಮಾಪಕವು ಈ ಸೂಕ್ಷ್ಮ ಕಾಂತೀಯ ಕ್ಷೇತ್ರವನ್ನು ಗುರುತಿಸುವುದು ಅಸಾಧ್ಯ. ಹಾಗಾಗಿ ಕ್ವಾಂಟಮ್ ಕಾಂತಮಾಪಕವನ್ನು ಬಳಸುತ್ತಾರೆ. ಇದು ಪರಮಾಣುವಿನ ಭ್ರಮಣವನ್ನ ಅಥವಾ ಅತಿವಾಹಕದಲ್ಲಿನ ತಾಮ್ರದ ಜೋಡಿಯ ನಡವಳಿಕೆಯ ವೈಪರೀತ್ಯಗಳನ್ನು ಗ್ರಹಿಸಿ ಅತಿ ಸೂಕ್ಷ್ಮಾಣು ಕಾಂತ ಕ್ಷೇತ್ರವನ್ನು ಅಳೆಯಬಲ್ಲದು. ಗಣಿಗಾರಿಕೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಇದರ ಬಳಕೆ ಆಗುತ್ತಿದೆ. ಆದರೆ ಇದರ ಉಪಯೋಗಕ್ಕೆ ಇರುವ ದೊಡ್ಡ ತೊಡಕೆಂದರೆ ಇದರಲ್ಲಿ ಸಂವೇದಕಗಳು ಹಾಗೂ ಉಪಕರಣಗಳನ್ನು ಶೂನ್ಯಕ್ಕೆ ಕಡಿಮೆಯ ತಾಪಮಾನದಲ್ಲಿ ಬಳಸಬೇಕು. ಅಂದಾಗಲೇ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲದು. ಈ

0: ತೊಡಿಕೆಗೆ ಪರಿಹಾರವೇ ಗೋಸ್ಟ್ ಮರ್ಮರ್ ಬಳಸಿದಿರಬಹುದು ಎನ್ನಬಹುದು. ನೈಟ್ರೋಜನ್ ವೇಕೆನ್ಸಿ ಡೈಮಂಡ್ ಇದೊಂದು ಕೃತಕವಾಗಿ ತಯಾರಿಸಿದ ವಜ್ರವಾಗಿದ್ದು ಇದರಲ್ಲಿ ಸೂಕ್ಷ್ಮವಾದ ದೋಷಗಳಿರ್ತವೆ. ಆ ದೋಷಗಳಿಗೆ ಎನ್ವಿ ಕೇಂದ್ರಗಳೆಂದು ಗುರುತು. ಆ ಕೇಂದ್ರಗಳಲ್ಲಿ ಕಾಂತೀಯ ಕ್ಷೇತ್ರಕ್ಕೆ ವೇದನಾಶೀಲವಾಗಿರುವ ಪರಮಾಣುಗಳಿರ್ತದೆ. ಕಾಂತೀಯ ಕ್ಷೇತ್ರದಲ್ಲಿ ಬದಲಾವಣೆಯಾದಾಗ, ಅಂದರೆ ಉದಾಹರಣೆಗೆ ಮನುಷ್ಯನ ಹೃದಯದ ಬಡಿತದಿಂದ ಉತ್ಪಾದನೆಯಾದ ಕಾಂತೀಯ ಕ್ಷೇತ್ರದ ಮೇಲೆ ಪ್ರಭಾವ ಉಂಟಾದಾಗ ಎನ್ವಿ ಕೇಂದ್ರಗಳಲ್ಲಿ ಚಲಾವಣೆಯಾಗಿ ಅಲ್ಲಿ ಹರಿಯುತ್ತಿರುವ ಲೇಸರ್ ಬೆಳಕಿನ ತೀವ್ರತೆಯಲ್ಲಿ ಏರುಪೇರಾಗುತ್ತದೆ. ಈ ಸಂಜ್ಞೆಯನ್ನು ಬಳಸಿ ಮನುಷ್ಯರನ್ನ ಪತ್ತೆ ಹಚ್ಚಬಹುದು. ಕೆಲವು ದೀರ್ಘ ವ್ಯಾಪ್ತಿಯ ಕಾಂತ ಮಾಪಕದಿಂದ ಈ ಕೆಲಸ ಸಾಧ್ಯವೇ ಇಲ್ಲ, ಏಕೆಂದರೆ ಅಕ್ಕಪಕ್ಕದಲ್ಲಿನ ಇನ್ನಿತರ ಜೀವಿಗಳಿಂದ ಉತ್ಪತ್ತಿಯಾದ ಅಥವಾ ಇನ್ಯಾವುದೇ ಮೂಲದ ಕಾಂತೀಯ ಅಲೆಗಳು ಕಾಂತೀಯ ಕ್ಷೇತ್ರದಲ್ಲಿ ಏರುಪೇರನ್ನು ಸೃಷ್ಟಿಸಿ ಹುಡುಕಾಟದ ಪ್ರಕ್ರಿಯೆ ಅಡ್ಡವಾಗಬಹುದು. ಅದಕ್ಕಾಗಿ ಇಲ್ಲಿ ಕೃತಕ ಬುದ್ಧಿಮತ್ತೆಯು ನೆರವಾಗಬಹುದು. ಪ್ರತಿ ಪ್ರಾಣಿಯ ಹೃದಯ ಬಡಿತವು ಅದರದೇ ಆದ ವೈಶಿಷ್ಟ್ಯವಾದ ನಮೂನೆಯ ಹೊಂದಿದ್ದು ತನ್ನದೇ ಆದ ಜೈವಿಕ ಲಯದಿಂದ ಹೃದಯ ವೀಣೆ ಮಿಡಿಯುತ್ತಿರುತ್ತದೆ. ಆ ರಾಗಕ್ಕೆ ತಕ್ಕನಾದ ಕಾಂತೀಯ ಕ್ಷೇತ್ರವು ಮೂಡುವುದು ಸಹಜ. ಅದನ್ನೇ ವಿದ್ಯುತ್ ಕಾಂತೀಯ ವೈಶಿಷ್ಟ್ಯ ಎನ್ನುವುದು. ಈ ವೈಶಿಷ್ಟ್ಯವನ್ನು ಗುರುತಿಸುವುದು ಕೃತಕ ಬುದ್ಧಿಮತ್ತೆಯಲ್ಲಿನ ಒಂದು ಭಾಗವಾದ ನ್ಯೂರಲ್ ನೆಟ್ವರ್ಕ್ನಿಂದ ಸಾಧ್ಯವಾಗಿದೆ. ಅದನ್ನು ದೀರ್ಘ ವ್ಯಾಪ್ತಿಯ ಕಾಂತ ಮಾಪಕದಲ್ಲಿ ಬಳಸಿದಾಗ ಸುತ್ತಮುತ್ತ ಎಷ್ಟೇ ಶಬ್ದಗಳಿದ್ದರೂ ಗೋಸ್ಟ್ ಮರ್ಮರ್ ಮನುಷ್ಯನ ಹೃದಯ ಗೀತೆಯನ್ನು ಕೇಳಬಲ್ಲದು. ಈ ತಂತ್ರಜ್ಞಾನದ ಬಳಕೆಗೆ ಬಗೆ ಬಗೆಯ ಮಿಶ್ರ ಪ್ರಕ್ರಿಯೆಗಳಿವೆ. ಬಹಳಷ್ಟು ವಿಜ್ಞಾನಿಗಳ ಪ್ರಕಾರ ಅಷ್ಟು ದೂರದಿಂದ ಜೈವಿಕ ಕಾಂತೀಯ ಕ್ಷೇತ್ರವನ್ನು ಗುರುತಿಸುವುದು ಅಸಾಧ್ಯವಾದ ಮಾತು. ಹೀಗೆಂದು ಎಲ್ಲರೂ ಅದನ್ನು ನಿರಾಕರಿಸಿಲ್ಲ. ಅದಕ್ಕೆ ನಿಜವಾದ ಉತ್ತರವು ಅಮೆರಿಕದ ರಕ್ಷಣಾ ಇಲಾಖೆಯಿಂದ ಬರಬೇಕಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಗೋಸ್ಟ್ ಮರ್ಮರ್ ಕ್ವಾಂಟಮ್ ವಿಸ್ಮಯ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ವೈರಾಣು ಸಂಹಾರಕ್ಕೆ ಪ್ಲಾಸ್ಟಿಕ್ ರಹಳ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?

0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನು ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೇ, ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡುವುದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದ್ರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದುಬಿಟ್ಟಿದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲವುದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡ್ಲು ಒತ್ತತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡಾದ್ಮೇಲೆ ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರುವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡೋ ಅಲ್ಲಿ ಇಲ್ಲಿ ನೋಡಿಕೊಂಡೋ ಹೋಗ್ತೀವಿ. ಯಾಕೆಂದ್ರೆ ನಾವು ಆಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ? ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂಥೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚ

ವಾತ್ಸಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ ತಿರುಗಿಸ್ತೇನೆ ಅಂತ ಹೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ. ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನು ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ದರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನ ನೋಡಿ ಆನಂದಿಸಬಹುದು. ಮನಸ್ಸನ್ನ ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನ ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೆ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮ ಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ, ನಿನಗಿಷ್ಟವಾಯಿತೋ ದನಿಗೊಡುವುದನ್ನು ಕಲಿಯೋ.

ನಿಗೊಂದು ಇಷ್ಟ ಆಯ್ತಾ, ಅದಕ್ಕೆ ದನಿಗೂಡೋದನ್ನು ಕಲಿಯೋಣ. ಅದನ್ನು ಮುಂದೂಡೋದು ಬೇಡ. ಕಲ್ಲು ಅರಳಿ ಶಿಲೆಯಾಗೋದಕ್ಕೆ ಕ್ರೀ ಶಕ್ತಿ ಬೇಕು. ಅಂದರೆ ಹುಳಿ ಪೆಟ್ಟಿನ ಪೆಟ್ಟು ಅದಕ್ಕೆ ತಗಲಬೇಕು. ಆ ಹುಳಿ ಪೆಟ್ಟನ್ನು ತಗಲಿಸಿ ಕೊಡು ಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ನಿನ್ನೊಳಗಿನ ಶಕ್ತಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಆತ್ಮನಲ್ಲಿಯೇ ಆ ಶಕ್ತಿಯನ್ನು ನೆಲೆ ನಿಲ್ಲಿಸಿ ಈ ಒಂದು ಜೀವನದ ಸಾರ್ಥಕ್ಯವನ್ನು ಪಡೆದುಕೋ. ಆ ಮೂಲಕ ಭಗವಂತನಲ್ಲಿಯೇ ಶರಣಾಗಿ ಭಗವಂತನನ್ನೇ ಪಡೆಯಬಹುದು ನೀನು ಅನ್ನೋವಂಥ ಒಂದು ಪದ್ಯದ ಸಾರಾಂಶವನ್ನು ಇಲ್ಲಿ ಮುದ್ದರಾಮನು ಕೂಡ ಹೇಳ್ತಾ ಇದ್ದಾನೆ. ಕೊಡುಮೂರ್ತ ರೂಪವನ್ನು, ಅಮೂರ್ತವಾಗಿರುವಂಥ ಯಾವುದೇ ಒಂದು

ವಾಕ್ಯದ ಆಕಾರ ಇಲ್ಲದೇ ಇರುವಂಥ ನಿನ್ನ ಶಕ್ತಿಗೆ ಆತ್ಮನಲ್ಲಿಯೇ ನೆಲೆ ನಿಲ್ಲುವಂಥ ಒಂದು ಸಾಕಾರ ರೂಪದ ಮೂರ್ತ ಶಕ್ತಿಯನ್ನು ಕೊಟ್ಟು ನೀನು ಈ ಬದುಕಿನ ಸಾರ್ಥಕ್ಯವನ್ನು ಪಡೆದುಕೋ ಅಂತ ಹೇಳಿ ಇಲ್ಲಿ ಭಗವಂತನು ಕೂಡ ಹೇಳ್ತಾ ಇದ್ದಾನೆ, ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ.

0: ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ರೈತ ಧ್ವನಿ. ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಭೀಮಟಕೆರೆ ಹಾಡಿಯ ಕೃಷಿಕರಾದ ಶ್ರೀಯುತ ಕಾಳಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕಿನ ಭೀಮಟಿಕೆರೆ ಹಾಡಿಯ ಕೃಷಿಕರಾದಂಥ ಶ್ರೀಯುತ ಕಾಳಾರವರು. ಇವರು ಕಳೆದ 25 ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಸಿರಿಧಾನ್ಯಗಳು, ಎರೆಹುಳು ಗೊಬ್ಬರ ತಯಾರಿಕೆ, ಕೋಳಿ ಸಾಕಾಣಿಕೆ, ಜೊತೆಗೆ ಕೃಷಿ ಮೇಳ ಹಾಗೂ ಇನ್ನಿತರ ಕೃಷಿ ತರಬೇತಿಗಳಲ್ಲಿ ಭಾಗವಹಿಸಿದ್ರ ಜೊತೆಗೆ ಸಹಾಯಕ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬಯೋಗ್ಯಾಸ್, ಕೋಳಿ ಸಾಕಾಣಿಕೆ ಹಾಗೂ ಎರೆಹುಳು ಘಟಕ ತಯಾರಿಯನ್ನು ಮಾಡ್ತಾ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ, ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಈ ಮಿಶ್ರ ಬೆಳೆ ಬೇಸಾಯ ಹಾಗೂ ಇನ್ನಿತರ ಕೃಷಿ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕಳವರೆ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ತಾವು ಮೊದಲನೇದಾಗಿ ಎಷ್ಟು ವರ್ಷಗಳಿಂದ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ? ಆರಂಭದಿಂದ ಹೇಗೆ ಶುರು ಮಾಡಿದ್ರಿ ಕೃಷಿನ?
4: ನಾವು ಕಳೆದ ಒಂದು 25 ವರ್ಷಗಳಿಂದ ಕೃಷಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಮಾಮೂಲಿ ಕೃಷಿ ಮಾಡ್ತಾ ಇದ್ದೀವಿ. ನಾವು ಮೊದಲು ಓದ್ತಾ ಇದ್ದ ಗೋಧಿ, ಆಮೇಲೆ ಬಿಟ್ಬಿಟ್ಟು ಈಗ ಕೃಷಿ ಮಾಡ್ತಾ ಇದ್ವಿ.
3: ಆರಂಭದಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇದ್ವಿ?
4: ಆರಂಭದಲ್ಲಿ ಮೊದಲು ನಾವು ಹತ್ತಿ, ರಾಗಿ ಈ ರೀತಿ ಬೆಳೀತಾ ಇದ್ವಿ. ಮಳೆ ಆಧಾರಿತ ಬೆಳೆಗಳನ್ನು ಬೆಳೀತಾ ಇದ್ವಿ. ಖುಷ್ಕಿ ಭೂಮಿಯಲ್ಲಿ ನಮ್ಮದು ನೀರು ಇಲ್ಲ.
3: ಎಷ್ಟು ಎಕರೆ ಭೂಪ್ರದೇಶ ಹೊಂದಿದ್ದೀರಾ ತಮ್ಮ?
4: ನಾವು ಒಂದು ಎಕರೆಯಲ್ಲಿ ಈ ಬೆಳೆಗಳನ್ನು ಬೆಳೀತಾ ಇದ್ವಿ.
3: ಇರೋಂಥ ಒಂದು ಎಕರೆ ಭೂಪ್ರದೇಶದಲ್ಲಿ ಯಾವ್ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇದ್ದೀರಾ? ಒಂದೇ ಬೆಳೆ ಬೆಳೀತೀರಾ ಅಥವಾ ಬೇರೆ ಬೇರೆ ಬೆಳೆಯನ್ನು ಬೆಳೀತೀರಾ?
4: ಒಂದೇ, ನಾವು ಈಗ ಮಳೆ ಆಧಾರಿತ ಭೂಮಿಯಲ್ವ, ಅದರಿಂದ ನಾವು ಹತ್ತಿ, ರಾಗಿ ಈ ರೀತಿ ಬೆಳಿತೀವಿ.
3: ವರ್ಷದಲ್ಲಿ ಎಷ್ಟು ಬೆಳೆಯನ್ನು ತೆಗಿದಿರಂತ?
4: ನಾವು ಒಂದೇ ಬೆಳೆ ಹತ್ತಿ, ಹತ್ತಿ ಬಿಟ್ರೆ ರಾಗಿ ಅಷ್ಟೇ.
3: ಮೊದಲು ತಾವು 25 ವರ್ಷದಿಂದ ಕೃಷಿ ಚಟುವಟಿಕೆಯನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಈಗ ತಾವು ಕೃಷಿ ಮಾಡ್ತಿರೋದಲ್ಲಾಗಿರ್ಬೋದು, ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀರ?
4: ನಾವು ಮೊದಲು ಎಲ್ಲ ಗೌರ್ಮೆಂಟ್ ಗೊಬ್ಬರ ಬಳಸ್ತಿದ್ದೋ, ಆಗ ಈಗ ಎರಡು ಗೊಬ್ಬರ ಬಳಸ್ತಾ ಇದ್ವಿ. ಗೌರ್ಮೆಂಟ್ ಗೊಬ್ಬರನ ಕಮ್ಮಿ ಮಾಡಬೇಕು, ಭೂಮಿಯ ಸತ್ವ ಉಳಿಸಬೇಕು, ಅದ್ರ ಸಲುವಾಗಿ ಈಗ ನಾವು ಎರೆಹುಳು ಘಟಕ ಶುರು ಮಾಡ್ಕೊಂಡ್ವಿ. ಅದೇ ಗೊಬ್ಬರನ ಭೂಮಿಗೆ ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ಒಂದು ಕೆಲವು ವರ್ಷಗಳಿಂದ ಕಾಯಬೇಕು. ಈಗ ಮೊದಲು ಅವೆಲ್ಲ ಗೌರ್ಮೆಂಟ್ ಗೊಬ್ಬರಗೆಲ್ಲ ಅವು ಹೊಂದಾಣಿಕೆ ಆಗಿದ್ದಾವೆ. ಈಗ ಸಡನ್ ಆಗಿ ಎರೆಹುಳು ಗೊಬ್ಬರಗೆ ಅವು ಅಡ್ಜಸ್ಟ್ ಆಗಂಟ ಸ್ವಲ್ಪ ಕಾಯಬೇಕು. ಮುಂದಕ್ಕೆ ಅವು ಅಲ್ಲಿಗ ಅವು ಫಸಲ್ಗೆ ನಾವು ನೋಡಬೇಕು. ಈಗ ಅವು ಮೊದಲೀಗ ಮೊದಲು ಹಾಕಿದ ಸ್ಟಾರ್ಟಿಂಗಿಂದ ಅವು ಮಾಮೂಲಿ ಗೌರ್ಮೆಂಟ್ ಹಾಕಿ ಹಾಕಿ ಅವು ಅವು ಅದಕ್ಕೆ ಅಡಿಟ್ ಆಗಿಬಿಟ್ಟವು. ಈಗ ಸಡನ್ ಅವು ಈಗ ಆರ್ಗಾನಿಕ್ ಆಗಿ ನಾವು ಬೆಳೆ ಬೆಳಿಬೇಕಾದ್ರೆ ಅವು ಸಡನ್ನಾಗಿ ಅವು ಇದು ಮಾಡಿ ರೆಸ್ಪಾನ್ಸ್ ಮಾಡಲ್ಲ ಅವು. ಅದಕ್ಕೆ ಸ್ವಲ್ಪ ಒಂದು 2-3 ವರ್ಷ ಬೆಳೆ ಸ್ವಲ್ಪ ಕಮ್ಮಿ ಆಗ್ಬೋದು ಇಳುವರಿ. ಆಮೇಲೆ ಭತ್ತ ಸರಿಯಾಗಿರ್ತದೆ ನ್ಯಾಚುರಲ್ ಆಗಿ, ಆರ್ಗಾನಿಕ್ ಮಾಮೂಲಿ ಇದಕ್ಕೆ ಅದು ಹೊಂದಾಣಿಕೆ ಆಗುತ್ತದೆ.
3: ತಾವು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಎಷ್ಟು ವರ್ಷ ಆಯಿತು? ಈ ಸಾವಯವ ಗೊಬ್ಬರಗಳನ್ನು ಯಾವಲಿಂದ ಬಳಸ್ತಾ ಮಾಡ್ತಾ ಇದ್ದೀರಾ?
4: ನಾವು ಈಗ ಸಾವಯವ ಗೊಬ್ಬರ ಅಂದ್ರೆ ಈಗ ಒಂದ್ 2 ವರ್ಷದಿಂದ ನಾವು ಶುರು ಮಾಡ್ಕೊಂಡಿದ್ವಿ. ಮೊದಲೆಲ್ಲ ಗೌರ್ಮೆಂಟ್ ಗೊಬ್ಬರ ಹಾಕ್ತಿದ್ದೆ, ಈಗ ಒಂದ್ 2 ವರ್ಷದಿಂದ ನಾವು ಎರೆಹುಳು ಘಟಕ ಶುರು ಮಾಡ್ಕೊಂಡಿದ್ವಿ. ಅದೇ ಗೊಬ್ಬರ ತೆಗೆದು ಮಾಮೂಲಿ ಹತ್ತಿ, ರಾಗಿಗಳಿಗೆ ಭೂಮಿಗೆ ಚೆಲ್ತಾ ಇದ್ವಿ.
3: ಎಲ್ಲಿ ತರಬೇತಿಯನ್ನು ಪಡ್ಕೊಂಡ್ರಿ ಈ ಎರೆಹುಳು ತಯಾರಿಕೆ ಘಟಕದ ತರಬೇತಿಯನ್ನು ಎಲ್ಲಿ ಪಡ್ಕೊಂಡ್ರಿ?
4: ನಾವು ಈ ಎರೆಹುಳು ಗೊಬ್ಬರದ ಘಟಕದ ತರಬೇತಿಯನ್ನ ಕೆಂಚಿನಲ್ಲಿ ಪಡ್ಕೊಂಡು ಅಲ್ಲಿ ಪಡ್ಕೊಂಡು ಆಮೇಲೆ ಹೊರಗಡೆ ಎಕ್ಸ್ಪೋಸರ್ ಹೋಗಿದ್ದ. ಎಕ್ಸ್ಪೋಸರ್ ಹೋಗಿ ಅಲ್ಲೆಲ್ಲ ಅವೆಲ್ಲ ನೋಡಿ ವಿಸಿಟ್ ಮಾಡಿ ಎಲ್ಲ ನೋಡಿ ಅಲ್ಲೆಲ್ಲ ಅವ್ರ ಎರೆಹುಳು ಗೊಬ್ಬರ ಯಾವ ರೀತಿ ತೆರಸ್ತಾರೆ ಆಮೇಲೆ ಅವರು ಅದನ್ನೆಲ್ಲ ನೋಡ್ಕೊಬಂದು ಆಮೇಲೆ ಅವ್ರು ಬ್ಯಾಗ್ ಎಲ್ಲ ಕೊಟ್ಟು ಈಗ ನಾವೇ ಸ್ವಂತವಾಗಿ ನಾವೇ ಮಾಡ್ಕೊಳ್ತೀವಿ. ಈಗ ನಾವೇ ಗೊಬ್ಬರ ತಗೊಂಡು ನಾವೇ ನಮ್ಮ ಮೊಳ್ಕೊಳಗೆ ನಾವು ಹಾಕ್ತಿದ್ದೀವಿ. ಈಗ
3: ತಾವು ಈ ರೀತಿ

0: ಈ ತರಬೇತಿಗಳಾಗಿರ್ಬೋದು ಸಭೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕ್ ಮುಂಚೆ ತಮ್ಗೆ ಏನ್ ಅನ್ಸಿರುತ್ತೆ ಅದನ್ನ ಕೃಷಿನಲ್ಲಿ ಮಾಡ್ತಾ
1: ಇದ್ದಾರೆ.
0: ಈಗ ತಾವು ಎಲ್ಲಾ ರೀತಿಯ ತರಬೇತಿಗಳಾಗಿರ್ಬೋದು ಸಭೆ ಸಮಾರಂಭಗಳು ಇದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ರ, ಕೃಷಿ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ತಿಳ್ಕೊತಾ ಇದ್ದಾರೆ. ಆಗ ಮಾಡ್ತಿದ್ದಂತ ತಪ್ಪುಗಳನ್ನ ಈಗ ಯಾವ ರೀತಿ ತಿದ್ದುಕೊಂಡು ಕೃಷಿನಲ್ಲಿ ತಮ್ಮ ಒಂದು,
1: ಈಗ ನಾವು ಮೊದಲು ಏನೋ ಒಂದು ಏನೋ ನಮ್ಮ ಇಷ್ಟ ಪ್ರಕಾರ ಒಂದು ಮಾಡ್ತಾ ಇದ್ವಿ ತರಬೇತಿ ಪಡೆಯೋಕ್ಕಿಂತ ಮುಂಚೆ. ಈಗ ನಾವು ತರಬೇತಿ ಪಡೆದ್ರ ಯಾವ ಸೀಸನ್ ಅಲ್ಲಿ ಏನೇನು ಹಾಕ್ಬೇಕು ಅದೆಲ್ಲ ನಾವೀಗ ತಿಳ್ಕೊಂಡು, ಈಗ ಮೊದಲು ಏನೇನೋ ಆಗ್ತಿದ್ವು, ಒಂದು ಗೊಬ್ಬರ ಹಾಕೋದು ಹೆಂಗೆ ಗೊತ್ತಿದ್ದಿಲ್ಲ, ಒಂದು ತಿಳುವಳಿಕೆ ಇದ್ದಿದ್ದಿಲ್ಲ. ಮೊದಲು ನಮ್ಮ ತಂದೆ ತಾತನ ಮುತಾತರು ಮಾಡ್ತಿರೋ ಅದೇ ಒಂದು ಪದ್ಧತಿಯಲ್ಲಿ ನಾವು ಮಾಡ್ಕೊ ಬರ್ತಾ ಇದ್ದೋ. ಈಗ ಏನು ಮಾಡ್ತೀವಿ, ಈಗ ತರಬೇತಿ ಆಗಿದ್ದರಿಂದ ನಾವು ಆ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ
0: ಪ್ರಮುಖವಾಗಿ ತಾವು ಧಾನ್ಯ ಬೆಳೆಗಳಾಗಿರ್ಬೋದು, ಹತ್ತಿ ಆಗಿರ್ಬೋದು, ವಿಶೇಷವಾಗಿ ಜೊತೆಗೆ ಸಿರಿಧಾನ್ಯಗಳನ್ನು ಕೂಡ ತಾವು ಬೆಳೀತಾ ಇದ್ದಾರೆ.
1: ಹೌದು,
0: ಈ ಬೆಳೆಗಳ ಬೇಸಾಯ ಕ್ರಮ ಆಗಿರ್ಬೋದು, ಇದರ ಇಳುವರಿ ಆಗಿರ್ಬೋದು, ಇದನ್ನ ಮಾರುಕಟ್ಟೆ ಮಾಡೋದಾಗಿರ್ಬೋದು ಅಥವಾ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳೋದಾಗಿರ್ಬೋದು, ಇದ್ರ ಕುರಿತು ಮಾಹಿತಿ ಹಂಚಿಕೊಳ್ಳಿ.
1: ನಾವು ಮೊದಲು ಈ ರಾಗಿ ಬೆಳ್ಕೊಂಡೆಲ್ಲ ಮನೆಗೆ ಬಳಸ್ತಾ ಇದ್ವಿ. ರಾಗಿ ಮಧ್ಯೆ ಮೊದಲೆಲ್ಲ ನವಣೆ ಬೆಳೆಸಿದ್ ನವಣೆ ಬಿತ್ತಿದ್ದು, ನವಣೆ ರಾಗಿ ಮಧ್ಯೆ ಸಾಲಲ್ಲಿ ಬಿತ್ತಾ ಇದ್ದು, ಸಾಲಲ್ಲಿ ಬಿತ್ತಿ ಮಾಮೂಲಿ ಮನೆಗೆ ಬಳಸ್ತಾ ಇದ್ದು. ಈಗ ಸಿರಿಧಾನ್ಯ, ಈಗ ಸಿರಿಧಾನ್ಯ ಬಳಸಿ ಈಗ ಅವರೇ ತಗೊಳ್ತಾರೆ, ಈಗ ಸಂಸ್ಥೆ ಕಡೆಯಿಂದ ತಗೊಳ್ತಿದ್ದಾರೆ, ಈಗ ಅವರೇ ಬೈಬ್ಯಾಕ್ ಮಾಡ್ತಿದ್ದಾರೆ. ಈಗ ರೈತರು ಬೆಳೆದಂತ ಅವರೇ ಈಗ ತಗೊಳ್ತಾರೆ, ಈಗ ರೈತರಿಗೆ ಎಷ್ಟು ಬೇಕು ಅಷ್ಟು ಮಡಿಕೊಂಡು ಅವರ ಅರ್ಧ ಅವರು ಕೊಂಡು ಕಳ್ಸಿದ್ದಾರೆ. ಈಗ ರೈತರಿಗೆ ಅನುಕೂಲ ಆಗಿದೆ, ಈಗ ಅವರು ಬೆಳೆದಕ್ಕೂ ಒಂದು ಸೂಕ್ತ ಬೆಲೆ ಸಿಗ್ತಾ ಇದೆ, ಈಗ ಒಳ್ಳೆ ಮಾರ್ಕೆಟ್ ಸಿಗ್ತಾ ಇದೆ ಅವ್ರಿಗೆ ಅವ್ರ ಕಡೆಯಿಂದ. ಈಗ
0: ಈಗ ತಮಗೆ ಈ ಕೃಷಿ ಚಟುವಟಿಕೆಗಳನ್ನ ಆರಂಭಿಸಲಿಕ್ಕೆ ಬಿತ್ತನೆ ಬೀಜಗಳಾಗಿರ್ಬೋದು, ಕೃಷಿ ಸಲಕರಣೆಗಳಾಗಿರ್ಬೋದು, ಇದು ಕೂಡ ತಮಗೆ ಸಂಸ್ಥೆ ಕಡೆಯಿಂದ ಸಿಗ್ತಾ
1: ಇದೆ,
0: ಇದೆಷ್ಟು ಅನುಕೂಲ ಆಗಿದೆ.
1: ಈಗ ನಮ್ಮ ಮೊದಲು ಈಗ ರೈತರುಗಳಿಗೆ ಸುಮಾರು ಬಿತ್ತನೆ ಬೀಜ ಅಥವಾ ಎರೆಹುಳು ಗೊಬ್ಬರ ತೇರ್ಸಕ್ಕೆ ಅವ್ರವ್ರ ಹೊಲದಲ್ಲಿ ಅವ್ರು ಸ್ವಂತವಾಗಿ ಗೊಬ್ಬರ ತೇರ್ಸಕ್ಕೆ ಎರೆಹುಳು ಘಟಕ ಇದು ಮಾಡಿ ಕೊಡ್ತಾರೆ. ಈಗ ಕೃಷಿ ಉಪಕರಣಗಳು, ಕೆಲವು ತಳ್ಳು ಗಾಡಿಗಳು, ನೇಗಿಲು ಇವೆಲ್ಲ ಸಂಸ್ಥೆ ಕಡೆ, ಕುಡುಗಲು, ಮಮ್ಟಿ ಅವೆಲ್ಲ, ಈಗ ಟಾರ್ಚ್ಗಳು, ಇತ್ತೀಚೆಗೆ ಟಾರ್ಚ್ಗಳು ರೈತರುಗಳಿಗೆ ಆನೆ ಕಾವಲ್ಗೆ ಅಂದ್ಬಿಟ್ಟು ಟಾರ್ಚ್ಗಳೆಲ್ಲ ಕೊಟ್ಟಿದ್ದಾರೆ. ಈಗ ಸಂಸ್ಥೆ ಕಡೆ ನಮಗೆ ರೈತರುಗಳಿಗೆ ಸುಮಾರು ಉಪಯೋಗ ಆಗ್ತಿದೆ. ನಾವು ಬಳಸ್ಕೋಬೇಕು, ರೈತರುಗಳು ಸಂಸ್ಥೆನ ನಾವು ಆದಷ್ಟು ನಾವು ಬಳಸ್ಕೋಬೇಕು. ಸಂಸ್ಥೆ ಕೊಡುವಂಥ ಸೌಲಭ್ಯಗಳನ್ನ ನಾವು ಪಡ್ಕೋಬೇಕು. ಸಂಸ್ಥೆ ಜೊತೆಗೆ ನಾವು ಸಂಪರ್ಕ, ನಿರಂತರ ಸಂಪರ್ಕದಲ್ಲಿ ಇರಬೇಕು. ಅವ್ರು ನಾವು ಸಂಪರ್ಕದಲ್ಲಿ ಇದ್ದಾಗ ಅವರು ಏನೇ ಬಂದ ಸೌಲಭ್ಯಗಳು ನಮ್ಗೆ ಕೊಡ್ತಾರೆ ರೈತರಿಗೆ ನೇರವಾಗಿ.
0: ಈಗ ಈ ರೀತಿಯ ಸೌಲಭ್ಯಗಳು ನಿಮಗೆ ತಲುಪ್ತಾ ಇರೋದ್ರಿಂದ ತಮ್ಮ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಆಗ್ತಿದ್ದಂಥ ಖರ್ಚಲ್ಲಿ ಎಷ್ಟು ಉಳಿಕೆ ಆಗ್ತಾ ಇದೆ, ಖರ್ಚು ನಿರ್ವಹಣೆ ಈಗ ಆಗ್ತಾ ಇದೆ?
1: ಈಗ ಖರ್ಚು ಅಂದ್ರೆ ನಮ್ಮ ಮೊದಲು ಈಗ ಒಂದು ಪ್ಯಾಕೆಟ್ ಹತ್ತಿ ಬೀಜ ಅಂದ್ರೆ ಹೊರಗಡೆ ಅಂಗಡಿಯಲ್ಲಿ ತಗೋಬೇಕಂದ್ರೆ 1,000 ರೂಪಾಯಿ. ಈಗ ಸಂಸ್ಥೆ ಕಡೆ ಸಬ್ಸಿಡಿ ರೂಪದಲ್ಲಿ 200 ರೂಪಾಯಿ ಸಿಗ್ತದೆ ನಮ್ಗೆ. 200 ರೂಪಾಯಿ ಅಂದ್ರೆ ನಮ್ಗೆ 8 ರೂಪಾಯಿ ನಮ್ಗೆ ಉಳಿತು. ಈಗ ಸುಮಾರು ನಮ್ಗೆ ಬಿತ್ತನೆ ಬೀಜಗಳಿಗೆಲ್ಲ ಸುಮಾರು ಅವ್ರಿಗೆ ಸಬ್ಸಿಡಿ ರೂಪದಲ್ಲಿ ಸಿಗ್ತಾ ಇದೆ ನಮ್ಗೆ. ಈಗ ಹೊರಗಡೆ ದುಡ್ಡು ಕೊಡ್ಬೇಕು, ತರಬೇಕಾಯ್ತು. ಈಗ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೈತರುಗಳಿಗೆ.
0: ಜೊತೆಗೆ ತಾವು ವಿಶೇಷವಾಗಿ ವಿವಿಧ ರೀತಿಯ ಕೃಷಿ ತರಬೇತಿಗಳಲ್ಲಿ ಭಾಗವಹಿಸಿದ್ದೀರಾ, ಹಾಗೇನೆ ಪ್ರಮುಖವಾಗಿ ತಾವು ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ಬರ್ತಾ ಇದ್ದೀರಾ. ಈ ಕೃಷಿ ಮೇಳಗಳಿಗೆ ಹೋದಂತ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ತಾವು ಈ ಕೃಷಿ ಮೇಳದಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೃಷಿ ಸಂಬಂಧಪಟ್ಟಂತ ಚಟುವಟಿಕೆಗಳು, ಹೊಸ ಹೊಸ ಆವಿಷ್ಕಾರಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಅದು ಈ ತಮ್ಮ ಒಂದು ಕೃಷಿನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಎಷ್ಟು ಸಹಕಾರಿ ಆಗ್ತಾ ಇತ್ತು?
1: ಈಗ ನಾವು ಹೊರಗಡೆ ಈಗ ಕೃಷಿ ಮೇಳಕ್ಕೆ ಬೆಂಗಳೂರು ಜಿ ಕೆ ಬಿಗೆಲ್ಲ ಹೋಗಿದ್ದೀವಿ. ಅಲ್ಲಿ ಬೇರೆ ಬೇರೆ ತರಹದ ಕೃಷಿ ಸಲಕರಣೆಗಳಾಗಲಿ, ಕುರಿಗಳಾಗಿ, ಆಡಾಗಲಿ, ಈ ಕೋಳಿಗಳಾಗಲಿ, ಬೇರೆ ಬೇರೆ ಥರದವು ಎಲ್ಲ ಬರ್ತವೆ. ನಾವು ಅದಕ್ಕೆ ನಮಗೆ ಈ ನಮಗೀಗ ಕೋಳಿ ಸಾಕ್ತಾ ಇದ್ದೀವಿ. ಈಗ ಅಲ್ಲೋಗಿ ಈಗ ಹೊರಗಡೆ ಹೋಗಿ ಅಲ್ಲಿ ಕೋಳಿ ಮರಿಗಳಿಂದ ತಗೋಬರ್ತೀವಿ. ನಮಗೆ ಒಂದು ಉಪಯೋಗ ಅಂದ್ಬಿಟ್ಟು ಕೋಳಿ ಮರಿಗಳು, ಆಮೇಲೆ ಈ ಕೃಷಿ ಸಲಕರಣೆಗಳಾದ ಈ ವೀಡರ್ ಆಗಲಿ, ಆ ಥರದ್ದೆಲ್ಲ ನಾವು ಪರ್ಚೇಸ್ ಮಾಡ್ಕೊಂಡು ತಗೋಬರ್ತೀವಿ ಈಗ ಹೊರಗಡೆ ಹೋದಾಗ. ಅವು ಮೊದಲು ನಮಗೆಲ್ಲ ಸಿಗ್ತೈತಲ್ಲ ಇಲ್ಲಿ, ಅದರಿಂದ ಭಾಳ ಉಪಯೋಗ ಆಗ್ತದೆ. ಹೊರಗಡೆ ಹೋಗಿ ಈಗ ರೈತರು ಕರ್ಕೊಯ್ತಿರೋದ್ರಿಂದ ಹೊರಗಡೆ ಜಾಗ ನೋಡಿದಾಗ ಜನಮ ಮತ್ತು ಆ ಬೆಳೆಗಳು ಬೆಳೆದು ತಂದು ಅವರು ಕೃಷಿ ಮಾಡಿದ್ರಲ್ಲಿ ತಂದು ಮಾಡಿದಾದ್ಮೇಲೆ ಅನುಭವಗಳು ರೈತರಿಗೆ ಅನುಭವಗಳು ಸಿಗ್ತಾವೆ ನೇರವಾಗಿ. ಹೋಗಿ ನೋಡ್ತೀವಲ್ಲ ಅದನ್ನು ಅನುಭವ ಪಡೆದಾಗುತ್ತೆ ರೈತರುಗಳಿಗೆ.
0: ಕೇವಲ ಜಮೀನಲ್ಲೇ ಎತ್ಕೊಂಡು ಕೃಷಿ ಮಾಡಿಕೊಂಡು ನಿಮ್ಗೇನು ಗೊತ್ತಿದೆ ಅದನ್ನು ಮಾಡಿದ್ರೆ ಅದರಿಂದ ಒಂದು ಸಮವಾದಂತ ಒಂದು ಆದಾಯ ಪಡ್ಕೊಂಡ್ರು ಮುಂದೆ ಅದನ್ನ
1: ಹೊರಗಡೆ ಹೋಗಿ ನೋಡ್ಕೊ ಬರೋದಕ್ಕಿದೆ. ನಾವು ಒಬ್ಬರೇ ಒಂದೇ ಜಾಗದಲ್ಲೇ ಇದ್ಕೊಂಡು ನಮ್ಮ ಮನೇಲಿ ಇದ್ಕೊಂಡು ನಮ್ಮ ಮಾಮೂಲಿ ಮಾಮೂಲಿ ಕೃಷಿ ಚಟುವಟಿಕೆ ಮಾಡೋದಕ್ಕೆ ನಾವು ಹೊರಗಡೆ ನೋಡ್ಕೊ ಬರೋದಕ್ಕೂ ನಮಗೆ ಇದಾಗೋಯ್ತದು, ಅನುಭವ ಆಯ್ತದು. ಈ ರೀತಿ ಮಾಡಬೇಕು, ನಾವು ಈ ರೀತಿ ಬೆಳಿಬೇಕು, ಅದೊಂದು ನಾವು ಕಲಿತಾಗೋಯ್ತದು. ತಿಳ್ಕೊಂಡಾಗ ಮಾಹಿತಿ ನಮಗೆ ಅವರು ಮಾಹಿತಿ ಕೊಡ್ತಾರಲ್ಲ, ಅದ ಆ ಮಾಹಿತಿ ಪಡ್ಕೊಂಡು ನಮಗೆ ಒಂದು ಉಪಯೋಗ ಆಗುತ್ತದೆ.
0: ಈಗ ತಾವೇನು ಸ್ವತಂತ್ರವಾಗಿ 25 ವರ್ಷದಿಂದ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ತಮ್ಮ ತಂದೆ ಕಾಲದಿಂದಲಾಗಿರ್ಬೋದು, ತಾವು ಕೃಷಿ ಆರಂಭ ಮಾಡಿದಂತ ಸಂದರ್ಭದಲ್ಲಾಗಿರ್ಬೋದು, ಮತ್ತೆ ಪ್ರಸ್ತುತ ತಾವು ಕೃಷಿ ಮಾಡ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡಿದ್ರ, ಒಂದು ವ್ಯವಸಾಯ ಕ್ರಮ ಆಗಿರ್ಬೋದು, ಗೊಬ್ಬರ ಬಳಸೋದಾಗಿರ್ಬೋದು, ಒಂದಷ್ಟು ಸಲಕರಣೆಗಳನ್ನ ಬಳಸೋದಾಗಿರ್ಬೋದು, ಇದರಲ್ಲೆಲ್ಲ ಎಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ರ?
1: ಈಗ ನಾವು ಬದಲಾವಣೆಯಿಂದ ವ್ಯವಸಾಯದ ಮೊದಲಿಂದ ಮಾಡ್ಕೋ ಬತ್ತಿದೀವಿ. ತಾತ ಮುತ್ತಾತ ಕಾಲದಿಂದ ಮಾಮೂಲು ವ್ಯವಸಾಯ

0: ಮಾಡ್ಕೊಬರ್ತಿದ್ದೀವಿ. ಆದರೆ ಮೊದಲು ಅವರೆಲ್ಲ ಹಿಂದೆ ಅವರೆಲ್ಲ ಮಾಮೂಲಿ ಸಾವಯವಾಗಿ ಮಾಮೂಲಿ ಬೆಳೆಗಳನ್ನ ಬೆಳೀತಾ ಇದ್ರು. ಈ ಮಧ್ಯದಲ್ಲಿ ಏನು ಮಾಡಿದ್ರು ರೈತರುಗಳು ಈ ಗೌರ್ಮೆಂಟ್ ಗೊಬ್ಬರಗಳು ಬಳಸೋಕ್ಕೆ ಶುರು ಮಾಡಿದ್ರು. ಅದು ಈಗ ಅದನ್ನು ನಾವು ನನ್ನ ತಂದೆ ಕಾಲ ಬಳಸಿದ್ರೆ ಈಗ ನಾವು ಬಳಸ್ಕೊಬರ್ತಾ ಇದ್ದವು. ಈಗ ಇತ್ತೀಚೆಗೆ ಏನು ಮಾಡಿದ್ವಿ, ಈಗ ಒಂದು ಊರು ಕಳೆದ ವರ್ಷದಿಂದ ನಾವು ಗೊಬ್ಬರ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ನಮ್ಮ ತಾತ ಮುತ್ತಾತನ ಕಾಲದಿಂದ ಬಳಸಿದ ಅದೇ ಪದ್ಧತಿ ನಾವು ಬಳಸ್ಕೊಬರ್ಬೇಕು. ಅವ್ರು ಹೆಂಗೆ ಬಳಸ್ತಿದ್ರು, ಒಬ್ಬ ಇಳುವರಿ ಪಡಿತಿದ್ರು, ಈ ಗೌರ್ಮೆಂಟ್ ಗೊಬ್ಬರ ಬಳಸಿದ್ದೆ, ಅದೇ ರೀ ನಾವು ಅದನ್ನ ಇಳುವರಿಯನ್ನು ತೆಗಿಬೇಕು ಅಂದ್ಬಿಟ್ಟು ಈಗ ನಾವು ಪ್ರಯತ್ನ ಪಡ್ತಾ ಇದ್ದೀವಿ.
1: ಈಗ ತಾವು ಕೂಡ ರಾಸಾಯನಿಕ ಕೃಷಿ ಪದ್ಧತಿಯನ್ನ ಮಾಡ್ತಾ ಇದ್ರಿ, ಪ್ರಸ್ತುತ ಕೆಲವು ವರ್ಷಗಳಿಂದ ರಾಸಾಯನಿಕವನ್ನು
0: ಬಿಟ್ಟು ಈಗ ಕೃಷಿ
1: ಸಾವಯವದತ್ತ ತಾವು ಮುಖ ಮಾಡಿ
0: ಸಾವಯವ ಬೆಳಿಬೇಕು. ಹೌದು,
1: ಆ ರಾಸಾಯನಿಕ ಬಳಸಿದಂತ ಸಂದರ್ಭದಲ್ಲಿ ಬರ್ತಿದ್ದಂತ ಇಳುವರಿ ಆಗಿರ್ಬೋದು, ಬೆಳೆದಂತ ಬೆಳೆಯ ಫಲವತ್ತತೆ ಆಗಿರ್ಬೋದು, ಭೂಮಿ ಫಲವತ್ತತೆ ಆಗಿರ್ಬೋದು.
0: ಆಗೆಲ್ಲ ಭೂಮಿ ಫಲವತ್ತತೆ ಮಾಮೂಲಿ ಚೆನ್ನಾಗೇ ಇತ್ತು ನಮ್ಮ ತಾತ ಹಿಂದೆಲ್ಲ ಬೆಳೀತಿದ್ದಾಗ. ಈಗ ಮಧ್ಯದಲ್ಲಿ ನಾವೇನು ಈ ಗೌರ್ಮೆಂಟ್ ಗೊಬ್ಬರ ಬಳಸ ಶುರು ಮಾಡಿದವಲ್ಲ, ಆಗೆಲ್ಲ ಭೂಮಿಯೆಲ್ಲ ಅದಗೆಟ್ಟಾಯ್ತು. ಆಗೆಲ್ಲ ಬೆಳೆ ಎಲ್ಲ ಆಗ ಹತ್ತು ಕ್ವಿಂಟಲ್ ಬೆಳೆ ಬೆಳೀತಿದ್ದಾರೆಲ್ಲ, ಈಗ ಮೂರು ಕ್ವಿಂಟಲು ಐದು ನಾಲ್ಕು ಕ್ವಿಂಟಲ್ ಹಿಂಗೆಲ್ಲ ಬೆಳೆಯಕ್ಕೆ ಶುರು ಮಾಡಿದ್ರು. ಇಳುವರಿ ಕಮ್ಮಿ ಆಯಿತು, ಬದ ಭೂಮಿಯ ಒಂದು ಸತ್ವ ಸಾರಾಂಶ ಒಂದು ಕಳ್ಕೊಳ್ತು, ಭೂಮಿ ಬರಡಾಗಿ ಬಂತು. ಭೂಮಿ ಸತ್ವ ಇಲ್ದಂದ್ಮೇಲೆ ಅಲ್ಲಿ ಹೆಂಗೆ ನಾವು ಇಳುವರಿ ಪಡೆಯಕ್ಕಾಗದು.
1: ಹಾಗೆ ಈಗ ತಾವು ಸಂಸ್ಥೆ ಕಡೆಯಿಂದ ಈ ರೀತಿಯ ಸಿರಿಧಾನ್ಯಗಳಾಗಿರ್ಬೋದು, ಈ ಥರ ಧಾನ್ಯಗಳ ಬಿತ್ತನೆ ಬೀಜಗಳನ್ನು ಪಡ್ಕೊಂಡು ಒಂದಷ್ಟು ಕೃಷಿ ಸಲಕರಣೆಗಳ ಸಹಯೋಗದಿಂದ ತಾವು ಕೃಷಿಯನ್ನು ಮಾಡ್ತಾ ಇದ್ದೀರ. ಈ ಬೆಳೆದಂಥ ಬೆಳೆಗಳನ್ನು ಮಾರುಕಟ್ಟೆ ಮಾಡೋದಾಗಿರ್ಬೋದು, ಮಾರಾಟ ಮಾಡೋದಾಗಿರ್ಬೋದು, ಯಾವ ರೀತಿ ಮಾಡ್ತಾ ಇದ್ದೀರಾ, ತಮ್ಮ ಬೆಳಕಿಗೆ ಎಷ್ಟು ಇಟ್ಕೋತಾ ಇದ್ದೀರಾ?
0: ಈಗ ನಾವು ಹತ್ತಿ ಬೆಳಿತೀವಿ, ರಾಗಿ ಬೆಳಿತೀವಿ, ಹತ್ತಿ ಎಲ್ಲ ಹೊರಗಡೆ ಕೊಟ್ಟು ಮಾರಾಟ ಮಾಡ್ತೀವಿ. ರಾಗಿ ಮನೆಗೆ ಮಡಿಕೊಂಡು ಬಾಕಿ ಎಲ್ಲ ಕೊಟ್ಬಿಡ್ತೀವಿ, ಮನೆಗೆ ಎಷ್ಟು ಬೇಕಷ್ಟು ಮಡಿಕೊಂಡು ಬಾಕಿ ಎಲ್ಲ ಕೊಟ್ಬಿಡ್ತೀವಿ. ನಮ್ಮ ದನಕ್ಕೂ ಹುಲ್ಲು ಐತೆ, ಹುಲ್ಲು ಮಡಿಕೊಳ್ತೀವಿ, ಹುಲ್ಲು ಎಷ್ಟು ಬೇಕಷ್ಟು ಮಡಿಕೊಂಡು ಬಾಕಿ ಹುಲ್ಲು ಹೊರಗಡೆ ಮಾರಕ್ಕೆ ಕೊಡ್ತೀವಿ. ನಮ್ಮ ಮನೆ ಬಳಕೆ ಎಷ್ಟು ಬೇಕಷ್ಟು ಮಡಿಕೊಳ್ತೀವಿ, ಈ ಹೊರಗಡೆ ಎಲ್ಲ ಮಾರಕ್ಕೆ ಕೊಡ್ತೀವಿ.
1: ಹಸು ಸಾಕಾಣಿಕೆ ಏನಾದರೂ ಮಾಡ್ತಾ ಇದ್ರಾ?
0: ಹಸು ಸಾಕಾಣಿಕೆ ಮಾಡ್ತೀವಿ, ಹಸು ಸಾಕಾಣಿಕೆ ತರಬೇತಿ ಪಡ್ಕೊಂಡಿದ್ದೀವಿ, ಕೋಳಿ ತರಬೇತಿ ಮಾಡ್ಕೊಂಡಿದ್ದೀವಿ. ಅದೇ ಹಸು ಕೊಡ್ತೀವಿ ಅಂತೇಳಿ ಇನ್ನೂ ಕೊಟ್ಟಿಲ್ಲ, ಕೊಟ್ಟರೆ ಅದನ್ನು ಸಾಕ್ತೀವಿ.
1: ಅಂದ್ರೆ ಹಸು ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ ಎರಡು ತರಬೇತಿ
0: ಆಗಿದೆ.
1: ಆದ್ರೆ ಪ್ರಸ್ತುತವಾಗಿ ಕೋಳಿ ಸಾಕಾಣಿಕೆ
0: ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ. ಈಗ
1: ಯಾವಾಗ ಈ ಕೋಳಿ ಸಾಕಾಣಿಕೆ ತರಬೇತಿ ಪಡ್ಕೊಂಡ್ರಿ? ಪ್ರಸ್ತುತ ಎಷ್ಟು ಕೋಳಿಗಳನ್ನ ಸಾಕ್ತಾ ಇದೀರ?
0: ಕೋಳಿ ಸಾಕಾಣಿಕೆ ಈಗ ಒಂದ 5 ತಿಂಗಳ ಹಿಂದೆ ನಾವು ಕೋಳಿ ಸಾಕಾಣಿಕೆ ತರಬೇತಿ ಮಾಡ್ಕೊಂಡು ಈಗ ಪ್ರಸ್ತುತ ಒಂದ 30 ಕೋಳಿ ಈಗ 30 ಕೋಳಿ ಸಾಕಾಣೆ ಮಾಡ್ತಾ ಇದೀವಿ. ಇಲ್ಲೇ ಮನೆ ನಮ್ಮ ಒಂದು ಹಳೆ ಮನೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇದೀವಿ. ಈಗ ಮೊಟ್ಟೆ ಎಲ್ಲ ಮೊಟ್ಟೆ ಹಾಕ್ತಿವಿ, ಎಲ್ಲ ಹಾಕ್ತಿದ್ದೀವಿ. ಈಗ ಒಂದು 30-40 ಮೊಟ್ಟೆ ಹಾಕ್ತಿದ್ವಿ. ಈಗ ಮುಂದಕ್ಕೆಲ್ಲ ಅವೆಲ್ಲ ಮರಿ ಮಾಡಿ ಅವನು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಾವೊಂದು ಗುರಿ ಇಟ್ಕೊಂಡಿದ್ದೀವಿ. ಇವತ್ತು ಒಂದು 30 ಇದೆ, 30 ಇರೋ ಒಂದು 3,000 ಗಂಟೆ ಮಾಡಬೇಕು ಅನ್ನೋ ಒಂದು ಗುರಿ ಏನವ ನಾವು ಒಂದು ಮಡಿಕೊಂಡಿದ್ದೀವಿ. ಈ ಸದ್ಯಕ್ಕೆ ಮನೇಲಿ ಒಂದು ಹಳೆ ಮನೇಲಿ ಸಾಕ್ತಾ ಇದೀವಿ. ಮುಂದಕ್ಕೆ ನಾವೊಂದು ಹೊಲದಲ್ಲಿ ಒಂದು ಶೆಡ್ ಮಾಡಿ ಸಾಕ್ಬೇಕನ್ನೋ ಒಂದು ಐಡಿಯಾ ಇದೆ.
1: ಈಗ ಮೊದಲೆಲ್ಲ ಮನೆಗಳಲ್ಲೇ ಈ ನಾಟಿ ಕೋಳಿ ಮೊಟ್ಟೆ ಮಾಡಿಸೋದಾಗಿರ್ಬೋದು, ಮಾರೋದಾಗಿರ್ಬೋದು, ಮಾಡ್ತಾ ಇದ್ರು.
0: ಸಾಕ್ತಾ ಇದ್ದ
1: ತರಬೇತಿ ಪಡ್ಕೊಂಡ್ಮೇಲೆ ಯಾವ ರೀತಿ ವಿಧಾನದಲ್ಲಿ ನಾವು ಸಾಕ್ಬೇಕು ಅನ್ನೋದು ನಮ್ಗೆ ಗೊತ್ತಾಯ್ತು.
0: ಈಗ ತರಬೇತಿ ಅಂದ್ರೆ ಮೊದಲು ನಾವು ಹಿಂದೆಲ್ಲ ಸಾಕ್ತಾ ಇದ್ದೋ ಮನೆ ಬಳಕಕ್ಕೆ ಮೊಟ್ಟೆಗೆ ಮಾಂಸಕ್ಕೆ ಸಲುವಾಗಿ ಸಾಕ್ತಿದ್ದ. ಅವು ಬಿಟ್ರೆ ಅಲ್ಲಿ ಹೋಗೆಲ್ಲ ಮೇಯ್ಕೊಂಡು ಎಲ್ಲ ಬರ್ತಾ ಇದ್ದ. ಅವಕ್ಕೆ ಜ್ವರ ಬಂದ್ರೆ ಏನು ಮೆಡಿಸಿನ್ ಮಾಡಬೇಕು, ಅವು ಯಾವ ರೀತಿ ವ್ಯಾಕ್ಸಿನ್ಗಳು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ. ಅವು ರೋಗ ಬಂದಾಗ ಚೆನ್ನಾಗಿ ಉಳ್ಕೊಂಡಾಗ ಉಳ್ಕೊಳ್ಳೋವು, ಸತ್ತೋಗೋ ಸತ್ತೋಗಿದ್ವ. ಈಗ ಹೆಂಗೆ ಈಗ ಸಣ್ಣ ಮರಿಗಳಿಗೆ ಹೆಂಗೆ ವ್ಯಾಕ್ಸಿನ್ ಕೊಡಬೇಕು, ಜ್ವರಗಳು ಬಂದಾಗ ಹೆಂಗೆ ಯಾವ ಥರ ಟ್ರೀಟ್ಮೆಂಟ್ಗಳನ್ನ ನಾವು ಮಾಡಬೇಕು ಅನ್ನೋದು ಈಗ ನಮಗೆಲ್ಲ ಈಗ ಗೊತ್ತಾಗಿದೆ. ಈಗ ಆ ಒಂದೊಂದು ಪದ್ಧತಿಯಲ್ಲಿ ಈಗ ನಾವು ಈಗ ಮಾಡ್ಕೊ ಹೋಗ್ತಿದ್ದೇವೆ ಈಗ ತರಬೇತಿ ಪಡೆದ ನಂತರ.

0: ಈಗ ಪ್ರಸ್ತುತವಾಗಿ 30 ಕೋಳಿಗಳನ್ನ ಸಾಕ್ತಾ ಇದ್ದೆ. ಇದರಿಂದ ಮೊಟ್ಟೆನ ಮಾರಾಟ ಆಗಿರ್ಬೋದು?
1: ಮೊಟ್ಟೆ ಈಗ ಈಗ ಮಾರಾಟ ಮಾಡಿಲ್ಲ, ಈ ಮೊಟ್ಟೆವನ್ನ ನಾವು ಎಲ್ಲ ಈಗ ಎಲ್ಲ ಸಂಗ್ರಹ ಮಾಡ್ತಾ ಇದೀವಿ. ಈಗ ಒಂದು ಮುಂದಕ್ಕೆ ಮರಿ ಮಾಡಿಸೋ ಇದರಲ್ಲಿ ಎಲ್ಲ ಎತ್ತಿಡ್ತಾ ಇದ್ದೀನಿ.
0: ಅಂದ್ರೆ ಇರುವಂತ ಕೋಳಿಗಳ ಸಂಖ್ಯೆ ಇನ್ನು
1: ಹೆಚ್ಚಿಸ್ಕೊಳ್ಳೋಣ. ಮಾರ್ತಾ ಇಲ್ಲ, ಮುಂದಕ್ಕೆ ಆಮೇಲೆ ಮರಿ ಮಾಡ್ಬೇಕು, ಜಾಸ್ತಿ ಕೋಳಿಗಳು ಮಾಡ್ಕೋಬೇಕು ಅನ್ನೋದು, ಮೊಟ್ಟೆಗಳು ಮಾರ್ತಾ ಇಲ್ಲ.
0: ಹಸು ಸಾಕಾಣಿಕೆ ತರಬೇತಿ ಪಡ್ಕೊಂಡಿದಿರಲ್ಲ, ಮುಂದೆ ಹಸು ಸಾಕುವಂತ ಏನಾದ್ರು ಯೋಜನೆ ಇದೆಯಾ?
1: ಮುಂದೆ ಹಸು ಸಾಕ್ಬೇಕು ಅನ್ನೋ ಒಂದು ಇದೆ, ಅಥವಾ ಹಸು ಕೊಡ್ತೀನಿ ಅಂತ ಹೇಳವ್ರ, ಹಸು ಕೊಟ್ಟಾಗ ಸಾಕಬೇಕು. ಈ ಶೆಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ, ಎಲ್ಲ ತರಬೇತಿ ಎಲ್ಲ ಪಡ್ಕೊಂಡಿದೀವಿ.
0: ತಾವು ಸಾವಯವ ಕೃಷಿಯನ್ನು ಉತ್ತೇಜಿಸೋ ನಿಟ್ಟಿನಲ್ಲಿ, ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸೋ ನಿಟ್ಟಿನಲ್ಲಿ, ತಾವೇ ಸ್ವತಃ ಎರೆಹುಳು ಗೊಬ್ಬರ ಘಟಕವನ್ನು ನಿರ್ಮಿಸಿಕೊಂಡು, ತಾವೇ ಎರೆಹುಳು ಗೊಬ್ಬರವನ್ನು
1: ಮಾಡಿಕೊಂಡು
0: ಕೃಷಿಗೆ ಬಳಸ್ತಾ ಇದ್ದೀವಿ. ಯಾವಾಗ ಪಡ್ಕೊಂಡ್ರಿ ಈ ತರಬೇತಿ?
1: ಈ ತರಬೇತಿ ಕಳೆದ ಒಂದು ವರ್ಷದಲ್ಲಿ ತರಬೇತಿ ಮಾಡ್ಕೊಂಡು ಕೆಂಚಿನಹಳ್ಳಿ ತರಬೇತಿ ಕೊಟ್ಟು ಅವರು ಈ ರೀತಿ ಹಳೆ ಎಲೆಗಳು ಗೊಬ್ಬರಗಳು ಇದನ್ನೆಲ್ಲ ಹಾಕಿ ಗೊಬ್ಬರ ತೇರಿಸ್ನಾಗ ಕೊಟ್ಟರು. ಈಗ ಅವರು ಬ್ಯಾಗ್ಗಳು ಕೊಟ್ಟಿದ್ದಾರೆ, ಆ ಬ್ಯಾಗಲ್ಲಿ ನಾವೀಗ ಎಲ್ಲ ಸಗಣಿಗಳನ್ನು ತಗೋಗಿ

0: ಹೊಗಳೆ ತರ್ಗು ಅವು ಇವು ಕಸಗಳು ತಗೋ ಹಾಕಿ ಎಲ್ಲ ತಯಾರು ಮಾಡ್ತಾ ಇದೀವಿ. ಈಗ
1: ಒಂದು ತುಟ್ಟಿ ಅಂದ್ರೆ ಒಂದು ಚೀಲ ತಾವು ಗೊಬ್ಬರ ತಯಾರಿಸೋಕೆ ಎಷ್ಟು ಸಮಯ ಇಡುತ್ತೆ, ಅದ್ರ ವಿಧಾನ ಹೇಗಿರುತ್ತೆ?
0: ಈಗ ಒಂದು ತೆರಬೇಕಾದ್ರೆ ಕನಿಷ್ಠ ಒಂದು 6 ತಿಂಗಳಾದ್ರೂ ಬೇಕಲೇಬೇಕು. ಎರೆಹುಳೆಲ್ಲ ತಿಂದು ಅವೆಲ್ಲ ಇಕ್ಕಿ ಹಾಕ್ಬೇಕಲ್ಲ, ಅವು ಸಗಣಿ ಎಲ್ಲ ಹಾಕಿ ಸಗಣಿ ಮದ್ಯೆಲ್ಲ ಮೇಕೆಲ್ಲ ನೀರೆಲ್ಲ ಕಲಸಿ ಉಯ್ಯಬೇಕು. ನಾವು ತರಗು ಬರ್ಗ ಹಾಕ್ದಾಗ ವೇಸ್ಟ್ ಗಿಡ ತಗೋ ಹಾಕ್ತೀವಲ್ಲ, ಅವೆಲ್ಲ ಒಂದು 6 ತಿಂಗಳು ಬೇಕೇ ಬೇಕು. ಗೊಬ್ಬರ ಹಾಕಕ್ಕೆ ಅವು ಎರೆಹುಳು ಚೆನ್ನಾಗಿ ತಿಂದು ಅವು ಇಕ್ಕಿ ಹಾಕ್ಬೇಕು. ಗೊಬ್ಬರ ಹಾಕ್ಬೇಕಾದ್ರೆ
1: ಆ ಒಂದು ತೊಟ್ಟಿ ಗೊಬ್ಬರವನ್ನ ತಾವು ತಯಾರಿ ಮಾಡ್ಲಿಕ್ಕೆ 6 ತಿಂಗಳು
0: ಬೇಕಾಗುತ್ತೆ.
1: ಎಷ್ಟು ಚೀಲ ಗೊಬ್ಬರ ಸಿಗುತ್ತೆ ಆ ಒಂದು ತೊಟ್ಟಿನಲ್ಲಿ?
0: ಕನಿಷ್ಠ ಅಂದ್ರೆ ಒಂದು 10 ಚೀಲಗಳು ಸಿಗುತ್ತೆ ಅಲ್ಲಿ, ಒಂದು 10 ಚೀಲ ಸಿಗುತ್ತೆ.
1: ಒಂದು 10 ಚೀಲ ಸಾವಯವ ಗೊಬ್ಬರ ತೊಟ್ಟಿನಲ್ಲಿ. ಈಗ ಅದೇ 10 ಚೀಲದ ಸಾವಯವ ಗೊಬ್ಬರವನ್ನ ಹೊರಗಡೆ ಕೊಂಡ್ಬೇಕಾಗಿದ್ರೆ ಎಷ್ಟಾಗ್ತಿತ್ತು?
0: 10 ಚೀಲ ಈಗ ಹೊರಗಡೆ ಅಂದ್ರೆ ಗೌರವ ಅಂಗಡಿಯಲ್ಲಿ ಗೊಬ್ಬರದ ಅಂಗಡಿಯಲ್ಲಿ 1 ಚೀಲಕ್ಕಾದ್ರೆ 1,700 ಹಿಂಗ ಆಗೋದು. ಈಗ ನಾವು 1 ರೂಪಾಯಿ ಖರ್ಚಿಲ್ಲ, ನಾವು ಮನೆಯಲ್ಲೇ ತಯಾರಿಸ್ತೀವಿ. ಈಗ ಸ್ವಂತವಾಗಿ 10 ಚೀಲ ಅಂದ್ರೆ ಸುಮಾರು ದುಡ್ಡು ಆಗ್ಬಿಡುದು. ಈಗ ಯಾವ್ದೋ ಗೌರ್ಮೆಂಟ್ ಅವು DAP ಅವು ಇವು ಅಂದ ಆಗಿರ್ವಿ, ಸುಮಾರು ಒಂದು ಚೀಲಕ್ಕೆ 2,000 ರೂಪಾಯಿ ಅದು ಆಗಿರ್ವಿ, ಜಾಸ್ತಿ ಆಗ್ಬಿಡೋದು. ಒಂದು 10,000 ಮೇಲೆ ಆಗ್ಬಿಡೋದು. ಈಗ 10 ಚೀಲ ನಾವು ಮನೇಲೆ ಸ್ವಂತವಾಗಿ ತಯಾರಿಸ್ತೀವಿ. ಈಗ ಗೊಬ್ಬರಗಳನ್ನ 1 ರೂಪಾಯಿ ಕೊಟ್ಟು ಹೊರಗಡೆ ದುಡ್ಡು ಕೊಟ್ಟು ತರಂಗೇ ಇಲ್ಲ.
1: 1 ರೂಪಾಯಿ ಖರ್ಚಿಲ್ಲ
0: ನಾವೇ ಅವು ವೇಸ್ಟ್ ಹಾಕಿ ನಾವೇ ಗೊಬ್ಬರ ಮಾಡ್ಕೊಳ್ತೀವಿ.
1: ಏನಂದ್ರೆ ಅದಕ್ಕೊಂದು ಸ್ವಲ್ಪ ಸಮಯ ಕೊಡ್ಬೇಕು
0: ಅಷ್ಟೇ. ಬೆಳಿಗ್ಗೆ ಒಂದು ಮಾಮೂಲಿ ಸಗಣಿ ಗಿಡ ಹಾಕಕ್ಕ ತಗಸು ಎಲ್ಲ ಸುರಿಯಕ್ಕೆಲ್ಲ ಸ್ವಲ್ಪ ಕೆಲಸ. ಮಾಮೂಲಿ ನಾವು ಹೊರಗಡೆ ಸಗಣಿಯಿಂದೆಲ್ಲ ತಗೋ ತಿಪ್ಪಕ್ಕೆ ಹಾಕ್ತಿದ್ದೋ, ಈಗ ಅದೇ ಸಗಣಿ ತಗೋ ಈಗ ಗೊಬ್ಬರ ಚೀಲಕ್ಕೆ ಹಾಕ್ತೀವಿ. ಅದೇ
1: ಎಷ್ಟು ಬಾರಿ ಬಳಸಿದಾರೆ ಈ ಗೊಬ್ಬರವನ್ನ? ಈಗ
0: ನಾವು ಒಂದು ಬಾರಿ ಹಾಕಿವಿ. ಈಗ ಮಾಮೂಲಿ ರಾಗಿಗೆ ಹಾಕಿದೀವಿ, ಮಾಮೂಲಿ ರಾಗಿ ಹಾಕಿ ಇಳುವರಿಗೆಲ್ಲ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಈಗ ಇನ್ನೊಂದು 10 ಚೀಲ ಸಿಗ್ಬೋದು. ಅದನ್ನ ಹತ್ತಿಗೆ ಹಾಕೋಣ ಅಂತ ನೋಡಿವಿ. ಈಗ ಹತ್ತಿಗಳು ಹಾಕ್ಬೇಕು ಗಿಡಗಳಿಗೆ ಅಂತ ಈಗ ಎತ್ತಿಟ್ಟಿದ್ದೀನಿ.
1: ಈಗ ಪ್ರಸ್ತುತ ನಾವು ಸೇವಿಸುವಂತ ಪ್ರತಿಯೊಂದು ಆಹಾರ ಆಗಿರ್ಬೋದು, ಎಲ್ಲ ಔಷಧಿ
0: ಎಲ್ಲ ಔಷಧಿ
1: ಎಲ್ಲ ರಾಸಾಯನಿಕ ಬಳಸಿ ಬೆಳೆದಂತ ಬೆಳೆನು ಕೂಡ ಒಂದು ಔಷಧಿ ಆಗ್ಬಿಟ್ಟಿದೆ. ಈಗ ತಿನ್ನುವಂತ ಪದಾರ್ಥಗಳು ಕೂಡ ಔಷಧಿಮಯ ಆಗ್ಬಿಟ್ಟಿದೆ, ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಇದರಿಂದ ಎದುರಾಗ್ತಾ ಇದೆ. ಆದ್ರೆ ಸಾವಯವ ಗೊಬ್ಬರವನ್ನ ಬಳಸಿ ಈ ಒಂದು ಕೃಷಿಯನ್ನ ಮಾಡಿದ್ರೆ ಇದರಿಂದ ಬಂದಂತ ಬೆಳೆನು ಕೂಡ
0: ಉತ್ತಮವಾಗಿರುತ್ತೆ, ಕೆಮಿಕಲ್ ಮುಕ್ತವಾಗಿರ್ತದೆ ಎಂದು ಆಸೆ ನಮ್ಗೆ.
1: ಈಗ ಪ್ರಸ್ತುತ ಕೆಲವು ರೈತರ ಮನಸ್ಥಿತಿ ಏನಂದ್ರೆ ರಾಸಾಯನಿಕ ಅಂಗಡಿಯಿಂದ ತಂದು ಹಾಕಿದ್ರೆ ಬೇಗ ಇಳುವರಿ ಲಾಭ ಮಾಡಬಹುದು ಅನ್ನೋದೊಂದು ಉದ್ದೇಶದಿಂದ ರಾಸಾಯನಿಕ
0: ಬಳಸ್ತಾರೆ.
1: ಅಂತ ರೈತರುಗಳಿಗೆ ತಾವು ಈ ಸಾವಯವ ಗೊಬ್ಬರದ ಕುರಿತು ಅದರ ಮಹತ್ವವನ್ನು ಕುರಿತು ಏನ್ ಹೇಳಕ್ ಇಷ್ಟಪಡ್ತೀವಿ?
0: ಈಗ ನಾವು ಹೊರಗಡೆ ಈಗ ಗೌರ್ಮೆಂಟ್ ಗೊಬ್ಬರ ತಂದು ಹಾಕಿದ್ರೆ ಇಳುವರಿ ಸಿಗುತ್ತೆ. ಆದ್ರೆ ನಾವು ಮೊದಲಿಂದ ಹಾಕ ಬತ್ತಿದ್ದು, ಮೊದಲಿಂದ ಬೆಳ್ಕ ಬತ್ತಿದ್ದು ಸಾವಯವ ಪದ್ಧತಿನೇ ಮೊದಲಿಂದ ನಾವು ತಾತ ಮುತ್ತಾದ್ರ ಕಾದ ಮಾಡ್ಕೊ ಬತ್ತಿದ್ದು. ಈಗ ಒಂದು ನಾವು ಸಡನ್ ಆಗಿ ಸಾವಯವ ಮಾಡಕ್ ಹೋದ್ರೆ ಅದು ಭೂಮಿ ಅಧಿಕ ನಮಗೆ ಹೊಂದಾಣಿಕೆ ಅದು ರೆಸ್ಪಾನ್ಸ್ ಮಾಡಲ್ಲ. ಅದಕ್ಕೆ ನಾವು ಕಾಯ್ಬೇಕು, 1-2-3 ವರ್ಷ ಕಾಯ್ಬೇಕು. ಅದು ನಿಧಾನವಾಗಿ ಅದು ಕಾದಾಗ ಅದು ನಿಧಾನವಾಗಿ ಅದು ಇಳುವರಿ ಕೊಡ್ತದ. ನಾವು ಈಗ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಈ ಗೊಬ್ಬರಗಳನ್ನ ಬಳಸೋದನ್ನ, ಆದಷ್ಟು ಕೀಟನಾಶಕಗಳನ್ನ ಬಳಸೋದನ್ನ ಆದಷ್ಟು ಕಮ್ಮಿ ಮಾಡಿ ಈ ಸಾವಯವ ಕಡೆಗೆ ನಾವು ರೈತರುಗಳು ಆದಷ್ಟು ಇದು ಮಾಡ್ಕೋಬೇಕು. ಹೌದೌದು, ಆ ರೀತಿ ಮಾಡ್ಕೋದ್ರೆ ಅದು ಅದೇ ಅದು ಭೂಮಿಗೆ ಅದು ತಗೋಬೇಕಲ್ಲ. ನಾವು ಹಾಕದ್ದು ಅದು ಕೊಟ್ಟದ ಅದು ತಕ್ಷಣ ತಗೊಂಡು ಅದು ಇಳುವರಿ ಕೊಡಲ್ಲ. 1-2-3 ವರ್ಷ ಕಾಯ್ಬೇಕು ಅದಕ್ಕೆ.
1: ಈಗ ಸಡನ್ ಆಗಿ ಸಾವಯವ ಕಡೆ ಮುಖ ಮಾಡಿದ್ರೆ ಇಳುವರಿನಲ್ಲೂ ಕೂಡ ತೊಂದರೆ
0: ಆಗುತ್ತೆ, ಅದು ಏರುಪೇರು ಆಗ್ಬಿಡ್ತದೆ. ಅದು ಅದು ನಾವು ಈ ಕೀಟನಾಶಕ ಈಗ ಮಾಮೂಲಿ ಕೀಟನಾಶಕಗಳೆಲ್ಲ ಬಳಸ್ತಾ ಇದೀವಿ. ನಾವು ಆರ್ಗಾನಿಕ್ ಮಾಡಿದ್ರೆ ಕೆಲವೊಂದು ಎಫೆಕ್ಟ್ಗಳು ಹಾಗೆ ಆಗುತ್ತವೆ.
1: ಹಂತ ಹಂತವಾಗಿ ತಾವು ಸಾವಯವ ಹತ್ರ ಬದಲಾವಣೆ
0: ಮಾಡ್ಕೋಬೇಕು ರೈತರುಗಳು.
1: ಈಗ 1 ಎಕರೆ ಮಾಡ್ತಿದ್ದಂತ 4 ಎಕರೆ
0: ನಾವು
1: ಸಾವಯವ ಬಂದ್ರೆ
0: ಅದು
1: ಉತ್ತಮವಾದ ಬೆಳೆ
0: ಬೆಳೆಯಕ್ಕೆ
1: ಆರೋಗ್ಯಯುತ ಬೆಳೆ ಪಡ್ಕೊಳ್ಳಿಕ್ಕೆ
0: ಸಾಧ್ಯ ಆಗ್ತದೆ.
1: ಜೊತೆಗೆ ತಾವು ಈಗ ಮನೆಯಲ್ಲಿ LPG ಗ್ಯಾಸ್ ಅನ್ನ ಅವಲಂಬಿಸೋದನ್ನ ಬಿಟ್ಟು ಬಯೋಗ್ಯಾಸ್ ಅನ್ನ ಬಳಸ್ಕೊಂಡು ತಮ್ಮ ಒಂದು ಆಹಾರವನ್ನ ಮಾಡ್ಕೊಳ್ತಾ
0: ಇದ್ದಾರೆ.
1: ಈ ಬಯೋಗ್ಯಾಸ್ ಅನ್ನ ಬಳಸೋದಾಗಿರ್ಬೋದು, ಇದರಿಂದ ತಾವು ಅಡುಗೆ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಇದರ ನಿರ್ವಹಣೆ ಆಗಿರ್ಬೋದು, ಇದೆಷ್ಟು ಅನುಕೂಲಕರವಾಗಿದೆ?
0: ಈಗ ನಾವು ಬಯೋಗ್ಯಾಸ್ ತರಬೇತಿ ನಾವು ಕೆಂಚಿನಲ್ಲಿ ಪಡ್ಕೊಂಡು ನಮ್ಗೆ ಗೊತ್ತಿದ್ದಿಲ್ಲ ಇದು ಬಯೋಗ್ಯಾಸ್. ಮೊದಲೆಲ್ಲ ನೋಡಿದೋ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಹಾಕಿದ್ರೆ ನೋಡಿದೋ, ಆದ್ರೆ ನಮ್ಮ ಮನೆಗಳಲ್ಲಿ ನಾವು ಹಾಕಿತ್ತಿಲ್ಲ. ಹೊರಗಡೆಗೆ ಈಗ ತರಬೇತಿ ಪಡ್ಕೊಂಡು ಈ ರೀತಿ ಬಯೋಗ್ಯಾಸ್ನ ಮಾಡಿಕೊಂಡು ಒಂದು ಬಯೋಗ್ಯಾಸ್ ಮಾಡಿಕೊಂಡ್ರೆ 1 ವರ್ಷದಲ್ಲಿ 10 ಸಿಲಿಂಡರ್ ನಾವು ಉಳಿಸಿದಾಗೆ. ಒಂದು ಬಯೋಗ್ಯಾಸ್ ಈಗ 10 ಸಿಲಿಂಡರ್ ಅಂದ್ರೆ 10 ಸಿಲಿಂಡರ್ ದುಡ್ಡು ನಮಗೆ ಉಳಿತಾಯ ಆಯಿತು. ಈ 10 ಸಿಲಿಂಡರ್ ದುಡ್ಡು ಈಗ ಮೊದಲು ಅದು 10 ಸಿಲಿಂಡರ್ ದುಡ್ಡು ಕೊಟ್ಕೊಂಡು ತಗೊಳ್ತಿದ್ದೆ. ಈಗ ನಮ್ಮ ಮನೇಲಿರೋ ದನ ಕರು ಸಗಣಿಯಿಂದನೇ ನಾವು ಬಯೋಗ್ಯಾಸ್ ರೆಡಿ ಮಾಡ್ತಾ ಇದ್ದೀನಿ. ಈಗ ನಮ್ಮ ಮನೆಗಳಿಗೆ ಉಪಯೋಗಿಸ್ತಾ ಇದ್ದೀನಿ. ಈಗ ಉಪಯೋಗಿಸಿ ಎಲ್ಲ ನಾವು ಈಗ ಅದರಿಂದ ಏನು ಹಾನಿಗೆ ಏನೂ ಇಲ್ಲ. ಏನು ಮಾಮೂಲಿ ಒಬ್ಬ ಸಣ್ಣ ಮಕ್ಕಳಾದ್ರೆ ಮಾಮೂಲಿ ಅನ್ನ ಬಳಸ್ಕೋಬೋದು, ಎಲ್ಲ ಬಳಸ್ಕೋಬೋದು.
1: ಸಂಪೂರ್ಣವಾಗಿ

0: ಬಯೋಗ್ಯಾಸ್ನೇ
1: ಅವಲಂಬಿಸಿದೆ,
0: ಎಲ್ ಪಿ ಜಿ ಸಿಲಿಂಡರ್ನ ಅವಲಂಬಿಸಿ
1: ಅಂದ್ರೆ
0: ಬಹಳಷ್ಟು
1: ಉಳಿತಾಯ ಆಗಿ ಈಗ ನಮ್ಗೆ ಈ ಎಲ್ ಪಿ ಜಿ ಈ ಬಯೋಗ್ಯಾಸ್ ಬಂದೋಡಿಂದ ನಮ್ಗೆ ಸಿಲಿಂಡರ್ ಗಳು ಈಗ ಉಳಿಸ್ತಾ ಇದೀವಿ. ಈಗ
0: ಹಾಗಿದ್ರೆ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ತಾವು ಇರುವಂತ ಒಂದ್ ಎಕರೆ ಭೂ ಪ್ರದೇಶದಲ್ಲೇ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ರೆ, ಅದು ಮಳೆಯಾಶ್ರಿತವಾಗಿ ಬೆಳ್ಕೊಂಡು ಕೋಳಿ ಸಾಕಣೆ ಮಾಡ್ಕೊಂಡು ಬಯೋಗ್ಯಾಸ್ ಮಾಡ್ಕೊಂಡು ಈ ತರ ಎಲ್ಲ ಕೃಷಿ ಮೇಳ ಕೃಷಿ ತರಬೇತಿಗಳೆಲ್ಲ ಭಾಗವಹಿಸಿ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಒಂದು ಸುಸ್ಥಿರ ಕೃಷಿಯನ್ನು ತಾವು ಮಾಡ್ತಾ ಇದ್ದೀರಾ. ಇನ್ನು ಕೆಲವು ಪ್ರದೇಶಗಳಲ್ಲಿ ನಾವು ಗಮನಿಸ್ತು ಅಂತಂದ್ರೆ ಕೆಲವು ರೈತರು ನನ್ನ ಹತ್ರ ಇರುವಂತ ಕಡಿಮೆ ಭೂ ಪ್ರದೇಶ ಒಂದ್ ಎಕರೆ ಎರಡು ಎಕರೆ ಇದೆ, ಇದ್ರಲ್ಲಿ ನಾನು ಏನ್ ಮಾಡಕ್ಕಾಗತ್ತೆ, ಏನ್ ಆದಾಯ ಗಳಿಸಕ್ಕಾಗತ್ತೆ ಅನ್ನೋದೊಂದು ನಿರ್ಲಕ್ಷ್ಯವನ್ನ ತೋರ್ಬಿಟ್ಟಿರ್ತಾರೆ. ಅಂತ ರೈತರುಗಳಿಗೆ ಇರುವಂತ ಕಡಿಮೆ ಭೂ ಪ್ರದೇಶದಲ್ಲೇ ಬೇರೆ ಬೇರೆ ರೀತಿಯ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ಕೊಳ್ಳೋ ಮುಖಾಂತರ ಹೇಗೆಲ್ಲ ಒಂದು ಸುಸ್ಥಿರ ಕೃಷಿಯನ್ನ ಮಾಡಬಹುದು ಅನ್ನೋ ಕುರಿತು ತಮ್ಮ ಅನುಭವದ ಪ್ರಕಾರ ಆ ರೈತರಿಗೆ ಏನ್ ಸಲಹೆ ಕೊಡ್ತೀರಾ?
1: ರೈತರುಗಳು ಕೆಲವರು ಎಲ್ಲ ಜಮೀನುಗಳ ಗುದುಗೆ ಹಾಕಿ ಎಲ್ಲ ಸಿಟಿಗೆ ಹೋಗಿ ಸೇರ್ಕೊ ಬರ್ತಾರೆ, ಈಗ ಕೆಲಸ ಮಾಡೋಕ್ಕಾಗಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ, ಗೊಬ್ಬರದ ಇಟ್ಟು ಈಗ ಬೆಳೆದದೆಲ್ಲ ಗೊಬ್ಬರಕ್ಕೆ ಟ್ಯಾಕ್ಟರ್ಗೆಲ್ಲ ಐತೆ ಅಂದ್ಬಿಟ್ಟು ಕೆಲವು ರೈತರುಗಳೀಗ ಜಮೀನು ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಈಗ ಎಲ್ಲ ಹೋಗಿ ಸಿಟಿಲಿ ಹೋಗಿ ಸೇರ್ಕೊಳ್ಳೋದು, ಫ್ಯಾಕ್ಟ್ರಿಗೆ ಸೇರ್ಕೊಳ್ಳೋದು, ಈ ರೀತಿ ಮಾಡ್ತಾ ಇದ್ದಾರೆ. ಈಗ ನಾವು ಅದರದಲ್ಲಿ ನಾವು ನಮ್ಮ ಮುತ್ತಾದ್ರ ಕಾಲದಿಂದ ನಾವು ಹೊರಗಡೆ ಎಲ್ಲಿ ಹೋಗೋಕ್ಕಾಗಲ್ಲ, ನಮಗೀಗ ನಾವು ಮಾಡಿದ್ರೆ ಅದನ್ನೇ ಮಾಡಬೇಕು, ಅದನ್ನೇ ಕೃಷಿಯಲ್ಲೇ ಬೆಳಿಬೇಕು, ಅದರಲ್ಲೇ ಇರಬೇಕು. ಈಗ ರೈತರುಗಳಿಗೆ ಈಗ ಕೃಷಿಯ ಜೊತೆಗೆ ಬೇರೆ ಬೇರೆ ಉಪಕಸಬುಗಳು ಈಗ ಉಪಕಸಬುಗಳು ಇವೆ. ಈಗ ಈಗ ಒಂದು ರೈತರಿಗೆ ಕೃಷಿಯಲ್ಲಿ ಸಿಗದೇ ಇರೋದ ಈಗ ಕೋಳಿ ಸಾಕಾಣಿಕೆ ಆಡು ಸಾಕಾಣಿಕೆ ಮಾಡೋದು. ಈ ಕೋಳಿ ಸಾಕಾಣಿಕೆ ನಮ್ಮ ಮನೆ ಹತ್ರದಲ್ಲೇ ಮಾಡ್ಕೋಬೋದು, ಒಬ್ಬ ಒಂದು ಹೆಂಗಸುಗಳೇ ಮಾಡ್ಕೋಬೋದು. ಈಗ ಕೋಳಿ ಆಡುಗಳು ಈ ಮೀನು ಸಾಕಾಣಿಕೆ ಮಾಡೋದು ಇವೆಲ್ಲ ಈಗ ರೈತರುಗಳಿಗೆ ಉಪಕಸಬುಗಳಾಗಿ ಉಪಕಸಬುಗಳು ಈಗ ರೈತರುಗಳಿಗೆಲ್ಲ ಮಾಡ್ಕೋಬೋದು, ಪಡ್ಕೋಬೋದು ಕೃಷಿಯ ಜೊತೆಗೆ. ಇವ್ರಿಗೆ ಇವುಗಳಿಂದ ಒಳ್ಳೆ ಅನುಕೂಲಗಳಿವೆ. ಈಗ ರೈತರುಗಳು ಕೋಳಿ ಸಾಕೋಬೋದು, ಮನೆಗೆ ಬಳಸ್ಕೋಬೋದು, ಇದೆ ಹೊರಗಡೆ ಮಾಂಸಕ್ಕೆ ಸಲುವಾಗಿ ಮಾರಾಟ ಮಾಡ್ಕೋಬೋದು ಮೊಟ್ಟೆಗಳು ಈಗ ಆಡುಗಳು ಇವೆಲ್ಲ.
0: ಅಂದ್ರೆ ಮಾಡ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳು ಖಂಡಿತ
1: ಖಂಡಿತ ಸಿಕ್ಕೇ ಮಾಡತ್ತ ಮಾಡ್ಬೇಕು. ಅದು ಆಸಕ್ತಿ ವಹಿಸಿ ನಾವು ಮಾಡ್ಬೇಕು ರೈತ. ನಾವು ಈಗ ನಾವು ಕೋಳಿ ಆಸಕ್ತಿ ವಹಿಸಿದ್ರೆ ಇವತ್ತು 30 ಕೋಳಿನ ನಾವು 300 ಕೋಳಿ ಮಾಡ್ಕೋಬಹುದು. ಆಸಕ್ತಿ ನಮ್ಮಲ್ಲಿ ಬರ್ಬೇಕು, ರೈತರಲ್ಲಿ ಬರ್ಬೇಕು. ರೈತರು ಬಂದಾಗ ಅಸಾಧ್ಯ ಅನ್ನೋದು ಯಾವ್ದಿಲ್ಲ ರೈತರುಗಳಿಗೆ. ಬೆಳಿಬೇಕಾದ್ರೆ ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ. ಆದ್ರೆ ನಾವು ಮಾಡ್ಕೋಬೇಕು, ಆಸಾದಲ್ಲಿ ವಹಿಸಿ ಆಸಕ್ತಿ ವಹಿಸೋದ್ರ ನಾವು ಮಾಡ್ಕೋಬೇಕು.
0: ಹಾಗಿದ್ರೆ ತಾವು ಮುಂದಿನ ದಿನಗಳಲ್ಲಿ ತಮ್ಮ ಈ ಕೃಷಿ ಚಟುವಟಿಕೆಗಳಲ್ಲಿ ಇನ್ನೇನೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ?
1: ನಾವು ಈಗ ಕೋಳಿ ಸಾಕಾಣಿಕೆ ಜೊತೆಗೆ ಹಸುನ ಸಾಕ್ಬೇಕಂತ ಮಾಡ್ಕೊಂಡಿದ್ದೀವಿ. ಈಗ ಹಸು ಸಾಕಾಣಿಕೆ ಮಾಡ್ಕೋಬೇಕು. ಹಸು ಸಾಕಾಣಿಕೆ ಮಾಡಿ ನಮ್ಮ ಮುಂದಕ್ಕೆ ಆಡು ಈ ಹಸು ಇವೆ ಎಲ್ಲ ಸಾಕಾಣಿಕೆ ಮಾಡಬೇಕು. ಬಲ್ದಲ್ಲಿ ಸೆಟ್ ಮಾಡಿ ಸಾಕ್ಬೇಕನ್ನೋ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಸಂಸ್ಥೆಗೆ ನಮಗೆ ಸಹಾಯ ಮಾಡ್ತಿದೆ. ರೈತರುಗಳಿಗೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ನಮ್ಮ ಕರ್ಕೋಗಿಲ್ಲ. ರೈತರುಗಳಿಗೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದೆ. ರೈತರುಗಳಿಗೂ ಅವು ಕೊಟ್ಟದನ್ನ ಉಪಯೋಗಿಸ್ಕೋಬೇಕು. ಸಂಸ್ಥೆಯ ಒಂದು ರೈತರುಗಳಿಗೋಸ್ಕರ ಕೊಡ್ತಿರೋ ಕಾರ್ಯಕ್ರಮಗಳನ್ನ ಪಡ್ಕೋಬೇಕು, ಸೌಲಭ್ಯಗಳನ್ನ.
0: ಬಹಳ ಸಂತೋಷ ಕಳವರ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 25 ವರ್ಷಗಳಿಂದ ಮಾಡ್ತಾ ಬರ್ತಿರೋಂಥ ಕೃಷಿ ಚಟುವಟಿಕೆಗಳಿಗಾಗಿರ್ಬೋದು. ಆರಂಭದಲ್ಲಿ ತಾವು ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದು ಪ್ರಸ್ತುತ ತಮ್ಮ ಒಂದು ಸಾವಯವ ಕೃಷಿಯ ಮಹತ್ವವನ್ನು ಅರಿತು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಸಾವಯವ ಕೃಷಿಯತ್ತ ತಾವು ಮುಖ ಮಾಡಿ ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಯಾವ ರೀತಿಯಂಥ ಒಂದು ಸಾವಯವ ಸುಸ್ಥಿರ ಕೃಷಿಯನ್ನು ಮಾಡ್ತಿರೋದ ಅನುಭವ ಆಗಿರ್ಬೋದು, ಜೊತೆಗೆ ಉಪಕಸಬುಗಳಾಗಿ ತಾವು ಕೋಳಿ ಸಾಕಾಣಿಕೆಯನ್ನು ಮಾಡುತ್ತಾ ಅದರಲ್ಲಿ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಕೊಡ್ತಾ ಇರ್ಬೋದು. ಹಾಗೆಯೇ ಸಾವಯವ ಕೃಷಿಗೆ ಬೇಕಾದಂಥ ಗೊಬ್ಬರ ತಯಾರಿಕೆಯನ್ನು ಕೂಡ ತಾವೇ ಮಾಡ್ಕೊಳ್ತಾ ಎರೆಹುಳು ಘಟಕವನ್ನು ನಿರ್ಮಿಸಿಕೊಂಡು ಅದೇ ಗೊಬ್ಬರವನ್ನು ತಮ್ಮ ಕೃಷಿಯಲ್ಲಿ ಬಳಸ್ತಾ ಒಂದು ಉತ್ತಮವಾದ ಇಳುವರಿಯನ್ನು ಕಾಣ್ತಾ ವಿವಿಧ ರೀತಿಯ ತರಬೇತಿಗಳು ಹಾಗೂ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ತಮ್ಮ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಕಡಿಮೆ 1 ಎಕರೆ ಭೂ ಪ್ರದೇಶದಲ್ಲೇ ಒಂದು ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇರೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಕೇಳುಗ ರೈತರಲ್ಲಿ ಒಂದಷ್ಟು ಮಾಹಿತಿಯನ್ನು ತಿಳಿಸಿದ್ದಕ್ಕೆ ತಮಗೆ ತುಂಬಿರುವುದಿದೆ. ಧನ್ಯವಾದಗಳು.
1: ಧನ್ಯವಾದಗಳು.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಹಡಿಯ ಸಾವಯವ ಮಿಶ್ರ ಬೆಳೆಗಾರರಾದಂಥ ಶ್ರೀಯುತ ಕಾಳರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಸಮಗ್ರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ
2: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
3: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯ, ಕೋಳಿ ಸಾಕಾಣಿಕೆ ಕುರಿತು ಸರಗೂರು ತಾಲೂಕಿನ ಭೀಮಟಕೆರೆ ಹಡಿಯ ಕೃಷಿಕರಾದ ಶ್ರೀಯುತ ಕಾಳಾರವರ ಜೊತೆಗಿನ ರೈತಧ್ವನಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
2: ದೇಶದ ಯುವಜನತೆ ಭಾರತವನ್ನು ಆರೋಗ್ಯಕರ ಭಾರತವನ್ನಾಗಿ ಮಾಡಲು ಸಂಕಲ್ಪ ಕೈಗೊಂಡಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಇಂದೇ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿಸುವ ಮೂಲಕ ಹೊಸ ವರ್ಷದ ಉಡುಗೊರೆಯನ್ನು ನೀಡಿ 60 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ 5 ಲಕ್ಷ ರೂಪಾಯಿಯ ಉಚಿತ ಚಿಕಿತ್ಸೆಯ ಹಕ್ಕು ದೊರಕಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಅರ್ಹ ಫಲಾನುಭವಿಗಳು ತಮ್ಮ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: अब 70 वर्ष से अधिक उम्र के देश के हर बुजुर्ग को ಅಸ್ಪತಾಲ್ ಮುಕ್ತ ಇಲಾಜ್ ಮಿಲೇಗಾ.
1: ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನು ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ. ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 7 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ದಿನಗಳು ಉರುಳುತ್ತಿದ್ದಂತೆ ವಚನಗಳ ಸಂಖ್ಯೆ ನೂರ್ಮಡಿಸುತ್ತಿತ್ತು. ಕೆಲವರ ವಚನಗಳಂತೂ ಅರ್ಥವಾಗುತ್ತಲೇ ಇರಲಿಲ್ಲ. ಇದನ್ನು ಅರಿಯಬಲ್ಲವನು ಬಸವಣ್ಣ ಮಾತ್ರ ಎಂಬ ನಿರ್ಧಾರಕ್ಕೆ ಎಲ್ಲರೂ ಬಂದಿದ್ದರು. ಬಸವಣ್ಣನೆಡೆ ಧಾವಿಸಿ ವಚನಗಳ ಒಳಾರ್ಥವನ್ನು ಅರುಹಲು ವಿನಂತಿಸಿದರು. ಬರೆದಿಟ್ಟ ಶಬ್ದಗಳ ಪಟ್ಟಿಯನ್ನು ವಿಂಗಡಿಸಿ ಅಕಾರಾದಿಯಾಗಿ ಒಪ್ಪಿಸಿದರು. ಬಸವಣ್ಣ ನುಡಿಯಲನುವಾದರು. ಪಟ್ಟಿ ಮಾಡಿರುವ ಪದ ಪದದ ಅರ್ಥವನ್ನು ತಿಳಿಸುವೆನೀಗ. ಬಿಂದುವಿನಲ್ಲಿ ಸಿಂಧು ಸೇರಿರುವಂತೆ ಅವಿತಿದೆ ಜಗದಗಲ ಜ್ಞಾನ ನಾಲ್ಕೈದು ಅಕ್ಷರಗಳ ಪದದಲ್ಲಿ. ನೀವದನ್ನು ಮನನಿಸಿರಿ. ನಾಳೆ ಬರುವವರು ಪಡೆವರು ಉಪಯೋಗವನ್ನು ಪಾರಭಾಷಿಕ ಶಬ್ದಕೋಶ ನಮ್ಮ ಪಾಲಿಗಿದೆ ಎಂಬಂತೆ. ಪಿಂಡಾಂಡದಲ್ಲಿ ಬ್ರಹ್ಮಾಂಡ ಇರುವಂತೆ ಅರಿತು ಶಬ್ದ ಪ್ರಯೋಗ ಅನುಭವಿಸಬೇಕದರ ಕಂಪಸೊಗವನ್ನು. ಅಂಗಸಂಗಿ ಎಂದರವನು ಮನೋನ್ನಯ ವ್ಯಕ್ತಿ. ಅನುಭಾವಿ ಎಂದರವನು ತನ್ನೊಳಗರಿದವನು. ಅನುಮಾನವ ನಿಧಿ ಎಂದರೆ ಅನುವನರಿದು ಮನವ ಬೆರೆಸಿ ಧನವ ಜಂಗಮಕ್ಕಿತ್ತು ಅನುದಿನ ಕೊನೆಯ ಮೊನೆಯ ಮೇಲಣ ಜ್ಯೋತಿಯ ಅರಿಯುವುದು. ಅರಿಕೆ ಎಂದರೆ ಗುಣ. ಒಂದರಿಂದ ಇನ್ನೊಂದ ಕಂಡು ಕಾಣಿಸಿಕೊಳ್ಳುವ ಮನೋನಾಥನ ಅನುವ ವಿಚಾರಿಸಿ ಮನ ಮಾನವೀಯ ಭಾವ ಭಾವನೆ ಧ್ಯಾನ ಪ್ರಮಾಣ ಪೂಜೆ ವಿಶ್ವಾಸವನ್ನು ಅರಿಯುವುದು. ಆಲಕ್ಷ್ಯ ಎಂದರದು ಮಹಿಮೆ. ಜ್ಞಾನ ಧ್ಯಾನಗಳಲ್ಲಿ ಒಂದನ್ನು ಇನ್ನೊಂದರಿಂದ ಅರಿದು ಒಂದ ಕಾಣಿಸಿಕೊಂಡು ಒಂದ ನಿಧಾನಿಸಿಕೊಂಡು ತ್ರಿವಿಧವ ಅನೇಕವ ಮಾಡಿ ಕರ್ಪೂರದ ಸುವಾಸನೆಯು ಕಿಚ್ಚಿನಲ್ಲಿ ನಷ್ಟವಾದಂತೆ ಒಂದರಲ್ಲೊಂದು ಬೆರೆಯುವುದು. ಮನ ಬುದ್ಧಿ ಚಿತ್ತಗಳ ಕಂದ ಅಹಂಕಾರದೊಡಲು ತಾನು ಗಳಿಸಿದ ದ್ರವ್ಯವನ್ನು ಅರ್ಪಿಸದೆ ಗುರು ಲಿಂಗ ಜಂಗಮಕ್ಕೆ ತಾನಳಿದ ಮೇಲೆ ಮನೆಯ ಮಕ್ಕಳಿಗೆ ಎಂದಿರಿಸುವುದು ಆಚಾರ ಭಂಗಿ. ಭಕ್ತಿ ಜ್ಞಾನ ವೈರಾಗ್ಯ ವೃಂದವೇ ಇಷ್ಟ. ಹೀಗೆ ಬಸವಣ್ಣ ಉಭಯ ಜ್ಞಾನದಿಂದ ಮುಂದುವರಿಸಿ ಪ್ರತಿಯೊಂದು ವಿಶೇಷ ಪದದ ಅರ್ಥವನ್ನು ಮನ ಮುಟ್ಟುವಂತೆ ವಿವರಿಸಿದರು. ಮನದಲ್ಲಿ ತಮಗೀ ವಿದ್ಯೆಯನ್ನು ಧಾರೆ ಎರೆದ ಗುರುಗಳನ್ನು ನೆನೆಯುತ್ತಿದ್ದರು. ತಾವು ಹೇಳಿ ಮುಗಿಸುವ ತನಕ ಎಲ್ಲರ ದೃಷ್ಟಿ ಗಮನ ತಮ್ಮಲ್ಲೇ ಕೇಂದ್ರೀಕೃತವಾಗಿದೆ ಎಂದರಿತು. ಮುಗುಳು ನಗೆಯಲ್ಲಿ ಪದ ಪದದ ಅರ್ಥವನ್ನು ವಿವರಿಸಿದರು. ಕೊನೆಗೆ ಪದಗಳ ಅರ್ಥವಚನ ವಚನಗಳಲ್ಲಿ ಬದಲಾದೀತು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯ ಅರ್ಥ. ನೀವದನ್ನು ಅರಿತು ಅನುಸರಿಸಿ ಮುಂದುವರಿಯಬೇಕು. ಎಲ್ಲವನ್ನು ತಿಳಿದಂತೆ ಅರ್ಥೈಸುವಿಕೆ ಸುಲಭ. ನಿಮಗೆ ಬದುಕಿಗೆ ಶುಭ ಕೋರುವೆ. ನೀವೆಲ್ಲರೂ ಅನುಭಾವಿ ಸೂಕ್ಷ್ಮಾಂತಃಕರಣಿ ಎಂದಾಗಿ ವಚನಗಳ ಸಾರವನ್ನು ನಿತ್ಯ ನಿರಂತರ ಆಸ್ವಾದಿಸುತ್ತೀರಿ. ಅದೊಂದು ಸುಂದರ ಸಂಜೆ. ಸೂರ್ಯ ಮುಳುಗಿದ್ದರೂ ಕಲ್ಯಾಣದಲ್ಲಿ ಬೆಳಕು ಹೊಳೆಯುತ್ತಿತ್ತು. ಅನೇಕರು ಹರಟೆಯಲ್ಲಿ ಮಗ್ನರಾಗಿದ್ದರು. ಮಾತು ಎಲ್ಲಿಂದ ಎಲ್ಲಿಗೋ ಹೋಗಿ ಕೊನೆಗೆ ಬಸವಣ್ಣನವರ ಸುತ್ತ ತಿರುಗಿತು. ಬಸವ ಸತ್ಸಂಗ ಎಂದಾಯಿತು. ನಿಮ್ಮ ಸತ್ಸಂಗದಲ್ಲಿ ನಾನಿರಬೇಕೆನ್ನುವಾಸೆ ಎಂದು ಚಂದಿರನು ಜೊತೆಯಾದನು. ಹರ್ಷದುಲ್ಲಾಸ ಮೆರೆಯತೊಡಗಿತು. ಶರಣನೊಬ್ಬ ಇಂತೆಂದ, ನಾನು ಕಂಡಿದ್ದ ಬಸವನೇ ಬೇರೆ. ಇಂದು ನಮ್ಮೆದುರು ರಾರಾಜಿಸುತ್ತಿರುವ ಬಸವಣ್ಣನೇ ಬೇರೆ. ಅಳೆಯಲು ನನಗಾಗದು. ಮೈ ಮರೆತು ಮಲಗಿರಲು ಬ್ರಹ್ಮಾಂಡ ಕೋಟಿಗಳ ನಾನಾ ರೂಪ ವಿಲಾಸ. ನೆನದಂತೆ ಬಸವಲೀಲೆ ಮೈದೋರಿ ಅಬ್ಬರಿಸಿ ಒಳಗೊಳಗೆ ತಿಣುಕಿ ಎಚ್ಚರಿಸುತ್ತದೆ. ಇಷ್ಟಲಿಂಗನ ವರದಿವ್ಯ ರೂಪ. ಕಣ್ಣೆದುರು ಕುಣಿಯುವ ನವಿಲು ಗರಿಗಳಲ್ಲಿ ಬಣ್ಣ ಬಣ್ಣದ ಕನಸು. ಕಿವಿಗೆ ಇಂಪ ನೀಡುವ ಕುಕಿಲ. ದನಿಯಲ್ಲಿ ರಾಗರಂಜಿತ ಲೇಪ. ಹೊಸ ಜಗದ ಮಹಭವ್ಯ ಸ್ವಪ್ನ ಮರುಕಳಿಸಿ ಕಳಕಳಿಸಿ ಒಳಗೊಳಗೆ ಬಣ್ಣ ಬಣ್ಣದ ರೂಪದಲ್ಲಿ ಮೆರೆಯುತ್ತಿರಲು ಚೈತನ್ಯ ಪ್ರಾಣ ಕಳೆಯದ್ದು ಚೇತನಿಸಿ ರೂಪಿಸಿದೆ ತಾಯ ಗರ್ಭದಲ್ಲಿ ಬೆಳೆದು ಹೊರಬರುವ ದಿವ್ಯ ಮೂರ್ತಿ ಜಗದಂಧತಮದ ಸಟ್ಟಿ.

ಯನ್ನು ಅದುಮಿ ಏಕಮೇವಾದ್ವಿತೀಯದಿ ಹೊಳೆದು ಬೆಳೆಯಲಿಲ್ಲಿ. ಮತ್ತೊಬ್ಬ ಪ್ರಾರಂಭಿಸಿದ, ನಾನು ಮೂಕ ವಿಸ್ಮಿತನಾಗಿರುವೆ. ಈ ಹೊಸ ಪ್ರವರ, ಹೊಸ ಬೆಳಕು, ಹೊಸ ದೀಪ, ಹೊಸ ದಿವ್ಯ ಮೇಲೆದ್ದು ಬರುವ ರಸಾನುಭೂತಿಗೆ ಮನಸೋತು ಮರೆತಿರುವೆ ಎಲ್ಲವನ್ನು. ಬಸವಣ್ಣನಿಗೆ ಮನದಲ್ಲಿ ಮಣಿದು ನಮಿಸುವೆ ಬೆರಗಾಗಿಯವರ ಪ್ರಜ್ವಲತೆಗೆ, ಬದುಕ ಸಾಕ್ಷಾತ್ಕಾರಕ್ಕೆ, ರವಿರತ್ನ ಕಿರಣಕ್ಕೆ, ಸುಪ್ರಭೆಗೆ, ಮಂಗಳಕ್ಕೆ, ಇಹ ಸೃಷ್ಟಿಗೆ. ಕಣ್ಣೆದುರು ಬಂದಂತೆ ಬಸವಣ್ಣ ಹೊಳೆದು ಬೆಳಗಿರಲು ಹೊಸ ರೂಪದಲ್ಲಿ ನೆನೆದು ದಿವ್ಯ ರೂಪವನ್ನು, ಚೇತನವನ್ನು, ಕರ್ಮ ಯೋಗ ಜ್ಞಾನವನ್ನು ಮೀರಿ ಮೆರೆದ ಭಕ್ತಿ ಶಕ್ತಿಯನ್ನು. ಇವರಿಂದೆಮಗೆ ಪರಿಪೂರ್ಣ ಸೌಭಾಗ್ಯ. ನನ್ನೊಲವ ಹೃದಯಸ್ಪರ್ಶಿ ನಮನ ಬಸವಣ್ಣನವರಿಗೆ ಅಂತರಾಳದ ಒಲವಿನಲ್ಲಿ. ಎಲ್ಲರೂ ಬಸವ ಶಕ್ತಿಗೆ ತುಂಬು ತೋಷದಲ್ಲಿ ವಂದಿಸಿ ಮಣಿದರು. ಮತ್ತೊಂದು ಮುಸ್ಸಂಜೆ ಅರಮನೆಯ ಸಭಾಂಗಣದಲ್ಲಿ ಬಿಜ್ಜಳ ಏನೇನೋ ಯೋಚಿಸುತ್ತ ಕುಳಿತಿದ್ದನು. ಅವರ ಮಗದಲ್ಲಿ ಭವ್ಯ ಭವಿತವ್ಯದ ವಿಶ್ವಾಸ ನೆಲೆಗೊಂಡಿತ್ತು. ಅಮಿತ ಉತ್ಸಾಹದೊಡನೆ ಸರ್ವ ಮಂಗಳದ ಪ್ರಸಾದವನ್ನು ಉಂಡ ಸಹಜತೆ ಮಂದ ಹಾಸದ ಗೆಲುವಿನಲ್ಲಿ ಮೆರೆಯುವಂತಿದ್ದರು. ಕೆಲಗಳಿಗೆ ಕಳೆದಂತೆ ಬಸವಾದಿ ಹತ್ತಾರು ಮಂತ್ರಿಗಳು ಬಂದು ತಮ್ಮ ತಮ್ಮ ಕೆಲಸಗಳ ಕುರಿತು ತಿಳಿಸಿದರು. ಬಸವಣ್ಣನವರ ಸಮಯೋಚಿತ ನುಡಿಗಳಿವು. ದಿನ ದಿನದ ಆಗು ಹೋಗುಗಳಲ್ಲಿ ಎಚ್ಚರವಿರಲಿ. ಪ್ರಜೆಗಳ ನೆಮ್ಮದಿಯೇ ತಮ್ಮರಸನ ರಾಜ್ಯಾಡಳಿತದ ನಿಜದರಿವಿನಲ್ಲಿದೆ. ಗಡಿನಾಡಿನ ಗಡಿಬಿಡಿಯು ತಣ್ಣಗಾಗಿದೆಯೇನೋ ನಿಜ, ಆದರೆ ಹಿತಶತ್ರುಗಳು ನೆಮ್ಮದಿಯ ಕೆಡಿಸುವಲ್ಲಿ ಹೊಂಚು ಹಾಕುತ್ತಿಹರು. ರಕ್ಷಣೆಯ ಕಾರ್ಯದಲ್ಲಿ ಎಚ್ಚರಿಕೆ ಮರೆತರೆ ಶತ್ರುಗಳು ನುಗ್ಗಿ ಮೇಲ್ಬರುವರು. ಅವರ ಮನಭಾವ ನೆಮ್ಮದಿಯ ಕೆಡಿಸಬೇಕೆಂದಿಹುದು. ರಾಜ್ಯಕ್ಕೆ ಬರುವ ಹೋಗುವ ಅಪರಿಚಿತರ ಕುರುತಾಗಿ ಎಚ್ಚರಿಕೆ ಬೇಕು. ಬಂದವರ ನೆಲೆ ನಿವಾಸ ನೆಂಟತನ ನಗು ನಟನೆ ನಡವಳಿಕೆ ನಡೆ ನುಡಿ ನನ್ನಿ ನಯ ನಲ್ಮೆ ನವಾಯಿ ನಸನಸೆ ನಾಟ್ಯ ನಾಟಕ ನಾದ ನಾಳೆ ನಿಂದೆಗಳನ್ನು ಗಮನಿಸುತ್ತಲೇ ಇರಬೇಕು. ಬಸವಣ್ಣನವರ ಎದೆಯ ನುಡಿಯನ್ನು ಆಲಿಸಿ ಎಲ್ಲರೂ ಮೌನಿಗಳು. ಮಾತು ಮನದಲ್ಲಿ ರಿಂಗಣಿಸುತ್ತಲೇ ಇತ್ತು. ಇಷ್ಟೆಲ್ಲ ಹೇಳುತ್ತಿರುವ ನಾನೇನು ಮಾಡುತ್ತೇನೆಂಬ ಅಸೂಯೆ ಅಸಹನೆ ಅತೃಪ್ತಿ ಅನೇಕರನ್ನು ಅಸಹಾಯ ದುಸ್ಥಿತಿಗೆ ದೂಡಿರಬಹುದು. ರಾಜಬೊಕ್ಕಸವೆಂದರೆ ಪ್ರಜೆಗಳ ದುಡಿತದ ಕಾಣಿಕೆ. ದುಡಿಮೆಗೆ ಗೌರವ ನೀಡಬೇಕೇ ಹೊರತು ದಂಡಿಸುವುದಲ್ಲ, ದುರ್ವ್ಯಸನಗಳಿಗೂ ಅಲ್ಲ. ದುಡಿಮೆಯ ಸಿರಿ ಭಂಡಾರದಂತಿರುವ ರಾಜಬೊಕ್ಕಸ ನೀಡಿದ ಜನರೆಲ್ಲರ ಯೋಗಕ್ಷೇಮಕ್ಕೆ ಮೀಸಲಾಗಿರಬೇಕೇ ವಿನಃ ದುಂದುಗಾರಿಕೆಗಲ್ಲ. ನನ್ನ ನಿಲುವನ್ನು ಒಪ್ಪದವರೂ ಇದ್ದಾರೆ, ಅಸಹನೆ ತೋರುವವರೂ ಇದ್ದಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಧನವನ್ನು ವ್ಯಯಿಸಿದರೆ ಯಾವುದೇ ಪ್ರಯೋಜನವಿಲ್ಲ. ನೆಲದಿಂದ ಹಸಿರುಕ್ಕಿ ನಕ್ಕಾಗ ಇಳೆ ತಂಪಾದೀತು, ಬದುಕು ಹೊನಲಾದೀತು, ಕೆಡುಕು ಮರೆಯಾದೀತು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಬಸವನೆದೆ ನುಡಿಯು ಅರಳಿದಂತೆ ಹೊಸ ಗಾಳಿ ಒಳನುಗ್ಗಿ ಈರುವರ ಎದೆಯನ್ನು ತಣಿಸಿತು. ಬಿಜ್ಜಳನು ಮಂದ ಹಾಸವ ಬೀರಿ ನಂದನದ ಮೊಗತೋರಿ ವಾತ್ಸಲ್ಯ ದೃಷ್ಟಿಯ ಸಾರಿ ತುಟಿಗಳನ್ನು ಅರಳಿಸಿ ನಾನು ನಿಮ್ಮವನು ಎಂಬ ಭಾವವನ್ನು ತೋರಿತು. ಬಸವನೆದೆ ಹೂವಾಯಿತು. ಇಬ್ಬರು ಹಗುರಾದರು. ನಾಳೆಯು ನಮ್ಮದಿನ್ನು, ಕಟ್ಟುವೆವು ಸದೃಢ ಸಮೃದ್ಧ ನಾಡನ್ನು. ಬೀಗಿದ ಅರವಿಂದರಾದರು. ಮಹಾಮನೆಯ ಸಭಾಮಂಟಪ ಶರಣರೆಲ್ಲರೂ ಸೇರಿದ್ದರು. ಸರ್ವ ಸಮಾನತೆಯ ಸಾರವನ್ನು ಎಲ್ಲರಿಗೂ ಮಾಡಿಕೊಡಬೇಕು ಎಂಬುದೇ ಎಲ್ಲರ ಹಸಿರ ಉಸಿರಾಗಿತ್ತು. ಬಸವಣ್ಣ ಎಲ್ಲರಿಗೆ ಒಪ್ಪಿಗೆ ಎಂಬುದು ಅವರವರ ಎದೆಯಿಚ್ಛೆ. ಯಾರೂ ಯಾವ ಒತ್ತಾಯಕ್ಕೂ ಮಾಡಬಾರದು.
ಒತ್ತಡವನ್ನೂ ಹೇರಬಾರದು.

ಅವರಾಗಿ ಸ್ವ ಇಚ್ಛೆಯಿಂದ ಒಪ್ಪಿದರೆ ಸ್ವಾಗತಿಸಿ. ಯಾರು ಇಷ್ಟಲಿಂಗನ ಸ್ತುತಿ ನಿರತರೋ ಅವರಿಗೆ ಹೊಸ ಭಾಗ್ಯ. ಸ್ತುತಿ ಎಂದರೆ ಅರಹುವುದಲ್ಲ, ಅರಿತು ಆಚರಿಸುವುದು. ಅವರಾಗ ಹೊಳೆವ ಸ್ವಯಂಭೂ ಪ್ರತಿ ಸೂರ್ಯರಾಗುವರು. ಜಗ ಹಗಲಾಗ ಬೆಳವ ಬೆಳಕಿನಲ್ಲಿ ಬೆಳಕ ತೇಜ ಎಂದಂತೆ ನೆರೆದವರಲ್ಲಿ ಮಾತ ತಂಗಾಳಿ ಪಸರಿಸಿದ ಅಲ್ಲಾದತೆ. ಶರಣನೋರ್ವ ಅಣ್ಣ, ತಮ್ಮ ಪ್ರೇಮ ವಾತ್ಸಲ್ಯದ ಹೊಳೆ ಹೊತ್ತು ತರುತ್ತಿದೆ ಸೀಸೆಯ ಅಮೃತ ತೀರ್ಥವನ್ನು. ತಮ್ಮಿಂದ ನಮಗೆ ಗುರುಪಟ್ಟ ತಮ್ಮ ವಚನಗಳು ಹರಡಿ ಗಾಳಿಯಲ್ಲಿ ಸೇರಿ ಗಂಧದಲ್ಲಿ ಸುಪ್ರಭಾತವಾಗಿ ಮಾರ್ದನಿಸುತ್ತಿವೆ ಮನೆ ಮನೆಗಳಲ್ಲಿ. ಮೂಡಣ ಗೆಂಪು ಸಾರುತ್ತಿರುವಂತೆ ಅರುಣೋದಯದ ಎಲ್ಲೆಡೆಯಲ್ಲಿ ತೇಲಿ ಬರುವ ವಚನವೇ ಎನಗೆ ನಿಮ್ಮ ನೆನಪಾದಾಗ ಉದಯ, ಎನಗೆ ನಿಮ್ಮ ಮರಹಾದಾಗ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನವು, ಎನಗೆ ನಿಮ್ಮ ನೆನಹವೇ ಪ್ರಾಣ. ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ತಂದೆ ಕೂಡಲ ಸಂಗಮ ದೇವ. ಬಸವಸ್ವಾಮಿಗಳೇ, ತಮ್ಮ ವಚನದ ಅನುಸಾರ ಎಲ್ಲರೂ ನಡೆಯುತ್ತಿದ್ದಾರೆ. ಎಲ್ಲೆಲ್ಲೂ ದಾಸೋಹ ಕೇಂದ್ರವು ತಲೆಯೆತ್ತಿವೆ. ದಣಿದು ಬಂದವರಿಗೆ ಬೊಗಸೆ ಮೃಷ್ಟಾನ್ನ, ಕಾಯಕದ ಮಹತ್ವವನ್ನು ಅರಿತಂತೆ ದುಡಿಮೆಯಲ್ಲಿ ಮುಳುಗಿ ಸಿಗುವ ಧನದಲ್ಲೊಂದು ಭಾಗ ದಾಸೋಹಕ್ಕೆ. ಅವರ ಮನವೇ ಪ್ರಸಾದ ಮಂಟಪವಾಗಿದೆ. ನಲಿವಿನ ಹೊರತಾದ ನಿಲುವು ಬೇರಾವುದಿಲ್ಲ ಎಂಬುದನ್ನು ತೋರಿ ಅಂತರಂಗದ ಒಲವಿಗೆ ಶರಣಾಗಿ ನಾವೆಲ್ಲರೂ ಒಡ ಹುಟ್ಟಿದವರು ಎಂಬ ಅನುಭೂತಿಯ ರಸಸಾರದೊಲವಿನಲ್ಲಿ ಬಾಳುತ್ತಿದ್ದಾರೆ. ಎಲ್ಲೆಲ್ಲೂ ಪಾಠಶಾಲೆಗಳು ತೆರೆದಿವೆ. ಕಲಿತವರು ಕಲಿಯುವಾಸೆಯು ಇರುವವರಿಗೆ ಕಲಿಸುತ್ತಿದ್ದಾರೆ, ಕಲೆಗಾರರನ್ನಾಗಿಸುತ್ತಿದ್ದಾರೆ. ಸಾಮೂಹಿಕ ಕಲಿಕೆಗಾಗಿ ಬಯಲು ಶಾಲೆಗಳು ತೆರೆದಿವೆ. ಜಾತಿ ಮತ ಕುಲ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇ ಭಾವದಲ್ಲಿ ಕಲಿಯುವವರ ಸಂಖ್ಯೆ ಹೆಚ್ಚುತ್ತಿದೆ. ಬಸವಣ್ಣನವರ ಉಪದೇಶದ ಅನುಸಾರ ಕಲಿಯುವ ವಯಸ್ಸಿನ ಮಕ್ಕಳನ್ನು ಕಳುಹಿಸದಿರಿ ಕೆಲಸಕ್ಕೆ. ಇಂದು ಕಲಿಯುವ ಒಂದೊಂದಕ್ಷರ ನಾಳೆ ತುಂಬುವುದು ದೊಡ್ಡ ಸೌಭಾಗ್ಯವನ್ನು ಅವರ ಬಾಳಿನಲ್ಲಿ. ಕಲಿತವನು ಜಾಣ, ಕಲಿಯದವನು ಕೋಣ. ಕಲಿತಂತೆ ಅಕ್ಷರಗಳ ಇಹ ಪರದಿ ಸುಖಸಿದ್ಧಿ ಖಚಿತ ಎಂಬ ಮಾತು ಎಲ್ಲೆಲ್ಲೂ ಅನುರಣಿಸುತ್ತಿದೆ. ಕಲಿಯುವ ಆಕರ್ಷಣೆಯ ಒಳಗಾಗಿ ಹೆಣ್ಣು ಮಕ್ಕಳು ಕಲಿಯುತ್ತಿದ್ದಾರೆ. ತೊಟ್ಟಿಲು ತೂಗುವ ಕೈ ದೇಶವನ್ನೇ ಆಳಬಲ್ಲುದು ಎಂಬುದನ್ನು ತಮ್ಮ ನಡೆ ನುಡಿಯಿಂದ ತೋರುತ್ತಿದ್ದಾರೆ. ಬಸವಣ್ಣನವರು ತಮ್ಮಕ್ಕನ ಶಿಷ್ಯ, ತಮ್ಮಕ್ಕನ ಗುರು ಕೂಡ. ಹೆಣ್ಣು ಮಕ್ಕಳ ಕುರಿತು ಹೇಳುವಾಗ ಮನದಲ್ಲಿ ಗುನುಗುವುದು ಬಸವಣ್ಣನವರು ಸದಾ ಹೇಳುವ ಅಕ್ಕ ನಾಗಮ್ಮನವರ ವಚನವಿದು. ಮನೆಯೊಡೆಯ ಮಹದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳ ಬಿಡು ಮನವೇ, ನಿಜವ ಮರೆಯದಿರು ಮನವೇ, ಕಾತರಿಸದಿರು ಮನವೇ. ನಮ್ಮ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟ ದಿನಿತಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆಯುವನು. ವಚನವನ್ನಾಲಿಸಿದ ಬಸವ ತನ್ನೊಳಗೆ ಇಂತೆಂದನು, ನನಗಾಗಿ ಬೆಂದ ನನ್ನಕ್ಕನ ಆತ್ಮದೊಲವ ಕಾರಣವಾಗಿ ಈ ವಚನ ರೂಪ ತಾಳಿದೆ. ನಾನೇ ಈ ತನಕ ಕೇಳದ ವಚನವಿದು. ಆತ್ಮ ಸಂಸ್ಕಾರದ ನಿಜ ರೂಪವೀ ವಚನ. ನನ್ನಕ್ಕನ ಆತ್ಮ ತೇಜದ ಸವಿಯುಸಿರು ಆಲಿಸಲಿ ವಚನವ ಸೋದರಿಯರು ಬೌದ್ಧಿಕವಾಗಿ ಬೆಳೆಯುತ್ತಾರೆ. ಇದ್ದ ಮನೆಯ ಹೋದ ಮನೆಯ ಬೆಳಗುವ ಸಿರಿದೀಪಗಳಾಗುತ್ತಾರೆ. ಅಷ್ಟರಲ್ಲಿ ಇನ್ನೊಬ್ಬ ಶರಣ ಮೇಲೆದ್ದು ನನಗೆ ಅಣ್ಣನವರ ವಚನವೊಂದನ್ನು ಹೇಳುವಾಸೆ ಅರಳರಳಿ ಬೆಳಗುತ್ತದೆ ಎಂದವನು ಬಸವಣ್ಣನವರ ಮುಖಾರವಿಂದದಿಂದ ಪ್ರಫುಲ್ಲಿತನಾಗಿ ಇಂತೆಂದನು. ಓಂ ನಮಃಶಿವಾಯ ಎನ್ನುವ ಮಂತ್ರವ ಮೀರಲಮ್ಮದೇ ನಿಂದವು ವೇದ. ಓದಿ ನಮಃಶಿವಾಯ ಎಂಬ ಮಂತ್ರವ ಮೀರಲಲ್ಲದೆ ನಿಂತವು ಶಾಸ್ತ್ರ. ಓಂ ನಮಃಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂತವು ತರ್ಕ. ಭಯಂಕರ ಭ್ರಮೆಗೊಂಡಿದ್ದ ಮಂತ್ರ ತಂತ್ರ ಶಿವನಹುದ ಅರಿಯದೆ ಚಿಂತಿಸು

ತಿದ್ದಿತು ಲೋಕ. ಕೂಡಲ ಸಂಗಮ ದೇವ ಶ್ವಪಚನ ಮರೆದೊಡೆ ಜಾತಿ ಭೇದವ ಮಾಡಲಮ್ಮವು. ಎಲ್ಲರೂ ತಮ್ಮೊಳಗೆ ಗುನುಗುತ್ತಿದ್ದಂತೆ ಮತ್ತೊಬ್ಬ ಇನ್ನೊಂದು ವಚನವ ಹೇಳಲು ಮೇಲೆದ್ದ. ಕೇವಲ ಹೇಳಿದ್ದು ಮಾತ್ರವಲ್ಲ, ಸೊಗಸಾಗಿ ಹಾಡಿದ. ಭಕ್ತಿ ಎಂಬುದು ಯುಕ್ತಿಯೊಳಗು, ಪೂಜೆ ಎಂಬುದು ನಿರ್ಮಾಲ್ಯದೊಳಗು, ಪ್ರಸಾದ ಎಂಬುದು ಜಾಗರದೊಳಗು, ಆಚಾರವೆಂಬುದು ಅನಾಚಾರದೊಳಗು, ಧರ್ಮವೆಂಬುದು ಅಧರ್ಮದ ಒಳಗು, ಸುಖವೆಂಬುದು ದುಃಖದ ಒಳಗು, ವ್ರತ ಎಂಬುದು ವೈರಾಗ್ಯದೊಳಗು, ನೇಮ ಎಂಬುದು ಉದ್ಯೋಗದೊಳಗು, ಆಸೆ ಎಂಬುದು ಹಿಂಸೆಯೊಳಗು, ಯುವಾವಂಗಳು ಇಲ್ಲದೆ ಗುಹೇಶ್ವರ ನಿಮ್ಮ ಶರಣ ಸುಖಿಯಾಗಿದ್ದನು. ಆಲಿಸುತ್ತಿದ್ದ ಬಸವಣ್ಣರ ಮನಸ್ಸಿನಲ್ಲಿ ಗುಹೇಶ್ವರ ಅನುರಣಿಸಿತು. ಪ್ರಭುದೇವರು ನಾವಿರುವ ಕಲ್ಯಾಣಕ್ಕೆ ಎಂದು ಬಂದಾರು ಎಂಬಾಸೆ ಮೊಳೆಯಿತು. ಆಗ ಇನ್ನೋರ್ವ ಶರಣ ನಾನು ಕೇಳಿರುವ ಕಲಿತಿರುವ ಬಸವಣ್ಣನವರ ವಚನವೊಂದನ್ನು ಹಾಡುವೆ, ಕೇಳಿ ನೀವೆಲ್ಲರೂ ಎಂದನು. ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹಯನಹುದಯ್ಯ, ನೀನು ಒಲಿದರೆ ವಿಷವೇ ಅಮೃತವಹುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿ ಇರ್ಪವು ಕೂಡಲ ಸಂಗಮ ದೇವ. ಬಸವ ವಚನವನ್ನು ಆಲಿಸಿ ಎಲ್ಲರಲ್ಲೂ ಮಿಂಚು ಹರಿದಂತಾಯಿತು. ಪ್ರಭುದೇವರು ಇಂದಲ್ಲ ನಾಳೆ ನಮ್ಮಲ್ಲಿಗೆ ಬಂದೇ ಬರುತ್ತಾರೆಂಬ ಆಶಾಭಾವನೆ ಮೂಡಿತು. ಪ್ರಭುದೇವ ಪ್ರಭುದೇವ ಪ್ರಭುದೇವ ಎಂಬ ಎದೆಬಡಿತ ಎಲ್ಲರೆದೆಯಲ್ಲೂ ಮಿಡಿಯತೊಡಗಿತು. ಎಲ್ಲರೆದೆಯ ಶ್ರುತಿನಾದವೇ ಪ್ರಭುದೇವ ಪ್ರಭುದೇವ ಪ್ರಭುದೇವ ದೇವ. ಪ್ರಭುದೇವರು ಸಿದ್ಧರಾಮರನ್ನು ಒಲಿಸಿ ಬಸವ ಹಿರಿಮೆಯನ್ನು ಅರುಹಿ ಜೊತೆಯಾಗಿ ಕಲ್ಯಾಣಕ್ಕೆ ಬಂದರು. ಮಹಾಮನೆಯ ಬಾಗಿಲಲ್ಲಿ ಬಸವಣ್ಣನ ಕೆಣಕಿ ಪರೀಕ್ಷಿಸಿದರು. ಭಕ್ತಿಮದ ಏರಿದಂತಿದ್ದ ಬಸವಣ್ಣ ತನ್ನ ತಪ್ಪಿನ ಅರಿವಾಗಿ ಧಾವಿಸಿ ಬಂದು ಕ್ಷಮೆಯಾಚಿಸಿದನು. ಕಲ್ಯಾಣದಲ್ಲಿ ಹೊಸ ಬೆಳಕಿನ ಅವತರಣ. ಪ್ರಭುದೇವರ ಆಗಮದ ಸಿಹಿವಾರ್ತೆ ಕಲ್ಯಾಣದೆಲ್ಲೆಡೆ ಪಸರಿಸಿತು. ಶರಣರ ಸಂಭ್ರಮಕ್ಕೆ ಕೊನೆ ಮೊದಲಿಲ್ಲವಾಯಿತು. ಬಸವಣ್ಣ ಪರಮಹರ್ಷಿತರು. ಪ್ರಭುದೇವರಿಗೆ ಅಷ್ಟವಿದಾರ್ಚನೆ ಷೋಡಶೋಪಚಾರವ ಗೈದು ಇಂತೆಂದರು. ಸಸಿಯ ಮೇಲೆ ಸಾಗರ ಏರಿದಂತಾಯ್ತೆನ್ನ ಭಕ್ತಿ, ಆನಂದದಿ ಕುಣಿ ಕುಣಿದಾಡುವೆ, ಕೂಡಲ ಸಂಗನ ನೆನೆದು ಉಬ್ಬುಬ್ಬಿ ನಲಿದಾಡುವೆ. ನಿಮ್ಮ ಮಹಾನುಭಾವಿಗಳ ಸಂಗದಿಂದೆನ್ನ ತನುಶುದ್ಧವಾಯಿತು, ಮನಶುದ್ಧವಾಯಿತು, ಎನ್ನ ಸರ್ವಾಂಗ ಶುದ್ಧವಾಯಿತು. ವಾರಿಕಲ್ಲು ಪುತ್ತಳಿಯ ನಪ್ಪಿದಂತಾಯಿತು. ಪ್ರಭುದೇವರ ಕೃಪೆಯಿಂದ ಘನವೆನಗೆ ಒದಗಿತ್ತು. ಬಸವ ಮತ್ತೆ ಅವನೊಡಿರುವ ಎಲ್ಲರ ಒಲವಿಗೆ ಮನದುಂಬಿ ಪ್ರಭುದೇವರು ಇಂತೆಂದರು. ಮನಮನ ಒಂದಾಗಿ ಅರಿವು ನಯವಾದ ಬಳಿಕ ಕೊಂಡಾಡಲಿಂಬುಂಟೆ ಹೇಳ, ಶಬ್ದಕ್ಕೆ ತೆರಹಿಲ್ಲ ಗೋಗೇಶ್ವರ, ಲಿಂಗದಲ್ಲಿ ಬೆರಸಿ ಬೇರಿಲ್ಲ ಕಾಣ ಸಂಗನ ಬಸವಣ್ಣ. ಬಂದವರು ಇದ್ದವರು ಎಲ್ಲರೂ ಹರುಷವನ್ನು ಉಂಡರು, ಹಸನ್ಮುಖಿಗಳಾದರು. ಪ್ರಭುದೇವರೆದೆಯಲ್ಲಿ ಸವಿಭಾವ ರಿಂಗಣವು ಧ್ವನಿ ಮಾಡಿತು, ಹೇಳಿತು. ಬೀಸುತ್ತಿದೆ ಬಸವಗಾಳಿ ನಾಡಿನೆಲ್ಲೆಡೆ ಈಗ, ಆಕರ್ಷಿಸಿದ ಎದರ ಚುಂಬಕ ಶಕ್ತಿ ತನ್ನೆದುರ ಎಲ್ಲವನ್ನು ಎಲ್ಲರನ್ನು ದುಃಖ ದುಃಖದ ಕಡಲು ಒತ್ತರಿಸಿ ನುಗ್ಗುತ್ತಿರೆ. ತಡೆದು ಕುಸಿಯುವಿಕೆಯನ್ನು ನಿಲ್ಲಿಸಿದೆ ತನ್ನೆದೆಯ ಬ್ರಹ್ಮ ವಿಸ್ತಾರವ ಹರಡಿ ದುಗುಡ ದುಮ್ಮಾನ ಸಂಕಟ ಚಿಂತಾ ಅಳಲನ್ನು. ಸಾವು ನೋವಿನ ದುಃಖದಾವೇಶವನ್ನು ತಡೆಹಿಡಿದು ನಿಲ್ಲಿಸಿದೆ ಬಸವನೆಂಬೀ ತಂಗಾಳಿ. ಅನುಭವಿಸಲು ಇದರ ಅಲ್ಲಾದತೆಯನ್ನು ಬಂದಿಹರಿಲ್ಲಿಗೆ ಶರಣ ಜಂಗಮ ಸಾತ್ವಿಕರು ಆಂಧ್ರ ಸೌರಾಷ್ಟ್ರ ಮಾಳವ ಮಹಾರಾಷ್ಟ್ರ ಕಾಶ್ಮೀರಗಳಿಂದ ಲಿಂಗ ತೇಜದ ಬಸವ ಮೂರ್ತಿಯನ್ನು ಕಂಡು ಬೆರಗಾಗಿ ಚಲಿಸಲಾಗದೆ ಮುಂದೆ ನಿಂತು ನೆಲೆಸಿಹರು ಎಲ್ಲರೂ ಇಲ್ಲಿಯೇ. ಅವರೆಲ್ಲರ ಮನದುಲಿತವೇ ಹೋಗೆವು ನಾವೆಲ್ಲಿಗೂ, ಇಲ್ಲಿಯ ಶರಣ ಸುಖವ ಪಡೆಯಲಾರೆವು ಬೇರೆಲ್ಲೂ ಎಂದಾಗಿದೆ ಎದೆ ಪಿಸುಗು.

ಕಟ್ಟಿತು. ಸಮರಾರಿಲ್ಲವೇ ಲೋಕದಲ್ಲಿ ನಮ್ಮ ಬಸವಣ್ಣನಿಗೆ ಮಾನವರೂಪಿ ಶಿವಶಕ್ತಿ ಯವತಾರಿಗೆ. ಮನದ ಗುನುಗುವಿಕೆ ನಿಲ್ಲಿಸಿ ಪ್ರಭುದೇವರು ಜೋರಾಗಿ ಇಂತೆಂದರು: ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವ ನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಮೊಳಗಿ ಬೆಳಗುತ್ತಿರ್ದುದಯ್ಯ ಶಿವನ ಪ್ರಕಾಶ. ಆ ಬೆಳಗಿನೊಳಗೊಪ್ಪು ತಿರ್ದುನಯ್ಯ ಅಸಂಖ್ಯಾತ ಭಕ್ತ ಮಹಾಗಣಗಳು. ಶಿವಭಕ್ತರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ? ಶಿವಭಕ್ತರಿದ್ದ ದೇಶವು ಪಾವನವೆಂಬುದು ಹುಸಿಯೇ? ಮಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಕಂಡು ಬದುಕಿದೆ ಕಾಣ ಸಿದ್ಧರಾಮಯ್ಯ. ವಚನಕ್ಕೆ ಮರುತ ಎದೆ ತಂತಿಯನ್ನು ಮೀಟಿದ. ಅದು ಎಲ್ಲರ ಮನವನ್ನು ಗೆದ್ದಿತ್ತು. ಎಲ್ಲರಲ್ಲೂ ಸಂತಸ ಸಂಭ್ರಮ. ನಕ್ಷತ್ರ ಬೆಳಗಿ ಭೂಮ್ಯಾದ್ಭುತ ತೋರಿತು. ಹಸಿರು ವರ್ಣದಲ್ಲಿ ಪ್ರಾಣಕಳೆಯು ಮೊಳೆಯಿತು. ಮರುತ ಶರಣಾವತಾರಿಯಾಗಿ ಬಸವಾಪ್ತತೆಯ ನುಡಿಯಲ್ಲಿ ತೋರಿದನು: ನಾವಾಗಲಾರೆವು ಬಸವಪುಂಜ. ದೀಪಕ್ಕೆ ದೀಪ ಹಚ್ಚಿ ಬೆಳಗುವಂತೆ ಬೆಳಗಲಿ ಜ್ಯೋತಿಯ, ಸಹಕರಿಸೋಣ ನಾವೆಲ್ಲ. ಈ ನೆಲದ ಮಹಾಪುಣ್ಯ ಕಾವ್ಯದಾಲಾಪಕ್ಕೆ ನಾವಾಗೋಣ ಸರಿಶ್ರುತಿಯು. ಬಸವಣ್ಣರುಪದೇಶದನುಸಾರ ಎಚ್ಚರವಿರಲಿ ನಮ್ಮ ಕಾಯಕದಲ್ಲಿ. ನಡೆತಪ್ಪದಿರಲಿ, ನುಡಿತಪ್ಪದಿರಲಿ, ಹದತಪ್ಪದಿರಲಿ, ಗುರಿಜಾರದಿರಲಿ, ಧರ್ಮ ದರ್ಶನ ತತ್ವ ಅನುಭಾವ ತೋರಿ ತೋರಣವೀ ಜಗಕ್ಕೆ ದೇವ ಕರುಣೆಯ. ತನುವೆಂಬ ತೋಟದಲ್ಲಿ ಸಸೆಯೊಂದ ನೆಟ್ಟು ಬಹು ಎಚ್ಚರದಲ್ಲದನ್ನು ಕಾಯುತ್ತಿರೆ. ಬೆಳೆವುದದು ಹೆಮ್ಮರವಾಗಿ ಬೆಳೆದಂತೆ ನೀಡುತ್ತಲಿ ನೆರಳಿನಾಶ್ರಯವ ಅಮೃತದ ಫಲಗಳ ಪರೆವುದೀ ಜಗವ. ಕಲ್ಪ ವೃಕ್ಷವೆನಿಸಿ ಮತ್ತೆ ಪ್ರಭುದೇವರಿಂತೆಂದರು: ಓ ನನ್ನ ಶರಣಬಂಧುಗಳೇ, ನೀವೆಲ್ಲರೂ ಬಸವನಾಸೆಯ ಅಮೃತ ಫಲಗಳಾಗಬೇಕು. ಬಸವಣ್ಣ ಒಂದೊಂದು ಸಸಿಯನ್ನು ಫಲ ಸಿಗುವ ಆಸೆಯಲ್ಲಿ ತಂದು ನೆಟ್ಟಿದ್ದಾರೆ. ಮಾನವರ ಅರಿವು ಬೆಳೆದಂತೆ ಎಲ್ಲೆಲ್ಲೂ ಸಮರಸದ ಘಮವು ಹರಡುತ್ತದೆ. ಮಹಾಮನೆಯ ಅನುಭಾವಗೋಷ್ಠಿ ಮಧುರತೆಯನ್ನು ಬೆಳೆಸಿ ಮಧುರ ತಾನವ ಹಿಗ್ಗಿಸಲು ಮಾರ್ಗದರ್ಶಕವಾಗಲಿ. ನೀವೆಲ್ಲ ನನ್ನೆದೆಯ ಆಶಯಕ್ಕೆ ಹಿಂಬಾಗಿ ಬನ್ನಿ, ನನ್ನೊಡನೆ ಇರಿ. ಪ್ರಭುದೇವರ ಎದೆ ನುಡಿ ಮಿಡಿದು ನಿಂತಂತೆ ಬೇರಾರಿಗೂ ಬೇರೇನಾದರೂ ಆಡಲು ತಿಳಿಯದೇ ಹೋಯಿತು. ಎಲ್ಲರ ಮನದಲ್ಲೂ ಬೆಳಕು ಕತ್ತಲೆಯಾಟ. ಬೆಳಕಾಗಿ ಪ್ರಭುದೇವರು, ಬಸವಣ್ಣ ಕತ್ತಲೆಯಾಗಿ ತಮ್ಮದೇ ರೂಪ. ಮರೆತು ಇಹ ಪರವನ್ನು ನಿಂತಿರಲು ಬಸವಣ್ಣ ಅವರೆದುರು ಬೆಳೆಯತೊಡಗಿದನು. ಬೆಳೆದು ಬೆಳಕ ತುಂಬತೊಡಗಿದರು. ಬಸವಣ್ಣನವರು ತಮ್ಮ ಧ್ಯೇಯ ಧೋರಣೆಗಳನ್ನು ಒಪ್ಪಿಕೊಂಡ ಎಲ್ಲರಿಗೂ ಮಾತೆಯೊಡಲ ಆಶ್ರಯ ನೀಡಿ ಪೊರೆಯುತ್ತಿದ್ದರು. ಅಸಮತೆಯ ನೀಗಿ ಸಮನತೆಯ ಸ್ಥಾಪಿಸಿ ನಾವೆಲ್ಲರೂ ಒಂದೇ ಎಂಬುದನ್ನು ಮನಗಾಣಿಸುವ ಪ್ರೀತಿಯ ಹರಿಕಾರರಾಗಿದ್ದರು. ಈ ಜಗತ್ತಿನಲ್ಲಿ ಜಾತಿಗೆ ಯಾವ ಬೆಲೆಯೂ ಇಲ್ಲ, ಪ್ರೀತಿಗೆ ಮಾತ್ರ ಬೆಲೆ. ಅದೊಂದೇ ಸತ್ಯ ಎಂಬ ನಿರ್ಧಾರದಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದರು. ದುಡಿಮೆಯಲ್ಲಿ ಆಸೆಯ ಇರಿಸಿಕೊಂಡ ಕಾಯಕ ಜೀವಿಗಳನ್ನು ಕೂಡಿಸಿ ಅವರಿಂದಲೇ ಜಗತ್ತಿಗೆ ಸರ್ವ ಸಮಾನತೆಯನ್ನು ಪ್ರಸರಿಸುವ ಲಿಂಗ ವರ್ಣ ವರ್ಗ ಭೇದಗಳಿಲ್ಲದ ಭಾವೈಕ್ಯತೆಯಲ್ಲಿ ಮೆರವ ಶರಣ ಸಂಕುಲವನ್ನು ರೂಪಿಸಿ ಕಾರ್ಯಗತಗೊಳಿಸುವಲ್ಲಿ ಮಗ್ನರಾಗಿದ್ದರು. ಬಸವಣ್ಣನವರ ಅನುಯಾಯಿಗಳ ಸರ್ವ ಸಮ್ಮತದ ಮನೋಭಿಪ್ರಾಯ ಇಂತಿತ್ತು: ಬಸವಣ್ಣನವರನ್ನು ಅರಿಯಲು ನಾವು ಅವರೆತ್ತರಕ್ಕೆ ಏರಲೇಬೇಕು. ಕುಬ್ಜತೆಯ ಸಾಕಾರ ಮೂರ್ತಿಗಳಾಗಿ ನಾವಿರಲು ನಮಗೆ ಬಸವಣ್ಣನವರನ್ನು ಅರಿಯಲು ಸಾಧ್ಯವೇ ಇಲ್ಲ. ಬಸವಣ್ಣನವರ ನಾವೆಲ್ಲರೂ ಒಂದೇ ಎನ್ನುವ ಶರಣ ಧೋರಣೆಯನ್ನು ಟೀಕಿಸುವವರಿಗೆ ಸರಿಯಾಗಿಯೇ ಉತ್ತರ ನೀಡಿ ಅವರಲ್ಲಿದ ಹೀನ ಮನೋಧರ್ಮವನ್ನು ಇಲ್ಲವಾಗಿಸುವ ಪಣವನ್ನು ನಾವೆಲ್ಲರೂ ತೊಟ್ಟರೆ ಅದೇ ಬಸವಣ್ಣನವರಿಗೆ ನಾವು ತೋರುವ ಗೌರವ, ಇರಿಸಿದ ಪ್ರೀತಿಗೆ ಒಂದರ್ಥ ಎಂದಾಗುತ್ತದೆ. ಬಸವಣ್ಣನವರೆದೆಯ ಶಿವ ಆಗಮ್ಯ.

ಅಗೋಚರ ಅಪ್ರತಿಮ ಆತ ಅಪ್ರಮಾಣು ಚೈತನ್ಯ ಬಸವನಿಷ್ಠ ಲಿಂಗದಲ್ಲಿ ದೇವರನ್ನು ಹುಡುಕಲಾಗದು ಕಾಣಬಹುದದರಲ್ಲಿ ಅರಿವ ಕುರುಹನ್ನು ಮಾತ್ರ ಬಸವಣ್ಣನವರ ಶಿವ ಎಂದರೆ ಶರಣ ಸಂಸ್ಕೃತಿಯ ಶೂನ್ಯ ತತ್ವ ಅಖಂಡ ಚೈತನ್ಯರ ಪ್ರತಿಬಿಂಬ ಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ ನಿಮ್ಮಿಂದ ಅಧಿಕ ನೋಡ ಕೂಡಲ ಸಂಗಮ ದೇವ ಎನ್ನುವಲ್ಲಿ ನಾವು ಬಸವಣ್ಣನವರ ಹೃದಯ ಸಿರಿವಂತಿಕೆಯನ್ನು ಮನಗಾಣಬಹುದು. ಜಾತಿ ವೈರುಧ್ಯದ ನಮ್ಮಿ ಸಮಾಜದಲ್ಲಿ ಕಟ್ಟಕಡೆಯ ಮನುಜನಿಗೆ ಮೊಟ್ಟ ಮೊದಲ ಸ್ಥಾನವನ್ನು ನೀಡಿದವರೇ ನಮ್ಮ ಬಸವಣ್ಣನವರು. ಮಾತು ಆಷಾಢ ಮಳೆಯಂತೆ ಭೋರ್ಗರೆಯಿತು. ಎಲ್ಲರೂ ಮೂಕರಾಗಿದ್ದರು. ಎಲ್ಲರೆದೆಯಲ್ಲಿ ಕೇವಲ ಬಸವನಾಮ. ಪ್ರಭುದೇವರು ಕಲ್ಯಾಣದಲ್ಲಿ ನೆಲೆಸಿದಂತೆ ಎಲ್ಲರಲ್ಲೂ ಆನಂದ ಆವೇಗ ಹೊಸ ಚೈತನ್ಯ ಮೂಡಿತು. ಉತ್ಸಾಹ ಇಮ್ಮಡಿಸಿ ಅನುಭವಗೋಷ್ಠಿ ವಚನ ರಚನೆ ಕಾಯಕ ದಾಸೋಹಾದಿಗಳು ನಿರಂತರ ನಡೆಯಲಾರಂಭಿಸಿ ಎಲ್ಲರೆದೆಯೂ ಸಂತಸದ ನವಿಲಾಯಿತು. ಒಮ್ಮೆ ತಮ್ಮ ಬಿಡುವಿರದ ಕಾರ್ಯಗಳ ನಡುವೆಯೂ ಬಿಡುವು ಮಾಡಿಕೊಂಡು ಬಸವಣ್ಣನವರು ಅನುಭವ ಗೋಷ್ಠಿಗೆ ಬಂದರು. ಅವರಲ್ಲಿ ಪ್ರಭುದೇವರ ನುಡಿಗಳನ್ನು ಆಲಿಸಬೇಕೆನ್ನುವ ಆಸೆಯಿತ್ತು. ಬಸವಣ್ಣನವರನ್ನು ಕಂಡಂತೆ ಪ್ರಭುದೇವರು ಇಂತೆಂದರು, ನಿಮ್ಮ ಇರುವಿಕೆ ಕಲ್ಯಾಣದ ಉನ್ನತಿಗೆ ನಿಜ ಸಾಕ್ಷಿ ಬಸವಣ್ಣ. ಶರಣ ಜ್ಯೋತಿ.

0: ಬಹುದಿನವು ಕಾದಿಸುವುದು ನಿಮ್ಮ ಭಕ್ತಗಣ.
1: ನೀವಿರುವಲ್ಲಿ ಪೂರ್ಣತೆಯ ಮನನ, ಎಲ್ಲರ ನಾಲಿಗೆಯಲ್ಲಿ ಆಡುವುದು ಹೊಸ ಹೊಸತು ವಚನ. ಆಗಿಹರು ನಿಮ್ಮೆದುರಿನವರೆಲ್ಲರೂ ನಾನು ಎಂಬುದಿರದ ವಾಮನ, ನೀವು ಅವರೆಲ್ಲರ ಎದುರಿನ ತ್ರಿವಿಕ್ರಮ. ರಾಮನೂ ನೀವೇ, ಕೃಷ್ಣನೂ ನೀವೇ, ಮಹಾವೀರನೂ ನೀವೇ, ಗೌತಮರೂ ನೀವೇ, ಶಂಕರರೂ ನೀವೇ. ನೀವು ಅಪರಿಮಿತ ಮಹಿಮಾ ಪುರುಷರತ್ನ, ಶರಣತತ್ವ. ಪ್ರಭುದೇವರ ನುಡಿಯ ನಾಲಿಸಿ ಅಲ್ಲಿದ್ದವರೆಲ್ಲರೂ ಸಂಭ್ರಮಿಸಿದರು. ಪ್ರಭುದೇವರ ಬಸವಣ್ಣ, ಕೂಡಲ ಸಂಗಮ ದೇವ ನಿಮ್ಮ ಕರಸ್ಥಳದಲ್ಲಿ ಚುಳುಕಾಗಿಹನು. ಅವನ ನೋಡುವಾಸೆ ನನಗಿದೆ, ಆದರವ ನನ್ನೊಡನೆ ಬರಲಾರ ಎಂಬ ಖಚಿತತೆಯೂ ನನಗಿದೆ. ಅವನನ್ನು ನೋಡಬೇಕೆಂದಿದ್ದರೆ ನಿಮ್ಮನ್ನು ನೋಡಿದರೆ ಸಾಕು, ನಿಮ್ಮ ವಚನವನ್ನು ಕೇಳಿದರೆ ಸಾಕು. ಅಲ್ಲಿದ್ದವರೆಲ್ಲರೂ ಬಸವಣ್ಣನವರಾದ ವಚನವನ್ನು ಹಾಡಿಯಾರು ಎಂಬ ಕಾತುರದಲ್ಲಿದ್ದರು. ಬಸವಣ್ಣನವರ ವಚನವನ್ನು ಕೇಳುವಂತಹ ಕಾತುರತೆ ಅವರೆಲ್ಲರಲ್ಲೂ ತುಂಬಿತ್ತು ಕೂಡ. ಬಸವಣ್ಣನವರು ಪ್ರಭುದೇವರದೆ ನುಡಿಯನಿಗೆ ಆಶೀರ್ವಾದ ಎನ್ನುವ ಒಲವ ಭಾವದಲ್ಲಿ ಮುಗ್ಧ ಮನದಲ್ಲಿ ಹಾಡಿದರು. ಲಿಂಗ ಪೂಜೆಯ ಮಾಡಿ ಜಂಗಮನ ಕಂಡು ಉದಾಸೀನವ ಮಾಡಿದರೆ ಆ ಲಿಂಗ ಪೂಜಕರಿಗೆ ಮಾಡಿದ ಶಿವದೂತರ ದಂಡವೆಂಬುದ, ಲೋಕದ ಕರ್ಮಗಳಿಗೆ ಮಾಡಿದ ಯಮದೂತರ ದಂಡವೆಂಬುದು ಇದು ಕಾರಣ. ಲಿಂಗ ಜಂಗಮ ಏನೊಂದೆಂದರಿಯದವರ ನನಗೆ ತೋರದಿರಯ್ಯ ಕೂಡಲ ಸಂಗಮ ದೇವ. ಆಲಿಸಿದವರಿಗೆಲ್ಲ ಹೊಸ ಬೆಳಕು ಮೂಡಿದಂತಾಯಿತು. ಮನ ಪಲ್ಲವಿಸಿ ತನು ಕಳಕಳಿಸಿ ಪುಳಕಿತರಾದರು. ಎಲ್ಲರ ಆತ್ಮಾನಂದದುಸಿರು ಪರಿಮಳವ ಬೀರತೊಡಗಿತ್ತು. ಬೆಳಗಿತ್ತು ಎಲ್ಲ ಮನ, ಬಳಲಿತ್ತು ಎಲ್ಲ ತನು, ಮುಡಿಯಲ್ಲಿ ನಗುತ್ತಿತ್ತು ದಿವ್ಯ ಉಷಾರೂಪ. ಬಸವ ತಮ್ಮ ಕಣ್ಣೆದುರು ಇದ್ದಾನೆ. ಬಸವಣ್ಣನ ನುಡಿಗಳನ್ನು ಆಲಿಸುವ ಮುಖಾಂತರ ನಮ್ಮ ಬದುಕಿನ ಧನ್ಯತೆಯನ್ನು ಅನುಭವಿಸಬಹುದು. ಶರಣತ್ವವೆಂದರೆ ಬೇರೇನೂ ವಿಶೇಷವಾದುದಲ್ಲ. ಬಸವಣ್ಣನಲ್ಲಿ ನಾವು ಇಡುವಂತಹ ನಿರಂತರವಾದ ಭಕ್ತಿ ಮಾತ್ರ. ತಮ್ಮೆಲ್ಲ ಕೆಲಸಗಳ ನಡುವೆಯೂ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಧೀಶಕ್ತಿಯನ್ನು ತುಂಬುವಂತಹ ಬಸವಣ್ಣ ಇಂದು ಮುಂದು ಎಂದೆಂದೂ ನಮ್ಮೊಡನೆ ಇರಲಿ ಎಂದು ಎಲ್ಲರೂ ಮೌನದಲ್ಲಿ ಪ್ರಾರ್ಥಿಸತೊಡಗಿದರು.

0: ಪ್ರಿಯ ಕೇಳುಗರೆ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 7 ಕುರಿತು ಮಂಡ್ಯದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರು ನಡೆಸಿಕೊಟ್ಟ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಸ್ಸಂಜೆ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು HD Kote ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಬೊಮ್ಮೀರವರ ಜೊತೆಗಿನ ಸಂದರ್ಶನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ರುದ್ರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HD Kote ತಾಲೂಕಿನ ಜಾಗನಕೋಟೆ ಹಳಿಯ KBOMMEERAVARU. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಜೀವನ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ತುಂಬಾ ಖುಷಿ ಆಯ್ತು ಅಮ್ಮ, ಒಬ್ಬ ಗಿರಿಜನ ಮಹಿಳೆಯಾಗಿ ನೀವು ಈಗಲೂ ಕೂಡ ಒಂದು ಕೆಲಸವನ್ನ ಸಾಗಿಸ್ತಾ ಇರೋದು, ಆರೋಗ್ಯಯುತ ಜೀವನವನ್ನ ನಡೆಸ್ತಾ ಇರೋದು ನಮಗೂ ತುಂಬಾ ಖುಷಿಯ ವಿಷಯ. ಮೊದಲಿಗೆ ನಿಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮೊಂದು ಕಿರು ಪರಿಚಯವನ್ನ ಮಾಡಿಕೊಡಿ.
4: ನಾನು ಜಗಳ ಕೇಳಿ ಅಂತ.
3: ಎಷ್ಟು ವರ್ಷದಿಂದ ಜಾಗನಕೋಟೆ ಆಡಿದ ವಾಸ ಮಾಡ್ತೀವಿ
4: ನಾವು? ಅಂದ್ರೆ ನಾವು ಫಸ್ಟ್ ನಾವು ಕೆಂಪನಾಡೆ ಇರಾಗ, ನಮ್ಮ ತಂದೆ ಊರು ಕೆಂಪನಾಡೆ, ಅಲ್ಲಿಂದ ನಾನು ಜಾಗನಕೋಟೆಗೆ ಮದುವಾಗಿದ್ದೇನೆ. ನಾನು 25 ಆಗಿದೆ ನಾನು ಮದುವೆ, ಹಂಗೆ ಇದ್ದೆ ನಾನು ಮದುವಾಗದೆ. 20 ಮೇಲೆ ನಾನು ಮದುವಾಗಿದ್ದು ಜಾಗನಕೋಟೆಗೆ.
3: ಮನೇಲಿ ಯಾರ್ಯಾರಿದ್ದೀರಿ?
4: ನಮ್ಮ ಅಮ್ಮ, ನಮ್ಮ ತಾತ. ನಮ್ಮ ತಾತನಿಗೆ ಒಂದ್ ಕೈ ಬರ್ನಿತಿಲ್ಲ, ಒಂದ್ ಕಾಲು ಕೈ ಸರಿಯಾಗಿ ಬರ್ನ. ಅಂತಲೂ ಕೂಡ ಅವರು ಬೆಟ್ಟಲಲ್ಲಿ ಕಾಡಲ್ಲಿ ಹಚ್ಚೆ ತಂದು 7 2 ಹೆಣ್ಮಕ್ಳು 5 ಗಂಡ್ಮಕ್ಳು ಕಾಡಲ್ಲಿ ಹಚ್ಚೆ ತಗೊಬಂದು 7 ಸಾಕೊಂಡು ಜೀವನ ಮಾಡಿದ್ರು ಅವರು. ನಾವು ಬೇರೆ ಆಗ್ತಿಲ್ಲ, ಎಲ್ಲ ಒಟ್ಟಿಗೆ ಇದ್ದು ನಾವು, ಬೇರೆ ಬೇರೆ ನಾವೇನು ಇರ್ನಿಲ್ಲ, ಒಟ್ಟಿಗೆ ಇದ್ದು ನಾವು. ಒಂದ್ ಮಕ್ಳು ಆಗ್ತಾನಂಗ ಒಟ್ಟಿಗೆ ಇದ್ದು ಕಡಿಮೆ ನಂಗ್ ಮನೆ ಕೊಡಂಗಂಟ ನಾವು ಬೇರೆ ಮನೆ ಆದ್ದು ನಮ್ಗೆ.
3: ನಿಮ್ಗೆ ಎಷ್ಟು ಜನ ಮಕ್ಳು?
4: ನನ್ಗೆ 2 ಒಬ್ಬ ಸಲ್ಲಿ, ಒಬ್ಬಳು ಅಮೃತ ಅಡ್ಮೇಲೆ ಅಂತ. ಅಮೃತ ಮೇಡ್ ಮದುವಾಗಿಲ್ಲ, ಸಲ್ಲಿಗೆ ಮದುವಾಗಿದೆ.
3: ಹೇಗೆ ಅನಿಸ್ತಾ ಇದೆ ಈ ವಯಸ್ಸಾದ ಜೀವನ?
4: ನಾನು ವಯಸ್ಸಂತಿದ್ರೆ ನನ್ಗೆ ಇಷ್ಟ ಆಯ್ತಂಗಂಟ ಹಿಂಗೆಲ್ಲ ಜೀವನ ಮಾಡ್ತೀನಿ. ನನ್ಗೆ ತುಂಬ ಖುಷಿ ಆಯ್ತು. ನಮ್ಮ ಹಿಂಡಲ್ಲಿ ಕೆಲಸ ಕೊಡ್ತಿದ್ದು, ಮೊದ್ಲಂದ್ರೆ ಕಾಡು ಅಚ್ಚೆ ತಗೊಬಂದು ಜೀವನ ಮಾಡ್ತಿದ್ದು, ಹಾಗೂ ತುಂಬ ಕಷ್ಟನೇ ನಾವು ಬೀಳ್ತಿದ್ದು ಜೀವನಕ್ಕೆ ಮಕ್ಕಳು ಸಾಕೊಳ್ಳೋಕು. ನಮ್ಮ ಸಲ್ಲಿಗೆ ಓದ್ಬೇಕಂದ್ರು ನಾನು ಬೇರೆ ಕಡೆ ಕಲ್ಲು ಮನೆ ಕಡೆ ಸ್ಕೂಲ್ ಮನೆ ಕಟ್ತಾ ಇದ್ರು. ಅವಾಗ ಬರೀ 30 ಕೂಲಿ ನಮ್ಗೆ, 25 ಕೂಲಲ್ಲಿ ನಾನು ನನ್ನ ಮಗಳ ಡಿಗ್ರಿ ಓದಿಸ್ತೆ. ನಾನು ಕೆಲಸ ಗಾರ ಕೆಲಸ ಮಾಡಿ ನನ್ನ ಮಗಳ ಡಿಗ್ರಿ ಓದಿಸ್ಕೊಂಡು ಕಡಮೇಲೆ ನಮ್ಮ ವಿವೇಕಾನಂದನೇ ಹೊಸಳ್ಳಿ ಟ್ರೈನಿಂಗ್ ಕೊಟ್ಟರು ಮೈಸೂರಲ್ಲಿ. ಟ್ರೈನಿಂಗ್ ಕೊಟ್ಟು ಎಲೆಕ್ಟ್ರಿಕ್ ಸೈನ್ ಕಂಡು ನಮ್ಮ ಹುಡುಗಿ ಸೇರ್ಕೊಂಡ್ರು ನನ್ನ ಮಗಳು. ಮದುವಾಕ್ ಮುಂಚೆನೇ ಸೇರ್ಕೊಂಡ್ರು ಅವರು. ಮದುವಾಕ್ ಮುಂಚೆನೆ ಅಂದ್ರೆ 4-5 ಗಂಟ ಅಲ್ಲೇ ಕೆಲಸ ಜೀವನ ಮಾಡ್ತಿದ್ರು ಕೆಲಸದಲ್ಲಿ. ಕಡಮೇಲ್ಕೆ ನಮ್ಮ ಮಗಳಿಗೆ 5 ನಾನು ಮದುವೆ ಮಾಡಿದೆ. ನಾನು ಕೇರಳಕ್ಕೆ ಮದುವೆ ಮಾಡಿದೆ. ಈಗೂ ಕೂಡ ಅಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ.
3: ಈಗೇನು ಕೆಲಸ ಮಾಡ್ತಿದ್ರ ನೀವು?
4: ನಾವು ಯೂನಿಟ್ ಅಲ್ಲಿ ಕೆಲಸ ಮಾಡ್ತೇನೆ ನಾನು.
3: ಏನು ಯೂನಿಟ್?
4: ಪ್ರಕೃತಿ ಗಿರಿಜನ ಮಹಿಳೆ ಒಕ್ಕೂಟ.
3: ಅಲ್ಲಿ ಏನು ಕೆಲಸ ನಿರ್ವಹಿಸ?
4: ಅಲ್ಲಂದ್ರೆ ನಾವು ಅಲ್ಲಿ ರಾಗಿ ಪ್ರಾಡಕ್ಟ್ ಅಲ್ಲಿ 10 ನವಲ್ಸ್ ಕೆಲಸ ಮಾಡ್ತೀವಿ. ಅಷ್ಟು ಬರೀ ರಾಗಿ ಅಲ್ಲಿ 10 ಅಂದ್ರೆ ರಾಗಿ ಹಪ್ಪಳ, ರಾಗಿ ಮಿಚ್ಚರು, ರಾಗಿ ಮುರುಕು, ಒಂದು 6

0: ಮಕ್ಕಳು ಸಿಸುಪೋಸಣ್ಣು ಟೇಜನ್ ಟೇಸ್ಟು ಮತ್ತು ಉರಿಟ್ಟು ಅದು ಮಾಡ್ತೀವಿ. ಮತ್ತು ಇದು ರಾಗಿ ರಾಗಿ ಮಾಲ್ಟು ಅದೇ ಮೇನಾಗಿ ಓಡ್ತಿರೋದು. ಈಗ ರಾಗಿ ಮಾಲ್ಟ್ ಅಂದರೆ ಈಗ ನಮ್ಮ ಮುಂಬೈ ಗಂಟ ನಮ್ಮ ರಾಗಿ ಮಾಲ್ಟ್ ನಮಗೆ ಜೀವನ. ಮೊದಲು ಬರೀ ರಾಗಿ ಇದು ಮಿಚ್ಚರು ಮತ್ತು ಹಪ್ಪಳ ಅಷ್ಟೇ ಸಿಕ್ಕಿ ಇತ್ತು. ಸಿಕ್ಕಿ ನಾವೀಗ ನಾವೀಗ ಇದು ಕೊಟ್ಟಿದ್ದೀವಿ, ಅಲ್ಲಿ ಒಂದು ಸೊಪ್ಪು ಕೊಟ್ಬಿಟ್ಟಿದ್ದೀವಿ. ಅಲ್ಲಿಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ರಾಗಿ ಮಾಟ್ ನಮ್ಗೆ ಆರ್ಡರ್ ಮುಂಬೈಗಿಂತ ಆರ್ಡರ್ ಬತ್ತಲ್ಲ, ಅವಾಗ ಆರು ಸೀಟ್ ಇದ್ದು ನಾವಾಗ. ಕಡಿಮೆ ಕೀಸಿನ್ಗೆ ಅವ್ರಿಗೆ ನಾಲ್ಕು ಜನಕ್ಕೆ ಹೊಸ್ದಾಗಿ ತಗೊಂಡಿದ್ರು, ಅವಾಗ ಇವ್ರು ಆರು ಸೀಟ್ ಇದ್ರು. ಅವಾಗ ಏನಾಯ್ತು ಅಂದರೆ ಸಿಕ್ಕಿನ ಒಂದು ಸೊಪ್ಪು ಕೊಟ್ಬಿಟ್ಟಿದ್ರು ನಾವು ಆರ್ಡರ್ ಬರೋಾಗ. ಇನ್ನೂ ಕೂಡ ಮಾಡಿಲ್ಲ, ಮಾಡಬೇಕಂತ ಹೇಳ್ತಾ ಇದ್ರು. ಸಿಕ್ಕಿನ ನೀವೇ ಮಾಡಬೇಕು, ಹೊರಗಡೆ ಕೊಡೋಂಗಿಲ್ಲ, ನಿಮ್ಮದೇ ಸಿಕ್ಕಿನ ಪೇಮೆಂಟ್ ಆಗಿ ಓಡ್ತಿತ್ತು, ನೀವೇ ಮಾಡಬೇಕಂತ ಅಂದವ್ರೆ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ, ನಾವೇ ಮಾಡಬೇಕಂತ.
1: ಅಂದ್ರೆ ಪ್ರಸ್ತುತ ತುಂಬಾ ಕಷ್ಟಪಟ್ಟು ಈಗ ಸಂಸ್ಥೆಯ ಒಂದು ಗಿರಿಜನರ ಅದರಲ್ಲಿ ಕೆಲಸ ಮಾಡಿಕೊಂಡು ನೀವು ಕಾರ್ಯವನ್ನ
0: ನಿರ್ವಹಿಸಿದ್ರಿ.
2: ಮೊದ್ಲಿಗೆ ಏನ್ ಕೆಲಸ ಮಾಡ್ತಿದ್ರಿ?
0: ಮೊದ್ಲಂದ್ರೆ ನಾವು ಅದೇ ಅಚ್ಚು ತಕೊಂಬಂದು ಜೀವನ ಮಾಡ್ತಿದ್ದು ಕಾಡಿಂದ. ಬೆಳಿಗ್ಗೆ ನಮ್ಮ ಯಜಮಾನ್ರು 6 ಗಂಟೆಗೆ ಹೋಗೋರು, ಸಂಜೆ 6 ಗಂಟೆಗೆ ಅಚ್ಚೆ ತಗೊಬಂದು ಮನೆಗೆ ಸೇರೋರು. ಹೊಟ್ಟೆಗೆ ಇಟ್ಟ ಇಲ್ದೇನೆ ಬೆಳಿಗ್ಗೆ ಒಂದು ಲೋಟ ಕಾಫಿ ಕುಟ್ಕೊಂಡು ಅವರು ಅಚ್ಚೆ ತಗೊಬಂದು. ಎಷ್ಟು ಬಾಣೂರು ಬಾಣೂರು ಕಾಡಿಗೆ ಅಚ್ಚೆ ಹೋಯ್ತಿದ್ದು 7-8 ಕಿಲೋಮೀಟರ್ ಅಷ್ಟು. ಅಲ್ಲಿಂದ ಅಚ್ಚೆ ತಗೊಬಂದು ಅದನ್ನೇ ರಾತ್ರಿಗೆ ಹೊರ್ದು ಬೆಂಕಿಯಲ್ಲಿ ಬಿದ್ದು ಅಣಸಿ ನಾವನ್ನ ಜೀವನ ಮಾಡ್ತಿದ್ದ. ಅವಾಗ ಕಷ್ಟನೇ ಇತ್ತು ಅವಾಗ ನಮಗೆ.
1: ನೀವ್ಯಾವ ಚೆನ್ನಾಗಕ್ಕೆ ಬರ್ತೀರಾ?
0: ಗಿರಿಜನ ನಾವು ಬೆಟ್ಟ ಕುರುಬರು, ಜನಕ್ಕೆ ನಾವು ಬೆಟ್ಟ ಕುರುಬರು, ಜನಕ್ಕೆ ನಾವು ಇರೋದು. ಅವಾಗ ತುಂಬಾನೇ ಕಷ್ಟ ಇತ್ತು. ಈಗ ಇದ್ರೀಗ ನಮ್ಗೀಗ ಮೊಟ್ಟೆ ರೇಷನ್ ಬರ್ತದೆ, ಮತ್ತೆ ಸೊಸೆಡಲ್ ಲೆಕ್ಕಿ ಬರ್ತದೆ ಈಗ ಜೀವನ. ಆಗ ನಾವು ಚಿಕ್ಕ ಮಕ್ಕಳು, ನಮ್ಮ ತಾಯಿ ಅವಾಗ ನಾವು ಚಿಕ್ಕ ಮಕ್ಕಳು ನಮ್ಮ ಸಾಯಿ ಕಳ್ಕೊಬಿಟ್ರು ನಮ್ಮ ತಾಯಿ. ಅವರು ಅವ್ರ 5 ಸೀಟು ಹೆಣ್ಮಕ್ಳು, ಅವರೇ ನಮಗೆ ನಮ್ಮ 4 ಸೀಟು, 2 ಗಂಡ್ಮಕ್ಳು 2 ಹೆಣ್ಮಕ್ಳು ನಮ್ಮ ತಾಯಿ ಸಾಗ. ಚಿಕ್ಕ ಚಿಕ್ಕ ಮಕ್ಕಳು, ನಾನು ಸಿಕ್ಕಳಿದ್ದೆ, ನಮ್ಮ ತಮ್ಮ ಮೇಟುಕುಪ್ಪಲ್ಲಿ ಹೋಗು ಅವನೇ ಕೂತ್ಕೊಳ್ತಿದ್ದೆ ನಮ್ಮ ಸಾಯಿ ಸಾಯಾಗ. ಅವಾಗಂದ್ರೆ ನಮ್ಮ ತಾತ ನಮ್ಮ ಅಪ್ಪನವ್ರ ತಾತ ಗೂಳಿ ರಾಗಿ ಮಾಡ್ತಿದ್ರು, ಗೂಳಿ ರಾಗಿ. ನಮ್ಮ ಬೇಮನ್ಸು ನಮ್ಮ ತಾಯಿ ಬೇಮನ್ಸಿಗೆ ಗೂಳಿ ರಾಗಿ ಕೊಟ್ಬಿಟ್ಟು ಅದನ್ನೇ ಮುದ್ದೆ ಮಾಡಿ ತಿಂದ್ಬಿಟ್ಟು ಮಾರ್ಲಿ ನಿನ್ಕೆ ನಮ್ಮ ತಾಯಿ ತೀರ್ಕೊಬಿಟ್ರು ನಮ್ಮ ತಾಯಿ. ಈಗ ನಮ್ಮ ಚಿಕ್ಕಮ್ಮ ಇನ್ನು ಅವ್ರ ತಕ್ಕ ಅಕ್ಕ ತಂಗಿರಿದ್ರು, ಅವರು ನಮ್ಗೆ ಸಾಕೊಂಡ್ರು. ಅದರಿಂದನೇ ನಮ್ಮ ಅವ್ರಿಗೂ ತುಂಬ ಕಷ್ಟನೇ ಇತ್ತು. ನಮ್ಮ ಚಿಕ್ಕಮ್ಮ ನಮ್ಮ ಸಾಕೊಳಕ್ಕೂ ತುಂಬ ಕಷ್ಟಪಟ್ಟವ್ರೆ. ಬಟ್ಟೆ ಇಲ್ದೇ ರಾತ್ರಿಗೂ ಕೂಡ ನವರಾತ್ರಿಗೆ ಮನ್ಗಕ್ಕೂ ಕೂಡ ಬಟ್ಟೆ ನಾವು ಹೊಸ್ಕೊಳಕ್ಕೆ ಗೋಣಿಸಿಲೆಲ್ಲ ನಾವು ಒತ್ಕೊಂಬಿಟ್ಟಿದ್ದೆ. ಅಷ್ಟು ಕಷ್ಟ ಸೊಪ್ಪನ್ನ ಬೇಯಿಸ್ಕ ಇಟ್ಟಿಲ್ದೇ ಸೊಪ್ಪು ತಗೋಗಿ ಬೇಯಿಸ್ಕೊಬಂದು ತಿಂತಿದ್ದು ನಾವು. ಹೊಟ್ಟ ಸ್ಥಳ ತಡೆನೇ ಇರ್ದೇ ಸೊಪ್ಪನೇ ಬೇಯಿಸ್ಕ ತಿಂದನೆಲ್ಲ ಜೀವನ ಮಾಡಿ ನಾವು. ಆ ಜೀವನ ನಾವು ಇನ್ನು ಯಾವ ಕಾರಣ ನಾವು ಮರೆಯಲ್ಲ. ನಾವು ಒಟ್ಟಿನಲ್ಲಿ
1: ನಾವು ಬಡತನ
0: ಬಡತನ ಅವಾಗ ಬಟ್ಟೆಗೆ ಬಡತನ ಇತ್ತು. ಈಗಿರೋರು ಹಂಗಿದ್ನಿಲ್ಲ. ಒಂದು ವಾರಕ್ಕೊಂದ್ಸರಿ ಸ್ನಾನ ಮಾಡ್ತೀವಿ, ವಾರಕ್ಕಲ್ಲ ತಿಂಗಳಿಗೊಂದ್ಸರಿ ಸ್ನಾನ ಮಾಡ್ತಿದ್ರು. ಇನ್ನು ಬಟ್ಟೆಗೂ ಅದೇ ಥರ ಕಷ್ಟನೂ ಇತ್ತು, ಊಟಕ್ಕೂ ಆ ಥರ ಕಷ್ಟನೇ ಇತ್ತು. ಅವಾಗ ನಾವು ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಕಣ್ಣು ಮಟ್ಟಿಗೆ ಅಷ್ಟೆಲ್ಲ ನಾವು ಕಷ್ಟ ಬಿದ್ದೀವಿ. ಈ ಸೀಸೆಗೆ ಮತ್ತು ಈಗ ನಮಗೆ ರೇಷನ್ ಎಲ್ಲ ಕೊಡೋಕೆ ಮಾಡೋದಕ್ಕೆ ಈಗ ಚೆನ್ನಾಗಿ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿವಿ ನಾವು.
1: ಹಿಂದಿನ ಕಾಲದಲ್ಲೆಲ್ಲ ಶಿಕ್ಷಣ ವ್ಯವಸ್ಥೆ ಇತ್ತು
0: ಅವಾಗಂದ್ರೆ ನಾನು ಶಿಕ್ಷಣ ಇತ್ತು ಅವಾಗ ನಮ್ಗೆ ಹಿಂಗೆ ನೋಡವ್ರು ಯಾರು ಇಲ್ಲ. ನಮ್ಮ ಚಿಕ್ಕಮ್ಮನವರು ಅಚ್ಚೆ ತಗೊಬಂದು ನಮ್ಗೆ ಸಾಕೊಂಡು ಜೀವನ ಮಾಡ್ತಿದ್ರು. ಓದಿಸೋರು ಯಾರು ಇರ್ಲಿಲ್ಲ ನಮ್ಗೆ, ಹಂಗೆ ಮಾಡ್ಕೊಂಡು ನಾವು ಓದ್ನಿಲ್ಲ. ನಮ್ಮ ತಮ್ಮರು ಹೋದ್ರು, ಹಿರಿ ತಮ್ಮ ಅವನು 1-9 ಕ್ಲಾಸ್ ಹಂಗಂತ ಓದ್ನು, ಕಿರಿಯವನು ಅವನು 1-9 ಕ್ಲಾಸ್. ನಮ್ಮ ಅಕ್ಕನ ಇಬ್ಬರು ಓದ್ನಿಲ್ಲ ನಾವು, ನಮ್ಮ ಅಕ್ಕ ಒಬ್ಬರಿದ್ದಾರೆ.
1: ಆಗಿನ ಶಿಕ್ಷಣ ವ್ಯವಸ್ಥೆ ಇತ್ತು, ಆದ್ರೆ ಆರ್ಥಿಕ ಸಮಸ್ಯೆ
0: ಯಾರು ನೋಡವ್ರು ಇರ್ಲಿಲ್ಲ. ಇತ್ತು ಅವಾಗ ಗೋರ್ಮೆಂಟ್ ಅಲ್ಲಿ ಬೇಗರು ಅಂತ ಹಾಸ್ಟ್ಲ್ ಇದೆ, ಅಲ್ಲೇ ಓದ್ತಾ ಇದ್ರು. ಹಾಸ್ಟೆಲ್ನು ಇತ್ತು, ಮಂದಿ ಸ್ಕೂಲ್ನು ಇತ್ತು ಬೇಗರಲ್ಲಿ. ಆಗ ನಾವು ಓದ್ನಿಲ್ಲ, ನಮ್ಮ ಇಬ್ರು ತಮ್ದಿರು ಹೋದ್ರು ಅಷ್ಟೇ. ಅವ್ರು ಹೋದ್ರು,
1: ಅದಕ್ಕೆ ಓದಕ್ಕಾಗಲಿಲ್ಲ,
0: ಅವ್ರ ಮುಂದೆ ಹೋಗಕ್ಕಾಗಲಿಲ್ಲ. 10th ಕ್ಲಾಸ್ ತನಕ ಹೋದ್ರು ಅವರು. ನಾನು ನಮ್ಮ ತಮ್ಮ ನಮ್ಮ ಕಿರಿ ತಮ್ಮ 10th ಕ್ಲಾಸ್ ಹೋದಂಗ ಅಂತ ನಾನು ಮರವಾಗಿದೆ. ಅವಾಗ ನಮ್ಮ ಮನೆಯಲ್ಲೇ ಇದ್ರು ನಮ್ಮ ತಮ್ಮದರು.
1: ಈಗ ನೀವೀಗ ಹೇಳ್ತಾ ಇದ್ರಿ ಅಚ್ಚೆ ತಂದು ಜೀವನ ಮಾಡ್ತಿದ್ವಿ ಅಂತ, ಹೇಗೆ ಮಾಡ್ತಿದ್ರಿ ಅದನ್ನೆಲ್ಲ?
0: ಅದಂದ್ರೆ ಈಗ ಇಸಾಗುರು ಅಕ್ಕೋರ್ ಅವರು ತಕೊಳಕ್ ಬರ್ತಾ ಇದ್ರು, ಕೊಕ್ಕೆ ಮರ ತಕೊಳಕ್ಕೆ. ಅವ್ರು ಬಂದ್ರೆ ನಮ್ಗೆ ಜೀವನ ತಗೊಳಕ್ ಬಂದು ಅವರು ಬೇರೆ ಮಾರಾಟ ಮಾಡ್ತಿದ್ರು. ಇಲ್ಲಾಂದ್ರೆ ಸಂತೆಗೆ, ಮಂಗಳವಾರ ಸಂತೆ ಶುಕ್ರವಾರ ಸಂತೆಗೆ ನಾವೇ ಎಣ್ಕೊಂಡು ನಾವು ಅಂತ ಹೇಳಿಯಕ್ ಮಾರಕ್ ಆಯ್ತಿರ್ಲಿಲ್ಲ. ಅವತ್ತೇ ಎಣ್ದು ಅವ್ರತ್ತೆ ಜೀವನ ಮಾಡ್ಬೇಕಲ್ಲ. ಈಗ ಹೆಚ್ಚಾಗಿ ಸಂತೆಗೆ ಹೋಗ್ಬೇಕಂದ್ರೆ ಒಂದು 20 ಕುಕ್ಕೆ 20 ಜೊತೆ ಮರ ಇರ್ಬೇಕು. ಅದೆಲ್ಲ ನಾವು ತೇರು ಕೂಟಿ ಮಾಡೋಗಂಟ ನಮ್ಗೆ ನಮ್ಮ ಜೀವನ ಸಾಕೊಳಕ್ ಆಯ್ತಿರ್ಲಿಲ್ಲ. ಅದಕ್ಕೆ ಬರೋವ್ರ ಕೈಲಿ ಸಾಲ ಒಗಿಸ್ಕೊಳ್ತಿದ್ರು. ಅವಾಗ ನಾವು ಅವ್ರು ಸಾಲ ಕೊಡ್ತಿದ್ರು, ಕುಕ್ಕೆ ಎಣ್ದು ಅವ್ರು ಕೊಡ್ಬೇಕು ನಾವು. ವಾರ್ಕ್ ಒಂದ್ಸರಿ ಇಷ್ಟಂತ ನಾವು ಕೊಡ್ಬೇಕು.

ಅವರು ಹಂಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಅವಾಗ ನಾನು. ಕಷ್ಟ ಹಂಗೆ ಹಂಗೆ ಕಾಲದಲ್ಲಿ ಹಂಗೇ ಕಷ್ಟ ಇತ್ತು ಮೇಡಮ್ ನಮಗೆ. ಯಾತಕ್ಕೆ ಅನ್ಬೇಕು ಆ ಕಷ್ಟನ ಒಟ್ಟಿನಲ್ಲಿ, ನಾವು ಇನ್ನೂ ಹೋಗಲ್ಲ ಒಟ್ಟಿನಲ್ಲಿ ಅನ್ಪಿದೆ ನಾವು ಹಿಂದಿನ ಕಾಲ. ಅದನ್ನು ಕೂಡ ನಾ ಇನ್ನೂ ಕೂಡ ನಾನು ಹೆಂಗಿದ್ದೀವಿ ಅಂತ ಹಿಂಗೆ ನಾವು ಹಿಂಗೆ ಹಿಂದಿನ ಕಾಲ ಹೆಂಗೆ ಇದ್ದೀವಿ ಹಿಂದೆ ಹಿಂಗೆ ಇದ್ದೀವಿ ನಾವು. ಒಟ್ಟಿನಲ್ಲಿ ಮುಂದಕ್ಕೆ ಹೋಗ್ಬೇಕು, ಒಂದದ್ದೇ ಮುಂದಕ್ಕೆ ಹಿಂದಿನ ಕಾಲದ ಇದ್ದಂಗೆ ನಾವು ಇರಬಾರ್ದು, ಮುಂದಕ್ಕೂ ನಾವು ಹೋಗ್ಬೇಕು. ಒಟ್ಟಿನಲ್ಲಿ ನಾವು ಹಿಂದೆ ಹೆಂಗೆ ಅನುವಾಸ ಪಟ್ಟಿದ್ದು ಅನುವಾಸ ಇನ್ನೂ ಕೂಡ ನಾನು ಮರ್ತಿಲ್ಲ ನಾನು.

0: ನೀವು ಬುಟ್ಟಿ ಎಣಿತಿದ್ರಿ ಅಂತ ಹೇಳಿದ್ರಲ್ಲ, ಆ ಬುಟ್ಟಿಗೆ ಒಂದಕ್ಕೆ ಎಷ್ಟು
1: ಒಂದಕ್ಕಂದ್ರೆ ಒಂದು ಈ ಸೈಜ್ ಬೊಟ್ಟೆ, ಈ ಸೈಜ್ಗೆ 1 ರೂಪಾಯಿ 50 ಪೈಸ ಹಂಗೆ ಇತ್ತು.
0: ಹೇಗೆ ಜೀವನ ಸಾಕ್ತಿತ್ತು?
1: ಹಂಗೆ ಹಂಗೆನೆ ಹಂಗೆ ಜೀವನ ಸಾಕಿತ್ತು. ಮಂಗ್ಲಲ್ಲಿ ರೈಟು ಹಂಗೆ ಇತ್ತು. ಒಂದು ಸರ್ ರಾಗಿಗೆ ನಾನು ಕಣ್ಣು ಮಟ್ಟಿಗೆ 50 ಪೈಸ ಇತ್ತು ಒಂದು ಸರ್ ರಾಗಿಗೆ. ನಿಜವಾಗ್ಲೂ ಮೇಡಮ್ ನಾನು ಅಂತೀನಲ್ಲ, 50 ಪೈಸ ಮತ್ತೆ ಒಂದು ಬೆಲ್ಲಕ 5 ಪೈಸ ಇತ್ತು ಒಂದು ಬೆಲ್ಲಕ್ಕೆ.
0: ಅಗ್ಗ ಇತ್ತು ಸಾಮಾನು.
1: ಹೌದು, ಹಂಗೆ ಅಗ್ಗ ಇತ್ತು. ಈಗ 500, 2,000, 3,000 ರೂಪಾಯಿ ಸಾಮಾನು ಕೈಲಿ ಇಟ್ಕೊಂಡು ಬರಬೇಕು. ಆವಾಗ 1 ರೂಪಾಯಿ 2 ರೂಪಾಯಿ ಸಿನ್ನಕ್ಕೆ ಕಾಣಿಸಕ್ ನಮ್ಗೆ ಕನಸಾಗಿತ್ತು. ನಮಗೆ ಅದೇ ದೊಡ್ಡ ದುಡ್ಡು, ನಮಗೆ 5 ರೂಪಾಯಿ 10 ರೂಪಾಯಿ ದೊಡ್ಡ ದುಡ್ಡು ಅದು. ಹಂಗೇನೆ ಜೀವನ ಇತ್ತು. ಹಂಗೆ
0: 1 ರೂಪಾಯಿ 2 ರೂಪಾಯಿ ಸಾಮಾನು ಬರ್ತಿತ್ತು.
1: ಹೌದು ಹೌದು. ಮತ್ತೆ ಆಗ ಸೇರು ಕೆ ಜಿ ಲೆಕ್ಕ ಇಲ್ಲ, ಒಂದು ಸೇರು ಅಕ್ಕಿಗೆ 1 ರೂಪಾಯಿ. ಮತ್ತೆ ಬಟ್ಟೆಗಳು ಹಂಗೆ ರೇಟ್ ಇತ್ತು, 5 ರೂಪಾಯಿ 10 ರೂಪಾಯಿ ಒಂದು ಸೀರೆ ಹಂಗೆ ಇತ್ತು. ಅವಾಗ ನಾವು ಸಿಕ್ಕ ಚಿಕ್ಕ ಮಕ್ಕಳಿರಾಗ ಸಂತೆಗೆ ಹೋಗಿ ಈಗ 10 ರೂಪಾಯಿ 20 ರೂಪಾಯಿ ತಗೋದ್ರ ಮನೆ ಗುಂಪಿಗೆ ಲಾರಜ್ ಬಟ್ಟೆ ಎಲ್ಲ ತಗೋಬತ್ತೇ ಇದ್ರು ಮಕ್ಕಳು. ಅವಾಗ ಕಡಿಮೆ ಇತ್ತು, 5 ರೂಪಾಯಿಗೆ ಒಂದು ಸಿರಟ್ ಕೊಡೋರು, 1 ರೂಪಾಯಿಗೆ 50 ಪೈಸೆಗೆ ಎಲ್ಲ ಸಿಕ್ಕ ಚಿಕ್ಕ ಸಿಗರೆಟ್ ಸಿರಟ್ ಸಿಕ್ತಿತ್ತು. ಅವಾಗ ನಾನು ಕಂಡು ಮಟ್ಟಿಗೆ ನಾನು ಅಷ್ಟು ರೇಟ್ ಇತ್ತು. 1 ಕೆಜಿ ಅಕ್ಕಿಗೆ 1.5 ರೂಪಾಯಿ 1 ರೂಪಾಯಿ ಹಂಗಿತ್ತು. ಒಂದು ಅರ್ಧ ಸ್ಮೆಲ್ಲಕ್ಕೆ 5 ಪೈಸ ಇತ್ತು. ಒಂದು ಕಾಫಿ ಬಿಲ್ ಇಷ್ಟಾಗಲ್ಲ, 5 ಪೈಸ ನಾಲ್ಕು ಹಾಳೆ.
0: ಕಡಿಮೆ ದುಡ್ಡು, ಕಡಿಮೆ ದುಡ್ಡು ಆ ದುಡ್ಡಿಗೆ ತುಂಬಾ ಮಹತ್ವ ಇತ್ತು.
1: ಸಾಮಾನುಗಳು ಬರ್ತಾ ಇತ್ತು, ಜೀವನ ಸಾಗ್ತಾ ಇತ್ತು.
0: ಈಗ ನಿಮ್ಮ ಕಾಲದಲ್ಲಿ ತುಂಬಾ ಆರೋಗ್ಯವಾಗಿ ಜೀವನವನ್ನು ನಡೆಸ್ತಿದ್ರು, ಇದ್ರ ಗುಟ್ಟು ಏನ್ ಹೇಳ್ತೀರಾ ಅಮ್ಮ ನೀವು?
1: ಅಂದ್ರೆ ಆಗ ಹಂಗೆ ಇದ್ರು ನಾವು, ಹಂಗೆ ಬೆಳೀತಾ ಹಂಗೆ ಇದ್ರು. ಈಗ ನಮ್ಮ ಈಸಿಗೆ ನಮ್ಗೂ ಏನು ಗೌರ್ಮೆಂಟ್ ಇಂದ ನಮ್ಗು ಒಂದು ಹೆಲ್ಪ್ ಮಾಡಂಗಾಯ್ತು. ಪಾಪ ಬಡವರು ಅಕ್ಕಿ ಕೊಡ್ಬೇಕು ಅವ್ರಿಗೆ. ಮತ್ತೆ ಈಗ ನಮ್ಗೆ ಮೊಟ್ಟೆ ರೇಷನ್ ಬರ್ತಾ ಇತ್ತು, ಅದು ಕೊಡ್ತಾರೆ. ಅದರಿಂದ ನಾವು ಜೀವನ ಈಗ ನಾವು ಹಿಂದಿನ ಕಾಲದಲ್ಲಿ ಅದು ನಮ್ಮ ನಾವು ಜೀವನ ಮಾಡಿದ್ದ ಕೆಲವು ಜನ ಮರ್ತಿದ್ದಾರೆ.
0: ತಿಂತಿದ್ರಿ ಅವಾಗ?
1: ಅವಾಗ ಇದು ಕರಳ, ಕರಳ ತಿಂತಿದ್ವು. ಮತ್ತೆ ಗೆಡ್ಡೆ ಗೆಣಸು, ಕರಳ ಸೊಪ್ಪು, ಅದೇ ನಮ್ಗೆ ಮುಖ್ಯ ಆರೋಗ್ಯ.
0: ಕಾಡಗೋಗಿ
1: ಮತ್ತೆ ಮೀನಿಗೆ ಹೋಯ್ತಿದ್ರು ಒದ್ಲಿ ಅಂತ ಇದ್ದ ಕಾಡಲ್ಲಿ. ಬೆಳಿಗ್ಗೆ ಹೋಗೋರು ಮೀನಿಗೆ. ಹಂಗೇನೆ ನಮ್ಮ ಆರೋಗ್ಯ. ನಾವು ಚಿಕ್ಕ ಚಿಕ್ಕ ಮಕ್ಕಳಿದಾಗ ಒಂದೊಂದು ಮಕ್ರಿ, ಅವಾಗ ಮೀನು ಗೋರಕ್ಕೆ ಮಕ್ರಿ ಎಣಿತಿದ್ರು ಮಕ್ರಿ. ಮತ್ತೆ ಇದಂತಾರೆ ಕಡ್ಡಿ ಹಾಕಿ ಮೀನ್ ತಗೋತಾರಲ್ಲ ಅಂತದ್ ಎಣಿತಿದ್ರು. ಈಗ ಹೊಳೆ ಬಂದ್ಮೇಲೆ ಹಳ್ಳ ಬರ್ತದಲ್ಲ, ಅವಾಗೆಲ್ಲ ಮಕ್ರಿ ತಗೊಬಂದು ಮೀನ್ ಗೋರ್ತಾ ಇದ್ರು. ಅವಾಗ ಆ ಮೀನ್ದಲ್ಲಿ ಸುಮಾರು ಆರೋಗ್ಯ ಜನಕ್ಕೆ ಗಟ್ಟಿಮುಟ್ಟಿಯಾಗಿ ಮೀನ್ ತಿಂದು ಮಾಂಸ ಅಂದ್ರೆ. ಈಗ ಒಂದ್ ಸಣ್ಣದು ಏನ್ಯಾರು ಒಂದು ಕಾಡಲ್ಲಿ ಹೋಗೋದ್ರೆ ನಮ್ಗೆ ಕೇಸ್ ಆಯ್ತದೆ. ಅವಾಗ ನಮ್ಗೇನು ಏನು ಕೇಳಲಿಲ್ಲ, ಯಾರಂದ್ರು ಕೇಳ್ತಾ ಇರ್ಲಿಲ್ಲ. ಹಂಗಿನೇ ಜೀವನ ಮಾಡ್ತಿದಾರೆ.
0: ಬೇಟೆ ಎಲ್ಲ
1: ಆಡ್ಕೊಂಡ್ಬರ್ತಿದ್ರು.
0: ಈ ಸೊಪ್ಪು ಕರಳೆ ಯಾವ್ಯಾವ ಸೊಪ್ಪು ತಿಂತಿದ್ರಿ
1: ಅವಾಗ ಅಂದ್ರೆ? ಈ ಸೌಸೆ ಸೊಪ್ಪು, ಸೌಸೆ ಸೊಪ್ಪು ಮತ್ತೆ ಸಕ್ಕರೆ ಸೊಪ್ಪು ಮತ್ತೆ ಇದು ಅಣ್ಣೆ ಸೊಪ್ಪು ಮತ್ತೆ ಮುಳುಗಿರ ಸೊಪ್ಪು ಮತ್ತೆ ಕರಳ ಗೆಡ್ಡೆ ಗೆಣಸು ಅದೆಲ್ಲ ನಮ್ ಬೇರೆ ರಾತ್ರಿಗೆ ಮಡಕೆ. ಅವಾಗ ಪಾತ್ರೆ ಏನು ಇರ್ಲಿಲ್ಲ, ಮಡಕೆ ತೊಳೆಯೋಕ್ಕೂ ನೀರು ಇರ್ಲಿಲ್ಲ. ಅವಾಗ ನೀರಿಗೂ ಕೂಡ ಕಷ್ಟ ಇತ್ತು. ನಮ್ಮ ಊರ ಪಕ್ಕ ಕೆರೆ ಇತ್ತು, ಆ ಕೆರೆಯಲ್ಲಿ ಸಂಜೆ ಮೇಲೆ 5 ಗಂಟೆ 6 ಗಂಟೆ ಮೇಲೆ ಹೋಗಂಗಿಲ್ಲ, ಆನೆ ಬಂದ್ಬಿಡ್ತಿತ್ತು. ಆನೆಗಳು ಜನ ಗುಂಪಿನಲ್ಲೇ ಒಯ್ತಾ ಇದ್ರು ನೀರು ತರಕ್ಕೂ. ಎಲ್ಲ ಹೋಗಿ ಒಟ್ಟಿಗೆ ನೀರು ತಗೋ ಬರೋರು. 6 ಗಂಟೆ ಮೇಲೆ ಕೆರೆಗೆ ಹೋಗಂಗಿಲ್ಲ. ನಮ್ಮ ಊರ ಕಡೆನೆ ಆನೆ ಬರ್ತಿತ್ತು ನಮಗೆ. 6 ಗಂಟೆ 6:30 ಮೇಲೆ ಮತ್ತೆ ರೋಡಲ್ಲಿ ತಿರ್ಗರಕ್ಕೆ ನೋಡ ನಮಗೆ ಕಷ್ಟನ ಇತ್ತು. ಅವಾಗ ಏನಂದ್ರೆ ಒತ್ತಕ್ಕೆ ಮುಂಚೆಗೆ ಎಲ್ಲ ಒಂದು ಹಂಗೆ ಎಲ್ಗೆ ಹೋಗ್ಬೇಕಂದ್ರೆ ಒತ್ತಕ್ಕೆ ಮುಂಚೆಗೆ ಮನೆಗೆ ಸೇರ್ಕೋಬೇಕಾಗಿತ್ತು. ಹಂಗೆ ಇತ್ತು. ಬೆಳಿಗ್ಗೆ ಗೆಣಸು ತಗೊಬಂದು ಮೂಟೆ ಒತ್ಕೊ ಬರ್ತಿದ್ರು ಕಾಡಲ್ಲಿ. ಅದನ್ನ ಬೇಯಿಸ್ಕೊಂಡು ರಾತ್ರಿಗೆ ಬೇಯಿಸ್ಕೊ ಬಂದು ಮಾಡ್ತಿದ್ರು. ನಾವು ಚಿಕ್ಕ ಚಿಕ್ಕ ಮಕ್ಕಳಿರಾಗ ಇಷ್ಟಾಗಲ್ಲ ಒಂದು ಗೆಣಸು, ಅದನ್ನ ಕೂದು ಸಕ್ಕರೆ ಕಂಡಾಗ ಆಯ್ತಿತ್ತು ಬೆಂದು. ಅದನ್ನ

0: ನಮ್ಗೆ ಬೆಳಿಗ್ಗೆ ಅದನ್ನೇ ಕೊಡ್ತಿದ್ರು ನಮ್ಗೆ ಆರೋಗ್ಯ ಬ್ರಿಗೇಟ್ ಈ ಮಂತೆ ಅನ್ನ ಮುದ್ದೆ ಈಗ ಸಪಾತಿ ಅದು ಇದು ಆಳ್ಮಂತ ಈಗ ಇದನ್ನಿಲ್ಲ ನಮ್ಗೆ ಗೆಣಸು ಅದೇ ನಮ್ಗೆ ಮುಖ್ಯ ಅದೇ ನಮ್ಗೆ ದೋಸೆ ಆಹಾರ ಅದೇ ನಮ್ಗೆ ಬೆಳಿಗ್ಗೆ ತಕ್ಷಣ ನಮ್ಮಕ್ಕ ತೊಳ್ಕೊಂಡು ಅದನ್ನೇ ನಮ್ಮ ಪ್ಲೇಟ್ಗೆ ಹಾಕ್ಕೊಡ್ತಿದ್ರು ನಮ್ಮ ತಂದೆ ಅದನ್ನೇ ಜೀವನ ಒಂದ್ ಪೀಸ್ ತಿಂದ್ರೆ ಸಾಕು ಸನೆ ಗಂಟೆ ಅದನ್ನೂ ಅಷ್ಟು ಅಸತ್ತೆ ಇಲ್ಲ ನಾವು ತಿನ್ನಕ್ಕೆ ತಿಂದು ಮಿಕ್ಕಿರೋದನ್ನ ಬಿಸಾಕ್ಬಿಡ್ತೇವೆ
1: ಮಾತಾಡ್ತೇಳಿದ್ರೆ ಆಗಿಲ್ಲ ಮಡಿಕೆಗಳು ಅವಾಗ ಮಡಿಕೆ ಪಾತ್ರೆ
2: ಹಿಟ್ಟುಗಳೆಲ್ಲ ಎಲ್ಲಿ ರೆಡಿ
0: ಮಾಡ್ಕೊತಿದ್ರಿ ಅದ್ರಲ್ಲಿ ಇಲ್ಲ ಇಲ್ಲ ಮಡ್ಕೆಲ್ಲೇ ಇದು ಹೊಲ ಮಾಡ್ತೀವಲ್ಲ
2: ಕುಟ್ಕೋತಿದ್ರಿ
0: ಹೊಲೇ ಈಗ ಗೊತ್ತು ಈಗ ಮಡ್ಕೆಲ್ಲಿ ಮಾಡೋ ಗೊತ್ತಿಲ್ಲ ಹಿಟ್ಟಿರಿತಿದ್ದಾಗಲೇ ಹೊಡೆದೋಯ್ತು ಕೆಲವು ಜನಕ್ಕೆ ಅದೇ ಮೆಲ್ಲಿಗೆ ಮಾಡೋರು ನಿಧಾನ ಮಾಡೋರು ಮಡ್ಕೆಲ್ಲಿ ನಾನು ಕೂಡ ಮಡ್ಕೆಲ್ಲಿ ಬೇಯಿಸಿದ್ದೀನಿ ನಾನು ನಿಧಾನಕ್ಕೆ ಬೇಯಿಸ್ಬೇಕು ಇಷ್ಟನ್ನ ಕದ್ದಿಸಿ ನಿಧಾನ ತಿರಿಬೇಕು ಆಗ ಮಾಡ್ಕೆಂತ ಗಟ್ಟಿ ಇರ್ನಿಲ್ವಲ್ಲ ನೀರು ಕುಡಿಬೇಕಂದ್ರೆ ಮಾಡ್ಕೆಲ್ಲೆ ಅವಾಗ ನಾನು ಇದ್ ಮಾಡ್ತಕ್ಕ ಮಾಡ್ಕೆಲ್ ನೀರು
2: ಸಿರಿಧಾನ್ಯಗಳನ್ನ ಬಳಸ್ತಿದ್ರು
0: ಅವಾಗ ಜಮೀನ್ ಮಾಡ್ತಾ ಇದ್ರು ಕೂಲಿ ಕೆಲ್ಸಕ್ಕೆ ಹೋಯ್ತಿದ್ರು ಅವಾಗ
2: ಅಲ್ಲ ಏನೇನು ಬಳಸ್ತಾ ಇದ್ರಿ ಧಾನ್ಯ
0: ಅವಾಗ ಧಾನ್ಯ ಅಂದ್ರೆ ಹುಳ್ಳಿ ಅವರೆಕಾಳು ಹುಳ್ಳಿ ಅಲಸಂದ ಕಾಳು ಮತ್ತೆ ಈ ನವಣೆ ಭತ್ತ ಅದೆಲ್ಲ ಬೆಳೀತಿದ್ರು ಅವಾಗ
2: ಇವಾಗ ನೀವು ಉಪಯೋಗಿಸ್ತಿದ್ರು
0: ಅವಾಗ ನಾವು ಕೆಲ್ಸಕ್ಕೆ ಹೋಯ್ತಿದ್ ಅವಾಗ ತಿಂತಿದ್ವು ರೈತರು ಅಲ್ಲಿ ಕೆಲ್ಸಕ್ಕೆ ಹೋಯ್ತಿದ್ವಲ್ಲ ಅವಾಗ ನಮ್ ಕೊಡ್ತಾ ಇದ್ರು ಈ ರಾಗಿ ಒಕ್ಕಣೆ ಎಲ್ಲ ಗುಂಡು ಒಂದ್ ತಿಂಗಳಾಯ್ತಿತ್ತು ಅವಾಗ ಜಮೀನ್ ಮಾಡ್ತಿದ್ರು ಒಂದೊಂದ್ ತಿಂಗಳು ಒಕ್ಕಣ ಮಾಡ್ತಿದ್ರು ಅವಾಗ 15 ದಿನ ದೊಡ್ಡ ಮೆದೆ ಹಾಕೋರು ಒಂದೊಂದ್ ತಿಂಗಳು 20 ದಿನ ಹಂಗೆ ಮಾಡೋರು ಈಗ ಎಲ್ಲ ಮಿಷಿನ್ಗಳು ಈಗ ಅವಾಗ ಬರೀ ಗುಂಡಲ್ಲಿ ಇದು ಗುಂಡಲ್ಲಿ ಇದು ಎತ್ತು ಎತ್ಕೊಂಡು ಗುಂಡು ಹೊಡಿತಿದ್ರು ಅವಾಗ ಒಕ್ಕಣ ಮಾಡ್ತಿದ್ರು ಮತ್ತೆ ಹುಳ್ಳಿ ಕಾಳೆಲ್ಲ ಎತ್ತಿನ ಕಾಲಲ್ಲೇ ತುಳಿಸ್ತಾ ಇದ್ರು ಹುಳ್ಳಿ ಬೆಳೆಯವರು ಕೊಟ್ಟಾರ್ದಲ್ಲಿ ಹಾಕ್ಬಿಟ್ಟು ಎತ್ತಿನ ಕಾಲದಲ್ಲಿ ತುಳಿಸ್ತಾ ಇದ್ರು ಅವಾಗ ಈಗ ಎಲ್ಲ ಬದಲಾವಣೆ ಆಯ್ತು ಬದಲಾವಣೆ ಆಗಿ ಆರೋಗ್ಯ
2: ವ್ಯತ್ಯಾಸ ನಿಮ್ಮ ಕಾಲದಲ್ಲಿ ಮಕ್ಕಳನ್ನೆಲ್ಲ ಎಷ್ಟು ಕಷ್ಟ ಇರ್ತಿತ್ತು ಸಾಕೋಕೆ ಅಮ್ಮ
0: ನನ್ನ ಕಾಲದಲ್ಲಿ ಅಂದ್ರೆ ನಮ್ಮ ಕಿರಿ ಮಗಳಲ್ಲಿ ನನ್ನ ಕಷ್ಟ ಆಯ್ತು ನನ್ನ ಹಿರಿ ಮಗಳು ಅಲ್ಲಿ ಕಷ್ಟ ಇತ್ತು ನಮ್ಮ ಹಿರಿ ಕಿರಿ ಮಗಳು ಕಷ್ಟ ಇರಲಿಲ್ಲ ಅವಾಗ ರೇಷನ್ ಎಲ್ಲ ಬರ್ತಾ ಇತ್ತು ಕಿರಿ ಮಗಳು ಅಂದರೆ ಇದು ಮೈಯೆಲ್ಲ ಒಂಥರ ಇಸ್ಪು ಆಗ್ಬಿಟ್ಟಿತ್ತು ನನ್ನ ಮಗಳಿಗೆ ಗಾಯ ಮೈ ಕೈ ಎಲ್ಲ ಗಾಯ ಥರ ಅವರು ಯಾರು ಇತ್ತಿಲ್ಲ ನಮ್ಮ ಯಜಮಾನ್ರೆ ಒಂದು ಜೊತೆ ಮರ ಎಣ್ದು ಒಂದು ಪಾವ ರಾಗಿ ಅವಾಗ ಕಾಡಲ್ಲಿ ಹಚ್ಚಿ ತಗೊ ಬಂದು ರಾತ್ರಿಗೆ ಅದನ್ನೇ ಹೊರ್ದು ಕೂತ್ಕೊಂಡು ಹೊರ್ದು ಅದನ್ನೇ ನನ್ಗೆ ಮಕ್ಕಳು ನೋಡಕ್ಕೆ ಕೆಲಸ ನನಗೆ ಮಗಳು ನೋಡಕ್ಕೆ
2: ತುಂಬಾ ಕಾಡು ಕರ್ಕೊಂಡು ಹೋಗ್ತಿದ್ರೆ
0: ಇಲ್ಲ ಕಾಡ ಕರ್ಕೊ ಹೋಗ್ತಿಲ್ಲ ಅವಾಗ ನಮ್ಮ ಕಾಲದಲ್ಲಿ ಕಾಡಿಗೇನು ಕರ್ಕೋದಿಲ್ಲ ನಮ್ಮ ತಂದೆ ಕಾಲದಲ್ಲಿ ಯಾವಾಗಿದ್ರು ಅವರು ನಾವು ಹೋಗ್ತಿದ್ದೋ ನಾವಂದ್ರೆ ನಾವು ಹೋಗ್ತಿಲ್ಲ ನಮ್ಮ ತಂದೆ ಅವ್ರು ಇದ್ರು ಕಾಡಲ್ಲಿ ಆವಾಗಂದ್ರೆ ನಾವು ಹಿಂಗ್ ಬೆಳಗ್ಗೆ ಒಂದು ಊರಲ್ಲಿ ಹೀಗೆ ವಾಸ ಮಾಡ್ತೇವ ಅಂತಾನಿಲ್ಲ ಈ ವರ್ಷ ಈ ಕಾಡಲ್ಲಿದ್ರೆ ಇನ್ನೊಂದು ವರ್ಷ ಇನ್ನೊಂದು ಕಾಡು ಜಾಗ ವಲ್ಸೆ ಎಲ್ಲಿ ಚೆನ್ನಾಗಿ ಶೇಪ್ ಆಗಿರ್ತದೆ ಆ ಜಾಗದಲ್ಲಿ ಕೆತ್ಕೊಂಡ್ ಅದನ್ನ ಬಿಟ್ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗೋದು ಅಲ್ಲಿ ಕೆತ್ಕೊಂಡ್ ಬಿತ್ಕೊಂಡ್ ತಿಂದಿತ್ತು ನೆಮ್ಮದಾಗಿ ಈಗ ಇರೋದು ನಮ್ಮ ತಂದೆ ಅವ್ರಿಗೆ ಜಮೀನ್ ಕೊಟ್ರು ಕೆಂಪನಾಡಿಂದ ಜಮೀನ್ ಕೊಟ್ಟಿದ್ಮೇಲೆ ನಮ್ಮ ಚಿಕ್ಕಮ್ಮನವರು ಅವಾಗ ನಮ್ಮ ತಾಯಿ ತೀರ್ಕೊಬಿಟ್ಟಲ್ಲ ಅವರು ನಮ್ಮ ಚಿಕ್ಕಮ್ಮನ ಬೇರೆ ಕಡೆ ಇದ್ರು ಈಗ ನಮ್ಮ ತಾಯಿ ತೀರೋದ್ಮೇಲೆ ನಮ್ಮ ಚಿಕ್ಕಪ್ಪನ್ಗೆ ನಮ್ಮ ಚಿಕ್ಕಮ್ಮನೇ ಸೇರಿಸ್ಕೊಟ್ರು ಅವರೇ ನಮ್ಗೆ ಸಾಕೊಂಡಿದ್ದು ಕಾಡಲ್ಲಿ ಹಚ್ಚಿ ತಗೊಬಂದು ಅವತ್ತೇನು ಮದುವೆ ಏನಿತ್ತಿಲ್ಲ ಅವರವರೇ ಇಷ್ಟಪಟ್ಟು ಇದಾಯ್ತಿದ್ರು ಈಗ ಹಂಗೆ ಇಲ್ಲ ಅವಾಗ ಅವರವರೇ ಇಷ್ಟಪಟ್ಟು ಮದುವಾಯ್ತಿದ್ರು
2: ಈಗ ನಿಮ್ಮ ಕಾಲದಲ್ಲಿ ಮಕ್ಕಳಿಗೆ ಏನಾದ್ರು ಹುಷಾರಿರಲಿಲ್ಲ ಅಂದ್ರೆ ಆಗಿಲ್ಲ ಹಾಸ್ಪಿಟ್ಲ್ಗಳೇ ಇರಲಿಲ್ಲ ನೋಡ್ಕೋತಿದ್ರಿ
0: ಅವಾಗ ಅಂದ್ರೆ ಇಲ್ಲಿ ಬೀಸ್ನಳ್ಳಿ ಬೀಸ್ನಳ್ಳಿ ಬಸ್ ಇರಲಿಲ್ಲ ಒಂದೇ ಒಂದು ಬಸ್ ಅವಾಗ 6 ಗಂಟೆ ಬಸ್ ಹೋದ್ಮೇಲೆ ಇನ್ನು ಬಸ್ ಇಲ್ಲ ಆ ಬಸ್ನಲ್ಲಿ ಹೋಗಿ ಅವರು ಹಾಸ್ಪಿಟ್ಲಿಗೆ ಹೋಗ್ತಾರೆ ಇಲ್ಲಂದ್ರೆ ಮೊದಲು ನನ್ಗೆ ಗೊತ್ತಿರಲಿಲ್ಲ ನಮ್ಮ ಅಪ್ಪ ಅವ್ರ ತಾತನ ಕಾಲದಲ್ಲಿ ಒಳ್ಳೆಯಿಂದ ಆಸೆ ನೀರು ಹಾಯ್ಕೊಂಡು ಹೋಯ್ತಿದ್ರಂತೆ
2: ಹಾಸ್ಪಿಟ್ಲಿಗೆ
0: ನೀರು ಹಾಯ್ಕೊಂಡು ಆಸೆಗೆರೆಗೆ ಹೋಯ್ತಿದ್ದು ಹಾಸ್ಪಿಟ್ಲಿಗೆ ಅವಾಗ
2: ಔಷಧಿ ಕಾಡು ಔಷಧಿಗಳನ್ನೆಲ್ಲ ಬಳಸ್ತಿದ್ರೆ ಅವಾಗ
0: ಕಾಡು ಔಷಧಿ ನಾನು ಕಾಡು ಔಷಧಿ ನಾನು ಗೊತ್ತಿಲ್ಲ ಅದು ನನಗೆ ನನಗೆ ಅದು ಗೊತ್ತಿಲ್ಲ ಈ ಕೆಮ್ಮು ಮತ್ತೆ ಈ ನೆಗಡಿಗೆ ಅಂದ್ರೆ ಈ ಸುಂಡಕಾಯಿ ಇಷ್ಟ ಪಕ್ಕೊಳ್ಳಾಗತ್ತದಲ್ಲ ಅದನ್ನ ಹಣ್ಣನ್ನ ಹಣ್ಣಗ ಮಕ್ಕಳು ಸಣ್ಣ ಮಕ್ಕಳು ನತ್ತಿಗೆ ಹಾಕೊಂಡ್ರೆ ಹಣ್ಣು ಅದನ್ನ ಹಿಂಡಿ ಅದ್ರ ಬೀಜ ಇರ್ತದಲ್ಲ ಅದನ್ನ ಈ ನತ್ತಿಗೆ ಹಾಕ್ತಾರೆ ನೆಗಡಿ ಹೇಳ್ಕೊಳ್ತದ ಅಂತ ಅಂತಾರೆ
2: ಅದನ್ನೆಲ್ಲ ಮಾಡ್ತಿದ್ವಿ
0: ಅದೆಲ್ಲ ಮಾಡ್ತಿದ್ದ ನಾವು ಮತ್ತೆ ಈ ಕೆಂಪು ಬಂದ್ರೆ ಅದನ್ನ ಕಷಾಯ ಮಾಡೋದು ಕಷಾಯ ಅಂದ್ರೆ ಜೀರ್ಗ ಮತ್ತೆ ಇದು ಶುಂಠಿ ಉಂಡೆ ಮೆಣಸು ಅದೆಲ್ಲ ಸಸ್ಚಿ ಪುಡಿ ಮಾಡಿ ಕಾಯಿಸಿ ಒಂದಿಷ್ಟು ಡಪ್ಪ ಬೆಲ್ಲ ಹಾಕಿ ಅದನ್ನ ಕೆಮ್ಮುಗೆ ಮಾಡಿ ಕುಡಿತಾ ಇದ್ದು ನಾವು ಆವಾಗ
2: ಅಂದ್ರೆ ನಾಟಿ ಔಷಧಿ ಮನೆ ಔಷಧಿ ಕಾಡಿನ ಪದಾರ್ಥಗಳಿಗೆ ಒಪ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೀವಿ. ಈಗ ನೀವು ಹೇಳಿದ್ರಿ ನಾವು ವಿಶೇಷವಾಗಿ ಕಾಡಿನ ದೇವತೆಗಳನ್ನೇ ಪೂಜೆ ಮಾಡಿ

0: ಮಾಡ್ತೀವಿ ಅಂತ. ಈಗ್ಲೂ ಕೂಡ ಹಬ್ಬಗಳನ್ನ ಆಚರಣೆ ಮಾಡ್ತಾ
1: ಇದ್ದಾರೆ. ಉಗಾದಿ ಹಬ್ಬ ಮಾಡ್ತಾರೆ, ಕುಣಿಯಾಟ ಮಾಡ್ತಾರೆ ಎಲ್ಲ. ಅದು ಹಿಂದೆ ಕಾಲದಿಂದ ಪದ್ಧತಿ ಬಂದಿರೋದು. ಅದು ನಮ್ಮ ಹೆಂಗಸರು ಬೇರೆ ಬೇರೆ ಎಲ್ಲ ಊರಲ್ಲ ಹೆಂಗಸರೆಲ್ಲ ಕುಣಿತಾರೆ. ನಮ್ಮ ಹಳ್ಳಿಯಲ್ಲಿ ಹೆಂಗಸರು ಕುಣಿಯಂಗಿಲ್ಲ, ಬರೀ ಗಂಡಸರನ್ನೇ ಕುಣಿಬೇಕು. ಹೆಂಗಸರು ಕುಣಿಯಂಗಿಲ್ಲ, ಅದು ಹಿಂದಿನ ಕಾಲ ನಡೆದು ಬಂದಿರೋದು. ಅದು ನಮ್ಗು ಆಸೆ ಕುಣಿಬೇಕಂದ್ರೂ ಅದೆಲ್ಲ ಇರ್ಬಾರ್ದು ಅಂತಾರೆ.
0: ಅಂದ್ರೆ ಈಗ್ಲೂ ಕೂಡ ಅದಷ್ಟೇ ನಿಷ್ಠೆವಾಗಿ ಪಾಲಿಸ್ಕೊಂಡು ಬರ್ತಾರೆ.
1: ಅವಾಗ ಈ ಕುಣಿಯಾಟ ಮಾಡಾಗ ಈಗ ಊಟ ಅಡಿಗೆ ಮಾಡ್ಕೊಂಡು ಪೆಂಡೈಲೆಲ್ಲ ಹಾಕಿ ಮತ್ತೆ ಬಲ್ಪುಗಳೆಲ್ಲ ಹಾಕಿ ಚೆನ್ನಾಗಿ ಮಾಡ್ತಾರೆ. ಅವಾಗ ಏನು ಹಾಕಿ ಬರೀ ಹಂಗೇನೆ ಕುಣಿಯಾಟ ಮಾಡಿ ಸೌದೆ ತತ್ತಿದ್ರು ಕಾಡಿಂದ ಬೆಂಕಿ ಹಾಕ್ಬಿಟ್ಟು ಅದೇ ಸುತ್ತ ಕುಣಿತಾ ಇದ್ರು ಅವಾಗ. ನಮ್ಮ ಹೆಂಗಸರು ಏನಂತ ನಮ್ಮ ಪದಾರ್ಥ ಈ ಹಾಡುಗಳು ಹೇಳೋದು ಹೆಂಗಸರು ಕಲ್ತಾ ಇದ್ದು
0: ಪದಗಳು
1: ಹೇಳ್ಕೊಂಡು ಹೇಳ್ಕೊಂಡು. ಹೌದೌದೌದು.

0: ಅಮ್ಮ ಏನಾದ್ರು ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆ?
1: ನಮ್ಗೆ ಏನ್ ಸೌಲಭ್ಯ ಅಂದ್ರೆ ಏನ್ ಸೌಲಭ್ಯ ಬರ್ತದೆ? ಈಗ ಅದೇ ರೇಷನ್ ಕೊಡ್ತಾರೆ, ಮತ್ತೆ ಅಕ್ಕಿ ಕೊಡ್ತಾರೆ, ಪಿಂಚಣಿ ದುಡ್ಡು ಅದ್ ಕೊಡ್ತಾರೆ.
0: ಎಷ್ಟು ವರ್ಷದಿಂದ ಪಿಂಚಣಿ?
1: ಪಿಂಚಣಿ ಅಂದ್ರೆ ನಮ್ಮ ಯಜಮಾನ್ರು ತೀರ್ಕೊಬಿಟ್ರು, ಒಂದ್ ಏಳು ಎಂಟು ವರ್ಷದಿಂದ ಎಂಟ್ನೂರು ರೂಪಾಯಿ ಕೊಡ್ತಾರೆ ನಮ್ಗೆ, ಬರೀ ಎಂಟ್ನೂರು ರೂಪಾಯಿ. ಕೆಲವು ಜನಕ್ಕೆಲ್ಲ ಸಾವಿರದ ಇನ್ನೂರ ಆಗದೆ. ನಮ್ಗೆ
0: ಎಷ್ಟು ವರ್ಷ?
1: ಅರವತ್ತಾಗಿದೆ.
0: ಹೌದೌದು
1: ಆಗಿದೆ,
0: ಅರವತ್ತಾಗಿದೆ. ಇನ್ನು ಪಿಂಚಣಿ
1: ಬರೀ ಎಂಟ್ನೂರು ರೂಪಾಯಿ ಕೊಡ್ತಾರೆ ನನ್ಗೆ.
0: ಅದು ಮಾಡಿಸಿಲ್ಲ,
1: ಅದು ಮಾಡಿಸಿಲ್ಲ. ಈಗೀಗ ಮಾಡಿಸೋರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ. ನಾನು ಆಗ್ಲೇ ನಮ್ಮ ಯಜಮಾನ್ರು ಕೇಳ್ಕೊಬಿಟ್ಟಿದ್ದಲ್ಲ, ಅವಾಗಿನ ಮಾಡಿಸಿತ್ತಲ್ವ, ಶಂಕರ್ ಸಹಾಯ ಬಟ್ಟೆ ಬಿಟ್ಟು ಶಂಕರ್ ಸರ್ ಈಗ ಸೈಕೆ ಅಂತ ಹೇಳಿದಾರಲ್ಲ, ಅವರೇ ನಮ್ಗೆಲ್ಲ ನಮ್ಮ ಯಜಮಾನ್ರು ಸಹಾಯ ನನ್ ಪಿಂಚಣಿ ಮಾಡ್ಕೊಟ್ಟಿದ ಅವರೇ ನನ್ಗೆ. ಏನು ಒಂದು ಹತ್ತು ರೂಪಾಯಿ ನನ್ಗೆ ಏನು ಈಸ್ ಕೇಳಲಿಲ್ಲ, ನಾನು ಕೊಟ್ಟಿದ್ದಿಲ್ಲ. ಅವರೇ ನಮ್ಮ ಸ್ವಂತ ಬುದ್ಧವಾಗಿ ಅವರೇ ಎಲ್ಲ ನಮ್ಗೆ ಏನೇನು ಬೇಕು ದಾಖಲಾತಿ ಎಲ್ಲ ತಗೋಗಿ ಅವರೇ ನನ್ಗೆ ಮಾಡಿಸ್ಕೊಟ್ರು.
0: ಆಗಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನೀವು
1: ಆಗಂತೂ ಹಂಗೆ ಇತ್ತು, ಹಂಗೆ ಇದ್ರು. ಈಗ ಎಲ್ಲದ್ ಬದಲಾವಣೆ ಆಗಿದ್ವಲ್ಲ, ಎಲ್ಲ ಸರಾಗಿರ್ತೀವ್ರು.
0: ಇತ್ತೀಚಿನ ಆರೋಗ್ಯ ಸಮಸ್ಯೆಗಳು, ಆರೋಗ್ಯ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಊಟೋಪಚಾರಗಳು ನೋಡಿದಾಗ
1: ಊಟೋಪಚಾರ ಇನ್ನೇನ ನಾವು ತಿನ್ನೋದು, ಹಿಂದರ ಕಾಲ ಹೆಂಗ್ ತಿಂತು, ಆ ರುಚಿ ಈಗಿರಲ್ಲ, ಎಲ್ಲ ಗೊಬ್ಬರ ಹಾಕಿ ಮಾಡ್ತಾರೆ. ಈಗಿನ ಕಾಯಿಲೆದಲ್ಲಿ ಹಿಂಗ್ ಈಗ ತಿಂದ್ರೆ ಈ ತರ ಕಾಯಿಲೆ ಬರ್ತದೆ. ಹಂಗ ನಾವು ಇಷ್ಟೋ ಸೊಪ್ಪು ಗೆಡ್ಸ್ ತಿಂದ್ರು ಕೂಡ ನಮ್ಗೆ ಏನ್ ಕಾಯಿಲೆ ಕಸ ಬರ್ತಿದ್ವಿಲ್ಲ, ಹಂಗೆ ಇದ್ದು ನಾವು. ಕೆಲ್ಸಕ್ಕಂದ್ರೆ ಹಂಗೆ ಹೋಯ್ತಿದ್ವು. ಇಲ್ಲಿಂದ ನಾವು ಕೆಂಪನಾಡಿಂದ ಇಷ್ಟಿಷ್ಟ ಪಾತ್ರದಲ್ಲಿ ನೀರು ಹೊರ್ಕ ಹೋಯ್ತಿದ್ದವು. ಆಗ ಹಂಗ ಸತ್ತಿಗಿತ್ತು ನಮ್ಗೆ. ಹೌದು, ಈಗ ಹಂಗ ಮಾಡಕ್ ಆಗಲ್ಲ.
0: ಊಟದ ಪದ್ಧತಿನ ಈಗಲೂ ಪಾಲಿಸ್
1: ನಾವು ಪಾಲಿಸ್ತೀವಿ. ನಾವು ಒಟ್ಟಿನಲ್ಲಿ ಗೆಣಸಿಲ್ಲ ಈಗ. ಗೆಣಸಿಗೆ ಯಾರು ಹೋಗಲ್ಲ, ಹಿಂದೆ ಎಲ್ಲ ಮರ್ಕೊಬಿಟ್ರು. ಸೊಪ್ಪು ತಿಂತಾರೆ, ಮಂತ್ ಗೆಣಸಿಗೆ ಯಾರು ಕಾಡಿಗೆ ಹೋಗಲ್ಲ. ಅವ ಕಾಡಿನಿಂದ ತಗೋಬತ್ತಿದ್ದು ಕರುಳ ತಿಂತಾರೆ, ಸೊಪ್ಪು ಮತ್ತೆ ಇದು ಸೇಬು ಆಳದಲ್ಲಿ ಇರ್ತ ಸೇಬು ತಿಂತೀವಿ. ಈಗ ಸೇಬೆಲ್ಲ ತಿಂತೀವಿ, ಎಲ್ಲ ತಿಂತೇವೆ, ಎಲ್ಲ ತಿಂತಾರೆ ಈಗ.
0: ಇತ್ತೀಚಿನ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದು ಆರೋಗ್ಯ ಸಮಸ್ಯೆ ಇಲ್ವಾ?
1: ಇಲ್ಲ ಇಲ್ಲ, ಹಂಗಂತ ಏನೂ ಇಲ್ಲ. ನಮ್ಮ ಜೀವನ ನಾವೇ ಕಾಪಾಡ್ಕೊಂಡು ತಿಂಗ ಬಿ ಪಿ ಸಕ್ ಮಾಡ್ತೀನಿ ನಾನು. ನಾರ್ಮಲ್ಲಾಗಿದ್ದಮ್ಮ, ನಿಮ್ಗೇನು ಇಲ್ಲ, ನೀವು ಆ ಥರ ಕೆಲಸನೇ ಮಾಡ್ತಿದ್ದಾರೆ. ಈಗ ಬಿ ಪಿ ಶುಗರ್ ಬರೋದು ಯಾವ್ದು ಹೇಳಿ, ಏನು ಕೆಲಸ ಮಾಡ್ದಂಗೆ, ಕೂತಿದ ಜಾಗಲೇ ಕೂತಿದ್ದಂಗೆ ಎಲ್ಲ ಮಾಡಿದೆ ನಾನು. ಐದು ಗಂಟೆ ಐದುವರೆ ಅಷ್ಟು ಹೇಳ್ಬಿಡ್ತೀನಿ ನಾನು. ಎದ್ದು ಕಸ ಗುಡ್ಬಿಟ್ಟು ಪಾತ್ರೆ ಬೆಳಗ್ಗೆ ನೀರು ತೊಳೆದು ಬಟ್ಟೆ ಒಗೆದು ಅಡುಗ ಮಾಡಿ ತಿನ್ಕೊಂಡು ಕೆಲಸ ಒಂಬತ್ತುವರೆ ಕೆಲಸಕ್ಕೆ ಹೋಯ್ತಿದ್ದೆ ನಾನು. ಹಂಗಿದ್ರೆ ನಮ್ಮ ಆರೋಗ್ಯ ಕಾಪಾಡಕ್ಕೆ ಮತ್ತೆ ಒಂದೇ ತಗೋ ಕೂತಿದ್ದಂಗೆ ಕೂತ್ಕೊಂಡ್ರೆ ಮೈ ಕೈಯೆಲ್ಲ ನೋವು ಬರ್ತದೆ, ನಾರ ಆಡಲ್ಲ, ಅದೇ ನಮ್ಗೆ ದೊಡ್ಡ ಕಾಯಿಲೆ.
0: ಖಂಡಿತ
1: ಹಂಗೆ
0: ಜೀವನ,
1: ನನ್ನ ಜೀವನ ಇನ್ನು ಬೇರೆ ಅಕ್ಕಪಕ್ಕ ನನ್ನಂತ ಇಲ್ಲ, ನನ್ನ ಜೀವನ ನಾನಂತೆ. ನಾನು ಬೆಳಿಗ್ಗೆ ಎದ್ದು ಹೆಂಗ್ ಕೆಲಸ ಮಾಡ್ಬೇಕು, ಕೆಲವು ಜನ ಏನ್ ಮಾಡ್ತಾರೆ ಅಷ್ಟು ಬೆಳಿಗ್ಗೆ ಐದು ಗಂಟೆಗೆ ಒಂದ್ ಸ್ವಲ್ಪ ಓಡಾಡ್ತಾರೆ. ನಾನು ಓಡಾಡಕ್ ಹೋಗಲ್ಲ, ನನ್ನ ಕೆಲಸ ನಾನ್ ಮಾಡ್ತೇನೆ ನಾನು, ಅದೇ ನನ್ನ ಆರೋಗ್ಯ.
0: ಅಂದ್ರೆ ತಮ್ಮ ಕೆಲಸದಲ್ಲಿ ತಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೆ
1: ಯಾವ ಕಾರಣ ಏನು ನಮ್ಗೆ ನಮ್ಮ ಆರೋಗ್ಯ ಏನ್ ಕಷ್ಟನೂ ಇರಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರ್ಬೋದು. ಒಂದೇ ತೋ ಕೂತ್ಕೊಂಡ್ರೆ ಅದೇ ನಮ್ಮ ಆರೋಗ್ಯ ಇರಕ್ಕೆ ಹೇಳಿದ ಕೆಟ್ಟ ಹೋಯ್ತದೆ. ಒಂದೇ ತೋಕೊಂಡು ಈ ಬಾತು ಆ ಮಾತು ಎಲ್ಲ ನಮ್ಮ ತಲೆಗೆ ಇಳಿಸ್ಕೋಬಾರ್ದು. ನಮ್ಮ ಸಂಪುದ್ಧವಾಗಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ.
0: ಮನೇಲಿ ಹೇಗೆ ನೋಡ್ಕೋತಾರೆ ನಿಮ್ಮನ್ನ?
1: ಮನೇಲಿ ನಾನೇ ನೋಡ್ಕೊಳ್ಳೋರು, ಯಾರು ನೋಡ್ಕೊಳ್ಳೋರು?
0: ಇಷ್ಟು ವಯಸ್ಸಾದ್ರೆ ಕೆಲ್ಸಕ್ಕೆ ಹೋಗ್ತೀರಾ?
1: ನನ್ಗೆ ಜೀವನ ಮಾಡ್ಬೇಕಲ್ಲ, ಜೀವನ ಈ ಜೊತೆ ಮನೆ ಇರ್ಲಿಲ್ಲ ನನ್ಗೆ, ಮನೆಗೇನೆ ನನ್ ಕಷ್ಟ ಇರೋದು. ಮನೆ ಎಲ್ಲ ಕಿತ್ತು ಹೋಗಿದೆ, ಕವರ್ ವರ್ಷ ವರ್ಷ ಕವರ್ ತಗೊಂಡ್ಬಂದು ಹಾಕ್ಬೇಕು ನನ್ಗೆ. ಅದೇ ಒಂದು ಚಿಂತೆ ಬರ್ತದೆ, ಇಲ್ಲ ಅನ್ನೋದಿಲ್ಲ, ಮನೆಗೆ ಒಂದು ಚಿಂತೆ ಬರ್ತದೆ.

0: ಈಗ ದೊಡ್ಡ ವಿಜಯನ ಮಾಡಂಗೆ ದೊಡ್ಡ ಮನ ಕರ್ಸಂಗೆ ನನ್ನ ಬಂಡವಾಳ ಇರಲ್ಲ.
1: ಈ ಸತಿ ಒಂದು ಸೀಟ್ ತಂದು ಸಾಲ ಮಾಡ್ಕೊಂಡು ನಮ್ಮ ಸಂಘದಲ್ಲಿ ಸಾಲ ತಗೊಂಡು ಒಂದು ಸೀಟ್ ಹಾಕಿದ್ದೀನಿ ನಾನು ನಮ್ಮ ಸಾಲ ತಗೊಂಡು, ಮತ್ತೆ ಬಾತ್ರೂಮ್ ಇರಲಿಲ್ಲ, ಅದೆಲ್ಲ ಮಾಡಿದ್ದೀನಿ.
2: ಅಂದ್ರೆ ಮನೇಲಿ ಬಡತನ ಇದೆ, ಮನೆ ಬಡತನ ನೀಗಿಸೋಕೋಸ್ಕರ ಈಗಲೂ ಕೂಡ ಇಷ್ಟು ವಯಸ್ಸಿನಲ್ಲೂ ಕೂಡ ಖುಷಿ ನಡೆಸೋಕೆ ಸಾಧ್ಯ. ತುಂಬಾ ಖುಷಿ ಆಯ್ತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇಷ್ಟೊತ್ತು ನಿಮ್ಮ ಒಂದು ಆರೋಗ್ಯ ಜೀವನ ಹೇಗೆಲ್ಲ ಸಾಗ್ಬೇಕು, ಹಿಂದೆಲ್ಲ ಎಷ್ಟು ಕಷ್ಟಪಟ್ರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು, ಧನ್ಯವಾದಗಳು.
2: ಕೇಳೋಕರೆ ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವರ ಆರೋಗ್ಯ ಜೀವನ, ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಕೇಪಮ್ಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ರಿ. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನ ಧ್ವನಿ. ನಮಸ್ಕಾರ.

0: ಬೆಳಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ಗಿರಿಜನರ ಆರೋಗ್ಯಕರ ಜೀವನ ಮತ್ತು ವೃದ್ಧಾಪ್ಯ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಜಾಗನಕೋಟೆ ಹಡಿಯ ಶ್ರೀಮತಿ ಬೊಮ್ಮೀರ್ ಅವರ ಜೊತೆಗಿನ ಮುಸ್ಸಂಜೆ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರು 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 76 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುವರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಶ್ರೋತೃಗಳೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನಿಸ್ 80 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 76 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುವರ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ

0: ಕೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
2: ದೇಶದ ಯುವಜನತೆ ಭಾರತವನ್ನು ಆರೋಗ್ಯಕರ ಭಾರತವನ್ನಾಗಿ ಮಾಡಲು ಸಂಕಲ್ಪ ಕೈಗೊಂಡಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಇಂದೇ ಆಯುಷ್ಮಾನ್ ಕಾರ್ಡ್ಗಳನ್ನು

0: 70 वर्ष से अधिक उम्र के देश के हर बुजुर्ग को ಅಸ್ಪತಾಲ್ ಮುಕ್ತ ಇಲಾಜ್ ಮಿಲೇಗಾ.
1: ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನ ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ.

0: ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: माननीय प्रधानमंत्री श्री नरेंद्र मोदी जी के नेतृत्व में मिनिस्ट्री ऑफ एजुकेशन गवर्नमेंट ऑफ इंडिया का एक फ्लैगशिप इनिशिएटिव भारत इनोवेट्स 2026, जिसमें हेल्थ केयर और एआई से लेकर एग्रीकल्चर और सेमीकंडक्टर्स तक 13 सेक्टर्स के 120 स्टार्टअप्स 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे। भारत इनोवेट्स 2026, भारत में निर्मित, विश्व के लिए तैयार।
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಮಿಸ್ ಸಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ VSOE ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ VSOE ಶಾಲೆಯ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ,

ಎಂಸಿ 10 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡೂ ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಗಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರು 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 76 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುವರ ಕೇಳುತ್ತಿಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ ಚಿತ್ರಕಲಾವಿದ ಕೆ ಹೆಬ್ಬಾರ್ ಮತ್ತು ಸಾಮಾಜಿಕ ಕಾರ್ಯಕರ್ತ ಅಣ್ಣ ಆಚಾರ್ಯರವರ ಜನ್ಮದಿನಾಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಕಿಶನ್ ಬಾಬುರಾವ್ ಆಚಾರ್ಯರವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯುವುದಾದರೆ, ಇವರನ್ನ ಜನಪ್ರಿಯವಾಗಿ ಅಣ್ಣ ಆಚಾರ್ಯ ಎಂದು ಕರೆಯುವುದು ರೂಢಿಯಲ್ಲಿದೆ. ಭಾರತದ ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರ ಜಿಲ್ಲೆಯ ರಾಲೇಗನ್ ಸಿದ್ದಿ ಎಂಬ ಹಳ್ಳಿಯ ಅಭಿವೃದ್ಧಿಗಾಗಿ ನೀಡಿರುವ ಕಾಣಿಕೆಗಾಗಿ ಮತ್ತು ಅದನ್ನು ಒಂದು ಮಾದರಿ ಹಳ್ಳಿಯಾಗಿ ಗುರುತಿಸಲು ಮಾಡಿರುವ ಪ್ರಯತ್ನಕ್ಕಾಗಿ 1992 ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಗಳಿಸಿರುವ ಒಬ್ಬ ಭಾರತೀಯ ಸಾಮಾಜಿಕ ಕಾರ್ಯಕರ್ತ. ಸಾರ್ವಜನಿಕ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಡೆಗಾಗಿ ಲೋಕಪಾಲ ಕಾಯ್ದೆಯನ್ನು ಜಾರಿಗೊಳಿಸುವ ಕುರಿತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು 2011 ಏಪ್ರಿಲ್ 5 ಅವರು ಅಮರಣಾಂತ ಉಪವಾಸ ಕೈಗೊಂಡರು. ಅಭಿವೃದ್ಧಿಯು ಭ್ರಷ್ಟಾಚಾರದಿಂದ ಕುಂಠಿತಗೊಂಡಿದೆ ಎಂದು ಮನಗಂಡು ಅಣ್ಣಾರವರು 1991 ಭ್ರಷ್ಟಾಚಾರ ವಿರೋಧಿ ಜನ ಆಂದೋಲನ ಎಂಬ ಭ್ರಷ್ಟಾಚಾರದ ವಿರುದ್ಧ ಸಾರ್ವಜನಿಕ ಚಳವಳಿಯನ್ನು ಆರಂಭಿಸಿದರು. 42 ಅರಣ್ಯ ಅಧಿಕಾರಿಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದಿಂದಾಗಿ ರಾಜ್ಯ ಸರ್ಕಾರಗಳಿಗೆ ಸಲ್ಲಿಸಬೇಕಾದ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿದರು ಎಂಬುದು ತಿಳಿದು ಬಂದಿತು. ಆಚಾರ್ಯರವರು ಸರ್ಕಾರಕ್ಕೆ ಪುರಾವೆಗಳನ್ನು ಒದಗಿಸಿದರು. ಆಳುವ ಪಕ್ಷದ ಒಬ್ಬ ಮಂತ್ರಿಯು ಹಗರಣದಲ್ಲಿ ಭಾಗಿಯಾದ ಕಾರಣ ಸರ್ಕಾರವು ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ನಿರಾಕರಿಸಿತು. ಇದರಿಂದ ಮನನೊಂದ ಆಚಾರ್ಯರವರು ಪದ್ಮಶ್ರೀ ಪ್ರಶಸ್ತಿಯನ್ನು ರಾಷ್ಟ್ರಪತಿಗಳಿಗೆ ಹಿಂದಿರುಗಿಸಿದರು. ಅಂದಿನ ಪ್ರಧಾನಿ ರಾಜೀವ್ ಗಾಂಧಿರವರು ನೀಡಿದ್ದ ವೃಕ್ಷಮಿತ್ರ ಪ್ರಶಸ್ತಿಯನ್ನು ಕೂಡ ಹಿಂದಿರುಗಿಸಿದರು. ಇದೇ ವಿಷಯದ ಸಲುವಾಗಿ ಅವರು ಅಮರಣಾಂತ ಉಪವಾಸ ಕೈಗೊಂಡರು. ಕೊನೆಗೂ ನಿದ್ದೆಯಿಂದ ಎಚ್ಚೆತ್ತ ಸರ್ಕಾರ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಂಡಿತು. ಛಲ ಬಿಡದ ಆಚಾರ್ಯರವರ ಈ ಕಾರ್ಯವು ಮಹತ್ತರ ಪರಿಣಾಮ ಬೀರಿತು. 6 ಮಂತ್ರಿಗಳು ರಾಜೀನಾಮೆ ಕೊಟ್ಟರು ಮತ್ತು ವಿವಿಧ ಕಚೇರಿಗಳ 400 ಹೆಚ್ಚು ಅಧಿಕಾರಿಗಳನ್ನು ಮನೆಗೆ ಕಳಿಸಲ್ಪಟ್ಟರು. ಮಾಹಿತಿ ಹಕ್ಕು ಕಾಯ್ದೆ 2005 ಕಾರ್ಯಗತವಾದ ಮೇಲೆ ಕಾಯ್ದೆಯ ಬಗ್ಗೆ ಅರಿವು ಮೂಡಿಸಲು ಅಣ್ಣಾ ಆಚಾರ್ಯರವರು ರಾಜ್ಯದಲ್ಲಿ 12,000 ಕಿಲೋಮೀಟರ್ಗೂ ಹೆಚ್ಚು ದೂರ ಸಂಚರಿಸಿದ್ದಾರೆ. ಎರಡನೇ ಹಂತದಲ್ಲಿ ಇವರು 1,00,000 ಹೆಚ್ಚು ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಿದ್ದಾರೆ ಮತ್ತು ರಾಜ್ಯದ 24 ಜಿಲ್ಲೆಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ಆಯೋಜಿಸಿದ್ದಾರೆ. 3 ಹಂತವು 155 ತೆಹಸಿಲ್ ಜಾಗಗಳಲ್ಲಿ ಪ್ರತಿದಿನ 2-3 ಸಾರ್ವಜನಿಕ ಸಭೆಗಳನ್ನು ಕೈಗೊಂಡಿದ್ದರು. ಈ ಮಹಾ ಚಳುವಳಿಯಲ್ಲಿ ಭಿತ್ತಿಪತ್ರ ಪ್ರದರ್ಶನಗೊಂಡವು ಮತ್ತು ಕಾಯ್ದೆಗಳ ನಿಬಂಧನೆಗಳ ಪುಸ್ತಕಗಳು ಸಾಮಾನ್ಯ ದರದಲ್ಲಿ ವಿತರಿಸಲಾಯಿತು. ಇದು ಸಾಕಷ್ಟು ಜಾಗೃತಿಯನ್ನು ಉಂಟುಮಾಡಿತು ಮತ್ತು ನಾಗರಿಕ ಹಕ್ಕುಗಳ ಬಗ್ಗೆ ಜನರು ತಿಳಿದುಕೊಂಡರು. ಕೇಳುವರೆ, ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ ಕೆ ಹೆಬ್ಬಾರ್ ಅವರ ಜನ್ಮದಿನಾಚರಣೆಯ. ಒಬ್ಬ ಖ್ಯಾತ ಚಿತ್ರಕಲಾವಿದರಾಗಿದ್ದರು. ಭಾರತ ದೇಶವೇ ಅವರ ಎಲ್ಲ ಚಿತ್ರಕಲೆಗಳಲ್ಲಿ ಪ್ರಧಾನ ವಿಷಯವಾಗಿತ್ತು. ಕೆ ಹೆಬ್ಬಾರ್ ಅವರು 1911 ಭಾರತ ದೇಶದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಕಂಟಿಗೆರೆಯಲ್ಲಿ ವಾಸವಾಗಿದ್ದ ತುಳು ಭಾಷಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ತಮ್ಮ ತಂದೆಯವರು ಆಗುಮೆ

ಗೊಮ್ಮೆ ವಿಗ್ರಹಗಳನ್ನ ನಿರ್ಮಿಸುತ್ತಿದ್ದರು. ಗಮನಿಸಿದ ಬಾಲಕೃಷ್ಣ ಹೆಬ್ಬಾರ್ ಆಕಿನಿಂದಲೇ ಕಲಿಯುತ್ತ ಕಲೆಯತ್ತ ಒಲವನ್ನ ಬೆಳೆಸಿಕೊಂಡಿದ್ದರು. ಕಲಾವಿದ ಕುಟುಂಬದಲ್ಲಿ ಜನಿಸಿದ ಕೃಷ್ಣ ಆರ್ಟಿಸ್ಟ್ ನಲ್ಲಿ ಕಲೆಯ ವಿದ್ಯುತ್ ವ್ಯಾಸಂಗ ಮಾಡಿದರು. ನಂತರ ಅವರು ಪ್ಯಾರಿಸ್ನಲ್ಲಿ ಅಕಾಡೆಮಿ ಜೂಲಿಯನ್ ನ ಕಲಾ ವ್ಯಾಸಂಗ ಮಾಡಿದರು. ಹೆಬ್ಬಾರ್ ರವರ ಆರಂಭಿಕ ಕಾಲಿಕ ಕಲಾಕೃತಿಗಳನ್ನ ಕೇರಳ ಹಂತ ಎನ್ನಲಾಗಿತ್ತು. ಏಕೆಂದರೆ ಅವರ ಕಲಿಯಲ್ಲಿ ಮಲಬಾರ್ ಮತ್ತು ತುಳುನಾಡು ವಲಯಗಳ ನಿರಂತರ ಶ್ರೇಣಿಯನ್ನು ಆಗಾಗ್ಗೆ ವಿವರಿಸಲಾಗುತ್ತಿತ್ತು. ಆನಂತರ ಅವರು ತಮ್ಮ ಕಲಿಯಲ್ಲಿ ಇತರೆ ವಿಷಯಗಳೊಂದಿಗೆ ಪ್ರಯೋಗ ನಡೆಸಿದರು. ಅವರ ಕಲಾಕೃತಿಗಳು ಗಾಗ್ವಿನ್ ಮತ್ತು ಅಮೃತಶರ ಗಿಲ್ ಕೃತಿಗಳಿಂದ ಪ್ರೇರಿತವಾಗಿದ್ದವು. ಆಗ ಲಂಡನ್ ಮತ್ತು ಬ್ರುಸೆಲ್ನಲ್ಲಿ ನಡೆದ ಆರ್ಟ್ನ ನೌನ್ ಇಂಡಿಯಾ ಕಲಾ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾದ ತಮ್ಮ ಚಿತ್ರಕಲೆಗಳ ಮೂಲಕ ಅಂತಾರಾಷ್ಟ್ರೀಯ ಅಭಿಮಾನಿಗಳನ್ನು ಗಳಿಸಿಕೊಂಡಲಾಯಿತು. ಇಂದು ಹೆಬ್ಬಾರ್ ಅವರ ಕಲಾಕೃತಿಗಳನ್ನು ಭಾರತೀಯ ಕಲಾ ಇತಿಹಾಸದಲ್ಲಿ ಬಹಳಷ್ಟು ಪ್ರಭಾವಿ ಎಂದು ಪರಿಗಣಿಸಲಾಗಿದೆ. ಮುಂಬೈ ನಗರದಲ್ಲಿ ಸ್ಥಾಪಿಸಲ್ಪಟ್ಟಿರುವ ವಿಶ್ವವಿಖ್ಯಾತ ಕಲಾ ಪ್ರದರ್ಶನ ಕೇಂದ್ರ ಕಲ್ಪನೆಯನ್ನು ಕನ್ನಡದ ಕಲಾವಿದ ಕೆ ಹೆಬ್ಬಾರ್ ಹಾಗೂ ಪ್ರಖ್ಯಾತ ವಿಜ್ಞಾನಿ ಮತ್ತು ಕಲಾವಿದ ಡಾಕ್ಟರ್ ಯೋಮಿ ಭಾಬಾರವರ ಪ್ರಯತ್ನದಿಂದಾಗಿ ಸಾಧ್ಯವಾಯಿತು. ಸರ್ ಕಾವಸ್ಜಿ ಜಹಾಂಗೀರ್ ತನ್ನ ಕಾಲ ನಿಲಯಕ್ಕೆ ಆರ್ಥಿಕ ನೆರವನ್ನ ಕೊಡಲು ವಾಗ್ದಾನ ಮಾಡಿದರು. ಹೀಗಾಗಿ 1952 ಜಹಾಂಗೀರ್ ಆರ್ಟ್ ಗ್ಯಾಲರಿ ಮುಂಬೈನ ಕೋಟೆ ಪ್ರದೇಶದಲ್ಲಿ ರೂಪುಗೊಂಡಿತು. ಕಾಲಾಫೋರ್ಟ್ ಜಿಲ್ಲೆಯಲ್ಲಿ ಸ್ಥಾಪಿತವಾಗಿರುವ ಪ್ರತಿಷ್ಠಿತ ಮಹಾ ಪ್ರದರ್ಶನ ತಾಣದಲ್ಲಿ ತಮ್ಮ ಕಲೆಯ ಪರಿಚಯ ಮಾಡಲಾಯಿತು. ತಮ್ಮ ಜೀವನದ ಉದ್ದಕ್ಕೂ ಹೆಬ್ಬಾರ್ ಹಲವು ಪ್ರಶಸ್ತಿಗಳನ್ನ ಗಳಿಸಿದ್ದಾರೆ. ಇದರಲ್ಲಿ ಭಾರತದ ಪ್ರಶಸ್ತಿಗಳ ಕ್ರಮವಾಗಿ ಮಾರ್ಪಟ್ಟಿದೆ. ಉದಾಹರಣೆಗೆ ಪದ್ಮಶ್ರೀ, ಪದ್ಮಭೂಷಣ, ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್, ದಿ ಮುಂಬೈ ಆರ್ಟ್ಸ್ ಸೊಸೈಟಿ ಪ್ರಶಸ್ತಿ, ಮುಂಬೈ ಸ್ಟೇಟ್ ಪ್ರಶಸ್ತಿ, ಲಲಿತಾಕಲಾ ಅಕಾಡೆಮಿ ಪ್ರಶಸ್ತಿ, ವರ್ಣಶಿಲ್ಪ ಕೆ ವೆಂಕಟಪ್ಪ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಡಾಕ್ಟರೇಟ್ ಇವರಿಗೆ ದೊರಕಿದೆ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 80 ರೂಪಾಯಿ, ಪೆನ್ಸಿಲ್ ಬೀನ್ಸ್ 80 ರೂಪಾಯಿ, ಮೆಣಸಿನಕಾಯಿ 23 ರೂಪಾಯಿ, ಸೌತೆಕಾಯಿ 20 ರೂಪಾಯಿ, ಎಂಸಿ 10 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 30 ರೂಪಾಯಿ, ಕುಂಬಳಕಾಯಿ 9 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 18 ರೂಪಾಯಿ, ತೊಂಡೆಕಾಯಿ 26 ರೂಪಾಯಿ, ಆಕಲಕಾಯಿ 18 ರೂಪಾಯಿ, ಕಾಲಿಫ್ಲವರ್ 16 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 76 ರೂಪಾಯಿ, ಸೋರೆಕಾಯಿ 7 ರೂಪಾಯಿ, ಬದನೆಕಾಯಿ 30 ರೂಪಾಯಿ, ಕೋಸು 29 ರೂಪಾಯಿ, ಸೀಮೆ ಬದನೆಕಾಯಿ 30 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 60 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 32 ರೂಪಾಯಿ. ಕೇಳುಗರ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 45 ಕುರಿತು SVOM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮೇಲಿಂದ ನಕ್ಷತ್ರ,
1: ಮೇಲಿಂದ ನಕ್ಷತ್ರ,
0: ಜಯ ಘೋಷ ಸುತ್ತಲಿಂ,
1: ಜಯ ಘೋಷ ಸುತ್ತಲಿಂ,
0: ಭೂಲೋಕದರಚು,
1: ಭೂಲೋಕದರಚು,
0: ಕೆಳಗಿಂ ಮೂಳೆಯಳುವು,
1: ಕೆಳಗಿಂ ಮೂಳೆಯಳವು,
0: ಕೇಳಬರುತೀ ಮೂರು, ಕೂಗೆನ್ನ ಹೃದಯದಲ್ಲಿ,
1: ಕೂಗೆನ್ನ ಹೃದಯದಲ್ಲಿ,
0: ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ,
1: ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ.
0: ಸೊ ಅನುಭವಗಳನ್ನು ನಾವು ಹೇಗೆ ಪಡ್ಕೋತೀವಿ ಅನ್ನೋದರ ಪ್ರಾರಂಭಿಕ ವಿಚಾರಗಳನ್ನು ನಾವು ನೋಡೋಣ. ಇಲ್ಲಿ ಮೂರು ಸ್ತರಗಳ ಅನುಭವವನ್ನು ಡಿ ವಿ ಜಿ ಅವರು ಹೇಳ್ತಾರೆ. ಇನ್ಪುಟ್ಸ್, ನಮಗೆ ಅನುಭವಗಳು ಅಥವಾ ವಿಚಾರಗಳು ಎಲ್ಲಿಂದ ಒಳಗೆ ಬರ್ತಾ ಇವೆ ಅಂತ. ಮೇಲಿಂದ ನಕ್ಷತ್ರ ಜಯ ಘೋಷ, ಮೇಲ್ಗಡೆಯಿಂದ ಏನೋ ಒಂದು ಬರ್ತಾ ಇದೆ. ಸುತ್ತಲೂ ಭೂಲೋಕದ ಅರಚು, ನನ್ನ ಸುತ್ತಲೂ ಮೇಲಿಂದ ಒಂದು, ನನ್ನ ಮಟ್ಟದಲ್ಲಿ ಭೂಲೋಕದಲ್ಲಿ ಒಂದಷ್ಟು, ಕೆಳಗಿಂ ಮೂಳೆಯಳುವು, ಕೆಳಗಿಂದ ಕೆಲವು ಬರ್ತಾ ಇದೆ. ಸೊ ಮೇಲಿಂದ ಕೆಲವು ಇನ್ಪುಟ್ಸ್ ಬರ್ತಾ ಇದೆ, ನನ್ನ ಮಟ್ಟದಲ್ಲೇ ಕೆಲವು ಇನ್ಪುಟ್ಸ್ ಬರ್ತಾ ಇದೆ, ಕೆಳಗಿನಿಂದ ಕೆಲವು ಇನ್ಪುಟ್ಸ್ ಬರ್ತಾ ಇದೆ. ಈ ಮೂರೂ ನನ್ನ ಮನಸ್ಸಿನಲ್ಲಿ ಗಲಾಟೆ ಮಾಡ್ತಾ ಇವೆ. ನಾನು ಜೋರಾಗಿದ್ದೀನಿ, ನಾನು ಜೋರಾಗಿದ್ದೀನಿ, ಎಲ್ಲ ಕಿವಿಯಲ್ಲಿ, ನನ್ನ ಮನಸ್ಸಿನ ಕಿವಿಯಲ್ಲಿ ಅದು ಒಂದು ರೀತಿಯಲ್ಲಿ ಘೋಷ ಶಬ್ದವನ್ನು ಉಂಟು ಮಾಡ್ತಾ ಇವೆ. ಸಂತೆ, ಸಂತೆಯಲ್ಲಿ ನಾವು ನೋಡ್ತೀವಿ ಎಲ್ಲ ಥರದ ತರಕಾರಿ ಎಲ್ಲರೂ ಮಾರ್ತಾ ಇರ್ತಾರೆ. ತರಕಾರಿ ಅಲ್ಲದೆ ಅಲ್ಯಾರೋ ಹಣ್ಣು, ಇಲ್ಯಾರೋ ಹೂವು, ಇನ್ಯಾರೋ ಅಲ್ಲಿ ಸಿಹಿ ತಿಂಡಿ ಮಾಡ್ತಿರ್ತಾರೆ. ಎಲ್ರಿಗೂ ನಮ್ಮ ಅಂಗಡಿಗೆ ಬರಲಿ ಎಲ್ಲರೂ ಅಂತಲೇ ಇರುತ್ತೆ. ಸೊ ಎಲ್ಲರೂ ಅವ್ರವ್ರ ಅಂಗಡಿಗಳ ಬಗ್ಗೆ ಅವ್ರು ಹೇಳ್ಕೊತಾ ಇರ್ತಾರೆ. ತರಕಾರಿ ಇಲ್ಲಿ ಚೆನ್ನಾಗಿದೆ, ನನ್ನ ಹತ್ರ ತೊಗೊಳ್ಳಿ, ಹಣ್ಣು ಇಲ್ಲಿಗೆ ಬನ್ನಿ, ನಾನು ಹೊಸ ಹಣ್ಣು ತೊಗೊಂಬಂದಿದ್ದೀನಿ, ಫ್ರೆಶ್ ಹಣ್ಣು ತೊಗೊಂಡು ಏನೇನೋ ಹೇಳ್ಕೊತಾ ಇರ್ತಾರೆ. ಅಂಥ ಸಂತೆಗೆ ಒಬ್ಬ ಹೋಗಿ ಆಚೆ ಈಚೆ ನೋಡಿದಾಗ ಅವನಿಗೆ ಯಾವುದು, ಯಾರ ಮಾತನ್ನು ಕೇಳೋಣ, ಯಾವ ಅಂಗಡಿಗೆ ಹೋಗೋಣ ಅಂತ ಗೊತ್ತಾಗೋದಿಲ್ಲ. ಯಾಕೆ, ಅವನ ಮನಸ್ಸಿನೊಳಗಡೆ ಇನ್ಪುಟ್ಸ್ ಎಲ್ಲ ಕಡೆಯಿಂದ ಬರ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲೂ ಕೂಡ ಅನೇಕ ವಿಚಾರಗಳು ನುಗ್ಗಿ ದಾಂಧಲೆ ಎಬ್ಬಿಸ್ತಾ ಇರ್ತವೆ. ಆ ದಾಂಧಲೆಯಿಂದಲೇ ನಮಗೆ ಅನುಭವಗಳನ್ನು ಸರಿಯಾಗಿ ಸವಿಯೋದಕ್ಕಾಗಲ್ಲ, ವಸ್ತುಗಳನ್ನು ತಿಳಿಯಾದ ಮನಸ್ಸಿನಿಂದ ನೋಡೋದಕ್ಕಾಗಲ್ಲ. ಸೊ ಹಾಗೆ ಈಗ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾ ಇರುವಂಥ ಮೂರು ಹಂತಗಳೇನಿವೆಯೋ ಅದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ಬೋದು. ಒಂದು, ನಾವು ಯಾವಾಗಲೂ ದೇವರೆಲ್ಲಿದ್ದಾನಪ್ಪ ಅಂದರೆ ಮೇಲಿದ್ದಾನೆ ಅಂತೀವಿ. ಸ್ವರ್ಗಲೋಕ ಎಲ್ಲಿದೆ, ಮೇಲಿದೆ. ಆ್ಯಂಡ್ ದೇವರಿಗೆ ಯಾವಾಗಲೂ ನಾವು ಒಳ್ಳೆಯದನ್ನು ಬೆರೆಸ್ತೀವಿ, ಹೊಂದಿಸ್ತೀವಿ. ಸೊ ಹಾಗಾಗಿ ಮೇಲಿಂದ ಬರ್ತಾ ಇರೋವಂಥ, ನಕ್ಷತ್ರದಿಂದ ಆಚೆಯಿಂದ ಬರ್ತಾ ಇರುವಂಥ ಘೋಷಗಳು ನಮಗೆ ಕೆಲವು ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇವೆ, ದೈವೀ ಅಂಶಗಳನ್ನು ತಿಳಿಸ್ಕೊಡ್ತಾ ಇವೆ. ಭೂಲೋಕದಲ್ಲಿ ನಮ್ಮ ಸುತ್ತಮುತ್ತ ಅನೇಕ ನಮ್ಮ ರೀತಿಯ ಜನ ಇದ್ದಾರೆ, ಬೇರೆ ಬೇರೆ ರೀತಿಯ ಜೀವಿಗಳಿವೆ. ಅವುಗಳಿಂದ ನಮಗೆ ಕೆಲವು ಮಾಹಿತಿ, ಕೆಲವು ವಿಚಾರಗಳು ಗೊತ್ತಾಗ್ತಾ ಇವೆ. ಅವು ಮಾನುಷಿ ಶಕ್ತಿಗಳು, ಮಾನುಷಿ ವಿಚಾರಗಳು, ನಮ್ಮಂತೆ ಇರೋವಂಥವು. ಇನ್ನು ದೇವರಾಯಿತು, ಅದನ್ನು ಬಿಟ್ಟು ದಾನವರು. ದಾನವರಿಗೆ ನಾವು ಯಾವಾಗಲೂ ನಕಾರಾತ್ಮಕವಾದಂಥ ವಿಚಾರಗಳಿಗೆ ಹೊಂದಿಸ್ತೀವಿ. ಮತ್ತು ಪಾತಾಳೆಯಲ್ಲಿ ಕೆಳಗಡೆ ಇದೆ. ಸೊ ಮೇಲಿಂದ ದೇವರ ಒಳ್ಳೆಯ ವಿಚಾರಗಳು, ನಮ್ಮ ಹಂತದಲ್ಲೇ ಭೂಲೋಕದಲ್ಲಿರುವ ಮಾನುಷಿ ವಿಚಾರಗಳು, ಕೆಳಗನಿಂದ ಬರ್ತಾ ಇರುವಂಥ ದಾನವೀ ಪ್ರಕೃತಿಯ ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಆಘಾತಗಳನ್ನು ಉಂಟು ಮಾಡ್ತಾ ಇರ್ತವೆ. ಬರೀ ದೇವರದೇ ಬರ್ತಾ ಇತ್ತು ಅಂದರೆ ಅದೊಂಥರ, ಹಂಗಾಗಲ್ಲ, ಒಳ್ಳೆಯದನ್ನೇ ನಾವು ಬಯಸ್ತೀವಿ, ಒಳ್ಳೆಯದನ್ನೇ ಮಾಡ್ತೀವಿ ಅಂತ ಆಗ್ತಿತ್ತು. ಆದರೆ ಈಗ ಎಲ್ಲ ಕಲಿಸ್ ಮೇಲೋಗ್ರ, ಎಲ್ಲವೂ ಸೇರ್ಕೊಳ್ತಾ ಇದೆ, ಒಳ್ಳೆಯದು ಕೆಟ್ಟದ್ದು ಮತ್ತೊಂದು ಮತ್ತೊಂದು ಸಾಧಾರಣದ್ದು ಎಲ್ಲವೂ ಸೇರ್ಕೊಳ್ತಾ ಇದೆ. ಅದರಿಂದಾಗಿ ನನ್ನ ಮನಸ್ಸಿನಲ್ಲಿ ಅನೇಕ ರೀತಿಯ ಗೊಂದಲಗಳು ಉಂಟಾಗ್ತಾ ಇವೆ. ಅದೇ ರೀತಿಯಲ್ಲಿ ಇನ್ನೊಂದು ಅಂಶವನ್ನು ನಾವು ವಿಶ್ಲೇಷಣೆಗೆ ತಗೋಬೋದು. ಮೇಲಿಂದ ಬರುವಂಥದ್ದು ಅಂತ ಏನಿದೆಯೋ ಅದನ್ನು ನಾವು ಕಾಲಕ್ಕೆ ನಾವು ಸಮೀಚೀನ ಮಾಡಿದರೆ, ಕಾಲಕ್ಕೆ ನಾವು ಹೋಲಿಸ್ಕೊಂಡ್ರೆ, ಮೇಲಿಂದ ಬರ್ತಾ ಇರುವಂಥದ್ದು ನಮಗಿನ್ನೂ ಬಂದಿಲ್ಲ,

ಅದು ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ನಮಗೇನಾಗಬಹುದು ಅನ್ನೋದ್ರ ಬಗ್ಗೆ ನಮಗೆ ಆತಂಕ ಇರುತ್ತೆ. ಹಾಗೆ ಕೆಲವು ಸರ್ತಿ ಬಹಳ ಉತ್ಸಾಹನೂ ಇರುತ್ತೆ, ಭಯ ಇರುತ್ತೆ, ಆಸೆ ನಿರಾಸೆ ಏನೇನೋ ಇರುತ್ತೆ. ಅದರ ಒಂದು ವಿಚಾರಗಳು ನನ್ನ ಮನಸ್ಸಿನಲ್ಲಿ ಈಗ ತುಂಬಿದೆ. ಕೆಳಗೆ ಈಗಾಗಲೇ ನಾನು ದಾಟಿ ಬಂದಂಥ ಅಂಶಗಳೇನಿದೆಯೋ ಆ ಹಿನ್ನೆಲೆ ನನ್ನ ಮನಸ್ಸಿನಲ್ಲಿ ಈಗಾಗಲೇ ತುಂಬಿದೆ. ನಾನು ಅನುಭವಿಸಿದಂಥ ನೋವಿರ್ಬೋದು,

0: ಏರ್ಸುತ್ತೆ, ಕೆಲವು ಸರ್ತಿ ಇಳಿಸುತ್ತೆ. ಸೊ ಹೀಗೆ ನಮ್ಮ ಒಂದು ಮನಸ್ಸಿನ ಸ್ಥಿತಿ ಬೇರೆ ಬೇರೆ ರೀತಿಯ ಇನ್ಪುಟ್ಸಿಂದಾಗಿ ಏರ್ಪೇರುಗಳಿಗೆ ಒಳಗಾಗ್ತಾ ಇರುತ್ತೆ. ಅದು ನಮ್ಮ ಅನುಭವವನ್ನು ಸರಿಯಾದ ರೀತಿಯಲ್ಲಿ ನೋಡ್ತೀವಾ ಇಲ್ವಾ ಅನ್ನೋದನ್ನು ನಿರ್ಧರಿಸುತ್ತೆ. ಸೊ ಈ ಸಂತೆಯಲ್ಲೂ ಕೂಡ ನಾನು ತಿಳಿ ಮನಸ್ಸಿನಿಂದ ಇರಬೇಕು ಅಂತಂದರೆ, ಆಗ ದೈವಿ ಮಾನುಷಿ ಮತ್ತು ಆಸುರಿ ವೃತ್ತಿಗಳನ್ನು ನಾನು ನಿಯಂತ್ರಣದಲ್ಲಿ ಸರಿಯಾದ ಸಮತೋಲನದಲ್ಲಿ ಇಟ್ಕೋಬೇಕು. ಭೂತ ಭವಿಷ್ಯತ್ ಕಾಲಗಳ ಚಿಂತೆಯನ್ನು ವರ್ತಮಾನ ಕಾಲ ನುಂಗಾಕದೇ ಇರೋ ರೀತಿಯಲ್ಲಿ ನಾನು ನೋಡ್ಕೋಬೇಕು. ಹಾಗೆ ಇದು ಒಂದು ರೀತಿಯ ವಿಕಸನವನ್ನು ಕೂಡ ತೋರಿಸುತ್ತೆ ಅಂತ ನಾವು ಅನ್ಕೋಬೋದು. ಮಂಗನಾಗಿದ್ದು ಮಾನವನಾಗಿರುವಂಥ ವಿಕಾಸ ನಾವೀಗ ನೋಡಿದ್ದೀವಿ. ಸಣ್ಣ ಅಮೀಬಾ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಏನು ಹೇಳ್ತೀವೋ, ಆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಇಂದ ಪ್ರಾರಂಭವಾಗಿ ಮೇಲಕ್ಕೆ ಬರ್ತಾ ಬರ್ತಾ ಒಂದು ರೀತಿಯಲ್ಲಿ ವಿಕಾಸ ಹೊಂದುತ್ತಾ ಹೊಂದುತ್ತಾ ಮಾನವ ಇಲ್ಲಿಗೆ ಬಂದಿದ್ದಾನೆ. ಸೊ ಪಾತಾಳದಲ್ಲಿದ್ದಂಥ ಒಂದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಬೆಳೀತಾ ಬೆಳೀತಾ ಇವಾಗ ಮನುಷ್ಯ ಲೋಕದಲ್ಲಿ ನಮ್ಮ ಸುತ್ತಮುತ್ತೂರು ಇರೋ ರೀತಿಯ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಬೆಳೀಬಹುದು, ಇನ್ನೂ ಇವಾಲ್ವ್ ಆಗಬಹುದು, ಇನ್ನಷ್ಟು ವಿಕಾಸ ಆಗಬಹುದು ಅನ್ನುವಂಥದ್ದು ನಕ್ಷತ್ರದಿಂದ ಆಚೆಯ ಧ್ವನಿ ನಮಗೆ ಬಹುಶಃ ಕರೆ ಕೊಡ್ತಾ ಇದೆ. ಸೊ ಹಾಗೆ ಈ ಎಲ್ಲವೂ ಮೇಳೈಸ್ತಾ ಇರುವಂತಹ ಈ ಸಂತೆಯ ಗಲಾಟೆಯಲ್ಲಿ ನಾವು ನಮ್ಮ ಮನಸ್ಸಿನ ಒಂದು ಸಮಸ್ಥಿತಿಯನ್ನು ಕಾಪಾಡಿಕೊಂಡು ಮುಂದಕ್ಕೆ ಹೋದಾಗ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಆ ಗೋಚರವಾದಂಥ ವಸ್ತುಗಳ ಅನುಭವ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 45 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೌಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು 15 ಜೂನ್ ತಾರೀಕಿನ ಸೋಮವಾರ. ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಜೋಳಕ್ಕೆ ಬೂಜು ಬಿಳಿ ರೋಗ ಬಾಧೆ, ಮೌಲ್ಯಾಧಾರಿತ ಶಿಕ್ಷಣ ಪಡೆಯಿರಿ. ಇನ್ನು ಖಾಲಿ ಹುದ್ದೆ ಭರ್ತಿ ಪರ್ವ, ಅಮೆರಿಕ ಬದ್ಧತೆ ಪ್ರಶ್ನಿಸಿದ ಇರಾನ್, ಸೆಸ್ಕಾಂ ಉದ್ಯೋಗ ಕಳೆದುಕೊಳ್ಳುವ ಭೀತಿ, ಶಾಲಾ ಮಕ್ಕಳಿಗೆ ವಿತರಣೆಯಾಗದ ಶೂ, ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ, ವಿಕಸಿತ ಭಾರತಕ್ಕಾಗಿ ಸಂಕಲ್ಪ, 18,000 ಮಂದಿಗೆ ಹೃದಯ ಜ್ಯೋತಿ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಜೋರು ಮಳೆ, ಕರ್ನಾಟಕಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆ ನಿರ್ಮಲಾ, ಹಡಗಿನ ಎಂಜಿನ್ ವೈಫಲ್ಯ 11 ಭಾರತೀಯರ ರಕ್ಷಣೆ, G7 ಶೃಂಗಸಭೆ ವಿರೋಧಿಸಿ ಜಿನೆವಾದಲ್ಲಿ ಬೃಹತ್ ಪ್ರತಿಭಟನೆ, ಡ್ರಾ ಪಂದ್ಯದಲ್ಲಿ ಬ್ರೆಜಿಲ್ ಮೆರಾಕೋ, ಆಸ್ಟ್ರೇಲಿಯಾಗೆ ಮಣಿತ ಟರ್ಕಿ, ಸ್ಮೃತಿ ಬ್ಯಾಟಿಂಗ್ ಸೊಬಗು ದೀಪ್ತಿ ಸ್ಪಿನ್ ಬೆರಗೋ, ಹೈಟಿ ವಿರುದ್ಧ ಗೆದ್ದ ಸ್ಕಾಟ್ಲ್ಯಾಂಡ್, ದಾಖಲೆಯ ಬೆಳ್ಳಿ ಗೆದ್ದ ಪಾರುಲ್ ಚೌಧರಿ, ಫಿರ್ದೋಸ್ ಬ್ಯಾಟಿಂಗ್ ಬಾಂಗ್ಲಾ ಗೆಲುವು, ಕರುಣ್ಗೆ ಕೋಸ್ಟರ್ಸ್ ಕಿಂಗ್ ನಾಯಕತ್ವ, ಕಿವಿಸ್ಗೆ ವಿಂಡೀಸ್ ಆಘಾತ, ರಾಜ್ಯ ಮಟ್ಟದ ಡಾಸ್ ಬಾಲ್ ಮೈಸೂರು ಬಾಲಕರಿಗೆ ಪ್ರಶಸ್ತಿ, ಅರ್ಚರಿ ಧೀರಜ್ ಚಿನ್ನ ಡಬಲ್. ಪ್ರಮುಖಾಂಶಗಳ ವಿವರಣೆ. ಜೋಳಕ್ಕೆ ಬೂಜು ಬಿಳಿ ರೋಗ ಬಾಧೆ, ಹಂಪಪುರ ಹೋಬಳಿ ಸೇರಿದಂತೆ HD Kote ತಾಲೂಕಿನಾದ್ಯಂತ 1,000+ ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಮುಸುಕಿನ ಜೋಳ ಬೆಳೆಗೆ ಬೂಜು ರೋಗ ಹಾಗೂ ಬಿಳಿ ಸುಣ್ಣ ರೋಗ ವ್ಯಾಪಕವಾಗಿ ಕಾಣಿಸಿಕೊಂಡಿದ್ದು ಸಾಲ ಮಾಡಿ ಬಿತ್ತನೆ ಮಾಡಿರುವ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹಲವು ಕಡೆಗಳಲ್ಲಿ ಬೆಳೆ

ಸಂಪೂರ್ಣ ಹಾಳಾಗುವ ಹಂತ ತಲುಪಿದ್ದು ರೈತರಿಗೆ ದಿಕ್ಕು ದೋಚದಂತಾಗಿದೆ. ಮೌಲ್ಯಾಧಾರಿತ ಶಿಕ್ಷಣ ಪಡೆಯಿರಿ. ಹೆಚ್ಡಿ ಕೋಟೆ ಸೆಂಟ್ ಜೋಸೆಫ್ ಮತ್ತು ಸೆಂಟ್ ಮೇರಿಸ್ ವಿದ್ಯಾಸಂಸ್ಥೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಹೂವು ನೀಡಿ ಸಂಸ್ಥೆಯ ಸಂಸ್ಥಾಪಕ ಫಾದರ್ ಬರ್ನಾರ್ಡ್ ಬಾರ್ನಿಸ್ ಸ್ವಾಗತಿಸಿದರು. ಇನ್ನು ಖಾಲಿ ಹುದ್ದೆ ಭರ್ತಿ ಪರ್ವ. ಬೆಂಗಳೂರು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ವೇಳಾಪಟ್ಟಿ ಸಿದ್ಧಪಡಿಸಿಕೊಂಡು ನೇಮಕಾತಿ ಪ್ರಕ್ರಿಯೆ ಆರಂಭಿಸಲು ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿರ್ಧರಿಸಿದೆ. ಆ ಮೂಲಕ ಮುಂದಿನ ದಿನಗಳಲ್ಲಿ ಖಾಲಿ ಹುದ್ದೆ ಭರ್ತಿ ಪರ್ವವೇ ಆರಂಭವಾಗಲಿದೆ. ಆರ್ಥಿಕ ಇಲಾಖೆಯ ಅನುಮೋದನೆ ನೀಡಿರುವ ಹುದ್ದೆಗಳ ನೇಮಕಾತಿಗೆ ವೇಳಾಪಟ್ಟಿಯಂತೆ ಅಧಿಸೂಚನೆ ಹೊರಡಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಫಲಿತಾಂಶ ಪ್ರಕಟಿಸಬೇಕು ಎಂದು ಕೆಪಿಎಸ್ಸಿ ಮತ್ತು ಕೆಇಇಗೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೂಚನೆ ನೀಡಿದ್ದಾರೆ. ಈ ಕುರಿತಂತೆ ಜೂನ್ 6ರಂದು ಸಭೆ ನಡೆದಿತ್ತು. ಎಸ್ಕಾಂ ಉದ್ಯೋಗ ಕಳೆದುಕೊಳ್ಳುವ ಭೀತಿ. ಬೆಂಗಳೂರು ರಾಜ್ಯದಲ್ಲಿ ವಿದ್ಯುತ್ ವಿತರಣೆಯನ್ನು ಖಾಸಗೀಕರಣಗೊಳಿಸಿದರೆ ಎಸ್ಕಾಂಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 50,000ಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿಯ ಸೇವೆ ಭದ್ರತೆ ಪಿಂಚಣಿಗೆ ತೊಂದರೆಯಾಗಲಿದೆ ಎಂದು, ಅಲ್ಲದೆ ಖಾಲಿ ಇರುವ ಹುದ್ದೆಗಳಿಗೂ ರದ್ದಾಗಲಿದ್ದು ಯುವಕರಿಗೆ ಸರ್ಕಾರಿ ಉದ್ಯೋಗಾವಕಾಶ ಇಲ್ಲದಂತಾಗಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಅಮೆರಿಕ ಬದ್ಧತೆ ಪ್ರಶ್ನಿಸಿದ ಇರಾನ್. ಟೆಹರಾನ್ ಲೆಬಾನಾನ್ನ ದಕ್ಷಿಣಕ್ಕಿರುವ ಪ್ರದೇಶಗಳ ಮೇಲೆ ಇಸ್ರೇಲ್ ಪಡೆಗಳು ಭಾನುವಾರ ದಾಳಿ ನಡೆಸಿವೆ. ಇರಾನ್ ಬೆಂಬಲಿತ ಸಂಘಟನೆಗಳಿಗೆ ಸೇರಿದಂತೆ ಸ್ಥಳಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ಹೇಳಿದೆ. ಮುಂದುವರಿದ ಕಾಡಾನೀಸರಿ ಕಾರ್ಯಾಚರಣೆ. ಕೋಣಿಕೊಪ್ಪ ಕೋಣನಕಟ್ಟೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆನೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಕಾಫಿ ತೋಟದಲ್ಲಿ ಬೀಡು ಬಿಟ್ಟು ಜನರ ಮೇಲೆ ದಾಳಿ ಮಾಡಿರುವ ಆನೆಯನ್ನು ಸೆರೆ ಹಿಡಿಯಲು ಹಾಗೂ ಇತರೆ ಕಾಡಾನೆಗಳನ್ನು ಕಾಡುಗಟ್ಟುವ ಅರಣ್ಯ ಇಲಾಖೆಯ ಕಾರ್ಯಾಚರಣೆಯ 10 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿದೆ. ಆರ್ಆರ್ಟಿ ತಂಡದ ಸದಸ್ಯರೊಂದಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕೋಣನಕಟ್ಟೆ ಸುತ್ತಮುತ್ತಲಿನ ಹಾಗೂ ಅರಣ್ಯದಂಚಿನ ಕಾಫಿ ತೋಟದ ಒಳಗೆ ನುಸುಳುವ ಕಾಡಾನೆಗಳ ಬಗ್ಗೆ ಎಚ್ಚರ ವಹಿಸಲಿದೆ. ಮಾದಪ್ಪನಿಗೆ ಎಣ್ಣೆ ಮಜ್ಜಿನ ಸೇವೆ. ಮಹದೇಶ್ವರ ಬೆಟ್ಟ ಮಲೆ ಮಹದೇಶ್ವರನ ಸನ್ನಿಧಿಯಲ್ಲಿ ಭಾನುವಾರ ಅಮಾವಾಸ್ಯೆ ಪೂಜೆ ವಿಶೇಷ ಅಂಗವಾಗಿ ಮಾದಪ್ಪನಿಗೆ ವಿಶೇಷ ಪೂಜೆ ಹಾಗೂ ಎಣ್ಣೆ ಮಜ್ಜಿನ ಸೇವೆ ನಡೆಯಿತು. ನಾಡಿನ ವಿವಿಧೆಡೆಗಳಿಂದ ಬಂದಿದ್ದ ಅಪಾರ ಸಂಖ್ಯೆಯ ಭಕ್ತರು ದೇವರ ದರ್ಶನ ಪಡೆದು ಧಾರ್ಮಿಕ ಉತ್ಸವಗಳಲ್ಲಿ ಭಾಗವಹಿಸಿದರು. ವಿಕಸಿತ ಭಾರತಕ್ಕಾಗಿ ಸಂಕಲ್ಪ. ಬೆಂಗಳೂರು 2047ರ ವೇಳೆಗೆ ವಿಕಸಿತ ಭಾರತವನ್ನು ಸಾಧಿಸಲು ನಾವೆಲ್ಲ ಸಂಕಲ್ಪ ತೊಡಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 12 ವರ್ಷಗಳ ಅಧಿಕಾರಾವಧಿ ಪೂರೈಸಿದ ಸಲುವಾಗಿ ನಗರದಲ್ಲಿ ಭಾನುವಾರ ವಿಕಸಿತ ಭಾರತ ಸಂಕಲ್ಪ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶವನ್ನು ಉದ್ಘಾಟಿಸಿ ಇವರು ಮಾತನಾಡಿದರು. 18,000 ಮಂದಿಗೆ ಹೃದಯ ಚೇತಿ. ಬೆಂಗಳೂರು ತೀವ್ರ ಹೃದಯಾಘಾತದಿಂದ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿರುವವರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಬೆಳಕಾಗಿದ್ದು 3 ವರ್ಷಗಳಲ್ಲಿ 18,804 ಮಂದಿಗೆ ತುರ್ತು ಮತ್ತು ಜೀವ ರಕ್ಷಣಾ ಚಿಕಿತ್ಸೆ ಒದಗಿಸಲಾಗಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಜೋರು ಮಳೆ. ಮಂಗಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕುಗೊಂಡಿದ್ದು ಭಾನುವಾರ ಉತ್ತಮ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಬೆಳಗ್ಗೆ ಗುಡುಗಿನಿಂದ ಕೂಡಿದ ಮಳೆಯಾಗಿದ್ದು ಉಡುಪಿ ಜಿಲ್ಲಾದ್ಯಂತ ಶನಿವಾರ ರಾತ್ರಿಯಿಂದ ಭಾನುವಾರ ಮಧ್ಯಾಹ್ನದವರೆಗೆ ಬಿರುಸಿನ ಮಳೆಯಾಗಿದೆ. ಮಂಗಳೂರು ನಗರದಲ್ಲಿ ಮಧ್ಯಾಹ್ನದವರೆಗೆ ಜೋರಾಗಿದ್ದು ನಂತರ ಸುಳ್ವ ಬಿಸಿಲು ಕಾದಿದೆ. ಸಂಜೆಯಿಂದ ಮೋಡ ಮುಸುಕಿದೆ. ಕರ್ನಾಟಕಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆ ನಿರ್ಮಲಾ. ದೇವನಹಳ್ಳಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಆಡಳಿತ ಅವಧಿಗೆ ಹೋಲಿಸಿದರೆ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ 5 ಪಟ್ಟುಗಿಂತಲೂ ಹೆಚ್ಚು ತೆರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಹೇಳಿದ್ದಾರೆ. ಹಡಗಿನ ಇಂಜಿನ್ ವೈಫಲ್ಯ 11 ಭಾರತೀಯರ ರಕ್ಷಣೆ. ದುಬೈ ಹಡಗಿನ ಇಂಜಿನ್ ವೈಫಲ್ಯದಿಂದಾಗಿ ಓಮನ್ ಕರಾವಳಿಯಲ್ಲಿ ಸಿಲುಕಿದ್ದ 11 ಮಂದಿ ಭಾರತೀಯರ ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ. ಇನ್ನು 3 ಮಂದಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆಸಿದೆ. G7 ಶೃಂಗಸಭೆ ವಿರೋಧಿಸಿ ಜಿನೆವಾದಲ್ಲಿ ಬೃಹತ್ ಪ್ರತಿಭಟನೆ. ಜಿನೆವಾ ಶ್ರೀಮಂತ ರಾಷ್ಟ್ರಗಳ ಒಕ್ಕೂಟದ G7 ಶೃಂಗಸಭೆಯನ್ನು ವಿರೋಧಿಸಿ ಇಲ್ಲಿ ಭಾನುವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಸೋಮವಾರದಿಂದ ಶೃಂಗಸಭೆ ನಡೆಯಲಿದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿವಿಧ ದೇಶಗಳ ನಾಯಕರು ಭಾಗಿಯಾಗಲಿದ್ದಾರೆ. ಡ್ರಾ ಪಂದ್ಯದಲ್ಲಿ ಬ್ರೆಜಿಲ್ ಮೊರಾಕೋ. ಲಾಸ್ ಎಲಿಂಜ್ ಮೊರಾಕೋ ವಿರುದ್ಧ ತನ್ನ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳಬೇಕಾದರೆ 5 ಬಾರಿ ಚಾಂಪಿಯನ್ ಬ್ರೆಜಿಲ್ ತಂಡಕ್ಕೆ ಮಿಷಿನಿಯನ್ಸ್ ಜೂನಿಯರ್ ರವರ ಕಾಲ್ಚಳಕದ ಮೋಡಿ ಅಗತ್ಯವಾಯಿತು. ಶನಿವಾರ ರಾತ್ರಿ ಮಲ್ಟ್ ಲೈಟ್

ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಟೂರ್ನಿ ಸಿ ಗುಂಪಿನ ಮೊದಲ ಪಂದ್ಯ 1-1 ಡ್ರಾ ಇತ್ತು. ಪ್ರಬಲ ಬ್ರೆಜಿಲ್ ಮತ್ತು T20 2022 ಸೆಮಿಫೈನಲ್ ತಲುಪಿದ್ದ ಮೊರಾಕೋ ನಡುವಣ ಪಂದ್ಯ ಕುತೂಹಲ ಮೂಡಿಸಿತು. ವಿಶ್ವ ಕ್ರಮಾಂಕದಲ್ಲಿ ಕ್ರಮವಾಗಿ 6 ಮತ್ತು 7 ಸ್ಥಾನ ಪಡೆದಿರುವ ಈ ಎರಡು ತಂಡಗಳು ನಿರೀಕ್ಷೆಗೆ ತಕ್ಕಂತೆ ಗುಣಮಟ್ಟದ ಆಟವಾಡಿದವು. 48 ತಂಡಗಳು ಆಡುತ್ತಿರುವ ಈ ವಿಶ್ವಕಪ್ನ ಮೊದಲ ಸುತ್ತಿನಲ್ಲಿ ಆಗ್ರಾ ಹತ್ತರೊಳಗಿನ ಎರಡು ತಂಡಗಳು ಇದೇ ಮೊದಲ ಬಾರಿ ಎದುರಾಗಿದ್ದವು. ಆಸ್ಟ್ರೇಲಿಯಾಗೆ ಮಣಿದ ಟರ್ಕಿ, ಕೆನಡಾ ನಾಸ್ಟೋರಿ ಇರಾಸ್ಗಂಡ್ ಮತ್ತು ಕ್ಯಾನರ್ ಮೆಟಕಾಫ್ ರವರು ಗಳಿಸಿದ ಗೋಲುಗಳ ನೆರವಿನಿಂದ ಆಸ್ಟ್ರೇಲಿಯಾ ತಂಡ ಶನಿವಾರ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ 2-0 ಗೋಲುಗಳಿಂದ ಟರ್ಕಿ ತಂಡವನ್ನು ಸೋಲಿಸಿತು. ಸ್ಮೃತಿ ಬ್ಯಾಟಿಂಗ್ ಸೊಬಗು, ದೀಪ್ತಿ ಸ್ಪಿನ್ ಬೆರಗು. ಬರ್ಮಿಂಗ್ಹ್ಯಾಮ್ ಭಾರತದ ವನಿತೆಯರು ಪಾಕಿಸ್ತಾನ ತಂಡದ ಎದುರಿನ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿತು. ಭಾನುವಾರ ನಡೆದ ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಸ್ಮೃತಿ ಮಂದಾನಾರವರ ಅಮೋಘ ಅರ್ಧಶತಕ ಮತ್ತು ಸ್ಪಿನ್ನರ್ ದೀಪ್ತಿ ಶರ್ಮಾರವರ ಕೈಚಳಕದ ಬಲದಿಂದ ಪಾಕ್ ತಂಡವನ್ನು 64 ರನ್ಗಳಿಂದ ಮುಗಿಸಿತು. ಇದರೊಂದಿಗೆ ಟೂರ್ನಿಯ ಶುಭಾರಂಭ ಮಾಡಿತು. ಹೈಟಿ ವಿರುದ್ಧ ಗೆದ್ದ ಸ್ಕಾಟ್ಲೆಂಡ್ ಬಾಸ್ಟನ್ಸ್. ವಿಶ್ವಕಪ್ ಟೂರ್ನಿ 28 ವರ್ಷಗಳ ನಂತರ ಆಡಿದ ಸ್ಕಾಟ್ಲೆಂಡ್ ತಂಡ ತನ್ನ ಪುನರಾಗಮನದ ಸಂಭ್ರಮವನ್ನು ಹೈಟಿ ತಂಡದ ವಿರುದ್ಧ 1-0 ಗೆಲುವಿನೊಡನೆ ಆಚರಿಸಿತು. ಇದು ಸ್ಕಾಟ್ಲೆಂಡ್ ತಂಡಕ್ಕೆ 1990 ಬಳಿಕ ದೊರೆತ ಮೊದಲ ಜಯ. ಫಿರ್ದೋಸ್ ಬ್ಯಾಟಿಂಗ್, ಬಾಂಗ್ಲಾ ಗೆಲುವು. ಬರ್ಮಿಂಗ್ಹ್ಯಾಮ್ ಜುವೇರಿಯಾ ಫಿರ್ದೋಸ್ ರವರ ಅರ್ಧಶತಕದ ಬಲದಿಂದ ಬಾಂಗ್ಲಾ ತಂಡವು T20 ಕ್ರಿಕೆಟ್ ಮಹಿಳಾ ವಿಶ್ವಕಪ್ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ವಿರುದ್ಧ 6 ವಿಕೆಟ್ಗಳಿಂದ ಜಯಿಸಿತು. ಕರುಂಗಿ ಕೋಸ್ಟಲ್ ಕಿಂಗ್ಸ್ ನಾಯಕತ್ವ. ಮಂಗಳೂರು June 20 ನಡೆಯಲಿರುವ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಆಡಲಿರುವ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡದ ನಾಯಕತ್ವವನ್ನು ಬ್ಯಾಟರ್ ಕರುಣ್ ನಾಯರ್ ರವರಿಗೆ ವಹಿಸಲಾಗಿದೆ. ಉಪನಾಯಕನಾಗಿ ಆಲ್ರೌಂಡರ್ ಶ್ರೇಯಸ್ ಗೋಪಾಲ್ ರವರು ಆಯ್ಕೆಯಾಗಿದ್ದಾರೆ. ದಾಖಲೆಯ ಬೆಳ್ಳಿ ಗೆದ್ದ ಪಾರುಲ್ ಚೌಧರಿ. ನವದೆಹಲಿ. ಭಾರತದ ಪಾರುಲ್ ಚೌಧರಿ ರವರು ಫ್ರಾನ್ಸಿಸ್ನ ನೀಸ್ ನಗರದಲ್ಲಿ ಶನಿವಾರ ನಡೆದ ಮೀಟಿಂಗ್ ನಿಕಾಯಿಯ 2026 ಕೂಟದ ಮಹಿಳೆಯರ 5000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಜಯಿಸಿದರು. 15:04.26 ಗುರಿ ತಲುಪಿ ಅವರು ಸ್ವಲ್ಪದರಲ್ಲಿ ಚಿನ್ನದ ಪದಕ ತಪ್ಪಿಸಿಕೊಂಡರು. ಕಿವೀಸ್ಗೆ ವಿಂಡೀಸ್ ಆಘಾತ. ಮ್ಯಾಂಚೆಸ್ಟರ್ ಕ್ಯಾಂಪ್ ಬೆಲ್ ರವರ ಅಬ್ಬರದ ಬ್ಯಾಟಿಂಗ್ ಬಲದಿಂದ ವೆಸ್ಟ್ ಇಂಡೀಸ್ ತಂಡವು T20 ವಿಶ್ವಕಪ್ ಟೂರ್ನಿಯ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ಎದುರು ಜಯಭೇರಿ ಬಾರಿಸಿತು. ರಾಜ್ಯ ಮಟ್ಟದ ಡಾಸ್ ಬಾಲ್ ಮೈಸೂರು ಬಾಲಕರಿಗೆ ಪ್ರಶಸ್ತಿ. ಬೆಂಗಳೂರು, ಮೈಸೂರು ಜಿಲ್ಲಾ ಬಾಲಕರು ಹಾಗೂ ಬೆಂಗಳೂರು ಸೆಂಟ್ರಲ್ ಬಾಲಕಿಯರ ತಂಡಗಳು ಭಾನುವಾರ ಇಲ್ಲಿ ಮುಕ್ತಾಯಗೊಂಡ 4ನೇ ಆವೃತ್ತಿಯ ರಾಜ್ಯ ಮಟ್ಟದ ಸೀನಿಯರ್ಸ್ ಡಾಸ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗೆದ್ದುಕೊಂಡರು. ಅರ್ಚರಿ ಧೀರಜ್ ಚಿನ್ನ ಡಬಲ್. PTI ಭಾರತದ ಧೀರಜ್ ಬೊಮ್ಮದೇವರ ಇಲ್ಲಿ ನಡೆಯುತ್ತಿರುವ ವಿಶ್ವಕಪ್ ಅರ್ಚರಿ Stage 3 ಸ್ಪರ್ಧೆಯಲ್ಲಿ ಚಿನ್ನ ಡಬಲ್ ಸಾಧನೆ ಮಾಡಿದ್ದಾರೆ. ಇದೇ ಮೊದಲ ಬಾರಿ ವಿಶ್ವ ಅರ್ಚರಿಯ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗೆದ್ದರು. ಅಲ್ಲದೆ ಮಿಶ್ರ ರಿಕವರ್ ತಂಡ ವಿಭಾಗದಲ್ಲಿ 17 ವರ್ಷ ವಯಸ್ಸಿನ ಕುಕುಂ ಮೊಹಮ್ಮದ್ ರವರಿಗೆ ಬಂಗಾರದ ಸಾಧನೆ ಮಾಡಿದರು. ಇವತ್ತಿನ ಶುಭಾಷಿತ. ಸತ್ಯದ ಮೂಲಕ ದೇವರ ದಿವ್ಯ ದರ್ಶನ ಪಡೆಯುವುದೇ ಎಲ್ಲ ಮತಧರ್ಮಗಳ ಮುಖ್ಯ ಗುರಿಯಾಗಿದೆ. ಮಹಾತ್ಮ ಗಾಂಧೀಜಿಯವರು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸರಗೂರಿನ 3ನೇ ವಾರ್ಡಿನ ಕುಮಾರಿ ರಕ್ಷಿತಾರವರು ತಮ್ಮ 19ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಮಹಾದೇವ ನಾಯಕ ಯಶೋಧಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ 100+ ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ, ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: वर्ष से अधिक उम्र के देश के हर बुजुर्ग को ಅಸ್ಪತಾಲ್ ಮುಕ್ತ ಇಲಾಜ್ ಮಿಲೆ.
1: ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ ಗಳನ್ನು ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡಿಗುಚ್ಛ ಭಾಗ 29 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ

0: ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸುಕ್ಷೇತ್ರ ಸುತ್ತೂರಿನ ಪರಮಪೂಜ್ಯ ಜಗದ್ಗುರುಗಳವರ ಆಶೀರ್ವಾದದಿಂದ, ಗುರು ಹಿರಿಯರ ಕೃಪೆಯಿಂದ, ಹಿತೈಷಿಗಳ ಮಾರ್ಗದರ್ಶನದಿಂದ, ಯೋಗ ಬಂಧುಗಳ ಶುಭ ಆರೈಕೆಯಿಂದ, ಕುಟುಂಬ ವರ್ಗದವರ ಸಹಕಾರದಿಂದ, ಜನಧ್ವನಿಯವರು ಅವಕಾಶವನ್ನು ನೀಡಿದುದರಿಂದ, ಅಭಿಮಾನಪೂರ್ವಕ ಶ್ರೋತೃವರ್ಗದವರಿಂದ ವಚನ ವೈಭವ ಎನ್ನುವ 100 ನುಡಿ ಸಂಚಿಕೆಗಳನ್ನು ನೀಡಲು ಸಾಧ್ಯವಾಯಿತು. ನಾನು ಬಹಳಷ್ಟು ತಿಳಿದಿಲ್ಲ, ಆದರೂ ಭಗವಂತನ ಕೃಪೆಯಿಂದ ಎಲ್ಲರ ಆಶೀರ್ವಾದದಿಂದ 100 ನುಡಿ ಸಂಚಿಕೆಯನ್ನು ಮಾತನಾಡಲು ಸಾಧ್ಯವಾಯಿತು. ಇದರಿಂದ ಶ್ರೋತೃಗಳ ಜೀವನಕ್ಕೆ ಬದುಕಿಗೆ ಅದೆಷ್ಟು ಉಪಾಯವಾಗಿದೆಯೋ ಗೊತ್ತಿಲ್ಲ, ಆದರೆ ನನ್ನ ಜೀವನಕ್ಕೆ ವಚನಗಳು ಬೆಳಕಾಗಿ ಬಂದಿವೆ, ನಿಂದಿವೆ, ಸದಾ ಹಸಿರಾಗಿವೆ. ವಚನಗಳು ಶರಣರು ನುಡಿದ ಒಣ ಮಾತುಗಳಲ್ಲ, ಅವು ಜೀವ ತುಂಬಿದ ನುಡಿಗಳು. ಪ್ರತಿಯೊಂದು ನುಡಿಯಲ್ಲೂ ಅನನ್ಯತೆ ಇದೆ, ಜೀವನದ ಮಾರ್ಗವಿದೆ, ಮಾರ್ಗಕ್ಕೆ ಬೆಳಕಿದೆ, ಆ ಬೆಳಕಿನ ಕಿರಣಗಳಿಗೆ ಅತ್ಯಂತ ತೀಕ್ಷ್ಣತೆ ಇದೆ. ಆ ತೀಕ್ಷ್ಣತೆ ಪ್ರತಿಯೊಬ್ಬ ಮನುಷ್ಯನ ಅಂತರಾಳಕ್ಕೆ ಹೋಗಿ ಅವನನ್ನು ಪರಿವರ್ತನೆಯ ಹಾದಿಗೆ ಸಾಗಿಸುವಂತಹ ಅದ್ಭುತವಾದಂತಹ ಶಕ್ತಿ ಇದೆ. ಹಾಗಾಗಿ ವಚನಗಳು ಬಾಳಿನ ದಾರಿಗೆ ಒಂಬೆಳಕಾಗಿ ಮೂಡಿನಿದ್ದಿವೆ. ಜನಧ್ವನಿಯವರು ನನ್ನ ಮೇಲೆ ಅಭಿಮಾನವಿಟ್ಟು ಅವಕಾಶ ನೀಡಿದ್ದಕ್ಕೆ ಅವರಿಗೆ ಸದಾ ನಾನು ಋಣಿಯಾಗಿರುತ್ತೇನೆ. ಇವರು ನೀಡಿದ ಅವಕಾಶದಿಂದಾಗಿ ಪ್ರಾರಂಭದ 25 ಸಂಚಿಕೆಗಳಲ್ಲಿ ವಚನಗಳು ಎಂದರೇನು, ಅವುಗಳನ್ನು ಓದುವುದಾದರೂ ಹೇಗೆ, ಅಷ್ಟಾವರಣ, ಪಂಚಾಚಾರ, ಷಟ್ ಸ್ಥಳಗಳು ಎಂದರೇನು, ಅವುಗಳ ಅರ್ಥ ವೈಶಾಲ್ಯತೆ ಹೇಗಿದೆ, ಅವುಗಳು ಕೇವಲ ವೀರಶೈವ ಲಿಂಗವಂತರಿಗೆ ಮಾತ್ರ ಸೀಮಿತವಾದ ವಿಷಯವೇ, ಅದರೊಳಗೆ ಸಾರ್ವತ್ರಿಕತೆಯ ತತ್ವ ಹೇಗೆ ಅಡಗಿದೆ, ಕಾಯಕ ದಾಸೋಹದ ಮಹತ್ವವನ್ನು ಏಕೆ ಅರಿಯಬೇಕು, ಹೀಗೆ ಅನೇಕ ವಿಷಯಗಳನ್ನು ವಚನಗಳ ಆಧಾರದ ಮೂಲಕ ತಿಳಿಸುವ ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ಉಳಿದಂತಹ 75 ನುಡಿ ಸಂಚಿಕೆಗಳಲ್ಲಿ 75 ಶರಣರ ಸರಳ ಹಾಗೂ ಮುಖ್ಯ ವಚನಗಳನ್ನು ಆನುಭಾವಿಕರ ಅನುಭವವನ್ನು ಆಧರಿಸಿ ಅವುಗಳನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಅತ್ಯಂತ ವಿನಮ್ರತೆಯಿಂದ ಪ್ರಸ್ತುತಪಡಿಸಲು ಪ್ರಯತ್ನ ಮಾಡಿದ್ದೆ. ಜನಧ್ವನಿಯವರು ಎಲ್ಲ 100 ನುಡಿ ಸಂಚಿಕೆಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರುವುದರಿಂದ ಜನಧ್ವನಿ 90.8 ಕಂಪನಾಂಕದಲ್ಲಿನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಕೇಳಬಹುದಾಗಿದೆ. ಇದಕ್ಕಾಗಿ ನಾನು ಜನಧ್ವನಿಯ ಎಲ್ಲ ಬಂಧುವರ್ಗಗಳಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದನ್ನು ಪುಸ್ತಕ ರೂಪದಲ್ಲಿಯೂ ತರಬೇಕೆನ್ನುವುದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಯೋಗ ಮಹಾಮನೆಯ ಆಶಯವಾಗಿದೆ. ಇಂದಿನ 100ನೇ ನುಡಿ ಸಂಚಿಕೆಯಲ್ಲಿ ಕಲಾಕೇತಯ್ಯ ಎನ್ನುವಂತಹ ಶರಣರ ವಚನಗಳ ವಿಚಾರಗಳನ್ನು ಅರಿಯೋಣ. ಶರಣರಾದಂತಹ ಕಲಾಕೇತಯ್ಯನವರ 11 ವಚನಗಳನ್ನು ಸಮಗ್ರ ವಚನ ಸಂಪುಟ 7ರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಶರಣ ಕಲಾಕೇತಯ್ಯನವರು ಓರ್ವ ಜ್ಞಾನಪದ ಕಲಾವಿದ ಎನ್ನುವುದು ತಿಳಿದುಬರುತ್ತದೆ. ಕಿಳ್ಳಿ ಕೇತರ ಆಟವೆಂಬ

ಜಾನಪದ ಕಲೆಯನ್ನು ಪ್ರದರ್ಶಿಸುವುದು ಇವರ ಕಾಯಕವಾಗಿರುತ್ತದೆ ಎನ್ನುವುದು ಸಾಹಿತ್ಯದ ಮೂಲಕ ತಿಳಿಯುತ್ತದೆ. ಭೀಮಕವಿಯ ಬಸವ ಪುರಾಣದಲ್ಲಿ ಇವರ ವೇಷಭೂಷಣದ ಬಗ್ಗೆ ವಿಚಾರವಿರುವುದನ್ನು ನಾವು ಕಾಣಬಹುದಾಗಿದೆ. ಅಲ್ಲಿನ ವಿಚಾರ ಹೀಗಿದೆ: ಮುಂದಲೆಯಲ್ಲಿ ಎತ್ತಿ ಕಟ್ಟಿದ ಮುಡಿ, ನೊಸರಲ್ಲಿ ವಿಭೂತಿ, ಕಿವಿಗಳಲ್ಲಿ ಕೆಂದಳಿರು, ಎಡಗಾಲಲ್ಲಿ ಅಂದುಗೆ, ಬಲಗಾಲಲ್ಲಿ ಗೆಜ್ಜೆ, ಎಡಗೈಯಲ್ಲಿ ದಕ್ಷಣ ಕರಿದಲೆಯ ತರಿದ ತಗರಿನ ಕೋಡು, ಬಲಗೈಯಲ್ಲಿ ಬೆತ್ತ, ಮೈ ಮೇಲೆ ಹೊದೆದ ಕಾಗಿನ ಕಪ್ಪಡ. ಹೀಗೆ ಅತ್ಯಂತ ಸುಂದರವಾಗಿ ಕಲಕೇತಯ್ಯನವರನ್ನು ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಸಾಕ್ಷಾತ್ ಶಿವನಂತೆ ವೇಷಧರಿಸಿ ಕಂಡುಬಂದಂತೆ ಕಾಣುತ್ತದೆ. ಹೀಗೆ ಕಲಕೇತಯ್ಯನವರು ತಮ್ಮ ಅನೇಕ ಪಾತ್ರಗಳ ಮೂಲಕ ಭಕ್ತರನ್ನು ನಗಿಸುತ್ತಾ, ಅವರ ದುಃಖ ದುಮ್ಮಾನಗಳನ್ನು ಅಳಿಸುತ್ತಾ, ತನ್ನ ಕಾಯಕದಿಂದ ಬಂದಂತಹ ಹಣವನ್ನು ಬಡಬಗ್ಗರಿಗೆ ಹಂಚುತ್ತಾ ಜೀವನ ಕಳೆಯುತ್ತಿದ್ದರು ಎಂದು ನಮಗೆ ತಿಳಿದು ಬರುತ್ತದೆ. ಭಕ್ತಿ ಭಂಡಾರಿ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ: ಕಲಕೇತನಂತಪ್ಪ ತಂದೆಗೆ ನೋಡೆನಗ ನೋಡೆನಗ ಎಂದು ಸ್ತುತಿಸುವ ಮೂಲಕ ಕಲಕೇತಯ್ಯನವರು ಎನ್ನ ತಂದೆ ಎಂದು ಬಿಡುತ್ತಾರೆ. ಹೀಗೆ ಬಸವಣ್ಣನವರು ಶರಣ ಕಲಕೇತಯ್ಯನವರನ್ನು ತಮ್ಮ ತಂದೆಯ ಸ್ಥಾನಕ್ಕೆ ನಿಲ್ಲಿಸಿರುವುದು ಅವರ ವಿಶಿಷ್ಟವಾದ ಶಕ್ತಿಯನ್ನು ತೋರ್ಪಡಿಸುತ್ತದೆ. ಇವರು ವಿಜಯಪುರದ ಬಳಿ ಇರುವಂತಹ ಕಲ್ಲೇಶ್ವರ ದೇವಾಲಯದಲ್ಲಿದ್ದು ಆ ದೇವರನ್ನು ಪೂಜೆ ಮಾಡುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಹೀಗೆ ಇವರ ವಚನಗಳಲ್ಲಿ ಕೆಲವು ಬೆಡಿಬಿಡುಗಿನ ವಚನಗಳು ಕೂಡ ಇವೆ. ವಚನಗಳಲ್ಲಿ ಕಾಯಕ ದಾಸೋಹದ ಬಗ್ಗೆ, ಷಟ್ ಸ್ಥಳಗಳ ಬಗ್ಗೆ, ಬದುಕಿನ ಬಗ್ಗೆ, ಶರಣರ ವ್ಯಕ್ತಿತ್ವದ ಬಗ್ಗೆ, ಹೀಗೆ ಅನೇಕ ವಿಚಾರಗಳನ್ನು ವಿಷಯಗಳನ್ನು ವಚನಗಳ ಮೂಲಕ ಜಗತ್ತಿಗೆ ನೀಡಿದ್ದಾರೆ. ಕೆಲವು ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ. ಒಂದು ವಚನ ಹೀಗಿದೆ: ಜಗಕ್ ಅಹುದಾದುದ ಕಿತ್ತು, ಜಗಕ್ ಅಲ್ಲವಾದುದ ತೊಟ್ಟು, ಜಗ ಹಿಡಿದುದ ಬಿಟ್ಟು, ಜಗ ಒಲ್ಲದುದ ತೊಟ್ಟು, ತಾನರಿದುದ ಮರದು, ಆ ಮರವಿಗೆ ಒಡಲಾದುದನ್ ಅರಿದು, ಉಭಯದ ಕೋಡ ಕಿತ್ತು, ನಲಿದೊಲವಿನ ಹೊಲನ ಬಿಟ್ಟು, ಕೊಂಬಿನ ಗಿಲಿಕೆಯಲ್ಲಿ ಒಲದಾಡುವೆ, ಜಗಬಂಡರ ಅಂಗಳದಲ್ಲಿ ತುಳಿದಾಡುತ್ತಲಿರಬೇಕು, ಮೇಖಲೇಶ್ವರಲಿಂಗ ಒಡಗೂಡುತ್ತಲಿರಬೇಕು, ಒಡಗೂಡುತ್ತಲಿರಬೇಕು. ಎಂತಹ ಸುಂದರವಾದಂತಹ ವಚನ! ಈ ವಚನದ ಮೂಲಕ ಶರಣ ಕಲಕೇತಯ್ಯನವರು ಶರಣರ ಬಗ್ಗೆ ಸೂಕ್ಷ್ಮವಾದಂತಹ ವಿಚಾರವನ್ನು ಹರಿಯಿದ್ದಾರೆ. ಅವರು ಹೇಳುತ್ತಾರೆ: ಜಗಕ್ಕಹುದಾದುದ ಕಿತ್ತು, ಜಗಕ್ಕಲ್ಲವಾದುದ ತೊಟ್ಟು ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಶರಣರು ಜಗತ್ತಿನ ಜನರು ಸಹಜವಾಗಿ ಏನನ್ನು ಬಯಸುತ್ತಾರೋ ಅದನ್ನು ಬಯಸಿದೆ, ಅದನ್ನು ಕಿತ್ತು ಬಿಸಾಕಿ ಎಂದಿರುತ್ತಾರೆ. ಜಗ ಏನನ್ನು ಬಯಸುವುದಿಲ್ಲವೋ ಅದನ್ನು ತೊಡುತ್ತಾನೆ ಎನ್ನುತ್ತಾರೆ. ಹೌದು, ಜಗದ ಜನರಿಗೆ ಹೆಣ್ಣು ಹೊನ್ನು ಮಣ್ಣಿನ ಮೇಲೆ ಆಸೆ ಇದೆ, ಅಧಿಕಾರದ ಮೇಲೆ ವ್ಯಾಮೋಹವಿದೆ. ಜಗದೊಳಗೆ ಸದಾ ವಿಲಾಸಿಯಾಗಿ ಜೀವಿಸಬೇಕು ಎನ್ನುವಂತಹ ಉತ್ಕಟವಾದಂತಹ ಬಯಕೆ ಇದೆ. ಇಂತಹ ಎಲ್ಲ ಬಯಕೆ, ಆಸೆ, ವ್ಯಾಮೋಹವನ್ನು ಶರಣ ಕಿತ್ತು ಬಿಸಾಕಿದ್ದಾನೆ. ಕಿತ್ತು ಬಿಸಾಕಿ ದಯೆ, ಕರುಣೆ, ಕನಿಕರ, ಪ್ರೀತಿ, ಪ್ರೇಮ, ಭಕ್ತಿ, ನಿಷ್ಠೆ, ಮಾನವೀಯತೆ, ಸಹೃದಯತೆ, ಹೀಗೆ ಇವುಗಳನ್ನು ತೊಟ್ಟಿದ್ದಾನೆ ಎನ್ನುತ್ತಾರೆ. ಎಂತಹ ಮಾತು! ಇನ್ನು ಮುಂದೆ ಹೋಗಿ ಹೇಳುತ್ತಾರೆ: ಜಗ ಹಿಡಿದುದ ಬಿಟ್ಟು, ಜಗ ವಲ್ಲದುದ ತೊಟ್ಟು ಎನ್ನುತ್ತಾರೆ. ಹೌದು, ಶರಣ ಕಲಕೇತಯ್ಯನವರು ಶರಣರ ನಿಜಗುಣವನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ: ಜಗ ಹಿಡಿದುದ ಬಿಟ್ಟು ಎನ್ನುತ್ತಾರೆ. ಹೌದು, ಜಗತ್ತಿನಲ್ಲಿನ ಜನ ವ್ಯಾಮೋಹದ ಬಸಿರಿನಲ್ಲಿ ಹುಟ್ಟಿ ಅದನ್ನು ಹುಡದಂತೆ ಹಿಡಿದಿದ್ದಾರೆ. ಅದನ್ನು ಪೂರೈಸಲಿಕ್ಕಾಗಿ ಮಾಡಬಾರದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆದರೆ ಶರಣರು ಇದಾವುದನ್ನು ಹಿಡಿಯದೆ ವ್ಯಾಮೋಹದ ಬದುಕನ್ನು ಬಿಟ್ಟು ತ್ಯಜಿಸಿ
ಜಗವಲ್ಲ.

ಧರ್ಮದ ತೊಟ್ಟಿದ್ದಾನೆ ಎನ್ನುತ್ತಾರೆ. ಹೌದು, ಧರ್ಮದಡಿಯಲ್ಲಿ ಬದುಕಿ ಸೇವೆ ಎಂಬ ಕಾಯಕದಲ್ಲಿ ನೆಲೆ ನಿಲ್ಲುವುದು ಅಷ್ಟೊಂದು ಸುಲಭದ ವಿಚಾರವಲ್ಲ. ಅಂತಹದ್ದನ್ನ ಶರಣ ಹಿಡಿದು ಅದನ್ನು ತೊಡುತ್ತಾನೆ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಶರಣನ ನಿಲುವನ್ನು ಬಹಳ ಚೆನ್ನಾಗಿ ಕಲಕೇತೆಯನ್ನುವರು ತಿಳಿಸಿದ್ದಾರೆ. ಮುಂದೆ ಹೇಳುವ ಮಾತುಗಳು ಅತ್ಯಂತ ಎತ್ತರದ ಮಾನಸಿಕ ಸ್ಥಿತಿಯನ್ನು ತಿಳಿಸುತ್ತದೆ. ಅವರು ಹೇಳುತ್ತಾರೆ, ತಾನರಿದುದ ಮರದು ಆ ಮರವಿಗೆ ಒಡಲಾದುದನ್ ಅರಿದು ಎನ್ನುತ್ತಾರೆ. ಇದು ಅತ್ಯಂತ ಸುಂದರವಾದಂತಹ ಸೂಕ್ಷ್ಮವಾದಂತಹ ಮಾತುಗಳು. ನಿಜ ಶರಣ ಮಾನವನಾಗಿ ಹುಟ್ಟಿ ಸಹಜವಾಗಿ ಮಾನವನಾಗಿ ಬೆಳೆದು ಜಗದ ಜ್ಞಾನದ ಅರಿವು ಮನೆ ಮಾಡಿ ಜಗದೊಳಗೆ ಮನ ನೆಲೆ ನಿಂತಿರುತ್ತದೆ, ಜಗತ್ತಿನಂತೆ ಆಗಿರುತ್ತಾನೆ. ಆದರೆ ಯಾವಾಗ ಮಾನವ ಶರಣನಾಗುತ್ತಾನೋ ಆಗ ತಾನು ಏನು ಜಗದಲ್ಲಿ ಹುಟ್ಟಿ ಬೆಳೆದು ಅರಿತಿದ್ದನೋ ಅದನ್ನು ಮರೆತು ಬಹಳ ಕಷ್ಟ. ಆ ಮರೆವಿಗೆ ಕಾರಣವಾದ ಬೆಳಕಿನ ಮೂಲವನ್ನು ಅರಿತು ಜಗದೊಳಗೆ ಜಗವಾಗುತ್ತಾನೆ, ಜಗದ್ ಬೆಳಕಾಗುತ್ತಾನೆ ಎನ್ನುತ್ತಾರೆ. ಹೀಗೆ ಶರಣ ತನ್ನ ಆಸೆ ಆಮಿಷವೆಂಬ ಹೊಲಬನ್ನು ಬಿಟ್ಟು ಕೊಂಬಿನ ಗಿಲಿಕಿಯಲ್ಲಿ ಒಲದಾಡುತ್ತಾನೆ ಎನ್ನುತ್ತಾರೆ. ಅಂದರೆ ಇಲ್ಲಿ ಕೊಂಬಿನ ಗಿಲಿಕಿ ಅಂದರೆ ಕೊಂಬೆ ರೆಂಬೆಗಳಲ್ಲಿ ಬಿಟ್ಟಂತಹ ಚಿಗುರು ಹೂವು ಮೊಗ್ಗನ್ನು ಒಳಗೊಂಡು ಮರ ಹೇಗೆ ಸುಂದರವಾಗಿ ಕಾಣುತ್ತದೋ ಹಾಗೆ ಶರಣ ಹೊಸತನ್ನು ಧರಿಸಿ ನಲಿವಿನಿಂದ ಓಲಾಡುತ್ತಾನೆ, ನಲಿದಾಡುತ್ತಾನೆ ಎನ್ನುತ್ತಾರೆ. ಅಂತೆಯೇ ಮುಂದೆ ಹೋಗಿ ಹೇಳುತ್ತಾರೆ, ಜಗಬಂಡರ ನಡುವೆಯೇ ಬೆಳಕಾಗಿ ಓಡಾಡುತ್ತ ಭಗವಂತನ ಸೇವೆಯಲ್ಲಿ ಮುಳುಗಿ ಭಗವಂತನೇ ಆಗಿಬಿಡುತ್ತಾನೆ ಎನ್ನುತ್ತಾರೆ. ಹೀಗೆ ಒಂದೇ ಒಂದು ವಚನದಲ್ಲಿ ಶರಣನ ಆಳ ಅರಿವನ್ನು ಉನ್ನತವಾದಂತಹ ಮಾನಸಿಕ ಚಿಂತನೆಯನ್ನು ತಿಳಿಸುವ ಮೂಲಕ ಕಲಕೇತಯ್ಯನವರು ತಮ್ಮ ಜ್ಞಾನದ ಅರಿವನ್ನು ಹೆಚ್ಚಿಸಿಕೊಂಡಿದ್ದಾರೆ, ನಮಗೆ ತಿಳಿಸಿದ್ದಾರೆ. ಮುಂದಿನ ವಚನವನ್ನು ಗಮನಿಸೋಣ. ವಚನ ಹೀಗಿದೆ, ಬೇಡಲೇತಕ್ಕೆ ಕಾಯಕವ ಮಾಡಿಹನೆಂದು ಕೊಡದೆಡೆ ಒಡಗೂಡಿ ಬಯ್ಯಲೇತಕ್ಕೆ ಒಡೆಯರು ಭಕ್ತರಿಗೆ ಮಾಡಿಹನೆಂದು ಗಡಿ ತಡಿಗಳಲ್ಲಿ ಕವಾಟ ಮಂದಿರ ಮಂದೆ ಗೊಂದಿಗಳಲ್ಲಿ ನಿಂದು ಕಾಯವೇತಕ್ಕೆ ಈ ಗುಣ ಕಾಯಕದಂದವೇ. ಈ ಗುಣ ಹೊಟ್ಟೆಗೆ ಕಾಣದ ಸಂಸಾರದ ಘಟ್ಟದ ನಿಲುವು ನೋಡ. ಉಭಯ ಭ್ರಷ್ಟಂಗೆ ಕೊಟ್ಟ ದ್ರವ್ಯ ಮೇಖಲೇಶ್ವರ ಲಿಂಗಕ್ಕೆ ಮುಟ್ಟದೆ ಹೋಯಿತು ನೋಡ. ಮೇಖಲೇಶ್ವರ ಲಿಂಗಕ್ಕೆ ಮುಟ್ಟದೆ ಹೋಯಿತು ನೋಡ. ಇಲ್ಲಿ ಕಲಕೇತಯ್ಯನವರು ಭಕ್ತಂಗೆ ಅಂದರೆ ಭಗವಂತನಿಗೆ ಶರಣುಬಾಗಿ ಭಗವಂತನ ಗುಣವನ್ನು ಧರಿಸಿ ಭಗವಂತನ ಚಿದ್ರೂಪನಾದವಂಗೆ ಒಡೆಯನಾದವ ಅಂದರೆ ಕೊಡುವವ ಉಳ್ಳವ. ಆ ಉಳ್ಳಂತಹ ವ್ಯಕ್ತಿ ಭಕ್ತನಿಗೆ ನೀಡಿ ನಾನು ನೀಡಿದೆ ಎಂದು ನುಡಿಯುವಂತಹ ಬಾಯಿ ಬುಡುಕರ ಬಗ್ಗೆ ತಮ್ಮ ವಚನದ ಮೂಲಕ ವಿಚಾರವನ್ನು ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಭಕ್ತನಿಗೆ ನೀಡಿ ಭಕ್ತನಿಗೆ ಮಾಡಿ ನಾನು ಮಾಡಿದೆ ನಾನು ನೀಡಿದೆ ಎಂದು ಭಕ್ತನಿಂದ ಬಯಸಿದ್ದನ್ನು ಕೊಡು ಎಂದು ಬೇಡುವ ಒಡೆಯನ ನೀಡುವ ಕಾಯಕ ಅದು ಎಂತಹ ಕಾಯಕ, ಅದು ಸರಿಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಕೊಟ್ಟು ಕೊಡು ಎಂದು ಕೇಳುವುದು ಅದೆಷ್ಟು ಸರಿ ಎಂದು ಕೇಳುತ್ತಾರೆ. ಹಾಗೆ ಭಕ್ತ ಕೊಡದಿದ್ದರೆ ಅವನನ್ನು ನಿಂದಿಸಿ ಹೀಗೆಳೆದರೆ ಅದು ಹೇಗೆ? ಒಡೆಯ ಭಕ್ತನಿಗೆ ನೀಡಿದೆ ಮಾಡಿದೆ ಎಂದು ಸಿಕ್ಕ ಸಿಕ್ಕ ಸ್ಥಳದಲ್ಲಿ ನಿಂತು ಹೇಳುತ್ತಿದ್ದರೆ ಅದು ಹೇಗೆ ಎಂದು ಕೇಳುತ್ತಾರೆ. ಹೌದು, ಕಲಕೇತಯ್ಯನವರು 12ನೇ ಶತಮಾನದಲ್ಲಿ ಇದನ್ನು ತಿಳಿಸಿರುವುದು ಆಶ್ಚರ್ಯಕರವಾಗುತ್ತದೆ. ಏಕೆಂದರೆ ಪ್ರಸ್ತುತ ಸಮಾಜದಲ್ಲಿ ಭಗವಂತನ ಭಕ್ತನ ಮಠಕ್ಕೆ ಮಂದಿರಕ್ಕೆ ನೀಡಿದಂತಹ ಒಂದೊಂದು ವಸ್ತುಗಳ ಮೇಲೂ ಅವರ ಹೆಸರನ್ನು ಬಹಳ ದೊಡ್ಡದಾಗಿ ಎಲ್ಲರಿಗೂ ಕಾಣಿಸುವಂತೆ ಬರೆಸುತ್ತಾರೆ. ನಾನು ಕೊಟ್ಟಿದ್ದೇನೆ ಎಂದು ಇತರರಿಗೆ ತಿಳಿಯಲು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನೇ ಹಮ್ಮಿಕೊಳ್ಳುತ್ತಾರೆ. ಇಂತಹ ಗುಣ ಸರಿಯೇ ಎಂದು ಪ್ರಶ್ನೆ ಮಾಡುತ್ತಾರೆ. ಅದೆಲ್ಲ ಯಾರಿಂದ ಬಂದಿರುವುದು

ಅದು ಭಗವಂತನ ಕೃಪೆಯಿಂದಲ್ಲವೇ ಎಂದು ಕೇಳುತ್ತಾರೆ. ಭಗವಂತ ಭಿಕ್ಷುಕನನ್ನು ಮಾಡಬಲ್ಲ, ಶ್ರೀಮಂತನನ್ನೂ ಮಾಡಬಲ್ಲ. ಹಾಗೆಯೇ ಭಗವಂತ ಬೆಳಕಾಗೂ ಮಾಡಬಲ್ಲ. ಹಾಗಾಗಿ ಮಾಡಿದನೆಂಬುದು ಮನದಲ್ಲಿ ಬಂದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಎಂದು ಭಕ್ತಿ ಭಂಡಾರಿ ಬಸವಣ್ಣನವರು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಹೀಗೆ ಕಲಕೇತಯ್ಯನವರು ಒಡೆಯ ಭಕ್ತನಿಗೆ ನೀಡಿ ಮತ್ತೆ ಭಕ್ತನಿಂದ ಕೇಳುವುದು, ಏನನ್ನಾದರೂ ಅರಸುವುದು ಅದೆಷ್ಟು ಸರಿ ಎಂದು ಪ್ರಶ್ನಿಸುತ್ತಾರೆ. ತಮ್ಮ ವಚನದಲ್ಲಿ ಮುಂದೆ ಹೇಳುತ್ತಾರೆ, ಒಡೆಯನ ಇಂತಹ ಕಾಯಕ ಹೊಟ್ಟೆಗೆ ಕಾಣದ ಸಂಸಾರದ ಘಟ್ಟದ ನಿಲುವು ಎಂದು ಬಿಡುತ್ತಾರೆ. ಅಂದರೆ ಇದರ ಅರ್ಥ, ಕಾಯಕದಿಂದ ಸಂಸಾರ ಸುಂದರವಾಗಿರಬೇಕೇ ಹೊರತು ಅದು ಬಿಟ್ಟು ಸಂಸಾರದಲ್ಲಿ ಸಾರವೇ ಇಲ್ಲದೆ ಹೋದರೆ ಅದೆಂತಹ ಸಂಸಾರ, ಅದೆಂತಹ ಕಾಯಕ ಎಂದು ಕೇಳುತ್ತಾರೆ. ಹಾಗೆಯೇ ನಾವು ಮಾಡುವ ಕಾಯಕದಿಂದ ಪ್ರತಿಫಲಾಪೇಕ್ಷೆ ಬಯಸದೆ ಕಾಯಕ ಮಾಡಬೇಕು, ಅದರ ಫಲ ತನಗೆ ತಾನೇ ದೊರೆಯುತ್ತದೆ ಎನ್ನುತ್ತಾರೆ. ಹಾಗಾಗಿ ಕಲಕೇತಯ್ಯನವರು ಹೇಳುತ್ತಾರೆ, ಕಾಯಕ ಮಾಡಿ ನಾನು ಮಾಡಿದೆ ನಾನು ನೀಡಿದೆ ಎಂದು ಅದಕ್ಕೆ ಪ್ರತಿಫಲ ಬಯಸಿ ನೀಡುವವ ಭ್ರಷ್ಟ. ಅಂತಹ ಭ್ರಷ್ಟನು ನೀಡಿದ ಹಣ ವಸ್ತು ಅದೇನೇ ಇರಲಿ ಅದು ಭಗವಂತನಿಗೆ ಸಲ್ಲದು. ಭಗವಂತ ಅದನ್ನು ಕಣ್ಣಿನಿಂದನೂ ಕೂಡ ನೋಡುವುದು ಇಲ್ಲ, ಕೈಯಿಂದ ಮುಟ್ಟುವುದಿಲ್ಲ ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ನೀಡಿ ನೀಡದಂತೆ, ಮುಟ್ಟಿ ಮುಟ್ಟದಂತೆ, ವಾಸಿಸಿ ವಾಸಿಸದಂತೆ ಹಾಗೆ ಇರಬೇಕು, ಅದುವೇ ನಿಜ ಕಾಯಕ, ನಿಜ ದಾಸೋಹ ಎನ್ನುತ್ತಾರೆ. ಹೀಗೆ ಕಾಯಕ ಮತ್ತು ದಾಸೋಹದ ಅದ್ಭುತವಾದಂತಹ ತತ್ವವನ್ನು ವಚನದ ಮೂಲಕ ನಮಗೆ ತಿಳಿಸುವ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ವಚನದ ಕಡೆಗೆ ಸಾಗೋಣ. ವಚನ ಹೀಗಿದೆ, ಪ್ರಥಮದಲ್ಲಿ ವೃದ್ಧತ್ವ, ಅದು ಘಟಿಸಿದಲ್ಲಿ ಅದುವೇ ಈಶ್ವರತ್ವ. ಈ ಎರಡು ಕೂಡಿದಲ್ಲಿ ಸದಾ ಶಿವತತ್ವ. ಇಂತಿ ತ್ರಿವಿಧ ಲೀಲೆ ಏಕಾರ್ಥವಾದಲ್ಲಿ ಅದುವೇ ಪರಶಿವತತ್ವದ ಪರಮ ಪ್ರಕಾಶ. ಇದರಿಂದ ಮೀರುವ ತೆರನುಂಟಾದಡೆ ನೀವು ಹೇಳಿ ನಾ ಮಾರ್ಕೊಳ್ಳೆನು, ನೀವು ಹೇಳಿದಂತೆ ನಾ ಪ್ರಸಾದವೆಂಬೆನು. ಆರು ಶೈವವ ಭೇದ, ಮೂರು ಶೈವದ ಭಜನೆ, ಷಡುದರ್ಶನದ ತರ್ಕ, ಇವೆಲ್ಲವನ್ನು ಉದ್ಧರಿಸ ಬಂದ ಪ್ರಭುದೇವರು ಬಸವಣ್ಣ ಚನ್ನಬಸವಣ್ಣ. ಇವರೊಳಗಾದ 770 ಅಮರಗಣಗಳು, ಸ್ವತಂತ್ರ ಸಂಬಂಧಿಗಳ ಪ್ರಥಮರು ಶಿವಾಚಾರ ಚಕ್ರವರ್ತಿಗಳು, ಸತ್ಯರು ನಿತ್ಯರು ಸದ್ಯುನ್ಮುಕ್ತರು ಸುಮನರು ವಿಮಲರು ಪೂರ್ಣರು ಪರಿಪೂರ್ಣರು ಮೇಖಲೇಶ್ವರ ಲಿಂಗದಲ್ಲಿ ಮಹಾನುಭಾವಿಗಳು, ಮಹಾನುಭಾವಿಗಳು. ಎಂಥ ವರ್ಣನೆ! ಇಲ್ಲಿ ಶರಣ ಕಲಕೇತಯ್ಯನವರು ಶರಣನ ಕುರಿತು ಅವರ ಮಹಿಮೆಯನ್ನು, ಅವರ ಘನವನ್ನು, ಅವರ ವಿಶಾಲವಾದಂತಹ ಮನವನ್ನು ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಪ್ರಥಮದಲ್ಲಿ ರುದ್ರತ್ವ ಎನ್ನುತ್ತಾರೆ. ಅಂದರೆ ರುದ್ರತ್ವ ಎಂದರೆ ವೀರತ್ವ, ಧೈರ್ಯತ್ವ, ಪರಾಕ್ರಮದ ಸಂಕೇತ. ರುದ್ರತ್ವ ಎಂದರೆ ಪಾಪವನ್ನು, ಅಸತ್ಯವನ್ನು, ಅಜ್ಞಾನವನ್ನು, ಅಹಂಕಾರವನ್ನು ನಾಶಗೊಳಿಸಿ ಧರ್ಮವನ್ನು, ಶಾಂತಿಯನ್ನು ನೆಲೆಗೊಳಿಸುವುದೇ ಆಗಿದೆ. ಹೀಗೆ ಯಾರಲ್ಲಿ ಇಂತಹ ವೀರತ್ವದ ಗುಣ ಬರುತ್ತದೋ ಆಗ ತನಗೆ ತಾನೇ ಈಶ್ವರತ್ವ ಗುಣ ಘಟಿಸುತ್ತದೆ ಎನ್ನುತ್ತಾರೆ. ಈಶ್ವರತ್ವ ಎಂದರೆ ಸರ್ವ ಜ್ಞಾನಶಕ್ತಿ, ಅಹಂಕಾರರಹಿತ ಶುದ್ಧ ಚೈತನ್ಯ ಶಕ್ತಿ, ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಪರಿಪೂರ್ಣ ಜ್ಞಾನಶಕ್ತಿ. ಹೀಗೆ ಇಂತಹ ಗುಣಗಳು ತನಗೆ ತಾನೇ ಅಡಕಗೊಳ್ಳುತ್ತದೆ ಎನ್ನುತ್ತಾರೆ. ಹೀಗೆ ರುದ್ರತ್ವ, ಈಶ್ವರತ್ವ ಇವೆರಡೂ ಕೂಡಿದಲ್ಲಿ ಸದಾಶಿವತತ್ವ ನೆಲೆಗೊಳ್ಳುತ್ತದೆ ಎನ್ನುತ್ತಾರೆ. ಸದಾಶಿವತತ್ವ ಎಂದರೆ ಜ್ಞಾನಶಕ್ತಿ, ಪಾರಮಾರ್ಥಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ. ಹೀಗೆ ಇವುಗಳು ಸದಾ ಬೆಳಕಿನಂತೆ ಮನದಲ್ಲಿ ನೆಲೆಗೊಳ್ಳುವಿಕೆ ಎಂದರ್ಥ. ಅಂತಹ ಶಕ್ತಿ ನಮ್ಮಲ್ಲಿ ಮನೆ ಮಾಡುತ್ತದೆ ಎನ್ನುತ್ತಾರೆ. ಕಲಕೇತಯ್ಯನವರು ಮುಂದೆ ಹೇಳುತ್ತಾರೆ,
ಹೀಗೆ ರುದ್ರತ್ವ, ಈಶ್ವರತ್ವ.

ಸದಾ ಶಿವತತ್ವ ಇವು ಮೂರು ನೆಲೆಗೊಂಡು ಏಕಾರ್ಥಗೊಂಡಾಗ ಒಂದರೊಳಗೊಂದು ಬೆರೆತಾಗ ಪರಮ ಪ್ರಕಾಶ ಉದಯವಾಗುತ್ತದೆ ಎನ್ನುತ್ತಾರೆ. ಹೀಗೆ ಅತ್ಯುತ್ತಮವಾದಂತಹ ಪರಮ ಜ್ಞಾನದ ಬೆಳಕು ನೆಲೆಗೊಳ್ಳುತ್ತದೆ. ನೆಲೆಗೊಂಡ ಮೇಲೆ ನಾ ಅದರಲ್ಲಿ ನೆಲೆ ನಿಲ್ಲದೆ ಬೇರೆ ಆಗಲು ಸಾಧ್ಯವೇ ಎಂದು ಕೇಳಿಬಿಡುತ್ತಾರೆ. ಆಗ ನನಗೆ ಆರು ಶೈವದ ಭೇದ ಎಂದರೆ ಸಿದ್ಧಾಂತ ಶೈವ, ವೀರಶೈವ, ಕಪಾಲಿಕ, ಕಾಳಮುಖ, ಪಾಶುಪತ, ಕಾಶ್ಮೀರಿ ಶೈವ, ಹೀಗೆ ಆರು ಶೈವಗಳು, ಷಡ್ವಿಧ ಶೈವಗಳ ಬಗ್ಗೆ, ಶೈವದ ಪರಂಪರೆಯ ತತ್ವಗಳ ಬಗ್ಗೆ ನಾನು ಸ್ವಯಂ ಅರಿಯುವೆನು ಎನ್ನುತ್ತಾರೆ. ಇನ್ನು ಮೂರು ಶೈವದ ಭಜನೆ ಎನ್ನುತ್ತಾರೆ, ಅಂದರೆ ಓಂ ನಮಃ ಶಿವಾಯ ಎನ್ನುವಂತಹ ಷಡಕ್ಷರ ಮಂತ್ರದ ಬಗ್ಗೆ ಭಜನೆ, ಶಂಭೋ ಶಂಕರ ಮಹಾದೇವ ಎನ್ನುವ ಭಜನೆ, ಹರಹರ ಮಹಾದೇವ ಎನ್ನುವ ಭಜನೆ, ಹೀಗೆ ಭಗವಂತನ ಭಜನೆಯ ಶಕ್ತಿಯನ್ನು ನಾನು ಅರಿಯುವೆನು, ನನ್ನೊಳಗೆ ಆವಾಹಿಸಿಕೊಳ್ಳುವೆನು ಎನ್ನುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ಷಡು ದರ್ಶನದ ತರ್ಕವ ಮಾಡುವೆ ಎಂದು ಬಿಡುತ್ತಾರೆ. ಅಂದರೆ ಸಾಂಖ್ಯ ದರ್ಶನ, ಯೋಗ ದರ್ಶನ, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಪೂರ್ವಮೀಮಾಂಸ, ವೇದಾಂತ, ಹೀಗೆ ಆರು ದರ್ಶನ ಶಾಸ್ತ್ರಗಳ ಮೇಲೆ ತಾತ್ವಿಕವಾಗಿ ತರ್ಕ ಮಾಡುವಂತಹ ಶಕ್ತಿ ಎನ್ನೊಳಗೆ ಮೂಡಿಬರುತ್ತದೆ ಎನ್ನುತ್ತಾರೆ. ಹೀಗೆ ಷಡ್ವಿಧ ಶೈವವನ್ನು, ಷಡ್ ದರ್ಶನಗಳನ್ನು ಅರಿತು ಅದನ್ನು ಜಗತ್ತಿಗೆ ತಿಳಿಸಲು ಬಂದವರಂಥವರು ವೈರಾಗ್ಯನಿಧಿ ಪ್ರಭುದೇವರು, ಭಕ್ತಿ ಭಂಡಾರಿ ಬಸವಣ್ಣನವರು, ಅವಿರಳ ಜ್ಞಾನಿ ಚನ್ನಬಸವಣ್ಣನವರು, ಹೀಗೆ ಇವರ ಜೊತೆ ಜೊತೆಗೆ ನಿಂದವರು 770 ಅಮರಗಣಗಳು, ಹೀಗೆ ಇವರೆಲ್ಲ ಈ ಜಗತ್ತನ್ನು ಉದ್ಧರಿಸಲು ಬಂದಂತಹ ಪ್ರಥಮ ಶಿವಾಚಾರ ಚಕ್ರವರ್ತಿಗಳು ಎಂದು ಬಿಡುತ್ತಾರೆ. ಅವರೇ ಶರಣರು. ಇವರೆಲ್ಲರೂ ಸತ್ಯರು, ನಿತ್ಯರು, ಸದ್ಯುನ್ಮುಕ್ತರು, ಸುಮನರು, ವಿಮಲರು, ಪೂರ್ಣರು, ಪರಿಪೂರ್ಣರು, ಲಿಂಗವೇ ತಾನಾದವರು. ಹೀಗೆ ಹೇಳುವ ಮೂಲಕ ಧೈರ್ಯದಿಂದ ಅಹಂಕಾರವನ್ನು ಮೆಟ್ಟಿ ಅದನ್ನು ನಿಂದು ಸುಗುಣತ್ವವನ್ನು ಕಲಿತು ಅದನ್ನು ಮನದಲ್ಲಿ ಸದಾ ಧರಿಸಿ ಜ್ಞಾನದ ಕಿರಣವಾಗಬೇಕು ಎಂದು ಬಿಡುತ್ತಾರೆ. ಹೀಗೆ ಜ್ಞಾನದ ಬೆಳಕು ನಮ್ಮಲ್ಲಿ ಮೂಡಿಬರಬೇಕು. ಅಂತಹ ಬೆಳಕನ್ನು ಮೂಡಿಸಲೆಂದೇ ಪ್ರಮಥರು ನೆಲೆಸಿದರು ಎನ್ನುವ ವಿಚಾರವನ್ನು ವಿಸ್ತೃತವಾಗಿ ಶರಣ ಕಲಕೇತಯ್ಯನವರು ಈ ವಚನದ ಮೂಲಕ ತಿಳಿಸಿದ್ದಾರೆ. ವಚನ ಬಹಳ ಚೆನ್ನಾಗಿದೆ. ಅವರಲ್ಲಿ ಈ ವಚನದ ಮೂಲಕ ಅವರ ಜ್ಞಾನದ ಶಕ್ತಿ ಅದೆಷ್ಟಿತ್ತು ಎನ್ನುವುದು ತಿಳಿದು ಬರುತ್ತದೆ. ಮತ್ತೊಂದು ವಚನವನ್ನು ಗಮನ ಮಾಡೋಣ. ವಚನ ಹೀಗಿದೆ, ಭಕ್ತ, ಮಹೇಶ್ವರ, ಪ್ರಸಾದಿ ಈ ತ್ರಿವಿಧವು ಒಂದೇ ಕೋಡಿನಲ್ಲಿ ಅಡಗಿತ್ತು ನೋಡ. ಪ್ರಾಣಲಿಂಗ ಶರಣ ಐಕ್ಯ ಇವು ಕೂಡ, ಈ ತ್ರಿವಿಧವು ಕೂಡ ಒಂದೇ ಕೋಡಿನಲ್ಲಿ ಅಡಗಿತ್ತು ನೋಡ. ಇಂತಿ ಉಭಯದ ಕೋಡ ಹಿಡಿದು ಪಶ್ಚಿಮ ದ್ವಾರವ ಮುಚ್ಚಿ ನಿಂದು ಉತ್ತರ ದ್ವಾರದಲ್ಲಿ ಎಡತಾಕುವ ನಿಶ್ಚಿಂತರ ಮುಚ್ಚಿಸಿ ಸಚ್ಚಿದಾನಂದದಿ ನಲಿದೊಲಿದು ಕಲೆ ವಿದ್ಯವನ್ನೊಪ್ಪಿಸ ಬಂದೆ ನೋಡ. ಹುಲುಹಿನ ಗಿಲಿಕೆಯ ಕೊಂಬಿನಲ್ಲಿ ಸುಳುಹಿನ ಸೂಕ್ಷ್ಮದ ಕಳೆಯ ಬೆಳಗಿನಲ್ಲಿ ಅಕ್ಕನ ಗಂಡನ ಭಾವಂದಿರ ಧಿಕ್ಕರಿಸ ಬಂದೆ. ಮೇಖಲೇಶ್ವರಲಿಂಗವನ್ನು ಅರಿಯ ಹೇಳ, ಮೇಖಲೇಶ್ವರಲಿಂಗವನ್ನು ಅರಿಯ ಹೇಳ. ಇಲ್ಲಿ ಕಲಕೇತಯ್ಯನವರು ಷಟ್ ಸ್ಥಲದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ. ವೀರಶೈವ ಧಾರ್ಮಿಕ ಸಿದ್ಧಾಂತದಲ್ಲಿ ಷಟ್ ಸ್ಥಲಕ್ಕೆ ತನ್ನದೇ ಆದಂತಹ ಮಹತ್ವವಿದೆ. ಇಲ್ಲಿ ಕಲಕೇತಯ್ಯನವರು ಭಕ್ತ, ಮಹೇಶ್ವರ, ಪ್ರಸಾದಿ ಇವು ಮೂರು ಒಂದು ಪಥದಲ್ಲಿ ಸಾಗುತ್ತದೆ ಎನ್ನುತ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿಯ ಬಹಿರಂಗವಾಗಿ ಬದಲಾಗುವುದರ ಚಿಂತನೆ ಇದೆ. ಭಕ್ತನಲ್ಲಿ ಭಕ್ತ ತತ್ವದ ನಡೆ ನುಡಿ ಸಂಸ್ಕಾರದ ಆಚರಣೆ ಬರುತ್ತದೆ. ಮಹೇಶ್ವರನಲ್ಲಿ ನಡೆ ನುಡಿ ಸಂಸ್ಕಾರಗಳು ಸದಾ ನೆಲೆಗೊಳ್ಳುತ್ತವೆ. ಪ್ರಸಾದಿಯಲ್ಲಿ ಅವುಗಳೆಲ್ಲವನ್ನು ಸದಾ ಆಚರಿಸಿ ಅದನ್ನೇ ಉಂಡು ಅದರಲ್ಲೇ ಮಲಗಿ ಅದೇ ಆಗುತ್ತಾನೆ ಎನ್ನುತ್ತಾರೆ. ಹೀಗೆ ಇವು ಮೂರು ಕೂಡ ಬಹಿರಂಗದ ಶುದ್ಧತ್ವವನ್ನು ಹೆಚ್ಚಿಸುತ್ತದೆ ಎನ್ನುತ್ತಾರೆ ಕಲಕೇತಯ್ಯನವರು. ಇನ್ನು

0: ಪ್ರಾಣಲಿಂಗಿ, ಶರಣ, ಐಕ್ಯ ಇವು ಮೂರು ಇನ್ನೊಂದು ಪಥದಲ್ಲಿ ಸಾಗುತ್ತದೆ ಎನ್ನುತ್ತಾರೆ. ಅಂದರೆ ಇಲ್ಲಿ ವ್ಯಕ್ತಿ ಆಂತರಂಗಿಕವಾಗಿ ಶುದ್ಧನಾಗುತ್ತಾನೆ. ಪ್ರಾಣಲಿಂಗಿಯಲ್ಲಿ ಅವನ ಉಸಿರು ಕೂಡ ಭಗವಂತನ ಗುಣಗಳನ್ನೇ ಉಸಿರಾಡುತ್ತವೆ. ಶರಣನಲ್ಲಿ ಆ ಉಸಿರಾಟದಂತೆ ಭಗವಂತನ ಕೆಲಸಗಳನ್ನು ಅತ್ಯಂತ ಚೈತನ್ಯಯುಕ್ತವಾಗಿ ಕಾರ್ಯಗತಗೊಳಿಸುತ್ತಾನೆ. ಕೊನೆಗೆ ತನ್ನ ಎಲ್ಲ ಸರ್ವಸ್ವವನ್ನು ಭಗವಂತನಲ್ಲ ಐಕ್ಯಗೊಳಿಸಿ ನಿರಾಳಿಯಾಗುತ್ತಾನೆ ಎನ್ನುತ್ತಾರೆ. ಹೇಗೆ ಗಾಳಿ ಬೆಳಕು ಯಾವುದೇ ಅಡೆತಡೆಗಳಿದ್ದರೂ ಕೂಡ ಕಿಂಚಿತ್ ಜಾಗದೊಳಗೆ ನುಸುಳಿ ಒಳ ಹೋಗುತ್ತದೋ ಹಾಗೆ ಐಕ್ಯ ಎಲ್ಲೆಡೆ ತನ್ನ ಪರಿಮಳವನ್ನು ಪಸರಿಸುತ್ತಾನೆ. ಹೀಗೆ ಅಂತರಂಗ ಶುದ್ಧಗೊಳ್ಳುತ್ತೆ ಎನ್ನುತ್ತಾನೆ. ಹೀಗೆ ಷಟ್ ಸ್ಥಳದಿಂದ ಅಂತರಂಗ ಬಹಿರಂಗ ಶುದ್ಧಗೊಳ್ಳುತ್ತದೆ. ಯಾರು ಪಶ್ಚಿಮ ದ್ವಾರ ಅಂದರೆ ಪಶ್ಚಿಮ ಶಿಖಾಚಕ್ರ ಎನ್ನಲಾಗಿದೆ, ಅದು ಜ್ಞಾನದ ಸಂಕೇತ. ಅದನ್ನು ಸಾಧನೆಯಿಂದ ತೆರೆದರೆ ಆ ವ್ಯಕ್ತಿ ಪರಮಜ್ಞಾನಿಯಾಗುತ್ತಾನೆ. ಆದರೆ ಮನುಜರು ಆ ದ್ವಾರವನ್ನು ಮುಚ್ಚಿ ಉತ್ತರ ದ್ವಾರವನ್ನು ಅಂದರೆ ಬುದ್ಧಿವಂತಿಕೆಯ ಕೌಶಲ್ಯದ ದ್ವಾರವನ್ನು ತೆರೆದು ತನ್ನ ಬುದ್ಧಿಯಿಂದ ಜಗತ್ತಿನಲ್ಲಿರುವುದನ್ನು ಅನುಭವಿಸಲು ಅವಣಿಸುತ್ತಿರುತ್ತಾನೆ ಎನ್ನುತ್ತಾನೆ. ಅಂತಹವರನ್ನು ಉದ್ಧರಿಸಿ ಅವರನ್ನು ಪಶ್ಚಿಮ ದ್ವಾರದೆಡೆಗೆ ಹೋಗುವಂತೆ ಮಾಡಲು ಷಟ್ಸ್ಥಲಿಯಾಗಬೇಕು ಎನ್ನುತ್ತಾರೆ. ಅಂತಹ ಷಟ್ಸ್ಥಲವೆನ್ನುವ ಒಂದು ಅಪೂರ್ವ ತತ್ವವನ್ನು ತಿಳಿಸಲು ಶರಣರು ಈ ಲೋಕಕ್ಕೆ ಬಂದಿದ್ದಾರೆ. ಕೊಂಬೆರೆಂಬೆಗಳು ತಮ್ಮ ಚಿಗುರಿನ ಮೂಲಕ, ಮೊಗ್ಗುಗಳ ಮೂಲಕ ಹೇಗೆ ಆನಂದವಾಗಿರುತ್ತವೋ ಹಾಗೆ ಮನುಷ್ಯ ಷಟ್ಸ್ಥದ ಬೆಳಗಿನಲ್ಲಿ ನಿಂತು ಬೆಳಕಾಗಿ ಆನಂದಿಸಬೇಕು ಎನ್ನುತ್ತಾರೆ. ಇಲ್ಲಿ ವಚನದ ಕೊನೆಯಲ್ಲಿ ಹೇಳುತ್ತಾರೆ, ಅಕ್ಕನ ಗಂಡನ ಭಾವಂದಿರನ್ನು ಧಿಕ್ಕರಿಸಲು ಆನು ಬಂದೆ ಎನ್ನುತ್ತಾರೆ. ಇಲ್ಲಿ ಅಕ್ಕ ಎಂದರೆ ಜ್ಞಾನ ಎಂದರ್ಥ. ಅಕ್ಕನ ಗಂಡಂದಿರು ಎಂದರೆ ಇಂದ್ರಿಯಗಳ ವಿಷಯಗಳು ಎಂದರ್ಥ. ಯಾವಾಗ ಜ್ಞಾನದ ಜೊತೆ ವಿಷಯಗಳು ಬೆರೆಯುತ್ತವೋ ಆಗ ಜ್ಞಾನ ಅಜ್ಞಾನಗೊಳ್ಳುತ್ತದೆ, ಕಲುಷಿತಗೊಳ್ಳುತ್ತದೆ. ಇಂತಹ ಭಾವಂದಿರನ್ನು ನಾನು ನಾಶ ಮಾಡಿ ಜ್ಞಾನವನ್ನು ಸುಜ್ಞಾನವನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ಹೇಳುವ ಮೂಲಕ ಕಲಕೇತಯ್ಯನವರು ಒಂದು ಅತ್ಯುತ್ತಮವಾದಂತಹ ಸಂದೇಶವನ್ನು ನೀಡಿದ್ದಾರೆ. ಹೀಗೆ ಕಲಕೇತಯ್ಯನವರು ತತ್ವ ಸಿದ್ಧಾಂತವನ್ನು ಅತ್ಯಂತ ಸರಳವಾಗಿ ತಿಳಿಸುವುದರ ಜೊತೆಗೆ ಅದನ್ನು ಅನುಸರಿಸಿದಲ್ಲಿ ಎಂತಹ ಬೆಳಕು ಮನದೊಳಗೆ ಮೂಡಿಬರುತ್ತದೆ, ಅದರಿಂದ ಹೇಗೆ ಶಕ್ತಿಯಾಗಿ ಪರಿವರ್ತನೆಯಾಗುತ್ತಾನೆ ಮನುಷ್ಯ ಎನ್ನುತ್ತಾರೆ. ಈ ವಿಷಯವನ್ನು ಚೆನ್ನಾಗಿ ನಿರೂಪಿಸಿದ್ದಾರೆ. ಹೀಗೆ ಇಂದಿನ 100ನೆಯ ನುಡಿಸಂಚಿಕೆಯನ್ನು ಮುಕ್ತಾಯಗೊಳಿಸಲು ಹರ್ಷಿಸುತ್ತೇನೆ. ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಒಂದು ವಾರವೂ ಕೂಡ ತಪ್ಪಿಸದೆ ನುಡಿಸಂಚಿಕೆಯನ್ನು ಕಳಿಸಲು ಪ್ರೇರಣಾದಾಯಕರಾದಂತಹವರು ಶರಣರು ಮತ್ತು ಅವರ ಚಿಂತನೆಗಳು ಎಂದು ಹೇಳಿದರೆ ತಪ್ಪಾಗಲಾರದು. ಹೀಗೆ ಹೇಳುತ್ತಾ 100 ಸಂಚಿಕೆಗಳನ್ನು ಆಲಿಸದಂತಹ ಸರ್ವರಿಗೂ ಹೃದಯಪೂರ್ವಕ ವಂದನೆಗಳು ಸಲ್ಲಿಸುತ್ತಾ ಸಮಯ ಸಿಕ್ಕಾಗ ಕೆಲವಾದರೂ ಸಂಚಿಕೆಗಳನ್ನು ಆಲಿಸಿ ವಿಷಯಗಳನ್ನು ಮನನ ಮಾಡಿಕೊಂಡಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ವಚನ ವೈಭವ ನುಡಿಸಂಚಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ನಮಿಸುತ್ತಾ ವಿರಮಿಸುತ್ತೇನೆ. ಸರ್ವರಿಗೂ ಕೂಡ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುಗರೆ, ಇದುವರೆಗೂ ವಚನವೈ

0: ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/6/2026 ಸೋಮವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನಾಗೇಶ್ ಡಿಎಂ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ಎಸ್ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಶಂಕರ್ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ಆರ್ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಮಿಸ್ ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಮಿಸ್ಟರ್ ರಾಜು ಕೆ ಎಸ್ ರವರು ವಾಕ್ ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 sectors ಕೆ 120 ಸ್ಟಾರ್ಟ್ಅಪ್ಸ್ 14 to 16 June ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಶನ್ ಔರ್ ಆಂಟರ್ಪ್ರಿನೋರಿಯಲ್ ಕ್ಷಮತಾಂ ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ಮೇ ನಿರ್ಮಿತ್, ವಿಶ್ವ ಕೇ ಲಿಯೇ ತಯಾರ್.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
4: ದೇಶದ ಯುವಜನತೆ ಭಾರತವನ್ನು ಆರೋಗ್ಯಕರ ಭಾರತವನ್ನಾಗಿ ಮಾಡಲು ಸಂಕಲ್ಪ ಕೈಗೊಂಡಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಇಂದೇ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿಸುವ ಮೂಲಕ ಹೊಸ ವರ್ಷದ ಉಡುಗೊರೆಯನ್ನು ನೀಡಿ. 60 crore ಹೆಚ್ಚು ಫಲಾನುಭವಿಗಳಿಗೆ 5 lakh rupees ಉಚಿತ ಚಿಕಿತ್ಸೆಯ ಹಕ್ಕು ದೊರಕಿದೆ. ಹಿಂದೆ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಅರ್ಹ ಫಲಾನುಭವಿಗಳು ತಮ್ಮ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 14555 ಕರೆ ಮಾಡಿ.

0: 70 वर्ष से अधिक उम्र के देश के हर बुजुर्ग को ಅಸ್ಪತಾಲ್ ಮುಕ್ತ ಇಲಾಜ್ ಮಿಲೇಗಾ.
1: ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನು ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ ಡಿ ವಿ ಗುಂಡಪ್ಪನವರ ಪರಿಚಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲಂರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ತಿಮ್ಮಯ್ಯ LM, ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸರಗೂರು, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಕರ್ನಾಟಕ ಹಲವಾರು ಕವಿ ಮಾನ್ಯರಿಗೆ ಜನ್ಮವನ್ನು ನೀಡಿದೆ. ಅದರಲ್ಲಿ ಒಬ್ಬ ಪ್ರಖ್ಯಾತ ಕವಿಯ ಪರಿಚಯವನ್ನು ನಾನು ಇಂದು ಮಾಡಿಕೊಡಲಿದ್ದೇನೆ. ಅವರ ಹೆಸರು TV ಗುಂಡಪ್ಪ, DVG. DVG ಅಥವಾ DV ಗುಂಡಪ್ಪ ಕನ್ನಡ ಸಾಹಿತ್ಯ ಮತ್ತು ದಾರ್ಶನಿಕ ಚಿಂತನೆಗಳ ಲೋಕದಲ್ಲಿ ಅಗ್ರಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರು. ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಅವರು ಕವಿ, ಪ್ರಬಂಧಕಾರ, ಪತ್ರಕರ್ತ, ರಾಜಕೀಯ ಚಿಂತಕ ಮತ್ತು ಸಮಾಜ ಸುಧಾರಕರಾಗಿದ್ದರು. ಸರಳ ಭಾಷೆಯಲ್ಲಿ ಗಂಭೀರ ವಿಚಾರಗಳನ್ನು ಹೇಳುವ ಶೈಲಿ ಅವರ ವಿಶೇಷತೆಯ

ಆಗಿದೆ. ಅವರನ್ನು ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಸಹ ಕರೆಯುತ್ತಾರೆ. ಭಾರತೀಯ ತತ್ವಶಾಸ್ತ್ರ, ಸಾಹಿತ್ಯ ಮತ್ತು ರಾಜ್ಯಶಾಸ್ತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಡಿವಿಜಿ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಅವರ ಬರಹಗಳಲ್ಲಿ ಜೀವನದ ಮೌಲ್ಯಗಳು, ನೈತಿಕತೆ, ಧರ್ಮ, ಸಮಾಜದ ಸಮತೋಲನ ಮತ್ತು ವ್ಯಕ್ತಿಯ ಒಳಜಗತ್ತಿನ ಬಗ್ಗೆ ಆಳವಾದ ಚಿಂತನೆಗಳು ಕಾಣಿಸಿಕೊಳ್ಳುತ್ತವೆ. ಇನ್ನು ಡಿವಿಜಿ ಅವರ ಜನನ ಮತ್ತು ಪ್ರಾರಂಭಿಕ ಜೀವನದ ಪರಿಚಯವನ್ನ ನೋಡೋದಾದ್ರೆ, ಡಿವಿಜಿ ಅವರು 1887 ಮಾರ್ಚ್ 17 ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಜನಿಸ್ತಾರೆ. ಅವರ ಕುಟುಂಬ ಸಾಮಾನ್ಯ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದರೂ ಅವರು ವಿದ್ಯಾಭ್ಯಾಸ ಮತ್ತು ಸ್ವ ಅಧ್ಯಯನದ ಮೂಲಕ ತಮ್ಮನ್ನ ಬೆಳೆಸಿಕೊಂಡರು. ಅವರು ಅಧಿಕೃತ ಶಿಕ್ಷಣವನ್ನ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಅಂದರೆ ಅವರು ಕಾಲೇಜಿನಲ್ಲಾಗಲಿ ಅಥವಾ ಯೂನಿವರ್ಸಿಟಿಯಲ್ಲಾಗಲಿ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರು ತಮ್ಮ ಪರಿಶ್ರಮ, ಓದು ಮತ್ತು ಚಿಂತನೆಯ ಮೂಲಕ ಅಪಾರ ಜ್ಞಾನವನ್ನು ಸಂಪಾದಿಸ್ತಾರೆ. ಅವರು ಸ್ವಯಂ ಅಭ್ಯಾಸದ ಮೂಲಕ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಪ್ರಾವೀಣ್ಯತೆಯನ್ನು ಪಡೀತಾರೆ. ಅವರ ಅಪಾರ ವಿದ್ವತ್ತನ್ನು ಗಮನದಲ್ಲಿಟ್ಟುಕೊಂಡು ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಿ ಸನ್ಮಾನಿಸುತ್ತೆ. ಅವರ ಸಾಹಿತ್ಯದ ಪ್ರಕಾರಗಳನ್ನು ಗಮನಿಸಿದಾಗ ಕಾವ್ಯ, ನಾಟಕ, ಜೀವನ ಚರಿತ್ರೆ, ರಾಜಕೀಯ ಮತ್ತು ತತ್ವಶಾಸ್ತ್ರ ಸೇರಿದಂತೆ ಸುಮಾರು 66 ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸಿದ್ದಾರೆ. ಪ್ರಮುಖ ಕೃತಿಗಳನ್ನು ನೋಡೋದಾದರೆ ಮಂಕುತಿಮ್ಮನ ಕಗ್ಗ, ಡಿವಿಜಿ ಅವರ ಒಂದು ಮೇರು ಕೃತಿ, 1943 ಪ್ರಕಟವಾದಂತಹ ಈ ಕೃತಿ 945 ಚೌಪತಿಗಳನ್ನು ಅಥವಾ ಕಗ್ಗಗಳನ್ನು ಒಳಗೊಂಡಿದೆ. ಇದು ಜೀವನದ ಮೌಲ್ಯಗಳು, ತತ್ವಜ್ಞಾನ ಮತ್ತು ಮಾನವ ಧರ್ಮವನ್ನು ಸರಳವಾಗಿ ತಿಳಿಸಿಕೊಡುತ್ತದೆ. ಮರುಳ ಮುನಿಯನ ಕಗ್ಗ, ಇದು ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗವಾಗಿದೆ. ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರ ಸಂಪಾದನೆಯೊಂದಿಗೆ ಈ ಕೃತಿ ಪ್ರಕಟಗೊಂಡಿದೆ. ಇವರ ಇತರ ಪ್ರಮುಖ ಕೃತಿಗಳನ್ನು ನೋಡಿದಾಗ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ರಾಜ್ಯಶಾಸ್ತ್ರ, ಉಮರನ್ನ ಒಸಗೆ, ಉಮರ್ ಕಯಾಮ್ನ ರುಬಯತ್ಗಳ ಕನ್ನಡ ಅನುವಾದ, ಹೀಗೆ ಹಲವಾರು ಸಾಹಿತ್ಯ ಕೃತಿಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ದಾರೆ. ಡಿವಿ ಗುಂಡಪ್ಪನವರು ಕೇವಲ ಕವಿಯಾಗಿ ಮಾತ್ರವಲ್ಲ, ಸಂಸ್ಥೆ ಮತ್ತು ಪತ್ರಿಕೋದ್ಯಮದಲ್ಲಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಬೆಂಗಳೂರಿನಲ್ಲಿ ಸಾರ್ವಜನಿಕರಿಗೆ ಉಪಯುಕ್ತವಾದ ಜ್ಞಾನ ಮತ್ತು ವಿಚಾರಗಳನ್ನು ಹಂಚಲು ಈ ಸಂಸ್ಥೆಯನ್ನು ಸ್ಥಾಪಿಸಿದರು. ಪತ್ರಿಕೋದ್ಯಮದಲ್ಲಿಯೂ ಸಹ ಅವರು ಸಕ್ರಿಯವಾಗಿದ್ದರು. ಸುಬೋಧಿನಿ, ಕರ್ನಾಟಕ ಮತ್ತು ಮುಕ್ತಮುಖಿ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಹಾಗೂ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿ ಮತ್ತು ಗೌರವಗಳು, ಭಾರತ ಸರ್ಕಾರ ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿದೆ. 1974 ಡಿವಿ ಗುಂಡಪ್ಪನವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿತು. ಅಲ್ಲದೆ ನಾನೀಗಾಗಲೇ ಹೇಳಿದಾಗೆ ಮೈಸೂರು ವಿಶ್ವವಿದ್ಯಾನಿಲಯ ಇವರ ಅಪಾರ ವಿದ್ವತ್ತನ್ನು ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆಯನ್ನು ಗಮನದಲ್ಲಿಟ್ಟುಕೊಂಡು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಅವರನ್ನು ಗೌರವಿಸಿದೆ. ಇಲ್ಲಿಯವರೆಗೂ ನಾವು ಡಿವಿಜಿ ಅವರ ವೈಯಕ್ತಿಕ ಮಾಹಿತಿ ಮತ್ತು ಅವರ ಸೇವೆ, ಸಾಹಿತ್ಯ ಕೃಷಿ, ಅವರ ಸಾಹಿತ್ಯ ಕೃಷಿಗೆ ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯ ನೀಡಿದಂತಹ ಗೌರವ ಇತ್ಯಾದಿ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಡಿವಿಜಿ ಅವರ ಸಾಹಿತ್ಯ ಕೃಷಿಯಲ್ಲಿ ಅತ್ಯಂತ ಉತ್ತಮವಾದಂತಹ ಒಂದು ಕೊಡುಗೆ ಮಂಕುತಿಮ್ಮನ ಕಗ್ಗ ಈ ಒಂದು ಪುಸ್ತಕದ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಡಿವಿ ಗುಂಡಪ್ಪನವರು ರಚಿಸಿದ ಮಂಕುತಿಮ್ಮನ ಕಗ್ಗ 20ನೇ ಶತಮಾನದ ಉತ್ತರಾರ್ಧದ ಕನ್ನಡ ಕೃತಿಗಳಲ್ಲಿ ಅತ್ಯಂತ ವಿಶಾಲ ಜನಾಧಾರಣೆಯನ್ನು ಪಡೆದಂತಹ ಕೃತಿ ಆಗಿದೆ. ಇದನ್ನು ಕನ್ನಡದ ಭಗವದ್ಗೀತೆ ಎಂದು ಸಹ ಕರೆಯಬಹುದು.
ನಿತ್ಯ ಜೀವನದಲ್ಲಿ ಎದುರಾಗುವ ಯಾವುದೇ

ಸಮಸ್ಯೆಯ ಪ್ರಸಕ್ತಿ ಬಂದಾಗಲೂ ಹಲವಾರು ವೈಪರೀತ್ಯಗಳಿಂದ ಕೂಡಿದ ಜಗತ್ತಿನ ವಿಷಯದಲ್ಲಿ ಸಾಮಾನ್ಯ ವ್ಯಕ್ತಿಯೊಬ್ಬ ಯಾವ ಮನೋಭಂಗಿಯನ್ನು ಬೆಳೆಸಿಕೊಳ್ಳುವುದು ನೆಮ್ಮದಿಗೆ ದಾರಿ ಮಾಡಿಕೊಡಬಹುದೆಂಬುದರ ಪ್ರಸಕ್ತಿ ಬಂದಾಗಲೂ ಸರ್ವವಿದಿತವಾದ ಪೌರಾಣಿಕ ವ್ಯಾಖ್ಯಾನಗಳಿಂದ ಮತ್ತು ಐತಿಹಾಸಿಕ ಮತ್ತು ಸಾಹಿತ್ಯಕ ಸಂದರ್ಭಗಳಿಂದ ನಾವು

ಇದೆ ಮತ್ತು ವೈಚಾರಿಕತೆ ಇತ್ಯಾದಿ ದ್ವಂದ್ವಗಳ ನಡುವೆ ಸಮನ್ವಯವನ್ನು ಕುರಿತು ಚಿಂತಿಸುವಾಗಲೂ ಹೀಗೆ ಜೀವನದ ಪ್ರಮುಖ ಸನ್ನಿವೇಶಗಳಲ್ಲಿ ನೆರವನ್ನೀಯುವಂತಹ ಹಿತವಚನಗಳ ಒಟ್ಟಿಲು ಮಂಕುತಿಮ್ಮನ ಕಗ್ಗ. ಈ ಕೃತಿಯಲ್ಲಿ ಎಲ್ಲಿಯೂ ಸಹ ನಾನು ಜ್ಞಾನಿ ಅನುಭವಿ ನನ್ನ ಮಾತನ್ನು ನೀವೆಲ್ಲರೂ ಕೇಳಿರಿ ಎಂಬ ಠೇಂಕಾರದ ಧ್ವನಿಯಿಲ್ಲ. ಪ್ರತಿಯಾಗಿ ಪದ್ಯಗಳುದ್ದಕ್ಕೂ ಎದ್ದು ಕಾಣುವುದು ನಾನು ನಿಮ್ಮಂತಹ ಒಬ್ಬ ಸಾಮಾನ್ಯ, ನಿಮ್ಮಂತೆ ನಾನು ಬವಣೆಪಟ್ಟವನು, ನನ್ನ ಅನುಭವಗಳನ್ನು ಹಂಚಿಕೊಳ್ಳೋಣ ಎಂಬ ರೀತಿಯ ವಿನಮ್ರತೆಯಿಂದಲೂ ಮೈತ್ರಿ ಭಾವದಿಂದಲೂ ಕೂಡಿದಂತಹ ಪ್ರೇಮಳತೆ ಇದೆ. ಲಕ್ಷಾಂತರ ಜನರಿಗೆ ಕಗ್ಗದಿಂದ ಸಾಂತ್ವನವೂ ಸಮಾಧಾನವೂ ದೊರೆಯುತ್ತಿರುವುದು ಈ ಆರ್ದ್ರತೆಯಿಂದ. ಇದರಿಂದಾಗಿ ಅಸಂಖ್ಯಾತ ಜನರ ಬಾಳಿನಲ್ಲಿ ಓರ್ವ ಆತ್ಮೀಯ ಸ್ಥಾನವನ್ನು ಕಗ್ಗ ಪಡೆದುಕೊಂಡಿದೆ. ಕಳೆದ ಅರ್ಧ ಶತಮಾನದುದ್ದಕ್ಕೂ ಗ್ರಂಥಗಳಲ್ಲಿ, ಲೇಖನಗಳಲ್ಲಿ, ಉಪನ್ಯಾಸಗಳಲ್ಲಿ, ಚಿಂತನ ಗೋಷ್ಠಿಗಳಲ್ಲಿ ಕಗ್ಗದ ಪದ್ಯಗಳಷ್ಟು ಅಧಿಕವಾಗಿ ಮೇಲಿಂದ ಮೇಲೆ ಉದ್ಧೃತಗೊಳ್ಳುತ್ತಾ ಬಂದಿರುವ ಉಕ್ತಿಗಳನ್ನು ಬೇರೆ ಎಲ್ಲೂ ಸಹ ಕಾಣಲು ಸಾಧ್ಯವಿಲ್ಲ. ಜೀವನದ ಅನೇಕ ಏರಿಳಿತದ ಸಂದರ್ಭದಲ್ಲಿ, ಕಷ್ಟದ ಸುಳಿಗೆ ಸಿಲುಕಿಕೊಂಡಾಗ, ಖಿನ್ನತೆಗೆ ಒಳಗಾದಾಗ, ಆತಂಕ ನಮ್ಮನ್ನು ಆವರಿಸಿದಾಗ, ದ್ವಂದ್ವಗಳು ನಮ್ಮನ್ನು ಆವರಿಸಿದಾಗ ನಾವು ಕಗ್ಗವನ್ನು ಓದಿದ್ದಾಗ ನಮಗೆ ಮನಸ್ಸಿಗೆ ಶಾಂತ್ವನ ಸಿಗುತ್ತದೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ, ಒಂದು ಸಣ್ಣ ಮುಕ್ತಕವನ್ನು ನೋಡೋದಾದ್ರೆ, ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀನ್ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ. ಇನ್ನೊಮ್ಮೆ, ಅವರೆಷ್ಟು ಧನವಂತರ್, ಇವರೆಷ್ಟು ಯಶವಂತರ್, ಅವರೆಷ್ಟು ಬಲವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಷ್ಟಿಹುದೋ ಮರೆತು ನೀನ್ ಕೊರಗುವುದು ಶಿವನಿಗೆ ಕೃತಜ್ಞತೆಯೇ. ಅವರಿಗೆಷ್ಟು ಧನವಿದೆ, ಇವರಿಗೆಷ್ಟು ಬಲವಿದೆ, ಮತ್ತು ಅವರೆಷ್ಟು ಯಶಸ್ವಿ ಜನ ಎಂದು ಅನ್ಯರ ಕಂಡು ಕೊರಗುವುದರಲ್ಲಿ ನಿನ್ನ ಬಳಿ ಏನಿಹುದು ಎಂದು ನೀನು ಮರೆತು ಹೋದರೆ ಅದು ಪರಮಾತ್ಮನಿಗೆ ಕೃತಜ್ಞತೆಯನ್ನು ತೋರಿದಂತೆ ಆಗುತ್ತದೆಯೇ ಎಂಬ ತಾತ್ವಿಕ ಪ್ರಶ್ನೆಯನ್ನು ಈ ಮುಕ್ತಕ ನಮ್ಮ ಮುಂದೆ ಇಡುತ್ತದೆ. ಆಸೆಯೇ ದುಃಖಕ್ಕೆ ಮೂಲ ಎಂದು ಭಗವಾನ್ ಬುದ್ಧ ಹೇಳಿದ್ದಾನೆ. ಆದರೆ ಆಸೆಯನ್ನು ಬಿಟ್ಟರೆ ಜಗದ ವ್ಯಾಪಾರ ನಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಎಷ್ಟೋ ಸಂದರ್ಭಗಳಲ್ಲಿ ದೇವರು ಕರುಣಿಸಿರುವಂತಹ ಒಂದು ಸವಲತ್ತುಗಳನ್ನು, ಸೌಲಭ್ಯಗಳನ್ನು, ಅನುಗ್ರಹಗಳನ್ನು ಮರೆತು ಇತರರೊಂದಿಗೆ ಹೋಲಿಕೆ ಮಾಡಿಕೊಂಡು ಮಾನಸಿಕ ಅತೃಪ್ತಿಗೆ ಒಳಗಾಗುತ್ತೇವೆ, ಮನಸ್ಸಿನ ಸಮತೋಲನ ಕಳೆದುಕೊಳ್ಳುತ್ತೇವೆ. ಅಂತಹ ಸಂದರ್ಭದಲ್ಲಿ ಈ ಮುಕ್ತಕ ನಮಗೆ ಸಮಾಧಾನವನ್ನು, ಸಾಂತ್ವನವನ್ನು ಹೇಳುತ್ತದೆ. ಅವರೆಷ್ಟು ಧನವಂತರ್, ಇವರೆಷ್ಟು ಬಲವಂತರ್, ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆಸ್ತಿಹುದೋ ಮರೆತು ನೀನ್ ಕೊರಗುವುದು ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ಹಾಗೆ ಆಗುವುದಿಲ್ಲ. ಈ ಮುಕ್ತಕದ ಮೂಲಕ ಡಿ ವಿ ಜಿ ಅವರೇನು ಹೇಳ್ತಾರೆ ಅಂತಂದರೆ, ನಮಗೆ ಕೊಟ್ಟಿರುವಂತಹ ಸೌಲಭ್ಯವನ್ನು ಪರಮಾತ್ಮನ ಪ್ರಸಾದ ಎಂದು ಸ್ವೀಕರಿಸಬೇಕು. ಅದು ನಮ್ಮ ಮಾನಸಿಕ ನೆಮ್ಮದಿಗೆ ದಾರಿ ಮಾಡಿಕೊಡುತ್ತದೆ. ಒಂದು ವೇಳೆ ನಾವು ಅದನ್ನು ಮರೆತು ಇನ್ನೊಬ್ಬರೊಟ್ಟಿಗೆ ಹೋಲಿಕೆ ಮಾಡಿಕೊಳ್ಳುವುದು ಶಿವನಿಗೆ ಕೃತಜ್ಞತೆಯನ್ನು ತೋರಿಸಿದಂತೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಈ ರೀತಿ ಹಲವಾರು ಮುಕ್ತಕಗಳ ಮೂಲಕ ಜೀವನದ ಹಲವಾರು ದ್ವಂದ್ವಗಳ ಸಂದರ್ಭವನ್ನು ನಾವು ಯಾವ ರೀತಿ ಸಮತೋಲನದಲ್ಲಿ ನಿಭಾಯಿಸಬಹುದು ಎಂದು ಮಂಕುತಿಮ್ಮನ ಕಗ್ಗ ನಮಗೆ ತಿಳಿಸಿಕೊಡುತ್ತದೆ. ಈ ರೀತಿ ತತ್ವಜ್ಞಾನ ಮತ್ತು ದಾರ್ಶನಿಕತೆಯ ಉನ್ನತ ಸ್ಥಾನದಲ್ಲಿ ನಿಂತು ಜೀವನವನ್ನು ಸಾಮಾನ್ಯ ವ್ಯಕ್ತಿಯೊಬ್ಬ ಯಾವ ದೃಷ್ಟಿಕೋನದಿಂದ ನೋಡಬೇಕು ಎಂಬುದನ್ನು ಮಂಕುತಿಮ್ಮನ ಕಗ್ಗ ಮತ್ತು ಡಿ ವಿ ಜಿಯವರು ತಿಳಿಸಿಕೊಡುತ್ತಾರೆ. ಕನ್ನಡದ ಸಾಹಿತ್ಯದ ದಾರ್ಶನಿಕತೆಯ ಅತ್ಯುನ್ನತ ಮಟ್ಟದಲ್ಲಿ ಡಿ ವಿ ಜಿಯವರು ನಿಂತಿದ್ದಾರೆ. ಧನ್ಯವಾದಗಳು.

ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತಿಮ್ಮಯ್ಯ ಎಲ್ಲೆಂರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಕ್ಕರೆ ಹದೇ ಸ್ವರ್ಗ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾನವನ ಜೀವನದಲ್ಲಿ ನಗು ಪ್ರಕೃತಿಯ ನೀಡಿದ ಅಮೂಲ್ಯವರ. ಹಣ, ಅಧಿಕಾರ, ಆಸ್ತಿಪಾಸ್ತಿ ಇವೆಲ್ಲವೂ ಜೀವನಕ್ಕೆ ಅಗತ್ಯವಾದರೂ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷವನ್ನು ನೀಡುವುದು ನಗುವೆ. ನಗುವಿನಿಂದ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ, ದುಃಖಗಳು ದೂರವಾಗುತ್ತವೆ ಮತ್ತು ಬದುಕಿನ ಬಗ್ಗೆ ಹೊಸ ಉತ್ಸಾಹ ಮೂಡುತ್ತದೆ. ಆದ್ದರಿಂದಲೇ ನಕ್ಕರೆ ಅದೇ ಸ್ವರ್ಗ ಎಂಬ ಮಾತು ಜನಪ್ರಿಯವಾಗಿದೆ. ಹಿಂದಿನ ಯಾಂತ್ರಿಕ ಮತ್ತು ಒತ್ತಡ ಭರಿತ ಜೀವನದಲ್ಲಿ ಜನರು ಸಂತೋಷವನ್ನು ಹೊರಗೆ ಹುಡುಕುತ್ತಾ ತಮ್ಮೊಳಗಿನ ನಗುವನ್ನೇ ಮರೆತಿದ್ದಾರೆ. ಆದರೆ ಒಂದು ಮುಗುಳ್ನಗೆ ಸ್ನೇಹವನ್ನು ಬೆಳೆಸಬಲ್ಲದು, ಸಂಬಂಧಗಳನ್ನು ಗಟ್ಟಿಗೊಳಿಸಬಲ್ಲದು ಹಾಗೂ ಹೃದಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಬಲ್ಲದು. ನಗು ಕೇವಲ ಮುಖದ ಅಲಂಕಾರವಲ್ಲ, ಅದು ಆರೋಗ್ಯದ ಕೀಲಿಕೈ, ಆತ್ಮವಿಶ್ವಾಸದ ಪ್ರತೀಕ ಮತ್ತು ಮಾನವೀಯತೆಯ ಅಭಿವ್ಯಕ್ತಿಯಾಗಿದೆ. ನಗುವಿನ ಮೂಲಕ ಜೀವನದ ಕಷ್ಟಗಳನ್ನು ಸುಲಭವಾಗಿ ಎದುರಿಸಬಹುದು. ಸಂಕಷ್ಟಗಳ ಮಧ್ಯೆಯೂ ನಗುತ್ತಾ ಬದುಕುವ ವ್ಯಕ್ತಿಯ ಮನೋಬಲ ದೃಢವಾಗಿರುತ್ತದೆ. ನಗು ಸೋಂಕಿನಂತೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡಿ ಸುತ್ತಮುತ್ತಲಿನ ವಾತಾವರಣವನ್ನೇ ಸಂತೋಷಮಯವಾಗಿಸುತ್ತದೆ. ಆದ್ದರಿಂದ ನಗುವಿನ ಮಹತ್ವವನ್ನು ಕುರಿತು ನಿತ್ಯ ಸಂತೋಷದಿಂದ ನಗುತ್ತಾ ಬದುಕುವುದು ಜೀವನವನ್ನು ಸ್ವರ್ಗದಂತಾಗಿಸುತ್ತದೆ. ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯವು ನಗುವಿನ ಮಹತ್ವ, ಅದರ ಆರೋಗ್ಯಕರ ಪರಿಣಾಮಗಳು ಹಾಗೂ ಜೀವನವನ್ನು ಸುಂದರಗೊಳಿಸುವ ಶಕ್ತಿಯನ್ನು ತಿಳಿಸುವ ಮಹತ್ವದ ಸಂದೇಶವಾಗಿದೆ. ನಗು ಎಂಬುದು ಮನುಷ್ಯನಿಗೆ ದೊರೆತ ವರ. ಸಂಬಂಧ ಗಟ್ಟಿಯಾಗಿ ಉಳಿಯಬೇಕೆಂದರೆ ನಗು ಅಗತ್ಯ. ನಕ್ಕಾಗ ಸಿಗುವ ತೃಪ್ತಿಯನ್ನು ಮತ್ಯಾವುದರಿಂದಲೂ ಅನುಭವಿಸಲು ಸಾಧ್ಯವಿಲ್ಲ. ಮನುಷ್ಯನ ಮುಖದಲ್ಲಿನ ಒಂದು ಸಣ್ಣ ಮಂದಹಾಸ ಎಂತಹ ಕಷ್ಟಗಳನ್ನು ನೋವುಗಳನ್ನು ಮರೆಯಾಗಿಸಬಹುದು. ನಗುವು ಮನುಷ್ಯನ ಚೈತನ್ಯದ ಚಿಲುಮೆಯೂ ಹೌದು, ಪರಸ್ಪರ ಬಾಂಧವ್ಯವನ್ನು ಬೆಳೆಸುವ ಬೆಸೆಯುವ ಭಾವಕುಂಡಿಯೂ ಹೌದು. ಇದನ್ನು ಗಮನಿಸಿಯೇ ಏನೋ ನಮ್ಮ ಕನ್ನಡ ಕವಿಗಳಾದ ಡಿವಿಜಿ ಮತ್ತು ದರ ಬೇಂದ್ರೆಯವರು ನಗುವಿನ ಕುರಿತಾಗಿ ಈ ಕವನಗಳನ್ನು ಬರೆದಿದ್ದಾರೆ. ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದ ತಿಶಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಿಮೆಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಗು ಮನುಷ್ಯನ ಬದುಕಿಗೆ ದಾರಿದೀಪವಾಗಬಲ್ಲ, ಬಾಳೆ ಬೆಳಗಬಲ್ಲ ದಿವ್ಯೌಷಧವಿದ್ದಂತೆ. ನಕ್ಕಾಗ ಬರೀ ಸ್ನಾಯುಗಳಿಗಷ್ಟೇ ವ್ಯಾಯಾಮವಾಗುವುದಲ್ಲದೆ ಮನಸ್ಸಿಗೂ ತೃಪ್ತಿ ದೊರೆಯುತ್ತದೆ. ಆದರೆ ನಮ್ಮ ನಗುವಿನಿಂದ ಮತ್ತೊಬ್ಬರಿಗೆ ತೊಂದರೆಯಾಗಬಾರದು, ಯಾರನ್ನು ನೋವಿಸಬಾರದಷ್ಟೇ. ನಗುವಿನಲ್ಲಿ ಹಲವಾರು ವಿಧಗಳಿವೆ. ಕೃತಕ ನಗು, ನಗು ಬಾರದಿದ್ದರೂ ನಕ್ಕಂತೆ ನಟಿಸುವುದನ್ನು ಕೃತಕ ನಗುವೆಂದು ಕರೆಯಬಹುದು. ಇಂತಹ ನಗುವಿನ ಹಿಂದೆ ಯಾವುದೇ ಘನವಾದ ಉದ್ದೇಶವಿರುವುದಿಲ್ಲ. ಕೇವಲ ನಗು ಬಂದಂತೆ ತೋರಿಸಿಕೊಳ್ಳಬೇಕೆಂಬ ನಿಟ್ಟಿನಿಂದ ಬರುವ ನಗು ಇದಾಗಿದ್ದು, ಇಂತಹ ನಗುವಿನಿಂದ ಯಾವುದೇ ಸಂಬಂಧಗಳು ಹೆಚ್ಚು ಕಾಲ ಉಳಿಯಲು ಸಾಧ್ಯವಾಗದು. ಕೃತಕ ನಗು ಬಹುಬೇಗ ಮರೆಯಾಗುವುದು, ಅದರಿಂದ ಯಾವುದೇ ಉಪಯೋಗ ಯಾರಿಗೂ ಆಗದು. ಜೊತೆಗೆ ಇಂತಹ ನಗುವನ್ನು ತಕ್ಷಣ ಪತ್ತೆ ಹಚ್ಚಲು ಸಾಧ್ಯವಿದೆ. ಹಾಗೂ ಕುಹಕ ನಗು, ಮತ್ತೊಬ್ಬರನ್ನು ಹಾಡಿಕೊಂಡು ವ್ಯಂಗ್ಯ

ಮಾಡಿ ಅವರ ಮನಸ್ಸಿಗೆ ವಾಸಿಯಾಗಲಾರದ ನೋವನ್ನುಂಟು ಮಾಡುವುದು ಇದು ಕುಹಕನಗು. ಹೇಗಾದರೂ ಸರಿ, ಅದರಿಂದ ನಮಗೇನು ಲಾಭವಾಗದಿದ್ದರೂ ಮತ್ತೊಬ್ಬರಿಗೂ ನೋವುಂಟು ಮಾಡಬೇಕೆಂಬ ಹಠತೊಟ್ಟು ನಗುವಂತಹ ನಗು ಇದಾಗಿದ್ದು, ಇಂತಹ ನಗುವಿನಿಂದ ಸಂಬಂಧಗಳಲ್ಲಿ ಮನಸ್ತಾಪ ಬಿರುಕುಗಳು ಉಂಟಾಗುತ್ತವೆ. ಇದನ್ನು ವ್ಯಂಗ್ಯನಗು, ಕ್ರೂರನಗು ಎಂಬ ಹೆಸರುಗಳಿಂದ ಕರೆಯಬಹುದಾಗಿದ್ದು, ಇಂತಹ ನಗುವಿನಿಂದ ಬೇಸರ ನೋವುಂಟು ಮಾಡಿದಂತಾಗುತ್ತದೆ. ಹಾಗೂ ಔಪಚಾರಿಕ ನಗು ಮನಸ್ಸಿನಿಂದ ಬಾರದೆ ಕೇವಲ ತೋರ್ಪಡಿಕೆಯ ದೃಷ್ಟಿಯಿಂದ ನಗುವಂತಹ ನಗು ಇದಾಗಿದ್ದು, ಒತ್ತಾಯದಿಂದ ಅಥವಾ ಒಲ್ಲದ ಮನಸ್ಸಿನಿಂದ ಬರುವ ಇದರಿಂದಲೂ ಸಹ ಯಾವುದೇ ಉಪಯೋಗ ಯಾರಿಗೂ ಇರಲಾರದು. ಮುಗುಳು ನಗು, ಇದು ಮಂದಹಾಸದ ನಗು, ಸ್ಮಿತ ನಗು ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯುವ ನಗುವಾಗಿದ್ದು, ಇದು ಮನಸ್ಸಿನ ಸಂತೋಷ ತೃಪ್ತಿಯನ್ನು ಸೂಚಿಸುತ್ತದೆ. ಇಂತಹ ನಗುವು ಬಹುಬೇಗನೆ ಎಲ್ಲರನ್ನೂ ಸೆಳೆಯುತ್ತದೆ, ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಈ ನಗುವಿನಲ್ಲಿ ಆತ್ಮೀಯತೆಯ ಭಾವ ಅಡಕವಾಗಿರುತ್ತದೆ. ತುಂಟನಗು, ನಮಗಿಷ್ಟವಾದವರನ್ನು ನೋಡಿದಾಗ ಪರಸ್ಪರ ಅನುರಾಗ ಪ್ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸುವಾಗ, ಮುಖ್ಯವಾಗಿ ಪ್ರೇಮಿಗಳ ದಂಪತಿಗಳ ಬಾಂಧವ್ಯವನ್ನು ಹೆಚ್ಚಿಸುವ ನಗುವಾಗಿದ್ದು, ಹೆಸರೇ ಸೂಚಿಸುವಂತೆ ತುಂಟತನದಿಂದ ಕೂಡಿರುವ ನಗುವಾಗಿರುತ್ತದೆ. ಮುಗ್ಧನಗು, ಇದನ್ನು ನಿಷ್ಕಲ್ಮಶ ನಗು ಎಂದು ಕರೆಯಬಹುದಾದ ನಗು. ಇಂತಹ ನಗುವಿನ ಹಿಂದೆ ಯಾವುದೇ ಬಗೆಯ ಲಾಭ ನಷ್ಟದ ಲೆಕ್ಕಾಚಾರಗಳಿಲ್ಲದೆ ಮನಃಪೂರ್ವಕವಾಗಿ ಬರುವಂತಹ ನಗುವಾಗಿರುತ್ತದೆ. ಮಕ್ಕಳ ನಗುವನ್ನು ಇದಕ್ಕೆ ಉದಾಹರಣೆಯಾಗಿ ನೀಡಬಹುದು. ಇಂತಹ ನಗುಗೆ ಮನಸೋಲದವರೇ ಇಲ್ಲವೆನ್ನಬಹುದು. ಎಂತಹ ಕಠಿಣ ಹೃದಯ ಉಳ್ಳವರನ್ನು ಸಹ ತನ್ನಡಿಗೆ ಸೆಳೆಯಬಲ್ಲ ಅಯಸ್ಕಾಂತದ ಗುಣ ಈ ನಗುವಿಗಿದೆ. ಸಾಂಕ್ರಾಮಿಕ ನಗು, ಕೆಲವೊಮ್ಮೆ ಹೇಗೆ ರೋಗಗಳು ಸಾಂಕ್ರಾಮಿಕವಾಗಿ ಹರಡುತ್ತದೋ ಹಾಗೆ ನಗುವು ಕೂಡ ಸಾಂಕ್ರಾಮಿಕವಾಗಿ ಹರಡುತ್ತದೆ. ಇಂತಹ ನಗುವನ್ನು ಸಾಂಕ್ರಾಮಿಕ ನಗು ಎಂದು ಕರೆಯಲಾಗುತ್ತದೆ. ನಗು ಬರದಿದ್ದರೂ ಉಳಿದವರ ನಗುವಿನ ಶೈಲಿಗೆ ಮರುಳಾಗಿ ನಗುವಿನ ವಾತಾವರಣವನ್ನು ಉಂಟು ಮಾಡಬಲ್ಲ ನಗು ಇದಾಗಿದೆ. ಹಾಸ್ಯ ಕಾರ್ಯಕ್ರಮಗಳಲ್ಲಿ ಇಂತಹ ನಗುವನ್ನು ಕಾಣಬಹುದು. ನಗುವಿನಿಂದ ಹಲವಾರು ಪ್ರಯೋಜನಗಳು ಆಗುತ್ತವೆ. ಮನುಷ್ಯನ ಬದುಕು ಅಂದುಕೊಂಡಂತೆ ನಡೆಯದೆ ಹೊಂದಿಕೊಂಡು ಬಾಳುವಂತೆ ನಡೆಯುವುದಾಗಿದ್ದು, ಕೆಲವೊಮ್ಮೆ ನಾವಂದುಕೊಂಡದಕ್ಕಿಂತ ಪ್ರತಿಕೂಲ ಪರಿಸ್ಥಿತಿಗಳು ಉಂಟಾಗಿ ಸುಖಕ್ಕಿಂತ ದುಃಖಗಳು ಹೆಚ್ಚಾಗಿ ನಗುವುದನ್ನೇ ಮರೆತಂತೆ ಜೀವಿಸಬೇಕಾಗಿರುತ್ತದೆ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎಂಬ ಅಲ್ಲಮ ಪ್ರಭುವಿನ ವಚನದಂತೆ, ಈ ಬದುಕಿನಲ್ಲಿ ದುಃಖಗಳು ಹೆಚ್ಚಾಗಿರುವ ಸಂದರ್ಭದಲ್ಲಿ ನಗಲೇಬೇಕಾದ ನಗುತ್ತಲೇ ಕಷ್ಟಗಳನ್ನು ಎದುರಿಸಬೇಕಾದ ಅಗತ್ಯವಿದೆ. ನಗುವಿನಿಂದ ಅನೇಕ ಪ್ರಯೋಜನಗಳು ಉಂಟಾಗುತ್ತವೆ. ಅದನ್ನು ಅರ್ಥ ಮಾಡಿಕೊಂಡಾಗ ನಗುವಿನ ಮಹತ್ವದ ಅರಿವು ನಮ್ಮದಾಗುತ್ತದೆ. ಒತ್ತಡದ ಬದುಕಿನಲ್ಲಿ ನಮ್ಮ ಬಗ್ಗೆ ಯೋಚಿಸುವುದಕ್ಕಿಂತ ಬೇರೆಯವರ ದೃಷ್ಟಿಯಲ್ಲಿ ನಾವು ಹೇಗೆ ಕಾಣಬೇಕೆಂಬ ಅವಸರದಲ್ಲಿಯೇ ಜೀವನ ನಡೆಸುತ್ತಾ ಇರುತ್ತೇವೆ. ಹಣ, ಆಸ್ತಿ, ಅಧಿಕಾರ, ಪದವಿ, ತೋರ್ಪಡಿಕೆಯ ಜೀವನ, ಮತ್ತೊಬ್ಬರ ಮೆಚ್ಚುಗೆಯ ಮಾತುಗಳಿಗೆ ಬದುಕನ್ನು ಸೀಮಿತವಾಗಿರಿಸಿಕೊಂಡು ಅದರ ಜಂಜಾಟದಲ್ಲಿಯೇ ಬಿದ್ದು ನರಳುತ್ತೇವೆ. ಮನುಷ್ಯರ ಒತ್ತಡವನ್ನು ನಿವಾರಿಸುವ, ಕಡಿಮೆ ಮಾಡುವ ಶಕ್ತಿ ನಗುವಿಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ನಕ್ಕರೆ ಅದೇ ಸ್ವರ್ಗ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ಧವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು, ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋನ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ

0: ವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೊವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ವೈನ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನವೀನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆ

0: ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 2 ಲಕ್ಷ ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು 45% ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047 ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ಧ ಭಾರತವನ್ನು ನಿರ್ಮಿಸುತ್ತಿದೆ.
1: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಎಕ್ವಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19 ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ. ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರು ತಾಲೂಕಿನ ಹಳಿಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಬಂದು ನೀಡಿದೆ ಭಾಗ್ಯವ, ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಳೆಯೂರು ಗ್ರಾಮದ ಶ್ರೀಮತಿ ಶಿವಮ್ಮರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದ್ದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
3: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
4: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು, ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
5: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ, ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ, ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು.

0: ಬೇಕು, ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. ಸೈಬರ್ ಕ್ರೈಂ .government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ, ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ, ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
4: ಕೇಳುಗರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
6: ಕೇಳು ಕೇಳು ಜಾಣ ಜಾಣ ಸುದ್ದಿಯ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 13 ಏಪ್ರಿಲ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ಅಪೋಲೋ ಅವಳಿಯ ಅಂತರಿಕ್ಷಯಾನ, ಹೊಸದೊಂದು ಸೂರ್ಯೋದಯ ಹಾಗೂ ಬಣ್ಣದ ಜೀವ ಸಂಚಿಕೆ 10 ರಕ್ಷಕ ಬಣ್ಣಗಳು.
1: ಕಳೆದ ವಾರವೆಲ್ಲವೂ ಎರಡು ಸುದ್ದಿಗಳು ಮನೆ ಮಾತಾಗಿದ್ದುವು. ಮೊದಲನೆಯದು ಕೊಲ್ಲಿ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧ, ಮತ್ತೊಂದು ಇನ್ನೆಲ್ಲೋ ಬಾಹ್ಯಾಕಾಶದಲ್ಲಿ ಸುತ್ತುತ್ತಿರುವ ಆರ್ಟಿಮಿಸ್ ಎನ್ನುವ ಅಂತರಿಕ್ಷ ನೌಕೆಯ ಪಯಣ. ಎರಡು ಸುದ್ದಿಗಳು ಮಾನವ ಚರಿತ್ರೆಯಲ್ಲಿ ಮರೆಯಲಾಗದ ಎರಡು ಘಟನೆಗಳ ಮರುಕಳಿಕೆಯಾಗಿದ್ದುವು. ಒಂದು ದುರಂತವೊಂದನ್ನು ನೆನಪಿಸಿತ್ತು, ಮತ್ತೊಂದು ಸಾಹಸದ ಮರುಕಳಿಕೆಯಾಗಿತ್ತು. ಕೊಲ್ಲಿ ಪ್ರದೇಶದಲ್ಲಿನ ಯುದ್ಧದ ವೇಳೆ ಎರಡನೆಯ ಮಹಾಯುದ್ಧದ ನಂತರ ಮತ್ತೊಂದು ಘನಘೋರ ಪರಮಾಣು ದುರಂತ ಸಂಭವಿಸಬಹುದು ಎನ್ನುವ ಭಯ ಹುಟ್ಟಿಸಿತ್ತು. ಅದೇ ಸಮಯದಲ್ಲಿ ಅಂತರಿಕ್ಷದಲ್ಲಿ ಹಾರುತ್ತಿದ್ದ ಆರ್ಟಿಮಿಸ್ 2 ಎನ್ನುವ ನೌಕೆ 60 ವರ್ಷಗಳ ಹಿಂದೆ ಭೂಮಿಯ ಉಪಗ್ರಹವಾದ ಚಂದ್ರನನ್ನು ಬಲು ಸಮೀಪದಿಂದ ದರ್ಶಿಸಿ ಬಂದಿದ್ದ ಮಾನವನ ಸಾಹಸದ ನೆನಪನ್ನು ಮರುಕಳಿಸಿತ್ತು. 60 ವರ್ಷಗಳ ಹಿಂದೆ ಅಂದರೆ 1969 ಇಸವಿಯಲ್ಲಿ ಮೊತ್ತ ಮೊದಲ ಬಾರಿಗೆ ಮನುಷ್ಯನೊಬ್ಬ ಚಂದ್ರನ ಮೇಲೆ ಕಾಲಿಟ್ಟಿದ್ದ. ಅಪೋಲೋ ಎನ್ನುವ ನೌಕೆ ಚಂದ್ರನ ಮೇಲೆ ಮನುಷ್ಯರನ್ನು ಕೊಂಡೊಯ್ದು ಇಳಿಸಿತ್ತು. ಅಲ್ಲಿ ಅಮೆರಿಕದ ಬಾವುಟವನ್ನು ನೆಟ್ಟು ಅಂತರಿಕ್ಷಯಾನಿಗಳು ಮರಳಿದ್ದರು. ಈಗ ಗ್ರೀಕ್ ದೇವ ಅಪೋಲೋನ ಸೋದರಿಯ ಹೆಸರನ್ನು

ಆವತ್ತೇ ನೌಕೆ ಮತ್ತೊಮ್ಮೆ ಅಮೆರಿಕನ್ ಅಂತರಿಕ್ಷಯಾನಿಗಳನ್ನು ಚಂದ್ರ ದರ್ಶನ ಮಾಡಲು ಕೊಂಡೊಯ್ದಿತ್ತು. ಅಪೋಲೋ ಗ್ರೀಕ್ ದೇವ ದಂಪತಿಗಳಾದ ಜಿಯೂಸ್ ಮತ್ತು ಲಿಟೋರಾ ಮಗ, ಅವನ ಅವಳಿ ಸಹೋದರಿಯೇ ಆರ್ಟಿಮಿಸ್. ಹಿಂದೆ ಚಂದ್ರನನ್ನು ಭೇಟಿ ಮಾಡಿ ಬಂದಿದ್ದ ನೌಕೆಯ ಹೆಸರಿಗೆ ಸಂಬಂಧಿಸಿದ ಇನ್ನೊಂದು ಹೆಸರನ್ನೇ ಈ ಹೊಸ ನೌಕೆಗೆ ಇಡಲಾಗಿತ್ತು. ಅಂದ ಹಾಗೆ ಇದು ಆರ್ಟಿಮಿಸ್ 2. ಇದಕ್ಕೂ ಮೊದಲು ಆರ್ಟಿಮಿಸ್ 1 ಎನ್ನುವ ನೌಕೆಯನ್ನು ಕಳಿಸಲಾಗಿತ್ತು. ಅದು ಚಂದ್ರನ ಸುತ್ತಲೂ ಸುತ್ತಿ ಮರಳಿ ಭೂಮಿಗೆ ಬಂದಿತ್ತು. ಈ ಪಯಣ ಸಾಧ್ಯ ಎಂದು ನಿರೂಪಿಸಿತ್ತು. ಆರ್ಟಿಮಿಸ್ 2 ಅದೇ ರೀತಿಯಲ್ಲಿ ಪಯಣಿಸಿದ್ದಲ್ಲದೆ 4 ಮನುಷ್ಯರನ್ನು ಚಂದ್ರ ದರ್ಶನಕ್ಕೆ ಕೊಂಡೊಯ್ದಿತ್ತು. ಅಪೋಲೋ 11 3 ಚಂದ್ರಯಾನಿಗಳಿದ್ದರು. ಅವರೇ ನೀಲ್ ಆಮ್‌ಸ್ಟ್ರಾಂಗ್, ಬಜ್ ಆಲ್ಡ್ರಿನ್ ಹಾಗೂ ಮೈಕೇಲ್ ಕಾಲ್ಸಿನ್. ಇವರಲ್ಲಿ ಆಮ್‌ಸ್ಟ್ರಾಂಗ್ ಮತ್ತು ಆಲ್ಡ್ರಿನ್ ಚಂದ್ರನ ಮೇಲೆ ಹೆಜ್ಜೆ ಇಟ್ಟಿದ್ದರು. ಕಾಲ್ಸಿನ್ ದೂರದಲ್ಲಿಯೇ ಚಂದ್ರನ ಸುತ್ತಲೂ ಸುತ್ತಿ ಬಂದಿದ್ದರು. ಅಪೋಲೋ 11 ಸಾಹಸದ ನಂತರ ಮುಂದಿನ 4 ವರ್ಷಗಳಲ್ಲಿ ಇನ್ನೂ 21 ಮಂದಿ ಚಂದ್ರನ ಬಳಿಗೆ ಹೋಗಿ ಬಂದಿದ್ದಾರೆ. 12 ಮಂದಿ ಚಂದ್ರನ ಮೇಲೆ ಕಾಲಿಟ್ಟಿದ್ದರು. ಎಲ್ಲರೂ ಅಮೆರಿಕನ್ನರು ಹಾಗೂ ಪುರುಷರು ಎನ್ನುವುದು ವಿಶೇಷ. ತದನಂತರ ಚಂದ್ರನ ಆಕರ್ಷಣೆ ಕಡಿಮೆ ಆಯಿತೋ, ಇನ್ನೂ ದೂರದ ಮಂಗಳ ಶನಿಯ ಸೆಳೆತ ಜಾಸ್ತಿ ಆಯಿತೋ ಗೊತ್ತಿಲ್ಲ, ಚಂದ್ರನತ್ತ ಮಾನವನ ಪ್ರಯಾಣ ಮತ್ತೆ ಆಗಿರಲೇ ಇಲ್ಲ. ಅಮೆರಿಕನ್ನಿರಲಿ ಬೇರೆ ದೇಶಗಳು ಪ್ರಯತ್ನಿಸಿರಲಿಲ್ಲ. ಆರ್ಟಿಮಿಸ್ 2 2ನೆಯ ಚಂದ್ರ ಪ್ರವಾಸದ ಯತ್ನ. ಆರ್ಟಿಮಿಸ್ನಲ್ಲಿ 4 ಅಂತರಿಕ್ಷಯಾನಿಗಳು ಪಯಣಿಸಿದ್ದರು. ಅವರೇ ರೀಡ್ ವಿಲ್ಸನ್, ವಿಕ್ಟರ್ ಗ್ರೋವರ್, ಕ್ರಿಸ್ಟಿನಾ ಕೋಚ್ ಹಾಗೂ ಜೆರೆಮಿ ಆನ್ಸನ್. ಇವರಲ್ಲಿ ಜೆರೆಮಿ ಆನ್ಸನ್ ಕೆನಡಾ ಪ್ರಜೆ. ಕ್ರಿಸ್ಟಿನಾ ಕೋಚ್ ಚಂದ್ರನನ್ನು ಕಂಡು ಬಂದ ಮೊತ್ತ ಮೊದಲ ಮಹಿಳೆ. ಆರ್ಟಿಮಿಸ್ನ ಈ ಸಿಬ್ಬಂದಿಗಳು ಯಾರೂ ಚಂದ್ರನನ್ನು ಸ್ಪರ್ಶಿಸಲಿಲ್ಲ, ಕೇವಲ ಚಂದ್ರನನ್ನು ದೂರದಿಂದಲೇ ಪ್ರದಕ್ಷಿಣೆ ಹಾಕಿ ದರ್ಶಿಸಿ ಮರಳಿದ್ದಾರೆ. ಆದರೆ ಒಂದು ವಿಶೇಷ, ಮೊತ್ತ ಮೊದಲ ಬಾರಿಗೆ ಚಂದ್ರನ ಕತ್ತಲ ಬದಿಯನ್ನು ನೇರವಾಗಿ ನೋಡಿದ್ದಾರೆ. ಚಂದ್ರನ ಒಂದು ಬದಿಯಷ್ಟೇ ನಮಗೆ ಕಾಣುತ್ತದೆ, ಮತ್ತೊಂದು ಬದಿಯನ್ನು ದೂರದರ್ಶಕದಿಂದಲೂ ಕಾಣಲು ಸಾಧ್ಯವಿಲ್ಲ. ಏನಿದ್ದರೂ ಚಂದ್ರನ ಇನ್ನೊಂದು ಬದಿಗೆ ಪಯಣಿಸಿದರಷ್ಟೇ ಅದು ಕಾಣುತ್ತದೆ. ಇದುವರೆಗೂ ಅಲ್ಲಿನ ಭಾವಚಿತ್ರಗಳಷ್ಟೇ ನೋಡಲು ಸಿಕ್ಕಿದ್ದುವು. ಇದೀಗ ಬಹಳ ಹತ್ತಿರದಿಂದ ಆ ಬದಿಯಲ್ಲಿ ಚಂದ್ರನ ನೆಲ ಹೇಗಿದೆ, ಯಾವ ಬಣ್ಣದಿದೆ, ಯಾವ ರೀತಿಯ ರಚನೆಗಳಿವೆ ಎಂಬುದನ್ನು ಸ್ವತಃ ನೋಡಲು ಸಾಧ್ಯವಾಗಿದೆ. ಆರ್ಟಿಮಿಸ್ 3ನೆಯ ದಿನದಿಂದಲೇ ಚಂದ್ರನಿಂದ ಕೇವಲ 6,500 ಕಿಲೋಮೀಟರ್ ದೂರದಿಂದ ಚಂದ್ರನ ಕತ್ತಲ ಬದಿಯನ್ನು ಕಂಡಿದ್ದಾರೆ. ಇದಷ್ಟೇ ಅಲ್ಲ, ಇನ್ನೂ ಒಂದು ವಿಶೇಷ ಇದೆ. ಆರ್ಟಿಮಿಸ್ ನೌಕೆಯ ಪಥ ಹೇಗಿತ್ತೆಂದರೆ ಚಂದ್ರಯಾನಿಗಳು ಪಯಣದ ವೇಳೆ ಸೂರ್ಯಗ್ರಹಣವನ್ನು ನೋಡಿದ್ದಾರೆ. ಭೂಮಿಯ ಮೇಲಿಂದ ವರ್ಷಕ್ಕೆ 2 ಸೂರ್ಯಗ್ರಹಣ ಕಾಣುತ್ತವಾದರೂ ಎಲ್ಲ ಪ್ರದೇಶಗಳಲ್ಲಿಯೂ ಕಾಣಸಿಗುವುದಿಲ್ಲ. ಆದರೆ ಇವರು ಇನ್ನೂ 10 ದಿನಗಳು ಚಂದ್ರನ ಸುತ್ತಲೂ ಸುತ್ತಿದ್ದರೆ ಮತ್ತೊಮ್ಮೆಯೂ ಸೂರ್ಯಗ್ರಹಣವನ್ನು ನೋಡುವ ಅವಕಾಶ ಸಿಗುತ್ತಿತ್ತು. ಬಹುಶಃ ಬೇಕೆಂದಾಗ ಸೂರ್ಯಗ್ರಹಣವನ್ನು ನೋಡುವ ಸುಯೋಗ ಚಂದ್ರಯಾನಿಗಳಿಗೆ ಮಾತ್ರ ಸಾಧ್ಯ. ಆರ್ಟಿಮಿಸ್ ಯಾನಿಗಳದ್ದು ಇನ್ನೂ ಒಂದು ಸಾಧನೆ ಇದೆ. ಇವರು ಒಟ್ಟು ಭೂಮಿಯಿಂದ ಪ್ರಯಾಣ ಮಾಡಿದ್ದು 10 ದಿನಗಳು. ಅಷ್ಟು ದಿನಗಳಲ್ಲಿ ನಮ್ಮೂರಲ್ಲಿ ಜಾತ್ರೆಗೆ ಹೋಗಿ ಬರುತ್ತೇವಷ್ಟೆ. ಆದರೆ ಇವರು ಭೂಮಿಯಿಂದ ಅತಿ ದೂರ ಪ್ರಯಾಣ ಮಾಡಿದ ಭೂವಾಸಿಗಳು ಎಂಬ ಗರಿಮೆ ಪಡೆದಿದ್ದಾರೆ. ಅದು ಹೇಗೆ? ಈ ಹಿಂದೆ ಚಂದ್ರನ ಹತ್ತಿರ ಹೋಗಿ ಬಂದವರು ಅಷ್ಟೇ ದೂರ ಪ್ರಯಾಣಿಸಿರಲಿಲ್ಲವೇ ಎಂದು ನೀವು ಕೇಳಬಹುದು. ಕೆಲವೊಮ್ಮೆ ಚಂದ್ರಯಾನ ಅಥವಾ ಬೇರೆ ಯಾವುದೇ ಗ್ರಹದತ್ತ ಸಾಗುವ ಪಯಣವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂತೆ ಬಳಸಿದ ಹಾದಿಯಾಗಿರುತ್ತದೆ. ಭೂಮಿಯಿಂದ ಹೊರಟು ಸ್ವಲ್ಪ ದೂರ ಸಾಗಿ ಭೂಮಿಯನ್ನು ಸುತ್ತಿ ಅನಂತರ ಮತ್ತೆ ಚಂದ್ರನತ್ತ ಹೊರಳುವುದು ಸಾಮಾನ್ಯ. ಜೊತೆಗೆ ಭೂಮಿ ಮತ್ತು ಚಂದ್ರನ ನಡುವಿನ ದೂರವು ವರ್ಷದ ವಿವಿಧ ಕಾಲಗಳಲ್ಲಿ ವ್ಯತ್ಯಾಸವಾಗುತ್ತಿರುತ್ತದೆ. ಇವೆಲ್ಲದರ ಕಾರಣದಿಂದಾಗಿ ಆರ್ಟಿಮಿಸ್ ನೌಕೆ ಚಂದ್ರನ ಹತ್ತಿರ ಸೇರುವುದರೊಳಗೆ 4,04,000 ಕಿಲೋಮೀಟರಿನಷ್ಟು ದೂರ ಸಾಗಿತ್ತು. ಅಲ್ಲಿಂದ ಭೂಮಿಗೆ ಮರಳುವ ವೇಳೆಗೆ 11,12,129 ಕಿಲೋಮೀಟರಿನಷ್ಟು ದೂರ ಪಯಣಿಸಿತ್ತು. ಹಾಂ, ದೂರದ ಮಟ್ಟಿಗೆ ಇದೇನು ವಿಶೇಷವಲ್ಲ, ಏಕೆಂದರೆ ಭೂಮಿಯ ಮೇಲೆಯೇ 1.5 ಕೋಟಿ ಕಿಲೋಮೀಟರಿಗೂ ಮೀರಿ ವಿಮಾನದಲ್ಲಿ ಹಾರಿದ ದಾಖಲೆಯ ವೀರರಿದ್ದಾರೆ. ಆದರೆ ಭೂಮಿಯಿಂದಾಚೆ ಅತಿ ದೂರ ಪಯಣಿಸಿದವರು ಎಂದರೆ ಈ 4 ಎಂದೇ ಹೇಳಬೇಕು. 60ರಲ್ಲಿ ಚಂದ್ರನ ಮೇಲೆ ಇಳಿದು

0: ಓಡಾಡಿದ ಅನುಭವ ಇದ್ದು ಈ ನಾಲ್ವರೇಕೆ ಚಂದ್ರನ ಸ್ಪರ್ಶ ಮಾಡಲಿಲ್ಲ ಎನ್ನುವ ಪ್ರಶ್ನೆ ಸಹಜ. ವಾಸ್ತವದಲ್ಲಿ ಆರ್ಟಮಿಸ್ ಕೇವಲ ಚಂದ್ರನ ಬಳಿಗೆ ಪಯಣಿಸುವ ಯೋಜನೆಯಲ್ಲ. ಚಂದ್ರ ಹಾಗೂ ಮಂಗಳ ಮೊದಲಾದ ದೂರದ ಕಾಯಗಳಿಗೆ ಹೋಗಿ ಮರಳುವುದು ಸಾಧ್ಯವೇ ಎಂಬ ಪರೀಕ್ಷೆಯ ಮೊದಲ ಹಂತ. ಈ ಯಾನದಲ್ಲಿ ಬಳಸಿದ ಗಗನಯಾನಿಗಳ ಕೋಣೆ, ಅದನ್ನು ಹೊತ್ತು ತೆರಳಿದ ಒರಾಯನ್ ನೌಕೆ ದೂರ ಪ್ರಯಾಣದಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಬಹುದೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕಿತ್ತು. ಆರ್ಟಿಮಿಸ್ ಆ ಪರೀಕ್ಷೆಗಾಗಿ ಬಳಕೆಯಾಗಿದೆ. ವಾಸ್ತವದಲ್ಲಿ ಭೂಮಿಯನ್ನು ಬಿಟ್ಟು ಹಾರಿದ ಮೊದಲ ದಿನ ಪೂರ್ತಿ ಗಗನಯಾತ್ರಿಗಳಿಗೆ ಇದೇ ಕೆಲಸವಿತ್ತು. ನೌಕೆಯೊಳಗಿನ ಶೌಚ, ನೀರು ಸಂಸ್ಕರಿಸುವ ಸಾಧನಗಳನ್ನೊಳಗೊಂಡು ಎಲ್ಲಾ ಉಪಕರಣಗಳು ಸರಿಯಾಗಿ ಕೆಲಸ ಮಾಡುತ್ತಿದೆಯೇ ಎಂದು ಪರೀಕ್ಷಿಸಲು ಭೂಮಿಯ ಸಮೀಪದಲ್ಲಿಯೇ ಒಂದು ದಿನವನ್ನು ಇವರು ಕಳೆದಿದ್ದರು. ಇದೀಗ ಅದು ಖಾತ್ರಿ ಆಗಿದೆ. ಮುಂದೆ ಆರ್ಟಮಿಸ್ ಮಂಗಳನತ್ತ ಹೊರಡುವುದು ಕಾದು ನೋಡೋಣ. ಏಪ್ರಿಲ್ 1ರಂದು ಭೂಮಿಯಿಂದ ನೆಗೆದಿದ್ದ ಆರ್ಟಮಿಸ್ ಸರಿಯಾಗಿ 10 ದಿನಗಳ ನಂತರ ಎಲ್ಲ ಗಗನಯಾನಿಗಳನ್ನು ಸುರಕ್ಷಿತವಾಗಿ ಮರಳಿ ಕರೆತಂದಿದೆ.
1: ಹೊಸದೊಂದು ಸೂರ್ಯೋದಯ. ಸೂರ್ಯೋದಯ ಪ್ರತಿದಿನವೂ ಹೊಸತೇ ಅಲ್ಲವೇ ಎಂದಿರ. ಇದು ನಾವು ನಿತ್ಯವೂ ಭೂಮಿಯ ಮೇಲೆ ನೋಡುವ ಸೂರ್ಯೋದಯವಲ್ಲ, ಹೊಸದೊಂದು ಭೂಮಿಯಂತಹ ಗ್ರಹವನ್ನು ರೂಪಿಸಿಕೊಂಡು ಸೂರ್ಯಮಂಡಲವಾಗುತ್ತಿರುವ ನಕ್ಷತ್ರವೊಂದರ ಕಥೆ. ನಕ್ಷತ್ರದ ಸುತ್ತಲೂ ಸುತ್ತುವ ಗ್ರಹ ಇದ್ದರೆ ತಾನೇ ಅದು ಸೂರ್ಯ. ಹೀಗೆ ಹೊಸದಾನಿ ನಕ್ಷತ್ರವೊಂದು ಸೂರ್ಯನಂತೆ ಗ್ರಹಗಳ ಕೂಟದೊಡೆಯನಾಗುತ್ತಿರುವುದನ್ನು ವಿಜ್ಞಾನಿಗಳು ಗುರುತಿಸಿದ್ದಾರಂತೆ. ಕಳೆದ ವರ್ಷವಷ್ಟೇ ಈ ನಕ್ಷತ್ರದ ಬಳಿಯಲ್ಲಿ ದೊಡ್ಡದೊಂದು ಅನಿಲದ ಗೋಳ ದಟ್ಟವಾಗಿರುವುದನ್ನು ಖಗೋಳ ವಿಜ್ಞಾನಿಗಳು ಗುರುತಿಸಿದ್ದರು. ಈಗ ಅದೇ ನಕ್ಷತ್ರದ ಸುತ್ತಲೂ ಇನ್ನೊಂದು ಗೋಳ ರೂಪುಗೊಳ್ಳುತ್ತಿರುವ ಸೂಚನೆಗಳನ್ನು ಐರ್ಲೆಂಡಿನ ಗ್ಯಾಲ್ವೇ ವಿಶ್ವವಿದ್ಯಾನಿಲಯದ ಕ್ಲೋ ಲಾಲರ್ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನಿಗಳ ತಂಡವನ್ನು ಪತ್ತೆ ಮಾಡಿದೆ. ಭೂಮಿಯಂತೆಯೇ ಸೂರ್ಯನ ಸುತ್ತಲೂ ಇನ್ನೂ 8-9 ಕಾಯಗಳು ಸುತ್ತುತ್ತಿವೆ ಎನ್ನುವುದು ನಮಗೆ ಗೊತ್ತಿರುವ ವಿಷಯ. ಇದನ್ನು ಪತ್ತೆ ಮಾಡಲು ಹಲವಾರು ಶತಮಾನಗಳಷ್ಟು ಅಧ್ಯಯನಗಳು ನಡೆದಿದ್ದವು. ಆದರೆ ಆಕಾಶದಲ್ಲಿ ಲಕ್ಷಗಟ್ಟಲೆ ಮಿನುಗುತ್ತಿರುವ ತಾರೆಗಳು ಕಾಣುತ್ತಿವೆಯಲ್ಲ, ಅವುಗಳ ಸುತ್ತಲೂ ಗ್ರಹಗಳು ಇರಬಹುದೇ? ಎಲ್ಲ ತಾರೆಗಳಿಗೂ ಗ್ರಹಗಳು ಇವೆಯೇ ಅಥವಾ ಕೆಲವೇ ತಾರೆಗಳಿಗೋ? ಇವೆಲ್ಲ ಕುತೂಹಲದಿಂದ ಕಳೆದ 100-150 ವರ್ಷಗಳಿಂದ ವಿಜ್ಞಾನಿಗಳು ರಾತ್ರಿ ಆಕಾಶದ ಇಂಚಿಂಚನ್ನು ಬೆದುಕಿದ್ದಾರೆ. ಅಲ್ಲಿರುವ ಕೋಟಿ ಕೋಟಿ ನಕ್ಷತ್ರಗಳಲ್ಲಿ ಇದುವರೆಗೆ ಒಟ್ಟು 4-5 ಸಾವಿರದಷ್ಟು ಗ್ರಹಗಳು ಇರಬಹುದು ಎನ್ನುವ ಸೂಚನೆಗಳು ಸಿಕ್ಕಿದ್ದವು. ಪ್ರತಿ ವರ್ಷವೂ ಈ ರೀತಿಯಲ್ಲಿ ಸೂರ್ಯಮಂಡಲದ ಆಚೆಗೆ ಬೇರೆ ನಕ್ಷತ್ರಗಳ ಬಳಿಯಲ್ಲಿ ಹೊಸ ಹೊಸ ಗ್ರಹಗಳನ್ನು ಪತ್ತೆ ಮಾಡುತ್ತಿದ್ದಾರೆ. ಆದರೆ ಅವು ಎಲ್ಲವೂ ಈಗಾಗಲೇ ರೂಪುಗೊಂಡಿರುವ ಗ್ರಹಗಳು. ಲಾಲರ್ ತಂಡ ಈಗ ವರದಿ ಮಾಡಿರುವುದು ಇಂತಹವನ್ನಲ್ಲ. 10 ಗ್ರಹವೂ ಅಲ್ಲದ, ಇತ್ತು ನಕ್ಷತ್ರದ ಸುತ್ತಲೂ ಇರುವ ಧೂಳಿನ ಮೋಡವೂ ಅಲ್ಲದ, ಗ್ರಹಗಳ ಬೀಜದಂತಹ ಕಾಯಗಳನ್ನು ಇವರು ಪತ್ತೆ ಮಾಡಿದ್ದಾರೆ. ಇವು ಇದೀಗ ಹುಟ್ಟುತ್ತಿವೆ. ಹಾಗೆ ಹುಟ್ಟಿದ ಮೇಲೆ ತಾವು ಪ್ರದಕ್ಷಿಣೆ ಬರುತ್ತಿರುವ ನಕ್ಷತ್ರಕ್ಕೆ ಸೂರ್ಯ ಎನ್ನುವ ಬಿರುದನ್ನು ಕೊಡಲಿವೆ. ಆದರೆ ಹಾಗೆ ಆಗುವುದಕ್ಕೆ ಇನ್ನೂ ಹಲವು ಲಕ್ಷ ಇಲ್ಲವೇ ಕೋಟಿ ವರ್ಷಗಳು ಬೇಕಾಗಬಹುದು. ಆದರೆ ಇವುಗಳ ಪತ್ತೆಯೇ ಒಂದು ಕುತೂಹಲಕರ ಶೋಧ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಜೊತೆಗೆ ನಮ್ಮ ಭೂಮಿ ಅಥವಾ ಸೂರ್ಯಮಂಡಲ ಹೇಗೆ ಹುಟ್ಟಿರಬಹುದು ಎನ್ನುವ ಕುತೂಹಲವನ್ನು ತಣಿಸುವ ಕೆಲವು ಉತ್ತರಗಳನ್ನು ಈ ಗ್ರಹಗಳ ಅಧ್ಯಯನ ನೀಡಬಲ್ಲದು. ಈ ಉದಯಿಸುತ್ತಿರುವ ಸೂರ್ಯನ ಹೆಸರು WISPI-2 ಅಥವಾ WISPIT-2. ಇದು ನಮಗೆ ಗರುಡ ಅಥವಾ ಶ್ರಾವಣ ಎಂದು ಪರಿಚಿತವಾಗಿರುವ ನಕ್ಷತ್ರ ಕೂಟದೊಳಗೆ ಇರುವ ಒಂದು ನಕ್ಷತ್ರ. ಕಣ್ಣಿಗೆ ಕಾಣುವುದಿಲ್ಲ ಬಿಡಿ. ಖಗೋಳ ವಿಜ್ಞಾನಿಗಳ ಪ್ರಕಾರ ಇದು ಸುಮಾರು 437 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಅಂದರೆ ನಾವು ಬೆಳಕಿನ ವೇಗದಲ್ಲಿ ಪ್ರತಿ ಸೆಕೆಂಡಿಗೆ 300,000 ಕಿಲೋಮೀಟರ್ ವೇಗದಲ್ಲಿ ಹಾರಿ ಹೋದರೂ ಈ ನಕ್ಷತ್ರವನ್ನು ಮುಟ್ಟಲು 437 ವರ್ಷಗಳು ಬೇಕು. ಅಷ್ಟು ದೂರದಲ್ಲಿದೆ. WISPIT-2 ಪತ್ತೆಯಾಗಿ ಕೆಲವೇ ವರ್ಷಗಳಾಗಿವೆ. ಸಾಮಾನ್ಯವಾಗಿ ಇಂತಹ ನಕ್ಷತ್ರಗಳನ್ನು ಅವುಗಳಿಂದ ಬರುವ ಬೆಳಕಿನ ವಿಶ್ಲೇಷಣೆಯಿಂದ ಪತ್ತೆ ಮಾಡುತ್ತಾರೆ. WISPIT-2 ನಕ್ಷತ್ರದಿಂದ ಬರುವ ಬೆಳಕಿನಲ್ಲಿ ಬಹುತೇಕ ಸೂರ್ಯನ ಬೆಳಕಿನಲ್ಲಿರುವ ತರಂಗಾಂಶಗಳೇ ಹೆಚ್ಚು ಇದ್ದುದರಿಂದ ಇದು ಬಹುಶಃ ಸೂರ್ಯನಷ್ಟೇ ಯುವಕನಾಗಿದ್ದಿರಬೇಕು ಎಂದು ತರ್ಕಿಸಲಾಗಿದೆ. ಲೆಕ್ಕಾಚಾರದ ಪ್ರಕಾರ ಈ ನಕ್ಷತ್ರದ ವಯಸ್ಸು ಸುಮಾರು 50 ರಿಂದ 70 ಲಕ್ಷ ವರ್ಷಗಳಿರಬೇಕು ಅಷ್ಟೇ. ಇದಕ್ಕೆ ಹೋಲಿಸಿದರೆ ಸೂರ್ಯನ ವಯಸ್ಸು 400 ಕೋಟಿ ವರ್ಷಗಳನ್ನು ಮೀರಿದೆ. ಅಂದರೆ ಇದೊಂದು ಬಚ್ಚಾ ನಕ್ಷತ್ರ. ಈ ಬಚ್ಚಾ ನಕ್ಷತ್ರವನ್ನು ಗಮನಿಸುತ್ತಿದ್ದರೆ ನಮ್ಮ ಸೂರ್ಯಮಂಡಲ ಹೇಗೆ ಹುಟ್ಟಿಕೊಂಡಿತು ಎನ್ನುವ ಬಗ್ಗೆ ಇರುವ ಹಲವು ಅನುಮಾನಗಳಿಗೆ ಉತ್ತರ ಸಿಗಬಹುದು ಎನ್ನುವ ಆಸೆಯಿಂದ ಪ್ರಪಂಚದ ಹಲವೆಡೆಯ ಖಗೋಳ ವಿಜ್ಞಾನಿಗಳು ವಿವಿಧ ದೂರದರ್ಶಕಗಳನ್ನು ಅತ್ತ ತಿರುಗಿಸಿ ನೋಡಲು ಆರಂಭಿಸಿದ್ದರು. ಸಾಮಾನ್ಯವಾಗಿ ಕಣ್ಣಿನಿಂದ ನೋಡಲಾಗದ ನಕ್ಷತ್ರಗಳನ್ನು ವಿವಿಧ ಬಗೆಯ ಬೆಳಕು

0: ಬೆಳಕು ಅಥವಾ ರೇಡಿಯೋ ಅಥವಾ ಎಕ್ಸ್ರೇ ಕಿರಣಗಳಿಂದ ವಿಶ್ಲೇಷಿಸುತ್ತಾರೆ. ಎಲ್ಲ ನಕ್ಷತ್ರಗಳು ಬೆಳಕಿನ ಜೊತೆಗೆ ರೇಡಿಯೋ ಹಾಗೂ ಎಕ್ಸ್ರೇ ತರಂಗಗಳನ್ನು ಬಿತ್ತರಿಸುತ್ತಿರುತ್ತವೆ. ಇವನ್ನು ವಿವಿಧ ಬಗೆಯ ದೂರದರ್ಶಕಗಳ ಮೂಲಕ ಗುರುತಿಸಬಹುದು. ಪ್ರತಿಯೊಂದು ಬಗೆಯ ತರಂಗವು ವಿಭಿನ್ನ ಮಾಹಿತಿಯನ್ನು ಒದಗಿಸುತ್ತದೆ. ಜೊತೆಗೆ ಈ ತರಂಗಗಳ ಬಿತ್ತರಣೆಯಲ್ಲಿ ಆಗುವ ಏರುಪೇರುಗಳು ಕೂಡ ನಕ್ಷತ್ರದ ಬಗ್ಗೆ ಹಲವು ವಿಷಯಗಳನ್ನು ತಿಳಿಸಬಲ್ಲವು. ಉದಾಹರಣೆಗೆ, ನಿರಂತರವಾಗಿ ಒಂದೇ ಪ್ರಖರತೆಯಿಂದ ಬರುತ್ತಿರುವ ಬೆಳಕಿನಲ್ಲಿ ಯಾವಾಗಲೋ ಒಂದು ಮಿಂಚು ಇಲ್ಲವೇ ಮಬ್ಬು ಕಂಡಿತೆನ್ನಿ, ಆಗ ಆ ನಕ್ಷತ್ರದಿಂದ ಏನೋ ಹೊಸತು ಹೊಮ್ಮಿದೆ ಅಂತಲೋ, ಆ ನಕ್ಷತ್ರಕ್ಕೆ ಇನ್ನೇನೋ ಅಡ್ಡ ಬಂತು ಎಂತಲೋ ತರ್ಕಿಸಬಹುದು. ನಿರಂತರವಾಗಿ ನೋಡುವಾಗ ನಿರ್ದಿಷ್ಟ ಅವಧಿಯಲ್ಲಿ ಹೀಗೆ ಬೆಳಕು ಆಗಾಗ ಮಬ್ಬಾಗುತ್ತಿದ್ದರೆ ಯಾವುದೋ ಅಡ್ಡಿ ಹೊಮ್ಮಿದ ಬೆಳಕಿಗೆ ನಿಯತವಾಗಿ ಅಡ್ಡಿಯಾಗುತ್ತಿದೆ ಎಂದರ್ಥ. ನಕ್ಷತ್ರಗಳ ಸುತ್ತಲೂ ಪ್ರದಕ್ಷಿಣೆ ಬರುವ ಗ್ರಹಗಳು ಅಥವಾ ಬಳೆಗಳನ್ನು ಹೀಗೆ ಗುರುತಿಸಲಾಗುತ್ತದೆ. ಗ್ರಹಗಳು ಎಂದರೆ ಸಾಂದ್ರವಾದ ವಸ್ತು, ಬಳೆಗಳು ಧೂಳಿನ ಮೋಡಗಳು. ವಿಸ್ಪಿಟ್ 2 ನಕ್ಷತ್ರವನ್ನು ಹೀಗೆಯೇ ಗಮನಿಸುತ್ತಿದ್ದಾಗ ಒಂದು ವರ್ಷದ ಹಿಂದೆ ಅದರ ಸುತ್ತಲೂ ಒಂದು ಧೂಳಿನ ಹೊದೆಗೆ ಆವರಿಸಿಕೊಂಡಂತೆ ತೋರಿತು. ಇನ್ನೂ ಕೂಲಂಕಷವಾಗಿ ಪರೀಕ್ಷಿಸಿದಾಗ ವಿಶಾಲವಾದ ನಟ್ಟ ನಡುವೆ ರಂಧ್ರವಿರುವ ತಟ್ಟೆಯಂತೆ ತೋರಿದ್ದ ಈ ಧೂಳಿನ ಹೊದೆಗೆಯ ನಡು ನಡುವೆ ತೆರವಿದ್ದುದು ಕಂಡುಬಂದಿತು. ಅಂದರೆ ಇದು ತಟ್ಟೆಯಲ್ಲ, ಹಲವಾರು ಬಳೆಗಳು ಇರಬೇಕು ಎಂದನಿಸಿತು. ಶನಿ ಗ್ರಹದ ಚಿತ್ರವನ್ನು ನೆನಪಿಸುತ್ತಿತ್ತು. ಆದರೆ ಗ್ರಹವಲ್ಲ, ನಕ್ಷತ್ರದ ಸುತ್ತಲೂ ಇದ್ದ ಬಳೆ. ಇದು ಆಸಕ್ತಿಯ ವಿಷಯ, ಏಕೆಂದರೆ ಭೂಮಿ, ಶನಿ, ಗುರು ಮೊದಲಾದ ಗ್ರಹಗಳು ರೂಪುಗೊಳ್ಳುವುದಕ್ಕೂ ಮೊದಲು ನಮ್ಮ ಸೂರ್ಯಮಂಡಲವು ಇದೇ ರೀತಿ ಇದ್ದಿರಬೇಕು ಎನ್ನುವ ಊಹೆ ಇದೆ. ಈ ಬಳೆಗಳಲ್ಲಿನ ಧೂಳು ಅಲ್ಲಲ್ಲಿ ಸಾಂದ್ರವಾಗಿ ತಣಿದು ಗ್ರಹಗಳಾಗಿರಬೇಕು. ಹಾಗಿದ್ದರೆ ಈ ಹೊಸ ಸೂರ್ಯನ ಸುತ್ತಲೂ ಇದೇ ರೀತಿ ಗ್ರಹಗಳು ರೂಪುಗೊಳ್ಳುತ್ತಿರಬಹುದೇ? ಹೊಸ ಸೂರ್ಯಮಂಡಲ ಉದಯಿಸುತ್ತಿರುವುದನ್ನು ನಾವು ಕಾಣಬಹುದೇ ಎಂಬ ಕುತೂಹಲ ಹುಟ್ಟಿತು. ಇದು ನಿಜವಾಗಿದೆ. ಒಂದು ವರ್ಷದ ಹಿಂದೆ ವಿಸ್ಪಿಟ್ 2 ಸುತ್ತಲೂ ಇರುವ ಧೂಳಿನ ಹೊದೆಗೆ ಒಂದೆಡೆ ತುಸು ಸಾಂದ್ರವಾಗಿದ್ದಂತೆ ಕಂಡಿತು. ಆ ಭಾಗದಿಂದ ಬರುವ ಬೆಳಕಿನ ಪ್ರಖರತೆ ಯಾವುದೋ ಅಡ್ಡಿ ಬೆಳಕನ್ನು ಹೀರಿಕೊಂಡಂತೆ ಹೆಚ್ಚು ಕ್ಷೀಣವಾಗಿತ್ತು. ಇನ್ನಷ್ಟು ಪರಿಶೀಲಿಸಿದಾಗ ನಕ್ಷತ್ರದ ಬಳಿ ಇರುವ ಎರಡು ಬಳೆಗಳ ನಡುವೆ ನಮ್ಮ ಗುರುಗ್ರಹದಷ್ಟು 5 ಪಟ್ಟು ಭಾರಿಯಾದೊಂದು ಅಡ್ಡಿ ಇದೆ ಎಂದು ತಿಳಿಯಿತು. ಎರಡು ಬಳೆಗಳ ನಡುವೆ ಇರುವ ಜಾಗದಲ್ಲಿ ಇದರಿಂದ ಇದು ಹೊಸದಾಗಿ ರೂಪುಗೊಂಡಿರುವ ಗ್ರಹ ಇರಬಹುದೆಂದು, ಹೀಗೆಯೇ ನಕ್ಷತ್ರದ ಹೊರಗಿರುವ ಬಳೆಗಳ ನಡುವೆಯೂ ಬೇರೆ ಗ್ರಹಗಳು ರೂಪುಗೊಳ್ಳುತ್ತಿರಬಹುದು ಎಂದು ಅನುಮಾನ ಹುಟ್ಟಿತ್ತು. ಇದು ಅನುಮಾನವಲ್ಲ, ನಿಜ ಎನ್ನುತ್ತದೆ ಲಾಲರ್ ತಂಡ. ಬೆಳಕನ್ನು ವಿಶ್ಲೇಷಿಸುವ ಟೆಲಿಸ್ಕೋಪುಗಳಷ್ಟೇ ಅಲ್ಲದೆ ಅವಕೆಂಪು ಕಿರಣಗಳನ್ನಷ್ಟೇ ಕಾಣುವ ಹಾಗೂ ಏಕಕಾಲದಲ್ಲಿ ನಕ್ಷತ್ರ ಹಾಗೂ ಬಳೆಗಳಿಂದ ಬರುವ ಬೆಳಕನ್ನು ವಿಭಿನ್ನ ದೂರದರ್ಶಕಗಳಿಂದ ವಿಶ್ಲೇಷಿಸಿ ವ್ಯತ್ಯಾಸಗಳನ್ನು ಗುರುತಿಸುವ ಮೂಲಕ ಮತ್ತೊಂದು ಗ್ರಹದಂತಹ ವಸ್ತುವನ್ನು ಗುರುತಿಸಿದ್ದಾರೆ. ವಿಸ್ಪಿಟ್ಸಿ ಎಂದು ಇದಕ್ಕೆ ಹೆಸರಿಸಿದ್ದಾರೆ. ಇದು ನಮ್ಮ ಗುರುಗ್ರಹದಷ್ಟು ಅಥವಾ ಅದರ 2 ಪಟ್ಟು ಗಾತ್ರದ್ದು, 10 ರಿಂದ 12 ಪಟ್ಟು ಭಾರಿ ಎಂದು ಲೆಕ್ಕ ಹಾಕಿದ್ದಾರೆ. ವಿಸ್ಪಿಟ್ 2B ಎನ್ನುವ ಮೊದಲು ಪತ್ತೆಯಾದ ಗ್ರಹಕ್ಕಿಂತಲೂ ಇದು 2 ಪಟ್ಟು ಗಾತ್ರವಿದೆ. ಈ ಶೋಧದ ವಿವರಗಳನ್ನು ಆಸ್ಟ್ರೋಫಿಸಿಕ್ಸ್ ಜರ್ನಲ್ ಲೆಟರ್ಸ್ ಪತ್ರಿಕೆ ಪ್ರಕಟಿಸಿದೆ.
1: ಬಣ್ಣದ ಜೀವ ಸಂಚಿಕೆ 10. ನೂರೈವತ್ತು ವರ್ಷಗಳ ಹಿಂದೆ ಬ್ರಿಟಿಷ್ ಜೀವಿ ವಿಜ್ಞಾನಿ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅಮೆರಿಕನ್ ನ್ಯಾಚುರಲಿಸ್ಟ್ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದ ದಿ ಕಲರ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಪ್ರಬಂಧದ ಕನ್ನಡ ಅನುವಾದ. ಕಳೆದ ಸಂಚಿಕೆಯಿಂದ ಮುಂದುವರೆದ ಭಾಗ. ಬಣ್ಣದ ತತ್ವಗಳು. ರಕ್ಷಣಾ ಬಣ್ಣಗಳ ತತ್ವ. ರಕ್ಷಣೆಯ ಬಣ್ಣ ಅಥವಾ ಕಾಪು ಬಣ್ಣಗಳು ಈ ಹಿಂದೆ ವಿವರಿಸಿದ ಬಣ್ಣಗಳಿಂದ ಬೇರೆಯದೇ ಆದ ವರ್ಗ. ಏಕೆಂದರೆ ಇಲ್ಲಿ ನಾವು ಅತ್ಯಂತ ಗಾಢವಾದ, ಅತಿಶುದ್ಧವಾದ ಹಾಗೂ ಎದ್ದು ತೋರುವಂತಹ ವಿನ್ಯಾಸಗಳಿರುವ ಬಣ್ಣಗಳನ್ನು ಕಾಣುತ್ತೇವೆ. ಅವುಗಳ ಗಾಢತೆ ಹಾಗೂ ಎದ್ದು ಕಾಣುವ ಗುಣವೇ ಅವುಗಳ ಉಪಯುಕ್ತತೆಗೆ ಕಾರಣ. ಅದು ಯಾವುದೇ ಒಂದು ಬಣ್ಣಕ್ಕೆ ಸೀಮಿತವಲ್ಲ. ಹೀಗಾಗಿಯೇ ನಿಸರ್ಗದಲ್ಲಿ ಕಾಣುವ ಬಣ್ಣಗಳಲ್ಲಿ ಅತ್ಯಂತ ಅಮೋಘ ಎನ್ನಿಸುವುಗಳನ್ನು ಈ ವರ್ಗದಲ್ಲಿ ಕಾಣುತ್ತೇವೆ. ತಿನ್ನಲಾಗದ ಕಂಬಳಿ ಹುಳುಗಳು ಹಲವದರ ಬಣ್ಣ ಬಹಳ ಮನಮೋಹಕವೂ ಸುಂದರವೂ ಆಗಿರುತ್ತದೆ. ಡೇನಿಡೆ, ಹೆಲಿಕೋನಿಡೆ ಹಾಗೂ ಪಾಪಿಲಿಯೋನಿಡೆಯಲ್ಲಿ ರಕ್ಷಣೆಯ ಬಣ್ಣಗಳನ್ನು ತೋರುವ ಚಿಟ್ಟೆಗಳ ಬಣ್ಣ ಅತ್ಯಂತ ಹೊಳಪಿನವೂ ವಿರುದ್ಧ ಬಣ್ಣದವೂ ಆಗಿರುತ್ತವೆ. ಸಮುದ್ರ ಜೀವಿ ಅನಿಮೋನುಗಳು ಹಾಗೂ ಸಮುದ್ರದಲ್ಲಿನ ಸ್ಲಗ್ ಎನ್ನುವ ಬಸವನ ಹುಳುವಿನಂತಹ ಜೀವಿಗಳಲ್ಲಿ ಕಾಣುವ ಪ್ರಖರ ಬಣ್ಣಗಳು ಕೂಡ ಬಹುಶಃ ವೈರಿಗಳಿಗೆ ಈ ಜೀವಿಗಳನ್ನು ತಿನ್ನಲಾಗದು ಎಂದು ಸೂಚಿಸುವ ರಕ್ಷಕ ಬಣ್ಣಗಳು. ಈ ಯಾವ ಬಣ್ಣಗಳು ಕೂಡ ನಮ್ಮ ತರ್ಕಕ್ಕೆ ಸವಾಲೊಡ್ಡುವುದಿಲ್ಲ. ಎದ್ದು ಕಾಣುವ ಗುಣ ಉಪಯುಕ್ತವಾಗಿದ್ದರಿಂದ ಹೆಚ್ಚೆಚ್ಚು ಹೊಳೆಯುವ ಹಾಗೂ ಸ್ಪಷ್ಟವಾಗಿ ಕಾಂಟ್ರಾಸ್ಟ್ ತೋರುವ ಶುದ್ಧ ಬಣ್ಣಗಳೇ ಇಲ್ಲಿ ಆಯ್ಕೆಯಾಗಿವೆ. ಇದರ ಫಲ ವೈವಿಧ್ಯಮಯವಾದ ಸುಂದರ ಸ್ಪಷ್ಟವಾದ ಬಣ್ಣಗಳು. ಆದರೆ ಪ್ರಖರವಾಗಿ

ಆದ ಬಣ್ಣವಿರುವ ಇನ್ಯಾವುದೋ ಜೀವಿ ಎಂಬಂತೆ ತಪ್ಪು ಕಲ್ಪನೆಯಿಂದಾಗಿ ತಮ್ಮನ್ನು ರಕ್ಷಿಸಿಕೊಳ್ಳುವ ಜೀವಿಗಳ ವಿಚಾರಕ್ಕೆ ಬಂದಾಗ ಈ ತರ್ಕವನ್ನು ವಿವರಿಸುವುದು ಸ್ವಲ್ಪ ಕಷ್ಟ. ಕೆಲವರಂತೂ ಇದನ್ನು ವಿವರಿಸುವುದು ಅಸಾಧ್ಯ ಎಂದೇ ತಿಳಿಸುತ್ತಾರೆ. ಆದ್ದರಿಂದ ಈ ರೀತಿಯ ಬಣ್ಣದ ಹೋಲಿಕೆಗಳು ಹೇಗುಂಟಾಗಿರಬಹುದು ಎನ್ನುವ ಬಗ್ಗೆ ವಿಚಾರ ಮಾಡುವ ಪ್ರಯತ್ನ ಮಾಡೋಣ. ಇವುಗಳಲ್ಲಿ ಅತ್ಯಂತ ಕ್ಲಿಷ್ಟಕರವಾದದ್ದು ಲೆಪ್ಟಾಲಿಸ್ ಎನ್ನುವ

ಇರುತ್ತವೆ. ಇವನ್ನು ಹಕ್ಕಿಗಳೂ ಇತರೆ ಕೀಟಭಕ್ಷಿಗಳೂ ತಿನ್ನುತ್ತವೆ. ಇವಲ್ಲದೆ ಲೆಪ್ಟಾಲಿಸ್ನ ಇನ್ನೂ ಹಲವು ಪ್ರಭೇದಗಳು ಕೆಂಪು, ಹಳದಿ, ಕಪ್ಪು ಮೊದಲಾದ ಗಾಢವಾದ ಪಟ್ಟೆಗಳು ಹಾಗೂ ಚುಕ್ಕೆಗಳಿರುವಂಥವಿವೆ. ಇವುಗಳ ಪಟ್ಟೆಗಳು ಹಾಗೂ ಚುಕ್ಕೆಗಳು ಒಂದೊಂದೂ ಅದೇ ಪ್ರದೇಶದಲ್ಲಿ ವಾಸವಿರುವ ವಾಕರಿಕೆ ತರಿಸುವ ಡೆನಾಯಿಡೆ ಅಥವಾ ಹೆಲಿಕೋನಿಡೆ ಚಿಟ್ಟೆಗಳಲ್ಲಿರುವ ಪಟ್ಟೆ ಹಾಗೂ ಚುಕ್ಕೆಗಳನ್ನು ಯಥಾವತ್ತಾಗಿ ಹೋಲುತ್ತವೆ. ಸಣ್ಣ ಸಣ್ಣ ಬದಲಾವಣೆಗಳು ಇಂತಹ ಚಿಟ್ಟೆಗಳ ರಕ್ಷಣೆಗೆ ನೆರವಾಗಲಿಕ್ಕಿಲ್ಲ. ಹಾಗೆಯೇ ಇದ್ದಕ್ಕಿದ್ದಂತೆ ದೊಡ್ಡದೊಂದು ಬದಲಾವಣೆಯಾಗುತ್ತದೆ ಎನ್ನುವುದು ಅಸಂಖ್ಯವಾದ ಸಣ್ಣ ಪುಟ್ಟ ಬದಲಾವಣೆಗಳು ಕಾಲಕ್ರಮೇಣ ಉಂಟಾಗಿ ವಿಕಾಸವಾಗುತ್ತದೆ ಎನ್ನುವ ತರ್ಕಕ್ಕೆ ಒಗ್ಗುವುದಿಲ್ಲವಲ್ಲ ಎನ್ನುವುದು ಈ ವಿಚಾರಕ್ಕೆ ಇರುವ ವಿರೋಧ. ಇಂತಹ ಅಣಕು ಬಣ್ಣಗಳ ವಿಕಾಸದ ಆರಂಭದ ಹಂತದಲ್ಲಿ ದಕ್ಷಿಣ ಅಮೆರಿಕದ ಡಾನಿಯಿಡೆ ಚಿಟ್ಟೆಗಳು ಈಗ ಇದ್ದಂತೆಯೇ ಇದ್ದುವು ಎಂದು ಲೆಪ್ಟಾಲಿಡೆ ಚಿಟ್ಟೆಗಳ ಪೂರ್ವಜರು ಅದರ ಸಂಬಂಧಿಗಳಾದ ಪೈರಿಡೆ ಚಿಟ್ಟೆಗಳಂತೆ ಸಾಧಾರಣ ಬಿಳಿ ಅಥವಾ ಹಳದಿ ಬಣ್ಣದೂ ಆಗಿದ್ದುವು ಎಂಬ ನಂಬಿಕೆಯ ಮೇಲೆ ಈ ವಿರೋಧ ಹುಟ್ಟಿದೆ. ಆದರೆ ದಕ್ಷಿಣ ಅಮೆರಿಕದ ಡಾನಿಯಿಡೆ ಚಿಟ್ಟೆಗಳ ಸಂಖ್ಯೆ ಹಾಗೂ ಬಣ್ಣ ಮತ್ತು ರಚನೆಯಲ್ಲಿ ಎಷ್ಟೊಂದು ವೈವಿಧ್ಯಮಯವಾಗಿವೆ ಎಂದರೆ ಅವು ಬಹಳ ಪುರಾತನವಾದ ಹುಟ್ಟಿನವು ಎಂದೂ ಸಾಕಷ್ಟು ಪರಿವರ್ತನೆಗೊಂಡಿವೆ ಎನ್ನುವುದು ಖಚಿತ. ಅವುಗಳಲ್ಲಿ ಬಹುತೇಕವು ಹೋಲಿಕೆಯಲ್ಲಿ ಸಾಧಾರಣ ಬಣ್ಣದವು. ಅವುಗಳ ತೆಳುವಾದ ರೆಕ್ಕೆಗಳ ಪಾರದರ್ಶಕತೆಯಿಂದ ಸುಂದರವಾಗಿ ತೋರುವಂಥವಾಗಿದ್ದರೂ ಎದ್ದು ಕಾಣುವಂಥವಲ್ಲ. ಕೆಲವದರಲ್ಲಿ ಮಾಸಲು ಬಣ್ಣ ಅಥವಾ ನೇರಳೆಯ ಪಟ್ಟೆಗಳು ಇಲ್ಲವೇ ಚುಕ್ಕೆಗಳು ಇರುತ್ತವೆ. ಇನ್ನು ಕೆಲವದರಲ್ಲಿ ಕೆಂಪು ಅಥವಾ ಹಳದಿ, ಕಂದು ಬಣ್ಣದ ತೇಪೆಗಳು ಕಾಣಬಹುದು. ಇದು ಬಹುಶಃ ಈ ಚಿಟ್ಟೆಗಳಲ್ಲಿ ಕಾಣುವ ಸಾಧಾರಣ ಬಣ್ಣ. ಇನ್ನೂ ಹಲವದರಲ್ಲಿ ಕಾಣುವ ಹಳದಿ ಚುಕ್ಕೆಗಳು ಲೆಪ್ಟಾಲಿಸ್ ಇರುವ ಪೈರಿಡೆ ಕುಟುಂಬದ ಚಿಟ್ಟೆಗಳಲ್ಲಿ ಕಾಣುವ ಸಾಮಾನ್ಯ ಬಣ್ಣ. ಆದ್ದರಿಂದ ವಿಕಾಸದ ಆರಂಭದ ಹಂತಗಳಲ್ಲಿ ಡನಾಯಿಡೆ ಚಿಟ್ಟೆಗಳು ಈಗ ಅವುಗಳಿಗೆ ರಕ್ಷಣೆಯಾಗಿರುವ ವಾಕರಿಕೆ ತರುವ ರಸಗಳನ್ನು ಪಡೆಯಲು ತೊಡಗಿದ್ದ ಸಂದರ್ಭದಲ್ಲಿ ಅವುಗಳ ಬಣ್ಣಗಳು ಸರಳವಾದ ಮಾಸಲು ಬಣ್ಣದವಾಗಿದ್ದು ಮಸುಕಾದ ಪಟ್ಟೆಗಳು ಮತ್ತು ಚುಕ್ಕೆಗಳು ಹಳದಿ ಅಥವಾ ಕಪ್ಪಗಿನ ಅಂಚು, ಕೆಲವೊಮ್ಮೆ ಕೆಂಪು ಪಟ್ಟೆ ಹಾಗೂ ಚುಕ್ಕೆಗಳಿದ್ದವಾಗಿರಬೇಕು ಎಂದು ಸರಾಗವಾಗಿ ಊಹಿಸಬಹುದು. ಆ ಸಮಯದಲ್ಲಿ ಬಹುಶಃ ಅವುಗಳ ರೆಕ್ಕೆಗಳು ಪುಟ್ಟದಾಗಿದ್ದು ಯಾವುದೇ ರಕ್ಷಣೆ ಇಲ್ಲದ ಚಿಟ್ಟೆಗಳಂತೆಯೇ ವೇಗವಾಗಿ ಹಾರಡುತ್ತಿದ್ದಿರಬೇಕು. ಆದರೆ ತಮ್ಮ ವೈರಿಗಳಿಗೆ ರುಚಿಸಲಾಗದವುಗಳಾದ ಕೂಡಲೇ ಉಳಿದ ರುಚಿಸುವ ಚಿಟ್ಟೆಗಳಿಂದ ಪ್ರತ್ಯೇಕವಾಗಿ ಕಾಣುವುದು ಲಾಭಕರವಾಗಿತ್ತು. ಚಿಟ್ಟೆಗಳು ಸಾಕಷ್ಟು ವೈವಿಧ್ಯಮಯವಾದ ಬಣ್ಣದವುಗಳಾಗಿದ್ದರಿಂದ ಹಾಗೂ ಬಹುತೇಕ ಎಲ್ಲ ಚಿಟ್ಟೆಗಳು ವೇಗವಾಗಿ ಹಾರಾಡುವವುಗಳಾಗಿದ್ದರಿಂದ ಅವುಗಳ ನಡವಳಿಕೆ ಹಾಗೂ ಹೊರ ಸ್ವರೂಪದಲ್ಲಿಯಷ್ಟೇ ಅವು ಭಿನ್ನವಾಗಿ ತೋರಬಹುದಿತ್ತು. ಇದರಿಂದಾಗಿ ಈ ಚಿಟ್ಟೆಗಳು ಎದ್ದು ತೋರುವಂತೆ ಮಾಡುವ ಉದ್ದನೆಯ ರೆಕ್ಕೆಗಳು, ದೇಹ, ಮೀಸೆ ಹಾಗೂ ನಿಧಾನವಾಗಿ ಹಾರುವ ಗುಣಗಳು ಹುಟ್ಟಿರಬೇಕು. ಈ ಗುಣಗಳು ಈಗ ಈ ವರ್ಗದ ಚಿಟ್ಟೆಗಳಲ್ಲಿ ಪ್ರಪಂಚದಾದ್ಯಂತ ಕಂಡುಬರುತ್ತವೆ. ಈ ಹಂತದಲ್ಲಿ ನಿಧಾನವಾಗಿ ಹಾರುವ ಹಳದಿ ಬಣ್ಣ ಹಾಗೂ ಮಾಸಲು ಕುರುರು, ರೆಕ್ಕೆಯ ರಚನೆ ಹಾಗೂ ಅಂಚುಗಳ ವಿನ್ಯಾಸದಲ್ಲಿ ಕೆಲವು ಪೈರಿಡೆಗಳು ತಮ್ಮ ಸುತ್ತಮುತ್ತಲಿದ್ದ ಡನಾಯಿಡೆ ಚಿಟ್ಟೆಗಳನ್ನು ಹೋಲುತ್ತಿದ್ದುವು. ಹೀಗಾಗಿ ಎರಡಕ್ಕೂ ವೈರಿಯಾಗಿದ್ದ ಜೀವಗಳು ಇವನ್ನು ಡೆನಾಯಿಡೆ ಎಂದು ತಪ್ಪಾಗಿ ತಿಳಿಯಬಹುದಿತ್ತು. ಹೀಗೆ ಅಳಿವು ಉಳಿವಿನ ಹೋರಾಟದಲ್ಲಿ ಇವುಗಳಿಗೆ ಮೇಲುಗೈಯಾಗಿತ್ತು. ಈ ಒಂದು ಹಂತ ಘಟಿಸಿತ್ತು ಎಂದು ನಂಬುವುದಾದರೆ ಉಳಿದೆಲ್ಲ ಪ್ರಕ್ರಿಯೆಗಳು ಸರಳವಾದ ವೈವಿಧ್ಯ ಹಾಗೂ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅರ್ಥಾತ್ ಬಲಶಾಲಿಯೇ ಬದುಕುಳಿಯುತ್ತದೆ ಎನ್ನುವ ತತ್ವವನ್ನು ಅನುಸರಿಸಿ ಆಗಿರುತ್ತವೆ. ವಾಕರಿಕೆ ತರುವ ಚಿಟ್ಟೆಗಳ ಬಣ್ಣವು ಅದನ್ನೇ ಹೋಲುವ ತಿನ್ನಲಾಗುವ ಚಿಟ್ಟೆಗಳದಕ್ಕಿಂತ ಬಹಳಷ್ಟು ಬದಲಾಗಿ ಬಿಟ್ಟಾಗ ತಿನ್ನಲಾಗುವ ಚಿಟ್ಟೆಗಳು ವೈರಿಗಳ ದಾಳಿಗೆ ಈಡಾಗುತ್ತವೆ ಹಾಗೂ ವಾಕರಿಕೆ ತರಿಸುವ ಚಿಟ್ಟೆಗಳನ್ನು ಹೋಲುವವುಗಳು ಮಾತ್ರ ಬದುಕಿ ಉಳಿಯುತ್ತವೆ. ಜೊತೆ ಜೊತೆಗೆ ವೈರಿಗಳು ಕೂಡ ಸೂಕ್ಷ್ಮವಾದ ವ್ಯತ್ಯಾಸಗಳನ್ನು ಮೊದಲಿಗಿಂತಲೂ ಹೆಚ್ಚು ನಿಖರವಾಗಿ ಗುರುತಿಸಲು ಆರಂಭಿಸಿರುತ್ತವೆ. ಇದು ವ್ಯತಿರಿಕ್ತವಾಗಿರುವ ಎಲ್ಲ ಬಗೆಯ ವೈವಿಧ್ಯವನ್ನು ಅಳಿಸಿಹಾಕಿ ನಾವು ಇಂದು ನೋಡಿ ಹೊರನೋಟದಲ್ಲಿ ಜಟಿಲ ಎನ್ನಿಸುವ ಅದ್ಭುತ ಅಣಕು ರೂಪಗಳಿಗೆ ಹಾದಿಯಾಗುತ್ತದೆ. ಈ ಪ್ರಕ್ರಿಯೆಯು ನಡೆಯುತ್ತಿದ್ದ ಸುದೀರ್ಘ ಕಾಲಘಟ್ಟದಲ್ಲಿ ಲೆಪ್ಟಾಲಿಸ್ಗಳಲ್ಲಿ ಎಷ್ಟೋ ಬಗೆಗಳು ತಮ್ಮ ನೆರೆಯಲ್ಲಿದ್ದುವುಗಳಂತೆ ಯುಕ್ತವಾದ ವೈವಿಧ್ಯಗಳನ್ನು ಯುಕ್ತ ಸಮಯದಲ್ಲಿ ಬೆಳೆಸಿಕೊಳ್ಳದೇ ಹೋಗಿದ್ದರಿಂದ ಅಳಿದು ಹೋಗಿರಬೇಕು. ಇಂತಹ ನಿಜವಾದ ಅಣಕು ರೂಪಗಳ ಪ್ರಮಾಣವು ಸಸ್ಯಗಳು ಇಲ್ಲವೇ ಇತರೆ ವಸ್ತುಗಳ ಬಣ್ಣಗಳಿಗೆ ಹೋಲುವ ರಕ್ಷಣಾ ವಿಧಾನಗಳ ಪ್ರಮಾಣಕ್ಕೆ ಹೋಲಿಸಿದಾಗ ಕಡಿಮೆ ಎನ್ನುವುದು ಇದಕ್ಕೆ ಪೂರಕವಾಗುವ ಅಂಶ. ಪ್ರಪಂಚದಲ್ಲಿ ಡನಾಯಿಡೆ ಚಿಟ್ಟೆಗಳನ್ನು ಅಣಕವಾಡುವ ಚಿಟ್ಟೆಗಳು ಹಾಗೂ ಪತಂಗಗಳ ಕುಲಗಳು ಕೆಲವು ಡಜನ್ನುಗಳಷ್ಟೇ. ಅವೆಲ್ಲವಕ್ಕೂ ಇದೇ ವಿವರಣೆ ಒಪ್ಪುತ್ತದೆ.
ಈ ಅಣಕು ರೂಪಗಳು ಡನಾಯಿಡೆ ಚಿಟ್ಟೆಗಳು ತಮ್ಮ ರಕ್ಷಣೆಗಾಗಿ ವಾಕರಿಕೆ ತರುವಂತಹ ಗುಣಗಳನ್ನು ಬೆಳೆಸಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಹೊರನೋಟಕ್ಕೆ ಅವುಗಳನ್ನೇ ಹೋಲುತ್ತಿದ್ದಂತಹ

0: ಚಿಟ್ಟೆಗಳ ಮಾರ್ಗಗಳಾಗಿದ್ದು, ಜೊತೆ ಜೊತೆಗೆ ಘಟಿಸಿದ ಕಟ್ಟುನಿಟ್ಟಾದ ಆಯ್ಕೆಯ ನೆರವಿನಿಂದಾಗಿ ಇಂದಿಗೂ ಅದೇ ರೀತಿಯ ಹೋಲಿಕೆಯನ್ನು ಉಳಿಸಿಕೊಂಡಿವೆ. ಇದು ಆಲ್ಫ್ರೆಡ್ ಡ್ರಿಸೆಲ್ ವ್ಯಾಲಿಸ್ 150 ವರ್ಷಗಳ ಹಿಂದೆ ಪ್ರಾಣಿಗಳಲ್ಲಿ ಕಾಣುವ ಬಣ್ಣಗಳ ಬಗ್ಗೆ ಬರೆದ ಪ್ರಬಂಧದ ಅನುವಾದದ ಕೊನೆಯ ಭಾಗ. ಇಲ್ಲಿಗೆ ಈ ಸರಣಿ ಮುಕ್ತಾಯವಾಗಿದೆ.
1: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ, ಕುಮಾರಿ ಯಶಸ್ವಿನಿ ಹಾಗೂ ಜೆಮಿನಿ AI ಧ್ವನಿಗಳು.

0: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
5: अब 70 वर्ष से अधिक उम्र के देश के हर बुजुर्ग को ಅಸ್ಪತಾಲ್ ಮುಕ್ತ ಇಲಾಜ್ ಮಿಲೇಗಾ.
6: ದೇಶದ ಯುವ ಜನತೆ ಹೊಸ ವರ್ಷಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. 70 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ವಯೋವಂದನ ಕಾರ್ಡ್ಗಳನ್ನು ಮಾಡಿಸುವುದು, 5 ಲಕ್ಷ ರೂಪಾಯಿಗಳ ಉಚಿತ ಚಿಕಿತ್ಸೆಯ ಉಡುಗೊರೆಯನ್ನ ನೀಡುವ ಮೂಲಕ ಆರೋಗ್ಯವಂತ ಭಾರತವನ್ನ ನಿರ್ಮಿಸುವುದು. ಹಿಂದೆ ಆಯುಷ್ಮಾನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು 70 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ನಾಗರಿಕರಿಗಾಗಿ ಆಯುಷ್ಮಾನ್ ವಯೋವಂದನ ಕಾರ್ಡ್ ಮಾಡಿಸಿಕೊಡಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.
3: ದೇಶದ ಯುವಜನತೆ ಭಾರತವನ್ನು ಆರೋಗ್ಯಕರ ಭಾರತವನ್ನಾಗಿ ಮಾಡಲು ಸಂಕಲ್ಪ ಕೈಗೊಂಡಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಇಂದೇ ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡಿಸುವ ಮೂಲಕ ಹೊಸ ವರ್ಷದ ಉಡುಗೊರೆಯನ್ನು ನೀಡಿ. 60 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ 5 ಲಕ್ಷ ರೂಪಾಯಿಯ ಉಚಿತ ಚಿಕಿತ್ಸೆಯ ಹಕ್ಕು ದೊರಕಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಅರ್ಹ ಫಲಾನುಭವಿಗಳು ತಮ್ಮ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆ ಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ

0: ಡಾಕ್ಟರ್ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ದ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋನಧ ಮಾಹಿತಿ ನೀಡಿದ್ದಾರೆ.
4: ಪ್ರತಿ ವರ್ಷ June 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ.

0: ಸಾಧಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456778 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
1: ಪ್ರಧಾನಿ ನರೇಂದ್ರ ಮೋದಿ ಅವರ 12 ವರ್ಷಗಳ ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ಧಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ವರ್ಷಗಳ ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಕೋಟಿ ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಇನ್ನು ಮುಂದೆ ಕೇಳಿ ಬರೋಣ ಕಲರವ ಮಕ್ಕಳಿಗೊಂದು ನೀತಿ ಕತೆ ಕುರಿತು ಮೈಸೂರಿನ ಶಿಕ್ಷಕರಾದ ಶ್ರೀಯುತ ರಾಜಗೋಪಾಲ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಗೋಪಾಲ್ ನಾಯಕ್. ನಾನು ವಿಜ್ಞಾನ ಶಿಕ್ಷಕ. ನಾನಿವತ್ತು ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ವಿಜ್ಞಾನ ಅಂತ ಅಂದ್ರೆ ಏನು? ವಿಜ್ಞಾನ ಅಂತ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನಮ್ಮಲ್ಲಿ ಹುಟ್ಟುವಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಹೌದಲ್ವಾ? ನಾವು ನಮ್ಮ ಸುತ್ತಮುತ್ತ ಪರಿಸರವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಆಕಾಶ ಯಾಕೆ ನೀಲಿನೇ ಇದೆ? ಅದು ಸೂರ್ಯಾಸ್ತ ಮತ್ತು ಸೂರ್ಯೋದಯ ಸಂದರ್ಭದಲ್ಲಿ ಮಾತ್ರ ಯಾಕೆ ಅದು ಕೆಂಪಾಗಿ ಕಾಣುತ್ತೆ? ಆಕಾಶದ ಮೇಲೆ ಮೋಡ ಯಾಕೆ ಚಲಿಸುತ್ತೆ? ಸೊ ಮಳೆ ಹೇಗೆ ಬರುತ್ತೆ ಭೂಮಿಗೆ, ಭೂಮಿಗೆ ಹೇಗೆ ತಲುಪುತ್ತೆ ಅದು? ಈ ರೀತಿ ಹಲವಾರು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ. ಅದೇ ರೀತಿ ಪ್ರತಿಯೊಂದು ಜೀವಿಯನ್ನು ಗಮನಿಸಿದಾಗ ಅದರಲ್ಲಿ ಹಲವಾರು ವೈಶಿಷ್ಟ್ಯಗಳನ್ನು ಕೂಡ ನಾವು ಕಾಣ್ತೀವಿ, ಅಲ್ವಾ? ಈ ವೈಶಿಷ್ಟ್ಯತೆಗೆ ಕಾರಣ ಏನು? ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದೇ ವಿಜ್ಞಾನ. ವಿಜ್ಞಾನದ ಮೂಲಭೂತ ತಳಹದಿ ಅಂತಂದ್ರೆ ಅದು ಪ್ರಶ್ನಿಸುವಿಕೆ. ಪ್ರಶ್ನಿಸುವ ಮನೋಭಾವ ಇದ್ರೆ ನಾವು ವಿಜ್ಞಾನದ ದಾರಿಯಲ್ಲಿದ್ದೀವಿ ಅಂತಾನೆ ಅರ್ಥ. ಪ್ರತಿಯೊಂದು ಸಂದರ್ಭವನ್ನು ಅಥವಾ ವಸ್ತುವನ್ನು ಹೊಸತಾಗಿ ನೋಡೋದಿದೆಯಲ್ಲ, ಅದೇ ನಮ್ಮಲ್ಲಿ ಪ್ರಶ್ನೆಯನ್ನು ಹುಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಂದನ್ನು ಹೊಸತನ್ನಾಗಿ ನೋಡುವುದು ಹಾಗೂ ಪ್ರಶ್ನಿಸುವುದು ಇವೆರಡೂ ಕೂಡ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ, ವಿಜ್ಞಾನವನ್ನು ಬೆಳೆಸಲಿಕ್ಕೆ ಬಹಳ ಸಹಾಯವಾದಂಥ ಎರಡು ಸಂಗತಿಗಳು. ಜಗತ್ತಿನಲ್ಲಿ ಹಲವಾರು ಸಂಗತಿಗಳು ಇನ್ನೂ ಬೆಳಕಿಗೆ ಬಾರದೆ ಹಾಗೇನೇ ಇದೆ. ಅವೆಲ್ಲವೂ ಕೂಡ ಯಾರಾದರೂ ನಮ್ಮನ್ನು ಅನ್ವೇಷಿಸ್ತಾರೆ, ಬೆಳಕಿಗೆ ತರ್ತಾರೆ ಅಂತ ಕಾಯ್ತಾನೆ ಕುಳಿತೇವೆ. ಸೊ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ನಾವು ನೀವೆಲ್ಲರೂ ಆ ಹೊಸ ಸಂಗತಿಗಳನ್ನು ಹುಡುಕುವತ್ತ, ಹೊಸ ಸಂಗತಿಗಳಕ್ಕೆ ಬೆಳಕನ್ನು ಚೆಲ್ಲುವತ್ತ ದಾರಿ ಮಾಡಬೇಕಾದಂತಹ ಅವಶ್ಯಕತೆ ಇವತ್ತಿಗೆ ಇದೆ. ವಿಜ್ಞಾನ ಅನ್ನೋದು ನಿಂತ ನೀರಲ್ಲ, ಅದು ಸದಾ ಹರಿಯುವಂತಹ ನೀರು, ಸದಾ ಹೊಸ ಸಂಗತಿಗಳನ್ನು ಅನ್ವೇಷಿಸುವಂತಹ ಒಂದು ನಿರಂತರವಾದ ದಾರಿಯೇ ಅಥವಾ ಅಧ್ಯಯನವೇ ವಿಜ್ಞಾನ ಅಂತ ಹೇಳಬಹುದು. ಸೊ ನಾವು ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ ಪಾದರಸ, ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25 ಡಿಗ್ರಿ ಸೆಲ್ಸಿಯಸ್ನಿಂದ 27 ಡಿಗ್ರಿ

ಸೆಲ್ಸಿಯಸ್ ತಾಪಮಾನವನ್ನ ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಫೆಬ್ರವರಿ 28ರಂದು. ನಮ್ಮ ಭಾರತೀಯ ವಿಜ್ಞಾನಿಯಾದಂತಹ ಸರ್ ಸಿವಿ ರಾಮನ್ ರವರು ಬೆಳಕಿನ ಚದುರುವಿಕೆಯ ಪರಿಣಾಮವನ್ನ ವಿವರಿಸ್ತಾರೆ. ಸೊ ಅದನ್ನ ರಾಮನ್ ಪರಿಣಾಮ ಅಂತಾನೆ ಹೇಳಿ ಕರಿತೀವಿ. ಈ ರಾಮನ್ ಪರಿಣಾಮವನ್ನ 1928 ಫೆಬ್ರವರಿ 28ರಂದು ಅವರು ಕಂಡುಹಿಡಿತಾರೆ. ಅಂದ್ರೆ ಒಂದು ಬೆಳಕು ಒಂದು ಮಾಧ್ಯಮದ ಮೂಲಕ ಚಲಿಸಬೇಕಾದ್ರೆ ಅದು ಹೇಗೆ ಚದುರುತ್ತೆ, ಅದರ ಬಣ್ಣ ಹೇಗೆ ಬದಲಾಗುತ್ತೆ, ಆ ಬಣ್ಣದ ವ್ಯತ್ಯಾಸವನ್ನ ರಾಮನ್ ಅವರು ವಿವರಿಸಿದಂತಹ ದಿನವನ್ನ ಸ್ಮರಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 28ರಂದು ಆಚರಿಸ್ತೇವೆ. ಈ ರಾಮನ್ ಪರಿಣಾಮಕ್ಕೆ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. ಇದು ಭಾರತೀಯರೆಲ್ಲರಿಗೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ಒಂದು ವಿಷಯ. ಮುಂದಿನ ಪ್ರಶ್ನೆ, ಕಣ್ಣುಗಳನ್ನು ತೆರೆದು ನಿದ್ರಿಸುವ ಪ್ರಾಣಿ ಯಾವುದು? ಉತ್ತರ, ಹಾವು. ಯಾಕೆಂದ್ರೆ ಮಾನವರಂತೆ ಕಣ್ಣಿನ ರೆಪ್ಪೆಗಳು ಅದಕ್ಕೆ ಇರೋದಿಲ್ಲ. ನಮಗೆ ಮಾನವರಿಗೆ ಆಗಿರ್ಬೋದು ಅಥವಾ ಇತರ ಜೀವಿಗಳೆಲ್ಲ ನಾವು ನೋಡಿದಾಗ ನಮಗೆ ಕಣ್ಣಿನ ರೆಪ್ಪೆಗಳು ಐ ಲೀಡ್ಸ್ ಗಳಿದಾವೆ. ಆದರೆ ಹಾವಿನಲ್ಲಿ ಈ ಐ ಲೀಡ್ಸ್ ಕಂಡು ಬರೋದಿಲ್ಲ. ಹಾವುಗಳ ಕಣ್ಣುಗಳ ಮೇಲೆ ಪಾರದರ್ಶಕವಾದ ಒಂದು ವಿಶೇಷ ಪದರ ಇದೆ, ಅದಕ್ಕೆ ನಾವು ಬ್ರಿಲ್ ಅಥವಾ ಸ್ಪೆಕ್ಟಾಕಲ್ ಅಂತ ಹೇಳಿ ಕರಿತೀವಿ. ಈ ಪದರ ಏನ್ಮಾಡುತ್ತೆ, ಕಣ್ಣುಗಳನ್ನ ಧೂಳು ಗಾಯ ಮತ್ತು ಒಣಗುವಿಕೆಯಿಂದ ರಕ್ಷಣೆ ನೀಡೋದ್ರಿಂದ ಹಾವುಗಳು ನಿದ್ರಿಸುವಾಗಲೂ ಕೂಡ ಅವು ಕಣ್ಣು ತೆರೆದಿರುವಂತೆಯೇ ನಮಗೆ ಕಾಣಿಸ್ತವೆ. ಬೇರೆ ಪ್ರಾಣಿಗಳಲ್ಲಿ ಕೂಡ ಈ ಕೂದಲಿನ ರಚನೆಯನ್ನು ನಾವು ನೋಡಬಹುದು. ನಾಯಿ ಅಥವಾ ಬೆಕ್ಕು ಅವುಗಳನ್ನು ಗಮನಿಸಿದಾಗ ಅಲ್ಲೂ ಕೂದಲಿನ ರಚನೆಯನ್ನು ನೋಡ್ತೀವಿ. ಆದರೆ ಹಾವುಗಳು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಐಲಿಡ್ಸ್ಗಳನ್ನು ಆ ರೆಪ್ಪೆಗಳನ್ನು ನಾವು ನೋಡದೇ ಇರೋದ್ರಿಂದ ಸೊ ಅವು ಮಲಗುವಾಗಲೂ ಕೂಡ ಅಂದರೆ ನಿದ್ರಿಸುವಾಗಲೂ ಕೂಡ ಕಣ್ಣುಗಳನ್ನು ತೆರೆದೇ ನಿದ್ರಿಸ್ತವೆ. ಆಭರಣ ತಯಾರಿಕೆಯಲ್ಲಿ ಚಿನ್ನದೊಂದಿಗೆ ಮಿಶ್ರ ಮಾಡುವ ಲೋಹ ಯಾವುದು? ಉತ್ತರ, ತಾಮ್ರ. ಇಂಗ್ಲಿಷ್ನಲ್ಲಿ ಕಾಪರ್ ಅಂತ ಹೇಳಿ ಕರಿತೀವಿ. ನಾವು ಶುದ್ಧ ಚಿನ್ನವನ್ನು ತಗೊಂಡಾಗ ಅದು ತುಂಬಾನೇ ಮೃದುವಾಗಿರುತ್ತೆ, ತುಂಬ ವೆರಿ ಸಾಫ್ಟ್ ಮೆಟಲ್ ಯಾವುದು, ಚಿನ್ನ. ಆದ್ದರಿಂದ ಅದಕ್ಕೆ ಸ್ವಲ್ಪ ತಾಮ್ರವನ್ನು ನಾವು ಬೆರೆಸ್ತೀವಿ. ಈ ತಾಮ್ರ ಏನ್ಮಾಡುತ್ತೆ, ಅದಕ್ಕೆ ಗಡಸುತನವನ್ನು, ಶುದ್ಧ ಚಿನ್ನಕ್ಕೆ ಸ್ವಲ್ಪ ಗಡಸುತನ ಅಂದರೆ ಗಟ್ಟಿತನವನ್ನು, ಹಾಗೆ ಅದರ ಬಾಳಿಕೆಯನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಾವು ಜ್ಯುವೆಲ್ರಿ ಅಂತ ಏನು ತಗೊಳ್ತೀವಿ, ನೆಕ್ಲೆಸ್ ಆಗಿರ್ಬೋದು, ಒಡವೆ ಅಂತ ಏನೇನು ತಗೊಳ್ತೀವಿ, ಅದರಲ್ಲೆಲ್ಲೂ ಕೂಡ ಶುದ್ಧ ಚಿನ್ನ ಇರಲ್ಲ. 24 ಕ್ಯಾರೆಟ್ ಅಂತ ಹೇಳಿ ಕರಿತೀವಿ ಶುದ್ಧ ಚಿನ್ನನ. ಆದರೆ ನಾವು ತಗೊಳ್ಳುವಂಥದ್ದು, ಆಭರಣವಾಗಿ ತಗೊಳ್ಳುವಂಥದ್ದು 22 ಕ್ಯಾರೆಟು ಅಥವಾ 18 ಕ್ಯಾರೆಟ್ಸು ಈ ರೀತಿ ಇರುತ್ತೆ. ಏಕೆಂದರೆ ಶುದ್ಧ ಚಿನ್ನವನ್ನು ತಗೊಂಡಾಗ ನಾವು ಬೇಕಾದಂಥ ಆಭರಣ ಮಾಡಲಿಕ್ಕೆ ಅಥವಾ ಬೇಕಾದಂಥ ಶೇಪ್ ಆಕಾರವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಅದು ಬಹಳ ತುಂಬ ಮೃದು ಇರುವಂಥ ಒಂದು ಲೋಹ ಅಂತಲೇ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮೃತ ಸಮುದ್ರ ಯಾವ ದೇಶಗಳ ನಡುವೆ ಕಂಡುಬರುತ್ತದೆ? ಉತ್ತರ, ಇಸ್ರೇಲ್ ಮತ್ತು ಜೋರ್ಡಾನ್. ಇದನ್ನು ಡೆಡ್ ಸಿ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಈ ಜಲಮೂಲದಲ್ಲಿ 33.7% ಲವಣಾಂಶ ಇರುತ್ತೆ. ಇದು ಸಾಮಾನ್ಯ ಸಮುದ್ರಗಳಿಗಿಂತ 8.6% ಹೆಚ್ಚಿರುವಂಥದ್ದು. ಲವಣಾಂಶ ಅಂದರೆ ಉಪ್ಪಿನಂಶ ಹೆಚ್ಚಿರುತ್ತೆ. ಹಾಗಾಗಿ ಇಲ್ಲಿ ಭಾರದ ವಸ್ತುಗಳು ಮುಳುಗೋದಿಲ್ಲ, ತೇಲುತ್ತೆ. ಆದರೂ ಕೂಡ ಮುಳುಗೋದಿಲ್ಲ, ತೇಲಿದ್ರೂ ಕೂಡ ಯಾಕೆ ಮೃತ ಸಮುದ್ರ ಅಂತ ಕರಿತೀವಿ ಅಂತಂದರೆ, ಈ ಲವಣಾಂಶ ಇರುವಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ಮೃತ ಸಮುದ್ರ ಅಂತ ಹೇಳಿ ಕರಿತೀವಿ. ಆಶ್ಚರ್ಯ ಏನಂತಂದರೆ, ಇಲ್ಲಿಗೆ ಬಿದ್ದವ್ರು ಯಾರೂ ಕೂಡ ಮುಳುಗೋದಿಲ್ಲ, ಯಾಕೆಂದರೆ ಅಲ್ಲಿ ಲವಣಾಂಶ ಹೆಚ್ಚಿರೋದ್ರಿಂದ. ಇದನ್ನು ಬೇಕಾದರೆ ಒಂದು ಪ್ರಾಯೋಗಿಕವಾಗಿ ನಾವು ಮಾಡಬಹುದು. ಒಂದು ಲೆಮನ್ ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಗ್ಲಾಸಲ್ಲಿ ವಾಟರ್ನ ತಗೊಂಡ್ಕೊಂಡು ನಾವು ನಿಂಬೆಹಣ್ಣನ್ನು ನೀರಿಗೆ ಹಾಕಿದಾಗ ಆ ನೀರಿನಲ್ಲಿ ಅದು ಮುಳುಗುತ್ತೆ. ಅದೇ ಉಪ್ಪು ನೀರಿಗೆ ಹಾಕಿದಾಗ, ಒಂದು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನ ತಗೊಂಡು ಅದಕ್ಕೆ ಒಂದು ನಿಂಬೆಹಣ್ಣ ಹಾಕಿದಾಗ ಅದು ತೇಲುತ್ತೆ. ಯಾಕೆ ಅಂದರೆ ಅಲ್ಲಿ ನೀರಿನ ಸಾಂದ್ರತೆ, ಉಪ್ಪಿನ ನೀರಿನ ಸಾಂದ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಭಾರದ ವಸ್ತು ಆ ನಿಂಬೆಹಣ್ಣ ಏನಾಗುತ್ತೆ, ತೇಲುತ್ತೆ. ಈ ಕಾನ್ಸೆಪ್ಟ್ ಮೇಲೇ ಈ ಮೃತ ಸಮುದ್ರದಲ್ಲಿ ಏನಾಗುತ್ತೆ, ಭಾರದ ವಸ್ತುಗಳು ತೇಲುವಂತಹದ್ದು. ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ.
ಓಜೋನ್

ನಂತರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಅಲ್ಟ್ರಾವಯೊಲೆಟ್ ರೇಸ್ ನಿಂದ ರಕ್ಷಣೆಯನ್ನ ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಝೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ

ದಿನದ ಥೀಮ್ ಏನಾಗಿತ್ತು ಅಂದ್ರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ಈ ಸಲ ನೋಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಪ್ರಾಣವಾಯು ಎಂದು ಯಾವ ಅನಿಲವನ್ನು ಕರೆಯುತ್ತೇವೆ? ಉತ್ತರ, ಆಮ್ಲಜನಕ. ನಾವು ಉಸಿರಾಡುವಂತಹ ಗಾಳಿಯಲ್ಲಿ ಕೇವಲ ಆಮ್ಲಜನಕ ಮಾತ್ರ ಇರುವುದಿಲ್ಲ, ಅದರೊಂದಿಗೆ ನೈಟ್ರೋಜನ್ ಹಾಗೂ ಇತರ ಅನಿಲಗಳು ಕೂಡ ಸೇರಿಕೊಂಡಿರ್ತವೆ. ಆದರೆ ನಮ್ಮ ಶ್ವಾಸಕೋಶಗಳು ಆಮ್ಲಜನಕವನ್ನು ಮಾತ್ರ ರಕ್ತಕ್ಕೆ ಸೇರಿಸ್ತವೆ. ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳು ಈ ಆಮ್ಲಜನಕವನ್ನು ಬಳಸಿಕೊಂಡು ನಾವು ತಿಂದಂತಹ ಆಹಾರವನ್ನು ಶಕ್ತಿಯನ್ನಾಗಿ ರೂಪಿಸ್ತವೆ. ಹಾಗಾಗಿ ನಮ್ಮ ದೇಹಕ್ಕೆ ಆಹಾರ ತಿಂದರೂ ಕೂಡ ಅದಕ್ಕೆ ಶಕ್ತಿ ಬರಬೇಕು ಅಂದರೆ ನಮಗೆ ಆಮ್ಲಜನಕ ಬಹಳ ಅವಶ್ಯಕ. ಇದನ್ನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ನಾವು ತಿನ್ನಂಥ ಆಹಾರವನ್ನು ಜೀವಕೋಶಗಳು ಆಮ್ಲಜನಕವನ್ನು ಬಳಸಿಕೊಂಡು ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಕ್ರಿಯೆಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಹೇಳಿ ನಾವು ಕರೀತೀವಿ. ಹಾಗಾಗಿ ಬಹುತೇಕ ಎಲ್ಲ ಜೀವಿಗಳು ಕೂಡ ಆಮ್ಲಜನಕವನ್ನು ಉಸಿರಾಡುತ್ತವೆ. ಹಾಗಾಗಿ ವಾತಾವರಣದಲ್ಲಿ ಯಾವುದೇ ಅನಿಲಗಳಿದ್ದರೂ ಕೂಡ ನಮಗೆ ಉಸಿರಾಡೋದಕ್ಕೆ, ನಾವು ಶಕ್ತಿ ಪಡ್ಕೊಳ್ಳೋದಕ್ಕೆ ಆಮ್ಲಜನಕ ಬಹಳ ಅವಶ್ಯಕವಾದಂಥದ್ದು. ಹಾಗಾಗಿ ಇದನ್ನು ಪ್ರಾಣವಾಯು ಅಂತ ಹೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಹೆಲ್ಮೆಟ್ ಹಕ್ಕಿ ಎಂದು ಪ್ರಸಿದ್ಧವಾದ ಪಕ್ಷಿ ಯಾವುದು? ಉತ್ತರ, ಕ್ಯಾಸೋವರಿ. ಈ ಹಕ್ಕಿಗೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ನಾವು ಕೋಳಿಯನ್ನು ನೋಡಿದ್ರೆ ಆ ಕೋಳಿಯ ತಲೆ ಮೇಲೆ ಕೆಂಪನೆಯ ಒಂದು ಪುಕ್ಕ ಥರ ನಾವು ನೋಡ್ತೀವಲ್ವಾ. ಸೊ ಅದೇ ರೀತಿ ಈ ಹಕ್ಕಿಯ ಕಿರೀಟ ಅಂದರೆ ತಲೆಯ ಮೇಲೆ ಹೆಲ್ಮೆಟ್ ರೀತಿಯ ಕಿರೀಟ ಇರೋದ್ರಿಂದ ಇದನ್ನು ನಾವು ಹೆಲ್ಮೆಟ್ ಹಕ್ಕಿ ಅಂತ ಹೇಳಿ ಕರಿತೀವಿ. ಸೊ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಯು ಕೂಡ ಎಷ್ಟು ವಿಶಿಷ್ಟವಾದ ರಚನೆಯನ್ನು ಹೊಂದಿದೆ, ಹಾಗೆ ಈ ಹಕ್ಕಿನೂ ಕೂಡ ತನ್ನ ರಕ್ಷಣೆಗೆ, ಸಂವೇದನೆಗೆ ಹಲವಾರು ವಿಶಿಷ್ಟ ರಚನೆಗಳನ್ನು ಹೊಂದಿರೋದನ್ನ ನಾವು ನಿಸರ್ಗದಲ್ಲಿ ನೋಡಬಹುದು. ಎರಡನೆಯ ಪ್ರಶ್ನೆ, ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ಓಜೋನ್ ದಿನವನ್ನು ನಾವು ಆಚರಿಸ್ತೇವೆ. ಓಜೋನ್ ಪದರ ಭೂಮಿಯನ್ನು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಅಲ್ಟ್ರಾವೈಲೆಟ್ ರೇಸ್ನಿಂದ ರಕ್ಷಣೆಯನ್ನು ನೀಡುತ್ತದೆ. ಆದರೆ ನಾವು ಬಳಸ್ತಾ ಇರತಕ್ಕಂತಹ ರೆಫ್ರಿಜರೇಟರ್ಸ್ಗಳಾಗಿರ್ಬೋದು, ಏರ್ ಕಂಡೀಷ್ನರ್ಸ್ಗಳಾಗಿರ್ಬೋದು, ಸ್ಪ್ರೇಸ್ಗಳಾಗಿರ್ಬೋದು, ಸೊ ಅದರಲ್ಲಿರೋಂತಹ CFC ಕ್ಲೋರೋಫ್ಲೋರೋಕಾರ್ಬನ್ ಏನು ಮಾಡುತ್ತೆ, ವಾತಾವರಣಕ್ಕೆ ಕ್ಲೋರಿನ್ ಅಣುಗಳನ್ನು ಬಿಡುಗಡೆ ಮಾಡುತ್ತೆ. ಈ ಕ್ಲೋರಿನ್ ಅಣುಗಳು ಓಜೋನ್ ಪದರವನ್ನು ನಾಶ ಮಾಡ್ತಾ ಇರೋದ್ರಿಂದ ಆ ಅಲ್ಟ್ರಾವೈಲೆಟ್ ರೇಸ್ಗಳು ನಮ್ಮ ಭೂಮಿಯನ್ನು ತಲುಪಿ ಸೊ ಹಲವಾರು ರೋಗಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಆ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಓಜೋನ್ ಪದರವನ್ನು ರಕ್ಷಿಸೋದು ಕೂಡ ನಮ್ಮ ಕರ್ತವ್ಯ. ಇದರ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ನಾವು ಓಜೋನ್ ದಿನವನ್ನು ಆಚರಿಸ್ತೇವೆ. ಪ್ರತಿ ವರ್ಷವೂ ಒಂದೊಂದು ಥೀಮನ್ನು ನಾವು ನೋಡ್ತೀವಿ. ಅದೇ ರೀತಿ ಕಳೆದ ವರ್ಷ ಅಂದರೆ 2025ರ ಓಜೋನ್ ದಿನದ ಥೀಮ್ ಏನಾಗಿತ್ತು ಅಂದರೆ, ಓಜೋನ್ ಮತ್ತು ಹವಾಮಾನಕ್ಕಾಗಿ ವಿಜ್ಞಾನವನ್ನು ಕಾರ್ಯರೂಪಕ್ಕೆ ತರೋಣ ಎಂಬುದು ಕಳೆದ ವರ್ಷದ ಥೀಮ್. ಸೊ ಈ ವರ್ಷದ ಥೀಮ್ ಏನು ಅಂತ ನೀವು ಈ ಸಲ ನೋಡಬೇಕಾಗುತ್ತೆ. ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿರುವ ಅಲೋಹ ಯಾವುದು? ಉತ್ತರ, ಬ್ರೋಮಿನ್. ನಾವು ಸಾಮಾನ್ಯವಾಗಿ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ಸಿಗುವಂತಹ ಲೋಹ ಯಾವುದು ಅನ್ನೋದನ್ನ ಕೇಳಿರ್ತೀವಿ. ಅದಕ್ಕೆ ಉತ್ತರ, ಪಾದರಸ. ಮರ್ಕ್ಯೂರಿ, ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಆದರೆ ನಾವು ಕಂಡುಹಿಡಿದಿರತಕ್ಕಂತಹ 118 ಧಾತುಗಳಲ್ಲಿ ಒಂದು ಅಲೋಹ ಮಾತ್ರ ನಮಗೆ ಸಾಮಾನ್ಯ ಕೋಣೆಯ ಉಷ್ಣಾಂಶದಲ್ಲಿ ದ್ರವರೂಪದಲ್ಲಿ ಸಿಗುತ್ತೆ, ಅದು ಬ್ರೋಮಿನ್. ಇದರ ಪರಮಾಣು ಸಂಖ್ಯೆ 35. ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂದರೆ ಸುಮಾರು 25°C -27°C ತಾಪಮಾನವನ್ನು ನಾವು ಸಾಮಾನ್ಯ ಕೋಣೆಯ ಉಷ್ಣಾಂಶ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಇದು ಒಗಟಿನ ರೂಪದಲ್ಲಿರುತ್ತೆ ಆದರೆ ಇದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಬೆಳಗ್ತೀನಿ ಸೂರ್ಯ ಅಲ್ಲ, ಕರಗ್ತೀನಿ ಬೆಲ್ಲ ಅಲ್ಲ, ಕರೆಂಟ್ ಹೋದಾಗ ನಾನು ನಿಮಗೆ ಬೇಕಲ್ಲ, ನಾನು ಯಾರು ಹೇಳ? ಉತ್ತರ, ಮೇಣದ ಬತ್ತಿ. ಹೌದಲ್ವಾ, ಬೆಳಕನ್ನು ನೀಡುತ್ತೆ, ಇದು ಬೆಳಕಿನ ಆಕಾರವನ್ನಾಗಿ ನಾವು ಬಳಸ್ತೀವಿ. ಹೆಚ್ಚಾಗಿ ಬಳಸುವಂಥದ್ದು ಕರೆಂಟ್ ಹೋದಂತಹ ಸಂದರ್ಭದಲ್ಲಿ. ಆ ಬೆಳಕಿನ ಶಾಖಕ್ಕೆ ಮೇಣದ ಬತ್ತಿ
ಕರಗ್ತಾ ಹೋಗುತ್ತೆ.

0: ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮೇಣದ ಬತ್ತಿ. ಮುಂದಿನ ಒಟ್ಟು ನಿಮಗೆ ಉತ್ತರ ಕಂಡುಕೊಳ್ಳಲು. ಇದಕ್ಕೆ ಹರಿತೀನಿ ನೀರಲ್ಲ, ಉರಿತೀನಿ ಸೌದೆ ಅಲ್ಲ, ಭೂಮಿ ಒಳಗೆ ಅಡಿಗೆ ಇರ್ತೀನಿ ಕಳ್ಳ ಅಲ್ಲ, ನಾನಿಲ್ಲೇ ನಿಮ್ ಕಾರು ಬೈಕು ಓಡಲ್ಲ, ನಾನು ಯಾರು? ಸೊ ಇದಕ್ಕೆ ಉತ್ತರವನ್ನು ನೀವೇ ಹೇಳಬೇಕು, ಓಕೆನಾ? ಸೊ ಇದು ಈ ವಾರದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಆಗಿತ್ತು. ಸೊ ಎಲ್ಲರೂ ಚೆನ್ನಾಗಿ ಕೇಳಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ರಿಗೂ ಕೂಡ ಬಹಳ ಧನ್ಯವಾದಗಳು. ಮುಂದಿನ ಹೋಗ್ಬಿಟ್ಟು, ಗುಂಡಗದೀನಿ ಚೆಂಡಲ್ಲ, ಹುಳಿಯಾಗದೀನಿ ಹುಣಸಿ ಅಲ್ಲ, ಬೇಸಿಗೆಯಲ್ಲಿ ನಾನು ನಿಮಗೆ ಬೇಕಲ್ಲ, ಸಕ್ಕರೆ ಜೊತೆ ನನ್ನ ರಸ ಚೆನ್ನಾಗೇ ಇರುತ್ತಲ್ಲ, ನಾನು ಯಾರು? ಉತ್ತರ, ನಿಂಬೆ ಹಣ್ಣು. ಹೌದಲ್ವಾ, ನಿಂಬೆ ಹಣ್ಣಿನ ಆಕಾರ ನೋಡಿ, ಅದು ಗುಂಡಗಿರುತ್ತೆ, ಅದರ ರುಚಿ ಹುಳಿ ಹುಳಿ ಅಲ್ವಾ? ಬೇಸಿಗೆಯಲ್ಲಿ ನಾವು ಹೆಚ್ಚಾಗಿ ಇದನ್ನು ಶರ್ಬತ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಅಲ್ವಾ? ನಿಂಬೆಹಣ್ಣು ಶರ್ಬತ್ ಎಲ್ಲರೂ ಕುಡಿದಿರ್ತೀರ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿಂಬೆ ಹಣ್ಣು.
1: ಮೊದಲನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿರುವ ಅತ್ಯಂತ ಚಿಕ್ಕ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳಿವೆ, ಅದರಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು ಮತ್ತು ಅತ್ಯಂತ ಚಿಕ್ಕ ಗ್ರಹ ಬುಧ. ಈ ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಕೂಡ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಪಕ್ಷಿಗಳಂತೆ ಹಾರುವ ಸಸ್ತನಿ ಯಾವುದು? ಸರಿಯಾದ ಉತ್ತರ ಬಾವಲಿ. ನಾವು ಇದನ್ನ ಇಂಗ್ಲಿಷಲ್ಲಿ ಬ್ಯಾಟ್ ಅಂತಾನೂ ಕರಿತೀವಿ. ಈ ಬಾವಲಿ ಪಕ್ಷಿಯಂತೆ ಕಂಡರೂ ಅದು ನಮ್ಮಂತೆಯೇ ಸಸ್ತನಿಗಳ ಗುಂಪಿಗೆ ಸೇರುತ್ತದೆ. ಅದು ತನ್ನ ಮಗುವಿಗೆ ನೇರವಾಗಿ ಜನ್ಮ ನೀಡುತ್ತದೆ ಮತ್ತು ತನ್ನ ಮರಿಗಳಿಗೆ ಹಾಲುಣಿಸುತ್ತದೆ. ಹಾಗಾಗಿ ಇದು ಪಕ್ಷಿಯಲ್ಲ, ಇದು ಸಸ್ತನಿ. ನಾವು ಇಂಗ್ಲಿಷಲ್ಲಿ ಮ್ಯಾಮಲ್ಸ್ ಅಂತ ಕರಿತೀವಿ. ಹಾಗಾಗಿ ನಾವು ಹಲವಾರು ಬಾರಿ ಈ ಬಾವಲಿನೂ ಕೂಡ ಒಂದು ಪಕ್ಷಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬಾವಲಿ ಯಾವ ಗುಂಪಿಗೆ ಸೇರುತ್ತೆ? ಬಾವಲಿ ಸಸ್ತನಿಗಳ ಗುಂಪಿಗೆ ಸೇರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಹಾಲಿನ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಹಾ, ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. ನೀವು ನಿಮ್ಮೂರಿನ ಹಾಲಿನ ಡೈರಿಯಲ್ಲಿ ಈ ಸಾಧನವನ್ನು ನೋಡಿರ್ತೀರ. ಇದು ಹಾಲಿನ ಸಾಂದ್ರತೆ ಮತ್ತು ಅದರ ಗುಣಮಟ್ಟವನ್ನು ಅಳೆಯಲು ನಾವು ಬಳಸ್ತೀವಿ. ಇದನ್ನು ನಾವು ಹಾಲಿಗೆ ಮುಳುಗಿಸಿದಾಗ ಈ ಒಂದು ಲ್ಯಾಕ್ಟೋಮೀಟರು ಅದರೊಳಗಡೆ ಸಂಪೂರ್ಣವಾಗಿ ಮುಳುಗ್ಬಿಟ್ರೆ ಹಾಲಿನ ಸಾಂದ್ರತೆ ಕಡಿಮೆ ಇದೆ, ಅದರಲ್ಲಿ ನಾವು ನೀರಿನ ಅಂಶ ಜಾಸ್ತಿ ಇದೆ ಅಂತ ತಿಳ್ಕೋಬೋದು. ಇದೇನಾದರೂ ಅದರಲ್ಲಿ ತೇಲಿದ್ರೆ ಹಾಲಿನ ಸಾಂದ್ರತೆ ಜಾಸ್ತಿ ಇದೆ ಅಂತ ನಾವು ತಿಳ್ಕೋಬೋದು. ಹಾಗಾಗಿ ಈ ಲ್ಯಾಕ್ಟೋಮೀಟರ್ ಎಂಬ ಸಾಧನದ ಮೂಲಕ ನಾವು ಹಾಲಿನ ಗುಣಮಟ್ಟವನ್ನು ನಾವು ತಿಳ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ಸಮಯ ಬೇಕಾಗುತ್ತದೆ? ಸರಿಯಾದ ಉತ್ತರ 8:20.
2: ಸೂರ್ಯ ನಮ್ಮಿಂದ ತುಂಬಾ ದೂರ ಇದ್ರೂ ಕೂಡ ಅದು ಭೂಮಿಗೆ ತಲುಪಲು 8:20
1: ಮಾತ್ರ ತೆಗೆದುಕೊಳ್ಳುತ್ತೆ. ಏಕೆಂದರೆ ಬೆಳಕಿನ ವೇಗ ತುಂಬಾ ಜಾಸ್ತಿ. ಅದೆಷ್ಟಪ್ಪ ಅಂದರೆ 1 ಸೆಕೆಂಡ್ಗೆ ಸುಮಾರು 300,000 ಕಿಲೋಮೀಟರ್ನಷ್ಟು ದೂರ ಚಲಿಸುತ್ತೆ. ಹಾಗಾಗಿ ಭೂಮಿಗೆ ಸೂರ್ಯನ ಬೆಳಕು ಬರಲು ಬರೀ 8:20 ಸಾಕು. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಯಾವ ದಿನದಂದು ಆಚರಿಸ್ತೀವಿ? ಸರಿಯಾದ ಉತ್ತರ 5 June. ನಾವು ಪ್ರತಿ ವರ್ಷ 5 June ವಿಶ್ವ ಪರಿಸರ ದಿನವನ್ನು ಆಚರಿಸ್ತೀವಿ. ಈ ವರ್ಷದ ಘೋಷವಾಕ್ಯ ಏನಪ್ಪಾ ಅಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪರಿಸರನೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಈ ಕರಿಬೇವಿನ ಎಲೆಗಳಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಯಾವುದು? ಹಾಂ, ಸರಿಯಾದ ಉತ್ತರ ವಿಟಮಿನ್ A. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ನಾವು ಊಟ ಮಾಡುವಾಗ ಕರಿಬೇವಿನ ಎಲೆಗಳನ್ನ ತಟ್ಟೆಯಿಂದ ಎತ್ತಿಡದೆ ಎಲ್ಲವನ್ನೂ ತಿನ್ಕೋಬೇಕು. ಗಾಳಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿಯಾದ ಉತ್ತರ ನೈಟ್ರೋಜನ್. ನಾವು ಕನ್ನಡದಲ್ಲಿ ಇದನ್ನ

ಸಾರಜನಕ ಅಂತ ಕರಿತೀವಿ. ಗಾಳಿಯಲ್ಲಿ ಶೇಕಡ 78% ಸಾರಜನಕನೇ ಇರುತ್ತೆ. ಇನ್ನು ಉಳಿದ ಭಾಗ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇತರ ಅನಿಲಗಳಿರುತ್ತೆ. ಮುಂದಿನ ಪ್ರಶ್ನೆ, ಮಿಂಚು ಗುಡುಗಿನ ಸಂದರ್ಭದಲ್ಲಿ ಮೊದಲು ಮಿಂಚು ಗೋಚರಿಸುತ್ತದೆ, ನಂತರ ನಮಗೆ ಗುಡುಗಿನ ಶಬ್ದ ಕೇಳುತ್ತೆ, ಇದಕ್ಕೆ ಕಾರಣ ಏನು? ಹಾ, ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ತುಂಬ ಜಾಸ್ತಿ, ಹಂಗಾಗಿ ನಮಗೆ ಮೊದಲು ಬೆಳಕು ಕಂಡು ನಂತರ ಶಬ್ದ ಕೇಳುತ್ತೆ. ಮುಂದಿನ ಪ್ರಶ್ನೆ ಮಕ್ಕಳ, ರಕ್ತದಲ್ಲಿರುವ ಯಾವ ಅಂಶ ಆಮ್ಲಜನಕದ ಸಾಕಾಣಿಕೆಯಲ್ಲಿ ಸಹಾಯ ಮಾಡುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ನಮಗೆ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಎಂಬ ಅಂಶ ಇರುತ್ತೆ. ಇದು ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡಲು ಸಹಾಯ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸುವ ಸಾಧನ ಯಾವುದು? ಸರಿಯಾದ ಉತ್ತರ ವಿದ್ಯುತ್ ಮೋಟಾರ್. ಈ ವಿದ್ಯುತ್ ಮೋಟಾರನ್ನು ನಾವು ದಿನನಿತ್ಯ ಜೀವನದಲ್ಲಿ ತುಂಬ ಕಡೆ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿಯಪ್ಪ ಅಂತ ಅಂದರೆ, ನಾವು ಫ್ಯಾನ್ಗಳಲ್ಲಿ ಬಳಸ್ತೀವಿ, ಮಿಕ್ಸರ್ಗಳಲ್ಲಿ ಬಳಸ್ತೀವಿ, ಗ್ರೈಂಡರ್ಗಳಲ್ಲಿ, ವಾಹನಗಳಲ್ಲಿ ಮತ್ತು ನಿಮ್ಮ ಆಟಿಕೆ ಕಾರುಗಳಲ್ಲಿ ಕೂಡ ನಾವು ವಿದ್ಯುತ್ ಮೋಟಾರ್ಗಳನ್ನ ಬಳಸ್ತೀವಿ. ಇದ್ರ ಕೆಲಸ ಏನಪ್ಪಾ ಅಂದ್ರೆ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಬದಲಾಯಿಸಿದೆ.

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೊಂದು ನೀತಿಕತೆ ಕುರಿತು ಮೈಸೂರಿನ ಶಿಕ್ಷಕರಾದ ಶ್ರೀಯುತ ರಾಜ್ ಗೋಪಾಲ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900031119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಇತ್ತಿಗಳು 2026 ಅಧಿಸೂಚನೆಗಳು ಹಾಗೂ ಪರೀಕ್ಷಾ ಸಿದ್ಧತೆಯ ತಯಾರಿ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀ ಶಿವಕುಮಾರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಸಾಮಾನ್ಯ ಜ್ಞಾನ
4: ಸಾಧನೆಗೆ ದಾರಿ ತೋರುವ,
3: ಮಾರ್ಗದರ್ಶನ ನೀಡುವ,
4: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
3: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
4: ಪ್ರಚಲಿತ ವಿದ್ಯಮಾನಗಳು,
3: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
4: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
3: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
5: ಹಾಯ್, ಹಲೋ, ನಮಸ್ತೆ. ಇದು ಶಿವಕುಮಾರ್ ಮಾತಾಡೋದು ಈ ಕಡೆಯಿಂದ. ಸ್ಪರ್ಧಾ ಆಕಾಂಕ್ಷಿಗಳಲ್ಲಿ ಎಲ್ರಿಗೂ ಹೊಸ ಹುರುಪು ಬಂದಿದೆ ಅಂತ ಅನ್ಕೋತೀನಿ. ರೀಸೆಂಟಾಗಿ ಸಿವಿಲ್ ಪಿ ಸಿ ಎಕ್ಸಾಮ್ಸ್ಗೆ ಏನು ಕಾಲ್ ಫಾರ್ಮ್ಸ್ ಆಗಿದ್ದಾವೆ, ಅರೌಂಡ್ 4000 ಎಚ್ ಕೆ ಮತ್ತು ನಾ ಎಚ್ ಕೆ ಕೂಡಿ. ಅದೇ ರೀತಿಯಾಗಿ ಮತ್ತೆ ಸದ್ಯದಲ್ಲೇ ಸಿ ಎ ಆರ್ ಡಿ ಎ ಆರ್ ಕೂಡ ಆಗೋದಿದೆ, ಅದು 2000 ಅಂತೂ ಮಿನಿಮಮ್ ಇದೆ. ಒಂದು ವೇಳೆ 4000 ಅನೌನ್ಸ್ ಮಾಡಿದರೆ ಟೋಟಲ್ ಆಗಿ 8000 ಪಿ ಸಿ ಎಕ್ಸಾಮ್ಸ್ಗೆ ನಿಮಗೆ ಕಾಲ್ ಆಗುತ್ತೆ. ಸೊ 8000 ಎಕ್ಸಾಮ್ಸ್ ಅಂದ ತಕ್ಷಣ ಫಸ್ಟಿಗೆ ಸಿವಿಲ್ ಪಿ ಸಿ ಬಗ್ಗೆ ಮಾತಾಡೋಣ. ಸೊ ಸಿವಿಲ್ ಪಿ ಸಿಗೆ ನಿಮಗೆ ರಿಕ್ವೈರ್ ಆಗಿರುವಂಥ ಕ್ವಾಲಿಫಿಕೇಷನ್ ಏನಿದೆ, ಪಿ ಯು ಸಿ ಆಗಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಎಕ್ಸಾಮ್ಸು ಆಲ್ರೆಡಿ ಡೇಟ್ ಕೂಡ ಅನೌನ್ಸ್ ಆಗಿದೆ, ಆಗಸ್ಟ್ 2 ಎಕ್ಸಾಮ್ ಇರುವಂಥದ್ದು. ಸೊ ಎಕ್ಸಾಮ್ಸು ಆಮೇಲೆ ಅಪ್ಲಿಕೇಶನ್ ಆಲ್ರೆಡಿ ಶುರು ಆಗಿದೆ. ಆದಷ್ಟು ಬೇಗ ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಯಾಕಂದರೆ ಸರ್ವರ್ ಒಂದು ವೇಳೆ ಬ್ಯುಸಿ ಬಂತಂದರೆ ಆಮೇಲೆ ಸಮಸ್ಯೆ ಆಗುತ್ತೆ. ಆಮೇಲೆ ಹಲವರಿಗೆ ತುಂಬ ಟೆನ್ಷನ್ ಇರ್ತದೆ, ಯಾವ ಡಿಸ್ಟಿಕ್ ಹಾಕೋದು, ಹೇಗೆ ಏನು ಎತ್ತ ಅಂತ. ಇಲ್ಲಿ ಏನಾಗುತ್ತೆ, ಒಂದು ನಾವು ಚೆಕ್ ಮಾಡೋಕ್ಕಾಗಿರುವಂಥದ್ದು ಯಾವ ಡಿಸ್ಟಿಕ್ಕು ಹೋದ ಸಲ ಎಷ್ಟು ಕಟ್ ಆಫ್ ನಿಂತಿತ್ತು, ಒಂದು ರಫ್ ಐಡಿಯಾ ನೋಡಿಕೊಂಡು ಅದು ನೋಡ್ಕೊಳ್ಳಿ ಲಿಸ್ಟನ್ನು. ಅದೇ ರೀತಿಯಾಗಿ ಎಲ್ಲಿ ಪೋಸ್ಟ್ಗಳು ಜಾಸ್ತಿ ಇದ್ದಾವೆ, ಇಟ್ಸ್ ಲೈಕ್ ಎ ಗ್ಯಾಂಬ್ಲಿಂಗ್ ಇದ್ದಂಗೆ ಇದು ಒಂಥರ. ಓಕೆ, ಯಾಕೆ ಗ್ಯಾಂಬ್ಲಿಂಗ್ ಅಂತ ಹೇಳಿದೆ ಅಂದರೆ ನೀವು ಬೇಕಾದಂಗೆ ಲೆಕ್ಕ ಹಾಕಿದ್ರೆ ಹೋದ ಸಲ ಇದ್ದಂಗೆ ಈ ಸಲನೂ ಆಗುತ್ತೆ ಅಂತ ಅನ್ನೋದು. ಆ ಡಿಸ್ಟಿಕ್ ಬಗ್ಗೆ ಜಾಸ್ತಿ ತಲೆಗೆಚ್ಚಿಕೊಳ್ಬೇಡಿ, ಓದೋದ್ರ ಬಗ್ಗೆ ತಲೆಗೆಚ್ಚಿಕೊಳ್ಬೇಡಿ. ಯಾವುದರಲ್ಲಿ ಕ್ಯಾಟಗರಿ ಮತ್ತು ಜಿ ಎಮ್ ಎರಡರಲ್ಲೂ ಒಂದು ಲೆವೆಲ್ಗೆ ನಿಮಗೆ ಪೋಸ್ಟ್ಗಳು ಇದಾವೆ ಅಂತ ಅನಿಸುತ್ತಲ್ಲ, ಅಲ್ಲಿ ನೋಡ್ಬಿಟ್ಟು ಹಾಕಿ, ಇಟ್ಸ್ ಆಲ್ ಅಬೌಟ್ ಲಕ್ ಲಾಸ್ಟಿಗೆ ಮ್ಯಾಟರ್ ಆಗೋದು, ಯಾವುದೋ ಈ ಒಂದು ಡಿಸ್ಟಿಕ್ ಇದೆ ಅಂತ ಅನ್ಕೊಂಡಾಗ. ಬಟ್ ನಮ್ಮ ಕೈಲಿರೋದೇನು, ಎಫರ್ಟ್. ಸೊ ಆ ಎಫರ್ಟನ್ನು ನಾವು ಯಾವ ರೀತಿ ಹಾಕಬೇಕು, ಫಸ್ಟಿಗೆ ಕೆ ಎಕ್ಸಾಮ್ ಅಂತ ಅನ್ಕೊಂಡಾಗ, ಕೆ ಎಕ್ಸಾಮ್ ಸ್ಪೆಷಾಲಿಟಿ ಭಾಳ ಜನ ಈಗ ಮೊನ್ನೆ ಆದಂಥ ಎನ್ ಡಬ್ಲ್ಯೂ ಕೆ ಆರ್ಟ್ಸ್ ಇದು ಬಿ ಗ್ರೂಪ್ ಕ್ವಶನ್ ಪೇಪರ್ ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ, ಯಾಕಂದರೆ ಅಲ್ಲಿ ಟಫ್ನೆಸ್ ಇದೆ. ಬಟ್ ಕೆ ಸ್ಪೆಷಾಲಿಟಿ ಏನಂದರೆ, ಯಾವ ಲೆವೆಲ್ಗೆ ಇರುವಂಥ ಪೋಸ್ಟ್ ಇದೆ, ಅದು ಡಿನ ಸಿನ ಬಿನ ಏನ ಯಾವ ಗ್ರೂಪ್ ಎಕ್ಸಾಮ್ ಇದೆ ಅದಕ್ಕೆ ತಕ್ಕಂಗೆ ಕ್ವಶನ್ ಬರ್ತದೆ ಅವ್ರದ್ದು. ಆಮೇಲೆ ಇಲ್ಲೊಂದು ಟ್ರೆಂಡ್ ನೀವು ಅನಾಲಿಸಿಸ್ ಮಾಡಬೇಕು, ಏನಂದರೆ ಪ್ಯೂರ್ಲಿ ಅವ್ರು ನಡೆಸುವಂಥ ಎಕ್ಸಾಮ್ಸ್ಗಳೇ ಬೇರೆ ಇದ್ದಾವೆ ಮೊದಲಿಂದ ನಡೆಸ್ಕೊಂಡು ಬಂದದ್ದು. ಆಮೇಲೆ ಇನ್ನೊಬ್ಬರು ಅವರಿಗೆ ಹಸ್ತಾಂತರಿಸಿದ ಹಿಂದೆ ಬೇರೆ ಇದ್ದಾವೆ. ಎರಡನ್ನ ಫಸ್ಟ್ ನೋಡಬೇಕು, ಅವರು ನಡೆಸುವಂಥದ್ದು ಮೊದಲಿಂದ. ಫಾರ್ ಎಕ್ಸಾಂಪಲ್ ಈಗ ಬಿ ಎಂ ಪಿ ಸಿ ಆಗಿರ್ಬೋದು, ಹೌದಾ, ಸೆಟ್ ಮತ್ತು ನೆಟ್ ಎಕ್ಸಾಮ್ಸ್ಗಳಾಗಿರ್ಬೋದು, ಇವೇನಿದ್ದಾವೆ, ಇದ್ರ ಕ್ವಾಲಿಟಿ ಆಫ್ ಕ್ವಶನ್ಸ್ ಏನಿದ್ದಾವೆ. ಬಿಕಾಸ್ ಆಫ್ ಅವ್ರ ಸೆಕ್ರೆಟರಿ ಏನು ಪ್ರಸನ್ನ ಕುಮಾರ್ ಸರ್ ಇದ್ದಾರೆ, ಅವರೊಂದು ಸ್ಟ್ಯಾಂಡರ್ಡನ್ನು ಭಾಳ ಹೈ ಮಾಡಿದ್ದಾರೆ. ಸೊ ಹಾಗಿದ್ರೆ ಅದು ಕ್ವಶನ್ ಪೇಪರ್ ಜಾಸ್ತಿ ಟಫ್ ಬರ್ತದೆ ಕಂಪ್ಯಾರಿಟಿವ್ಲಿ. ಓಕೆ, ಅದು ಬಂದ ಮೇಲೆ ಬೇರೆ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಇವ್ರಿಗೆ ಕೊಟ್ಟಂಥದ್ದು, ಫಸ್ಟ್ ಟೈಮ್ ಅಂತ ಕೊಟ್ಟಿರ್ಬೋದು ಅಥವಾ ಬೇರೆ ಹೊಸದಾಗಿನ ಕೊಟ್ಟಿರ್ತಾರಲ್ಲ, ಇಂಥದ್ದು ಒಂದು 10% ಟಫ್ನೆಸ್ ಕಮ್ಮಿ ಇರ್ತದೆ. ಪೂರ್ತಿ ಕಮ್ಮಿ ಇರ್ತದೆ ಅಂತ ಹೇಳ್ತಿಲ್ಲ ನಾನು, ನಮಗೆ ಒಂದು 10% ಏನಿದೆ ಕಮ್ಮಿ ಇರ್ತದೆ, ಅದನ್ನು ಅಬ್ಸರ್ವೇಷನ್ ಮಾಡಬೇಕು. ಹಂಗಂದ ತಕ್ಷಣ ಈಸಿ ಬರ್ತ್ ಅನ್ಕೊಳಕ್ಕೆ ಹೋಗಿ, ಕೆ ಹೇಗಿದ್ರು ಟಫೇ, ಅದರ ಅರ್ಥ ನೆನಪಿಟ್ಕೊಳ್ಳಿ. ಈಸಿ ಇದ್ರೆ ಏನಾಗುತ್ತೆ, 90 ಕಟ್ ಆಫ್ ಬರ್ತದೆ, ಅದೇ ಟಫ್ ಆದರೆ 60 ಕಟ್ ಆಫ್ ಬರ್ತದೆ ಅಷ್ಟೇ. ನಿನಗೆ ಟಫ್ ಆದರೆ ಎಲ್ರಿಗೂ ಟಫ್, ನಿನಗೆ ಈಸಿ ಆದರೆ ಎಲ್ರಿಗೂ ಈಸಿ, ಇದನ್ನು ಪ್ರಶ್ನೆ ತಿಳ್ಕೋಬೇಕು. ಸೊ ಅದೇ ರೀತಿಯಾಗಿ

ಬಿಫೋರ್ ಏನು ಆ ಕ್ವಶನ್ಗಳ ಅನಾಲಿಸಿಸ್ ಮಾಡೋದನ್ನ ಕಲಿಯಿರಿ. ಓಕೆ, ಸಿಲಾಬಸ್ ಏನಿದೆ ಆಮೇಲೆ ಇದ್ರು ಹೆಂಗ್ ಮಾಡಿದ್ರೆ, ಸಿಲಾಬಸ್ ಬಹಳ ಲೇಮ್ ಆಗಿ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಜನರಲ್ ಸೈನ್ಸ್, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈ ತರ ಕೊಟ್ಬಿಟ್ಟಿದ್ದಾನೆ. ಎಲಾಬ್ರೇಟ್ ಮಾಡಿಲ್ಲ. ಅವ್ರದ್ದು ಹೆಂಗಿರ್ತಿತ್ತು, ಎಲಾಬ್ರೇಟ್ ಇರ್ತಿತ್ತು ಬೇರೊಂದು ಡಿಪಾರ್ಟ್ಮೆಂಟ್ ಕಂಡಾಗ. ಸೊ ಹಾಗಿದ್ರೆ ಇಲ್ಲಿ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತದೆ. ಇವ್ರ ಸ್ಪೆಷಾಲಿಟಿ ಹೇಳ್ತೀನಿ ನಿಮಗೆ, ಒಂದು ಮ್ಯಾಚ್ ದ ಫಾಲೋಯಿಂಗ್. ಓಕೆ, ಇದು ಜಾಸ್ತಿ ಇರ್ತದೆ, ಮಿನಿಮಮ್ 8-10 ಕ್ವಶನ್ ಇರ್ತವೆ ಮ್ಯಾಚ್ ದ ಫಾಲೋಯಿಂಗ್, ಇದನ್ನು ಬಿಟ್ಕೊಡು. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ವೈಸ್ ಅವು ಅರೌಂಡ್ 20 ಕ್ವಶನ್ ಅಂತ ಮಿನಿಮಮ್ ಇರ್ತದೆ. ಅದು ಯಾವ ರೀತಿಯಾಗಿ, ಒಂದು ಹೇಳಿಕೆ ಸರಿ, ಎರಡು ಹೇಳಿಕೆ ಸರಿ, ಮೂರು ಸರಿ, ನಾಲ್ಕು ಸರಿ, ಈ ಥರ ಕೊಟ್ಟಿರ್ತಾನೆ. ಅಂದರೆ ಉತ್ತರ ಸಂಕೇತಗಳನ್ನು ಕೊಟ್ಟರು ಒಂದು ಸರಿ, ಎರಡು ಸರಿ, ಮೂರು ಸರಿ, ನಾಲ್ಕು ಸರಿ, ಈ ಥರ ಒಂದು ಸ್ಟೇಟ್ಮೆಂಟ್ಗಳು ಬರ್ತಾ ಇರ್ತದೆ. ಇದೊಂದು ರೀತಿಯಾಗಿ. ಇನ್ನೊಂದು, ಎಷ್ಟು ಹೇಳಿಕೆಗಳು ಸರಿ? ಓಕೆ, ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳುವಂಥ ಕ್ವಶನ್ಗಳು. ಅದೇ ರೀತಿಯಾಗಿ ಇನ್ನೊಂದು ರೀತಿಯಾದ ಜನರಲ್ ಆಗಿರುವಂಥದ್ದು, ಸರಿಯಾದ ಹೇಳಿಕೆಗಳು ಯಾವುದು, ಸರಿಯಾಗಿಲ್ಲದ ಹೇಳಿಕೆಗಳು ಯಾವುದು. ಕ್ವಶನ್ ಅನ್ನು ನೀಟಾಗಿ ಓದೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಎಕ್ಸಾಮ್ಸಲ್ಲಿ. ಕೇಳಿದವನು ಪ್ರಶ್ನೆಯಲ್ಲಿ ಆಟ ಆಡುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಇದೆ. ಅವನ ಸ್ಪೆಷಾಲಿಟಿ ಅಂದರೆ ನೆನಪಿಟ್ಕೊಳ್ಳಿ, ಈಗ ಒಂದು ಸಬ್ಜೆಕ್ಟಿಗೆ, ಈಗ ಹಿಸ್ಟ್ರಿ ಸೈಡ್ ಇದ್ದಾನಂತೆ, ಅದರ್ ಥಿಂಗ್ಸ್ ಇಟ್ಕೊಳ್ಳೋಣ, ಎಕನಾಮಿಕ್ಸು, ಜಿಯೋಗ್ರಫಿ, ಸೈನ್ಸು, ಹೌದಾ, ಐ ಸಿ ಆಗಿರ್ಬೋದು. ಸೊ ಇವುಗಳನ್ನು ನೋಡಿದಾಗ ಯಾವ ರೀತಿ ಅಂತ ಕ್ವಶನ್ ರೈಸ್ ಆಗುತ್ತೆ ನೋಡ್ಕೊಳ್ಳಿ. ಸೊ ಕ್ವಶನ್ ಅಂದ ತಕ್ಷಣ ಅಲ್ಲಿ ನೆನಪಾಗೋದು 15 ಕ್ವಶನ್ ಒಂದು ಸಬ್ಜೆಕ್ಟಿಂದ ಬಂದಿದೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ 10 ಕ್ವಶನು ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ ಇರ್ತದೆ. ಕಾನ್ಸೆಪ್ಟ್ ಬೇಸ್ ಹೆಂಗಂದ್ರೆ ಅಲ್ಲಿ ಫ್ಯಾಕ್ಟ್ ಕೂಡ ಕೊಟ್ಟರು ಕೂಡ ಏನಾಗುತ್ತೆ, ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಆ ಕಾನ್ಸೆಪ್ಟ್ ಬೇಸಲ್ಲಿ ನೀವು ಆನ್ಸರ್ ಮಾಡಿರೋದು ಕೆಲವೊಂದಿಷ್ಟು ಫ್ಯಾಕ್ಟ್ಗಳನ್ನು ಹೊಂದಬೇಕಾಗತ್ತೆ. ಉಳಿದಂಥ ಒಂದು 5 ಕ್ವಶನ್ ಏನಿದಾವೆ ಟೋಟಲಿ ಫ್ಯಾಕ್ಟ್ ಬೇಸ್ ಇರ್ತದೆ. ಅದಕ್ಕೆ ಸ್ವಲ್ಪ ಮೆಮೊರೈಸೇಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ, ಅದು ನೆನಪಿಟ್ಕೊಳ್ಳಿ. ಈಗ ಒಂದೊಂದಕ್ಕೆ ಒಂದೊಂದರ ಸ್ಟ್ರಾಟಜಿ ಅನ್ಕೊಳ್ಳುವಂತೆ. ಹಿಸ್ಟ್ರಿ, ನಾನು ಫಸ್ಟಿಗೆ ಬುಕ್ ಹೇಳ್ಬಿಡ್ತೀನಿ, ಶಾರ್ಟ್ ಇದೆ, ನಾನು ಆತರ್ ಬುಕ್ ಹೇಳ್ತೀನಿ. ಯಾರು ಆಲ್ರೆಡಿ ಓದಿದ್ದೀರಾ ಅವ್ರಿಗೆ ಈಸಿ ಆಗುತ್ತೆ, ಯಾರು ಹೊಸರು ಇದ್ದೀರಾ ಸ್ವಲ್ಪ ಆಲ್ಟ್ರೇಟಿವ್ ನೋಡ್ಕೊಂತ ಹೋಗಿ. ಹಿಸ್ಟ್ರಿ ಅಂದಾಗ ನಾರ್ಮಲ್ ಆಗಿ ಮಂಜುನಾಥ್ ಒಂದು ಬುಕ್ ರೆಫರ್ ಮಾಡಿ. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದಾಗ ಗಂಗಾಧರ್ ಬುಕ್ ತಗೊಳ್ಳಿ. ಓಕೆ, ಜಿಯೋಗ್ರಫಿ ಅಂದಾಗ ಯಾವುದು, ಭಂಡಾರಿ ಮಠವರು ತಗೊಳ್ಳಿ. ಅದೇ ರೀತಿಯಾಗಿ ಸೈನ್ಸ್ ಅಂದಾಗ ಈಗ ಹೊಸದಾಗಿ ಒಂದು ವೆಂಕಟರಮಣ ಸ್ವಾಮಿ ಇತ್ತು, ಹೊಸದಾಗಿ ಲಾಸ್ಟ್ ಅದನ್ನು ಬಂದಿದ್ದು, ಅದು ಬುಕ್ ಚೆನ್ನಾಗಿದೆ ತುಂಬ. ಓಕೆ, ಇಲ್ಲಿ ನೀವು ನೋಡಬೇಕಾಗಿದ್ದು ಒಂದ, ನಿಮಗಿರುವಂಥ ಟೈಮಲ್ಲಿ ಯಾರು ಆಲ್ರೆಡಿ ಹಳೆ ಬರಿದ್ದೀರಾ ಓದಿದ್ದೀರಾ ಅವರು ಸ್ವಲ್ಪ ಓದಕ್ಕೆ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಡೆಪ್ತ್ ಆಗಿ. ಯಾರು ಹೊಸಬ್ರು ಇದ್ದೀರಾ, ಎರಡು ಸೆಕ್ಷನ್ ಮಾಡ್ಕೋತೇನೆ, ಹಳಬರು ಮತ್ತು ಹೊಸಬರು, ಯಾರು ಆಲ್ರೆಡಿ ಓದಿದ್ದೀರಾ ಈ ಆತರ್ ಬುಕ್ಗಳನ್ನು ನೀಟಾಗಿ ಓದ್ಕೊಂತ ಹೋಗಿ. ಸ್ಪೆಷಲಿ ಹಿಸ್ಟ್ರಿ ಅಂದರೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ಅಂದರೆ ಅಲ್ಲಿ ಹೆಂಗೆ ಅಂದರೆ ಪಿನ್ ಟು ಪಿನ್ ಕಾಯ್ತಾನೆ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ಸ್ಟೇಟ್ ಬುಕ್ಕನ್ನು ರೆಫರ್ ಮಾಡಿ, ಯಾಕಂದರೆ ಅಲ್ಲಿರುವಂಥ ಸ್ಟೇಟ್ಮೆಂಟ್ನ ಆಸ್ ಇಟ್ ಈಸ್ ಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ ಕೆ ಎಲ್. ಅದೇ ಸೈನ್ಸ್ ಅಂತ ಬಂದಾಗ ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ, ತುಂಬ ಅಂದರೆ ತುಂಬ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ. ಒಂದು 20 ಕ್ವಶನ್ ಬಂದಿದ್ದಾವೆ ಅಂದರೆ ಒಂದು 10 ಕ್ವಶನ್ ಕಾನ್ಸೆಪ್ಟ್ ಓರಿಯೆಂಟೆಡ್, 5 ಫ್ಯಾಕ್ಟ್ ಬೇಸ್ಡ್, 5 ಕರೆಂಟ್ ಅಫೇರ್ಸ್ ಬೇಸ್ಡ್, ಇದು ಕೆ ಎ ಪ್ಯಾಟರ್ನ್. ಸೊ ಹಾಗಂದಾಗ ಅದನ್ನು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವನು ಹೆಂಗಂದ್ರೆ ಇದನ್ನು ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಬಿಟ್ಟಿರ್ತೀವಲ್ಲ ಅದನ್ನೇ ಹಿಡ್ಕೋತಾನ ಅವನು. ಯಾಕಪ್ಪ ಬಿಟ್ಟೆ ನೀನು ಅಂತ ಕೇಳೋದ್ರೊಳಗೆ ಇರ್ತದೆ ಕ್ವಶನ್ಗಳು. ಓಕೆ, ಬಟ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಆ ಒಂದು ಪ್ರೊಸೆಸ್ನ ಜಿಯೋಗ್ರಫಿ, ಸೈನ್ಸು, ಎಕನಾಮಿಕ್ಸ್, ಈ ಮೂರು ಆಮೇಲೆ ಐ ಸಿ, ಇವು ನಾಲ್ಕು ಟೋಟಲಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರ್ತದೆ, ಸ್ವಲ್ಪ ಫ್ಯಾಕ್ಚುಯಲ್ ಇರ್ತದೆ. ಸೊ ಹಾಗಿದ್ರೆ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ನೆನಪಿಟ್ಕೊಳ್ಳಿ, ನೋ ಬಡಿ ಈಸ್ ಪರ್ಫೆಕ್ಟ್, ನಾ ಎಲ್ಲ ಓದ್ತೀನಿ ಅನ್ಕೊಳ್ಳೋದು ಮುಟ್ಟಾತನ. ಓಕೆ, ಕರೆಂಟ್ ಅಫೇರ್ಸ್ ಸ್ಪೆಷಲಿ, ಕರೆಂಟ್ ಅಫೇರ್ಸ್ ಎಷ್ಟು ತಿಂಗಳು ಓದಬೇಕು ಅನ್ನೋ ಕನ್ಫ್ಯೂಷನ್ ಇರ್ತದೆ, 5-6 ತಿಂಗಳಿಂದ ಓದ್ಕೊಳ್ಳಿ ಸರ್. ಒಂದೇ ಮ್ಯಾಗ್ಝಿನು ಯಾವ್ದಾರು ಓದ್ಕೊಳ್ಳಿ, ಅರಿವಾರ ತಗೊಳ್ಳಿ, ವಿಜೇತಾರ ತಗೊಳ್ಳಿ, ಏನಾದ್ರು ತಗೊಳ್ಳಿ. ನಿಮಗೊಂದು ಸಜೆಷನ್ ಏನಂದರೆ, ಇವತ್ತಿಂದ ಎಕ್ಸಾಮ್ ಮುಗಿಯೋತನ ನ್ಯೂಸ್ ಪೇಪರ್ ಓದ್ಕೊಳ್ಳಿ. ಗೇಟ್ ವೇ ಟು ISN KS, ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಗೇಟ್ ವೇ ಟು ISN KS ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಆ ಸರ್ ಏನಿದ್ದಾರೆ, ಶ್ರೀಕಾಂತ್ ಸರ್, ಪ್ರತಿ ಏನು ಪೇಪರ್ಲಿಂತ ಮೇನ್ ಪಾಯಿಂಟ್ಸ್ಗಳನ್ನು ಫೋಟೋ ಹೊಡೆದು ಹಾಕುವಂಥದ್ದು, ಹೈಲೈಟ್ ಮಾಡಿ ಸ್ಪರ್ಧಾರ್ಥಿಗಳಿಗೆ ಯೂಸ್ ಆಗುವಂಥದ್ದು, ಅದನ್ನು ರೆಫರ್ ಮಾಡಿ ಅದೆಲ್ಲ ಒಂದು ಕಡೆ ನಿಮ್ಗೆ ಯಾವುದು ಕರೆಂಟ್ ಅಫೇರ್ಸ್ ಅನಿಸುತ್ತೆ ಕ್ವಶನ್ ಬರ್ತಿರ್ತದೆ ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ ಕರೆಂಟ್ ಅಫೇರ್ಸಿಗೆ. ಓಕೆ, ಆಲ್ರೆಡಿ ಓದ್ಕೊಂತ ಬಂದಿದ್ರೆ ಮ್ಯಾಗ್ಝಿನ್ಸ್ಗಳನ್ನ ಕಂಟಿನ್ಯೂ ಮಾಡಿ. ಇಲ್ಲ ಸರ್ ನಾ ಏನು ಮ್ಯಾಗ್ಝಿನ್ ಓದಿಲ್ಲ ಹೊಸದಾಗಿದ್ದೀನಿ ಅಂತಂದಾಗ ಆ ಥರದವರಿದ್ರೆ ಕರೆಂಟ್ ಅಫೇರ್ಸೇ ಏನು ಮಾಡಿ, ಈ ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರ್ ಇರ್ತವೆ, ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರಲ್ಲಿ ಏನು ಸ್ಟಾರ್ಟಿಂಗ್ ಒಂದು 6 ಮಂತ್ಸ್ ಕ್ವಶನ್ ಪೇಪರ್ ತೊಗೊಂಡಾಗ, ಪ್ರಿಂಟ್ ತೊಗೊಂಡಾಗ ಏನಾಗುತ್ತೆ, ಅಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ ಕೊಟ್ಟಿರ್ತಾರೆ. ಅವ್ರೇನು ಮಾಡ್ತಾರೆ, ಆಯಾ ವೀಕದ್ದು ಕೊಟ್ಕೊಂತ ಆಯಾ ಮಂತ್ದು ಕೊಟ್ಕೊತ ಬಂದಿರ್ತಾರೆ. ಒಂದು 5-6 ಇನ್ಸ್ಟಿಟ್ಯೂಟ್ನೇ ತೊಗೊಂಬಿಟ್ಟು ಆ ಎಲ್ಲ ಕ್ವಶನ್ಗಳು 6 ತಿಂಗಳದ್ದು 4-6 ಇನ್ಸ್ಟಿಟ್ಯೂಟ್ದು ತೊಗೊಂಬಿಟ್ಟು ಬರ್ಕೊಂತ ಹೋಗ್ಬಿಟ್ರೆ ಒಂದು ಲೆವೆಲಿಗೆ ನಿಮ್ಗೆ ನೋಟ್ಸ್ ರೆಡಿ ಆಗುತ್ತೆ ಪಿ ಸಿಗೆ. ಓನ್ಲಿ ಕರೆಂಟ್ ಅಫೇರ್ಸ್ ಕೊಟ್ಕೊಂಡು ಹೇಳ್ತಾರೆ. ಅಥವಾ ಯಾರಾದರೂ ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಯಾರಾದರೂ ಕಂಪೈಲೇಷನ್ ಮಾಡಿ ಬಿಡ್ಬೋದು, ಆ ಕಂಪೈಲೇಷನ್ ಮಾಡಿ ತೊಗೊಂಡು ಒಂದೇ ಒಂದು ಓದ್ಕೊಳ್ಳಿ, ಜಾಸ್ತಿ ಓದಕ್ಕೆ ಹೋಗ್ಬೋದು. ಓಕೆ, ಕರೆಂಟ್ ಅಫೇರ್ಸ್ ಯಾಕಂದರೆ ಕೆ ಇದು ತುಂಬ ವಾಸ್ಟ್ ಆಗಿ ಅದನ್ನು ನೋಬಡಿ ಕ್ಯಾನ್ ಪ್ರೆಡಿಕ್ಟ್ ಇಟ್. ನಾ ಇದೇ ಬರುತ್ತಂತ ಹೇಳಿದ್ರೆ ಅದು ಮುಟ್ಟಾಗ್ತಾನೆ, ಯಾರೇ ಆಗಿರ್ಬೋದು, ನಾನೇ ಆಗಿರ್ಬೋದು.

ಇನ್ನೊಬ್ಬರಾಗಿರ್ಬೋದು, ಕರೆಂಟ್ ಪರ್ಸನ್ ಯಾರು ಗೆಸ್ ಮಾಡೋಕ್ಕಾಗಲ್ಲ. ಓಕೆ, ಇದು ರಿಯಾಲಿಟಿ. ಇನ್ನು ಸಬ್ಜೆಕ್ಟ್ ಬರೋಣ ಅಂತ, ನಮ್ಮ ಕೈಲಿರೋದ್ ಬಗ್ಗೆ ಯೋಚನೆ ಮಾಡೋಣ ಅಂತ ಎಲ್ರಿಗೂ ಹೇಳ್ತೇನೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆ, ಐ ಸಿ ಮೂಲಭೂತ ಹಕ್ಕು, ಏನು ಸಮಾನತೆ ಹಕ್ಕು ಅಂದ ತಕ್ಷಣ ಏನು ಹೇಳ್ತೇನೋ ಆರ್ಟಿಕಲ್ 14 ಏನು ಹೇಳ್ತದ, ಆ ಸಮಾನ ಅವಕಾಶವನ್ನು ಎಲ್ರಿಗೂ ಕೊಡುವಂತ ಒಂದು ಸಬ್ಜೆಕ್ಟ್ ಅಂದ್ರೆ ಐ ಸಿ. 12-15 ಕ್ವಶನ್ ಬಂದಿದೆ ಅಂದ್ರೆ ಯೂಶುವಲ್ ಆಗಿ ಮ್ಯಾಕ್ಸಿಮಮ್ ಯಾರು ಪಿರಿಯಡ್ ಕ್ಯಾಂಡಿದಾರ 12 ಕ್ವಶನ್ ಆರಾಮಾಗಿ ಮಾಡ್ತೀರಿ ನೀವು 15. ಉಳಿದ ಮೂರು ಹೇಳೋಕ್ಕಾಗಲ್ಲ, ಗೆಸ್ ಹೆಚ್ಚು ಕಮ್ಮಿ ಮಾಡ್ಬೋದು. ಸೊ 12 ಕ್ವಶನ್ ನಿಮಗೆ ರಾಂಗ್ ಆಗಬಾರ್ದು, ಅಂದ್ರೆ ನಿಮ್ದು ಅರೌಂಡ್ 80% ಎಫಿಷಿಯನ್ಸಿ ಐ ಸಿ ಇರಬೇಕು. ಇದು ನೆನಪಿಟ್ಟುಕೊಳ್ಳಿ. ಎಕನಾಮಿಕ್ಸ್ ಅರೌಂಡ್ 8-10 ಕ್ವಶನ್ಗಳು ಬರ್ತಾ ಇದ್ರಲ್ಲಿ, ಕರೆಂಟ್ ಅಫೇರ್ಸ್ ಲೆಕ್ಕ ಹೇಳಿದ್ರೆ ಒಂದು 12-15 ಕ್ವಶನ್ ಬರ್ತದೆ, ಟೋಟಲ್ ಆಗಿ 8-13 ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಕಾನ್ಸೆಪ್ಟ್ ರಿಲೇಟೆಡ್ ಒಂದು 4 ಕ್ವಶನ್ ಬರ್ತವೆ. ಆ ಕಾನ್ಸೆಪ್ಟ್ ಮತ್ತೆ ಫ್ಯಾಕ್ಟ್ ಅಂದ್ರೆ ಟೋಟಲ್ ಆಗಿ ಕೋರ್ ಸಬ್ಜೆಕ್ಟ್ ಅಂತ ಕೇಳ್ತೀವಿ, ಆ 5 ಕ್ವಶನ್ಗಳು 4-5 ಕ್ವಶನ್ಸ್ ಇದ್ರೆ ನೀವು ಮಾಡಬೇಕಾಗತ್ತೆ, ಅದನ್ನು ಅನ್ಕೊಳ್ಳಿ. ಓಕೆ, ಅದೇ ರೀತಿಯಾಗಿ ಒಂದು ವೇಳೆ ಜಿಯೋಗ್ರಫಿ ಅಂತ ಬಂದರೆ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಆಮೇಲೆ ಫಿಸಿಕಲ್ ಜಿಯೋಗ್ರಫಿ, ಏನು 4 ಸೆಕ್ಷನ್ ಇದ್ದಾಗ ಇಲ್ಲಿ ಅವ್ನು ಕೇಳುವಂಥ ರೀತಿ ನೋಡ್ಕೊಳ್ಳಿ. ವರ್ಲ್ಡ್ ಜಿಯೋಗ್ರಫಿ ಅಂದಾಗ ಮ್ಯಾಪಿಂಗ್ ಸ್ವಲ್ಪ ನೀಟಾಗಿ ಹೊತ್ಕೊಳ್ಳಿ. ವರ್ಲ್ಡ್ ಜಿಯೋಗ್ರಫಿಯನ್ನು ಜಾಸ್ತಿ ಫೋಕಸ್ ಮಾಡೋದು ಮ್ಯಾಪ್ ಬಗ್ಗೆ, ಅಟ್ಲಾಸ್ ತಗೊಳ್ಳಿ, ಯಾವ ಸಮುದ್ರ, ಯಾವ ಸಾಗರ, ಯಾವ ಒಂದು ದೇಶಕದ, ಯಾವ ಗಡಿಗಳು, ಯಾವ ಒಂದು ದೇಶದ ನಡುವದ, ಆಮೇಲೆ ಸ್ಟ್ರೇಟ್ ಅಂತ ಕರಿತೀವಿ, ಸಾಗರ ಪ್ರವಾಹಗಳು ಅಂತ ಕರಿತೀವಿ, ಜಲಸಂಧಿ, ಭೂಸಂಧಿ, ಹೌದಾ, ರೀಸೆಂಟ್ ಆಗಿ ಇಶ್ಯೂ ಆಗತ್ತವ, ಆ ಇಶ್ಯೂ ಆಗುವಂತ ಪ್ಲೇಸ್ಗಳು ಎಲ್ಲಿವಿದಾವೆ, ದ್ವೀಪನ ಏನಿದೆ ಅದು, ಆ ಬಂದರನ, ಆ ಒಂದು ಕ್ವಶನ್ಗಳು ಮ್ಯಾಪ್ ಬೇಸ್ಡ್ ಕ್ವಶನ್ಗಳು ವರ್ಲ್ಡ್ ಜಿಯೋಗ್ರಫಿಯಲ್ಲಿ ಜಾಸ್ತಿ ಬರುತ್ತೆ. ಇಂಡಿಯನ್ ಜಿಯೋಗ್ರಫಿ ಅಂತ ಬಂದಾಗ ಒಂದು ಏನ್ ಮಾಡ್ತಾನೆ, ಭಾರತದ ಪ್ರಾಕೃತಿಕ ಲಕ್ಷಣಗಳಂತವಲ್ಲ, ಆ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕಾನ್ಸೆಪ್ಟ್ ಫ್ಯಾಕ್ಟ್, ಫಾರ್ ಎಕ್ಸಾಂಪಲ್ ಕಾನ್ಸೆಪ್ಟ್ ಅಂದಾಗೇನು ಹಿಮಾಲಯ ಯಾವ ರೀತಿಯಾಗಿ ರಚನೆ ಆಯಿತು, ಪ್ರಸ್ತುತ ಭೂಮಿ ಬಗ್ಗೆ ರಚನೆ ಆಗಿರುವಂಥದ್ದು, ಈ ರೀತಿಯಾಗಿ ಕೇಳೋದು. ಉತ್ತರದ ಮಹಾಮೈದಾನಗಳು ಅಂತ ಏನು ಕೇಳ್ತೀವಿ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅದನ್ನು ಕೇಳ್ತಾರೆ, ಆಮೇಲೆ ಅಲ್ಲಿ ಉಂಟಾಗಿರುವಂಥ ಸ್ವರೂಪಗಳು, ಭೂ ಸ್ವರೂಪಗಳು ಅಂತ ಕೇಳ್ತೀನಿ, ಫಾರ್ ಎಕ್ಸಾಂಪಲ್ ಖಂಕರ್ ಅಂತ ಅನ್ಕೊಳ್ಳೋಣ, ಹೌದಾ, ಖಾದರ್ ಬಂಗಾರ ಅಂತ ಹೇಳೋಣ, ಹೌದಾ, ಆ ಒಂದು ಏನಿದಾವೆ, ಆ ಒಂದು ಕ್ವಶನ್, ಆ ಕಾನ್ಸೆಪ್ಟ್ ಕ್ವಶನ್ ಬರ್ತವೆ. ಅದ್ರ ಜೊತೆಗೆ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಈಸ್ಟ್ ಟು ವೆಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ಇರುವಂಗ, ಯಾವ ರಾಜ್ಯದಾಗದ, ಕನಿಯ ಮರಗಳು ಎಲ್ಲಿ ಕೂಡಿಸ್ತಾವ, ಈ ರೀತಿಯಂತ ಫ್ಯಾಕ್ಚುವಲ್ ಕಂಟೆಂಟ್ಗಳು ಬರ್ತವೆ ಇಂಡಿಯನ್ ಜಿಯೋಗ್ರಫಿ. ಓಕೆ, ಅದಕ್ಕೆ ಕರ್ನಾಟಕ ಅಂದಾಗ ನೆನಪಿಟ್ಕೊಳ್ಳಿ, ಟೋಟಲ್ ಆಗಿ ಓದ್ಬೇಕು, ಒಂದು ಪಕ್ಕ ಇರಬೇಕು ನಾವು. ಓಕೆ, ಇಲ್ಲಿ ನಾವು ಮಾಡಬೇಕಂತ ರೀತಿ ಹೆಂಗೆ, ಕಾನ್ಸೆಪ್ಟ್ಗಳು ಕರ್ನಾಟಕ ಜಿಯೋಗ್ರಫಿನ ನೀಟಾಗಿ ಓದ್ಕೊಳ್ಳಿ, ಕ್ವಶನ್ಗಳು ಜಾಸ್ತಿ ಬರ್ತವೆ. ಓಕೆ, ಇಲ್ಲಿ ಕೇಳುವಂಥ ರೀತಿ ಹೆಂಗಿರ್ತದೆ, ಒಂದು ಪ್ರಾಕೃತಿಕ ಲಕ್ಷಣಗಳನ್ನು ಕೇಳ್ತಾನೆ, ಅದೇ ರೀತಿಯಾಗಿ ಜಲ ಸಂಪನ್ಮೂಲ ಬಗ್ಗೆ ಕೇಳ್ತಾನೆ, ನದಿಗಳು, ಜಲಾಶಯ, ಡ್ಯಾಮ್ಗಳು, ಜಲಪಾತಗಳು, ಅದರ ಬಗ್ಗೆ ಕ್ವಶನ್ ಕೇಳುವಂಥದ್ದು. ಓಕೆ, ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಬಗ್ಗೆ ಕೇಳುವಂಥದ್ದು, ಯಾವ ಬೆಳೆ ಎಲ್ಲಿ ಬೆಳೀತಾರೆ, ಯಾವ್ದೊಂದು ಡಿಸ್ಟಿಕ್, ಒನ್ ಡಿಸ್ಟಿಕ್ ಒನ್ ಪ್ರೊಡಕ್ಟು, ಜಿ ಐ ಟ್ಯಾಗ್ಗಳು, ಪ್ರತಿಯೊಂದು ಕೂಡ, ನ್ಯಾಷನಲ್ ಪಾರ್ಕು, ಅವೆಲ್ಲ, ಹೌದಾ, ಇವೆಲ್ಲ ಕ್ವಶನ್ಗಳನ್ನ ನೆನಪಿಟ್ಕೊಳ್ಳಿ. ಇವೆಲ್ಲ ಫ್ಯಾಕ್ಚುವಲ್ ಕಂಡೆಂಟ್, ಜಿ ಕೆ ಕಂಡೆಂಟ್ ಅಂತ ಕರಿತೀವಿ ನಾವು ಕರ್ನಾಟಕ ಜಿಯೋಗ್ರಫಿ. ಆ ಥರ ಇರ್ತದೆ ಫಿಸಿಕಲ್ ಜಿಯೋಗ್ರಫಿ ಅಂತ ಬಂದಾಗ ನಾರ್ಮಲ್ ಆಗಿ ಅವ್ನು ಕೇಳೋದು ಒಂದು ಭೂ ರಚನೆ ಬಗ್ಗೆ ಕಾನ್ಸೆಪ್ಟ್ಗಳು. ಓಕೆ, ಆಮೇಲೆ ನೆಕ್ಸ್ಟ್ ನಿಮಗೆ ಅದರೊಳಗೆ ಅವ್ನು ಕೇಳುವಂಥ ರೀತಿ ಅಂದರೆ ಭೂಕಂಪಗಳ ಬಗ್ಗೆ, ಭೂ ರಚನೆ, ಭೂಕಂಪಗಳು ಅಥವಾ ಅಂತರಿಂದ ಶಕ್ತಿ ಅಂತ ಕರ್ತೀವಿ, ಅದು ಭೂ ಸ್ವರೂಪಗಳು, ಇಷ್ಟು ಓದ್ಕೊಳ್ಳಿ ನಿಮ್ಗೆ ಇರುವಂಥ ಕಮ್ಮಿ ಟೈಮಲ್ಲಿ. ಓಕೆ, ಅದರ್ ಥಿಂಗ್ಸ್ ಬೇಡ. ಅದೇ ಇಂಡಿಯನ್ ಜಿಯೋಗ್ರಫಿ ಕಾನ್ಸೆಪ್ಟ್ ಅಂದಾಗ ಒಂದು ಮಾನ್ಸೂನ್ ಉಂಟು, ಆಮೇಲೆ ಪ್ರಾಕೃತಿಕ ಲಕ್ಷಣ, ಒನ್ ಚಾಪ್ಟರ್, ಯಾವುದಪ್ಪ ಭಾರತದ ಭೌಗೋಳಿಕ ಲಕ್ಷಣಗಳು ಏನಿದೆ, ಒಂದು ಚಾಪ್ಟರ್ ನೀಟಾಗಿ ಒಪ್ಪಿಡ್ತಾರೆ, ಆಮೇಲೆ ಮಾನ್ಸೂನ್ ಫಿನಾಮಿನ, ಈ ಕಾನ್ಸೆಪ್ಟ್ ಹೇಳಿದ್ರೆ ಈಗ ಪ್ರಶ್ನೆ ಬರ್ತದೆ. ಕರ್ನಾಟಕ ಜಿಯೋಗ್ರಫಿ ಹೇಳಿದ್ರೆ ಟೋಟಲ್ ಆಗಿ ಓದಲೇಬೇಕು, ಅನಿವಾರ್ಯ, ಯಾಕಂದ್ರೆ ಕೆ ಇರೋನ್ ಕರೆಕ್ಟ್. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದಾಗ ನಾ ಆಲ್ರೆಡಿ ಹೇಳಿದೆ, ಒಂದು ಸಬ್ಜೆಕ್ಟ್ ಆದರೂ ನಮ್ಮ ಪಕ್ಕ ಇರಬೇಕು, ಆ ಒಂದು ಸಬ್ಜೆಕ್ಟ್ ಯಾವುದು, ಐ ಸಿ. ಓಕೆ, ಎಕನಾಮಿಕ್ಸ್ ಅಂತ ಬಂದಾಗ ಎಲ್ಲ ಓದಕ್ಕಾಗ್ತದ, ಅದು ಬಿಟ್ಟು ಯಾವ ರೀತಿಯ ಕ್ವಶನ್ ಬರ್ತದೆ, ಒಂದು ರಾಷ್ಟ್ರೀಯ ಆದಾಯ. ಓಕೆ, ಅದೇ ರೀತಿಯಾಗಿ ರಾಷ್ಟ್ರೀಯ ಆದಾಯ ಆದ ತಕ್ಷಣ ಬಡತನ ಮತ್ತು ನಿರುದ್ಯೋಗ, ಇಷ್ಟು ಇದು ಕಾನ್ಸೆಪ್ಟ್ ಓರಿಯೆಂಟೆಡ್ ಬೇಕಾಗ್ತದೆ ನಿಮಗೆ. ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು RBI, ಹಣದುಬ್ಬರ. ಓಕೆ, ಅದೇ ರೀತಿಯಾಗಿ ಇನ್ನೊಂದು ವಿದೇಶಿ ವ್ಯಾಪಾರ, FDI, FII, ಅದರ ಬಗ್ಗೆ ಇರುವಂಥದ್ದು, ಇದರ ಮೇಲೆ ಕ್ವಶನ್ಗಳು ರೈಸ್ ಆಗುತ್ತೆ. ಕಾನ್ಸೆಪ್ಟ್ ಓರಿಯೆಂಟೆಡ್ ಆಸ್ ಯೂಶುವಲ್ ಫ್ಯಾಕ್ಚುವಲ್, ಫ್ಯಾಕ್ಟ್ ಮತ್ತು ಕಾನ್ಸೆಪ್ಟ್ ಎರಡು ಕೇಳೋಣ, ಇದು ಬಿಟ್ಟು ಓನ್ಲಿ ಫ್ಯಾಕ್ಟ್ ಕೇಳುವಂಥದ್ದು ಯಾವುದು, ಪಂಚವಾರ್ಷಿಕ ಯೋಜನೆ ಯಾವ ಒಂದು ಮಾದರಿ ಇದೆ, ಹೌದಾ, ಆ ರೀತಿಯಂಥ ಕ್ವಶನ್ಗಳು. ಆಮೇಲೆ ಅಂತಾರಾಷ್ಟ್ರೀಯ, ವರ್ಲ್ಡ್ ಬ್ಯಾಂಕು, IMF, WTO, ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬರ್ತಾ 4-5, ಅದು ಯಾವುದಕ್ಕೆ ಸಂಬಂಧಪಟ್ಟದ, ಸ್ಥಾಪನೆ ಆಗಿರೋದು, ಹೆಡ್ ಕ್ವಾರ್ಟರ್ಸ್ ಏನು, ಈ ರೀತಿಯಂಥ ಕ್ವಶನ್ಗಳು ರೈಸ್ ಆಗುತ್ತೆ ಎಕನಾಮಿಕ್ಸಲ್ಲಿ. ಓಕೆ, ಸೊ ಇನ್ನು ಜಿಯೋಗ್ರಫಿ ಆಯಿತು, ಎಕನಾಮಿಕ್ಸ್ ಆಯಿತು, ಐ ಸಿ ಆಯಿತು. ಹಿಸ್ಟ್ರಿ ಅಂತ ಬಂದಾಗ ಮೇನ್ ಚಾಪ್ಟರ್ ಫಸ್ಟಿಗೆ ಹೇಳ್ಬಿಡ್ತೀನಿ ನಾನು ನಿಮಗೆ, ಎಲ್ಲ ಟೋಟಲ್ ಆಗಿ ಸಿಂಧು ನಾಗರಿಕತೆ, ವೇದ ಕಾಲದ ನಾಗರಿಕತೆ, ಮೌರ್ಯರು, ಹೌದಾ, ಗುಪ್ತರ ಅಂತ ಬಂದಾಗ ಗುಪ್ತರ ವಿಜ್ಞಾನದ ಬಗ್ಗೆ, ಗುಪ್ತರ ಕಾಲದ ವಿಜ್ಞಾನ ಬಗ್ಗೆ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಇದಾದ್ಮೇಲೆ ಒಮ್ಮೆ ಡೈರೆಕ್ಟ್ ಆಗಿ ಬಾದಾಮಿ ಚಾಲುಕ್ಯರು,
ಮಧ್ಯಮೆ ಚಲಕ್ಕಿರೋ ಟೋಟಲ್ ಚಾಪ್ಟರ್ ಓದ್ಬೇಕಾಗತ್ತೆ. ಓಕೆ, ರಾಷ್ಟ್ರಕೂಟರ ವಾಸ್ತುಶಿಲ್ಪ ಬಗ್ಗೆ ಓದ್ಬೇಕಾಗತ್ತೆ.

ಓಕೆ, ಪರಿಸರ ವಾಸ್ತುಶಿಲ್ಪದ ಬಗ್ಗೆ ಓದಬೇಕಾಗತ್ತೆ, ಇದು ನಾರ್ಮಲ್ ಆಗಿರುವಂಥದ್ದು. ಆಮೇಲೆ ನೆಕ್ಸ್ಟ್ ದೆಹಲಿ ಸುಲ್ತಾನರು, ಮೊಘಲರು, ಆಮೇಲೆ ಮಾಡರ್ನ್ ಹಿಸ್ಟ್ರಿ ಆಲ್ಮೋಸ್ಟ್ ಎಲ್ಲ ಓದಬೇಕಾಗತ್ತೆ. ಇನ್ನು ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ವಿಜಯನಗರ ಮತ್ತು ಬಹಮನಿ ಸಾಮ್ರಾಜ್ಯ, ಇವು ಕೂಡ ಎಲ್ಲ ಚಾಪ್ಟರ್ಗಳನ್ನ ಓದಬೇಕು. ಇದು ಟೋಟಲ್ ಆಗಿ ಓದುವಂಥದ್ದು. ಇನ್ನು ಶಾರ್ಟ್ ಶಾರ್ಟ್ ಅಂದರೆ ನಾವು ಫೋಕಸ್ ಮಾಡುವಂಥ ರೀತಿ ಹೆಂಗಿದೆ, ಕದಂಬರು ಮತ್ತು ಗಂಗರು ಅಂತ ಬಂದಾಗ ನಾರ್ಮಲ್ ಆಗಿ ರೀಸೆಂಟ್ ಕೆ ಇ ಅಂತ ಅಂದ್ಕೊಂಡಾಗ ಸ್ವಲ್ಪ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತಾನೆ ಕರ್ನಾಟಕ ಹಿಸ್ಟ್ರಿ ಅಂತ ಅಂದ್ಕೊಂಡಾಗ. ಈ ಸಣ್ಣ ಸುತ್ತ ಒಂದು ಡೈನೆಸ್ಟಿಗಳಿದ್ದಾವೆ, ಶಾಸನಗಳು, ವಾಸ್ತುಶಿಲ್ಪ, ಶಿಲ್ಪಕಲೆ, ಸಾಹಿತ್ಯ, ಇದ್ರ ಬಗ್ಗೆ ಫೋಕಸ್ ಮಾಡೋಣ. ರಾಜರ ಸರಿಗಿಲ್ಲಂತ ಆಮೇಲೆ ಇದು ಇರುವಂಥದ್ದು ಇಷ್ಟೇ ಓದ್ಕೊಳ್ಳಿ. ಎಷ್ಟಾಗತ್ತೆ ನಮ್ಮ ಕೈಲಿ ಮ್ಯಾಕ್ಸಿಮಮ್ ಲಿಮಿಟ್ ಮಾಡ್ಕೊಳ್ಳಿ, ಯಾಕಂದರೆ ಇರುವಂಥ ಟೈಮ್ ಲಿಮಿಟ್ ಅದ, ಇದನ್ನು ನೋಡ್ಕೊಳ್ಳಿ. ಓಕೆ, ಇನ್ನು ಮಾಡರ್ನ್ ಹಿಸ್ಟ್ರಿ ಅಂದಾಗ ಆಲ್ ಟುಗೆದರ್ ಎಲ್ಲ ಕೇಳ್ತಾನೆ. ಅದೇ ಮಾಡರ್ನ್ ಕರ್ನಾಟಕ ಹಿಸ್ಟ್ರಿ ಅಂತಂದಾಗ ನಿಮಗೆ ಯಾವಾಗ ಬರ್ತದೆ, ಮೈಸೂರು ಒಡೆಯರು, ಮಲೆ ದಿವಾನರು ಒಂದು ನೋಡ್ಕೊಳ್ಳಿ, ಆಮೇಲೆ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಏಕೀಕರಣ ಹೋರಾಟ, ಇವೆರಡನ್ನ ಟಾಪಿಕ್ಗಳನ್ನು ನೀಟಾಗಿ ಓದ್ಕೊಳ್ಳಿ. ಇದು ಹಿಸ್ಟ್ರಿ ಇರುವಂಥದ್ದು. ಸೈನ್ಸ್ ಅಂತ ಬಂದಾಗ ಸೈನ್ಸ್ ನೋಡಿ ಒಂಥರ ಒಂದು ಕಾನ್ಸೆಪ್ಟ್ ಓರಿಯೆಂಟೆಡ್, ಈಗ ಒಂದು ಸಣ್ಣ ಸಣ್ಣದು, ಈಗ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು, ನಾವು ಹೆಂಗೆ ಓದಿರ್ತೀವಿ, ಅಸ್ಟಿಕ್ ಆಮ್ಲ ಎಲ್ಲದ, ಸಿಟ್ರಿಕ್ ಆಮ್ಲ ಯಾವ್ದ್ರಾಗದ, ಫಾರ್ಮಿಕ್ ಆಮ್ಲ ಯಾವ್ದ್ರಾಗದ, ಇಂಥ ಕ್ವಶನ್ಗಳನ್ನ ಓದಿರ್ತೀವಿ. ಅವನು ಹಂಗೆ ಕೇಳಂಗಿಲ್ಲ, ಅವನು ಏನು ಕೇಳ್ಬಿಡ್ತಾನೆ, ಸ್ಟೇಟ್ಮೆಂಟ್ ವೈಸ್ ಕೇಳ್ಬಿಡ್ತಾನೆ. ಆಮ್ಲಗಳು ಹುಳಿ ರುಚಿ ಹೊಂದಿವೆ, ಹೌದಾ ಇಲ್ಲ, ಆಮ್ಲಗಳು ಹುಳಿ ರುಚಿ ಹೊಂದಿವೆ, ಸೆಕೆಂಡ್ ಸ್ಟ್ರೀಮ್ ಬಂದಾರೆ, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಅಥವಾ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ. ಈ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನ ಕೇಳ್ತಾನೆ. ಅಂದರೆ ಕಾನ್ಸೆಪ್ಟ್ ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಆ ಕ್ವಶನ್ಗಳನ್ನು ಕೇಳ್ತಾನೆ. ಇಲ್ಲ ಏನು ಮಾಡ್ತಾನೆ, ಒಂದು ಸಂಯುಕ್ತ ಅಥವಾ ಒಂದು ದ್ರಾವಣ ಏನಂದರೆ ಒಂದು ದ್ರಾವಣ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ ಬಣ್ಣಕ್ಕೆ ಪರಿವರ್ತಿಸಿದರೆ ಅದರ ಪಿ ಎಚ್ ವ್ಯಾಲ್ಯೂ ಎಷ್ಟಾಗಿರಬಹುದು ಅಂತ ಕೆಸ್ ಕೊಡ್ತಾನೆ. 0 to 7 ಅಥವಾ 7 to 14 7 ವಾಟ್ ಎವರ್ ಅಲ್ಲಿ ಕೊಡ್ತಾನೆ, ಒಂದೊಂದೇ ಅಂಕಿ ಸಂಖ್ಯೆ ಕೊಡ್ತಾನೆ, ಅದನ್ನು ಕೊಟ್ಬಿಟ್ಟು ಇದು ಮಾಡುವಂಥದ್ದು. ಸೊ ಇಲ್ಲಿ ಎಲ್ಲ ನೆನಪಿಟ್ಕೊಳ್ಳೋದಂದ್ರೆ ನೆನಪಿಟ್ಕೋದಲ್ಲ ಕಾನ್ಸೆಪ್ಟ್, 0 to 7 ಆಮ್ಲ, 7 to 14 ಪ್ರತ್ಯಾಮ್ಲ, ಆ್ಯಸಿಡ್ ಮತ್ತು ಬೇಸಸ್, ಅದನ್ನು ಯಾವ ರೀತಿ ಕೇಳ್ತೀವಿ ಅರ್ಥ ಮಾಡ್ಕೋತೀವಿ, ಅದು ಮ್ಯಾಟರ್ ಆಗುತ್ತೆ. ಈ ರೀತಿ ಅಂತ ಕ್ವಶನ್ಗಳು ಜನರಲ್ ಆಗಿ ಯಾವ್ದು ಮ್ಯಾಗ್ಝಿನ್ ಕೇಳ್ತಾ ಅಂತ ಒಂದು ಜನರಲ್ ಐಡಿಯಾ ಹೇಳ್ತೀನಿ ನಿಮಗೆ. ಫಸ್ಟ್ ಅಂದ್ಕೊಳ್ಳೋಣ, ಫಸ್ಟಿಗೆ ಜೀವಶಾಸ್ತ್ರ ಅಂದ್ಕೊಳ್ಳುತ್ತೆ. ಜೀವಶಾಸ್ತ್ರ ಅಂದಾಗ ಫಸ್ಟಿಗೆ ಜೀವಕೋಶಗಳ ಬಗ್ಗೆ, ಅಂದರೆ ಕೋಶ ವಿಭಜನೆ ಆಗಿರ್ಬೋದು, ಕೋಶಗಳಾಗಿರ್ಬೋದು, ಸೆಲ್ಸ್ ಏನಿದೆ ಅದಕ್ಕೆ ಟೋಟಲ್ ಆಗಿ ಪ್ರೊಸೆಸ್ ಅಂಗಾಂಶಗಳಿಂದವೆ, ಅದರ ಬಗ್ಗೆ ಕಂಬೈನ್ಡ್ ಆಗಿ ಕ್ವಶನ್, ಏನೋ ಮೈನ್ಯೂಟ್ ಕ್ವಶನ್ಗಳನ್ನ ಕೇಳ್ತಾರೆ. ಏನೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮೆನ್ಷನ್ ಮಾಡ್ತು, ಇದು ಯಾವ್ಯಾವ ಕೆಲಸ ಮಾಡ್ತದೆ, ಮೈಟೋಕಾಂಡ್ರಿಯಾ ಕೇಳ್ಬೋದಕ್ಕೆ ಏನಂತ ಕರೀತಾರೆ, ಹಿಂಗೆ ಕ್ವಶನ್ ಕೇಳುವಂಥದ್ದು, ಇದು ಒಂದು ರೀತಿಯಾಗಿ. ಆಮೇಲೆ ಜೀವನ ಕ್ರಿಯೆಗಳು, ಏನು ಫೇವ್ರೇಟ್ ಅದು ಜೀವನ ಕ್ರಿಯೆಗಳು ಅಂದರೆ ಡೈಜೆಷನ್ ಸಿಸ್ಟಮು, ಉಸಿರಾಟದ್ದಾಗಿರ್ಬೋದು, ಆಮೇಲೆ ವಿಸರ್ಜನಾಂಗ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲವನ್ನ ಏನು ಮಾಡ್ತಾನೆ ಸ್ಟೆಪ್ ಬೈ ಸ್ಟೆಪ್ ನೆನ್ಬಿಟ್ಕೊಳ್ಳಿ. ಅದೇನು ಒಂಥರ ಓದ್ಬಿಟ್ರೆ ಮುಗೀತು, ಯಾವ ರೀತಿ ಆಗಿರ್ತದೆ ಬಟ್ ಅಲ್ಲಿರುವಂಥ ಪಾರ್ಟ್ಗಳನ್ನು, ಫಾರ್ ಎಕ್ಸಾಂಪಲ್ ಈಗ ವಿಲ್ಲೈ ಅಂತ ರಚನೆ ಬರ್ತವೆ, ಅದು ಸಣ್ಣ ಕೇಳುವಂಥ ಸಣ್ಣದಂಥ ರಚನೆಗಳು, ಏನು ಮಾಡ್ತಾವೆ ಈ ಕೆಲಸ ಅಂತ ಸಡನ್ನಾಗಿ ಕೇಳ್ಬಿಡ್ತಾನೆ, ಅಥವಾ ಎಲ್ಲದೆ ಅಂತ ಕೇಳ್ಬಿಡ್ತಾನೆ ವಿಲ್ಲೈ ರಚನೆಗಳು, ಅಥವಾ ನೆಫ್ರಾನ್ ಬಗ್ಗೆ ಕೇಳ್ಬಿಡ್ತಾನೆ. ಸೊ ಹಂಗೆ ಆ ಜೀವನ ಕ್ರಿಯೆಗಳನ್ನು ಕೇಳ್ತಾನೆ. ಆಮೇಲೆ ನರವ್ಯೂಹ ವ್ಯವಸ್ಥೆ ಇಂಪಾರ್ಟೆಂಟಾ ನೆನಪಿಟ್ಕೊಳ್ಳೋಕೆ ಆಗಿರುವಂಥದ್ದು. ಆಮೇಲೆ ನೆಕ್ಸ್ಟ್ ನಿಮಗೆ ಜೀವಶಾಸ್ತ್ರದಾಗ ಗ್ರಂಥಿಗಳ ಬಗ್ಗೆ ಕ್ವಶನ್ಗಳನ್ನು ರೈಸ್ ಮಾಡ್ತಾನೆ. ಆಮೇಲೆ ನೆಕ್ಸ್ಟ್ ಆಹಾರ ಮತ್ತು ಪೋಷಣೆ ಅಂತ ಕರಿತೀವಿ ನಾವು. ಆಹಾರ ಮತ್ತು ಪೋಷಣೆ ಅಂದಾಗೇನು ಕಾರ್ಬೋಹೈಡ್ರೇಟ್ಸು, ಮೇಧಸ್ ಆಗಿರ್ಬೋದು, ಇವುಗಳನ್ನು ಅವು ಯಾವ ರೀತಿಯಾಗಿ ಜೀವಸತ್ವದ ಕೊರತೆಯ ಒಂದು ಕಾಯಿಲೆಗಳಿದಾವೆ ಎಲ್ಲದ, ಆಮೇಲೆ ಅದರ ರಾಸಾಯನಿಕ ಹೆಸರೇನು, ಇದರ ಮೇಲೆ ಕ್ವಶನ್ಗಳು ರೈಸ್ ಆಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಜೀವಿ ಸಾಮ್ರಾಜ್ಯ ಮತ್ತು ಜೀವ ಜಗತ್ತು. ಇಲ್ಲಿ ಪ್ರತಿಯೊಂದನ್ನು ಕೂಡ, ಇಲ್ಲಿ ನಾರ್ಮಲ್ ಆಗಿ ಬೇರೆ ಎಕ್ಸಾಮ್ಸಲ್ಲಿ ಕೇಳೋದು ನೀವು ಕಮ್ಮಿ ಕೇಳ್ಬೋದು, ಸೊ ಇಲ್ಲಿ ಕೇಳ್ತಾನೆ ನಮ್ಮ ಹೆಸರನ್ನಾಗಿ ಏನು ಆರ್ಥೋಪೋಡ್ ಅಥವಾ ಸಂಧಿ ಪದಿಗಳನ್ನು ಲಕ್ಷಣ ಕೊಟ್ಬಿಡ್ತಾನೆ. ಕೈತಿ ಅನ್ನೋ ಒಂದು ದಪ್ಪದಂಥ ಕಂಕಾಲ ವ್ಯವಸ್ಥೆ ಅಥವಾ ಕಂಕಾಲ ಕವರ ಯಾವ್ದಾದ್ರು ಕಂಡು ಬರ್ತಂತ ಕ್ವಶನ್ ಕೇಳ್ಬಿಡ್ತಾನೆ. ಸೊ ಅಲ್ಲಿ ಆ ಒಂದು ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ, ಯಾವುದು ಜೀವಿ ಸಾಮ್ರಾಜ್ಯದ ಬಗ್ಗೆ. ಆಮೇಲೆ ಇನ್ನೊಂದು ಸಂತಾನೋತ್ಪತ್ತಿ, ಈ ಚಾಪ್ಟರ್ ಓದ್ಕೊಳ್ಳಿ ನಿಂತಾಗ. ಅದೇ ಒಂದು ವೇಳೆ ನಿಮಗೆ ರಸಾಯನಶಾಸ್ತ್ರ ಅಂದಾಗ ಒಂದು ಫಸ್ಟಿಗೆ ಬೇಸಿಕ್ ಥಿಂಗ್ ದ್ರವ್ಯ ಅಂತ ಕರಿತೀವಿ ನಾವು, ದ್ರವ ಅಲ್ಲ ದ್ರವ್ಯ, ವಸ್ತುವಿನ ಸ್ಥಿತಿಗಳು ಅಂತ ಬರ್ತವೆ, ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ, ಅವುಗಳ ಲಕ್ಷಣಗಳನ್ನು ತಿಳ್ಕೊಳ್ಳಿ. ಹೈಡ್ರೋಕಾರ್ಬನ್ನು, ಆಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ಲವಣಗಳು, ಆಮೇಲೆ ನೆಕ್ಸ್ಟ್ ಇವನು ಫೇವ್ರೇಟ್ ಅಂದರೆ ನೀರಿನ ಬಗ್ಗೆ ಕೇಳುವಂಥದ್ದು, ಇವುಗಳನ್ನು ನೆನ್ಪಿಟ್ಟುಕೊಳ್ಳಿ. ಭೌತಶಾಸ್ತ್ರ ಅಂದಾಗ ಇವನೊಂದು ಫೇವ್ರೇಟು ಬೆಳಕು, ಬೆಳಕು ಅದೇ ರೀತಿಯಾಗಿ ನಿಯಮಗಳು ಬರ್ತವೆ, ಚಲನೆ, ಶಕ್ತಿ ಮತ್ತು ಶಬ್ದ, ಆಮೇಲೆ ವಿದ್ಯುತ್ ಶಕ್ತಿ ಬಗ್ಗೆ ಕೇಳುವಂಥದ್ದು. ಇದು ಮೇಜರ್ ಅಂತ ಕ್ವಶನ್ಗಳು, ಇದಾದ್ಮೇಲೆ ಮತ್ತೆ ಬೇರೆ ಬೇರೆ ಬರ್ತವೆ, ಮೇನು ಇದಿರುವಂಥದ್ದು ಸೈನ್ಸ್ ಬಗ್ಗೆ. ಸೊ ಹಾಗಿದ್ರೆ ಗೊತ್ತಾಯ್ತು ಅನ್ಕೋತೀನಿ, ಆಲ್ಮೋಸ್ಟ್ ಯಾವ ಟಾಪಿಕ್ಕು ಎಷ್ಟು ಓದಬೇಕು ಎಲ್ಲ ಹೇಳಿದ್ದೀನಿ ನಿಮಗೆ. ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ಅಂದಾಗ ಆದಷ್ಟು ಯಾವ ರೀತಿ ಫೋಕಸ್ ಮಾಡ್ಕೊಳ್ಳಿ, ರೀಸೆಂಟ್ ಆಗಿರುವಂಥ ಅಪಾಯಿಂಟ್ಮೆಂಟ್ಸ್ ಏನಿದಾವೆ, ಅವಾರ್ಡ್ಸ್ಗಳು ಏನಿದಾವೆ, ಒಂದು ಕ್ವಶನ್ ಪಡೆದುಕೊಂಡು ನೋಡಿದಾಗ ನಿಮ್ಗೆ ಇದಾಗತ್ತೆ, ಬರೀ ಒಂದು 20 minutes ಎಲ್ಲ ಹೇಳೋದನ್ನು ಹೇಳೋಕ್ಕಾಗಲ್ಲ, ಏನು ಓದಬೇಕು ನೆನಪಿಟ್ಕೊಳ್ಳಿ. ಓಕೆ, ಆಮೇಲೆ ಈ ಒಂದು ಎಕ್ಸಾಮ್ಸ್ ಅಂದಾಗ, ಕೆ ಎಕ್ಸಾಮ್ ಅಂದಾಗ ಏನಿದ್ರು ಕೂಡ ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು

ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀವಿ ಚೆಕ್ ಮಾಡೋಣ. ನೆನಪಿಟ್ಟುಕೊಳ್ಳಿ, ಕೀ ಸ್ಪೆಷಾಲಿಟಿನೇ ಅದು. ಏನು ಎಷ್ಟು ಓದ್ತೀವಿ, ಎಷ್ಟು ಮಟ್ಟಿಗೆ ಗೊತ್ತು ಅನ್ನೋಕ್ಕಿಂತ ಎಷ್ಟು ಗೊತ್ತು, ಯಾವ ರೀತಿ ಗೊತ್ತು, ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಅದರ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೊ ಒಂದು ವೇಳೆ ನೀವು ಬರೀ ಬೈಪಾಸ್ ಮಾಡ್ಕೊತ ಹೋದರೆ ಕೆ ಎಕ್ಸಾಮ್ಸ್ ಕ್ಲಿಯರ್ ಆಗಂಗಿಲ್ಲ. ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಹಲವಾರು ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಓಕೆ, ಕರೆಂಟ್ ಅಫೇರ್ಸ್ ಬೇಕಾ, ಆಫೀಸರ್ ಸರ್ ಡ ಸರ್ ಕ್ಲಾಸ್ ಇದೆ, ಹೌದಾ. ಸಬ್ಜೆಕ್ಟ್ಗಳು ಬೇಕಾ, ಸಬ್ಜೆಕ್ಟ್ ವೈಸ್ ಒಬ್ಬೊಬ್ಬರು ಸರ್ವ್ ಚೆನ್ನಾಗಿದ್ದಾರೆ. ಆಮೇಲೆ ಮೆಂಟಾಲಿಟಿ ಅಂದ ತಕ್ಷಣ, ಮೆಂಟಾಲಿಟಿ ಇದರ ಒಂದು ವಾಸ್ಟ್ ಇದೆ, ವಾಸ್ಟ್ ಅಲ್ಲ, ವಾಸ್ಟ್ ಅಂದರೆ ಜಾಸ್ತಿ ಇದೆ. ಇಲ್ಲಿ ಕಾನ್ಸೆಪ್ಟ್ಗಳನ್ನು ರೆಡಿ ಮಾಡ್ಕೊಳ್ಳಿ. ಎಲ್ರಿಗೂ ಮ್ಯಾಥ್ಸ್ ಚೆನ್ನಾಗಿರ್ತದಲ್ಲ, ಇಂಜಿನಿಯರಿಂಗ್ದವ್ರು ಮ್ಯಾಥ್ಸ್ ಚೆನ್ನಾಗಿರ್ತದಲ್ಲ, ಹಿಸ್ಟ್ರಿ ಚೆನ್ನಾಗಿರೋಂಗಿಲ್ಲ, ಆರ್ಟ್ಸ್ ಅವ್ರದ್ದು ಹಿಸ್ಟ್ರಿ ಚೆನ್ನಾಗಿರ್ತದೆ, ಮ್ಯಾಥ್ಸ್ ಚೆನ್ನಾಗಿರೋಂಗಿಲ್ಲ. ಸೊ ಪ್ರತಿಯೊಬ್ಬರಿಗೂ ವೀಕ್ನೆಸ್ ಇದ್ದಿದ್ದೆ. ಮ್ಯಾಥ್ಸಲ್ಲಿ ನಿಮಗೆ ಎಲ್ರಿಗೂ ಬರುವಂಥ ಕೆಲವೊಂದಿಷ್ಟು ಟಾಪಿಕ್ಗಳಿದ್ದಾವೆ, ಅವುಗಳನ್ನಾದರೂ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಹೆಂಗಂದರೆ ಎಲ್ಲವನ್ನ 100 ರೆಡಿ ಆಗಬಹುದು, ಎಲ್ಲವನ್ನ 60 ರೆಡಿ ಆಗಿ, ಎಲ್ಲ ಸಬ್ಜೆಕ್ಟನ್ನು ಅಟ್ಲೀಸ್ಟ್ ಅದರೊಳಗೊಂದು 40 ಮಾಡಿದ್ರೆ ನೀವು ಆರಾಮಿನ ಆಗಿಬಿಡ್ತೀರಿ. 40 ಅನ್ಸಸ್ 40 ಮಾರ್ಕ್ಸ್ ಅಲ್ಲ, 40% ನೀವು ಕೊಟ್ಬಿಟ್ಟಿರೋದು. ಸೊ ಅದಕ್ಕೆ ನೀಟಾಗಿ ಓದ್ಕೊಳ್ಳಿ, ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಓದಿ, ರಿವಿಷನ್ ಮಾಡಿ. ಕೆ ಎಸ್ ಪಿದು ಯೂಸ್ ಆಗುತ್ತಾ ಸರ್? ಯೂಸ್ ಆಗುತ್ತೆ. ಅಟ್ಲೀಸ್ಟ್ ನೀವು ಕ್ವಶನ್ ಪೇಪರ್ ಓದ್ತಿರ್ತೀಯಲ್ಲ, ಓದೋ, ಈಗ ಎಕ್ಸ್ಪ್ಲನೇಷನ್ ಎಲ್ಲ ಓದ್ಕೊಂತ ಕೂರ್ಬಿಡ, ಯಾಕಂದ್ರೆ ಟೈಮ್ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ ಓನ್ಲಿ ಕ್ವಶನ್ ಆನ್ಸರ್ ಏನಿದೆ ಅದನ್ನ ಓದ್ಕೊಳ್ಳಿ. ಇಲ್ಲ, ನಿಮಗೆ ಎರಡು ರೀತಿಯ ಟ್ರಿಕ್ಸ್ ಮಾಡ್ಬೋದು. ಒಂದು, ಎಲ್ಲವನ್ನ ಓದಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಇಲ್ವಾ, ಯಾವ್ದು ನಿಮಗೆ ಬರಂಗಿಲ್ಲ, ನಾನು ನಿಮಗೆ ಇಲ್ಲೇ ಹೇಳ್ತಿದ್ದೀನಿ, ಯಾವುದೇ ಸಬ್ಜೆಕ್ಟ್ ಇರಲಿ ಈ ಟಾಪಿಕ್ ನಂಗೆ 10 ಓದಿದ್ರು ಬರಂಗಿಲ್ಲ ಅನ್ಸುತ್ತಲ್ಲ, ಅದನ್ನೇನು ಮಾಡಿ ಟಾಪಿಕ್ ಸ್ಕಿಪ್ ಮಾಡಿ ಅವನೊಂದು ಕಡೆ ಬರ್ಕೊಳ್ಳಿ. ಆ ಒಂದು ಟಾಪಿಕ್ ಮೇಲೆ ಎಷ್ಟು ಕ್ವಶನ್ ಬಂದಿದ್ದಾವೆ, PC-DC ಎಕ್ಸಾಮ್ಸಲ್ಲಿ ಯಾವ ಕ್ವಶನ್ ಬಂದಿದೆ ಆ ಟಾಪಿಕ್ ಮೇಲೆ. ಫಾರ್ ಎಕ್ಸಾಂಪಲ್ಗೆ ಬೆಳಕು ಚಾಪ್ಟರ್ ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಳ್ಳೋಣ. ಆ ಬೆಳಕು ಚಾಪ್ಟರ್ ಮೇಲೆ ಏನೇ ಒಂದು 10 ಯಾರೇ ಹೋದರೂ ಕೂಡ ಬೆಳಕನ್ನ ಕನ್ನಡದಂತ ದೇವರೇ ಬಂದು ಹೇಳಿದ್ರು ನಂಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡ್ರೆ, ಆವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಹಿಡ್ಕೊಳ್ಳಿ. ನೀಟಾಗಿ ಅದರ ಮೇಲೆ ಏನೆಲ್ಲ ಕ್ವಶನ್ ರೈಸ್ ಆಗಿದ್ದಾವೆ ಒಂದು 10 ಓದ್ಕೊಳ್ಳಿ. ಅಟ್ಲೀಸ್ಟ್ 3-4 ಎಷ್ಟು ಟೈಮ್ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ರಿವೈಸ್ ಮಾಡಿ. ಈ ರೀತಿಯಾಗಿ ಅಲ್ಟ್ರೇಟ್ ಮಾಡ್ಕೊಳ್ಳಿ. ಒಂದು 50% ನೀಟಾಗಿ ಓದ್ಕೊಳ್ಳೋದು, ಒಂದು 50% ಈ ರೀತಿಯಾಗಿ ಓದ್ಕೊಳ್ಳೋದು. ಯಾಕಂದರೆ ಇರೋ ಟೈಮು ತುಂಬ ಕಮ್ಮಿ ಇದೆ, ಶಾರ್ಟೇಜ್ ಇದೆ, ಅದಕ್ಕೋಸ್ಕರ ಹೇಳುವಂಥದ್ದು. ಹಾಗಿದ್ರೆ ಓದ್ತೀರಿ. ಅಗಸ್ಟ್ 2 ಎಕ್ಸಾಮ್ ಮುಂದಾಗತ್ತಾ, ಇಲ್ಲ ಎಕ್ಸಾಮ್ ಮುಂದಾಗಲ್ಲ, ತಲೆಗೆ ಶೊಕ್ಕೋಬೇಡಿ. ಬಹಳ ಜನಕ್ಕೆ ಡೌಟ್ಸ್ ಇರುವಂಥದ್ದು, ಕೆ ಇದವನು ಆನ್ ದ ಟೈಮ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಯಾಕಂದ್ರೆ ಅವ್ರು ಫೇಲ್ ಆಗಿದ್ದೇ ಇಲ್ಲ ಆ ಥರ. ಕ್ವಶನ್ ಪೇಪರು ನಾರ್ಮಲ್ PC-ಗಿಂತ ಟಫ್ ಇದ್ದೇ ಇರ್ತದೆ. ಮೊನ್ನೆ ಎಷ್ಟೇ ಬಂತಲ್ಲ ಸರ್ ಆ ಥರ ಇರ್ತದೆ, ಅದಕ್ಕಿಂತ ಒಂದು 10% ಕಮ್ಮಿ ಇರ್ತದೆ, ನೆನಪಿಟ್ಕೊಳ್ಳಿ. ಓಕೆ, ಯಾಕಂದ್ರೆ ಅಲ್ಲಿದ್ದಂಥ ಟಾಪಿಕ್ಗಳು ಬೇರೆ ಇದ್ದಾವೆ, ಕ್ವಶನ್ಗಳು ಬೇರೆ ಬೇರೆ ರೀತಿ ರೈಸ್ ಆಗ್ತದೆ, ಅವುಗಳನ್ನ ನೆನಪಿಟ್ಕೊಳ್ಳಿ. ಆದಷ್ಟು ನಿಮ್ಮ ಸೋರ್ಸ್ಗಳನ್ನ ಲಿಮಿಟ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೊಬೇಡಿ. ರಿಪೀಟ್ ಮಾಡಿ, ರಿವಿಷನ್ ಮಾಡಿ. ಯಾರು ಹಳಬರು ಇದ್ದೀರಾ, ಯಾರು ಹೊಸಬ್ರು ಇದ್ದೀರಾ, ಒಂದು ನೋಡ್ಕೊಳ್ಳಿ. ಒಂದು 2 ಸಬ್ಜೆಕ್ಟ್ ಪಕ್ಕ ಆಗಿ, ಉಳಿದೊಂದು ಕ್ವಶನ್ ಅನ್ನ ಆನ್ಸರ್ ಎಷ್ಟಾಗುತ್ತೆ ಅಷ್ಟು ಶಾರ್ಟಾಗಿ ಓದೋ ಟ್ರೈ ಮಾಡಿ. ಯಾವ್ದಾರು ನೋಟ್ಸ್ ಇದ್ರೆ ಏನೇ ಇದ್ರೂ ಕೂಡ ಗೈಡೆನ್ಸ್ ತೊಗೊಂಡು ಓದ್ಕೊಳ್ಳಿ. ಯಾರೂ ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸಮಾಧಾನ ಓದಿದರೆ PC ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಓದವಂಗೆ ಜಾಬ್ ಆಗೋದು ಕಟ್ಟಿಟ್ಟ ಬುದ್ಧಿ. ಯಾಕಂದ್ರೆ 4,000 ಪೋಸ್ಟ್ಗಳು ಹೆಚ್ಚು ಕಮ್ಮಿ. ಸೊ 4,000 ನೀವು ಒಬ್ಬರು ಕಾಕಿ ಧರಿಸುವಂಥ ವ್ಯಕ್ತಿಯಾಗಲಿ, ನಿಮ್ಮ ಮನೆಗೆ ನೀವು ಸ್ಟಾರ್ ಆಗಲಿ. ಓಕೆ, ಸೊ ಹಾಗಿದ್ರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೇನೆ. ಚೆನ್ನಾಗಿ ಓದ್ಕೊಳ್ಳಿ. ಅದೇ ರೀತಿಯಾಗಿ ಇದೊಂದೇ ಅಂತಲ್ಲ, ನಾನು ಯಾಕೆ ಓದೋದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದೇನೆ. ಫೈರ್ ಸ್ಟೇಷನ್ ಕೂಡ 10th ಮತ್ತು PC ಕ್ವಶನ್ಗಳು ಇದು ಜಾಬ್ ಕರಿತಾ ಇದ್ದಾರೆ. ಫಾರೆಸ್ಟ್ ಗಾರ್ಡ್ ಕರಿತಾ ಇದ್ದಾರೆ, ಫಾರೆಸ್ಟ್ ವಾಚರ್ ಕರೀತಾ ಇದ್ದಾರೆ. ಯಾರ್ದು ಹೈಟ್ ಇದೆ ಆ್ಯಕ್ಚುಲಿ ಅವ್ರಿಗೆ ಹಬ್ಬ ಸದ್ಯಕ್ಕೆ. ಹೈಟ್ ಇಲ್ಲದರಿಗೂ FDSC ಕನ್ಫರ್ಮ್ ಆಗುತ್ತೆ, ಬಟ್ ಕಂಪೇರಿಟಿವ್ಲಿ ಹೈಟ್ ಇದ್ದವರಿಗೆ ಸಿಕ್ಕಾಪಟ್ಟೆ ಜಾಬ್ ಸದ್ಯಕ್ಕೆ ಕನ್ಫರ್ಮ್ ಆಗುವಂಥದ್ದು. ಆಮೇಲೆ ಟೀಚರ್ ಪೋಸ್ಟ್ಗಳು ಕನ್ಫರ್ಮ್ ಆಗ್ತಾ ಇದ್ದಾವೆ, ಅವರು ಕೂಡ ಓದ್ಕೊಳ್ಳಿ. ಟಚ್ಚಲ್ಲಿರಿ, ಆ ಒಂದು ಟಚ್ ಹೋಗ್ಬಿಟ್ರೆ ನಿಮ್ಮದೊಂದು ಆ ಗೋಲ್ಡನ್ ಅಪಾರ್ಚುನಿಟಿ ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ನೀಟಾಗಿ ಓದಿ, ಕರೆಕ್ಟಾಗಿ ಓದಿ, ಅನಾಲಿಸಿಸ್ ಮಾಡಿ, ಪ್ರಾಪರಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ಆದರೆ ನಿಮ್ಮ ಫ್ರೆಂಡ್ಗೆ ತಿಳಿಸಿ ಹೇಳಿ. ಓಕೆ, ಒಬ್ರಿಗಿಂತ ಇಬ್ಬರ ಮೇಲೆ ಅಂತಾರಲ್ಲ ಹಾಗೆ, ಬಟ್ ಕನ್ಫ್ಯೂಸ್ ಮಾಡ್ಕೊಕ್ ಹೋಗ್ಬೇಡಿ. ಓಕೆ, ಆಮೇಲೆ ನೀವು ಕನ್ಫ್ಯೂಸ್ ಆಗಿ ಅವ್ರಿಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ. ಆ ಥರನೂ ಇರ್ತದೆ. ಯಾರನ್ನ ಕೇಳ್ತೀವಿ, ಯಾರ ಹತ್ರ ಕೇಳ್ತೀವಿ, ಯಾರ ಹತ್ರ ಗೈಡೆನ್ಸ್ ತಗೋತಿ, ಅದು ಮ್ಯಾಟ್ರ್ ಆಗ್ತದೆ. ಆದಷ್ಟು ನೆಗೆಟಿವ್ ವ್ಯಕ್ತಿಗಳಿಂದ ದೂರ ಇರಿ. ಈ ಟೈಮ್ ಅವನಾಗಲ್ಲ ಅಂದ್ರೆ ಆಗುತ್ತಪ್ಪ, ನಂದಾಗಲ್ಲ ತಗೋ, ನೀನು ನಾಗ ಸುಮ್ಮನೆ ಓದನ್ ಟೈಮ್ ಪಾಸ್ ಇನ್ಕೊಂಡು ಬಂದ್ಬಿಡಿ ಅಷ್ಟೆ. ಇಂಥ ಜನನೇ ಜಾಸ್ತಿ ಇರ್ತಾರೆ, ಕಾಲೇಜವ್ರು ಜಾಸ್ತಿ ಇರ್ತಾರೆ. 4 ಓದೋಣ ಒಂದೇ ಆಗಿಲ್ಲ, ನಿಮ್ದೇನಾಗತ್ತೆ, 4 ತಿಂಗಳ ಮ್ಯಾಟ್ರ್ ಲಗರು, ಎಕ್ಸಾಮ್ ದಿನ ಹೆಂಗೆ ಮಾಡ್ತಿ ಅದು ಮ್ಯಾಟ್ರ್ ಆಗುತ್ತೆ. ಎಷ್ಟು ಓದಿದಿ, ಎಷ್ಟು ಅರ್ಥ ಮಾಡ್ಕೊಂಡು, ಹೆಂಗೆ ಅರ್ಥ ಮಾಡ್ಕೊಂಡು, ಹೆಂಗೆ ಅಲ್ಲಿ ರೆಡಿಯಾಗಿ ಹೋಗಿ ಎಕ್ಸಾಮ್ ಬರ್ದಿ, ಅದ ಮ್ಯಾಟ್ರ್ ಆಗೋದು. ಅದು ಬಿಟ್ಟು ಬೇರೆ ಏನೂ ಆಗಂಗಿಲ್ಲ. ಅದಕ್ಕೆ ಹೇಳ್ತೀನಿ, ಕರೆಕ್ಟಾಗಿ ಓದ್ಕೊಡ್ರಿ, ಕರೆಕ್ಟಾಗಿ ಓದ್ಕೊಡ್ರಿ, ಸ್ವಲ್ಪ ಓದ್ಕೊಡ್ರಿ. ಸ್ವಲ್ಪ ಅಂದ್ರೆ ಏನೋ, ಎಲ್ಲ ಹುಚ್ಚರಂಗಿಲ್ಲ, ಓದಕ್ಕೆ ಹೋಗ್ಬಿಡ್ರಿ. ಕ್ರಿಸ್ಪ್ ಅಂತ ಕರಿತೀವಿ ನಾವು, ಕರೆಕ್ಟಾಗಿ ಓದ್ಕೊಡ್ರಿ, ಕ್ರಿಸ್ಪಾಗಿ ಓದ್ಕೊಡ್ರಿ, ಚಾಲೆಂಜ್ ಮಾಡ್ಕೊಳ್ರಿ. ಇರುವಂಥ ಟೈಮನ್ನು ಏನು ಕರೆಕ್ಟಾಗಿ ಕನ್ಸೈಸ್ ಮಾಡ್ಕೊಳ್ಳೋ ಓದ್ಕೊಡ್ರಿ. ಕನ್ಸೈಸ್ ಅಂದರೆ ಸಂಕ್ಷಿಪ್ತ ಮಾಡ್ಕೊಂಡು ಓದ್ಕೊಡ್ರಿ. ಓಕೆ, ಇವೆಲ್ಲ ಅಂಶಗಳನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ
ಜಾಬ್ ಕೂಡ

0: ನಿಂದ ಹಾಕಿದ್ರೆ ನೀವು ಕೂಡ ಕಾಫ್ ಹಾಕ್ತೀರ, COP ಕಾಫ್. ಓಕೆ, ಅದಕ್ಕೆ ಬೇಕಾಗಿರೋದೇನು, ಏನು ಬೇಕು ಆಗಿದ್ರೆ, ಅಪಾರ್ಚುನಿಟಿ ಬೇಕಾ, ಅಪಾರ್ಚುನಿಟಿ ಸಿಗುತ್ತೆ. ಪಿ ಪೇಷನ್ಸ್ ಮತ್ತು ಪರ್ಸಿಸ್ಟೆನ್ಸ್ ಬೇಕು, ತಾಳ್ಮೆ ಮತ್ತು ಸಂಯಮ ಬೇಕು, ಕಂಟಿನ್ಯೂಟಿ ಬೇಕು, ಅದಿದೆಯಾ? ಎಸ್. ಫಸ್ಟ್ ಒನ್ ಏನು, ಕರೇಜ್ ಬೇಕು, ಧೈರ್ಯ ಬೇಕು, ಅದಿಲ್ಲ ಅಂದರೆ ಎಲ್ಲ ಹೋಯಿತು. ಕರೇಜು, ಕಾನ್ಫಿಡೆನ್ಸ್ ನೋಡಿ ಎಷ್ಟೆಂದ್ರೆ COP, ಕರೇಜ್ ಕಾನ್ಫಿಡೆನ್ಸ್. ಒ ಫಾರ್ ಅಪಾರ್ಚುನಿಟಿ ಆಲ್ರೆಡಿ ಕೊಟ್ಟಿದ್ದಾರೆ ನಿಮಗೆ. ಪಿ ಫಾರ್ ಪೇಷನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್, ಹೌದಾ? COP, ಹೌದಾ? ಮಾಡ್ತೀರಾ? ಹಾಗಿದ್ರೆ COP ಆಗಿ ನಮಗೆ ಬಂದು ಮೀಟ್ ಆಗಿ. ಸೊ ಹಾಗಿದ್ರೆ ಸಿಗೋಣ. ದಿಸ್ ಇಸ್ ಶಿವಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು 2026 ಅಧಿಸೂಚನೆಗಳು ಹಾಗೂ ಪರೀಕ್ಷಾ ಸಿದ್ಧತೆಯ ತಯಾರಿ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀ ಶಿವಕುಮಾರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಗಿರಿಜನರ ಮಕ್ಕಳ ಪೋಷಣೆಯ ಕುರಿತು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಪ್ರಕೃತಿ ಫುಡ್ ಪ್ರಾಡಕ್ಟ್ನ ಸದಸ್ಯರಾದ ಯಚಡಿಕೋಟೆ ತಾಲೂಕಿನ ಜಾಗನಕೋಟೆ ಹಾಡಿಯ ಶ್ರೀಮತಿ ಸರಸುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆಹಾರ ಪದ್ಧತಿಯ ಬಗ್ಗೆ ಒಂದಿಷ್ಟು ವಿಚಾರವನ್ನು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಪ್ರಕೃತಿ ಫುಡ್ ಪ್ರಾಡಕ್ಟ್ನ ಸದಸ್ಯರಾದ ಶ್ರೀಮತಿ ಸರಸುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಸರಸುರವರೇ, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ.
4: ಥ್ಯಾಂಕ್ ಯು ಮೇಡಮ್, ಸ್ವಾಗತ.
5: ಈಗ ಮೊದಲಿಗೆ ನಾವು ಈಗ ಮಕ್ಕಳ ಆರೋಗ್ಯ ಪದ್ಧತಿ ಅಥವಾ ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಹೇಳ್ತೀರಾ ನೀವು?
4: ಮಕ್ಕಳ ಆಹಾರ ಪದ್ಧತಿ ಅಂದರೆ ನಾವು ಮನೇಲಿ ಚೆನ್ನಾಗಿರೋವಂಥ ಆಹಾರ, ಬಿಸಿಯಾಗಿರೋದನ್ನ ನಾವು ಮನೇಲಿ ಸ್ಟಾರ್ಟಿಂಗಲ್ಲಿ ಏನೇ ಮಾಡಿಕೊಟ್ರು ತಂಗಳನ್ನು ಸ್ವಲ್ಪ ಕಡಿಮೆ ಮಾಡಿ ಒಂಚೂರು ಬಿಸಿ ಬಿಸಿಯಾಗಿ ಕೊಡೋವಂಥದ್ದು. ಒಳ್ಳೆಯ ಆಹಾರ ಕೊಡಬೇಕು ಮಕ್ಕಳಿಗೆ. ಒಂದು ಬೇಸಿಗೆ ಅಲ್ವ, ಈಗ ನೀರು ಜಾಸ್ತಿ ಕುಡಿಸಬೇಕು ಮಕ್ಕಳಿಗೆ. ಸಣ್ಣ ಮಕ್ಕಳಿಗೆ ಅಂದರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆಮೇಲೆ ಆಹಾರನೂ ಅಷ್ಟೇ, ಆಹಾರ ಈ ಬಾಳೆಹಣ್ಣುಗಳು ಇಂಥವನ್ನೆಲ್ಲ ಕೊಡ್ತಾ ಇರಬೇಕು.
5: ಹಣ್ಣುಗಳನ್ನ
4: ಜಾಸ್ತಿ ಕೊಡಬೇಕು. ಅವರು ಊಟದ ಪದ್ಧತಿಯಲ್ಲಿ ಚೆನ್ನಾಗಿ ಆರೋಗ್ಯವಾಗಿರ್ಬೇಕಂದ್ರೆ ನಾವು ನೀರು ಸ್ವಲ್ಪ ಜಾಸ್ತಿಗೆ ಕೊಡಬೇಕು. ಮತ್ತೆ ಆಹಾರನೂ ನೀಟಾಗಿರ್ಬೇಕು. ನೊಣ, ಈ ಬೇಸಿಗೆಯಲ್ಲಿ ನೊಣ ಜಾಸ್ತಿ, ನೊಣಗಳು ಆಹಾರದಲ್ಲಿ ಕುಂತ್ಕೊಳ್ಳೋದೇ ಇರೋ ಥರ ನೋಡ್ಕೊಳ್ಬೇಕು. ಚೆನ್ನಾಗಿ ಮುಚ್ಚಿಟ್ಟು ಮಕ್ಕಳಿಗೆ ಅದನ್ನ ತಿನ್ಸ್ಕೋಬೇಕು, ಅವರ ಆರೋಗ್ಯನೂ ಕಾಪಾಡ್ಕೊಳ್ಬೋದು.
5: ಹಾಗಿದ್ರೆ ಈಗ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಮಕ್ಕಳ ಆರೋಗ್ಯನ ಹೇಗೆ ನೋಡ್ಕೋತಾ ಇದ್ರು?
4: ಹಿಂದಿನ ಕಾಲದಲ್ಲಿ ಅಂದರೆ ಅವರು ಅಂದರೆ ಅಷ್ಟೇನು ಚೆನ್ನಾಗಿ ನೋಡ್ಕೊಳಕ್ಕೆ ಅವ್ರಿಗೆ ಬರ್ತಾ ಇರಲಿಲ್ಲ. ಆದರೂ ಗೆಡ್ಡೆ ಗಂಡಸುಗಳನ್ನೆಲ್ಲ ಕೊಟ್ಕೊಂಡು ಅವರು ನಾಟಿ ಔಷಧಿಗಳನ್ನು ಕೊಟ್ಕೊಂಡು ಅವರು ನೋಡ್ಕೊಳ್ತಾ ಇದ್ರು. ನಾವು ನಾಗರಿಕತೆಗೆ ಬಂದಮೇಲೆ ಈಗ ಮೆಡಿಸಿನ್ಗಳಿಗೆ ನಾವು ಅವಲಂಬಿಸರಾಗಿದ್ದೀವಿ.
5: ಈಗ ಹೇಳಿದ್ರಿ ಮೆಡಿಸಿನ್ಗಳೆಲ್ಲ ಹಿಂದಿನ ಕಾಲದಲ್ಲಿ ಅವರೇ ಮಾಡ್ಕೋತಾ ಇದ್ರು, ಆಸ್ಪತ್ರೆಗಳಿರಲಿಲ್ಲ ಅಂತ. ಯಾವ್ಯಾವ ರೀತಿ ತೊಂದರೆಗಳು ಬಂದಾಗ ಮಕ್ಕಳಿಗೆ ಯಾವ್ಯಾವ ರೀತಿ ಮೆಡಿಸಿನ್ಗಳನ್ನ ತಯಾರು ಮಾಡ್ತಾ ಇದ್ರು?
4: ಅವರು ಜ್ವರ ಬಂದಾಗ ಅವರೇ ಏನೋ ಬೇರ್ಗಳನ್ನ ಇದು ಮಾಡ್ಕೊಂಡು ಕಷಾಯ ಥರ ಮಾಡ್ಕೊಂಡು ಕೊಡ್ತಿದ್ರು. ಆಮೇಲೆ ಬೇದಿ ಆದಾಗ ಅದು ಅಷ್ಟೇ, ಮರದ ಬೇರ್ಗಳು ಚಕ್ಕೆಗಳಿರ್ತಾವಲ್ಲ ಅದನ್ನ ಕೆತ್ಕೊಂಡು ತೇದು ಮಕ್ಕಳಿಗೆ ಅದನ್ನ ಕುಡಿಸ್ತಾ ಇದ್ರು. ಈ ಥರ ಎಲ್ಲ ಅವರು ಕಾಪಾಡ್ಕೊಳ್ತಿದ್ರು,
5: ಅವಾಗ ಮಕ್ಕಳ ಆರೋಗ್ಯನ ಕಾಪಾಡ್ತಾ ಇದ್ರು. ಇವಾಗ ಆಸ್ಪತ್ರೆ ವ್ಯವಸ್ಥೆ ಇದೆ, ಅವಾಗ ಇರಲಿಲ್ಲ. ಅಂದರೆ ನೀವೀಗ ಪ್ರಕೃತಿ ಫುಡ್ ಪ್ರಾಡಕ್ಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ಯಾವ್ಯಾವ ಥರ ಪದಾರ್ಥಗಳನ್ನ ತಯಾರು?

0: ಮಾಡ್ತಾರೆ. ನಾವಿಲ್ಲಿ ಈಗ ರಾಗಿಯಿಂದನೇ ತಯಾರಾಗುವಂಥದ್ದಂದರೆ ರಾಗಿನ ಮೊಳಕೆ ಕಟ್ಟಿ ನಾವು ನೆನೆಸಿ ಮೊಳಕೆ ಕಟ್ತೀವಿ. ಮೊಳಕೆ ಕಟ್ಟಿ ಅದನ್ನ ಕ್ಲೀನ್ ಮಾಡಿ ಅದನ್ನ ಮೊಳಕೆ ಎಲ್ಲ ತೆಗೆದು ಅದನ್ನ ಪೌಡ್ರ್ ಮಾಡಿ ಶಿಶು ಪೋಷಣ ಅಂತ ಮಾಡ್ತೀವಿ. ಸ್ಟೇಜ್ ಒನ್ ಅಂತ ಮಕ್ಕಳಿಗೆ ಸ್ಟೇಜ್ ಒನ್ ಅಂತ ಮಾಡ್ತೀವಿ. ಆಮೇಲೆ ಸ್ಟೇಜ್ ಟೂ ಎರಡೂ ಮಾಡ್ತೀವಿ. ಅದು ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಾಗುತ್ತೆ.
1: ಯಾವ್ಯಾವ ಥರ ಪ್ರಾಡಕ್ಟ್ ಮಾಡ್ತೀರಾ?
0: ನಾವಿಲ್ಲಿ ರಾಗಿ ಮಾಲ್ಟು ಮತ್ತು ರಾಗಿ ರೇಟು, ರಾಗಿ ಶಿಶು ಪೋಷಣ, ರಾಗಿ ಸ್ಟೇಜ್ ಒನ್ ಸ್ಟೇಜ್ ಟೂ ಆಗಿ ಇರುತ್ತೆ. ಆಮೇಲೆ ಉರಿಟು ಅಷ್ಟೇ, ಅದು ಲೆಸ್ಸು ಮತ್ತು ಎರಡು ಎರಡು ಇರುತ್ತೆ. ಹೌದು. ಆಮೇಲೆ ರಾಗಿ ಮೊಳಕೆ ಇಟ್ಟು, ರಾಗಿ ಇಟ್ಟು, ರಾಗಿ ಹಪ್ಪಳ, ರಾಗಿ ಮಿಕ್ಸರು, ರಾಗಿ ಮುರುಕು, ಹಂಗೆ ಒಂಬತ್ತು ಥರ ಪದಾರ್ಥಗಳನ್ನ ನಾವಿಲ್ಲಿ ಮಾಡ್ತೀವಿ.
1: ಹೆಚ್ಚು ಬೇಡಿಕೆ ಇರೋವಂಥ ಪದಾರ್ಥ ಅಂದರೆ ಯಾವುದು?
0: ನಮಗೆ ಹೆಚ್ಚು ಬೇಡಿಕೆ ಇರೋದಂದರೆ ಮಾಲ್ಟು ಮತ್ತು ಹಪ್ಪಳ. ಮಾಲ್ಟು ನಮಗೆ ಮುಂಬೈಗೆ ಹೋಗುತ್ತೆ. ಅದರಲ್ಲಿ ತಿಂಗಳಿಗೆ 2 ಲಕ್ಷದಿಂದ 1.5 ಲಕ್ಷ ತನಕನೂ ರೀಚ್ ಆಗುತ್ತೆ ನಮಗೆ.
1: ಅದ್ರ ತಯಾರಿಕೆ ಎಲ್ಲ ಹೇಗೆ ನಡೆಯುತ್ತೆ?
0: ತಯಾರಿಕೆ ಎಲ್ಲ ಚೆನ್ನಾಗೇ ನಡೆಯುತ್ತೆ.
1: ಅಂದರೆ ಹೇಗೆ ಮಾಡ್ತೀರಾ ಅದನ್ನು?
0: ತಯಾರಿಕೆ ಅಂದರೆ ಅದು ನಾವು ಫಸ್ಟು ರಾಗಿ ರೈತರಲ್ಲಿ ಕೊಂಡ್ಕೋತೀವಿ. ಕೊಂಡ್ಕೊಬಂದು ಅದನ್ನ ಕ್ಲೀನ್ ಮಾಡ್ಕೋತೀವಿ. ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನ ನೆನೆ ಹಾಕ್ತೀವಿ. ನೆನೆ ಹಾಕಿ ಆಮೇಲೆ ಅದನ್ನ ಚೆನ್ನಾಗಿ ತೊಳೆದು 4-5 ಸರಿ ತೊಳಿಬೇಕು. ಅದು ತೊಳೆದು ಆಮೇಲೆ ಮೊಳಕೆ ಕಟ್ತೀವಿ. ಮೊಳಕೆ ಕಟ್ಟಿ ಒಣಗಿಸಿ ಆಮೇಲೆ ಅದನ್ನ ತಂದು ಪುನಃ ಕ್ಲೀನ್ ಮಾಡಿ ಪಾಲಿಶ್ ಮಾಡಿ ಆಮೇಲೆ ಪೌಡ್ರ್ ಮಾಡ್ಕೋತೀವಿ. ಪೌಡ್ರ್ ಮಾಡಿಕೊಂಡು ಆಮೇಲೆ ಮಾಲ್ಟ್ ತಯಾರು ಮಾಡ್ತೀವಿ ನಾವು.
1: ಇವಾಗ ಹೇಳಿದ್ವಿ ರಾಗಿ ಮಾಲ್ಟ್ ಬಗ್ಗೆ, ಅದರಿಂದ ಮಕ್ಕಳಿಗೆ ಆಗುವಂತಹ ಉಪಯೋಗಗಳಂದ್ರೆ ಏನು?
0: ರಾಗಿ ಮಾಲ್ಟ್ನಿಂದ ಮಕ್ಕಳಿಗೆ ಅಂದರೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬೇಕು, ಯಾಕಂದರೆ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಅದರಿಂದ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅದು ಗಂಜಿ ಥರ ಆಗುತ್ತೆ. ನಾವು ಸಕ್ಕರೆ ಹಾಕೊಂಡು ಕೊಡೋದಾದ್ರೆ ಸಕ್ಕರೆ ಹಾಕೊಂಡೆ ಕೊಡ್ಬೋದು, ಇಲ್ಲಾಂದರೆ ಬೆಲ್ಲ ಹಾಕೋದಾದ್ರೂ ಬೆಲ್ಲ ಹಾಕೊಂಡು ಕೊಡ್ಬೋದು. ಹಂಗೆ ಕೊಡ್ಬೋದ್ರೂ ಕೊಡ್ಬೋದು. ಅದನ್ನ ಅದು ಆರೋಗ್ಯಕ್ಕೆ ಒಳ್ಳೆ ಚೆನ್ನಾಗಿರುತ್ತೆ, ಯಾಕಂದರೆ ರಾಗಿ ಮೊಳಕೆ ಕಟ್ಟಿ ಮಾಡಿರೋಂಥದ್ದಾಗಿರಲ್ಲ, ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ.
1: ಹಾಗಿದ್ರೆ ಮಕ್ಕಳಿಗೆ ಇದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರಿ.
0: ದೊಡ್ಡವ್ರಿಗೂ ಆಗುತ್ತೆ.
1: ಹಾಗಿದ್ರೆ ಕಾಡಿನಲ್ಲಿ ಹೇಗೆ ಮಕ್ಕಳ ಪೋಷಣೆ ನಡೀತಾ ಇತ್ತು?
0: ಬಾಣ್ತಿಗೆ ಅಂದರೆ ಅವರು ಬಾಣ್ತಿಗೆ ಏನು ಮಾಡ್ತಿದ್ರು ಅಂದರೆ ಗೆಡ್ಡೆ ಗೆಣಸು, ಇಂಥ ಗೆಡ್ಡೆ ಗೆಣಸು ತಿನ್ಬೋದು, ಇಂಥ ಹರ ತಿನ್ಬೋದು ಅಂತ ಹೇಳ್ತಿದ್ರು. ಆ ಗೆಡ್ಡೆ ಗೆಣಸಲ್ಲಿ ಅದು 5-6 ಥರ ಇರುತ್ತೆ. ಅದರಲ್ಲಿ ಯಾವುದು ಕೊಡಬೇಕು ಅನ್ನೋದು ಅವರು ನೋಡ್ಕೋತಿದ್ರು. ನೋಡ್ಕೊಂಡು ಅದನ್ನ ಕೊಡ್ತಿದ್ರು.
1: ಅವ್ರಿಗೆ ಊಟ ಎಲ್ಲ ಏನು ಕೊಡ್ತಾಯಿದ್ರು?
0: ಊಟ ಅಂದರೆ ಈ ಮುದ್ದೆನೇ ಜಾಸ್ತಿ. ಆಗ ಜಮೀನು ಮಾಡ್ತಿತ್ತಿರು ಕಾಡಲ್ಲಿ, ಕೆತ್ತನೆಯಿಂದ ಮುದ್ಲಿಂದ ಕೆತ್ಕೊಂಡು ರಾಗಿ ಬಿತ್ತಿದ್ರು. ಅದರಲ್ಲಿ ಬಂತಂತದನ್ನ ಅವ್ರಿಗೆ ಆಹಾರವಾಗಿ ಕೊಡ್ತಿದ್ರು. ರಾಗಿನೇ ಜಾಸ್ತಿ ಆಗ.
1: ಅಂದರೆ ಮಕ್ಕಳಿಗೆ 1 ವರ್ಷ ಮಗುನ ಹೇಗೆ ನೋಡ್ಕೋತಾ ಇದ್ರು ಅವಾಗ ಕಾಡಿನ ಜನಗಳು?
0: ಅವ್ರು ಅಂದರೆ ಆಗ್ರೂ ಜಾಸ್ತಿ ಸ್ಟಾರ್ಟಿಂಗ್ ಹುಟ್ಟದಾಗಿಂದನು 3 ವರ್ಷ ತನಕೂ ಅವರು ಜಾಸ್ತಿ ಹಾಲಲ್ಲೇ ಇದು ಮಾಡ್ತಿದ್ರು. ತಾಯಿ ಹಾಲಲ್ಲೇ ಅವರು ಜಾಸ್ತಿ ಬೆಳೆಸ್ತಿದ್ರು. ಊಟಕ್ಕಿಂತ ಜಾಸ್ತಿಯಾಗಿ ಹಾಲಲ್ಲೇ ಇದು ಮಾಡ್ತಿದ್ರು. ಆಮೇಲೆ 1 ವರ್ಷ ಮೇಲ್ಪಟ್ಟು ಅವರು ಅದೇ ಗಂಜಿ ಅಂಬಲಿ ಈ ಥರ ಮಾಡಿಕೊಂಡು ಕೊಡ್ತಿದ್ರು.
1: ನಾವಿವಾಗ ಅಂದರೆ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದರೆ ಆಗಿನ ಕಾಲದಲ್ಲಿ ಕಾಡಿನಲ್ಲೇ ಬೆಳ್ಕೋತಾ ಇದ್ರು, ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ತಾ ಇಲ್ಲ. ಇವಾಗ ಬಳಸ್ತಾ ಇದ್ದಾರೆ, ಅವ್ರಿಗೆ ಎಲ್ಲ ಹಾಳಾಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ?
0: ಹೌದು, ಈಗಲೂ ನಾವು ಎಚ್ಚೆತ್ಕೊಂಡು ಈಗ ನಾವು ಜಮೀನು ಮಾಡ್ತೀವಿ ಅಂದ್ಕೊಂಡ್ರೆ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕ್ಕೊಂಡು ಬೆಳೆಗಳನ್ನ ಬೆಳೆಸ್ಕೊಂಡು ಅದನ್ನ ನಮ್ಮ ಆರೋಗ್ಯದ ಬಗ್ಗೆನೂ ಗಮನಿಸ್ಕೊಂಡು ಮಕ್ಕಳನ್ನು ನೋಡ್ಕೊಂಡು ಹೋಗ್ಬೋದು, ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಳ್ಬೋದು.
1: ಆಗಿನ ಕಾಲದಲ್ಲಿ ಅಂದರೆ ಕಾಡಿನಲ್ಲೇ ಬೆಳೀತಿದ್ದಂಥ ಪದಾರ್ಥ ತಿಂದವರು ತುಂಬ ಗಟ್ಟಿ ಇರ್ತಿದ್ರು, ಈಗಿನ ಕಾಲದವ್ರಿಗೆಲ್ಲ ಆರೋಗ್ಯ ಕೆಡ್ತಾ ಇದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ಅಂದರೆ ಅವರು ಅಂದರೆ ಗೆಡ್ಡೆ ಗೆಣಸು ತಿನ್ಕೊಂಡು ಅವರು ಆರೋಗ್ಯ, ಆಗಿನ ಕಾಲದಲ್ಲಿ ಕಾಡಲ್ಲಿ ಏನು ಸಿಗುತ್ತೆ ಅದನ್ನ ತಿನ್ಕೊಂಡು ಅವ್ರು ಬೆಳೆದಿದ್ರು. ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಬಳಸಿ ತಿಂತಿದ್ದೀವಿ, ನಮ್ಗೆ ಅದು ಊಟ ಆಹಾರದಲ್ಲಿ ಸೇರ್ಕೋತದೆ, ನಮ್ಮ ಶರೀರದೊಳಗೂ ಸೇರ್ಕೋತದೆ, ಅದರಿಂದ ನಮ್ಮ ಆರೋಗ್ಯಗಳು ಅದಗಿಟ್ಕೊಂಡು ಹೋಯ್ತಾ ಇದೆ. ಈಗ BP, ಶುಗರು, ಆಮೇಲೆ ಸ್ಟೋಕು ಈ ಥರ ಎಲ್ಲ ಆಗ್ತಾ ಇರ್ತದೆ.
1: ಅಂದರೆ ಕಾಡಿನಲ್ಲಿ ಹೇಗೆ ಜೀವನ ನಡೀತಾ ಇತ್ತು, ಅವ್ರು ಯಾವ್ಯಾವ ಥರ ಊಟ ಮಾಡ್ತಾ ಇದ್ರು?
0: ಅವ್ರ ಕಾಡಲ್ಲಿ ಜಾಸ್ತಿ ಅಂದರೆ ಈ ಮುಳ್ಳುಗೆಣಸು ಜಾಸ್ತಿ ತಿಂತಿದ್ರು. ಆಮೇಲೆ ನಾರೆ ಗೆಣಸು ಇಂಥವನ್ನ ಜಾಸ್ತಿ ತಿನ್ಕೊಂಡು ಬೆಳೆದಿದ್ದಾರೆ. ಅವ್ರು ಒಂದು ಟೈಮ್ ಊಟ ಈಗ ಕೆತ್ತನೆ ಮಾಡಿ ಬೆಳೆದಂತ ರಾಗಿನ ಒಂದ್ ಟೈಮ್ ನೈಟ್ ಒಂದ್ ಟೈಮ್ ತಿಂತಿದ್ರು, ಬಾಕಿ ದಿನಗಳಲ್ಲಿ

0: ಹಗಲತ್ತೆಲ್ಲ ಗೆಡ್ಡೆ ಗೆಣಸು ಇದು ಮಾಡ್ಕೊಂಡು ತಿಂತಿದ್ರು. ಅದರಿಂದ ಅವರು ಚೆನ್ನಾಗಿ ಗಟ್ಟಿಮುಟ್ಟು ಆಗಿದ್ರು.
1: ಅಂದ್ರೆ ನೀವೆಷ್ಟು ಓದಿದ್ದೀರಾ?
0: ನಾನು 7ನೇ ಕ್ಲಾಸ್ ಓದಿದ್ದೀನಿ.
1: ಇದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ?
0: ನಾನು ಇದಕ್ಕಿಂತ ಮುಂಚೆ ಕೊಡಗು ಕೇರಳ ಆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಮಕ್ಕಳನ್ನ ಕರ್ಕೊಂಡು ಹೊಂಟೈತಿದ್ದೆ. ಆಮೇಲೆ ನಮಗೆ ಇಲ್ಲಿ ಮಕ್ಕಳಿಗೆ ಎಜುಕೇಷನ್ ಕಷ್ಟ ಆಗ್ತಿತ್ತು, ಆಮೇಲೆ ಬಿಟ್ಬಿಟ್ಟು ಇಲ್ಲೇ ಅಕ್ಕಪಕ್ಕದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಅದು

0: ಹೌದು ಮಾಡ್ತಾ ಇದ್ದ. ಆಮೇಲೆ ನನಗೆಲ್ಲೂ ಜಮೀನು ಸಿಕ್ಕಿಲ್ಲ, ಆಗ ನಾನು ಇಲ್ಲಿಗೆ ಸೇರ್ಕೊಂಡೆ. ಸರ್ ಪ್ರಕೃತಿ ಕೊಟ್ಟಿಗೆ ಸೇರ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದೆ. ಐದು ವರ್ಷ ಆಗಿದೆ.
1: ಎಷ್ಟು ಖುಷಿ ಇದೆ ನಿಮಗೆ?
0: ತುಂಬ ಖುಷಿ ಆಗುತ್ತೆ, ಯಾಕಂದರೆ ಆವಾಗ ಇರೋದಕ್ಕಿಂತ ಈಗ ಚೆನ್ನಾಗಿ ಬೆಳೀತಾ ಇದ್ದೀನಿ ಅನಿಸ್ತದೆ ನನಗೆ.
1: ಅಂದರೆ ಈಗ ನಾವು ಮೊದಲು ಕಾಡಿನ ಜೀವನದ ಬಗ್ಗೆನೇ ಮಾತಾಡಿದ್ವಿ, ಕಾಡಿನ ಜೀವನಕ್ಕೂ ನಾಡಿನ ಜೀವನಕ್ಕೂ ಇಷ್ಟೆಲ್ಲ ವ್ಯತ್ಯಾಸಗಳಾಗಿದೆ ಈಗ?
0: ಕಾಡಿನ ಜೀವನದ ಬಗ್ಗೆ ನನಗೆ ಅಷ್ಟೇನೂ ತಿಳುವಳಿಕೆ ಇಲ್ಲ, ಅಂದರೆ ನಾವು ಆಗಲೇ ಈಚೆ ಬಂದುಬಿಟ್ಟಿದ್ವಲ್ಲ ಅದರಿಂದ ಅಷ್ಟೇನು ತಿಳಬೇಕು. ನಾಡಿನ ಜೀವನದಲ್ಲಿ ಹೇಳಬೇಕಂದ್ರೆ ನಮ್ಮ ಕೈಯಲ್ಲಿ ದುಡ್ಡಿದ್ರೇ ನಾವು ಏನಾದರೂ ಕೊಂಡ್ಕೋಬೇಕಂದ್ರೆ, ಇಲ್ಲಾಂದರೆ ಏನೂ ಆಗಲ್ಲ. ಈ ಥರ ಕೆಲಸ ಮಾಡೋದ್ರಿಂದ ನಮಗೂ ಒಂದು ಉಳಿಸ್ಕೋಬೋದು, ಒಂದು ಉಳಿತಾಯನೂ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಆರೋಗ್ಯಕ್ಕೆ ಎಲ್ಲ ಉಳಿಸ್ಕೋಬೋದು. ಎಲ್ಲಾದರೂ ಸಾಲ ಸೌಲಭ್ಯ ಕೇಳಬೇಕಾದ್ರೂ ಈ ಥರ ಕೆಲಸದಿಂದನೇ ಸಾಧ್ಯ.
1: ಈಗ ನಿಮ್ಮ ಮಕ್ಕಳೆಲ್ಲ ಎಷ್ಟು ಓದಿದ್ದಾರೆ?
0: ನಮ್ಮ ಮಕ್ಕಳು SLC ಓದಿದ್ದಾರೆ.
1: ನೀವು ಓದ್ತಿರ್ಬೇಕಾದ್ರೆಲ್ಲ ಶಾಲೆಗಳೆಲ್ಲ ಇತ್ತ?
0: ಹೌದು, ನಾನು ಓದ್ತಿದ್ದಾಗ ನಾನು ಕೊಡದಲ್ಲಿ ಓದಿದ್ದು. ನಾನು 7ನೇ ಕ್ಲಾಸ್ ತನಕ ಇದ್ದೆ ಓದದೆ, ನಂತರದಲ್ಲಿ ನನ್ನ ಶಾಲೆ ಬಿಡಿಸ್ಬಿಟ್ಟು ಮನೆಯಲ್ಲೇ ಬಿಟ್ಟರು.
1: ಯಾವ ವಿಷಯವಾಗಿ ನೀವು ಓದೋಕ್ಕಾಗಲಿಲ್ಲ ಆಗಿದ್ರೆ?
0: ಅಂದರೆ ನಮಗೆ ಫೀಸ್ ಕಟ್ಟೋದಿರಲಿ, ಒಂದು ಮನೆಯಲ್ಲಿ ನನ್ನ ತಾಯಿ ಒಬ್ಬಳೇ ನನಗೆ ಎಲ್ಲ ಮಾಡಬೇಕಾಗಿತ್ತು. ನನ್ನ ತಂದೆ ಜಾಸ್ತಿ ಕುಡಿತಿದ್ರು, ಏನೂ ಕೊಡ್ತಿತ್ತಿಲ್ಲ. ಅದರಿಂದ ನಾನು ನಮ್ಮ ತಾಯಿಗೆ ಒಂದೇ ಕೈ ಇರೋದು, ಒಂದು ಕೈಯಲ್ಲೇ ಅವರು ಎಲ್ಲ ಇದು ಮಾಡಿ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನನ್ನ ಬಿಡಿಸಿದ್ರು.
1: ನಿಮ್ಮ ಮಕ್ಕಳು ಓದಿಸೋದಕ್ಕೆ ನೀವೆಷ್ಟು ಕಷ್ಟಪಟ್ಟಿದ್ದೀರ ಹಾಗಿದ್ರೆ?
0: ನಾನು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಹೊಸಳ್ಳಿ ಸ್ಕೂಲಲ್ಲೇ ಓದಿಸಿರೋದು ನಮ್ಮ ಮಕ್ಕಳನ್ನ. ಚೆನ್ನಾಗಿ ಓದಿಸಿದ್ದೀನಿ, ಒಟ್ಟಿನಲ್ಲಿ ಅವರು ಮುಂದಿನ ಎಜುಕೇಷನ್ಗೆ ಹೋಗಲಿಲ್ಲ ಅಷ್ಟೇ.
1: ನಿಮ್ಗೆ ಯಾವಾಗ್ಲಾದ್ರೂ ಅನಿಸಿದ್ಯಾ ನಾನು ಓದಬೇಕಾಗಿತ್ತು ಅನ್ನೋದು?
0: ನನಗೆ ಈಗ ಅನಿಸ್ತದೆ, ನಾನು ಓದಿದ್ರೆ ಚೆನ್ನಾಗಿರ್ತಿತ್ತು.
1: ಅದ್ರ ಬಗ್ಗೆ ಎಷ್ಟು ಬೇಜಾರಿದೆ?
0: ನನಗೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಒಂದು 2 ಅಕ್ಷರ ಓದ್ರೆ ಅದಕ್ಕೊಂದು ಬೆಲೆ ಅಂತ ಈಗ ಗೊತ್ತಾಗಿದೆ ನನಗೆ.
1: ಇವಾಗ ಪೋಷಕರು ಅಂದರೆ ಕಾಡಿನಲ್ಲಿ ಜೀವನ ಮಾಡಿ ಮತ್ತೆ ಈಗ ನಾಡಿನಲ್ಲಿ ಬದುಕ್ತಾ ಇರೋರು ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ, ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾ ಇಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರಿಗೆ ಏನಾದರೂ ಸಲಹೆ ಕೊಡಬೇಕು ಅಂದರೆ ಏನು ಹೇಳ್ತೀರಾ?
0: ಸಲಹೆ ಕೊಡಬೇಕಂದ್ರೆ ನಾನು ಈಗ ಮೊದಲಷ್ಟು ದುಡ್ಡು ಕಾಸಲ್ಲಿ ಏನು ಈಗ ಇದಕ್ಕೆ ಕೊರತೆ ಇಲ್ಲ, ಯಾಕೆಂದರೆ ಎಲ್ಲ ಕಡೆ ಕೂಲಿ ಚೆನ್ನಾಗಿದೆ. ಅದರಿಂದ ನಾನು ಹೇಳೋದೇನೆಂದರೆ ಮಕ್ಕಳಿಗೆ ಜಾಸ್ತಿ ಒತ್ತು ಕೊಟ್ಟು ಮಕ್ಕಳನ್ನು ಓದ್ಸೋಕ್ಕೆ ಇಷ್ಟಪಡ್ತೀವಿ, ಮಕ್ಕಳನ್ನು ಜಾಸ್ತಿ ಓದಿಸ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಇವಾಗ ಮಕ್ಕಳಿಗೆ ಜಾಸ್ತಿ ಅಂದರೆ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ಅಭ್ಯಾಸ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಪೋಷಕರ ಗಮನನೇ ಇರೋಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
0: ಹೌದು, ಅವರು ಯಾವುದ್ರಲ್ಲಿ ಇಷ್ಟ ಇರುತ್ತೆ ಅದ್ರ ಬಗ್ಗೆ ಅವರು ಅದು ತಿಳ್ಕೊಂಡು ನಿಮಗೇನು ಯಾವುದ್ರಲ್ಲಿ ನೀನು ಮುಂದುವರ್ಕೋ ಹೋಗೋಕ್ಕೆ ಇಷ್ಟಪಡ್ತೀಯ ಅದರಲ್ಲಿ ನೀನು ಸೇರ್ಕೊಂಡು ನಿನ್ನ ಭವಿಷ್ಯನ ರೂಪಿಸ್ಕಂತ ಹೇಳೋಕೆ ಇಷ್ಟಪಡ್ತೀನಿ ನಾನು.
1: ಅಂದರೆ ಇವಾಗ ಬರೀ ಓದಿನಲ್ಲಿನೇ ಮುಳುಗೋಗ್ಬಿಡೋದಕ್ಕೆ ಹೇಳ್ತಾರೆ ಪೋಷಕರು, ಅಂದರೆ ಈಗ ಸ್ಪೋರ್ಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಚಿತ್ರಕಲೆ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾಡಲಿ ಅಂತ ಸಪೋರ್ಟ್ ಮಾಡಲ್ಲ, ಅದಕ್ಕೆ ನೀವೇನೇ ಹೇಳ್ತೀರ?
0: ಅಂದರೆ ನಾವು ಅವ್ರ ಮಕ್ಕಳನ್ನ ನಾವು ಅರ್ಥಕೋಬೇಕು, ನಾವು ಅವ್ರನ್ನ ತಮ್ಮ ತಂದೆ ತಾಯಿ ಮಕ್ಕಳನ್ನ ಯಾವ ಥರ ನಾವು ಅವ್ರನ್ನ ಕೇಳ್ಕೊಂಡು ನಿನಗೇನಿಷ್ಟಪ್ಪ ಇಂಥದ್ದು ಯಾವುದು ಇಷ್ಟ ನೀ ಯಾವ್ದಕ್ಕೆ ಸೇರ್ಕೊತಿದ್ಯಾ ಅಂತ ಕೇಳ್ಕೋಬೇಕು. ಆಮೇಲೆ ಸ್ಕೂಲಲ್ಲೂ ಮಕ್ಕಳ ಎಜುಕೇಷನ್ ಬಗ್ಗೆ ಯಾವ ಥರ ಓದ್ತಾ ಇದ್ದಾನೆ ಯಾವುದರಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ.
1: ಹಾಗಿದ್ರೆ ಮನೇಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳ್ತೀರಾ ನೀವು?
0: ಮನೇಲಿ ಮಕ್ಕಳನ್ನ ನಾವು ಮಕ್ಕಳು ಜಾಸ್ತಿ ಮೊಬೈಲ್ ಯೂಸ್ ಮಾಡಬಾರ್ದು ಅದನ್ನ ನಾವು ಗಮನಿಸ್ಕೋಬೇಕು. ಮಕ್ಕಳಿಗೆ ಜಾಸ್ತಿ ಮೊಬೈಲ್ನೇ ಕೊಡಬಾರ್ದು, ಯಾಕಂದರೆ ಮಕ್ಕಳು ಮೊಬೈಲಿಂದ ಸುಮಾರು ಹಾಳಾಗ್ತಾವ್ರೆ. ಮತ್ತು ಅವರು ಹೋಗೋದು ಬರೋದನ್ನ ನಾವು ಗಮನಿಸ್ಕೋಬೇಕು. ಈಗ ಕುಡಿತ ಚಟಕ್ಕೂ ಬಳಬಲಿ ಆಗ್ತಾ ಇದ್ದಾರೆ, ಆಮೇಲೆ ಏನು ಗಾಂಜಾ ಗುಟ್ಕಾ ಅದೇನೇನೋ ಬೆಳೆಸ್ಕೊಳ್ತಾವ್ರೆ. ಅದಕ್ಕೆ ಅದ್ರ ಬಗ್ಗೆ ಅವರು ಜಾಸ್ತಿ ತಂದೆ ತಾಯಿಗಳು ಒತ್ತು ಕೊಡಬೇಕು, ಒತ್ತು ಕೊಟ್ಕೊಂಡು ನಮ್ಮ ಮಕ್ಕಳನ್ನ ಯಾವ ಥರ ನಾವು ಬೆಳೆಸ್ಬೇಕು ಅನ್ನೋದು ಅವರು ತಿಳ್ಕೋಬೇಕು.
1: ಈಗ ಓದಿಗೆ ಮನೆ ವಾತಾವರಣ ಅಂತಂದರೆ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ, ಕುಟುಂಬ ಹೇಗಿರಬೇಕು ಮಗುವಿನ ಓದಿಗೆ?
0: ಮನೇಲಿ ನಮ್ಮ ಮನೇಲಿ ಅಂದರೆ ನಾವು ಸುತ್ತಮುತ್ತ ವಾತಾವರಣದಲ್ಲಿ ಜನ ಯಾವ ಥರ ಬೆಳೀತಾರೆ ನೋಡ್ಕೊಂಡು ನಾವು ಕಲಿಬೇಕು. ಯಾಕಂದರೆ ಈಗ ಒಂದು ಮನೇಲಿ ನಾವು ಗಂಡ ಹೆಂಡತಿ ಜಗಳ ಆಡೋದು ಇಂಥವಲ್ಲೆಲ್ಲ ಜಾಸ್ತಿ ಇಟ್ಕೋಬಾರ್ದು, ಯಾಕಂದರೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅದು. ಅದಕ್ಕೋಸ್ಕರ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಮಕ್ಕಳಿಗೋಸ್ಕರ ನಾವು ಇದು ಮಾಡಬೇಕು.
1: ಒಂದೊಳ್ಳೆ ಸಲಹೆ ಕೊಟ್ರಿ. ಅಪ್ಪ ಅಮ್ಮ ಹೇಗಿರಬೇಕು ಮನೇಲಿ, ಮನೆ ವಾತಾವರಣ ಎಷ್ಟು ಮುಖ್ಯ ಆಗುತ್ತೆ,

0: ಮಕ್ಕಳನ್ನ ಓದಿಗೆ ಅಂತ. ಈಗಿನ ವಾತಾವರಣದಲ್ಲಿ ಅಂದ್ರೆ ಬೇಸಿಗೆಯಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಅವ್ರನ್ನ ಸುರಕ್ಷತೆ ಮಾಡೋದು ಹೇಗೆ ಅಂತ ಹೇಳಿ.
1: ಹೌದು, ಬೇಸಿಗೆಯಲ್ಲಿ ಮಕ್ಕಳನ್ನ ನಾವು ಸ್ನಾನ ಚೆನ್ನಾಗಿ ಮಾಡಿಸ್ಕೋಬೇಕು, ದಿನ ಸ್ನಾನ ಮಾಡಿಸ್ಕೋಬೇಕು. ಯಾಕಂದ್ರೆ ಈಗ ಬೆವರು ಜಾಸ್ತಿ, ಅದರಿಂದ ನಾವು ಮಕ್ಕಳಿಗೆ ಆರೋಗ್ಯ ಕೆಡುತ್ತೆ. ದಿನ ಸ್ನಾನ ಮಾಡಿಸ್ಕೊಂಡ್ರೆ ಮಕ್ಕಳು ಸ್ವಲ್ಪ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಅವ್ರ ಊಟದ ಪದ್ಧತಿನೂ ಚೆನ್ನಾಗಿ ನೋಡ್ಕೋಬೇಕು, ನೋಡ್ಕೊಂಡ್ರೆ ಮಕ್ಕಳು ಚೆನ್ನಾಗಿರೋಕೆ ಸಾಧ್ಯ. ಒಂದು ತಲೆನೋವು ಏನೋ ಬಂತು, ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ್ಕೊಂಡು ಮೆಡಿಸಿನ್ ಏನಾದರೂ ತಂದು ಆ ಡಾಕ್ಟ್ರು ಏನು ಕೊಡ್ತಾರೆ ಅದನ್ನ ಮಕ್ಕಳಿಗೆ ದಿನ ಟೈಮ್ ಪ್ರಕಾರ ಕೊಟ್ಟರೆ ಮಕ್ಕಳು ಚೆನ್ನಾಗಿರ್ತಾರೆ.
0: ಅಂದರೆ ಈಗಿನ ಮಕ್ಕಳು ಅಂದರೆ ಹಿರಿಯರಿಗೆ ಗೌರವ ಕೊಡ್ತಾ ಇಲ್ಲ, ಯಾವಾಗಲೂ ಮೊಬೈಲು ಅಥವಾ ಈ ಥರ ಜಾಲತಾಣಗಳಲ್ಲಿ ಮುಳುಗಿದ್ದಾರೆ. ಅಂಥವ್ರಿಗೆ ನೀವೇನು ಹೇಳ್ತೀರಾ?
1: ನಾನು ಅವ್ರಿಗೆ ಹೇಳೋದೇನಂದರೆ, ಜಾಸ್ತಿ ಮೊಬೈಲ್ನ ಬಳಸೋದೇನೆ, ಓದಿನ ಕಡೆ ಗಮನ ಕೊಟ್ಟು ತಂದೆ ತಾಯಿಗಳನ್ನ ಮಾತು ಕೇಳ್ಕೊಂಡು, ತಂದೆ ತಾಯಿ ಕೆಡಕ್ಕೆ ಹೇಳಲ್ಲ, ಚೆನ್ನಾಗಿ ಇರಿ ಅಂತ ಹೇಳೋದು. ಅದಕ್ಕೆ ಅವ್ರ ತಂದೆ ತಾಯಿ ಮಾತು ಕೇಳ್ಕೊಂಡು ಚೆನ್ನಾಗಿ ಬೆಳೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ.
0: ಈಗ ಈ ಸಂಸ್ಥೆ ನಿಮಗೆ ಒಂದು ಕೆಲಸ ಅಂತ ನೀಡಿದೆ ಅಥವಾ ಇಷ್ಟೆಲ್ಲ ಅವಕಾಶಗಳನ್ನ ಕೊಡ್ತಾ ಇದೆ, ನಿಮ್ಮ ಸಂಸ್ಥೆಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ನಾನು ಸಂಸ್ಥೆನ ತುಂಬ ಹೆಮ್ಮೆಯಿಂದ ಹೊಗಳ್ತೀನಿ. ಯಾಕೆಂದರೆ ನನಗೆ ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಇಲ್ಲಿ ಕೆಲಸ ಮಾಡಬೇಕಂದ್ರೆ ತುಂಬ ಕೆಲಸ ಶ್ರಮ ಪಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ. ಯಾಕೆಂದರೆ ನಾನು ಸಂಸ್ಥೆನ ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ತಾಯಿ ಸ್ಥಾನದಲ್ಲಿದೆ, ನನಗೆ ನನ್ನ ತಾಯಿ ಸ್ಥಾನದಲ್ಲಿದೆ. ನನಗೆ ಸಂಸ್ಥೆನ ನಾನು ಜಾಸ್ತಿ ಇಷ್ಟಪಡ್ತೀನಿ. ಯಾಕೆಂದರೆ ಏನೇ ಒಂದು ಬಂದರೂ, ಒಂದು ಹಾಸ್ಪಿಟ್ಲ್ ಆದರೂ ನಾವು ತೋರಿಸ್ಕೊಳಕ್ಕೆ ಒಂದು ಅನುಕೂಲ ಇದೆ. ಹೌದು, ಆಮೇಲೆ ಮಕ್ಕಳಿಗೆ ಓದ್ಸೋಕ್ಕಂದರೆ ದೂರ ಅಷ್ಟು ಕಳ್ಸೋಕ್ಕಾಗಲ್ಲ, ಅಂಥವ್ರಿಗೆ ನಮ್ಮ ಸಂಸ್ಥೆ ನಮಗೆ ಒಂದು ಸ್ಕೂಲು ಅವಕಾಶ ಮಾಡಿಕೊಟ್ಟಿದೆ. ಇದರಿಂದ ಒಂದು ಕೆಲಸಕ್ಕೂ ಆದರೂ ಅಷ್ಟೇ, ಆಮೇಲೆ ಒಂದು ಸ್ಕೂಲ್ ಎಜುಕೇಷನ್ ಮಕ್ಕಳಿಗೆ ಒಂದು ಹಾಸ್ಪಿಟ್ಲು ಎಲ್ಲ ಇದ್ರ ಇರೋದ್ರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗೆ ತುಂಬ ಧನ್ಯವಾದ ಹೇಳ್ತೀನಿ ನಾನು ಸಂಸ್ಥೆನ ಮಾತ್ರ.
0: ತುಂಬ ಖುಷಿಯಾಯಿತು ನಿಮ್ಮನ್ನ ಮಾತಾಡಿಸಿ. ಮಕ್ಕಳ ಆರೋಗ್ಯನ ಹೇಗೆ ನೋಡ್ಕೋಬೇಕು ಅಥವಾ ಮಕ್ಕಳ ಆಹಾರ ಪದ್ಧತಿ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
2: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸರಸೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ,
4: ಜನನಿ ತಾನೇ ಮೊದಲ ಗುರುವು,
3: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 44 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಕುರುಡನ್ ಇನ ಚಂದ್ರರನು,
5: ಕುರುಡನ್ ಇನ ಚಂದ್ರರನು
4: ಕಣ್ಣಿಂದ ಕಾಣುವನೆ,
5: ಕಣ್ಣಿಂದ ಕಾಣುವನೆ
4: ಅರಿಯುವಂ ಸೋಂಕಿಂದೆ,
5: ಅರಿಯುವಂ ಸೋಂಕಿಂದೆ
4: ಬಿಸಿಲು ತಣಿವುಗಳ,
5: ಬಿಸಿಲು ತಣಿವುಗಳ
4: ನರನುಂ ಅಂತೆಯೇ ಮನಸ್ಸಿನ್,
5: ನರನುಂ ಅಂತೆಯೇ ಮನಸ್ಸಿನ್
4: ಅನುಭವದಿ ಕಾಣುವನು,
5: ಅನುಭವದಿ ಕಾಣುವನು
4: ಪರಸತ್ವ ಮಹಿಮೆಯನು ಮಂಕುತಿಮ್ಮ,
5: ಪರಸತ್ವ ಮಹಿಮೆಯನು ಮಂಕುತಿಮ್ಮ.
3: ಸೊ ಈಗ ಅನುಭವದ ಮಹತ್ವವನ್ನು ನಾವು ತಿಳ್ಕೊಂಡ್ವಿ. ಬರೀ ಅಳತೆ, ಬರೀ ಮುಟ್ಟುವಿಕೆ, ಬರೀ ನೋಡುವಿಕೆ ಅಷ್ಟರಿಂದ ನಮಗೆಲ್ಲವೂ ಗೊತ್ತಾಗಲ್ಲ. ತರ್ಕದಿಂದ ನಮಗೇನು ಪ್ರಯೋಜನ ಇಲ್ಲ. ಅನುಭವದಿಂದಲೇ ಸತ್ಯದ ಪ್ರಮಾಣ ನಮಗೆ ಗೊತ್ತಾಗಬೇಕು ಅಂತ ಒಂದನ್ಕೊಂಡು, ಆದರೆ ಆ ಅನುಭವವನ್ನು ನಾವು ಸರಿಯಾದ ರೀತಿಯಲ್ಲಿ ಯಥಾರ್ಥವನ್ನು ಗ್ರಹಿಸುವ ರೀತಿಯಲ್ಲಿ ನಾವು ಪಡ್ಕೋಬೇಕು ಅಂತಂದರೆ ತಿಳಿಮನ ಇರಬೇಕು ಅಂತಲೂ ನಾವು ನೋಡ್ಕೊಂಡ್ವಿ. ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಅನುಭವ ನಮಗೆ ಎಲ್ಲಿಂದ ಬರುತ್ತೆ, ಅನುಭವವನ್ನು ನಾವು ಯಾವ ರೀತಿಯಲ್ಲಿ ಗ್ರಹಿಸ್ತಾ, ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಅದರ ಆಧಾರದ ಮೇಲೆ ಮೇಲಕ್ಕೆ ತೊಗೊಂಡು ಹೋಗಬೇಕು ಅನ್ನೋದನ್ನು ಡಿ ವಿ ಜಿಯವರು ವರ್ಣಿಸ್ತಾರೆ. ಇಲ್ಲಿ ನಾವು ಯಾವಾಗಲೂ ಮಾತಾಡೋ ಹಾಗೆ, ಯಾವಾಗಲೂ ನೋಡೋ ಹಾಗೆ, ನಮ್ಮೆಲ್ಲ ಅನುಭವಗಳ ಮೂಲ ನಮ್ಮ ಇಂದ್ರಿಯಗಳು. ನಮಗೆ ಕಣ್ಣಿದ್ರೆ ನಾವು ನೋಡ್ತೀವಿ, ಕಿವಿ ಇದ್ದರೆ ನಾವು ಕೇಳ್ತೀವಿ. ಸೊ ಹಾಗೆ ನಮ್ಮ ಪಂಚ ಇಂದ್ರಿಯಗಳೇನಿದೆ, ಜ್ಞಾನೇಂದ್ರಿಯಗಳು, ಆ ಜ್ಞಾನೇಂದ್ರಿಯಗಳು ನಮಗೆ ಸುತ್ತಮುತ್ತಲಿನ ಜಗತ್ತಿನ ವಸ್ತುಸ್ಥಿತಿಯನ್ನು ತಿಳಿಸ್ತಾ ಬರ್ತವೆ. ಅದಕ್ಕೆ ತಕ್ಕಂತೆ ನಮ್ಮ ಕರ್ಮೇಂದ್ರಿಯಗಳು ಕೆಲವು ಪ್ರತಿಕ್ರಿಯೆಗಳನ್ನು ಕೊಡ್ತವೆ. ಸೊ ನಾವು ಯಾವ ನೋಟವನ್ನು ನೋಡ್ತೀವೋ ಆ ನೋಟಕ್ಕೆ ತಕ್ಕಂಥ ಪ್ರತಿಕ್ರಿಯೆ ನಮ್ಮ ಕರ್ಮೇಂದ್ರಿಯಗಳಿಂದ ಬರುತ್ತೆ, ಕೈ ಕಾಲು ಇತ್ಯಾದಿಗಳಿಂದ ಬರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಎಲ್ಲ ಇಂದ್ರಿಯಗಳು ಕೂಡ ನಮಗೆ ನೀಡಬಲ್ಲಂತಹ ಇನ್ಪುಟ್ ಜ್ಞಾನ ಅದೇನಿರುತ್ತೆ ಅಂತಂದರೆ ಅದು ಒಂದು ರೀತಿಯಲ್ಲಿ ಸೀಮಿತ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದೃಷ್ಟಿಶಕ್ತಿ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ನಾವು ವಸ್ತುಗಳನ್ನು ಕಾಣೋದಕ್ಕೆ ಸಾಧ್ಯ. ಇವಾಗಿನ ಜೀವ ಜಗತ್ತಿನಲ್ಲಿ ನಾವು ನೋಡಿದಾಗ ಕೆಲವು ಪ್ರಾಣಿಗಳ ದೃಷ್ಟಿಶಕ್ತಿ ಬಹಳ ಚೆನ್ನಾಗಿರುತ್ತೆ, ಬಹಳ ತೀಕ್ಷ್ಣವಾಗಿರುತ್ತೆ. ಉದಾಹರಣೆಗೆ ಕೆಲವು ಪಕ್ಷಿಗಳು, ಹದ್ದಿನ ಕಣ್ಣು ಅಂತ ನಾವು ಕನ್ನಡದಲ್ಲಿ ಒಂದು ಇದನ್ನು ಉಪಮೆಯನ್ನು ಕೂಡ ಬಳಸ್ತೀವಿ. ಯಾರಿಗೆ ಬಹಳ ಚುರುಕಾದಂಥ ಕಣ್ಣಿರುತ್ತೋ ಅವ್ರಿಗೆ ಹದ್ದಿನ ಕಣ್ಣು ಅಂತ ಹೇಳ್ತೀವಿ. ಯಾಕೆ, ಹದ್ದಿನ ಕಣ್ಣು ಬಹಳ ಸಣ್ಣ ವಸ್ತುವನ್ನು ಬಹಳ ದೂರದಿಂದಲೇ ಗ್ರಹಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಹದ್ದಿನ ಕಣ್ಣಿಗೆ ಹೋಲಿಸಿದರೆ ಮನುಷ್ಯನ ಕಣ್ಣು ಅಷ್ಟು ಶಕ್ತಿಯುತವಾದಂಥದ್ದು ಅಲ್ಲ. ಈಗ ಸಪೋಸಿಂಗ್ ಆ ಶಕ್ತಿಯುತವಲ್ಲವಾದಂಥ ಮನುಷ್ಯನ ಕಣ್ಣು ಇನ್ನಷ್ಟು ಕ್ಷೀಣವಾಗೋಯಿತು ಅಂತ ಅನ್ಕೊಳ್ಳೋಣ. ಆಗ ಆ ವ್ಯಕ್ತಿಗೆ ದೃಷ್ಟಿ ದೋಷವಿದೆ, ಅವನಿಗೆ ಹೊರಗಡೆದೇನು ಕಾಣಿಸಲ್ಲ. ಕಾಣಿಸ್ತೇ ಇದ್ರೂ ಕೂಡ ಅವನಿಗೆ ಬಿಸಿಲು ಗೊತ್ತಾಗಲ್ವಾ? ಗೊತ್ತಾಗತ್ತೆ. ಅದು ಯಾಕೆ ಗೊತ್ತಾಗತ್ತೆ? ಬರೀ ಕಣ್ಣಿಂದ ಅಲ್ಲ, ಅವನು ಚರ್ಮದಿಂದ ಆ ಒಂದು

0: ಸ್ಪರ್ಶ ಏನಾಗುತ್ತೋ, ಬಿಸಿಲಿನ ಸ್ಪರ್ಶ ಏನಾಗುತ್ತೆ, ಆ ಬಿಸಿಲಿನ ಸ್ಪರ್ಶದಿಂದ ಅವನಿಗೆ ಗೊತ್ತಾಗುತ್ತೆ, ಓ ಇಲ್ಲಿ ಸೂರ್ಯ ಇದ್ದಾನೆ. ತಂಪಾದಂಥ ಒಂದು ಸಂದರ್ಭದಲ್ಲಿ ಆ ಚರ್ಮ ಅವನಿಗೆ ಹೇಳುತ್ತೆ, ಇಲ್ಲಿ ಸೂರ್ಯ ಇವಾಗ ಇಲ್ಲಪ್ಪ, ಇವಾಗ ಚಂದ್ರ ಇದ್ದಾನೆ. ಸೊ ಹಾಗೆ ಇಂದ್ರಿಯಗಳಿಂದ ನಾವು ಗ್ರಹಿಸುವಂತಹ ಕೆಲವು ಅಂಶಗಳು ನಮಗೆ ಕೆಲವು ವಿಷಯಗಳನ್ನು ಖಂಡಿತ ತಿಳಿಸಿಕೊಡುತ್ತೆ. ಆದರೆ ಇಂದ್ರಿಯಗಳು ಗ್ರಹಿಸದೇ ಹೋದಾಗ ಬೇರೆ ರೀತಿಯಲ್ಲಿ ನಾವು ವಿಷಯಗಳನ್ನು ಸಂಗ್ರಹಿಸಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಇದು ನಮ್ಮ ನಿತ್ಯ ಜೀವನದ ಅನುಭವ. ಅದೇ ರೀತಿಯಲ್ಲೇ ಇಂದ್ರಿಯ ಗ್ರಾಹ್ಯವೇ ಅಲ್ಲದಂತಹ ಯಾವುದೋ ಒಂದು ವಸ್ತು ಇದೆ ಅಂತಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅಂತಂದರೆ ಸಾಧ್ಯವಿದೆ, ಆದರೆ ಅದು ಇಂದ್ರಿಯಗಳಿಂದ ಅಲ್ಲ. ಹೇಗೆ ಕಣ್ಣು ಕಾಣದ ಒಬ್ಬ ವ್ಯಕ್ತಿ ಕಣ್ಣಿನ ಮೇಲೆ ಈಗ ಅವನು ಡಿಪೆಂಡ್ ಆಗಿಲ್ಲ, ಬೇರೊಂದರ ಮೇಲೆ ಡಿಪೆಂಡ್ ಆಗಿ ಅನುಭವದ ಮೂಲಕ ತಿಳ್ಕೊಳ್ತಾ ಇದ್ದಾನೋ, ಹಾಗೆ ಎಲ್ಲ ಇಂದ್ರಿಯಗಳನ್ನೂ ಮೀರಿದಂತಹ ಯಾವುದೋ ಒಂದು ವಸ್ತು ಇದೆ ಅಂತಂದರೆ ಆ ವಸ್ತುವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಭವಗಳು ನಮಗೆ ಸಹಾಯಕ್ಕೆ ಬರ್ತವೆ. ಸ ಹಾಗೆ ನರನುಂ ಅಂತೆಯೇ ಮನಸ್ಸಿನ ಅನುಭವದಿಂದ ಕಾಣ್ತಾನಂತೆ, ಏನನ್ನ ಪರಸತ್ವ ಮಹಿಮೆಯನ್ನ. ಪ್ರಾರಂಭದ ನುಡಿಗಳಿಂದ ನಾವು ನೋಡ್ತಾ ಬರ್ತಿದ್ದೀವಿ, ಭಗವಂತ ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸ್ತಾ ಇರುವಂಥದ್ದು ಬರೀ ಅಲ್ಲೆಲ್ಲೋ ಒಂದು ಮರ, ಇಲ್ಲೆಲ್ಲೋ ಒಂದು ಬೆಟ್ಟ, ಇವನು ಯಾರೋ ಒಬ್ಬ ಓಡಾಡ್ತಿದ್ದಾನೆ, ಅಲ್ಲೆಲ್ಲೋ ಒಂದು ಕೋತಿ, ಅಷ್ಟು ಮಾತ್ರ ನಮಗೆ ಕಾಣಿಸ್ತಾ ಇದೆ. ಎಲ್ಲಿದೆ ಪರಸತ್ವ ಅಂತಂದಾಗ ಅರ್ಥ ಮಾಡ್ಕೊಳ್ಬೇಕಾದಂಥದ್ದೇನು ಇಲ್ಲಿ ಅಂತಂದರೆ, ಇಂದ್ರಿಯಗಳು ನಮಗೆ ಕೆಲವೊಂದು ಅಂಶಗಳನ್ನು ಮಾತ್ರ ತಿಳಿಸಿಕೊಡ್ತವೆ, ಇಂದ್ರಿಯಗಳಿಗೆ ಮೀರಿದಂತಹ ಕೆಲವು ಅನುಭವಗಳು ನಮಗಿರುತ್ತೆ. ತಿಳಿ ಮನದಿಂದ ನಾವು ಅನುಭವಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇಂದ್ರಿಯಗ್ರಾಹ್ಯವಾದ ವಸ್ತುಗಳಿಗೆ ಮೀರಿದ ಅಂಶಗಳು ನಮಗೆ ಕಾಣಿಸುತ್ತವೆ. ಅದೇ ನೋಟ, ಆದರೆ ನಮಗೆ ಬರ್ತಾ ಇರುವಂತಹ ಆಲೋಚನೆಗಳು, ನಮಗೆ ಆಗ್ತಾ ಇರುವಂತಹ ಅನುಭವ ಸಂಪೂರ್ಣವಾಗಿ ವ್ಯತ್ಯಾಸದ ಒಂದು ಅನುಭವವಾಗ್ತಾ ಇರುತ್ತೆ. ಅದು ಪರಸತ್ವ, ಅದು ಪರತತ್ವ. ಆ ಒಂದು ಶಕ್ತಿಯನ್ನು ನೋಡಬೇಕಾದ್ರೆ ಕೇವಲ ಇಂದ್ರಿಯಗಳು ಮಾತ್ರ ಅಲ್ಲ, ಆ ಇಂದ್ರಿಯಗಳಿಂದ ನಮಗೆ ಸಿಕ್ಕಂಥ ವಸ್ತುಗಳನ್ನು ನಾವು ಹೇಗೆ ವಿಶ್ಲೇಷಿಸಿ ಹೇಗೆ ಅನುಭವಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಮುಂದಿನ ಕೆಲವು ಮುಕ್ತಕಗಳಲ್ಲಿ ಈ ಅನುಭವದ ಮಹಾತ್ಮೆಯನ್ನು, ಅನುಭವದ ವಿಶೇಷತೆಗಳನ್ನು ಡಿ ವಿ ಜಿಯವರು ಮುಂದುವರಿಸ್ತಾ ಹೋಗ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 44 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14-16 ಜೂನ್ ತಕ್ ನೀಸ್ ಫ್ರಾನ್ಸ್ ಮೇ ಅಪ್ನಿ ಇನ್ನೋವೇಷನ್ ಔರ್ ಆಂಟ್ರಪ್ರನೋರಿಯಲ್ ಕ್ಷಮತಾವು ಕಾ ಪ್ರದರ್ಶನ್ ಕರೆಂಗೇ. ಭಾರತ್ ಇನ್ನೋವೇಟ್ಸ್ 2026, ಭಾರತ್ ನೇ ನಿರ್ಮಿತ್, ವಿಶ್ವ ಕೇ ಲಿಯೇ ತಯಾರ್.

ನಮ್ಮ ನಿಲಯದಿಂದ ಇನ್ನು ಮುಂದೆ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮುಂಜಾನೆಯ ಮಂಜು ಹಸಿರು ಎಲೆಯ ಮೇಲೆ ಗಾಳಿಯ ಅತ್ತಿತ್ತ ಸರಿಯುವಂತೆ ಇಂದು ಮನುಷ್ಯನ ಮನಸ್ಸು ಬದುಕಿನ ಒತ್ತಡಗಳ ನಡುವೆ ನಲುಗುತ್ತಿದೆ. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸಿದರೂ ಒಳಗೆ ಆತಂಕ, ಅನಿಶ್ಚಿತತೆ, ಸ್ಪರ್ಧೆ ಮತ್ತು ನಿರೀಕ್ಷೆಗಳ ಸುಳಿಗಾಳಿ ಬೀಸುತ್ತಲೇ ಇರುತ್ತದೆ. ಆ ಸುಳಿಗಾಳಿಯ ಹೆಸರೇ ಮಾನಸಿಕ ಒತ್ತಡ. ಅದನ್ನು ನಿರ್ಲಕ್ಷಿಸಿದರೆ ಅದು ಆರೋಗ್ಯ ಕದಡುತ್ತದೆ. ಅರ್ಥ ಮಾಡಿಕೊಂಡು ನಿರ್ವಹಿಸಿದರೆ ಬದುಕಿಗೆ ಸಮತೋಲನವನ್ನು ಒದಗಿಸುತ್ತದೆ. ಬದುಕಿನ ಓಟದಲ್ಲಿ ನಾವು ಅನೇಕ ಬಾರಿ ಸಮಸ್ಯೆಗಳನ್ನು ಪರಿಹರಿಸುವ ಬದಲಾಗಿ ಅವುಗಳ ಬಗ್ಗೆಯೇ ಚಿಂತಿಸುತ್ತ ಮನಸ್ಸಿನಲ್ಲಿ ಭಾರವನ್ನು ಒತ್ತಿಕೊಳ್ಳುತ್ತೇವೆ. ಇದೇ ಭಾರ ಕ್ರಮೇಣ ಮಾನಸಿಕ ಒತ್ತಡವಾಗಿ ರೂಪುಗೊಳ್ಳುತ್ತದೆ. ಈ ಒತ್ತಡ ಅರ್ಥ ಮಾಡಿಕೊಂಡು ಸಮರ್ಥವಾಗಿ ನಿರ್ವಹಿಸುವುದು ಇಂದಿನ ಅಗತ್ಯ ಜೀವನ ಕೌಶಲ್ಯವಾಗಿದೆ. ಇಂದಿನ ವೇಗದ ಬದುಕಿನಲ್ಲಿ ಮಾನಸಿಕ ಒತ್ತಡ ಎಂಬುದು ಬಹುತೇಕ ಎಲ್ಲರ ಜೀವನದ ಭಾಗವಾಗಿದೆ. ವಿದ್ಯಾರ್ಥಿಯಿಂದ ಹಿಡಿದು ಉದ್ಯೋಗಿಯವರೆಗೆ, ರೈತನಿಂದ ಹಿಡಿದು ಉದ್ಯಮಿಯವರೆಗೆ, ಗೃಹಿಣಿಯಿಂದ ಹಿಡಿದು ಮಕ್ಕಳವರೆಗೆ ಪ್ರತಿಯೊಬ್ಬರೂ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಸರಿಯಾದ ನಿಯಂತ್ರಿಸದ ಒತ್ತಡ ದೈಹಿಕ ಆರೋಗ್ಯ, ಮಾನಸಿಕ ಸಮತೋಲನ, ಕುಟುಂಬ ಸಂಬಂಧಗಳು ಹಾಗೂ ವೃತ್ತಿ ಜೀವನದ ಮೇಲೆ ಗಂಭೀರ ಪರಿಣಾಮವನ್ನು ಬೀರಬಹುದು. ಒತ್ತಡವೆಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಬೇಡಿಕೆಗಳು, ನಿರೀಕ್ಷೆಗಳು ಅಥವಾ ಸವಾಲುಗಳು ಎದುರಾದಾಗ ಮನಸ್ಸು ಮತ್ತು ದೇಹ ತೋರಿಸುವ ಪ್ರತಿಕ್ರಿಯೆ ಒತ್ತಡ. ಸ್ವಲ್ಪ ಪ್ರಮಾಣದ ಒತ್ತಡ ವ್ಯಕ್ತಿಯನ್ನು ಹೆಚ್ಚು ಜಾಗೃತವನ್ನಾಗಿ ಮಾಡಬಹುದು. ಆಯಾಸ, ಸುಸ್ತು, ತಲೆನೋವು, ನಿದ್ರಾಹೀನತೆ, ಕೋಪ, ಅಸಹನೆ, ಆತಂಕ, ಏಕಾಗ್ರತೆಯ ಕೊರತೆ, ಹಸಿವಿಲ್ಲದಿರುವುದು, ರಕ್ತದೊತ್ತಡ ಮುಂತಾದ ಲಕ್ಷಣಗಳು ಒತ್ತಡದ ಸೂಚನೆಗಳಾಗಿವೆ. ಒತ್ತಡದಿಂದ ಹೊರಬರುವ ಮೊದಲ ಹೆಜ್ಜೆಯೇ ಅದರ ಮೂಲವನ್ನು ಗುರುತಿಸುವುದು. ಕೆಲವರಿಗೆ ಆರ್ಥಿಕ ಸಮಸ್ಯೆ, ಕೆಲವರಿಗೆ ಉದ್ಯೋಗದ ಒತ್ತಡ, ಕೆಲವರಿಗೆ ಶೈಕ್ಷಣಿಕ ಸ್ಪರ್ಧೆ, ಮತ್ತೊಬ್ಬರಿಗೆ ಕುಟುಂಬದ ಕಲಹಗಳು ಒತ್ತಡದ ಕಾರಣವಾಗಿರಬಹುದು. ಸಂದರ್ಭ ಯಾವುದೇ ಇರಲಿ, ಸಮಸ್ಯೆಯನ್ನು ನಿರಾಕರಿಸುವ ಬದಲು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಯೋಚಿಸುವುದು ಅಗತ್ಯ. ನನಗೆ ಒತ್ತಡ ಏಕೆ ಉಂಟಾಗುತ್ತಿದೆ ಎಂಬ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಕಾರಣ ತಿಳಿದಾಗ ಪರಿಹಾರದ ದಾರಿ ಸುಲಭ. ಎಲ್ಲ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡುವ ಪ್ರಯತ್ನ ಮನಸ್ಸಿನ ಮೇಲೆ ಅನಗತ್ಯ ಒತ್ತಡವನ್ನು ಉಂಟು ಮಾಡುತ್ತದೆ. ಇಂದು ಮಾಡಬೇಕಾದದ್ದು ಏನು, ನಾಳೆಗೆ ಮುಂದೂಡಬಹುದಾದದ್ದು ಏನು ಎಂಬ ಸ್ಪಷ್ಟತೆ ಇದ್ದರೆ ಆತಂಕ ಕಡಿಮೆಯಾಗುತ್ತದೆ. ಆರೋಗ್ಯಕರ ದೇಹವು ಆರೋಗ್ಯಕರ ಮನಸ್ಸಿಗೆ ಆಧಾರ. ಸಮರ್ಪಕ ನಿದ್ರೆ, ಸಮತೋಲಿತ ಆಹಾರ ಮತ್ತು ನಿಯಮಿತ ವ್ಯಾಯಾಮವು ಒತ್ತಡ ನಿರ್ವಹಣೆಯ ಪ್ರಮುಖ ಅಂಶಗಳಾಗಿವೆ. ವ್ಯಾಯಾಮದ ಸಮಯದಲ್ಲಿ ದೇಹದಲ್ಲಿ ಬಿಡುಗಡೆಯಾಗುವ ರಾಸಾಯನಿಕಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಭಾರತೀಯ ಪರಂಪರೆಯ ಅಮೂಲ್ಯ ಕೊಡುಗೆಯಾದ ಯೋಗ ಮತ್ತು ಧ್ಯಾನ ಒತ್ತಡ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿ ಸಾಧನಗಳಾಗಿವೆ. ಧ್ಯಾನ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಉಸಿರಾಟದ ವ್ಯಾಯಾಮಗಳು ಆತಂಕವನ್ನು ನಿಯಂತ್ರಿಸಲು ನೆರವಾಗುತ್ತವೆ. ಪ್ರತಿದಿನ ಕೆಲವೇ ನಿಮಿಷಗಳ ಧ್ಯಾನವು ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡಬಲ್ಲದು. ಔಷಧಿಗಳಿಲ್ಲದೆ ಮನಸ್ಸನ್ನು

ಸಮತೋಲನಗೊಳಿಸುವ ಸರಳ ವಿಧಾನಗಳಲ್ಲಿ ಯೋಗ ಪ್ರಮುಖವಾಗಿದೆ. ಒತ್ತಡದ ಸಮಯದಲ್ಲಿ ಅನೇಕರು ಏಕಾಂಗಿತನವನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದು ಒತ್ತಡವನ್ನು ಕಡಿಮೆ ಮಾಡುವ ಪರಿಣಾಮಕಾರಿ ಮಾರ್ಗವಾಗಿದೆ. ಕೆಲವೊಮ್ಮೆ ಪರಿಹಾರಕ್ಕಿಂತ ಹೆಚ್ಚಾಗಿ ಯಾರಾದರೂ ನಮ್ಮ ಮಾತನ್ನು ಕೇಳುವುದೇ ಮನಸ್ಸಿಗೆ ದೊಡ್ಡ ಸಮಾಧಾನವನ್ನು ನೀಡುತ್ತದೆ. ಹಿಂದಿನ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಮಾಧ್ಯಮಗಳು ಅನೇಕ ಜನರ ಒತ್ತಡಕ್ಕೆ ಕಾರಣವಾಗಿವೆ. ಇತರರ ಸಾಧನೆಗಳು, ಐಷಾರಾಮಿ ಜೀವನ ಶೈಲಿ ಅಥವಾ ಯಶಸ್ಸನ್ನು ನಿರಂತರವಾಗಿ ನೋಡುವುದು ಹೋಲಿಕೆಯ ಮನೋಭಾವವನ್ನು ಬೆಳೆಸುತ್ತದೆ. ಮುಖ್ಯವಾಗಿ ನಾವು ಪ್ರತಿಯೊಬ್ಬರ ಜೀವನವು ವಿಭಿನ್ನವಾಗಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಸಾಮಾಜಿಕ ಮಾಧ್ಯಮಗಳನ್ನು ಮಾಹಿತಿ ಮತ್ತು ಸಂವಹನದ ಸಾಧನವಾಗಿ ಬಳಸಬೇಕು, ಜೀವನದ ಮಾನದಂಡವಾಗಿ ಅಲ್ಲ. ಪರಿಪೂರ್ಣತೆಯ ನಿರೀಕ್ಷೆ ಅನಗತ್ಯ ಒತ್ತಡವನ್ನು ಸೃಷ್ಟಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ವೈಫಲ್ಯಗಳು ಸಹಜ. ಸೋಲನ್ನು ಅಂತ್ಯವೆಂದು ನೋಡುವ ಬದಲು ಪಾಠವೆಂದು ಪರಿಗಣಿಸಬೇಕು. ಜೀವನದಲ್ಲಿ ಎಲ್ಲವೂ ನಮ್ಮ ಯೋಜನೆಯಂತೆ ನಡೆಯುವುದಿಲ್ಲ. ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮನೋಭಾವ ಬೆಳೆಸಿಕೊಂಡಾಗ ಒತ್ತಡದ ತೀವ್ರತೆ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಒತ್ತಡವು ಸಾಮಾನ್ಯ ಮಟ್ಟವನ್ನು ಮೀರಿ ದೈನಂದಿನ ಜೀವನವನ್ನೇ ಅಸ್ತವ್ಯಸ್ತಗೊಳಿಸಬಹುದು. ಅಂತಹ ಸಂದರ್ಭಗಳಲ್ಲಿ ಮನೋವೈದ್ಯರು ಅಥವಾ ಆಪ್ತ ಸಮಾಲೋಚಕರ ನೆರವು ಪಡೆಯುವುದು ದುರ್ಬಲತೆಯಲ್ಲ, ಅದು ಜವಾಬ್ದಾರಿಯುತ ನಿರ್ಧಾರವಾಗಿದೆ. ಏಕೆಂದರೆ ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ. ಒಟ್ಟಿನಲ್ಲಿ ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ತಪ್ಪಿಸುವುದಲ್ಲ, ನಿರ್ವಹಿಸುವುದೇ ಬದುಕಿನ ಕಲೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಾನಸಿಕ ಒತ್ತಡ ನಲುಗುತ್ತಿರಲಿ ಮನಸ್ಸು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಮಾನಸಿಕ ಒತ್ತಡ ನಲುಗದಿರಲಿ ಮನಸ್ಸು ಎಂಬ ವಿಷಯದ ಕುರಿತು ಶ್ರೀಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜಿ ಕೆ ನೇತೃತ್ವ ಮೇ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಗವರ್ನಮೆಂಟ್ ಆಫ್ ಇಂಡಿಯಾ ಕಾ ಏಕ್ ಫ್ಲಾಗ್ಶಿಪ್ ಇನಿಶಿಯೇಟಿವ್ ಭಾರತ್ ಇನ್ನೋವೇಟ್ಸ್ 2026, ಜಿಸ್ಮೇ ಹೆಲ್ತ್ ಕೇರ್ ಔರ್ ಎಐ ಸೆ ಲೇಕರ್ ಅಗ್ರಿಕಲ್ಚರ್ ಔರ್ ಸೆಮಿ ಕಂಡಕ್ಟರ್ಸ್ ತಕ್ 13 ಸೆಕ್ಟರ್ಸ್ ಕೆ 120 ಸ್ಟಾರ್ಟ್ಅಪ್ಸ್ 14 से 16 जून तक नीस फ्रांस में अपनी इनोवेशन और एंटरप्रेन्योरियल क्षमताओं का प्रदर्शन करेंगे. भारत इनोवेट्स 2026, भारत में निर्मित, विश्व के लिए तैयार.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲ

0: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಭಗಮೂರರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಈ ನಾವು ರಾಮಕೃಷ್ಣರ ಜೀವನವನ್ನು ನೋಡುವಾಗ ಅಥವಾ ಶಾರದಾ ಮಾತೆಯ ಜೀವನ ನೋಡುವಾಗ ಅನೇಕ ಘಟನೆಗಳು ಬರ್ತವೆ, ನಂಬಕ ಅಸಾಧ್ಯವಾದಂಥ ಘಟನೆಗಳು, ಅವೆಲ್ಲ ನಂಬಿಕೆ ಮೂಲವಾದದ್ದು. ಒಂದಿನ ಸುಧೀರಾಮ್ ಕೆಲಸಕ್ಕೆ ಹೋಗಿದ್ದಾರೆ ಪಕ್ಕದ ಹಳ್ಳಿಗೆ, ಮರಳಿ ಬರುವಾಗ ಆಯಾಸ ಆಯಿತು ಅಂತ ಅಲ್ಲಿ ಮರದ ಕೆಳಗೆ ಮಲ್ಕೊಂಡಿದ್ದಾರೆ. ಗಾಢ ನಿದ್ರೆ, ಆಗೊಂದು ಕನಸು, ಮಧ್ಯಾಹ್ನ ಕನಸು, ಕನಸಿನಲ್ಲಿ ರಾಮಚಂದ್ರ ಬಂದ ಅಂತ. ಬಹುಶಃ ನನಗೆ ಅನಿಸುತ್ತೆ ಯಾವುದನ್ನು ತುಂಬ ಆಳವಾಗಿ ಚಿಂತೆ ಮಾಡ್ತಿರೋ ಅದು ಕನಸಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಬರೀ ರಾಮಚಂದ್ರ ಬಗ್ಗೆ ಧ್ಯಾನ ಮಾಡ್ತಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಮಧ್ಯಾಹ್ನ ಮಲ್ಕೊಂಡಾಗ ಕನಸಲ್ಲಿ ರಾಮಚಂದ್ರ ಬಂದ. ವಿಶೇಷ ಏನು ಅಂದರೆ ರಾಮಚಂದ್ರ ಒಂದು ಮಗು ರೂಪದಲ್ಲಿ ಬಂದ, ಬಾಲರಾಮಚಂದ್ರ ರೂಪದಲ್ಲಿ ಬಂದ. ಬಂದ್ಬಿಟ್ಟು ಇವನು ಹೇಳ್ತಾನೆ, ಖುಷಿದಾರಾಮನ ಹೇಳ್ತಾನೆ, ನಾನು ಇಲ್ಲಿ ಬಹಳ ದಿವಸ ಅನ್ನ ನೀರಿಲ್ಲದೆ ಬಿದ್ದಿದ್ದೇನಪ್ಪ. ರಾಮಚಂದ್ರ ಹೇಳೋದು ಖುಷಿದಾರಾಮನಿಗೆ, ನಾನು ಬಹಳ ವರ್ಷಗಳಿಂದ ಅನ್ನ ನೀರು ಇಲ್ಲದೆ ಬಿದ್ದಿದ್ದೇನೆ, ನನ್ನನ್ನು ಮನೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ತಾನು ಅತ್ಯಂತ ಮೆಚ್ಚಿದಂಥ ಆರಾಧ್ಯ ದೈವವಾದಂಥ ರಾಮನ ಮನೆ ಕರ್ಕೊಂಡು ಹೋಗು ಅಂದ್ರೆ ಏನು ಮಾಡಬೇಕು, ಇವನು ಸಂತೋಷ ಬರಬೇಕಲ್ವಾ. ಸುಧೀರಾಮಗೆ ಆತಂಕ ಆಗ್ಬಿಡ್ತಂತೆ. ಆತಂಕ ಯಾಕಾಯಿತು ಅಂದರೆ, ರಾಮಚಂದ್ರ ನನ್ನಲ್ಲಿ ಭಕ್ತಿ ಜ್ಞಾನ ಎರಡೂ ಇಲ್ಲ, ಅಲ್ಲದೆ ನಾ ಬಡವ, ನನ್ನ ಗುಡಿಸಲದಲ್ಲಿ ಯಾವ ಅನುಕೂಲನೂ ಇಲ್ಲ. ಈಗ ದೊಡ್ಡವ್ರನ್ನ ಕರೆಯೋದು ಭಾಳ ಚಂದ ಮನೆಗೆ, ಅವ್ರು ನಿಭಾಯಿಸ್ಬೇಕಲ್ಲ ಅವ್ರನ್ನ. ಭಾಳ ದೊಡ್ಡವ್ರು ಬಂದ್ಬಿಟ್ರೆ, ನನಗೊಂದು ನೆನಪಿದೆ, ಹೆಸರು ಹೇಳೋದು ಬೇಡ, ನಮ್ಮ ಮನೆಗೆ ಒಬ್ಬರನ್ನ ಕರೆದಿದ್ವಿ ಸ್ವಾಮಿಗಳನ್ನ, ತುಂಬ ದೂರದಿಂದ ಬಂದಿದ್ರು. ಅವ್ರು ಬಂದರೆ ಇಷ್ಟೆಲ್ಲ ವ್ಯವಸ್ಥೆ ಇರ್ತದೆ ಅಂತ ಗೊತ್ತಿರಲಿಲ್ಲ ನನಗೆ. ಯಾಕಂದರೆ ಸಾಮಾನ್ಯವಾಗಿ ಸ್ವಾಮಿಗಳು ಅಂದರೆ ಎಲ್ಲ ಬಿಟ್ಟವ್ರು ಅಲ್ವಾ. ಆದರೆ ಅವ್ರು ಬರ್ತಾರೆ ಅಂತ ಗೊತ್ತಿದ್ರೆ 3 ದಿವಸ ಮೊದಲು ವ್ಯಾನ್ನಲ್ಲಿ ಒಂದು 20 ಜನ ಬಂದರು. ನಾವು ಮನೆಯಿಂದ ಹೊರಗೆ ಹೋಗಲಾರ್ದಿದ್ದೆ ಪುಣ್ಯ ನಮ್ದು, ನೀವೆಲ್ಲೂ ಬರಬಾರ್ದು ಹಾಗಿರಬೇಕು ಅಂತ. ಅಡುಗೆ ಮನೆಯಿಂದ ಅವರೇ ಹೋಗೋದು, ಅಡುಗೆ ಮಾಡೋದು ಅವರೇನು, ಯಾಕಂದರೆ ಸ್ವಾಮಿಗಳಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ ಅವರಿಗೆ ಅಂಥೇಳಿ. ಒಂದು 3 ದಿವಸ ಇದ್ದರೆ ನಮ್ಮ ಮನೆ ತಲೆ ಕೆಳಗಾಗಿ ಹೋಗಿತ್ತು ಪೂರ್ತಿ. ಆಗ ಅನಿಸ್ತಿತ್ತು ಪ್ರೈಮ್ ಮಿನಿಸ್ಟರ್ ಹಿಡ್ಕೋಬೋದೇನೋ, ಇವ್ರು ಹಿಡ್ಕೊಳ್ಳೋದು ಕಷ್ಟ ಅನಿಸ್ಬಿಡ್ತಿತ್ತು. ಹಾಗೆ ಇವರು ರಾಮಚಂದ್ರನೇ ಬರ್ತೀನಿ ಅಂದರೆ ಇನ್ನೇನು ಗಾಬರಿ ಆಗಲ್ವ ಅವನಿಗೆ, ಅದು ಹೇಳ್ಬಿಟ್ರಂತೆ ಅವರು, ನೋಡಪ್ಪ ನನ್ನ ಮನೆಯಲ್ಲಿ ಯಾವ ಅನುಕೂಲ ಗುಡಿಸಲಲ್ಲಿ ಇರೋನು ನಾನು, ಹೀಗಾಗಿ ನೀನು ಸೇವೆ ಸರಿಯಾಗಿ ಮಾಡದೆ ಹೋದರೆ ಮತ್ತೆ ಪಾಪಕ್ಕೆ ಗುರಿ ಆಗ್ತೇನೆ ನಾನು, ಅದಕ್ಕೆ ನೀನು ಇಲ್ಲೇ ಇರು ಅಂದ್ರಂತೆ. ರಾಮಚಂದ್ರ ಹೇಳ್ದ, ಮಾರೆ ನನ್ನ ಸ್ಥಿತಿ ನಿನಗಿಂತ ಏನು ಚೆನ್ನಾಗಿಲ್ಲ, ನಿನ್ನ ಮನೆ ಆದರೂ ಇದೆ, ನನಗೆ ಅದೂ ಇಲ್ಲ, ಹೊರಗಡೆ ಬಿದ್ದಿದ್ದೀನಿ, ಕರ್ಕೊಂಡು ಹೋಗಿ ಮನೆಗೆ, ನಿನ್ನಿಂದ ಯಾವ ಅಪಚಾರ ಆಗೋದಿಲ್ಲ, ಆಗಲಾರ್ದಂಗೆ ನಾನು ನೋಡ್ಕೋತೀನಿ, ಕರ್ಕೊಂಡು ಹೋಗು ಅಂತ ಹೇಳ್ದ. ಇನ್ನು ರಾಮಚಂದ್ರನ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗ್ತದೆ, ಎಚ್ಚರಾಯ್ತು. ಕಣ್ಣು ತೆರೆದು ನೋಡ್ತಾರೆ, ಎದ್ದು ಕೂತು ಬಲಗಡೆ ನೋಡಿದರೆ ಕನಸಲ್ಲಿ ಯಾವ ದೃಶ್ಯ ಬಂದಿತ್ತಲ್ಲ ಅದೇ ದೃಶ್ಯ ಅಲ್ಲಿದೆ, ಅದೇ ಮರಗಳು, ಅದೇ ಬದುವು, ಅಲ್ಲೇ ಭತ್ತದ ಗದ್ದೆ, ಹಿಂಗೇನೆ ಕಾಣಿಸಿರ್ಬೇಕದು. ಎದ್ದು ಹೋದರು, ಯಾವ ಜಾಗ ಅಂತ ಕಾಣಿಸಿತ್ತಲ್ಲ ಕನಸಲ್ಲಿ, ಅಲ್ಲಿ ಹೋದರೆ ಒಂದು ಶಾಲಿಗ್ರಾಮ ಶಿಲೆ ಇದೆ, ಆ ಶಾಲಿಗ್ರಾಮ ಶಿಲೆ ಮೇಲೆ ಒಂದು 4 ಗ್ರಾಮ್ ಹೆಳೆ ತಕೊಂಡು ಕೂತಿದೆ. ಈಗ ಸುಧೀರಾಮ್ ಅಲ್ಲಿ ಹೋದ ತಕ್ಷಣ ಮತ್ತೊಬ್ಬರು ವಸ್ತುವನ್ನು ಒಪ್ಪಿಸಿ ಹೋಗೋ ಹಾಗೆ ಆ ಹಾವು ಸರ ಸರ ಸರ ಸರ ಬಿಲ್ಲದಲ್ಲಿ ಹೋಗ್ಬಿಡ್ತು. ಇವ್ರು ಅನ್ಕೊಂಡ್ರು, ಓಹೋಹೋ ಈ ಶಾಲಿಗ್ರಾಮ ರಕ್ಷಣೆಗೋಸ್ಕರನೇ ಅದು ಸರ್ಪ ಇರಬೇಕು ಅಂತ ಹೇಳಿ ಅಲ್ಲಿ ಹೋಗ್ಬಿಟ್ಟು ಜೈ ರಘುವೀರ್ ಜೈ ರಘುವೀರ್ ಅಂತ ಜೋರಾಗಿ ಆವೇಶದಿಂದ ಕೂಗ್ತಾ ಆ ಶಾಲಿಗ್ರಾಮ ಶಿಲೆಯನ್ನು ತಗೊಂಡ್ರು. ಅದಕ್ಕೆ ರಘುವೀರ ಶಾಲಿಗ್ರಾಮ ಅಂತ ಹೆಸರಿಟ್ಕೊಂಡ್ರು. ಮನೆಗೆ ತಂದು ಅದನ್ನು ಶುದ್ಧ ಮಾಡಿ ಅದನ್ನು ಮನೆಯ ಕುಲದೈವ ಅಂತ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಸುಧೀರಾಮ್. ರಘುವೀರನ ಪೂಜೆ ತೃಪ್ತಿ ಏನೋ ಸಿಕ್ತು, ಆದರೆ ಸುಧೀರಾಮನ ಕಷ್ಟಗಳು ಮಾತ್ರ ಕಡಿಮೆ ಆಗಲಿಲ್ಲ, ಆ ಬಡತನ ಏನೂ ಕಮ್ಮಿ ಆಗಲಿಲ್ಲ. ರಾಮಚಂದ್ರ ಅಷ್ಟೇ ಹೇಳಿದ, ಪೂಜೆ ಎಲ್ಲ ಆಯಿತು, ಆದರೆ ಇವನಿಗೇನು ಬಡತನ ಕಮ್ಮಿ ಆಗಲಿಲ್ಲ. ಉಪವಾಸ ವನವಾಸ ಅಂತೂ ಅಭ್ಯಾಸ ಆಗೋಗಿತ್ತು ಅವರಿಗೆ. ಈಗಾಗಲೇ ಕಾಮಾರಪುಕ್ಕೋರಿಗೆ ಬಂದು 6 ವರ್ಷ ಆಗಿದೆ, ಮಗ ರಾಮಕುಮಾರನಿಗೆ 16 ವರ್ಷ. ಇದು ಗಮನಿಸಿ ಭಾಳ ಚೆನ್ನಾಗಿರುವಂಥದ್ದು ಬ್ಯಾಕ್ಗ್ರೌಂಡ್ ಇದು. 16 ವರ್ಷ ರಾಮಕುಮಾರ್ಗಾಗಿದೆ. ಆಮೇಲೆ ಮಗಳ ಕಾತ್ಯಾಯಿನಿಗೆ 11 ವರ್ಷ. ಆಗಲೇ ಮದುವೆ ತಡ ಆದದ್ದು, ಹುಡುಗಿಗೆ 11 ವರ್ಷ ಅಂದರೆ ಭಾಳ ತಡ ಆಯಿತು ಮದುವೆ, ಇವನಿಗೆ 16 ವರ್ಷ ಅಂದರೆ ಇನ್ನೂ ತಡ ಆಯಿತು ಮದುವೆ, ಲೇಟ್ ಆಯ್ತಲ್ಲ ಅಂತ ಮದುವೆ ಮಾಡಬೇಕು ಅಂತ ವಿಚಾರ ಮಾಡಿದರು. 2 ಮೈಲ್ ದೂರದಲ್ಲಿ ಆನೂರು ಅಂತ ಒಂದು ಊರು, ಅಲ್ಲಿ ಕೇನಾರಾಮ್ ಅಂತ ಮನುಷ್ಯ, ಕೇನಾರಾಮ್

ವಂದೋಪಾಧ್ಯಾಯ ಅಂತ ಚಿತ್ರ ಅದು, ನಾನು ಕೇಳಿರಲಿಲ್ಲ. ಬಂಡೋಪಾಧ್ಯಾಯ ಕೇಳಿದ್ದೆ, ವಂದೋಪಾಧ್ಯಾಯ ಅಂತ ಕೇನಾರಾಮ್ ವಂದೋಪಾಧ್ಯಾಯ ಅಂತ. ಅವ್ರ ಮನೆಯಲ್ಲಿ ಹುಡುಗ ಇದ್ದಾನೆ ಕೇನಾರಾಮ್ ಅಂತಿದ್ದಾನೆ. ಅವ್ರ ಮನೆಗೆ ಹೋದರು, ಮಾತಾಡಿ ಕೇನಾರಾಮನ್ನ ತಂಗಿಯನ್ನ ರಾಮಕುಮಾರಿಗೆ ಮದುವೆ ಮಾಡಿಕೊಂಡ್ರು. ಆನಂತರ ಒಳಗೆ ಆಮೇಲೆ ಕೇನಾರಾಮನ್ ತಂಗಿ ರಾಮಕುಮಾರಿಗೆ ಮದುವೆ ಮಾಡಿದ್ರು. ಹುಡುಗಿನ ಕಾತ್ಯಾಯಿನಿಯನ್ನ ಕೇನಾರಾಮಕ್ಕೆ ಕೊಟ್ಟರು, ಮಗಳನ್ನ ಕೇನಾರಾಮಕ್ಕೆ ಕೊಟ್ಟರು, ಕೇನಾರಾಮನ್ ತಂಗಿಯನ್ನ ರಾಮಕುಮಾರಿಗೆ ಮದುವೆ ಮಾಡಿಕೊಟ್ರು. ಸಾಮಾನ್ಯವಾಗಿ ಹಾಗೆ ಇತ್ತು ಅವಾಗ, ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದ್ದಂಗೆ, ನಿಮ್ಮ ಮನೆಗೆ ನಾವು ಕೊಡ್ತೀವಿ, ನಮ್ಮನೆ ನೀವು ಕೊಡಿ ಅಂತ ಹೇಳಿ ಹಾಗೆ ಮದುವೆ ಮಾಡ್ಕೊಂಡು ಬಂದರು. ರಾಮಕುಮಾರ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತಾ ಇದ್ದ, ಚೆನ್ನಾಗಿ ಕಲ್ತಿದ್ದ. ಅವನಿಗೆ ಪೌರೋಹಿತ್ಯ ಮಾಡುವ ಹಾಗೆ ಜೀವನ ನಡೀಬೇಕಲ್ಲ, ಯಾವುದೋ ಅಂತ ಆಗ್ಬೇಕಲ್ಲ, ಪೌರೋಹಿತ್ಯ ಕಲಿಬೇಕು ಅಂತ ಕಲಿತಿದ್ದ, ಚೆನ್ನಾಗಿ ಕಲಿತಾ ಇದ್ದ. ಅದ್ರ ಜೊತೆ ಕೆಲವು ಅಲೌಕಿಕ ಅನುಭವಗಳಾಗ್ತಿತ್ತಂತೆ ರಾಮಕುಮಾರಿಗೆ, ಅದು ವಿಚಿತ್ರ. ಅದು ಎಷ್ಟೋ ಸಲ ಆತ ಭಾವಾವೇಶಕ್ಕೊಳಗಾದಾಗ ಏನೋ ಹೋದಾಗ ಅವನು ಹೇಳಿದ್ದೆಲ್ಲ ಸತ್ಯ ಆಗಿಬಿಡ್ತಿತ್ತು ಅಂತ, ಅವನು ಹೇಳಿದ್ದೆಲ್ಲ ಸತ್ಯ ಆಗಿಬಿಡ್ತಿತ್ತಂತೆ. ಜನ್ಮನಡೆ ತುಂಬ ಬರ್ತಾ ಇತ್ತು ಅವನಿಗೆ, ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಯ್ತು. ಅಲ್ಲೊಂದು ತಮಾಷೆ ಆಗತ್ತೆ, ಕೇನಾರಾಮನ್ ಇವ್ದು ಇವ್ರು ಮದುವೆ ಆಯ್ತಲ್ಲ ಕುಮಾರಂದು, ಇದು ರಾಮಕುಮಾರ್ ಮದುವೆ ಆದ್ಮೇಲೆ ಆ ಹೆಂಡತಿ ಬಂದ್ಮೇಲೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗೋಕೆ ಶುರು ಆಯ್ತಂತೆ. ಪೌರೋಹಿತ್ಯ ಜಾಸ್ತಿ ಬರೋಕೆ ಶುರು ಆಯಿತು, ಹಣ ಬರೋಕೆ ಶುರು ಆಯಿತು. ಅಂದರು ಆ ಹುಡುಗಿ ಕಾಲ್ಗುಣ ತುಂಬ ಚೆನ್ನಾಗಿದೆ, ಅದರಿಂದ ಸ್ವಲ್ಪ ಶ್ರೀಮಂತಿಕೆ ಬಂತು, ಇವರಿಗೆ ದುಡ್ಡು ಬಂತು ಅಂತ ಅನಿಸ್ತಂತೆ. ಎಲ್ಲರೂ ಹೊಗಳೋಕೆ ಶುರು ಮಾಡಿದ್ರೆ ಕೆನ, ನೀನಂತೂ ನಮ್ಮ ಮನೆಗೆ ಲಕ್ಷ್ಮಿ ಕರ್ಕೊಂಬಂದಂಗೆ ಆಯಿತು ಅಂತ ಹೇಳ್ತಾ ಇದ್ರು. ಭಾಳ ಹೊಗಳಿದಾಗ ಕೋಡ್ ಬರ್ತಾಳೆ ಆಕೆ, ಹಾಗೆ ಆಯಿತು ಅಂತ ತುಂಬ ಹೊಗಳಕ್ಕೆ ಶುರು ಮಾಡಿದ್ರು ಎಲ್ಲರೂ. ನೀನಿಂದಮ್ಮ ನಾವು ಸ್ವಲ್ಪ ಹಣ ಕಾಣ್ತಾ ಇದ್ದೀವಿ, ನಿನ್ನಿಂದ ಸ್ವಲ್ಪ ಮನೆ ಒಳ್ಳೇದಾಯಿತು ಅಂತಂದಾಗ ಆಕೆ ಮೊಂಡತನ ಬಂತು, ಹಠ ಬಂತು, ಆಮೇಲೆ ಮೊಂಡತನ ಪ್ರತಿಯೊಂದಕ್ಕೂ ಮಾತಾಡೋದು ಶುರು ಆಯಿತು. ನಮ್ಮ ರಾಮಕುಮಾರ್ ತಡ್ಕೋತಾ ಇದ್ದ ಅದನ್ನು. ಮದುವೆ ಆದಮೇಲೆ ಆತ ಒಂದು ಕಾಗದಲ್ಲಿ ಬರೆದಿಟ್ಟ, ನನ್ನ ಹೆಂಡತಿ ಹೀಗಿದ್ದಾಳೆ, ಮುಂದೆ ಹೀಗಾಗ್ತದೆ ಅಂತ ಭವಿಷ್ಯ ಬರೆದಿಟ್ಟಿದ್ದ. ಬರೆದು ಮನೆಯಲ್ಲಿ ಇಟ್ಟಿದ್ದಾನೆ, ಅದು ಯಾರ ಮುಂದೆ ಹೇಳಲಿಲ್ಲ. ಒಂದು ಸಲ ಕಲ್ಕತ್ತಾಗ ಹೋಗಿದ್ದ ರಾಮಕುಮಾರ್, ಕಲ್ಕತ್ತಾ ಗಂಗಾ ನದಿಗೆ ಸ್ನಾನ ಮಾಡಬೇಕು ಅಂತ ಹೋಗಿ ನೀರಲ್ಲಿ ಇಳಿದಿದ್ದಾನೆ. ಆಗೊಂದು ದೃಶ್ಯ ಆಯಿತು, ಇದು ಬಹಳ ವಿಚಿತ್ರವಾದಂಥ ದೃಶ್ಯ ಇದು. ಒಂದು 15-20 ಜನ ಗುಂಪು ಬಂತು ಒಂದೇ ಸಲ. ಅಲ್ಲಿ ಗುಂಪು ಬಂದಾಗ ಒಂದು ಪಲ್ಲಕ್ಕಿಯಲ್ಲಿ ಹುಡುಗಿ ಕೂತಿದ್ದಾಳೆ, ಆಗಲ್ಲ ಪಲ್ಲಕ್ಕಿ ಹೊತ್ಕೊಂಡು ಬರಬೇಕಲ್ಲ. ಆ ಹೆಣ್ಮಗಳು ಸಣ್ಣ ವಯಸ್ಸಿನವಳು, ಅತ್ಯಂತ ಶ್ರೀಮಂತನ ಹೆಂಡತಿ ಆಕೆ. ಆ ಗಂಡ ಶ್ರೀಮಂತನು ಅಲ್ಲೇ ಬಂದಿದ್ದಾನೆ, ಸ್ನಾನ ಮಾಡೋಕೆ ಬಂದಿದ್ದಾಳೆ ಆಕೆ. ಆಕೆ ಶ್ರೀಮಂತಿಕೆ ಟಿವಿ ಹೇಗಿತ್ತು ಅಂದರೆ, ಆಕೆ ಸ್ನಾನ ಮಾಡೋದನ್ನು ಯಾರೂ ನೋಡಬಾರದು ಅಂತ ಹೇಳಿ ಆ ಗಂಡ ಶ್ರೀಮಂತ ಏನು ಮಾಡಿದ್ದ ಅಂದರೆ, ಪಲ್ಲಕ್ಕಿ ಹೊತ್ಕೊಂಡಿದ್ರಲ್ಲ ಅವ್ರು ಹೊತ್ಕೊಂಡವ್ರು ಹಾಗೆ ನೀರಲ್ಲಿ ಹೋಗ್ಬೇಕು, ಅವರು ಪಲ್ಲಕ್ಕಿ ಸಮೇತ ಪಲ್ಲಕ್ಕಿ ನೀರಿಗೆ ಸ್ವಲ್ಪ ಇಳಿಸ್ಬೇಕು, ಯಾಕಂದ್ರೆ ಒಳ ಪಲ್ಲಕ್ಕಿಯಲ್ಲಿ ಕೂತೇ ಸ್ನಾನ ಮಾಡಬೇಕು, ಯಾರಿಗೂ ಕಾಣಿಸ್ಬಾರ್ದು, ಆಮೇಲೆ ಹಾಗೆ ಹೊರಗೆ ಬರ್ ಕರ್ಕೊಂಡು ಹೋಗೋದು. ಹಿಂಗೇನು ಮಾಡ್ತಿದ್ರಂತೆ. ಈತ ರಾಮಕುಮಾರ್ ನೋಡ್ದ, ಇದುವರೆಗೂ ಹಂಗೆ ನೋಡಿರಲಿಲ್ಲ ಅವನು, ಇದೇನು ವಿಚಿತ್ರ ಇದು ಹೀಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಣ್ಣು ಮುಚ್ಚಿ ವಿಚಾರ ಮಾಡ್ದಾಗ ಏನು ಅನಿಸ್ಬಿಡ್ತು ಅಂದ್ಬಿಟ್ಟ ಜೋರಾಗಿ. ಜನ ಅಲ್ಲಿ ಸುತ್ತಮುತ್ತಲು ಅಲ್ಲೇ ಇದ್ದಾರೆ ಅವರು, ಹೆಣ್ಮಗಳು ಗಂಡ ಕೂಡ ಶ್ರೀಮಂತ ಅಲ್ಲೇ ಇದ್ದಾನೆ, ಪರಿವಾರದವರಲ್ಲಿ ಅಲ್ಲೇ ಇದ್ದಾರೆ. ರಾಮಕುಮಾರ್ ಅಂದೇ ಬಿಟ್ಟನಂತೆ, ಇವತ್ತು ಇಷ್ಟು ಕಾಳಜಿ ಮಾಡ್ತದೆ ದೇಹ ಇದು, ಯಾರೂ ಕಾಣಿಸ್ಬಾರ್ದು ಅಂತ ಮಾಡ್ತದಲ್ಲ, ನಾಳೆ ಬೆಳಗ್ಗೆ ಹೆಣ ಆಗಿ ಇದೇ ಗಂಗಾ ನದಿ ದಂಡಿ ಮೇಲೆ ಬಿದ್ದಿರುತ್ತೆ, ಶವ ಸ್ನಾನ ಆಗ್ತದೆ ನಾಳೆ ಅಂದ್ಬಿಟ್ಟಂತೆ. ನಾಳೆ ಮುಂದೆಲ್ಲವಲ್ಲ ನಾಳೆ ಅಂದ ತಕ್ಷಣ ಅವನು ಕೋಪ ಬರಲ್ವ ಗಂಡನಿಗೆ, ಇಷ್ಟು ಏರು ಜವನೇ ಆದಂಥ ಹೆಂಡತಿ ಆರೋಗ್ಯವಾಗಿರುವಂಥವಳು ಇವನು ಹೆಂಗೆ ಹೇಳ್ತಾನೆ ಇವನು ಅಂತ ಹೇಳೋದು ಕಟ್ ಹಾಕಿದ್ರು. ಮನೆ ಕರ್ಕೊಂಡು ಹೋದರು. ಅವನು ಹೇಳಿದ್ರು, ನಾನು ಯಾಕೆ ಹೇಳಿದೆ ನನಗೆ ಗೊತ್ತಿಲ್ಲ, ಹೇಳಿಬಿಟ್ಟೆ ನಾನು, ಹಿಂಗೆ ಆಗ್ಬೋದೇನೋ ಅಂದ. ಇನ್ನೂ ಸಂಕಟ ಆಯ್ತು ಅವರಿಗೆ, ಮನೇಲಿ ಇಟ್ಕೊಂಡ್ರು ಅವರು. ವಿಚಿತ್ರ ಅಂದರೆ ಅವತ್ತು ರಾತ್ರಿ ಆಕೆಗೆ ಏನಾಯ್ತೋ ಸತ್ತೋಗ್ಬಿಡ್ಲಕ್ಕೆ. ಆ ಗಂಡನಿಗೆ ಗಾಬರಿ, ಇವನು ಏನು ಹಿಡಿದು ಜೈಲಿಗೆ ಹಾಕ್ಬೇಕಾ ಹೊಡಿಬೇಕಾ ಏನು ಮಾಡೋದು, ಇವನು ಪಂಡಿತ ಅಂತ ಬಿಟ್ಬಿಡ್ಬೇಕಾ ಅಥವಾ ಮುಂದಿನ ದೂರದರ್ಶಿ ಅನ್ಬೇಕಾ ಏನನ್ಬೇಕು, ಬಿಟ್ಬಿಟ್ರಂತೆ ಹೋಗಪ್ಪ ಮರಾಯ ನಿಮ್ಮ ಮಹಾತ್ಮ ಕಾಣಿಸ್ತೀಯ ನೀನು ಹೋಗ್ಬಿಡು ಅಂತ. ಮನೆಗೆ ಬಂದ್ಮೇಲೆ ಹಿಂಗಾಯ್ತು ಅಂತ ಹೇಳ್ದ. ಅದು ಯಾಕೆ ಹೇಳೋಕೆ ಹೋದ್ಯ ಅಂದ್ರೆ, ನಾನು ಹೇಳಬೇಕು ಅಂದಿಲ್ಲ, ಆ ಕ್ಷಣಕ್ಕೆ ಹಂಗೆ ಬಂತು ಹೇಳಿಬಿಟ್ಟೆ ಅಂದಂತ ರಾಮಕುಮಾರ್. ಇನ್ನೊಂದು ಹೇಳ್ತೀನಿ ಕೇಳಿ ಅಂದ್ಬಿಟ್ಟ ಮನೆಗೆ ಬಂದು, ಇನ್ನೊಂದು ಅನಾಹುತ ಅದು ಏನು ಅಂದರೆ, ನನ್ನ ಹೆಂಡತಿ ಮಂಡು ಗಿಂಡು ಅಂತ ಹೇಳ್ತಿರಲ್ಲ, ಏನೂ ಚಿಂತೆ ಮಾಡಬೇಡಿ, ಆಕೆ ಮಂಡುತನ ಎಲ್ಲ ನಡೆಯೋದು ಎಲ್ಲಿವರೆಗೂ ಅಂದರೆ, ಮೊದಲನೇ ಮಗು ಹುಟ್ಟೋರಿಗೆ, ಮಗು ಹುಟ್ಟಿದ ತಕ್ಷಣ ಸತ್ತೋಗ್ತಾಳೆ ಆಕೆ ಅಂತ. ಇದೊಳ್ಳೆ ಕರ್ಮ ಬರೆದುಕೊಳ್ಬಿಡೋದು ಈಗಾಗತ್ತೆ ಅಂತ, ಅದು ಹಾಗೆ ಆಗ್ತದೆ ಅಂತ ಹೇಳ್ಬಿಟ್ಟ. ಆಮೇಲೆ ಕ್ಷುದಿರಾಮ್ ಈ ಕಡೆಗೆ 1835 ಗಯಾಗೆ ಹೋದರು, ಗಯಾಕ್ಕೆ ಬುದ್ಧ ಗಯಾಕ್ಕೆ ಹೋಗಿ ಅಲ್ಲಿ ತರ್ಪಣ ಕೊಡಬೇಕು ಅಂತ ಹೋದರು. ಆಗ ಅವ್ರಿಗೆ 60 ವಯಸ್ಸು ಕ್ಷುದಿರಾಮಿಗೆ. ಇದು ಏಜ್ ಭಾಳ ಯಾಕೆ ಮೇಲೆ ಮೇಲೆ ಹೇಳ್ತಿದ್ದೆ ಅಂದರೆ ಕಾರಣ ಇದೆ. 60 ಗಯೆಯಲ್ಲಿ 1 ಇದ್ರಂತ. ಅಲ್ಲೆಲ್ಲ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡಿ ಎಲ್ಲ ಕ್ರಿಯೆಗಳನ್ನು ಮುಗಿಸಿದ್ರು. ಅವತ್ತು ರಾತ್ರಿ ಮಲ್ಕೊಂಡಾಗ ಒಂದು ಸ್ವಪ್ನ ಏನು ಅಂದರೆ, ಗಯೆಯದಲ್ಲಿ ಗದಾಧರ ಅಲ್ಲಿರೋದು, ಗದಾಧರ ಈ ಮುಂದೆ ಬಂದಂತೆ

ಕೆಳಗಿಂದ ಮೇಲಿಂದ ಕೆಳಗಿಳಿದ ಸಿಂಹಾಸನದ ಕಾಣುತ್ತದೆ ಅವನಿಗೆ. ಗದಾಧರ ಮೇಲೆ ಕೂತದ್ದು, ಸಿಂಹಾಸನ ಕೆಳಗಿಳಿದು ಬಂದು, ನಿನ್ನ ಅಸಾಧಾರಣ ಭಕ್ತಿಯನ್ನು ಕಂಡು ಬಹಳ ಸಂತೋಷ ಪಟ್ಟಿದ್ದೇನೆ, ನಾನು ನಿನಗಾಗಿ ನಿನ್ನ ಮಗನಾಗಿ ಬರ್ತೇನೆ ಅಂದ್ಬಿಟ್ಟಂತ. ಇವನಿಗಿದ್ದು ಪಜೀತಿ, ಹಿಂದ್ಕೊಂಬ ರಾಮಚಂದ್ರ ಬಂದು ಕೇಳಿದ್ದಾನೆ. ಅವಾಗಲೂ ಬೇಡ ಅಂದ ಮನುಷ್ಯ ಆಯ್ತ, ಬೇಡ ಮರ ನಿಮ್ಮ ನಿಭಾಯಿಸೋದು ಕಷ್ಟ ಅಂತಿದ್ದವನು. ಈ ಗದಾಧರ ಬಂದು ಕೇಳಿದ ತಕ್ಷಣ ಸುಧೀರಾಮನ ಸಂತೋಷ ಆಯಿತು, ಗಾಬರಿನೂ ಆಯಿತು. ಭಗವಂತ, ನನ್ನ ಮನೆಯಲ್ಲಿ ನೋಡ್ಕೊಳ್ಳೋಕೆ ಅವಕಾಶ ಇಲ್ಲ ಮರಾಯ, ನೀ ಬಂದು ಏನು ಮಾಡ್ತೀನಿ, ನನಗೆ ರಾಮನ ನೋಡ್ಕೊಳ್ಳೋದೆ ಕಷ್ಟ ಆಗಿದೆ ನನಗೆ, ನೀ ಬರಬೇಡ, ನಿಭಾಯಿಸೋದು ಆಗುತ್ತಾ ನನ್ನ ಕಡೆಯಿಂದ. ಗದಾಧರ ಹೇಳಿದಂತೆ, ನಿನ್ನ ಮನೆ ದೊಡ್ಡದಾಗೋದು, ಜಗತ್ತಿಗೆ ಗೊತ್ತಾಗೋದು ನನ್ನಿಂದಾನೆ, ಅದಕ್ಕೆ ನಿನಗೆ ಬರಬೇಕಾಗಿದೆ, ನಾನು ಬರ್ತೀನಿ ಅಂತ ಹೇಳಿದಂತೆ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತದೆ, ಆಗಲಿ ಅಂದ. ಆ ಕನಸು ಎಷ್ಟು ಗಾಢವಾಗಿತ್ತು ಅಂತ ಕೃದಿರಾಮಂದು, ಮರುದಿನ ಬೆಳಗ್ಗೆ ಆದರೂ ಕೂಡ ಅವತ್ತಿನ ಎಲ್ಲೋ ತೇಲಾಡ್ದಂಗೆ ಅನುಭವ, ವಿಚಿತ್ರ ಅನುಭವ ಅದು. ಅವನಿಗೆ ಎಲ್ಲಿದ್ದೀನಿ, ಎಷ್ಟೊತ್ತು ಮಲ್ಕೊಂಡಿದ್ದೀನಿ ಅಂತ ಕಲ್ಪನೆ ಕೂಡ ಇಲ್ಲ. ಕ್ಷುದಿರಾಮ್ ಗಯ್ಯಲ್ಲಿ ಒಂದು ತಿಂಗಳಿದ್ದು ವಾಪಸ್ ಕಾಮಾರ್ ಪುಕ್ಕೂರಿಗೆ ಬಂದಾಗ ಹೆಂಡತಿ ನೋಡಿದ, ಏನೋ ಬದಲಾವಣೆ ಆದಂಗೆ ಕಾಣಿಸ್ತು, ಆಕೆ ಮುಖದಲ್ಲಿ ಒಂದು ವಿಶೇಷ ಕಾಂತಿ ಬಂದಿದೆ ಅನ್ನಿಸ್ತು. ಸಂಬಂಧಿಕರು ಹೇಳ್ತಾ ಇದ್ರಂತೆ, ಇತ್ತೀಚೆಗೆ ಚಂದ್ರಮಣಿ ಚಂದ್ರಮಣಿ ಪೂರ್ತಿ ಬೇರೆ ಆಗಿಬಿಟ್ಟಿದ್ದಾಳೆ, ಬೇರೆ ಕಾಣಿಸ್ತಾಳೆ ಅಂತ ಅನ್ನೋದು. ಆಕೆಗೂ ಸುಮಾರು ಅವಾಗ 40 ವರ್ಷ ಮೇಲೆ ಇರಬೇಕು, ಇಷ್ಟು ಬೇರೆ ಕಾಣಿಸ್ತಾಳೆ ಆಕೆ ಅಂತ. ಪೂಜೆ ಮೇಲೆ ಹೆಚ್ಚು ಆಸ್ತೆ ಬಂತು, ಆಕೆಗೊಂದೆರಡು ವಿಚಿತ್ರ ಅನುಭೂತಿ ಆಗಿತ್ತು ಅಂತ ಹೇಳ್ತಿದ್ದು. ಈತ ದಯ ಅನುಭವ ಹೇಳಲಿಲ್ಲ, ಆಕೆ ತನಗಾದಂಥ ಅನುಭವ ಹೇಳಿದ್ದು. ಒಂದು ದಿವಸ ರಾತ್ರಿ ಮಲ್ಕೊಂಡಾಗ ತಕ್ಷಣ ಎಚ್ಚರ ಆಯಿತು, ಪಕ್ಕದಲ್ಲಿ ಯಾರೋ ಮಲ್ಕೊಂಡಂಗೆ ಅನಿಸ್ತಾ ಇತ್ತು ನನಗೆ. ಅವನು ಮನುಷ್ಯ ಮಲ್ಕೊಂಡಿದ್ದಾನೆ, ಮನುಷ್ಯ ಅಲ್ಲ ಅವನು, ದೇವತೆ, ಬರೀ ಬೆಳಕು, ಬರೀ ಬೆಳಕಿನ ಮನುಷ್ಯ ಕಾಣಿಸ್ತಾನೆ. ನಾನು ಬೆಳಗಿನವರೆಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತು, ಯಾರು ಅವನು, ಯಾರು ಬಂದರು, ಮನೆಯವರಿಗೆಲ್ಲ ಹೇಳ್ಕೊಂಡೆ, ಮನೆಯವರಂತ ಹುಚ್ಚಿಡ್ದಿದ್ಯಾ, ಯಾರು ಬರ್ತಾರೆ ಇಲ್ಲಿ, ಯಾರು ಬಂದಿಲ್ಲ, ಅದು ಮನುಷ್ಯ ಅಲ್ಲ, ದೇವತೆ ಥರ ಬೆಳಕಿನ ಮಲ್ಕೊಂಡಂಗೆ ಮಲ್ಕೊಂಡಂಗೆ ಆಗಿತ್ತು. ಮುಂದೆ ಎರಡು ದಿವಸ ಬಿಟ್ಟು ಶಿವ ದೇವಾಲಯದ ಮುಂದೆ ಹೋಗಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಆ ಶಿವಲಿಂಗದಿಂದ ಒಂದು ಮಹಾಜ್ಯೋತಿ ಬಂದಂಗೆ ಆಯ್ತಂತೆ, ದೇವಾಲಯವನ್ನೆಲ್ಲ ತುಂಬ್ಕೊಂಡ್ಬಿಡ್ತು, ತುಂಬ್ಕೊಂಡು ಹೊರಗೆ ಹಾಗೆ ಓವರ್ಫ್ಲೋ ಆದ ಹಾಗೆ ಅಲೆ ಅಲೆ ಅಲೆಯಾಗಿ ಬರ್ತಾ ಇತ್ತಂತೆ. ಬಂದು ಚಂದ್ರಮಣಿಯನ್ನು ಸುತ್ತುವರಿತು, ಸುತ್ತುವರೆದು ಸರ್ರನ್ನು ಸುತ್ತಾಕಿದಂಗಾಗಿ ಅವ್ರ ದೇಹದಲ್ಲಿ ಹೋದಂಗೆ ಆಗ್ಬಿಡ್ತು. ಆಕೆ ಹೇಳಿದಂತೆ, ಎರಡು ಘಟನೆ ನನಗೆ ಅರ್ಥವೇ ಆಗೋದಿಲ್ಲ, ಯಾಕೆ ಹಿಂಗಾಯಿತು ಅಂತ ಗೊತ್ತಾಗಲಿಲ್ಲ ಅಂತ. ಆಗ ಕ್ಷುದಿರಾಮ್ ಹೇಳ್ತಾನೆ, ನೀನು ಒಂದೇ ಅಲ್ಲ, ನನಗೂ ಆದದ್ದು ಅನುಭವ ಹೀಗೆ, ಗದಾಧರ ನನಗೆ ಮಾತು ಕೊಟ್ಟಿದ್ದಾನೆ, ನಾನು ಮಗನಾಗಿ ಬರ್ತೀನಿ ಅಂತಾನೆ, ಏನು ನನಗೆ ಗೊತ್ತಾಗಲಿಲ್ಲ, ನನಗೆ 60 ವರ್ಷ ಈಗಾಗಲೇ, ಮಗು ಬೆಳೆದ್ರೆ ಬೆಳೆಸೋದು ಹೇಗೆ ಅದನ್ನು ಅಂತ ಚಿಂತೆ ಮಾಡ್ತಿದ್ರು. ಹಾಗಂದಾಗ ಹೇಳ್ತಾನೆ, ಇಷ್ಟು ಚಂದದ ಮಾತಿದ್ರು, ಭಗವಂತ ನನ್ನ ಮಗ ಆಗಿ ಬರೋದೇ ಆದರೆ ಇದೊಂದು ಯಾವುದೋ ಮಹಾನ್ ಶಕ್ತಿಯ ಅವತರಣದ ಸೂಚನೆ ಇದು, ಅದಕ್ಕೆ ನಾವು ಕಾರಣ ಆಗ್ತಿದ್ದೀವಿ, ಆದ್ದರಿಂದ ಇನ್ನು ಮೇಲೆ ನಮ್ಮ ಬದುಕನ್ನು ಇನ್ನಷ್ಟು ಶುದ್ಧವಾಗಿ ಇನ್ನಷ್ಟು ಸಂಪನ್ನವಾಗಿ ಭಗವದ್ಭಕ್ತಿಯಿಂದ ನಡೆಸಬೇಕು, ಯಾಕಂದ್ರೆ ನಾವು ಕಾರಣ ಆಗ್ತಿದ್ದೀವಿ ಈಗ ಇದಕ್ಕೆ. ನಾಳೆ ಹುಟ್ಟುವಂಥ ಮಗು ಭಗವಂತನ ಅವತರಣ ಆದರೂ ಕೂಡ ಅದಕ್ಕೆ ನಾವು ಕಾರಣ ಆಗ್ತಿರೋದ್ರಿಂದ ನಮ್ಮ ಜೀವನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಮುಂದೆ 9 ತುಂಬಿ ಪ್ರಸವದ ಕ್ಷಣದವರೆಗೂ ಚಂದ್ರಮಣಿಗೆ ಯಾವ ತೊಂದರೆಯೂ ಆಗಲಿಲ್ಲಂತೆ. ಗುಡಿಸಲು ಇರೋದು, ಅದ್ರ ಪಕ್ಕದ ಇನ್ನೊಂದು ಗುಡಿಸಲು ಕಟ್ಟಿದ್ದಾರೆ, ಅದು ಎದಕ್ಕಂದ್ರೆ ಭತ್ತ ಕೊಟ್ಟೋದಕ್ಕೆ ಅಂತಿರೋದು, ಭತ್ತ ಕೊಡೋದು ಗುಡಿಸಲು. ಆ ಗುಡಿಸಲೇ ಪ್ರಸವದ ಕೊನೆ. ಮನೆಯಲ್ಲಿ ಒಬ್ಬರು ಧನಿ ಅಂತ ದಾಯಿ, ಧನಿ ಅಂತಕ್ಕೆ ಆಕೆ ಕರ್ಕೊಂಡು ಹೋದ್ಲಂತೆ ಚಂದ್ರಮಣಿನ ಬೆಳಗ್ಗೆ ಆಗೋದಕ್ಕಿಂತ ಒಂದು 15 ಮೊದಲು ಕರ್ಕೊಂಡು ಹೋದ್ಲು. ಅವ್ರು ಎಷ್ಟು ಚಂದ ಹೇಳ್ತಾ ಬರೀತಾರೆ, ನೋವಿಲ್ಲದ ಹೆರಿಗೆ ಆಯ್ತು ಆಕೆಗೆ ಅಂತ. ಚಂದ್ರಮಣಿಗೆ ನೋವೇ ಇಲ್ಲದೆ ಹೆರಿಗೆ ಆಯಿತು. ಮಗುವನ್ನು ಆ ಮೊರದಲ್ಲಿ ಮಲಗಿಸಿ ತಾಯಿಗೆ ಆರೈಕೆ ಮಾಡ್ತಾ ಇದ್ಲು. ಆ ಧನಿ ತಾಯಿಗೆ ಆರೈಕೆಯನ್ನು ಮಾಡಿ ಏನು ಮಗು ಶುದ್ಧ ಮಾಡಬೇಕಲ್ಲ ಅಂತ ನೋಡಿ, ಮಗು ಇಲ್ಲ, ಆ ಮೊರದಲ್ಲಿ ಮಲಗಿಸಿದ್ದಾಳೆ, ಮಗು ಇಲ್ಲೇ ಇಲ್ಲ, ವಿಯೋಕರ್ಮವೇ, ಮಗು ಎಲ್ಲಿ ಹೋಯ್ತು, ನಡ್ಕೊಂಡು ಹೋಗಕ್ಕೆ ಸಾಧ್ಯ ಇದೆಯಾ, ಹುಟ್ಟಿದ ಮಗು ನೋಡಿದ್ರೆ ಗುಡುಗುಡು ಉಳ್ಕೊಂಡು ಹೋಗಿದೆ, ಅದು ಉಳ್ಕೊಂಡು ಹೋಗಿ ಅಲ್ಲಿ ಒಲೆ ಇದೆ, ಭತ್ತ ಕೊಟ್ಟು ಒಲೆ, ಇವತ್ತೇನು ಯೂಸ್ ಮಾಡ್ತಾ ಇಲ್ಲ ಅದನ್ನ, ಆದ್ರೆ ಬೂದಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ, ಮೈ ಎಲ್ಲ ಬೂದಿ, ಅಳ್ತಾ ಇಲ್ಲ ಬೂದಿ ಬಂದರೂ ಕೂಡ. ಏಕೆ ಹೋಗಿ ಧನಿ ಹೋಗಿ ಆ ಮಗುವನ್ನು ತೊಳೆದ್ಲಂತೆ. ಅದಕ್ಕೆ ಹೇಳ್ತಾರೆ, ಇದು ಏನು ಸಂಕೇತನೋ ಗೊತ್ತಿಲ್ಲ, ಜಗದ ನಶ್ವರತೆಯನ್ನು ತೋರಿಸುವಂಥ ಸಂಕೇತ ಇದು ಅಂತ. ಬೂದಿಯೊಳಗೆ ಮಲ್ಕೊಂಡ್ಬಿಟ್ಟಿತ್ತು ಮಗು, ಅತ್ತೇ ಇಲ್ಲ ಅದು. ಅಷ್ಟಾದರೂ ನೋಡ್ತಾಳೆ, ಸುಂದರವಾದ ಮಗು, ತುಂಬ ಬೆಳೆದು ಬಿಟ್ಟಿದೆ. ಆ ಕೇಳ್ತಾಳಂತೆ, 6 ಮಗು ಇದ್ದಂಗಿದೆ ಇದು, ಆ ಥರದ ಮಗು. ಕ್ಷುದಿರಾಮ ಜಾತಕ ನೋಡಿದ, ಜಾತಕ ನೋಡಿ ಈ ಮಗು ಮಹಾಪುರುಷನ ಲಕ್ಷಣ ಇದೆ, ಇದಕ್ಕೆ ಹುಟ್ಟಿದ ದಿನಾಂಕವನ್ನು ನಮೂದು ಮಾಡಿದ, ನಮಗೆ ಪ್ರಯೋಜನ ಆಗಲಿ ಅಂತ ನಮೂದು ಮಾಡಿದ. ಅದು ಕ್ರಿಸ್ತಶಕ 1836 ಫೆಬ್ರವರಿ 18 ಬುಧವಾರ. ಹಿಂದೂ ಪಂಚಾಂಗದ ಪ್ರಕಾರ 1757 ಶಕವರ್ಷ, ಫಾಲ್ಗುಣ ಮಾಸದ 6 ಸೂರ್ಯೋದಯಕ್ಕೆ 12 ಮೊದಲು ಜನನ. ಅಂದು ಶುಕ್ಲಪಕ್ಷದ ದಿದಿಗೆ, ಪೂರ್ವ ಭಾದ್ರಪದ ನಕ್ಷತ್ರ, ಸಿದ್ಧಿಯೋಗ,

ರಾಶಿ ಇದನ್ನೆಲ್ಲ ಬರೆದಿಟ್ಟ. ಅವನು ಜ್ಯೋತಿಷ್ಯ ಬರ್ತಿತ್ತಲ್ಲ, ಬರೆದಿಟ್ಟ. ಜಾತಕವನ್ನು ಪರೀಕ್ಷೆ ಮಾಡಿದ್ಮೇಲೆ ಬೇರೆ ಜ್ಯೋತಿಷಿಗಳು ಹೇಳಿದ್ರಂತೆ, ಜಾತಕ ನೋಡಿ, ಈ ಹುಡುಗ ಅತ್ಯಂತ ಗುಣಾಢ್ಯನಾಗ್ತಾನೆ, ಎಲ್ಲರಿಂದ ಗೌರವಿಸಲ್ಪಡ್ತಾನೆ, ಅವನ ಹೆಸರಿನ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ ನೋಡಿ ಹೇಗಿದೆ ಅಂತ. ಇದನ್ನು ದಯವಿಟ್ಟು 1836 ಇಸ್ವಿ ಹೋಗಿ ನೆನೆಸ್ಬೇಕು ನಾವು. ಆಗ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಗುವಿನ ಜ್ಯೋತಿಷಿ ಹೇಳೋದು, ಈತ ದೊಡ್ಡವನಾಗ್ತಾನೆ ಅಡ್ಡಿ ಇಲ್ಲ. ಸಾಮಾನ್ಯ ಎಲ್ಲ ನಮ್ಮೆಲ್ಲ ಜಾತಕದಲ್ಲಿ ಹಾಗೆ ಬರೀತಾರೆ ಜ್ಯೋತಿಷಿಗಳು ಅಲ್ಲ, ಯಾರ ಜಾತಕದಲ್ಲಿ ಇವನು ಕೆಟ್ಟ ಹೋಗ್ತಾನೆ ಅಂತ ಯಾರೂ ಬರೆದು ನೋಡಿಲ್ಲ ಇದುವರೆಗೆ. ನಾನು ಚೆನ್ನಾಗಿರ್ತಾನೆ, ಭವಿಷ್ಯದಲ್ಲಿ ಚೆನ್ನಾಗಿ ಬೆಳೀತಾನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಅವ್ರು ಹೇಳೋದು, ಇವನ ಹೆಸರಿನಿಂದ ಸ್ಥಾಪನೆ ಆಗುವಂಥ ಸಂಸ್ಥೆ ತಲೆ ತಲಾಂತರ ಉಳ್ಕೊಳ್ಳುತ್ತೆ ಅಂತ. ಅಂದರೆ ಹಾಗೆ ಮಗು ಹುಟ್ಟಿದಾಗ ಇವನೊಂದು ಸಂಸ್ಥೆ ಹುಟ್ಟಿಗೆ ಕಾರಣ ಆಗ್ತಾನೆ, ಅದು ಉಳ್ಕೊಳ್ಳುತ್ತೆ ಅಂತ ಬರೆದಿದ್ರಂತೆ. ಇವನೇ ನಾರಾಯಣನ ಅವತಾರ ಅಂತ ಜನ ಪೂಜೆ ಮಾಡ್ತಾರೆ ಇವನ್ನ ಅಂತ ಹೇಳಿದ್ರಂತೆ. ಈಗ ಕ್ಷುದಿ ರಾಮಚಂದ್ರಮಣಿಯವರ ಜವಾಬ್ದಾರಿ ತುಂಬ ಹೆಚ್ಚಾಯಿತು. ಯಾಕಂದರೆ ಇದು ಕಾರಣ ಪುರುಷ, ಇಂಥವ್ನು ಹುಟ್ಟಿದ್ದಾನೆ, ಆ ಮಗುವನ್ನು ತುಂಬ ಎಚ್ಚರದಿಂದ ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದರು. ಮಗು ಹೆಸರಿಡಬೇಕಲ್ಲ, ಇನ್ನು ನಾಮಕರಣ. ಸಕಾಲದಲ್ಲಿ ನಾಮಕರಣ ಸಂಸ್ಕಾರವನ್ನು ಮಾಡಿದರು. ಶಿಶುವಿನ ರಾಶಿ ನಾಮದ ಪ್ರಕಾರ ಶಂಭುಚಂದ್ರ ಅಂತ ಹೆಸರಿಟ್ರು ಮಗುಗೆ. ಶಂಭುಚಂದ್ರ ಅಂತ ರಾಶಿ ನಾಮದ ಪ್ರಕಾರ. ಆಮೇಲೆ ಗಯೆಯಲ್ಲಿ ತನಗಾಗಿತ್ತಲ್ಲ ಅನುಭವ, ಅನುಭವವನ್ನು ನೆನೆದ್ಬಿಟ್ಟು ಮಗುವನ್ನು ಗದಾಧರ ಅಂತ ಹೆಸರಿಟ್ರು. ಆದರೆ ಬಂಗಾಲಿ ಭಾಷೆಯಲ್ಲಿ ಗದಾಯೆ ಅಂತ ಕರೀತಾರೆ, ಮನೆ ಭಾಷೆ. ಮನೆಯಲ್ಲಿ ನಮ್ಮ ಕಡೆ ಹಂಗೆ ಮಾಡ್ತೀವಿಲ್ಲ, ಹೆಸರಿಡೋದೊಂದು ಕರೆಯೋದೊಂದು. ನಾವು ಹೆಸರು ಪೂರ್ತಿ ಹೆಸರಿಂದ ಕರೆಯೋದೇ ಇಲ್ಲ ಯಾರೂ ಅಲ್ವಾ, ಶಾರ್ಟ್ ಮಾಡಿ ಕರಿತೀವಿ. ಹಾಗೆ ಗದಾಧರ ಇದ್ದದ್ದು ಮನೆಯಲ್ಲಿ ಗದಾಯೆ ಅಂತ ಬಂಗಾಲಿ ಭಾಷೆಯಲ್ಲಿ ಆಯಿತು. ಮನೆ ದೇವರು ರಾಮಚಂದ್ರ, ಮತ್ತು ಎಲ್ಲರ ಹೆಸರಲ್ಲಿ ರಾಮ ಬರಲೇಬೇಕು ಅಂತ ಇರೋದ್ರಿಂದ ಹುಡುಗನಿಗೆ ರಾಮಕೃಷ್ಣ ಅಂತ ಹೆಸರಿಟ್ರು. ಆದರೆ ಮನೆಯಲ್ಲಿ ಹೆಸರು ಉಳಿದದ್ದು ಗದಾಯೆ ಅಂತ ಉಳ್ಕೊಂಡ್ಬಿಡ್ತದೆ ಬಂಗಾಲಿ ಮನೆಯಲ್ಲಿ. ಮಗು ಬೆಳೆದಂಗೆ ಒಂದು ವಿಶೇಷ ಗುಣವನ್ನು ಕಂಡರು. ಆ ಹುಡುಗನ ಸ್ಮರಣ ಶಕ್ತಿ ಅದ್ಭುತವಾದಂಥದ್ದು. ಯಾವ್ಯಾವುದೋ ಘಟನೆ ಅವನು 1 ವರ್ಷ ಆಗಿದ್ದಾಗ ನೆನಪಿಟ್ಕೊಳ್ಳೋದು, ಹಂಗಾಯ್ತು ಹಿಂಗಾಯ್ತು ನೆನಪಿಟ್ಕೊಂಡು ಹೇಳ್ತಿದ್ದಂತೆ. ಗದಾಧರ 4-5 ವರ್ಷ ಆಗಿದ್ದಾಗ ಆಡೋ ಹುಚ್ಚು ವಯಸ್ಸು ತಾನೇ ಅದು, 4-5 ವಯಸ್ಸು ಆಡೋ ಹುಚ್ಚು. ಶಾಲೆಗೆ ಹೋಗೋ ವಿಷಯದಲ್ಲಿ ಮಾತ್ರ ಆಸಕ್ತಿ ತೋರಿಸ್ಲಿಲ್ಲ, ಬುದ್ಧಿವಂತರು ಶಾಲೆಗೆ ಹೋಗೋ ಬಗ್ಗೆ ಆಸಕ್ತಿ ತೋರಿಸ್ಲಿಲ್ಲ. ಆಟದಲ್ಲಿ ಹುಚ್ಚು, ಗೆಳೆಯರ ಜೊತೆ ಓಡಾಡಬೇಕು, ಹಠ ಹೆಚ್ಚು. ಹಠ ಎಂದ್ರೆ ಏನು ಅಂತ ವಿಚಿತ್ರ ಹೇಳಬೇಕಿದ್ದು ನಾನು. ಈಗಿನ ಹುಡುಗರು ಹಾಗೆ ಇದ್ದಾರೆ, ಪ್ರಶ್ನೆ ಕೇಳ್ತಾರೆ, ತುಂಬ ಪ್ರಶ್ನೆ ಕೇಳ್ತಾರೆ ಹುಡುಗರು. ನಮ್ಮ ತಲೆಮಾರಿನಲ್ಲಿ ನಾವು ಪ್ರಶ್ನೆ ಕೇಳ್ತಿರ್ಲಿಲ್ಲ. ಅದೊಂದು ಆರ್ಟಿಕಲ್ ಬರೆದಿದ್ದೆ, ಮೈ ಜನರೇಷನ್ ಇಸ್ ದ ಲಾಸ್ಟ್ ಜನರೇಷನ್ ಅಂತ. ನೀದರ್ ವಿ ಹ್ಯಾವ್ ದಿ ಅಗ್ರೆಷನ್ ಆಫ್ ದ ನೆಕ್ಸ್ಟ್ ಜನರೇಷನ್ ನಾರ್ ದಿ ಕಮಿಟ್ಮೆಂಟ್ ಆಫ್ ದ ಪ್ರೀವಿಯಸ್ ಜನರೇಷನ್, ಎರಡೂ ಇಲ್ಲ. ನಮ್ಮ ಅಪ್ಪ ಪ್ರಶ್ನೆ ಕೇಳಬೇಡ ಅಂತ ಹೇಳ್ತಾನೆ ಇರಲಿ, ನಾವು ಕೇಳೋದೇ ಇಲ್ಲ, ಬೇಡ ಅಂದಿದ್ದಲ್ಲ ಇನ್ನೇನು ಕೇಳೋ ತಿರ್ಗಮೃಗ ಅಂತ. ಈ ಹುಡುಗರು ಹಾಗಲ್ಲ, ಇವತ್ತಿನ ಹುಡುಗರು ಕೇಳಿ ನೋಡಿ ಎಷ್ಟು ಪ್ರಶ್ನೆ ಕೇಳ್ತಾರೆ, ಸಿಕ್ಕಾಪಟ್ಟೆ ಪ್ರಶ್ನೆ. ನನಗಂತೂ ನಮ್ಮ ಮನೆಯಲ್ಲಿ ಒಂದು ಸ್ಯಾಂಪಲ್ ಇದೆ, ಮೊಮ್ಮಗಳಿದ್ದಾಳೆ, ಬರೋದು ಅಜ್ಜ ಒಂದು ಪ್ರಶ್ನೆ ಅಂತ ಬರ್ತಾಳೆ, ಬಂತಪ್ಪ ಮತ್ತೆ ಪ್ರಶ್ನೆ ಅಂತ. ದಿನಾಲು ಒಂದು 15 ಪ್ರಶ್ನೆ ಆದರೂ ಇರಬೇಕು, ಮತ್ತು ಆಕೆಗೆ ಸಮಾಧಾನ ಆಗದಿದ್ರೆ ಬಿಡೋಲ್ಲ. ರಾಮಕೃಷ್ಣರ ಬಗ್ಗೆ ಅವಾಗ ಹೇಳ್ತಾರೆ, ಪ್ರತಿಯೊಂದಕ್ಕೂ ಕಾರಣ ಕೊಡಬೇಕು. ನೀವು ಸುಮ್ಮನೆ ಉಡಾಫಿ ಮಾತೇಳಿ ಸುಮ್ಮನೆ ಕೇಳಬೇಡ, ನಂಬ್ಕೊಂಡಿರು ಹೇಳ್ದಂಗೆ ಮಾಡು ಅಂದ್ರೆ ಮಾಡಲ್ಲ. ಕಾರಣ ತಿಳಿಸಿದ್ರೆ ತಕರಾರು ಇಲ್ಲ, ಕಾರಣ ತಿಳಿಸಿದರೆ ಆಜ್ಞೆ ಅಂತ ಕೊಟ್ಟರೆ ಖಂಡಿತ ಪಾಲಿಸ್ತಿರ್ಲಿಲ್ಲ ಅಂತ ರಾಮಕೃಷ್ಣರು. ಒಂದು ಉದಾಹರಣೆ ಬರೀತಾರೆ, ಭಾಳ ಚೆನ್ನಾಗಿರುವಂಥದ್ದು. ಊರ ಪಕ್ಕ ಒಂದು ಕೆರೆ, ಹಾಲ್ದಾರ್ ಪುಕ್ಕೂರ್ ಅಂತ ಒಂದು ಹಳ್ಳಿ. ಒಂದೊಂದು ಪುಕ್ಕೂರ್ ಅಂದ್ರೆ ಹಳ್ಳಿ ಅಂತ ಅರ್ಥ, ಹಾಲ್ದಾರ್ ಹಳ್ಳಿ ಅಂತ, ಹಾಲ್ದಾರ್ ಪುಕ್ಕೂರ್ ಅಂತ. ಅಲ್ಲಿ ಕೆರೆಗಳಿದ್ದು ಅಂತ ಎರಡು, ಸ್ನಾನಕ್ಕೂ ಅದೇ ಬಳಕೆಗೂ ಅದೇ ನೀರೇ. ಅವಾಗೆಲ್ಲ ಹಾಗೆ ತಾನೇ, ಒಂದೇ ಕೆರೆ ಎಲ್ಲದಕ್ಕೆ ಇರೋದು. ನಮ್ಮ ಊರಲ್ಲಿ ನೋಡಿದೀವಲ್ಲ ನಾವು, ಆ ಕಡೆ ದನ ಮೈ ತೊಳಿಬೇಕು, ಈ ಕಡೆ ಮನುಷ್ಯರು ಅದೇ ನೀರು ತಂದು ಮನೆಯಲ್ಲಿ ಕುಡಿಬೇಕು, ಒಂದೇ ಕೆರೆ ಅವಾಗೆಲ್ಲ ಇರೋದು. ಅಲ್ಲಿ ಸ್ನಾನ ಘಟ್ಟಗಳನ್ನೇ ಬೇರೆ ಮಾಡಿದ್ರಂತೆ. ಹೆಣ್ಮಕ್ಳಿಗೊಂದು ಸ್ನಾನ ಘಟ್ಟ ಬೇರೆ ಅಂದರೆ ಸ್ನಾನದ ಕೆರೆ ಬೇರೆ, ಗಂಡಸರಿಗೊಂದು ಬೇರೆ ಸ್ನಾನದ ಕೆರೆ ಮಾಡಿದರು. ಆದರೆ ಈ ಹುಡುಗರೆಲ್ಲ 4-5 ವರ್ಷ ಹುಡುಗರು, ಇವ್ರು ಎರಡು ಕಡೆಗೆ ಹೋಗ್ತಿದ್ರು ಸ್ನಾನಕ್ಕೆ, ಗಲಾಟೆ ಗಲಾಟೆ. ಹುಡುಗರು ಅಂತ ಅಡ್ಡಿಯಲ್ಲಿ ಬಿಡಿ, ಎಲ್ಲಿ ಹೋಗ್ತಾರೆ ಅಂತ. ಈ ಹುಡುಗರು ಒಂದ್ಸಲ ಈ ಹೆಣ್ಮಕ್ಳು ಸ್ನಾನ ಮಾಡೋ ಜಾಗಕ್ಕೆ ಹೋಗ್ಬಿಟ್ರು, ಸ್ನಾನ ಘಟ್ಟಕ್ಕೆ ಹೋದ್ರು. ಓ ಒಂದು ಕುಡಿದಾಡ್ತಾರೆ, ಮಾರಾಗಿ ನೀರು ಎರಿಸ್ತಾರೆ, ಗದ್ದಲ ಮಾಡ್ತಾರೆ, ಕಿರ್ಚಿ ಆಡ್ತಾರೆ. ಅಲ್ಲಿ ಹೆಣ್ಮಕ್ಳು ಸ್ನಾನ ಮಾಡಿದ ದೊಡ್ಡವ್ರು ವಯಸ್ಸಾದವ್ರು ಬಂದು ಕೂತ್ದಂಡೆ ಭಜನೆ ಧ್ಯಾನ ಮಾಡ್ತಿದ್ರಂತೆ. ಇವ್ರು ಮತ್ತೊ ನೀರು ಎರಚುವಾಗ ಅವ್ರಿಗೂ ಸಿಡಿತಂತೆ, ಸಿಡಿದಾಗ ಬಜ್ಜಿ ಜೋರಾಗಿ ಬೈದ್ಬಿಟ್ಲು, ಬುದ್ಧಿ ಇಲ್ಲ ನಾವು ಗದಾಯಿ ನಿನಗೆ, ಹೆಣ್ಮಕ್ಳು ಸ್ನಾನ ಮಾಡೋದಲ್ಲಿ ಬರಬಾರ್ದು ಅಂತ ಗೊತ್ತಿಲ್ಲ ನಿನಗೆ, ಅಲ್ಲಿ ಹೋಗು ಆ ಕಡೆ ಹೋಗು, ನೀನು ನೀರು ಎರಿಸ್ತೀರಿ, ನೀವು ನೋಡಬಾರ್ದು ಹಾಗೆಲ್ಲ, ಹೆಣ್ಮಕ್ಳು ಸ್ನಾನ ಮಾಡೋದು ನೋಡಬಾರ್ದು, ಏನಾಗ್ತದೆ ಅಂತ ಕೇಳಿದ್ರು ಹುಡುಗ, 5 ವರ್ಷ ಹುಡುಗ. ಏನಾಗ್ತದೆ, ದೇವ್ರು ಶಾಪ ಕೊಡ್ತಾನೆ ನಿನಗೆ, ಶಾಪ ಕೊಡ್ತಾನೆ ಅಂತಂದೆ. ನಿಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು, ಶಾಪ ಕೊಡ್ತಾನೆ ನೋಡ್ಬೇಕು ಅದು ಹೆಂಗೆ ಶಾಪ ಕೊಡ್ತಾನೆ ಅಂತ. 3 ದಿವಸ ಆಯ್ತಂತೆ, 4-ನೇ ದಿವಸ ಅಜ್ಜಿ ಕಡೆ ಹೋಗ್ತಾರೆ ಗದಾಯಿ, ಹೋಗ್ಬಿಟ್ಟು ಹೇಳ್ತಾನೆ, ಅಜ್ಜಿ ಒಂದು ವಿಷಯ ಹೇಳಬೇಕು, ನೀನು ಹೇಳಿ ಕಳಿಸ್ದಲ್ಲ ಅವತ್ತು, ನಾನು ಮರದ ಬಾರಿಯಾಗಿ ನಿಂತು 3 ದಿವಸ ನೋಡಿದ್ದೆ,
ಹೆಣ್ಮಕ್ಳು

ನಾನು ಘಟ್ಟ ನೋಡಿದ್ದೆ. ಮೊದಲ ದಿವಸ 3 ಜನ ನೋಡಿದೆ, 2ನೇ ದಿವಸ 4 ಜನ ನೋಡಿದೆ, 3ನೇ ದಿವಸ 8 ಜನ ನೋಡಿದ್ದೀನಿ. ನನಗೆ ಯಾವ ಶಾಪನೂ ಬರಲಿಲ್ಲ. ಯಾಕೆ ಆಕೆ ಅಜ್ಜಿ ಬಂದು ಅಮ್ಮನಿಗೆ ಹೇಳಿದ್ಲ ಅಂತೀವ್ರ, ಅಮ್ಮನಿಗೆ ಏನು ಚಂದ್ರಮಣಿ ನಿನ್ನ ಮಗ ಅಮ್ಮ ಇವನು ಹಿಂಗೆ ಮಾತಾಡ್ತಾನೆ ಇವನು ಅಂತ. ಅಮ್ಮ ರ್ಯಾಷನಲ್ ಕೊಡೋದು ಹೇಗಿದೆ ನೋಡಿ, ಅಂದರೆ ಕನ್ವಿನ್ಸಿಂಗ್ ಆನ್ಸರ್ ಕೊಟ್ಟರೆ ಮಕ್ಕಳು ಒಪ್ಕೋತಾರೆ ಅಂತ. ಚಂದ್ರಮಣಿ ಹೇಳ್ತಾಳೆ, ನೋಡು ಹಾಗೆ ಮಾಡಬಾರ್ದು ಗದಾಯ್, ಯಾಕೆ ಗೊತ್ತಾ, ನಿನಗೇನು ಆಗಲ್ಲ.

ಅಂದ್ರೆ ಎಲ್ಲಿವರೆಗೂ ಸ್ವಭಾವ ಹೇಗಿತ್ತು ಅಂದ್ರೆ ಮನಸ್ಸಿನಲ್ಲಿ ಬಂದಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕರೆ ಒಪ್ಕೋಬೇಕು, ಇದ್ರೆ ಒಪ್ಕೊಳ್ಳಲ್ಲ. ಈ ಗದಾದನ್ನ 7 ವರ್ಷ ವಯಸ್ಸಾಯ್ತು. ಆರೋಗ್ಯ ತುಂಬಾ ಚೆನ್ನಾಗಿತ್ತು, ನೋಡ ತುಂಬಾ ಚಂದ ಹುಡುಗ, ಮುಖ ಎಲ್ಲ ಕೆಂಪು ಮುಖ, ಎಲ್ಲದಕ್ಕೆ ಹಾಕುವ ಅಭ್ಯಾಸ ತುಟಿ ಎಲ್ಲ ಕೆಂಪಿರಬೇಕು, ನೋಡಕ್ ಆಕರ್ಷಕವಾದಂತ ದೇಹ, ಎತ್ತರ ದೇಹ. ಆದ್ರೆ ಮನಸ್ಸು ಮಾತ್ರ ವಿಚಿತ್ರ, ಅಪರೂಪದ ಮನಸ್ಸದು. ಸಾಮಾನ್ಯವಾಗಿ 6-7 ವರ್ಷದ ಹುಡುಗರ ಮನಸ್ಸು ಚಂಚಲ ಬಹಳ, ಒಂದ್ ಕಡೆಗೆ ಒಂದ್ ಕಣಕ್ಕೆ ಕೂತ್ಕೊಳ್ಳಲ್ಲ ಅವು. ಆದ್ರೆ ಈತನ ಸ್ವಭಾವ ಹೇಗಿತ್ತು ಅಂದ್ರೆ ಏಕಾಏಕಿ ಒಂದೇ ಸಲ ಟಕ್ ಅಂತ ಮನಸ್ಸು ಏಕಾಗ್ರ ಆಗಿಬಿಡ್ಬೇಕು. ಅದು ಯಾಕಾಗ್ತದೆ ಯಾವಾಗ ಆಗ್ತದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಬಹಳ ಅಪರೂಪವಾದಂತ ಗುಣ ಅದಾಗಿತ್ತಂತೆ. ಮೊಟ್ಟ ಮೊದಲನೇ ಸಲ ಒಂದು ಘಟನೆ ಆಗುತ್ತೆ, ಇದು ಮುಂದೆ ರಾಮಕೃಷ್ಣನ ಜೀವನದಲ್ಲಿ ಯಾವಾಗಲೂ ಪುನರುಕ್ತಿ ಆಗ್ತಾ ಇರುವಂತ ಘಟನೆ. ಒಂದ್ಸಲ ಮಳೆಗಾಲ, ಇವರು ಒಂದು ಚೀಲದಲ್ಲಿ ಯಾವಾಗಲೂ ತಿನ್ಬೇಕು ಚುರುಮುರಿ ಅಂತೀವಲ್ಲ ನಾವು, ಪುರಿ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ತಿಂತಾ ತಿಂತಾ ಹೊಲದಲ್ಲಿ ಓಡಾಡ್ತಾ ಇದ್ದಾರೆ. ನಮ್ಮ ಕಣ್ಣು ಮುಂಚಿತ್ರ ಬರ್ತದೆ, ಭತ್ತದ ಗದ್ದೆ ಹೋಗ್ತಿದ್ದಾರೆ, ಎಲ್ಲ ಕಡೆ ಹಸಿರು, ಮಳೆ ಆಗಿದೆ, ತುಂಬ ಎಲ್ಲ ಕಡೆ ಹಸಿರಿದೆ. ಇವರು ಆ ಚುರುಮುರಿ ಹಾಕ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ತಿಂತಾ ಓಡಾಡ್ತಾ ಇದ್ದಾರೆ. ಹೋಗುವಾಗ ಆಕಾಶದಲ್ಲಿ ಒಂದು ಕಪ್ಪು ಮೋಡ ಬಂತು, ದೊಡ್ಡ ಕಪ್ಪ ಮೋಡ ಬಂದು ಇಲ್ಲಿ ಹೆಪ್ಪಗಟ್ಟಿಬಿಡ್ತು, ಒಂಥರ ನಿಂತ್ಕೊಂಡಂಗೆ ಆಗ್ಬಿಡ್ತು. ಈ ಮಳೆ ಬರ್ಬೇಕಾದ್ರೆ ಹಾಗೆ ಆಗ್ತಾರೆ, ಹೆಪ್ಪಗಟ್ಟಬೇಕದು ಮಾಡೋ. ಅದು ಕಪ್ಪು ಮೋಡ ಬಂದು ಹೆಪ್ಪಗಟ್ಟದಂತೆ. ಆಗ ಒಂದು 15-20 ಅತ್ಯಂತ ಬಿಳಿ ಬಿಳಿಯಾದಂಥ ಈ ಬೆಳ್ಳಕ್ಕಿಗಳು ಒಂದು ಬರ್ತಾವಲ್ಲ ಹಕ್ಕಿಗಳು, ಬೆಳ್ಳಕ್ಕಿ ಹಾರ್ಕೊಂಡು ಹೀಗೆ ಹೋಯ್ತಂತೆ. ಈ ದಿಕ್ಕಿನಿಂದ ಮೋಡ ಬಂದರೆ ಈ ದಿಕ್ಕಿನಿಂದ ಬೆಳ್ಳಕ್ಕಿಗಳು ಮೋಡನ್ನು ದಾಟಿ ಹೋಯ್ತಂತೆ. ಆ ದೃಶ್ಯ ನೋಡಿದ ತಕ್ಷಣ ಈ ಹುಡುಗನಿಗೆ ಏನಾಯ್ತೋ ಗೊತ್ತಿಲ್ಲ, ಕಣ್ಣು ಮುಚ್ಚಿ ದಪ್ಪ ಅಂತ ಬಿದ್ದ್ಬಿಟ್ಟ. ಎಚ್ಚರವೇ ಇಲ್ಲ, ಒಂದು ತಾಸಲ್ಲ 4-6 ತಾಸು ಎಚ್ಚರ ಇಲ್ಲ. ಯಾರೋ ಹೋಗ್ತಿರೋ ರೈತರು ನೋಡಿದ್ರಂತೆ ಹುಡುಗ ಬಿದ್ದಿದ್ದಾನೆ ಅಂತ ಎತ್ಕೊಂಡು ಮನೆಗೆ ತಂದು ಹಾಕಿದ್ರು, ಎಚ್ಚರನೇ ಇಲ್ಲ ಹುಡುಗನಿಗೆ. 6 ತಾಸು ಆದ್ಮೇಲೆ ಎಚ್ಚರ ಬಂತಂತೆ. ಅಂದ್ಕೊಂಡ್ರೆ ಜನ ಮೂರ್ಛೆ ರೋಗ ಬಂದಿರಬೇಕು ಅವನಿಗೆ, ಅದಕ್ಕೇನು ಔಷಧಿ ಕೊಡಿಸ್ಬೇಕು ಅಂದರು, ಏನೋ ತೊಂದರೆ ಆಗಿರಬೇಕು ಅಂತ ಔಷಧಿ ಆ ಔಷಧಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದರು. ಎಚ್ಚರ ಆದಮೇಲೆ ಏನಾಗಿತ್ತು ನಿನಗೆ ಅಂತ ಕೇಳಿದ್ರಂತೆ. ನನಗೇನೂ ಆಗಿಲ್ಲ ಅಂದ. ಸಾಮಾನ್ಯವಾಗಿ ಮೂರ್ಛೆ ರೋಗ ಇಂಥದ್ದು ಏನಾದರೂ ಬಂದರೆ ಎಚ್ಚರ ಬಂದಾಗ ದೇಹ ಸುಸ್ತಾಗ್ಬಿಟ್ಟಿರುತ್ತೆ, ಬಹಳಷ್ಟು ಎನರ್ಜಿ ಹೋಗ್ಬಿಟ್ಟಿರುತ್ತೆ, ಬಹಳ ಸುಸ್ತಾದಂಗೆ ಅನಿಸ್ತದೆ. ಇವ ಏನೂ ಆಗಿಲ್ಲ, ಆರಾಮಾಗಿದ್ದಾನೆ ಇಲ್ಲ ಹೇಳ್ದ. ನನಗೆ ಅದು ನೋಡಿದ ತಕ್ಷಣ ಬಹಳ ಆನಂದ ಆಗ್ಬಿಡ್ತು. ಹೊರಗಡೆ ನನಗೆ ಎಚ್ಚರ ಇರಲಿಲ್ಲ ಅಷ್ಟೇ, ಆದ್ರೆ ಮನಸ್ಸಿನೊಳಗೆ ತುಂಬ ಆನಂದ ತುಂಬಿಕೊಂಡಿತ್ತು, ಆನಂದದಲ್ಲೇ ಇದೆ, ನನಗೇನು ನಷ್ಟ ಆಗಲಿಲ್ಲ ಅಂತ ಹೇಳಿದ್ದೆ. ವಿಚಿತ್ರ ಅನಿಸ್ಬಿಡುತ್ತೆ ಎಲ್ಲರಿಗೂ. ಹೀಗಾದಾಗ ಮತ್ತೆ ತೊಂದರೆ ಆಗಬಾರ್ದು ಅಂತ ಕೆಲವು ದಿವಸ ಶಾಲೆಗೆ ಕಳಿಸೋದು ಬಿಡಿಸಿದ್ರಂತೆ. ಎಂಥ ಒಳ್ಳೆ ಕೆಲಸ ಮಾಡಿದ್ರು, ಹೋಗ್ತಿದ್ದ ಇನ್ನು ಶಾಲೆಗೆ ಹೋಗ್ಬೇಡ ಅಂತ ಬಿಡಿಸ್ಬಿಟ್ರಂತೆ. ಅವಾಗ ಇವ್ರು ಅತಿಷ್ಟು ಖುಷಿಯಾಗಿ ತಮಾಷೆಯಿಂದ ಫ್ರೆಂಡ್ ಜೋಡಿ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರು. ನನಗನ್ಸೋ ಮಟ್ಟಿಗೆ ಬಹಳ ದೊಡ್ಡವರಾದವ್ರು ಹಂಗಿರ್ತಾರೆ. ನನಗೊಂದು ನೆನಪಿದೆ, 2002-2003 ಒಂದು ಸರ್ವೆ ಮಾಡಿದ್ರು ಪ್ರಪಂಚದಾದ್ಯಂತ. ಸರ್ವೆ ಮಾಡಿ ಮಕ್ಕಳು ಕಲಿಯೋಕೆ ಹೇಗಿದೆ ಅಂತ. ಅದ್ರ ಪ್ರಕಾರ ಆಟ್ ದಿ ಏಜ್ ಆಫ್ 6 ಇಂಡಿಯನ್ ಚೈಲ್ಡ್ ಈಸ್ ನಂಬರ್ 1 ಇನ್ ದ ವರ್ಲ್ಡ್. ಕಲಿಕೆ ಒಳಗೆ ಇಂಡಿಯನ್ ಚೈಲ್ಡ್ ಈಸ್ ನಂಬರ್ 1 2002-2003 ಭಾರತದ ಮಗು ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ 6 ವರ್ಷಕ್ಕೆ. ಆದರೆ 16 ವರ್ಷ ಬರೋ ಹೊತ್ತಿಗೆ ಅವನು 26ನೇ ಸ್ಥಾನದಲ್ಲಿದ್ದಾನೆ ಅಂತ. 6 ವಯಸ್ಸಿಗೆ 1ನೇ ಸ್ಥಾನದಲ್ಲಿದ್ದವನು 16ನೇ ವಯಸ್ಸಿಗೆ 26ನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂತ. ಅದಕ್ಕೆ ಆರ್ಟಿಕಲಲ್ಲಿ ಬರೆದಿದ್ರು, ಭಾಳ ಚಂದ ಇತ್ತು ಅದು. ದಿ ಸ್ಟ್ರಕ್ಚರ್ಡ್ ಎಜುಕೇಷನ್ ಎಸ್ ಸಕ್ಸಸ್ಫುಲಿ ಕೀಲ್ಡ್ ದ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಆಫ್ ದ ಚೈಲ್ಡ್ ಅಂತ. ಇವ್ರು ಶಾಲೆಗೆ ಹೋಗಲಿಲ್ಲ, ಅಲ್ಲೇ ಉಳ್ಕೊಂಬಿಟ್ರು. 1843 ದುರ್ಗಾ ಪೂಜೆ, ನಿಮ್ಗೆ ಗೊತ್ತಿದೆ ಕಲ್ಕತ್ತಾದಲ್ಲಿ ಬಂಗಾಳದಲ್ಲಿ ದುರ್ಗಾ ಪೂಜೆ ಬಹಳ ದೊಡ್ಡ ಹಬ್ಬ, ಅದು ದೊಡ್ಡ ಹಬ್ಬ, ವರ್ಷಕ್ಕೊಂದು ಬಹಳ ದೊಡ್ಡ ಹಬ್ಬ. ಅವತ್ತಿನ ದಿವಸ ವಿಜಯದಶಮಿ ದಿವಸ ರಾತ್ರಿ ಶುದಿ ರಾಮ್ ತೀರ್ಕೊಂಬಿಟ್ರು ಅಂತೇಳಿ. ಏಕಾಏಕಿ ಒಂದು 2-3 ದಿವಸ ಸ್ವಲ್ಪ ತೊಂದರೆ ಆಗಿ ತೀರ್ಕೊಂಬಿಟ್ರು. ಈಗ ಮನೆ ಜವಾಬ್ದಾರಿ ಎಲ್ಲ ರಾಮ್ಕುಮಾರ್ ಮೇಲೆ ಬಂತು. ಇದನ್ನು ಗಮನ ಇಡಬೇಕು. ಆ ಹುಡುಗ ಮದುವೆ ಆಗಿದ್ದಾನೆ, ಅಪ್ಪ ತೀರ್ಕೊಂಬಿಟ್ರು. ತಮ್ಮ ಸಣ್ಣವನು, 7 ವರ್ಷದವನು, ಇವನಿಗೆ ಆಗಲೇ 20-22 ವರ್ಷ, ಅಷ್ಟು ಸಣ್ಣ ವಯಸ್ಸು. ಗದಾಧರಗೆ 9 ವರ್ಷ ಆದಾಗ ರಾಮ್ಕುಮಾರ್ ಇವನು ಉಪನಯನ ಮಾಡಬೇಕು ಅಂತ ವಿಚಾರ ಮಾಡಿದ, ಉಪನಯನ ಮಾಡಬೇಕು. ಆಗ ಒಂದು ಘಟನೆ ಆಗುತ್ತೆ. ಮನೆಯಲ್ಲಿ ದಾದಿ ಇದ್ಲಲ್ಲ ಧನಿ ಅಂತ, ದಾಯಿ ಚಂದ್ರಮಣಿಗೆ ಹೆರಿಗೆ ಮಾಡಿಸ್ತವಳು, ಮನೆಯಲ್ಲಿದ್ದವಳು ಆಕೆನೆ, ಮನೆ ಭಾಗ ಒಂದು. ಇವನು ಹೇಳ್ದಂತೆ ಉಪನಯನ ಅಂದರೆ ಏನು ಆಕೆನ ಕೇಳ್ತಾನೆ. ಆ ಧನಿ ಹೇಳ್ತಾಳೆ, ಇಲ್ಲಪ್ಪ ನೀನು ಇವತ್ತು ಮೇಲೆ ಜನಿವಾರ ಹಾಕ್ತಾರೆ ನಿನಗೆ, ನೀನು ದ್ವಿಜ ಆದೆ, ಇನ್ಮೇಲೆಲ್ಲ ಧರ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ ನೀನು. ಅವತ್ತಿನ ದಿವಸ ಏನು ಮಾಡ್ತಾರೆ ಅಂತ ಕೇಳಿದ. ಇನ್ನೆಲ್ಲ ಶಿಕ್ಷೆ ಬಿಡ್ತಾರೆ ನಿನಗೊಂದು, ಜನಿವಾರ ಹಾಕ್ತಾರೆ, ಮಾತೃಭೋಜನ ಅಂತ ಇರ್ತದೆ ಅಂತ ಹೇಳಿದ್ರಂತೆ. ಏನು ಮಾತೃಭೋಜನ ಅಂದರೆ, ದಿನ ಕೊಡ್ತಾಳಲ್ಲ ಅಮ್ಮ ಊಟಕ್ಕೆ ನನಗೆ ಅಂತ. ಇಲ್ಲ, ನಿನ್ನ ಕೈಯಿಂದ ಕಾಕಿ ಕೈಯಿಂದ ನೀನು ತುತ್ತು ಮಾಡಿ ತಿನ್ನಿಸೋದಿದೆಯಲ್ಲ ಅದು ಕಡೆಯ ಸಲ, ಅದು ಇನ್ನು ಮುಂದೆ ಮಾಡೋಕ್ಕಾಗಲ್ಲ ನಿನಗೆ. ಮಾತೃಭೋಜನ ಅಂದರೆ ಕಡೆಯ ಸಲ

ತಾಯಿ ಮಗುಗೆ ತುತ್ತು ಮಾಡಿ ತಿನ್ಸೋದು, ಆಮೇಲೆ ತಿನ್ಸುವಂಗಿಲ್ಲ, ಯಾಕಂದ್ರೆ ಅವನು ಒಟು ಆದ ಅಂತ ಹೇಳ್ಕೊಂಡು ಅದು ಕಡೆ ಮಾತೃ ಭೋಜನ ಮಾವೆಲ್ಲ ಹಾಕ್ಬೇಕಾಗತ್ತೆ ಅಂತ. ನೀ ಹಾಕ್ತೀಯಾ ನನಗೆ ಅಂತ ಕೇಳ್ದ. ಆ ಧನಿ ಯಾಕೆ ಇವ್ ಆಗಿನ ಕಾಲದಲ್ಲಿ ಕೀಳು ಜನಕ್ಕೆ ಸೇರಿದವು, ಕೀಳು ಮಂತನಕ್ಕೆ ಸೇರಿದವಳು, ಆಕೆ ನನಗೆ ಹಾಕೋಕ್ಕಾಗಲ್ಲಪ್ಪ, ಅಮ್ಮ ಹಾಕ್ಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ. ಅವ್ನು ಅದು ಯಾಕೆ ಹಾಕ್ಬಾರ್ದು ನೀನು, ಅಲ್ಲ ನೀ ಹಾಕ್ಬೋದು. ಇಲ್ಲಪ್ಪ, ಸಂಪ್ರದಾಯದ ಪ್ರಕಾರ ನಾನು ಹಾಕೋಂಗಿಲ್ಲ, ಅಮ್ಮ ಹಾಕ್ಬೇಕು, ನಾವೆಲ್ಲ ಹಾಕೋಂಗಿಲ್ಲ ಅಂತ. ಹುಡುಗ ಆಟ ಹಿಡ್ದ, ಈಗ ನೋಡು ನೀನೆಲ್ಲ ಮಾಡ್ತೀಯ ನನಗೆ, ಅದು ನಡೀತದೆ, ಮಾತೃ ಭೋಜನ ಯಾಕೆ ಹಾಕೋಲ್ಲ, ನಾನು ಮೊದಲನೇ ಮಾತೃ ಭೋಜನ ನಿನ್ನಿಂದಾನೇ ತಗೊಳ್ಳೋದು, ಆಮೇಲೆ ಅಮ್ಮನ ಕಡೆಯಿಂದ. ನೋಡಿ ಹಠ ಆಗಲಿ, ರಾಮಕುಮಾರ ಹೇಳ್ದ ಅಣ್ಣ ಹಿಂಗೆ ಮಾಡ್ತೀನಿ ಅಂತ. ಅಣ್ಣ ಹೇಳ್ದೆ ಬೇಡಪ್ಪ ಹಂಗೆ ಆಗೋಲ್ಲ, ಸಂಪ್ರದಾಯದ ಜನ ಬೇಜಾರು ಮಾಡ್ಕೋತಾರೆ, ಮೊದಲು ಅಮ್ಮನ ಕಡೆ ತಗೋ, ಆಮೇಲೆ ನೋಡೋಣ ಬೇರೆಯವ್ರ ಕಡೆಯಿಂದ ಅಂತ. ಅವ್ನು ಹೇಳ್ದಿ ಸಾಧ್ಯವೇ ಇಲ್ಲ, ನಾನು ಉಪನಯನ ಮಾಡ್ಕೊಳ್ಳಲ್ಲ ಹಾಕೋದಿದ್ರೆ. ಹಠ ಆಯ್ತಪ್ಪ ಮರ ಉಪನಯನ ಮಾಡ್ಕೋ ಅಂಥೇಳಿ ಉಪನಯನ ಮಾಡಿಸ್ಕೊಂಡಾಗ ಆಕೆ ಕಡೆಯಿಂದಾನೇ ಮೊದಲನೇ ಸಲ ಒಂದು ಮಾತೃಭಿಕ್ಷೆ ತಗೊಂಡ. ಅಲ್ಲಿಂದ ಹೇಗೆ ಬರ್ತದೆ ಅಂದರೆ, ಜಾತಿ ಮತ ಪಂಥ ಯಾವುದೂ ಆಗಲಿಲ್ಲ ಹುಡುಗನಿಗೆ, ಆ ಸಣ್ಣ ವಯಸ್ಸಿಂದಾನೇ ಬಂದ್ಬಿಡ್ತು ಕರ್ಕೊಂಬರೋದು. ಮರು ವರ್ಷ ಒಂದು ಘಟನೆ ಆಗ್ತದೆ, ಅದನ್ನು ಹೇಳಿ ನಿಲ್ಲಿಸ್ಬೇಕು ನಾನು. ಭಾಳ ಚಂದದ ಘಟನೆ ಅದು, ಯಾಕಂದರೆ ಮುಂದೆ ರಾಮಕೃಷ್ಣರ ಜೀವನದಲ್ಲಿ ಒಂದೊಂದು ಭಾವೋದ್ರೇಕ ಆದಾಗ ಹೆಂಗೆಂಗೆ ಆಗ್ತಿತ್ತು, ಯಾವ ಸಂದರ್ಭಕ್ಕೆ ಆಗ್ತಿತ್ತು ಅಂತ. ಮರು ವರ್ಷ ಶಿವರಾತ್ರಿ ಹಬ್ಬ, ಒಂದು ವಿಶೇಷ ಕಾರ್ಯಕ್ರಮ, ರಾತ್ರಿ ಎಲ್ಲ ಹೆಸರು ಕೊಡಬೇಕಲ್ಲ, ಅದಕ್ಕೊಂದು ಏನೋ ನಾಟಕ ಮಾಡೋರು, ರಾತ್ರಿ ಎಲ್ಲ ನಾಟಕ ಆಗಬೇಕು. ಒಂದು ನಾಟಕ ಕಂಪನಿ ಬಂದಿತ್ತು, ಆ ನಾಟಕದಲ್ಲಿ ಶಿವನ ಪಾತ್ರ ವಹಿಸುವಂಥವನೊಬ್ಬ, ಅವನಿಗೇನೋ ಅನಾರೋಗ್ಯ ಆಗಿಬಿಟ್ಟು ಅವ್ನು ಬರೋಲ್ಲ ಅಂತ. ಶಿವನ ಪಾತ್ರ ಯಾರು ಮಾಡ್ಬೇಕೀಗ, ಅದೇನು ಶಿವನ ಜಾಸ್ತಿ ಕೆಲಸ ಇಲ್ಲ, ಅದ್ರಿ ಭಕ್ತರದ ಕೆಲಸ ಜಾಸ್ತಿ, ಅದಕ್ಕೆ ಶಿವನ ಪಾತ್ರ ಯಾರು ಮಾಡಬೇಕು. ನೋಡಿದ್ರಂತೆ ಇವನು ಗದಾಧರ ಚೆನ್ನಾಗಿದ್ದಾನೆ, ನೋಡೋಕೆ ಸ್ಮಾರ್ಟ್ ಆಗಿದ್ದಾನೆ, ಹುಡುಗ ಎತ್ತರ ಆಗಿದ್ದಾನೆ, ಮತ್ತು ಅವ್ನ ಮೇಕಪ್ ಚೆನ್ನಾಗಿ ಹೊಂದುತ್ತೆ, ಶಿವನ ಪಾತ್ರ ಹಾಕಿದರೆ ಹಾಕೋಣ ಅಂತ. ಇವ್ರು ಆಗಲ್ಲ ಅಂದ್ಬಿಟ್ಟ, ನಾನು ಮಾಡಲ್ಲ, ಯಾಕಂದರೆ ನಾನು ರಾತ್ರಿ ಶಿವಪೂಜೆ ಮಾಡ್ಬೇಕಂತ ಕೂತಿದ್ದೀನಿ ಅವತ್ತು ಶಿವರಾತ್ರಿ, ಮತ್ತು ಇಲ್ಲಿ ನಾಟಕ ಮಾಡಿದರೆ ಶಿವಪೂಜೆ ಹೆಂಗೆ ಮಾಡಲಿ ಅಂತ. ಅವರೆಲ್ಲ ಸ್ನೇಹಿತರು, ಅವ್ರು ನಾಟಕ ಕಂಪನಿಯ ಮ್ಯಾನೇಜರ್ ಇದ್ದಲ್ಲ, ಅವನು ಒಪ್ಪಿಸಿದಂತೆ, ಮಹಾರಾಯ ಶಿವನ ಡ್ರೆಸ್ ಹಾಕ್ಕೊಳ್ಳೋ ಶಿವಪೂಜೆ ಮಾಡಿದಂಗೆ, ನೀನೇ ಶಿವ ಆಗ್ತಿ, ಮತ್ತಿನ್ನೇನು ಶಿವಪೂಜೆ ಅಂತ ಹೇಳಿ ಒಪ್ಪಿಸಿದ್ರಂತೆ. ಆಯಿತು ಅಂತಾಯಿತು, ನಾಟಕದ ಡ್ರೆಸ್ ಹಾಕಿದ್ರು, ಭಾಳ ಚಂದ ಶಿವನ ಹಾಗೆ ಅಲಂಕಾರ ಮಾಡಿದರು, ಥೇಟ್ ಶಿವಕಣ್ಣ, ಇದೊಂದು ವಿಚಿತ್ರ, ಥೇಟ್ ಶಿವಕಣ್ಣಂಗೆ ಕಾಣಿಸ್ತಿದ್ದ ಅಂತ ಹೇಳೋದು ಕಷ್ಟ. ಶಿವನ್ ನೋಡಿದವ್ರು ಯಾರು ಅಲ್ವಾ, ನಾವೆಲ್ಲ ಕ್ಯಾಲೆಂಡರ್ ನೋಡೇ ಬದುಕಿದವರು, ಅದರಿಂದ ಶಿವನ ಹಾಗೆ ಕಾಣಿಸ್ತಿದ್ದು, ಶಿವನ ಚಿತ್ರ ಏನು ನಾವು ನೋಡಿದ್ವಿ ಅದ್ರ ಹಂಗೆ ಕಾಣಿಸ್ತಾ ಇದ್ದ, ತುಂಬ ಚಂದ ಕಾಣಿಸ್ತಿದ್ದಂತೆ, ಪರ್ಸ್ನಾಲಿಟಿನೂ ಚೆನ್ನಾಗಿತ್ತು, ಎಲ್ಲರೂ ಖುಷಿಯಾಯಿತು. ನಾಟಕದಲ್ಲಿ ಇವ್ರ ಪಾತ್ರ, ಅವನು ಹೇಳಿದ್ರು ಹೆಂಗೂ ಇವನಿಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ, ಅದ್ಭುತವಾಗಿ ಹಾಡು ಹೇಳಬೇಕು, ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ, ಮತ್ತು ಎಲ್ಲ ಶಿವ ಸ್ತೋತ್ರಗಳು ಬರ್ತಾವೆ ಬಾಯಿಗೆ, ಇವನೇನಿಲ್ಲ ನಿಂತ್ಕೊಂಡು ಸ್ತೋತ್ರ ಹೇಳ್ತಾ ಇದ್ರೆ ಸಾಕು, ಉಳಿದವರೆಲ್ಲ ತಮ್ಮ ಕೆಲಸ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರು. ಆಯಿತು, ನಾಟಕ ಕರ್ಕೊಂಡೋದ್ರು, ಶಿವ ಮಧ್ಯದಲ್ಲಿ ನಿಂತ್ಕೊಂಡ, ನಿಂತ್ಕೊಂಡು ಪರದೆ ಸರದ ತಕ್ಷಣ ಮಂದಿಗೆಲ್ಲ ಸಂತೋಷ, ಶಿವ ನಿಂತಂಗೆ ಆಗ್ಬಿಡ್ತಾ ಎಲ್ಲರಿಗೂ ಭಾಳ ಖುಷಿಯಿಂದ, ಎಲ್ಲರೂ ಜನರೆಲ್ಲ ಹೋ ಹೋ ಶಿವ ಶಿವ ಶಂಭೋ ಶಿವ ಶಿವ ಅಂತ ಕೂಗೋಕೆ ಶುರು ಮಾಡಿಬಿಟ್ರು. ಅಲ್ಲಿ ಬಂಗಾಳದಲ್ಲಿ ಒಂದು ಸ್ಟೈಲ್ ಇದೆ, ತಾವು ನೋಡಿದರೆ ಗೊತ್ತಿರುತ್ತೆ, ಕಲ್ಕತ್ತಾದಲ್ಲಿ ಹೆಣ್ಮಕ್ಕಳೆಲ್ಲ ದೇವ್ರ ಮುಂದೆ ಮಂಗಳಾರತಿ ಮಾಡುವಾಗ, ಆರತಿ ಮಾಡುವಾಗ ವಿಚಿತ್ರವಾದ ಧ್ವನಿ ಮಾಡ್ತಾರೆ ಅವರು, ನಮಗೆ ವಿಚಿತ್ರ ಅನಿಸುತ್ತೆ, ಅವ್ರಿಗೆ ಸರಿ ಅದು, ಉಲು ಉಲು ಉಲು ಉಲು ಅಂತಾರೆ ಅವರು. ನೀವು ನೋಡಿದರೆ ಗೊತ್ತು, ಅನುಗು ಅಂತೂ ಗೊತ್ತಾಗಲಿಲ್ಲ, ಮೊದಲೇ ಸಲ ದುರ್ಗಾ ಪೂಜೆ ನೋಡಿದೆ ಕಲ್ಕತ್ತಾದಲ್ಲಿ, ಹಾಂ ಬಾಯಿಂದ ಅಲು ಲು ಲು ಹಿಂಗೆ ಮಾಡ್ತಾರೆ ಬೆರಳು ಮಾಡಿ, ಅದು ನಮಗೊಂಥರ ಹೆದರಿಕೆ ಬರೋಂಗಾಗ್ತದೆ ಮೊದಲು ನೋಡಿದಾಗ, ಆಮೇಲೆ ಅಭ್ಯಾಸ ಆಗುತ್ತೆ ಇದು ಅಂತ, ಹಿಂಗೆ ಬೆರಳು ಇಟ್ಕೊಂಡು ಉಲು ಉಲು ಉಲು ಉಲು ಉಲು ಉಲು ಅಂತಾರೆ. ಅವರೆಲ್ಲ ಉಲು ಉಲು ಅಂತ ಹೆಣ್ಮಕ್ಳು ಅನ್ನೋದು, ಶಂಭೋ ಚಂಬೋ ಶಂಭೋ ಶಂಕರ ಅಂತ ಇವರು ಅನ್ನೋದು ಒಂಥರ ವಾತಾವರಣ ಸೃಷ್ಟಿ ಆಗಿಬಿಡ್ತು. ಆದ ತಕ್ಷಣ ಆ ಕ್ಷಣಕ್ಕೆ ಆ ಡ್ರೆಸ್ ಹಾಕ್ಕೊಂಡಂಥ ರಾಮಕೃಷ್ಣರಿಗೆ ಭಾವೋದ್ವೇಗ ಆಗ್ಬಿಡ್ತು. ನಿಂತ್ಕೊಂಡಲ್ಲಿ ನಿಶ್ಚಲ, ಕಲ್ಲಿದ್ದಂಗೆ ನಿಂತ್ಕೊಂಡ್ಬಿಟ್ರು, ಮಾತಿಲ್ಲ, ಕತೆ ಇಲ್ಲ, ಸ್ತೋತ್ರ ಇಲ್ಲ, ಏನೂ ಇಲ್ಲ. ಅವ್ರು ಹೇಳು ಅಂತಿದ್ದಾರೆ ಮರೆ ಸೈಡಲ್ಲಿ ನಿಂತ್ಕೊಂಡು, ಒಂದು ಸ್ತೋತ್ರ ಹೇಳು ಅಂತಾರೆ, ಏನು ಎಚ್ಚರನೇ ಇಲ್ಲ. ಹತ್ತಿರ ಬಂದು ನೋಡಿದರೆ ನಿಂತ್ಕೊಂಡಿದ್ದಾನೆ, ಹಾಗೆ ಬ್ಯಾಲೆನ್ಸ್ ಇದೆ, ಮೈ ಮೇಲೆ ಎಚ್ಚರ ಇಲ್ಲ, ಕೊರಡು, ದೇಹ ಕೊರಡಿದ್ದ ಹಾಗೆ ಕಲ್ಲು. ಅಯ್ಯೋ ಮಗು ಹುಡುಗನ ಮೂರ್ಛೆ ಬಂದ್ಬಿಟ್ಟಿದೆ ಅವನಿಗೆ ಅಂತ ಎತ್ಕೊಂಡು ಹೋದ್ರಂತೆ. ನಾಟಕ ಮುಗಿದೋಯ್ತು ಅಲ್ಲಿಗೆನೆ, ಎತ್ಕೊಂಡು ಹೋದ್ರು ಬೆಳತನಕ ಎಚ್ಚರ ಇಲ್ಲ, ರಾತ್ರಿ ಆದದ್ದಿದ್ದು ಬೆಳಗಿನವರೆಗೂ ಎಚ್ಚರ ಇಲ್ಲ. ಯಾರು ಹೇಳಿದ್ರಂತೆ ಅವನಿಗೆ ಶಿವಭಾವ ಬಂದ್ಬಿಟ್ಟಿದೆ, ಶಿವ ಸ್ತೋತ್ರ ಕಿವಿಯಲ್ಲಿ ಹೇಳಿ ಅಂದ್ರಂತೆ. ಏನು ಸ್ತೋತ್ರ ಹೇಳಿದ್ರು ಬರ್ತಾ ಇಲ್ಲ ಬೆಳಗಿನವರೆಗೂ. ಅಂದರೆ ಹೇಳ್ತಾರೆ, ಬೆಳಗಿನವರೆಗೂ ಶಿವ ಪೂಜೆ ಆಯ್ತು, ಕರೆಕ್ಟ್ ಆಯಿತು ಒಂದು ಅಂತ, ಶಿವ ಆಕಾರದಲ್ಲೇನೆ ಶಿವ ರೂಪದಲ್ಲೇನೆ ಶಿವ ಜಾಗರಣೆ ಮಾಡಿದಂಗಾಯ್ತು. ಮರುದಿನ ಬೆಳಗ್ಗೆ ಆ ಉನ್ಮಾದದ ಸ್ಥಿತಿ ಇಳಿತು. ಇಳಿದ್ಮೇಲೆ ಕೇಳಿದ್ರಂತೆ, ಏನು ಹೆಂಗ್ಯಾಕೆ ಮಾಡಿದೆ ನೀನು ಅಂತ. ನನಗೇನು ತೊಂದರೆ ಇಲ್ಲ ಅಂದ ಅವನು, ನನಗೇನು ತೊಂದರೆ, ನನಗೇನೂ ತೊಂದರೆ ಆಗಿಲ್ಲ. ಆ ಕ್ಷಣದಲ್ಲಿ ನಾನು ಶಿವ ಅಂತ ಅನ್ಕೊಂಡ್ಬಿಟ್ಟು, ನಾನೇನು ಶಿವಹೋಂ ಶಿವಹೋಂ ಅಂದ್ರಿ, ಶಂಭೋ ಶಂಕರ ಅಂದ್ರಿ, ಅವ್ರು ಉಲು ಉಲು ಅಂದ್ರು, ಅವ್ರು ನನಗೆ ಅನಿಸ್ತು ಶಿವ ಬಂದ್ಬಿಟ್ಟ ಅಂಥೇಳಿ, ನನ್ನ ಮೈಯಲ್ಲಿ ಶಿವ ಬಂದಿದ್ದಾನೆ ಅಂತ ಅನಿಸ್ಬಿಡ್ತು, ನನಗೆ ಪ್ರಪಂಚ ಮರೆತು ಹೋಗ್ಬಿಡ್ತು, ನನಗೇನು ಗೊತ್ತಾಗಲಿಲ್ಲ. ನೀವೇನು ಹೇಳ್ತೀರಿ, ನಾನು ಆನಂದದಲ್ಲೇ ಇದ್ದೆ, ಬೆಳಗಿನವರೆಗೂ ಸಂತೋಷವಾಗೇ ಇದ್ದೆ ಅಂತ ಹೇಳಿದಂತೆ.

ಈ ಘಟನೆ ನಂತರ ಈ ಥರದ ಉನ್ಮಾದ ಸ್ಥಿತಿ ಮೇಲಿಂದ ಮೇಲೆ ಆಗೋಕೆ ಶುರುವಾಯಿತು. ದೇವದೇವಿಯರ ಹಾಡು ಬಂದರೆ, ದೇವತೆಗಳ ಬಗ್ಗೆ ಮಾತು ಬಂದರೆ ತಕ್ಕಂಥ ಧ್ಯಾನಕ್ಕೆ ಹೋಗ್ಬಿಡೋದು, ಮೈ ಮರೆತು ಬಿಡೋದು. ಎಚ್ಚರಾದ ಕೇಳಿದ ನನಗೇನಿಲ್ಲ, ಆನಂದವಾಗೇ ಇದ್ದೆ ಅಂತ ಹೇಳೋದು. ಜನರಿಗೊಂಥರ ಇದು ವಿಚಿತ್ರ ಅನಿಸ್ಬಿಡ್ತು. ದಿನ ಕಳೆದ ಹಾಗೆ ಶಾಲೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿ ತುಂಬ ಕಮ್ಮಿ ಆಯಿತು. ಆದರೆ ರಾಮಾಯಣದ ಮಹಾಭಾರತದ ಕಥೆಗಳು ಬಾಯಿಗೆ ಬರ್ತಾ ಇತ್ತು. ದೇವದೇವಿಯರ ಕಥೆಗಳು, ಹಾಡುಗಳು, ಲಾವಣಿ ಧ್ವನಿ ಮಾತ್ರ ತುಂಬ ಚೆಂದ. ಅಷ್ಟು ಚೆಂದ ಹಾಡಬೇಕು ಆ ಹಾಡು ಬರ್ತಿತ್ತು. ಅಣ್ಣ ರಾಮಕುಮಾರನ ಹೆಂಡತಿ ಗರ್ಭಿಣಿಯಾದ ಆಗ ರಾಮಕುಮಾರ್ ಬರೆದಿದ್ದನ್ನು ತೋರಿಸ್ತಾನೆ. ಹೆಂಡತಿ ಮಾತ್ರ ತೋರಿಸಲ್ಲ, ತೋರಿಸ್ತಾನೆ ಎಲ್ಲರಿಗೂ ಹಿಂಗೆ ಬರೆದಿಟ್ಟಿದ್ದೀನಿ ಅಂತ. ಭವಿಷ್ಯದ ಹಾಗೆ ಆಕೆ ಗಂಡು ಮಗುವಿಗೆ ಜನ್ಮ ಕೊಟ್ಟು ತೀರಿ ಹೋಗ್ತಾಳೆ. ಆ ಮಗುಗೆ ಅಕ್ಷಯ ಕುಮಾರ ಅಂತ ಹೆಸರಿಡ್ತಾರೆ. ಅವನು ಹೇಗೆ ಆಗಿತ್ತು ನೋಡಿ, ಮದುವೆ ಆದಮೇಲೆ ಉಚ್ಛ್ರಾಯ ಸ್ಥಿತಿ ಬರ್ತಾ ಇತ್ತು, ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಇತ್ತು. ಆಕೆ ಸತ್ತ ಮೇಲೆ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಹೋಯ್ತು. ಅದೇನೋ ಕಾಲ್ಗುಣನೋ ಏನಂತೀವೋ ಗೊತ್ತಿಲ್ಲ, ಬಹಳ ಕಷ್ಟ ಆಯಿತು. ಮನೆ ಖರ್ಚು ನಿಭಾಯಿಸ್ಬೇಕಲ್ಲ, ಈ ಜನ ನಿಭಾಯಿಸ್ಬೇಕಲ್ಲ, ಏನು ಮಾಡಬೇಕು? ಹಾಗಾದ್ರೆ ಇಲ್ಲಿದ್ದರೆ ಆಗೋಲ್ಲ, ನಾನು ವಾಪಸ್ಸು ಕಲ್ಕತ್ತೆಗೆ ಹೋಗ್ತೀನಿ, ಮನೆಗೆ ತಾನು ಇರಬೇಕು, ಮನೆಗೆ ದುಡ್ಡು ಕಳಿಸ್ಬೇಕಲ್ಲ, ಏನು ಮಾಡಬೇಕು? ಕಲ್ಕತ್ತೆಗೆ ಹೋಗಿ ಒಂದು ಸಂಸ್ಕೃತ ಪಾಠಶಾಲೆ ನಡೆಸ್ತೀನಿ, ಒಂದಿಷ್ಟು ದೊಡ್ಡ ದೊಡ್ಡವ್ರ ಮನೆ ಪೂಜೆ ಮಾಡ್ತೀನಿ, ಆ ದುಡ್ಡು ಬಂದದ್ದನ್ನು ಕಳಿಸ್ತೇನೆ, ಸಂಸಾರ ನಡೆಸೋಣ ಅಂತ ಹೇಳಿ ಆತ ಆ ಪುಟ್ಟ ಮಗುವನ್ನು ಅಕ್ಷಯ ಕುಮಾರನನ್ನು ಅಜ್ಜಿ ಚಂದ್ರಮಣಿ ಕಾಳಜಿಗಿಟ್ಟು ರಾಮಕುಮಾರ್ ಕಲ್ಕತ್ತೆಗೆ ಹೋದ, ಅಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಶುರು ಮಾಡಿದ ಅನ್ನೋದಕ್ಕೆ ಇದು ನಿಲ್ಲಿಸೋಣ. ನಾಳೆ ಮುಂದುವರಿಸೋಣ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ಕೇಬಿಸ್ ರೋಗಾಣುಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಹೆಚ್ ಮೈಟ್ ಅಂದರೆ ಸರ್ಕೋಫೈಟ್ ಸ್ಕೇಬಿಸ್ ಎಂಬ ಪರಾವಲಂಬಿ ಕ್ರಿಮಿಯಿಂದ ಚರ್ಮಕ್ಕೆ ಬರುವ ಒಂದು ಬಗೆಯ ತುರಿಕೆ ಕಜ್ಜಿ ಸಾಮಾನ್ಯವಾಗಿ ಕಂಡುಬರುವ ಚರ್ಮದ ಸಮಸ್ಯೆಗಳಲ್ಲಿ ಒಂದು. ಹಾಗೆಯೇ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಚರ್ಮದ ಸಮಸ್ಯೆಯೂ ಹೌದು. ಒಬ್ಬರಿಂದ ಒಬ್ಬರಿಗೆ ಬಹು ಸುಲಭವಾಗಿ ವೇಗವಾಗಿ ಹರಡುವುದರಿಂದ ನಿಯಂತ್ರಣ ತುಸು ಕಷ್ಟ. ಕೇವಲ 20 ನಿಮಿಷಗಳ ಸಮಯದ ಸಂಪರ್ಕ ಮಾತ್ರದಿಂದಲೇ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಶಾಲೆಯಲ್ಲಿ ಮಕ್ಕಳಿಂದ ಮಕ್ಕಳಿಗೆ ಹರಡಿ ಮನೆಯಲ್ಲಿರುವ ಎಲ್ಲರಿಗೂ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಪ್ರಪಂಚದಾದ್ಯಂತ ಕಾಣಿಸಿಕೊಳ್ಳುವ ಈ ಸಮಸ್ಯೆ ಬಿಸಿ ಉಷ್ಣವಲಯದಲ್ಲಿ ಜನಸಂಖ್ಯಾ ಸಾಂದ್ರತೆ ಹೆಚ್ಚು ಇರುವಲ್ಲಿ, ಹೆಚ್ಚು ವಸತಿ ಶಾಲೆಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಆಶ್ರಮಗಳಲ್ಲಿ, ಜೈಲುಗಳಲ್ಲಿ ಕಂಡುಬರುತ್ತದೆ. ಯಾವ ವಯಸ್ಸಿನವರಿಗಾದರೂ ಈ ಸಮಸ್ಯೆ ಕಾಡಬಹುದು. ಸ್ಕೇಬಿಸ್ ಎಂಬ ಪರಾವಲಂಬಿ ಕ್ರಿಮಿ 8 ಕಾಲುಗಳನ್ನು ಹೊಂದಿರುವ ಮನುಷ್ಯರ ಚರ್ಮದ ಹೊರಪದರದಲ್ಲಿ ಬೆಳೆಯುವ ಸೂಕ್ಷ್ಮ ಜೀವಿ. ಹೆಣ್ಣು ಕ್ರಿಮಿ ಮೊಟ್ಟೆ ಇಟ್ಟು 3-10 ದಿನಗಳ ಬಳಿಕ ಮೊಟ್ಟೆ ಹೊಡೆದು 1-2 ವಾರದಲ್ಲಿ ಲಾರ್ವವಾಗಿ ವಯಸ್ಕ ಹುಳುವಾಗಿ ಬೆಳೆಯುತ್ತದೆ. ಈ ಹುಳು ಮತ್ತೆ ಚರ್ಮದ ಬೇರೆ ಭಾಗಕ್ಕೆ ಅಥವಾ ಇನ್ನೊಬ್ಬರಿಗೆ ಹರಡುತ್ತದೆ. ವಯಸ್ಕ ಕ್ರಿಮಿ ಚರ್ಮದ ಹೊರಪದರದಲ್ಲಿ ಬಿಲವನ್ನು ಕೊರೆದು ಮತ್ತೆ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. 3-4 ವಾರ ದೇಹದಲ್ಲಿ ಜೀವಿಸುವ ಈ ಕ್ರಿಮಿ ದೇಹದಿಂದ ಹೊರಬಂದರೆ 24-36 ಗಂಟೆಗಳಲ್ಲಿ ಸಾಯುತ್ತದೆ. ಚರ್ಮದ ಒಳಗೆ ಪ್ರವೇಶಿಸಿದ 4-6 ವಾರಗಳ ಕಾಲ ನಂತರ ಕೀಟ ಕಡಿದಂತೆ ಕಾಣುವ ಸಣ್ಣ ಸಣ್ಣ ಕೆಂಪು ಉಬ್ಬುಗಳು, ದದ್ದುಗಳು ಮೊದಲು ಕಾಣಿಸಿಕೊಳ್ಳುತ್ತವೆ. ಅಲ್ಲಿ ಕಿರಿಕಿರಿಯನ್ನು ಉಂಟು ಮಾಡುವುದಲ್ಲದೆ ವಿಪರೀತ ತುರುಕಿ ಉಂಟಾಗುತ್ತದೆ. ತುರುಕಿ ರಾತ್ರಿಯ ಸಮಯದಲ್ಲಿ ವಿಪರೀತವಾಗಿ ಕಾಣಿಸಿಕೊಳ್ಳುತ್ತದೆ. ವಯಸ್ಕ ಕ್ರಿಮಿ ಚರ್ಮದ ಮೇಲ್ಪದರದಲ್ಲಿ ಬಿಲವನ್ನು ಕೊರೆದು ಮತ್ತೆ ಮೊಟ್ಟೆ ಇಡಲು ಪ್ರಾರಂಭಿಸುತ್ತದೆ. ಚರ್ಮದಿಂದ ಚರ್ಮಕ್ಕೆ ನೇರ ಸಂಪರ್ಕದಿಂದ ಕ್ರಿಮಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮಕ್ಕಳು ಬಳಸುವ ಪೆನ್ನು, ಪೆನ್ಸಿಲ್, ಸ್ಕೇಲ್, ಎರೇಸರ್, ಪುಸ್ತಕಗಳ ಮೂಲಕ ಕ್ರಿಮಿಯು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ.

0: ಹರಡುತ್ತದೆ. ಆಸೆಗೆನ ಹಂಚಿಕೊಂಡಾಗಲೂ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮೊದಲ ಬಾರಿಗೆ ಸ್ಕೇಬಿಸ್ ಸಂಪರ್ಕಕ್ಕೆ ಬಂದು ಕಾಯಿಲೆಯ ಸೂಚನೆ ಕಾಣಿಸಿಕೊಳ್ಳಲು 4-6 ವಾರ ತೆಗೆದುಕೊಂಡರೆ, ಎರಡನೇ ಬಾರಿ ಸಂಪರ್ಕಕ್ಕೆ ಬಂದಾಗ 1-2 ವಾರಗಳ ಕಾಲ ತುರಿಕೆ ಆರಂಭವಾಗಬಹುದು. ಇದರಲ್ಲಿ ಸಾಕಷ್ಟು ವಿಧಾನಗಳಿವೆ. ಅದರಲ್ಲಿ 1ನೆಯದು ಸಾಮಾನ್ಯ ವಿಧ. ಬೆರಳ ಸಂದುಗಳಲ್ಲಿ ತುರಿಕೆ ಆರಂಭವಾಗುತ್ತದೆ. ಸಣ್ಣ ನೀರಿನ ಗುಳ್ಳೆಗಳು ಮೊದಲಿಗೆ ಕಾಣಿಸಿಕೊಳ್ಳುತ್ತವೆ. ಮತ್ತೆ ಮತ್ತೆ ತುರಿಸುವುದರಿಂದ ಆ ಗುಳ್ಳೆಗಳು ಒಡೆದು ಚರ್ಮದಲ್ಲಿ ಗಾಯವಾಗುತ್ತದೆ. ಗಾಯಗಳು ಹುಣ್ಣುಗಳಾಗಿ ಬದಲಾಗುತ್ತವೆ. ನಂಚು ಆಗಿ ರಸಿಕೆ ಉಂಟಾಗಬಹುದು. ಕ್ರಿಮಿಯು ಚರ್ಮದ ಕೆಳಗೆ ಓಡಾಡಿದ ಸ್ಥಳದಲ್ಲಿ ಸಣ್ಣ ಗಿರಿಗಳು ಕಾಣಿಸಿಕೊಳ್ಳುತ್ತವೆ. ದೇಹದಲ್ಲಿ ಸಮಸ್ಯೆಯನ್ನು ಉಂಟು ಮಾಡಲು ಸುಮಾರು 10-15 ಕ್ರಿಮಿಗಳಷ್ಟೇ ಸಾಕು. ಹಾಗೆ ಗಂಟಲುಗಳಲ್ಲಿ ಕಾಣಿಸಿಕೊಳ್ಳುವುದು. ಕೈಬೆರಳು, ಕಾಲು ಬೆರಳು, ಕಾಲು ನಡುವೆ, ಚರ್ಮದ ಹೊದಿಕೆಗಳಲ್ಲಿ, ಮಣಿಕಟ್ಟು, ತೋಳುಗಳಲ್ಲಿ, ಸೊಂಟದ ಕೆಳಭಾಗ, ತೊಡಿಸಂದುಗಳಲ್ಲಿ ಕಜ್ಜಿ ಮತ್ತು ತುರುಕಿಗಳ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಕ್ರಸ್ಟೆಡ್ ಸ್ಕೇಬಿಸ್ ಅಂದರೆ ತೀವ್ರ ರೂಪದ ಸ್ಕೇಬಿಸ್. ಈ ಸಂದರ್ಭದಲ್ಲಿ 100,000 ಕ್ರಿಮಿಗಳು ದೇಹದಲ್ಲಿದ್ದು ಚರ್ಮದ ಹೊರಪದರ ದಪ್ಪವಾಗಿ ಪುಡುಪುಡಿಯಾಗಿ ಉದುರಬಹುದು. ಹಾಗಾದರೆ ಇದಕ್ಕೆ ಚಿಕಿತ್ಸೆ ನೋಡುವುದಾದರೆ, ಮನೆಯಲ್ಲಿರುವ ಎಲ್ಲರೂ ಏಕಕಾಲದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಈ ಕ್ರಿಮಿಯನ್ನು ನಾಶಪಡಿಸುವ ಮಾತ್ರೆಗಳು ಐವರನ್ ಮೆಕ್ಟಿನ್ ಈಗ ಲಭ್ಯವಿದೆ. ಕ್ರಿಮಿನಾಶಕ ಲೋಷನ್ ಅನ್ನು ಅಂದರೆ ಪ್ರೇಮ್ತೀನ್ ಸ್ನಾನದ ಬಳಿಕ ದೇಹವನ್ನು ಮೃದುವಾದ ಬಟ್ಟೆಯಲ್ಲಿ ಒರೆಸಿದ ಬಳಿಕ ಕುತ್ತಿಗೆಯಿಂದ ಕೆಳಗೆ ಪೂರ್ತಿಯಾಗಿ ಹಚ್ಚಬೇಕು. 12 ಗಂಟೆಗಳ ನಂತರ ಮತ್ತೆ ಸ್ನಾನವನ್ನು ಮಾಡಬೇಕು. 3 ದಿನಗಳ ಹಿಂದೆ ಉಪಯೋಗಿಸಿದ ಬಟ್ಟೆ, ಟವಲ್, ಹಾಸಿಗೆ ಬಟ್ಟೆ ಎಲ್ಲವನ್ನ ಬಿಸಿ ನೀರಿನಲ್ಲಿ ತೊಳೆಯಬೇಕು. ಬಿಸಿಲಿನಲ್ಲಿ ಒಣಗಿಸಬೇಕು. ಹಾಸಿಗೆ, ದಿಂಬು ಇತ್ಯಾದಿಗಳನ್ನು ಬಿಸಿಲಿನಲ್ಲಿ ಇಡಬೇಕು. ಔಷಧಗಳು ಕ್ರಿಮಿಯನ್ನು ನಾಶಪಡಿಸುವುದರಿಂದ ಮೊಟ್ಟೆಗಳು ಹಾಗೆ ಉಳಿದಿರುತ್ತವೆ. ಒಡೆದ ಮೊಟ್ಟೆಯಿಂದ ಬಂದ ಕ್ರಿಮಿಗಳನ್ನು ನಾಶ ಮಾಡುವ ಸಲುವಾಗಿ 1 ವಾರದ ಬಳಿಕ ಮತ್ತೆ ಔಷಧಿಯನ್ನು ಸೇವಿಸುವುದು ಅತ್ಯಗತ್ಯವಾಗಿದೆ. 1 ವಾರದ ಬಳಿಕ ಮತ್ತೊಮ್ಮೆ ಔಷಧವನ್ನು ದೇಹಕ್ಕೆ ಹಚ್ಚುವುದು ಅಗತ್ಯ. ಮಾತ್ರೆಯನ್ನು ತೆಗೆದುಕೊಂಡು 14 ದಿನದ ಬಳಿಕ ಮತ್ತೊಮ್ಮೆ ಮೈಯನ್ನು ತೊಳೆದುಕೊಳ್ಳುವುದು ಒಳ್ಳೆಯದಾಗಿದೆ. ಸ್ಕೇಬಿಸ್ ಇದ್ದಾಗ ಮಕ್ಕಳನ್ನ ಶಾಲೆಗೆ ಕಳುಹಿಸದೇ ಇರುವುದು ಒಳ್ಳೆಯದು. ಚಿಕಿತ್ಸೆ ಪ್ರಾರಂಭಿಸಿದ 24 ಗಂಟೆಗಳ ಬಳಿಕ ಶಾಲೆಗೆ ಕಳುಹಿಸಬಹುದು. ಹಿರಿಯರು ಕೂಡ ಚರ್ಮಕ್ಕೆ ಕಾಯಿಲೆ ಬಂದಾಗದಿಂದ ಹೊರಗಿನ ಕೆಲಸಕ್ಕೆ ಹೋಗದೇ ಇರುವುದು ಒಳ್ಳೆಯದು. ಹಾಗಾದರೆ ಇದಕ್ಕೆ ಚಿಕಿತ್ಸೆ ಸಿಗದಿದ್ದರೆ ತುರುಕಿಯಿಂದ ಒಡೆದ ಚರ್ಮದ ಗಾಯಗಳಲ್ಲಿ ಬ್ಯಾಕ್ಟೀರಿಯಾದಿಂದ ನಂಜು ಉಂಟಾಗಬಹುದು. ಚರ್ಮದ ಒಳಪದರಗಳಿಗೆ ನಂಜು ಹರಡುವುದು ಸರ್ವಿ ಸಾಮಾನ್ಯವಾದ ಲಕ್ಷಣವಾಗಿದೆ. ನಂಜು ಶರೀರದಲ್ಲಿ ಹರಡುವುದು ಸ್ಟೆಪಿಸೀಮಿಯಾ ಮೂತ್ರಪಿಂಡದ ಸಮಸ್ಯೆ ಉಂಟಾಗಬಹುದು. ಕಾಲಾನಂತರದಲ್ಲಿ ಹೃದಯದ ಕಾಯಿಲೆಯನ್ನು ಉಂಟು ಮಾಡಬಹುದು. ಈ ಥರದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವುದರಿಂದ ಸ್ಕೇಬಿಸ್ ಕಾಯಿಲೆಗೆ ಸಕಾಲದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಡುವುದು ಅತ್ಯಗತ್ಯವಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ಸ್ಕೇಬಿಸ್ ರೋಗಾಣು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣ

ಮನುಷ್ಯನಿಗೆ ನೂರಾರು ಅಪೇಕ್ಷೆಗಳು. ಮನುಷ್ಯ ಜೀವ ಬಂದಾಗಿನಿಂದ ಇಲ್ಲಿವರೆಗೂ ನೋಡ್ತಾ ಬಂದ್ರೆ ಎಷ್ಟು ಅಪೇಕ್ಷೆಗಳು ಮನುಷ್ಯನಿಗೆ, ಅದನ್ನೆಲ್ಲ ಮನಃಶಾಸ್ತ್ರದ ಹುಡುಕಿ ಹೇಳ್ತಾರೆ ಅತ್ಯಂತ ಮುಖ್ಯವಾದ ಅಪೇಕ್ಷೆಗಳು ಏನು ಅಂತ. ಅವ್ರು ಹೇಳಿದ್ರು ಎರಡು ಮುಖ್ಯವಾದ ಅಪೇಕ್ಷೆಗಳು. ಒಂದು, ಯಾವತ್ತೂ ಸಾಯ್ಬಾರ್ದು, ಯಾವಾಗಲೂ ಶಾಶ್ವತವಾಗಿರ್ಬೇಕು. ಎರಡನೇದು, ಯಾವಾಗಲೂ ಆನಂದವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಕಲ್ಪನೆ ಮಾಡಿ ಎರಡರೊಳಗೆ ಯಾವುದು ಮುಖ್ಯ? ಸಂತೋಷವಾಗಿರೋದು ಮುಖ್ಯನೋ, ಚಿರಂಜೀವಿ ಆಗೋದು ಮುಖ್ಯನೋ? ಕಲ್ಪನೆ ಮಾಡ್ಕೊಂಡು ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ಇನ್ನು 50 ವರ್ಷ ಬದುಕಬಹುದು ನೀನು, ಆದರೆ ಹೇಳೋಕ್ಕಾಗಲ್ಲ, ಹಾಸಿಗೆ ಮೇಲೆ ಜೀವದ ಶವದಾಗಿರಬೇಕು, ಏನು ಮಾಡೋಕ್ಕಾಗಲ್ಲ, ಆರೋಗ್ಯ ಕೆಟ್ಟ ಹೋಗಿದೆ. ಅದು ಬದುಕ್ತೀಯಾ ನೀನು? ಆ ಮನುಷ್ಯ ಬದುಕ್ತಾನೇನ್ರಿ 50 ವರ್ಷ ಪರಾವಲಂಬಿಯಾಗಿ ಹಾಸಿಗೆ ಮೇಲೆ ಬೀಳೋದಂದ್ರೆ ಬೇಡಪ್ಪ ಸಾಕು ಅಂತಾನೆ. ಅಂದರೆ ಚಿರಂಜೀವಿತ್ವ ಮತ್ತು ಆನಂದ ಎರಡರ ನಡುವೆ ಮುಖ್ಯವಾಗಿ ಆಯ್ಕೆ ಇರೋದು ಆನಂದದಲ್ಲಿ ನಮ್ದು. ಆದರೆ ಕೆಲವರು ಎಷ್ಟು ಹೇಳ್ತೀವಲ್ಲ ನಾವು, ಸಾಯ್ಬೇಕು ಸಾಯ್ಬೇಕು ಅಂತಾರೆ. ನಿಜವಾಗ್ಲೂ ಸಾವು ಎದುರಿಗೆ ಬಂದಾಗ ಯಾರು ಬೇಡ ಅಂತಾರೆ, ಸಾವು ಬೇಡ ಅಂತಾರೆ. ಬಹಳ ಅದ್ಭುತ ಕತೆ. ಒಬ್ಬ ಮನುಷ್ಯ ಬಡವ, ಆತನ ಕೆಲಸ ಕಾಡಿಗೆ ಹೋಗಿ ಮರ ಕಡಿದು ಕಟ್ಟಿಗೆ ಮಾರಿ ಜೀವನ ಮಾಡುವಂಥವನು. ಎಷ್ಟು ವಯಸ್ಸಾದರೂ ಕಷ್ಟ ಮುಗಿಲಿಲ್ಲ. ಮಗ ಸತ್ತೋದ, ಮಗಳು ಮದುವೆಯಾಗಿ ಹೋದವಳು, ಗಂಡ ಸತ್ತ ಅಂತ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಬಂದಳು. ಅವರಿಗೆಲ್ಲ ಹೊಟ್ಟೆಗೆ ಹಾಕಬೇಕು, ಬೇರೆ ಕೆಲಸ ಬರೋಲ್ಲ ಇವನಿಗೆ. ಈಗಾಗಲೇ 70 ವರ್ಷ ವಯಸ್ಸಾಗಿದೆ, ದೇಹ ಕುಸಿತಾ ಇದೆ. ಹೋದ ಕಾಡಿಗೆ, ಮಾಡಿದ ಹೊಟ್ಟೆ ನಡಿಬೇಕಲ್ಲ. ಹೋದ ಕಡದ ಕಡದ ಮರ, ಸ್ವಲ್ಪ ಆಸೆ ಅತಿ ಆಸೆ, ಜಾಸ್ತಿ ಮರ ಕಡಿದ್ರೆ ಜಾಸ್ತಿ ದುಡ್ಡು ಬರ್ತದೇನೋ ಅಂತೇಳಿ ಜಾಸ್ತಿ ಮರ ಕರೆದು ಕಟ್ಟಿದ ಚೆನ್ನಾಗಿ. ನೋಡಿ ಹೇಗಿದೆ ಕರ್ಮ, ಬೈಕೋತಾ ಇದ್ದ, ನನ್ನ ಜನ್ಮ ಮುಗಿಲಿಲ್ಲ, 70 ವರ್ಷ ಆದರೂ ದುಡಿಯೋದು ತಪ್ಪಲಿಲ್ಲ ಅನ್ಕೋತಾ ಇದ್ದ. ಜೋರಾಗಿ ಕಟ್ಟಬೇಕು ಅಂತ ಹೋದಾಗ ಹೊರೆ ಭಾರ ಆಗಿತ್ತಲ್ಲ, ಎತ್ತಬೇಕು ಅಂತ ಹೋದಾಗ ಕಾಲು ಜಾರಿಬಿಡ್ತು. ತಾನೇ ಕತ್ತರಿಸಿದಂಥ ಮರದ ತುಂಡು ಚಾಕುನ್ ಥರ ಇತ್ತದು, ಕಾಲಿಗೆ ಚುಚ್ಚಿ ರಕ್ತ ಬಂದು ಬಳ ಬಳ ಬಳ ರಕ್ತ ಶುರು ಆಯಿತು. ಒದ್ದಾಡಿ ಹೋದ ಬದುಕ, ಛೇ ನನ್ನ ಜನ್ಮ ಅಂದ. ಎಷ್ಟು ಮಾಡಿದ್ರು ಮುಗಿಯಲ್ಲಪ್ಪ, ಈ ವಯಸ್ಸಿಗೆ ಈ ಗಾಯ ಮಾಡ್ಕೊಂಡು ಏನು ಮಾಡಲಿ ನಾನು. ತಲೆ ರುಮಾಲಿಂದ ಪಟ್ಟಿ ಹರಿದು ಕಾಲಿಗೆ ಕಟ್ಕೊಂಡ, ಜೀವ ಸಾಕು ಅನಿಸ್ಬಿಡ್ತು. ಕೂಗಾಡ್ದ, ಯಮದೇವ ಎಲ್ಲಿದ್ದೀಯಪ್ಪ, ನಿನ್ನ ಕಣ್ಣಿಲ್ಲೇನೋ ಮಾರಾಯ, ಬಂದು ಕರ್ಕೊಂಡು ಹೋಗ್ಬಿಡು ನನ್ನ, ಜೀವ ಸಾಕು ನನಗೆ ಅಂದ. ಯಮ ಅಲ್ಲೇ ಹೋಗ್ತಿದ್ನಂತೆ, ಅವನ ಮಾತು ಕೇಳಿಸ್ಬಿಡ್ತು. ಯಾರೋ ಕೂಗ್ತಿದ್ದಾರಲ್ಲ ಅಂತ ಕೆಳಗೆ ಬಂದ. ಯಾಕಪ್ಪ ನಾನು ಕರೆದೆ ಅಂದ. ಮುದುಕ ಕೇಳ್ದ, ನೀನು ಯಾರಪ್ಪ, ಎಲ್ಲಿಂದ ಬಂದಿ ಅಂತ ಕೇಳ್ದ. ನೀನೇ ಕರೆದಿಯಲ್ಲಪ್ಪ ಯಮದೇವ ಅಂತ. ನಾನೇ ಯಮದೇವ, ಬಂದಿದ್ದೀನಿ ಅಂದಂತೆ. ಮುದುಕ ಗಾಬರಿ ಆಗ್ಬಿಟ್ಟ, ಮಹಾರಾಯ ನನಗೆ ವಯಸ್ಸಾಯ್ತು, ಅರಳು ಮರಳು ಯಾರ್ಯಾರನ್ನೂ ಕೂಗ್ತೀನಿ ನಾನು. ನೀ ಬರಬೇಡ ಮಹಾರಾಯ, ನಾನು ಕರೆದೋದು ಎದಕ್ಕೆ ಗೊತ್ತಿದ್ದೇನು, ದೊಡ್ಡ ಹೊರೆ ಮಾಡಿಟ್ಟಿದ್ದೀನಿ, ಹೊರಕ್ಕಾಗ್ತಾ ಇಲ್ಲ ನನಗೆ, ಎತ್ತಿ ತಲೆ ಮೇಲೆ ಇಡ್ತೀಯ ನನಗೆ ಅಂತ ಕೇಳ್ದ. ಯಮನ ಕಡೆಯಿಂದ ಎತ್ತಿ ತಲೆ ಮೇಲೆ ಇಡಿಸ್ಕೊಂಡ. ಆಮೇಲೆ ಹೇಳಿದ್ದಂತೆ, ನೋಡು ಯಮದೇವ, ನಾನು ಯಾವಾಗಲೂ ಯಾವಾಗಲೂ ಬಡಬಡಿಸ್ತಾ ಇರ್ತೀನಿ, ಬಂದ್ಬಿಡು ಕರ್ಕೊಂಡು ಹೋಗು ಅಂತೆಲ್ಲ ಕೇಳ್ತೀನಿ, ದಯವಿಟ್ಟು ಬರಬೇಡ, ನಾ ಚೆನ್ನಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ದಂತೆ. ನಮ್ಮೆಲ್ಲರದು ಹಣೆ ಬಾರ ಅಷ್ಟೇ ಸ್ವಾಮಿ, ಸಾಯ್ತೀನಿ ಸಾಯ್ತೀನಿ ಅಂತ ಅನ್ನೋದು ಬಂದಾಗ, ಸಾವು ಬಂದಾಗ ಬೇಡ ಅಂತ ಓಡಿ ಹೋಗ್ಬೇಕು ಅನಿಸುತ್ತೆ. ಅದಕ್ಕೆ ದಯವಿಟ್ಟು ಹೇಳೋದು, ನಾನು ಸಾವನ್ನು ಬಯಸಬಾರ್ದು, ಬಂದಾಗ ಓಡಿ ಹೋಗಬಾರ್ದು. ಅದನ್ನ ಪ್ರಯತ್ನ ಮೀರಿದ್ದು. ನಾನು ಬಾಗಲಕೋಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ, ಒಬ್ಬ ಕುಷ್ಠರೋಗಿ ಬೆರಳು ಕತ್ತರಿಸಿ ಹೋಗಿದ್ದಾವೆ, ಮೂಗಿಲ್ಲ ಗದ್ದ ಇಲ್ಲ, ಬೇಡ್ತಾ ಅಯ್ಯೋ ಸಾಕು ಮಾಡಪ್ಪ ಜನ್ಮ, ಸಾಕು ಮಾಡಪ್ಪ ಜನ್ಮ ಅಂತ ಒದರ್ತಾ ಇದ್ದ. ನಮಗೂ ಅನಿಸ್ತು, ಪಾಪ ಮುಕ್ತಿ ಆದರೆ ಒಳ್ಳೇದು ಇವನಿಗೆ, ಅಷ್ಟು ಕಷ್ಟಪಡ್ತಾನೆ ಅಂತ. ಒಳಗಿನ ಡಿಪೋದಿಂದ ಒಂದು ಬಸ್ ಬಂತು, ಝೀ ಅಂತ ಬಂತು. ಆ ಡ್ರೈವರ್ ತೊಗೊಂಬಂದ, ಇವನಿದ್ದಲ್ಲಿಗೆ ಬಂತು.

ತನ್ನ ಮ್ಯಾಲ ಹಾಯ್ದು ಬಿಡ್ತದೆ ಅಂತ ಇವನ್ ಏನ್ ಮಾಡೋದು ಗೊತ್ತಾ, ಕುಷ್ಠರೋಗಿ ಟಪ್ ಅಂತ ಹಾರ್ಕೊಂಡ ಹಾರ್ಕೊಂಡು ಏ ಕೊಂದೇ ಬಿಡ್ತಿದ್ದಲ್ಲೋ ನನ್ನ ಅಂತ ಡ್ರೈವರ್ ಬೈದ. ನನಗಿದು ಅದ್ಭುತ ಅನಿಸ್ತು. ಒಂದು ಕ್ಷಣದಿಂದ ಸಾಕು ಮಾಡೋ ಜನ್ಮ ಅಂತ ಬೇಡ್ಕೋತಿದ್ದ ಅವನು. ಸಾಕು ಮಾಡೋದಕ್ಕೆ ಬಂದಂತ ಬಸ್ ಅದು ಹಾರ್ಕೊಂಡ್ಬಿಟ್ಟು ಅವನಿಗೆ ಬೈತಾನಲ್ಲ ಕೊಂದೆ ಬಿಡ್ತಿದ್ದೆಲ್ಲ ಅಂತ. ಇದು ನೋಡಿ ಮನುಷ್ಯನಿಗೆ ಹೇಗಿದೆ, ಒಂದು ಕ್ಷಣ ಜೀವನ ಸಾಕಂದಾಗ ಆ ಬದುಕಿನ ಆಕರ್ಷಣೆ ನೋವನ್ನು ಮರೆಸಿಬಿಡುತ್ತದೆ. ಆದ್ದರಿಂದ ಒಂದೇ ಮಾತು ಸ್ನೇಹಿತರೆ, ಎರಡೂ ನಮ್ಮ ಕೈಯಲ್ಲಿಲ್ಲ. ಸಾಯ್ಬೇಕು ಅಂದ್ರೆ ನನ್ನ ಕೈಯಲ್ಲಿಲ್ಲ, ಸಾಯ್ಬಾರ್ದು ಅನ್ನೋ ನನ್ನ ಕೈಯಲ್ಲಿಲ್ಲ. ಯಾವುದು ನಮ್ಮನ್ನ ಕೈಯಲ್ಲಿಲ್ವೋ ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಇರುವಷ್ಟು ಕ್ಷಣ ಸಂಭ್ರಮದಿಂದ, ಲೈಫ್ ಇಸ್ ಎ ಸೆಲೆಬ್ರೇಷನ್, ಎಂಜಾಯ್ ಲೈಫ್, ಸಂತೋಷವಾಗಿ ಬದುಕಬೇಕು. ಬರುವ ದಿವಸ ಹೋಗುವಾಗ ಅದೇ ಸಂಭ್ರಮದಿಂದ ಹೋಗ್ಬಿಡ್ಬೇಕು, ತಲೆ ಕೆಡಿಸ್ಕೋ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗೆರವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೀನಿ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಲಕ್ಷ್ಮೀ ನರಸಿಂಹಸ್ವಾಮಿ ಮಹಿಳಾ ತಂಡ ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
1: ಅಲ್ಲ ನರೇ ಗುರು ನಗರ

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಹುಣಸೂರು ತಾಲೂಕಿನ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ರೇಖಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು

0: ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಹೆಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವ ಉದ್ಯೋಗವನ್ನು ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಹುಣಸೂರಿನ ಶ್ರೀಮತಿ ರೇಖಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಸ್ವ ಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್
1: ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಖಾ ಅಂತ. ನಾನು ಸ್ವಾಮಿ ವಿವೇಕಾನಂದ ಯುವ ಸಂಸ್ಥೆಗೆ ಜಾಯ್ನ್ ಆಗಿ 3 ತಿಂಗಳು ತರಬೇತಿ ಪಡೆದಿದ್ದೆ. ಅಲ್ಲಿ ತರಬೇತಿ ಪಡ್ಕೊಂಡು ನಾನು ಇವಾಗ ದುಡಿತಾ ಇದ್ದೀನಿ. ಯಾರ ಮೇಲೂ ಅವಲಂಬನೆ ಆಗೋ ಇದ್ರಲ್ಲಿಲ್ಲ. ಮನೆ ಕಷ್ಟಕ್ಕೂ ಅಲ್ಲಿ ಯಾವ್ದಕ್ಕೆ ಅಲ್ಲಿ ನಾನು ದುಡಿತೀನಿ, ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಬಂದಿದೆ ಇವಾಗ ನನಗೆ.
0: ಮೂಲತಃ ಎಲ್ಲಿಯವರು ಮೇಡಮ್ ನೀವು?
1: ನಾವು ಕಲ್ಲಳ್ಳಿ, ಹುಣಸೂರಿಂದ 25 ಕಿಲೋಮೀಟ್ರು ಬರ್ಬೇಕ ಕಲ್ಲಳ್ಳಿ ಅಂತ ಒಂದು ಹಳ್ಳಿ. ಅಲ್ಲಿಂದ ನಾನು ಒಂದ್ ಬೇರೆ ಯಾರ ಕಡೆಯಿಂದನೂ ಒಂದು ಅಲ್ಲೊಂದು ಸಂಸ್ಥೆ ಐತೆ, ನನಗೆ ಕಲಿಬೇಕು ಅನ್ನೋ ಆಸಕ್ತಿ ಇತ್ತು. ತುಂಬಾ ಸರಿಯಾದ ರೀತಿ ಅವಕಾಶ ಸಿಗ್ತಾ ಇರ್ಲಿಲ್ಲ. ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ. ಬಟ್ ಫಿನಿಶಿಂಗ್ ಬೇಕು, ಕಲಿಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇತ್ತು. ನಾನು ಯಾರೋ ಹೇಳಿದ್ರು ಅಂದ್ಬಿಟ್ಟು ಹೋಗಿ ಅಲ್ಲಿ ಭೇಟಿ ಕೊಟ್ಟು ಕೇಳಿದಾಗ ರಾಜು ಸರ್ ನೋಡೋಣ ಕ್ಲೀನಿಂಗ್ ಆಗ್ಬೇಕು ಅಂತ ಹೇಳಿದ್ರು. ಸೆಲೆಕ್ಟು ಅದು 3 ತಿಂಗಳು ಗೀತಾ ಮೇಡಮ್ ತುಂಬಾ ಚೆನ್ನಾಗಿ ತರಬೇತಿ ಕೊಟ್ರು. ಅದೇ ರೀತಿ ನಾವು ಮನಸ್ಸಿಟ್ಟು ಕಲ್ತಿ ಇವಾಗ ನಾವು ದುಡಿತಾ ಇದೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಈಗ ನಾನು ಬ್ಲೌಸ್ ಹೊಲಿಯೋದ್ರಿಂದ ಒಂದು ಬ್ಲೌಸ್ ಇನ್ನೂ ಏನೇನೋ ಮಾಡ್ಬೇಕು ಅನ್ನೋ ಇದು ಜಾಸ್ತಿ ಆಯ್ತು. ಸ್ವಲ್ಪ ಸ್ಯಾರಿಗಳೆಲ್ಲ ತಂದಿಟ್ಕೊಂಡು ಬಂದವ್ರಿಗೆ ಕೊಟ್ಟು ಮತ್ತೆ ನನ್ನ ಹತ್ರನೇ ಬ್ಲೌಸ್ಗು ಕೊಡ್ತಾರೆ. ಅದ್ರಿಂದ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದೀನಿ ಮೇಡಮ್, ಕೆಲಸ ಮಾಡ್ತಾ ಇದ್ದೀನಿ.
0: ಓಕೆ, ಈಗ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನ ಪಡೆದು ಇನ್ನಷ್ಟು ಒಂದು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದೀರಿ, ಅದಕ್ಕಾಗಿ ಅಭಿನಂದನೆಗಳು ಮೇಡಮ್ ನಿಮಗೆ.
1: ಥ್ಯಾಂಕ್ ಯು ಮೇಡಮ್.
0: ಸೊ ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ ಮೇಡಮ್?
1: ನಾನು, ನನ್ನ ಮಕ್ಕಳು, ಇಬ್ಬರು ಹೆಣ್ಮಕ್ಳು, ಒಬ್ಬ ಮಗ, ನಮ್ಮನೆಯವರು ಇಬ್ಬರು ಹೆಣ್ಮಕ್ಳು ಓದ್ತಾ ಇದ್ದಾರೆ, ಮಗನು ಓದ್ತಾನೆ. ನಮ್ಮನೆ ವ್ಯವಸಾಯ ಮಾಡೋದು, ನಾನು ವ್ಯವಸಾಯ ಮಾಡ್ತಾ ನಮ್ಮನೆ ಮಾಡ್ತಾ ಇದ್ರು. ನಂಗೆ ಆಗ್ತಿರ್ಲಿಲ್ಲ ಮಾಡಕ್ಕೆ, ಹೆಂಗ್ ಮಾಡೋದು, ಬಿಸಿಲಲ್ಲೆಲ್ಲ ಒಂದತ್ರ ಮಾಡಕ್ ಆಗಲ್ಲ, ಏನಾದ್ರು ಮಾಡ್ಬೇಕು, ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಇದೊಂದು ಉದ್ಯೋಗ ಕಲ್ತ್ಕೊಂಡ ಮೇಡಮ್.
0: ಏನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ನಾನು PUC ಮಾಡಿದ್ದೀನಿ ಮೇಡಮ್.
0: PUC ಮಾಡಿದ ನಂತರ ಒಂದು ತರಬೇತಿ ಪಡಿಬೇಕು ಅಂತ ಆಸಕ್ತಿ ಮೊದಲಿಂದನೂ ಇತ್ತು, ಆದ್ರೆ ಅವಕಾಶ ಸಿಕ್ಕಿರಲಿಲ್ಲ ನಿಮಗೆ?
1: ಹಾಗೆ ಅವಕಾಶ ಸಿಕ್ಕಿರಲಿಲ್ಲ. ಇವಾಗ ವಿವೇಕಾನಂದ ಸಂಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಅಂದ್ರೆ ಏನಾದ್ರು ಮಾಡ್ಬೋದು ಮಹಿಳೆಯರು ಅನ್ನೋದೊಂದು ತೋರ್ಸ್ಕೊಟ್ರು. ಗುರಿ ಇಟ್ಟು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದು ತೋರ್ಸ್ಕೊಟ್ರು. ಈಗ ಮನೇಲೆ ಕೂತಿ ಹೊರಗಡೆ ಹೋಗಿ ಬಂದು ಮಾಡೋಕ್ಕಿಂತ ಮನೇಲೆ ಇದ್ದು ಸಂಪಾದನೆ ಮಾಡ್ಬೋದು, ಮನೆಯವ್ರ ಕಷ್ಟಕ್ಕೆ ಕೈ ಗೂಡಿಸ್ಬೋದು ಅನ್ನೋದೊಂದು ಇದು ತಲುಪಿಸಿದ್ರು. ಅದೇ ರೀತಿ ಇವಾಗ ನಾನು ಮಾಡ್ತಾ ಇದ್ದೀನಿ, ಬ್ಲೌಸ್ ಗಳು ಬರ್ತಾ ಇದೆ, ಹೊಲಿತಾ ಇದ್ದೀನಿ. ಅದ್ರ ಜೊತೆ ಬೇರೆ ಅದೇ ಹೇಳಂದಲ್ಲ ಇವಾಗ ಮೇಡಮ್, ಆ ರೀತಿನೂ ಮಾಡ್ತಾ ಇದ್ದೀನಿ.
0: ಅಂದ್ರೆ ಈಗ 3 ತಿಂಗಳ ತರಬೇತಿ ಆಗಿತ್ತು ನಿಮಗೆ ಇದು?
1: ಮೂರು.
0: ಏನೇನೆಲ್ಲ ಕಲ್ತ್ರಿ ಮೇಡಮ್? ಬೇಸಿಕ್ ಇಂದ ಮತ್ತೆ
1: ಬೇಸಿಕ್ ಇಂದ ಕಲ್ತ ಮೇಡಮ್, ಬೇಬಿ ಜಬ್ಲ, ಸಿಮಿಕ್ಸ್, ಸ್ಕೂಲ್ ಯೂನಿಫಾರ್ಮ್, ಶರ್ಟ್, ಅಂಬ್ರೆಲಾ ಫ್ರಾಕು, ಚೂಡಿದಾರ್ ಎಲ್ಲ ಕಲ್ತಿದೀವಿ. ಉಪಯೋಗಿಸ್ಕೋತಿರೋದು ಡ್ರೆಸ್, ಪ್ಲಾಜಾ ಪ್ಯಾಂಟು, ಅಂಬ್ರೆಲಾ ಫ್ರಾಕು, ಬ್ಲೌಸು ಜಾಸ್ತಿ ಓಡ್ತಾ ಇದೆ ಮೇಡಮ್. ಅದೆಲ್ಲ ಹೊಲಿತಾ ಇದೀವಿ. ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಮಾಡ್ತೀವಿ, ಹೋಗಿದ್ ಬರ್ತೀವಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಮಾಡ್ತೀವಿ. ಮತ್ತೆ ಅವರು ಹೇಳಿದ್ದಾರೆ, ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಅವಾಗವಾಗ, ಹೆಂಗ್ ಮಾಡ್ತಿದ್ರಿ, ಏನು ಏನಾದ್ರೂ ನಮ್ ಕಡೆಯಿಂದ ನಿಮ್ಗೆ ಇದಾಯ್ತ್ರಿ, ಹೆಲ್ಪ್ ಬೇಕಾದ್ರೆ ಕೇಳಿ ಅಂತೆಲ್ಲ ಹೇಳ್ತಾರೆ ಸಂಸ್ಥೆ ಕಡೆಯಿಂದ. ಅದರಿಂದ ಏನ್ ತೊಂದ್ರೆ ಇಲ್ಲ.
0: ಅಂದ್ರೆ ಈಗ ತರಬೇತಿಯಲ್ಲೇ ನೀವು ಒಂದು ಮಿಷನ್ ತಗೊಂಡಿದ್ದ, ತದನಂತರದಲ್ಲಿ
1: ತರಬೇತಿಗೆ ಹೋಗೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮಿಷನ್, ಮತ್ತೆ ಜಿಗ್ ಜಾಗ್ ಮಿಷನ್ ಎಲ್ಲ ತಗೊಂಡೆ ಮೇಡಮ್. ಸಂಪಾದನೆ ಜಿಗ್ ಜಾಗ್ ಮಿಷನ್ ತಗೊಂಡೆ, ಇದನ್ನ ಮನೆಯವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡು ತೆಗೆಸ್ಕೊಂಡೆ.
0: ಅಂದ್ರೆ ನೀವು ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ ಮೇಡಮ್?
1: ಅದೇ 3 ತಿಂಗಳು ಆದ್ಮೇಲೆ ಮೇಡಮ್, ಇವಾಗ 3 ತಿಂಗಳು ತರಬೇತಿ ಆದ್ಮೇಲೆ ಮಾಡಿದ್ದು.
0: ಮನೆ ಮಟ್ಟದಲ್ಲಿ ಮಾಡ್ತಾ ಇರೋದ? ಮನೆಯಲ್ಲಿ
1: ಮನೆ ಮಟ್ಟದಲ್ಲಿ, ಅಂಗಡಿ ಏನು ಇನ್ನೂ ವ್ಯವಸ್ಥೆ ಇಲ್ಲ ಮೇಡಮ್. ಮಾಡ್ಬೇಕು ಅಂತ ಹೇಳ್ತಿದ್ದೀನಿ, ಸರಿಯಾದ ರೀತಿ ಅವಕಾಶ ಇಲ್ಲ. ಅಂದ್ರೆ ಮಕ್ಳುಗಳೆಲ್ಲ ಓದ್ತಾವ್ರೆ, ಸಮಸ್ಯೆಗಳು ಇದೆ ಅಂದ್ಬಿಟ್ಟು ನೋಡೋಣ ಮಾಡ್ತಾ ಇರೋ ಅಂತ ಹೇಳ್ತಾರೆ.
0: ಇವಾಗ ಪ್ರಸ್ತುತ ಒಂದು ಟೈಲರಿಂಗ್ ಮಿಷನ್ ಇರ್ಬೋದು ಅಥವಾ ಜಿಗ್ ಜಾಗ್ ಮಿಷನ್ ಇರ್ಬೋದು, ಇದು ನೀವು ಸಂಪಾದನೆ ತಗೊಂಡು ಸೊ ಮನೆ ಮಟ್ಟದಲ್ಲಿ ನೀವು ಒಂದು ಬಿಸ್ನೆಸ್ ನ ಆರಂಭ ಮಾಡಿದಿರಿ?
1: ಆರಂಭ ಮಾಡಿದೀವಿ, ಚೆನ್ನಾಗಿ ನಡೀತಾ ಇದೆ.
0: ಏನೇನೆಲ್ಲ ಸರ್ವಿಸ್ ನ ಕೊಡ್ತಾ ಇದೀರಿ ನೀವು ಜನಗಳಿಗೆ?
1: ಬ್ಲೌಸ್ ಹೊಲಿತೀವಿ, ಡ್ರೆಸ್ ಗಳು ಅಲ್ಲಿ ಕೊಡ್ತಾ ಇದೀವಿ, ಮತ್ತೆ ಫ್ರಾಕು, ಲಂಗ, ಬ್ಲೌಸ್ ಎಲ್ಲ ಕೊಡ್ತಾ ಇದೀವಿ. ತೀರಾ ಅಂದ್ರೆ ಅವ್ರಿಗೆ ಇದ್ ಮಾಡಕ್ಕೆ ಆಗಲ್ಲ ಅನ್ನೋರ್ಗೆ ಅಲ್ಪ ಸ್ವಲ್ಪ ಬಿಟ್ಟು ಬೇಡ ಬಿಡಿ ಏನಂತ, ವಯಸ್ಸಾದವ್ರು, ಅಜ್ಜಿಂದ್ರು, ಬಡ ಇದ್ರಲ್ಲಿರೋರ್ಗೆಲ್ಲ ಫ್ರೀಯಾಗಿ ಇದ್ ಮಾಡ್ಕೊಡ್ತೀನಿ. ಅಂದ್ರೆ ಅವ್ರ ಕೈಲಿ ಆಗಲ್ಲ ಅನ್ನೋರ್ಗೆ, ತೀರಾ ಕೊಡೋ ಕಷ್ಟ ಅನ್ನೋರ್ಗೆ ಹಂಗ ಅವ್ರು ಕೊಡಕ್ ಬರ್ತಾರೆ, ಕೊಡಿರಿ ಬಿಡಿ ನಿಮ್ ನೋಡಿ ಅಂತ ಎಲ್ಲ ಹೇಳ್ತೀವಿ. ತೀರಾ ಆಗಲ್ಲ ಅಂದವ್ರಿಗೆ, ಅವ್ರಿಗೆ ಕೊಡೋ ಪರಿಸ್ಥಿತಿ ಕಷ್ಟ ಅದೇ ಅಂದವ್ರಿಗೆ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತೀವಿ. ನಮ್ಮ ಮನೆ ಜಮೀನ್ ಕೆಲಸ ಬರೋರ್ಗೆಲ್ಲ ಬ್ಲೌಸ್ ಹೊಲ್ ಕೊಟ್ರೆ ಅದ್ರಲ್ಲೂ ಕೂಡ ಸಂಪಾದನೆ ಮಾಡಿ ನಮ್ಮನೆಯವ್ರಿಗೂ ಕೈ ಜೋಡಿಸ್ತಾ ಇದೀವಿ. ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಡ್ತೀವಿ, ಜಮೀನ್ ಕೆಲಸದಲ್ಲೂ ಜೊತೆ ಹೋಗಿ ನೋಡೋದು, ಕೊಡೋದು, ಊಟ ಕೊಡೋದು ಇದೆಲ್ಲ.

0: ಮನೆ ಕೆಲಸನೂ ಮಾಡ್ತಿದ್ದೀವಿ.
1: ಓ, ಮನೆ ಕೆಲಸದ ಜೊತೆಗೆ ಟೈಲರಿಂಗ್ ವೃತ್ತಿಯನ್ನ ಆರಂಭ ಮಾಡಿದ ಜೊತೆಗೆ ವ್ಯವಸಾಯದಲ್ಲೂ
0: ಸಹಾಯಿಸ್ಕೊಂಡಿದ್ದೀರಿ.
1: ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ, ಈಗ ಪ್ರಸ್ತುತ ಹೇಗಿದ್ದೀರಿ ಮೇಡಮ್?
0: ಅಂದ್ರೆ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಮಧ್ಯಮ ವರ್ಗದಲ್ಲಿ ಇದ್ವಿ, ಅತಿ ಇದ್ವಲ್ಲ, ಅತಿ ಮೇನ್ ಮಟ್ಟ ಅನ್ನಲ್ಲ, ಮಧ್ಯಮ ವರ್ಗದಲ್ಲಿ ಇದ್ವಿ. ಸಾದಷ್ಟು ಮನೆಗೆ ಈಗ ಮಕ್ಕಳಿಗೊಂದು ಏನಾರು ಅಮೌಂಟ್ ಫೀಸ್ಗೆ ಕಂಪ್ಯೂಟರ್ ಕ್ಲಾಸ್ಗೆ ಏನಾರು ಕೇಳಿದಾಗ ಹಾಕೊಡ್ತೀವಿ ಅಲ್ಪ ಸ್ವಲ್ಪ. ಮನೇಲಿ ಏನಾರು ಸಮಸ್ಯೆ ಅಂದಾಗ ಸಣ್ಣ ಪುಟ್ಟದೆಲ್ಲ ನಾವೇ ತಗೋತಿದ್ವಿ, ಅವ್ರನ್ನೇನ್ ಕೇಳ್ತಲ್ಲ ತರಕಾರಿ ಅಲ್ಲಿ ಇನ್ನೊಂದಲ್ಲಿ, ಆ ರೀತಿ ತೊಡಗಿಸ್ಕೊಂಡಿದ್ವಿ. ಇನ್ನೂ ಆರ್ಥಿಕವಾಗಿ ಬೆಳಿಬೇಕು, ಮಾಡಬೇಕು ಅನ್ನೋ ಇದ್ರ ಗುರಿಲಿ ಇದ್ದೀವಿ. ನೋಡೋಣ ಮೇಡಮ್, ಮಕ್ಕಳಿಗೆಲ್ಲ ಓದಿಸ್ಬೇಕು ಚೆನ್ನಾಗಿ, ಅವ್ರನ್ನೊಂದು ಅಂತ ಗುರಿ ಮುಟ್ಟಿಸ್ಬೇಕು. ಅವ್ರು ಏನ್ ಮಾಡ್ತೀನಿ ಅಂತಾರೆ ಅದ್ರದ ಗುರಿ ಮುಟ್ಟಿಸ್ಬೇಕು ಅನ್ನೋದೊಂದ್ ಐತೆ. ಒಬ್ಬರಿಂದಲೇ ಆಗಲ್ಲ, ನಾನು ಏನಾದ್ರೂ ಮಾಡ್ಬೇಕು ಅವ್ರ ಜೊತೆ ಅನ್ನೋದೊಂದು ಇದ್ರಲ್ಲಿ ಗುರಿಲಿ ಮಾಡ್ತಿದ್ವಿ.
1: ಅಂದ್ರೆ ಈ ಒಂದು ಟೈಲರಿಂಗ್ ತರಬೇತಿಯನ್ನ ಪಡೆಯೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ ಮೇಡಮ್?
0: ಮೇಡಮ್, ವ್ಯವಸಾಯನೇ,
1: ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ರಿ. ಪ್ರಸ್ತುತ ಈ ಉದ್ಯೋಗ ಎಲ್ಲ ಹೇಗ್ ನಡೀತಾ ಇದೆ?
0: ಚೆನ್ನಾಗಿ ನಡೀತಾ ಇದೆ ಮೇಡಮ್, ಸ್ಯಾರಿದು ನಡೀತಾ ಇದೆ. ನನಗೆ ಮೊದ್ಲಿಂದನೂ ಒಂದು ಐಡಿಯಾ ಇತ್ತು, ಸ್ಯಾರಿ ಮಾರ್ಬೇ ತರಬೇಕು ಇಲ್ಲಿ, ನಾನು ಹಂಗೆ ತಂದು ಕೊಡ್ತಿದ್ದೆ. ಅಂದ್ರೆ ನಾನು ಮೈಸೂರು ಅಲ್ಲಿ ಹೋದಾಗ ಕೇಳದವ್ರಿಗೆ ಹಂಗೆ ತಂದು ಕೊಡ್ತಿದ್ದೆ ಮೇಡಮ್. ಹಂಗ ಇಷ್ಟು ವರ್ಷ ಅದು ಐಡಿಯಾ ಬರ್ಲಿಲ್ಲ, ಇವಾಗ ನಾನು ಟೈಲರಿಂಗ್ ತರಬೇತಿ ಪಡ್ಕೊಂಡು ಬಂದ್ಮೇಲೆ ಏನೇನವೆಲ್ಲ ಮಾಡ್ಬೋದು ಗುರಿ ಅಂತ ಅಲ್ಲಿ ತರಬೇತಿ ಕೊಟ್ಮೇಲೆ ನಂಗೊಂದು ಐಡಿಯಾ ಬಂತು. ಓ, ಇದನ್ನ ಮಾಡಿದ್ರೆ ಹೆಂಗಿರ್ತದೆ ಅಂದ 50-20 ಇದು ಮಾಡ್ಕೊಂಡು ಸೇವ್ ಮಾಡಿದ್ರೆ ನಮ್ಗೂ ಅನುಕೂಲ ಆಯ್ತದೆ, ಅವ್ರಿಗೂ ಹೊರಗಡೆ ಹೋಗಕ್ಕಾಗದಿರೋರಿಗೆಲ್ಲ ತಗೋತಾರೆ ಹಬ್ಬಗಳಲ್ಲಿ, ಹಿಂಗೆ ಪೂ ಏನಾರು ಇದ್ದಾಗೆಲ್ಲ ತಗೋತಾರೆ. ನೋಡೋಣ ಅನ್ಬಿಟ್ಟು ಸ್ವಲ್ಪ ತಂದೆ ಮೇಡಮ್, ಸ್ಟಾರ್ಟಿಂಗು ಎಲ್ಲ ಖಾಲಿ ಅದು, ಮತ್ತೆ ಇನ್ವೆಸ್ಟ್ ಮಾಡಿದೆ ಇನ್ನೊಂದ್ ಸ್ವಲ್ಪ. ಇವಾಗ ಸ್ಟಾರ್ಟ್ ಮಾಡಿದ ಹೋಟೆಲ್ ಚೆನ್ನಾಗಿ ನಡೀತಾ ಇದೆ. ಹಾಗೆ ಬ್ಲೌಸ್ ಹೊಲಿಯಕ್ ಬಂದಾಗ ನೋಡ್ತಾರೆ, ಇಷ್ಟ ಆದ್ರೆ ಎತ್ಕೋತಾರೆ, ಇಲ್ಲ ಅಕ್ಕಪಕ್ಕದವ್ರಿಗೆ ಹೇಳ್ತಾರೆ ಹೋಗಿ, ಅವ್ರು ಬಂದು ಎತ್ಕೋತಾರೆ. ಮತ್ತೆ ಇಲ್ಲೇ ಅದ್ರಿಂದ ನನ್ಗೆ ಇನ್ನೊಂದ್ ಏನ್ ಉಪಯೋಗ ಅಂದ್ರೆ ಬ್ಲೌಸ್ ಹೊಲಿಯಕ್ ಇಲ್ಲೇ ಕೊಡ್ತಾರೆ ಮೇಡಮ್, ಇದು ಇಲ್ಲೇ ಹೊಲ್ಕೊಡಿ ಅಂತ ಕೊಟ್ಬಿಟ್ಟು ಹೋಯ್ತಾರೆ.
1: ಅಂದ್ರೆ ಸೀರೆ ತಗೊಳ್ಳೋದ್ರ ಜೊತೆಗೆ ಬ್ಲೌಸ್ ಇಲ್ಲೇ
0: ಇಲ್ಲೇ ಕೊಡ್ತಾ ಇದಾರೆ.
1: ನಿಮ್ಗೆ ಎರಡು ಅನುಕೂಲಗಳಾಗ್ತಾ ಇದೆ,
0: ಅನುಕೂಲಗಳಾಗ್ತಾ ಇದೆ.
1: ಸೊ ಇವಾಗೆಲ್ಲ ಕಾಂಪಿಟೇಷನ್ ಯುಗ ಮೇಡಮ್, ಅದಕ್ಕೆ ತಕ್ಕಂಗೆ ನೀವು ಏನೆಲ್ಲ ಬದಲಾವಣೆಗಳನ್ನ ನಿಮ್ಮ ಒಂದು ಸ್ವ ಉದ್ಯೋಗದಲ್ಲಿ ಮಾಡ್ಕೊಂಡಿದ್ದೀರಿ?
0: ಅಂದ್ರೆ ನಾನು ಬೇರೆಯವ್ರಿಗಿಂತ 20 ರೂಪಾಯಿ 30 ರೂಪಾಯಿ ಕಮ್ಮಿನೆ ಹೇಳ್ತಾ ಇದ್ದೀನಿ. ಮತ್ತೆ ಇವತ್ತು ಆಗಲ್ಲ ನನ್ಗೆ ಅಂದ್ರೆ ನಾನು ತೀರಾ ಟೈಮು ಕೊಡಕ್ಕಾಗಲ್ಲ, 2 ದಿವಸ ಟೈಮ್ನು ಕೊಡ್ತೀನಿ ಅವ್ರಿಗೆ, 4 ದಿವಸ ಹಿಂಗೆಲ್ಲ. ಅದೇ ರೀತಿ ಅವರು ನಾವು ಬಿಟ್ಟು ಕೊಡ್ತಿದ್ದಿರಲ್ಲ ಅಂತ ಅವ್ರವೇ ಅದೇ ತಕ್ಕಾಗ ನಡ್ಕೋತಾರೆ ಮೇಡಮ್ ಇಲ್ಲಿ ತನಕ. ಹಿಂಗೆಲ್ಲ ಟೈಮ್ ಕೊಡ್ತಾರೆ, ಬೇರೆಯವ್ರಂಗ್ ಬೇಕೇ ಬೇಕು ಅನ್ನಲ್ಲ. ಮತ್ತೆ ಏನಂದ್ರೆ ನಾನು ಬೇರೆಯವ್ರಿಗೆ ಸ್ವಲ್ಪ ಕಮ್ಮಿನೇ ಇಟ್ಕೊಂಡಿದ್ದೀನಿ ಮೇಡಮ್ ಇವಾಗ ಇದು ಮಾಡ್ತಿರೋದು ಅಂದ್ಬಿಟ್ಟು. ನಾನು ಅವಾಗ ಊರಲ್ಲಿ 350 ನಡೀತಾ ಅಂದ್ರೆ ನಾನು 300 ತಗೋತಿದ್ದೀನಿ, ಆ ರೀತಿ ಮಾಡ್ತಿದ್ದೀನಿ ಮೇಡಮ್.
1: ಯಾವ ರೀತಿ ಸರ್ವಿಸ್ ನ ಕೊಡ್ತಾ ಇದ್ರಿ ಜನಗಳಿಗೆ, ಚೆನ್ನಾಗಿದೆಯಾ? ಹೀಗೆ
0: ಸರ್ವಿಸ್ ಚೆನ್ನಾಗೈತೆ ಮೇಡಮ್, ತೊಂದ್ರೆ ಏನಿಲ್ಲ. ಎಲ್ರು ಫಸ್ಟ್ ಸ್ಟಾರ್ಟಿಂಗ್ ಒಂದೊಂದು ನನ್ ಕ್ಲಾಸ್ ತರಬೇತಿ ಬ್ಲೌಸ್ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಕೊಟ್ಟಿದ್ದೆ, ಆವಾಗ್ಲಿಂದ ಎಲ್ಲೂ ಹೋಗ್ತಾ ಇಲ್ಲ. ನೀವು ಕರೆಕ್ಟ್ ಆಗಿ ಹೊಲಿತೀರಿ, ಪರ್ಫೆಕ್ಟ್ ಆಗಿ ಕೂತ್ಕೋತಂದ್ರೆ ನೀವೇ ಹೊಲ್ಕೊಡಿ, ಒಂದ್ 15 ದಿವಸ ನಿಧಾನ ಆದ್ರೂ ಪರವಾಗಿಲ್ಲ, ನೀವೇ ಹೊಲ್ಕೊಡ್ಬೇಕು ಅಂತ ಕೇಳ್ತಾರೆ ಮೇಡಮ್.
1: ಸೊ ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್?
0: ಮೇಡಮ್, ನಾವು ತುಂಬಾ ಎದುರಿಸಿದ್ವಿ, ನಮ್ಗೆ ಸಪೋರ್ಟ್ ಯಾರು ಇರ್ಲಿಲ್ಲ, ನಮ್ಮ ಮನೆ ಅತ್ತೆ ಮಾವನ್ ಸಪೋರ್ಟ್ ಇರ್ಲಿಲ್ಲ. ಆರ್ಥಿಕವಾಗಿ ಅವ್ರು ಚೆನ್ನಾಗವ್ರೆ, ಬಟ್ ನಮಗ್ ಸಪೋರ್ಟ್ ಇರ್ಲಿಲ್ಲ, ಮನೆ ವ್ಯವಸ್ಥೆ ಇರ್ಲಿಲ್ಲ. ಇವಾಗ್ಲೂ ನಮ್ಗೆ ಮನೆ ವ್ಯವಸ್ಥೆ ಇಲ್ಲ, ಸ್ವಲ್ಪ ಚಿಕ್ಕದಾಗಿ ಬೇರೆಯಲ್ಲಿ ಇದ್ದೀವಿ. ತುಂಬಾನೇ ಸಮಸ್ಯೆ ಎದುರಿಸಿದ್ವಿ ಮೇಡಮ್. ಮಕ್ಕಳು ಓದಿಸ್ಬೇಕು ಅಂದ್ರೆ ನಿಮ್ಗೆ ಇವಾಗ ಇದ್ರಲ್ಲಿ ಗೊತ್ತಲ್ಲ, ಮಗಳಿಗೆ ಗೌರ್ಮೆಂಟ್ ಸೀಟ್ ಆಗೈತೆ MBBS, ಅವಳಿಗೂ ನಾನು ಒಡವೆ ಇಟ್ಕೊಂಡು ಆ ಕಡೆ ಈ ಕಡೆ ರೊಟೇಷನ್ ಮಾಡ್ಕೊಂಡು ಬೇರೆ ಸಹಾಯ ಪಡ್ಕೊಂಡು
1: MBBS
0: ಸೀಟ್ ಆಗಿದೆ ಮೇಡಮ್ ಮಗಳಿಗೆ.
1: ಅಭಿನಂದನೆಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್, ಎಲ್ಲರೂ ಸಪೋರ್ಟ್ ಮಾಡಿದ್ರು, ನಾನು ಕೊಡ್ತೀನಿ ಎದುರ್ಕೋಬೇಡ ಅಂತ. ಅಪ್ಪ ಅಮ್ಮ ಆರ್ಥಿಕವಾಗಿ ಚೆನ್ನಾಗಿದ್ರು, ನಮ್ಗೆ ಹೆಲ್ಪ್ ಏನ್ ಮಾಡ್ಲಿಲ್ಲ ಇದುವರೆಗೂ, ನಮ್ಗೆ ಏನೋ ಇನ್ನು ಜಮೀನು ಕೂಡ ನಮ್ಮ ಹೆಸರಿಗಾಗಿಲ್ಲ ಏನೇನು. ಆದ್ರೂ ನಾನು ಚಾಲೆಂಜ್ ತಗೊಂಡು ನಾವು ಮಾಡ್ಲೇಬೇಕು, ಅವ್ರು ಕೊಟ್ಟಿದ್ದೇ ಇರಲ್ಲ, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂದ್ಬಿಟ್ಟು ಆ ಕಡೆ ಈ ಕಡೆ ರೊಟೇಷನ್ ಮಾಡ್ಕೊಂಡು. ಮತ್ತೆ ಕೆಲವರು ಹೆಲ್ಪ್ ಅಂದ್ರೆ ಸಹಾಯ ಅಂದ್ರೆ ದುಡ್ಡು ಮಾಮೂಲಿ ಕೊಡ್ತಾರೆ, ಇಂಟ್ರೆಸ್ಟ್ ಇಸ್ಕೋತಾರೆ, ಈ ರೀತಿ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ತಿದ್ವಿ ಮೇಡಮ್. ಮಗಳದ್ದು ಇವಾಗ PU ಮುಗಿತು, ಇಂಜಿನಿಯರಿಂಗ್ ಮಾಡ್ಸಣ ಅನ್ಕೊಂಡು, ಅವಳು PG ಮಾಡ್ತೀನಿ ಅಂತ ಹೇಳಿ ನಿನ್ನೊಬ್ಳು ಚಿಕ್ಕಳು, ಮಗ 10th ಈಗ, ಅವನು 3 ಅರ್ಜಿ ಸ್ಕೂಲ್ಗೆ ಹಾಕಿದೀವಿ, ನೆಕ್ಸ್ಟ್ ಹಾಕ್ಬೇಕು. ಹಿಂಗ್ ಮಾಡ್ಕೊಂಡು ಓದಿಸ್ತಾ ಇದೀವಿ ಮೇಡಮ್, ತುಂಬಾನೇ ಎದುರಿಸಿದೀವಿ, ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೂ ಅದೆಲ್ಲ ಇದ್ ಮಾಡಿ ದಾಟಿ ಮಕ್ಕಳನ್ನ ದಡಸ್ಬೇಕು ಅನ್ನೋದೊಂದು ಗುರಿಲಿ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ ಮಾಡ್ಬೇಕು ಅಂತ.
1: ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ತರಬೇತಿಯನ್ನ ಪಡ್ಕೊಂಡು ಮಕ್ಕಳ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದೀರಿ.
0: ಹೌದು ಮೇಡಮ್, ಆಗಲ್ಲ ಅಂದ್ರೂ ನಮ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ರೂ ನಾನು ಮಾಡ್ಬೇಕು, ನನ್ನ ಮಕ್ಕಳ ಮುಂದೆ ತರಬೇಕು ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ವಿ.

0: ಅದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ?
1: ತುಂಬಾ ಚೆನ್ನಾಗಿದೆ ಮೇಡಮ್, ಅವ್ರು ಸಪೋರ್ಟ್ ಮಾಡ್ತಾರೆ, ಮಕ್ಕಳು ಸಪೋರ್ಟ್ ಮಾಡ್ತಾರೆ, ಅದ್ರಿಂದ ನನ್ಗೆ ಜಾಸ್ತಿ ತೊಂದರೆ ಏನ್ ಅನ್ಸ್ತಿಲ್ಲ. ಎಲ್ಲ ಸಪೋರ್ಟ್ ಆಗಿ ನಿಂತಿರಲಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಮೇಡಮ್.
0: ಈಗ ನಿಮ್ಮೂರಿಂದ ಈ ಹುಣಸೂರಿಗೆ ಬಂದು 25 ಕಿಲೋಮೀಟರ್ ದೂರದಿಂದ ಬಂದು ಈ ಒಂದು ತರಬೇತಿಯನ್ನ ಪಡಿತಾ ಇದ್ದೀವಿ, ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಮೇಡಮ್?
1: ಅಂದ್ರೆ ಮೇಡಮ್, ದೂರ ಆದ್ರೂ ಪರವಾಗಿಲ್ಲ, ನಾನು ಕಲಿಬೇಕು ಅನ್ನೋದೊಂದು ಗುರಿ ಇಟ್ಕೊಂಡಿದ್ರಿಂದ ಬಸ್ ಇರ್ತಿತ್ತು, ಬಸ್ ವ್ಯವಸ್ಥೆ, ಈ ಟೈಮಿಂಗ್ಸ್, ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಕಡೆಯಿಂದ ಬರ್ಬೇಕಾರಲ್ಲ, ಆದ್ರೂ ಕಲಿಲೇಬೇಕು ಅನ್ನೋದೊಂದು ಗುರಿ ಇರೋದ್ರಿಂದ ಕಷ್ಟಪಟ್ಟು ಬಸ್ಗೆ ಹೋಗಿ ಅಲ್ಲಿ ಕರೆಕ್ಟ್ ಆಗಿ ಟೈಮ್ಗೆ ಹೋಯ್ತದ, ಮಾತ್ರ ಒಂದ್ ದಿವಸ ಮಿಸ್ ಮಾಡ್ಕೋತಿರ್ಲಿಲ್ಲ, ಅಬ್ಸೆಂಟ್ ಆಗಿಲ್ಲ, 2-3 ದಿವಸ ಅಷ್ಟೇ ಅಬ್ಸೆಂಟ್ ಆಗಿದ್ದೆ ನಾನು. ಗುರಿ ಇರ್ಲಾಗಿ ಎಲ್ಲರೂ ಅಬ್ಸೆಂಟ್ ಆದ್ರೂ ನಾನು ಒಂದ್ ದಿವಸನೂ ಅಬ್ಸೆಂಟೇ ಆಗಿರ್ಲಿಲ್ಲ, 2-3 ದಿವಸ ಅದು ಏನೋ ಬೇರೆ ಕಷ್ಟ ಸಮಸ್ಯೆ ಇದ್ದಾಗ ಮಾತ್ರ. ಅಲ್ಲಿ ಹೋದ್ರು ಅಷ್ಟೇ ಟೈಮ್ ವೇಸ್ಟ್ ಮಾಡ್ಬೇಕು ಈ ತರ, ಅದ್ರ ಅದ್ ಸರ್ ಒಂದ್ಸಲ ಹೇಳ್ತಾ ಇದ್ರು ನನ್ಗೆ, ನಾನ್ ನಿಮ್ನ ಅಬ್ಸರ್ವ್ ಮಾಡಿದೆ, ನೀವು ಯಾವ ಕಡೆಗೆ ಹೋಯ್ತಿತ್ತಿಲ್ಲ ಕಲಿಬೇಕು ಅನ್ನೋದೊಂದ್ ಗಮನ ಬಿಟ್ಟಿ ಅಂತ. ಅದ್ರ ತಕ್ಕಂತೆ ಗೀತಾ ಮೇಡಮ್ ತುಂಬಾ ಸಪೋರ್ಟ್ ಮಾಡಿ, ಕಲಿತೀನಿ ನೀನು ಮಾಡೋ ಧೈರ್ಯ ತಕೊಳೋ, ಏನಾಗಲ್ಲ ವಲಿಯೋ ಅನ್ನೋದೊಂದು ಇದು ತುಂಬಿಸಿ ನನಗೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೀತಾ ಇದ್ದೀನಿ ಅಂದ್ರೆ ಆ ಸಂಸ್ಥೆನೆ ಕಾರಣ ಗೀತಾ ಮೇಡಮ್ ಅವರು. ಅದು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತೊಂದು ನಾನು ದುಡಿತೀನಿ, ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಧೈರ್ಯ ಬರ್ಬೇಕಾದ್ರೆ ವಿವೇಕಾನಂದ ಸಂಸ್ಥೆನೆ ಕಾರಣ ಮೇಡಮ್.
0: ಅಂದ್ರೆ ಮನೆ ಮಕ್ಕಳು ಅಂತ ಸಂಸಾರ ಅಂತ ಇದ್ದಂತವ್ರು ತರಬೇತಿನ ಪಡ್ಕೋಬೇಕು ಅಂತ ಮುಂದಾಗಿ, ಸೊ ತರಬೇತಿಯಲ್ಲಿ ಯಶಸ್ಸನ್ನ ಪಡ್ಕೊಂಡು
1: ಮೇಡಮ್ 8:30 ಬಸ್ ಅಂದ್ರೆ ನನ್ನ ಮಗಳಿಗೆ ತಿಂಡಿ ಮಾಡಿ ಹೊಲದ ಹತ್ರ ಜಮೀನ್ ಹತ್ರ ಬಂದಿರೋ ಕೆಲಸದವ್ರಿಗೆ ಹತ್ತಾಳ್ ಬರ್ತಿದ್ರು, ಆಳ ಇದಾಳ ಹತ್ತಾಳ್ ಹಿಂಗೆ ಹೊಗೆ ಸೊಪ್ಪು ಅಂದ್ರೆ ಅಷ್ಟ ಆಳ್ ಬೇಕೇ ಬೇಕು. ಅವ್ರಿಗೆಲ್ಲ ಅಡ್ಗೆ ಮಾಡಿಟ್ಟು ಮಧ್ಯಾಹ್ನದ ವ್ಯವಸ್ಥೆ ಮಾಡಿ ನಾನು ಹೋಗಿ ಬಸ್ ಟೈಮ್ ಪಿಕ್ ಮಾಡಿ ಹೋಗಿ ಇದ್ ಮಾಡ್ತಿದ್ದೆ ಮೇಡಮ್. ಕಲಿತಾ ಇದೆ.
0: ಹಾಗಿದ್ರೆ ನೀವು ಬೆಳಿಗ್ಗೆ ಎಷ್ಟು ಬೇಗ ಇಳ್ತಿದ್ರಿ ಮ್ಯಾಮ್?
1: 5:45 ಹಿಂಗೆಲ್ಲ ಇಳ್ತದೆ ಮೇಡಮ್. ಮನೆ ಕೆಲಸ ಮುಗಿಸಿ ಬೆಳಿಗ್ಗೆ ತಿಂಡಿ ಮಗಳ ಕಾಲೇಜಿಗೆ ಕಳಿಸಿ ಮತ್ತೆ ಮಧ್ಯಾಹ್ನಕ್ಕೆ ಆಳ್ಗೊಳಗೆ ಅಡ್ಗೆ ಮಾಡಿ ಎಲ್ಲ ಮಾಡಿ ಮನೆ ರೆಡಿ ಕ್ಲೀನ್ ಮಾಡಿ ಹೋಗ್ಬೇಕು ಅಂದ್ರೆ 8:30 ಅಷ್ಟೊಳಗೆ ಬಸ್ ಹತ್ತಿದೆ. 10 ಗಂಟೆ ಕ್ಲಾಸ್ ಇದ್ರೆ 10:00 ನಮ್ಗೆ ಇಲ್ಲಿ ಬಸ್ ಹತ್ತು 8:30-9:00 ಒಳಗೆ. ಅಷ್ಟೆಲ್ಲ ಮಾಡಿ ಹೋಗ್ತಾ ಇದ್ದು. ಅದ್ನೇ ಅಂತಿದ್ರು ಅಷ್ಟೊಂದು ಹಿಂಸೆ ದೂರ ಇದ್ರೆ ಟೈಮ್ ಕರೆಕ್ಟ್ ಆಗಿ ಬರ್ತಿದೀನಿ ಅಂತ. ನನ್ನ ಅಟೆಂಡೆನ್ಸ್ ಇದಾಕ್ಬೇಕಂದ್ರೆ ನಾನು ಅಷ್ಟು ಮುಂಚೆ ಇರ್ತಿದ್ದೆ ಅಲ್ಲಿ, 10:30-10:30 ಹೋಗಿ ಕ್ಲಾಸ್ ಅಲ್ಲಿ ಕೂತ್ಕೋತಿದ್ದೆ.
0: ಅಷ್ಟೊಂದೆಲ್ಲ ಆಸಕ್ತಿ ಬರೋದಿಕ್ಕೆ ಹೇಗೆ ಸಾಧ್ಯ ಆಯ್ತು ಮೇಡಮ್?
1: ಅದೇ ಪರಿಸ್ಥಿತಿ ಮೇಡಮ್, ಪರಿಸ್ಥಿತಿಗೆ ಏನಾದ್ರು ಇನ್ ಬೇರೆ ಏನು ಮಾಡಕ್ ಆಗಲ್ಲ. ನಾನು ಓದಿದ್ದೆ, ಪಿ ಯು ಮಾಡಿದ್ದೆ, ನರ್ಸಿಂಗ್ ಹೋಗ್ಬೇಕು ಅಂತ ಹೋಗಿದ್ದೆ, ಅದೆಲ್ಲ ಆಗ್ಲಿಲ್ಲ, ಅದು ಮುಗ್ದೋಯ್ತು, ಇವಾಗ ಮಾಡಕ್ ಆಗಲ್ಲ. ಇದನ್ನ ಮಾಡ್ಬೋದು, ಇದ್ರಿಂದ ನಾನು ಬೆಳಿಬಹುದು ಅನ್ನೋದೊಂದು ಇದ್ ಬಂತು ಅಂಬಲ ಬಂತು ಮೇಡಮ್. ಅದ್ರಿಂದ ಮಾಡ್ಬೇಕು ಅಂತ
0: ಮಾತಾಡ್ತಾ ಹೇಳಿದ್ರಿ. ಅಂದ್ರೆ ನಿಮ್ಮ ಆಸೆಗೆ ಮೆಟ್ಟಿಲಾಗಿ ನಿಲ್ತು ಸಂಸ್ಥೆ ನನಗೆ ಅಂತ ಹೇಳಿದ್ರಿ. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಬರೀ ಕೆಂಚನಹಳ್ಳಿ ಆಗಿರ್ಬೋದು ಅಥವಾ ಎಚ್ ಡಿ ಕೋಟೆ ಆಗಿರ್ಬೋದು ಅಥವಾ ಸರ್ಗೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿರದೇನೆ, ಹುಣಸೂರು ತನಕ ಬಂದು ನಿಮಗೆ ಈ ಒಂದು ತರಬೇತಿಯನ್ನ ಕೊಟ್ಟಿದ್ದು ಮಹಿಳೆಯರಿಗೆ ಅಥವಾ ಸ್ಥಳೀಯ ಯುವಕ ಯುವತಿಯರಿಗೆ ಎಷ್ಟು ಅನುಕೂಲ ಆಯ್ತು ಮೇಡಮ್?
1: ತುಂಬಾನೇ ಅನುಕೂಲ ಆಗದೆ ಮೇಡಮ್. ಈಗ ಕೆಲವರು ಅಲ್ಲಿ ಬಂದವರು ನನ್ನ ತರ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಹೇಳ್ಕೊಂಡ್ರು, ನನ್ಗಿಂತ ತುಂಬಾ ಕಷ್ಟ ಇರೋರೆಲ್ಲ ಇದ್ರು. ಆಗ ಅನಿಸ್ತು ಇದೊಂದು ಸಂಸ್ಥೆಯಿಂದ ಎಷ್ಟೋ ಜನ ಬೆಳೀತಾರೆ, ಅವ್ರ ಕಷ್ಟಗಳು. ಈಗ ಚಿಕ್ಕ ವಯಸ್ಸಿಗೆ ಗಂಡ ಕಲ್ಕೊಂಡಿರೋರೆಲ್ಲ ಬಂದಿದ್ರು, ಈಗ ಅವ್ರಿಗೆಲ್ಲ ಒಂದ್ ಕಲ್ತ್ರೆ ಒಂದ್ ದಾರಿ, ಒಂದ್ ಅನ್ನ ತಿನ್ಬೋದು, ಮಕ್ಳು ಸಾಕ್ಬೋದು. ಆಗ ಅನಿಸ್ತು ನನ್ಗೆ ಈ ಸಂಸ್ಥೆ ತುಂಬಾನೇ ಉಪಯೋಗ. ನನ್ನೇ ಹೆಚ್ಚು ಅಂದ್ರೆ ನನ್ಗಿಂತ ತೀರಾ ಇದ್ರ ಪರಿಸ್ಥಿತಿಲಿ ಇರೋರ್ಗೆಲ್ಲ ಒಂದು ಆಧಾರ ಇದು. ಅವ್ರು ನಾನು ದುಡಿತೀನಿ ಒಂದ್ ನಮ್ಮ ಇದ್ರೆಲ್ಲ ಕಲಾವತಿ ಅಂತ ಅವ್ರು ತುಂಬಾ ಕಷ್ಟದಲ್ಲಿ ಬಂದಿರು ಮೇಡಮ್. ಅವ್ರಿಗೆ ಪೆಟ್ಲಿಂಗ್ ಮಾಡೋಕು ಬರ್ತಿತ್ತಿಲ್ಲ, ಇವತ್ತು ಅವ್ರೊಂದು ದುಡಿತಾವ್ರೆ ಅಂದ್ರೆ ಈ ಸಂಸ್ಥೆನೆ ಕಾರಣ. ಆತರ ಅದೇ ತರ ಇನ್ನು ಎಷ್ಟೋ ಮಕ್ಕಳು ಮಹಿಳೆಯರಿಗೆ ಇದು ಆಧಾರ ಆಯ್ತದೆ ಅನ್ನೋದೊಂದು ನನ್ನ ಅಭಿಪ್ರಾಯ ಮೇಡಮ್.
0: ಏನು ಬರದೇ ಇರೋಂತವ್ರು ಬಂದು ಒಂದು
1: ಕಲ್ತಿವತ್ತು ದುಡಿತಾ ಇದಾರೆ, ನಾನು ದುಡಿತಾ ಇದೀನಿ ಸಂಪಾದನೆ ಮಾಡಿ ಇಲ್ಲಿ ಅಲ್ಲಿ ಬಂದ ಮೇಲೆ ಪೆಟ್ಲಿಂಗ್ ಮಾಡಕ್ ಬರ್ದೇ ಇರೋರು ಕೂಡ ಇವತ್ತು ಸ್ಟಿಚ್ ಮಾಡಿ ನಾನು ಸಂಪಾದನೆ ಮಾಡ್ತೇನೆ ಅಂತ ಇದ್ ಮಾಡ್ತಾವ್ರೆ. ಅಂತವ್ರಿಗೆಲ್ಲ ಒಳ್ಳೇದ ಅನುಕೂಲ ಆಯ್ತದೆ ಅವರು. ಈಗ ಅವ್ರಿಗೊಂದು ಧೈರ್ಯ, ನಂದು ನಾನು ಯಾರು ಇಲ್ದಿರೋರು ಗಂಡ ಇಲ್ದಿರೋರು ಕೂಡ ಇದಾರೆ ಮೇಡಮ್ ಬರ್ತಿದ್ರಲ್ಲಿ ಚಿಕ್ಕ ವಯಸ್ಸು ಚಿಕ್ಕ ಚಿಕ್ಕ ಮಕ್ಳು. ಅವ್ರಿಗೆಲ್ಲ ಏನು ಅಂದ್ರೆ ಈಗ ನಾನು ಇದ್ದು ಕಲ್ತ್ರೆ ಮನೇಲಿ ಈಗ ಹೊರಗಡೆ ಹೋಗಿ ಮಾಡಿದ್ರೆ ಅವ್ರಿಗೆ ಒಂಥರ ಏನೋ ಇದ್ ಮಾಡ್ತಾರೆ, ಇದು ಆದ್ರೂ ಮಾಡ್ಬೋದಲ್ವಾ, ದುಡಿಬಹುದಲ್ವಾ, ಮಕ್ಕಳು ಸಾಕೊಂಡು ಹೋಗ್ಬೋದಲ್ವಾ ಅನ್ನೋದೊಂದು ನನ್ನಲ್ಲಿ ಇದಾಯ್ತು ಮೇಡಮ್. ಅದು
0: ಅಂದ್ರೆ ಮನೆಯಲ್ಲೇ ಇದ್ಕೊಂಡು ಮನೆ ಕೆಲಸ
1: ಮಕ್ಕಳು ನೋಡ್ಕೊಂಡು ಹೊರಗಡೆ ಹೋಗಕ್ಕೆಲ್ಲ ಆಗಲ್ಲ, ಅವ್ರು ಓದಿರಲ್ಲ, ಹೊರಗಡೆ ಕೆಲಸ ಮಾಡಕ್ ಆಗಲ್ಲ, ಅಂತವ್ರಿಗೆಲ್ಲ ಇದೊಂದು ಅನುಕೂಲ ಅಂತ ನನಗನ್ನಿಸ್ತು ಮೇಡಮ್.
0: ಖಂಡಿತ ಮೇಡಮ್. ಅಂದ್ರೆ ಈ ಒಂದು ತರಬೇತಿಯಲ್ಲಿ ನಿಮ್ಗೆ ಈ ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಮಾತ್ರ ಅಲ್ಲದೆ ಹೊರತುಪಡಿಸಿ ನಿಮ್ಮ ಒಂದು ಸ್ವ ಬೆಳವಣಿಗೆಗೂ ಹೆಚ್ಚು ಒತ್ತು ಕೊಟ್ರ?
1: ಹೌದು ಮೇಡಮ್. ಮೇಡಮ್ ಅದು ಒಂದು ಶಿಸ್ತು ಮೊದಲು.

0: ಇದೆಲ್ಲ ತಕೋತೀವಿ ಅನ್ನೋದ್ಕಿಂತ ಮುಂಚೆ ಒಂದ್ ಶಿಸ್ತು ಕಾಪ್ ಬಂದ್ರೆ ನಮ್ಗೆ ಟೈಮಿಂಗ್ಸ್ ಹೆಂಗೆ ಪಿಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಕಲ್ತ್ಕೊಳಕ್ಕೆ ಈಗ ನಾವ್ ಒಂದ್ ಮಾಡ್ಲೇಬೇಕು ಒಂದ್ ಗುರಿ ಇಟ್ಕೊಂಡ್ರೆ ಇದೆಲ್ಲ ನಾವ್ ಅಳವಡಿಸ್ಕೊಂಡ್ರೆ ಮಾತ್ರ ಮೇಡಮ್ ಇದ್ ಮಾಡಕ್ಕಾಗೋದು. ಯಾವಾಗ್ಲೂ ಹೇಳ್ತೀವಿ, ಯಾವಾಗ್ಲೂ ಹೋಗ್ತಿವಿ ಅಂದ್ರೆ ಅವೆಲ್ಲ ನಾವು ಮಾಡಕ್ ಹೋಯ್ತಿರ್ಲಿಲ್ಲ, ಇವತ್ ಕಲಿಯಕ್ ಹೋಯ್ತಿರ್ಲಿಲ್ಲ. ಅದೆಲ್ಲ ಪಾಲಿಸ್ಕೊಂಡಿದ್ಕೆ ನಾವು ಇದ್ ಮಾಡ್ಲೇಬೇಕು, ಈ ಟೈಮ್ಗೆ ಇದಾಗ್ಲೇಬೇಕು ಅಂತ ಪಾಲಿಸ್ಕೊಂಡಿದ್ಕೆ ಇವತ್ತು ನಾವು ಜೀವನದಲ್ಲಿ ಮುಂದೆ ಬರೋ ಪ್ರಯತ್ನ ಪಡ್ತಾ ಇದೀವಿ. ಅದೆಲ್ಲ ಇಲ್ಲದಿದ್ರೆ ಈಗ ಅವೇ ಟೈಮ್ ಹೇಳೋದು ಹೋಗೋದು ಅಂದ್ರೆ ಕಲಿಯಕ್ ಆಯ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಾನು ಇವಾಗ್ಲೂ ಅಷ್ಟೇ ಒಂದ್ ಹತ್ರ ಕೆಲಸ ಮಾಡ್ತಿದ್ರೆ ಬೇಗ ಇದ್ದು ಮನೆ ಕೆಲಸ ಮುಗಿಸ್ತೀವಿ, ಅಡುಗೆ ಮಾಡ್ತೀವಿ, ಅದ್ರ ಜೊತೆಗೆ ಬಟ್ಟೆಗಳ್ನು ಒಂದು ಗ್ಯಾಪ್ ಗ್ಯಾಪ್ ಎಲ್ಲ 5 ನಿಮಿಷ ಅಡುಗೆ ಗಿಡಿಗೆ ಬೈತಾರೆ, ಕೆಲ ಮನೆ ಇದ್ದು ಬಟ್ಟೆನು ಸ್ಟಿಚ್ ಮಾಡ್ತೀವಿ. ಅದೆಲ್ಲ ನಾವು ಅಳವಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಮೇಡಮ್. ನಾವ್ ಹೆಂಗ್ ಮಾಡ್ಲೇಬೇಕು ಅನ್ನೋದೊಂದ್ ಗುರಿ ಇದ್ರೆ ಆಟೋಮೆಟಿಕ್ ಆಗಿ ನಾವು ಎಲ್ಲ ನಮ್ಮನ್ನ ತೊಡಗಿಸ್ಕೊತೀವಿ, ಇಂಥದ್ದು ಇಂಥ ಟೈಮ್ಗೆ ಆಗ್ಬೇಕು ಹಿಂಗಾಗ್ಬೇಕು ಅಂತ ನನ್ನ ಅಭಿಪ್ರಾಯ.
1: ಓಕೆ, ಅಂದ್ರೆ ಇವಾಗ ಒಂದ್ ದಿನಕ್ಕೆ ಎಷ್ಟು ಬ್ಲೌಸ್ ಅಥವಾ ಬಟ್ಟೆನ ಹೊಲಿತೀರಿ, ಎಷ್ಟು ಸಂಪಾದನೆ ಮಾಡ್ತೀರಿ?
0: ಮೇಡಮ್ ಮೊದ್ಲು ಮೂರು ತನಕ ಹೊಲಿತಿದ್ದೆ, ಇವಾಗ ಜಮೀನ್ ಹತ್ರ ಸ್ವಲ್ಪ ಕೆಲಸ ಹೊಗೆ ಸೊಪ್ಪಿನ ಕೆಲಸ, ಒಂದು ಎರಡು ಹಿಂಗ್ ಹೊಲಿತಿದ್ದೀನಿ ಮೇಡಮ್. ಈಗ ಬೆಳಿಗ್ಗೆ ಒಂದ್ ಅರ್ಧ ಏನಾದ್ರೂ ಫ್ರೀ ಆಗಿದ್ರೆ ಹೊಲದ ಹತ್ರ ಕೆಲಸ ಇಲ್ಲ ಅಂದ್ರೆ 2 ಬ್ಲೌಸ್ ಹೊಲಿತೀನಿ. ಇವಾಗ ಬೆಳಿಗ್ಗೆ 6-7 ಆಳು ಬಂದವ್ರೆ, ಟೀ ತಿಂಡಿ ಊಟ ಕೊಟ್ಟಿ ಮನೆ ಕೆಲಸ ಮುಗಿಸಿ ಮಧ್ಯಾಹ್ನ ಮೇಲೆ ಕೂತ್ಕೊಂಡ್ರೆ ಒಂದ್ ಹೊಲಿತೀನಿ. ನೈಟ್ ಮೇಡಮ್ ನಾನು ಅಡ್ಗೆ ಮಕ್ಳಿಗೆಲ್ಲ ಅಡ್ಗೆ, ಈಗ ಮಕ್ಳೆಲ್ಲ ಹೊರಗಡೆ ಹೋಗ್ತಾ ಇದಾರೆ, ಅವ್ರಿಗೆಲ್ಲ ಅಡಿಗೆ ಮಾಡ್ಕೊಟ್ಟಿ ನೈಟ್ ಒಂದ್ 9-9:30 ಕೂತ್ಕೊಂಡ್ರೆ 12 ಗಂಟೆ ಹೊತ್ಕೊಂಡ್ ಬ್ಲೌಸ್ ಹೊಲಿತೀನಿ, 2 ಬ್ಲೌಸ್ ಹೊಲಿತೀನಿ ಒಟ್ಟ ದಿವ್ಸಕ್ಕೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ, ನಿಮ್ ಮಕ್ಳು ಎಷ್ಟು ಖುಷಿಯನ್ನ ಪಡ್ತಾರೆ? ನೀವು 4 ಸಂಪಾದನೆ ಮಾಡಿ ಕುಟುಂಬಕ್ಕೆ ಆರ್ಥಿಕವಾಗಿ
0: ಮಾಡ್ತಾರೆ ಮೇಡಮ್, ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಕೊಡು, ನನ್ಗೆ ಅದಕ್ಕೆ ಬೇಕು ಕೊಡು, ನಿನ್ ದುಡ್ಡೇ ಬೇಕು ಕೊಡು ಅಂತೆಲ್ಲ ಕೇಳ್ತಾರೆ. ಸಪೋರ್ಟ್ ಕೂಡ ಮಾಡ್ತಾರೆ. ಈಗ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ನನ್ನ ಮಗಳು ಅದನ್ನ ಮುಡ್ಸೋದಲ್ಲಿ, ನಾನು ಯಾಕೆ ಮಾಡ್ಬೇಕು ನಿಂದ ಅನ್ನಲ್ಲ, ಅವ್ರಿಗೆ ಮಾತಾಡೋದಲ್ಲಿ ಅದೆಲ್ಲ ಬರ್ಕೊಡಪ್ಪ ಅಂದ್ರೆ ಅದೆಲ್ಲ ಇದ್ ಮಾಡೋದಲ್ಲಿ ಅದೆಲ್ಲದಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾಳೆ ಮೇಡಮ್. ಅದೇ ಅಂತ ಇದ್ದೇನೆ, ನೀನ್ 2 ತಿಂಗಳು ಇರ್ತೀಯಲ್ಲಪ್ಪ ನಮ್ಗೆ ಯಾರಿದೆಲ್ಲ ಮಾಡ್ಕೊಡೋದು ಅಂತ, ನೀನೇ ಮಾಡ್ಬೇಕು ಬೇಗ ಬೇಗ ಇದೆಲ್ಲ ಮುಗಿಸ್ಕೊ ಮಾಡ್ಕೊ ಅಂತ ಹೇಳ್ತಾ ಇದ್ದು. ನಂದು ಎಲ್ಲ ಮಾಡ್ತಾರೆ ಮೇಡಮ್.
1: ಈಗ ಮಗಳಿಗೆ MBBS ಸೀಟ್ ಸಿಕ್ಕಿದೆ ಅಂತ ಹೇಳಿದ್ರಿ, ಅದೆಷ್ಟು ಖುಷಿಯನ್ನ ತಂದಿದೆ ನಿಮಗೆ?
0: ಅದು ನನ್ ಕನಸು ಮೇಡಮ್, ಖುಷಿ. ನಾನು ತುಂಬಾ ಅಂದ್ರೆ ನನ್ಗೆ ಏನಂದ್ರೆ, ನಾನು ಹೇಳದ್ನಲ್ಲ ಇಲ್ಲಿ ಅನುಕೂಲ ವ್ಯವಸ್ಥೆ ಏನು ಇಲ್ದೇನೆ ನಾನು ಮಾಡಿಸ್ಲೇಬೇಕು ಅಂತ ಒಂದ್ ಗುರಿ ಇಟ್ಕೊಂಡು ನಮ್ಮ ಮನೆಯವ್ರ ತುಂಬಾನೇ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ಒಳಗ ಆಯ್ತು, ಗೌರ್ಮೆಂಟ್ ಸೀಟ್ ಸಿಕ್ತು, ತುಂಬಾ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಅಷ್ಟು ಖುಷಿ. ಅದ್ ನನ್ ಕನಸು,
1: ಡಾಕ್ಟರ್ ಮಾಡ್ಬೇಕು
0: ಅನ್ನೋದೊಂದ್ ಕನಸು. ಯಾಕಂದ್ರೆ ನಾನು ಏನು ಮಾಡಕ್ ಆಗ್ಲಿಲ್ಲ, ನಾನು ನರ್ಸಿಂಗ್ ಫೀಲ್ಡ್ ಅಲ್ಲಿ ಹೋಗಿ ನಂಗೆ ಆಗಲ್ಲ ಅಂತ ಬಂದ್ಬಿಟ್ಟೆ. ಅದ್ರಿಂದ ನನ್ಗ ಆಗದಿರೋದ್ನ ಅವಳ ಕೈಲಿ ಸಾಧಿಸೋರ್ಸ್ಬೇಕು, ಅವಳಿಂದ ಒಂದು 4 ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋದೊಂದು ನನ್ನ ಆಸೆ ಮೇಡಮ್. ಚಿಕ್ಕೊಂಡ್ ನೆಕ್ಸ್ಟ್ ಈಗ 5 ತಿಂಗಳ ಅಡ್ಮಿಷನ್ ಆಗ್ಬೇಕು, ಈ ಮಕ್ಳಿಗೆ ಈ ತರ ಆಗ್ಬೇಕು ಅನ್ನೋದೊಂದು ನನ್ ಕನಸು. ಈಗ ಅವಳಗ್ ಡಾಕ್ಟರ್ ಆಯ್ತು, ನೀನ್ ಇಂಜಿನಿಯರಿಂಗ್ ಮಾಡಪ್ಪ ಅಂದೆ, ಇಲ್ಲಮ್ಮ ಅದು ಬೇಡ, ನಾನು ಫಿಸಿಯೋಥೆರಪಿಗೆ ಹೋಯ್ತೀನಿ ಅಂದು. ಆಯ್ತು ಮಾಡಪ್ಪ ಅಂತ ಸಪೋರ್ಟ್. ಹಂಗೆ ನೀವ್ ಏನಾದ್ರು ಮಾಡಿ ಒಳ್ಳೇದಾಗ್ಬೇಕು, ಓದ್ಬೇಕು ಚೆನ್ನಾಗಿ, ಹೆಸರು ಕೊಡ್ಬೇಕು, ನಾವ್ ಎಷ್ಟೇ ಕಷ್ಟ ಆದ್ರೂ ನಾವು ನೋಡ್ಕೋತೀವಿ ಅಂತ ಲೋನ್ ಮಾಡಿಸ್ ಕಳಿಸ್ತಾ ಇದ್ವಿ ಮೇಡಮ್ ಇಬ್ರಿಗೂ.
1: ಈಗ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್, ಸ್ವ ಉದ್ಯೋಗದಲ್ಲಿ?
0: ಅದೇ ಮೇಡಮ್, ನಂದು ಮುಂದಿನ ಗುರಿ ಅಂದ್ರೆ ಇದೇ ರೀತಿ ಇನ್ನು ಇವಾಗ ಕೊಡ್ತಿರೋದೆ ದೊಡ್ಡದಲ್ಲ, ಇನ್ನೂ ಚೆನ್ನಾಗಿ ಹೊಲಿಬೇಕು, ಇನ್ನು ನಮ್ಮ ನಂಬಿ ಕೊಡೋಂತವ್ರಿಗೆ ಇನ್ನು ಚೆನ್ನಾಗಿ ಹೊಲ್ಕೊಡ್ಬೇಕು ಅನ್ನೋದೇ ನನ್ ಗುರಿ. ಅದ್ರ ಜೊತೆ ನಾನು ಬೆಳಿಬೇಕು, ಸಂಪಾದನೆ ಮಾಡ್ಬೇಕು, ಮನೆ ಕಷ್ಟಕ್ಕೆ ಮಕ್ಕಳಿಗೆಲ್ಲ ಒಂದು ಆಧಾರವಾಗಿ ನಿಲ್ಬೇಕು ಅನ್ನೋದು ನನ್ ಗುರಿ ಮೇಡಮ್.
1: ನಿಮ್ ತರನೇ ಹಲವಾರು ಮಹಿಳೆಯರು ಯಾವ್ದಾದ್ರು ಒಂದು ತರಬೇತಿಯನ್ನ ಪಡೆದು ಸ್ವ ಉದ್ಯೋಗವನ್ನ ಆರಂಭ ಮಾಡಿ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರುವಂತ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಂದೇಶವನ್ನ ತಿಳಿಸೋದಾದ್ರೆ ಮೇಡಮ್?
0: ನನ್ ಕಿವಿ ಮಾತು ಅಂದ್ರೆ, ಯಾರೇ ಆದ್ರೂ ಅಷ್ಟೇ, ಫಸ್ಟ್ ಗುರಿ ಇಟ್ಕೊಳ್ಳಿ, ಗುರಿ ಇಟ್ಕೋಬೇಕು. ಸಾಧನೆ ನಾನು ಏನಾದ್ರೂ ಸಾಧಿಸ್ತೀನಿ ಅನ್ನೋದೊಂದು ಮನಸ್ಸಲ್ಲಿ ಛಲ ಬಂದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನನ್ನೇ, ನಾನೊಂದು ಹಳ್ಳಿಯಿಂದ ಬಂದು ನಾನು ಏನು ಗೊತ್ತಿಲ್ದೇನೆ ಇವತ್ತು ನಾನೊಂದು ಸಂಪಾದನೆ ಮಾಡ್ತಾ ಇದ್ದೀನಿ, ಇವತ್ತು ದಿವ್ಸಕ್ಕೆ 500,000 ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ಮಾಡ್ಬೋದು, ಒಳ್ಳೆ ರೀತಿಲಿ ಒಳ್ಳೆ ಉದ್ದೇಶಕ್ ಬಳಸ್ಕೊಂಡು ಮಾಡಿ ಸಂಪಾದನೆ ಮಾಡ್ಬೋದು, ಚೆನ್ನಾಗಿರ್ಬೋದು, ನಿಮ್ ನಿಮ್ ಕುಟುಂಬ ಚೆನ್ನಾಗಿ ನೋಡ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಮಹಿಳೆಯರಿಗೆ ಒಳ್ಳೆ ಸಂದೇಶನ ಹೇಳಿದ್ರಿ ಮೇಡಮ್. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಸಲಹೆಯನ್ನ ತಿಳಿಸೋದತ್ರ ಮೇಡಮ್?
0: ಜನತೆಗೆ ಹೇಳೋದಾದ್ರೆ ಮೇಡಮ್ ಅಷ್ಟೇ, ಆದಷ್ಟು ಒಳ್ಳೇದ್ ಬಯಸ್ಬೇಕು ಸ್ವಲ್ಪ ಅಂದ್ರೆ, ಈಗ ಕಷ್ಟದಲ್ಲಿ ಇರೋರಿಗೆ ಒಂದ್ ಏನೇ ಆದ್ರೆ ಯಾವ್ದೇ ರೀತಿಯಲ್ಲಿ ಒಂದ್ ಹೊರಗಡೆ ಅಲ್ಲಿ ಮಕ್ಕಳುಗಳಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಲ್ಲ ಮಕ್ಕಳುಗಳನ್ನ ಚುಡಾಯಿಸೋದಲ್ಲಿ, ಇಲ್ಲ ಕಣ್ ಕಾಣದ ಯಾರು ಸಿಕ್ತಾಗ ಅವ್ರನ್ನ ರೋಡ್ ಕ್ರಾಸ್ ಮಾಡಿಸೋದಲ್ಲಿ ಒಳ್ಳೆ ಅಭ್ಯಾಸಗಳು ತೊಡಗಿಸ್ಕೊಳ್ಳಿ. ಮತ್ತೆ ಮಕ್ಕಳುಗಳಿಗೆ, ಹೆಣ್ಮಕ್ಳುಗಳಿಗೆ ಗೌರವ ಇದ್ಕೊಡೋಂಥದ್ದು ಜನಗಳು ಯಾರೇ ಹೆಂಗ್ಸರಲ್ಲಿ ಗಂಡಸಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಅವ್ರನ್ನ. ಮತ್ತೆ ಸಂಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ 2 ಮಾತಿಲ್ಲ ಮೇಡಮ್. ತುಂಬಾ ಒಳ್ಳೆ ಸಂಸ್ಥೆ, ಅದೊಂದೇ ಅಲ್ಲ ಟೈಲರಿಂಗ್ ತರಬೇತಿ ಒಂದೇ ಅಲ್ಲ, ಪ್ರತಿಯೊಂದು ತರಬೇತಿಗೂ

0: ಒಂದ್ ಹಾಸ್ಪಿಟಲ್ ಅಲ್ಲಿ ಬೇರೆ ಯಾವ್ದೇ ಅಲ್ಲಿ ಇದೊಂದ್ ಸಂಸ್ಥೆ ಎಲ್ರಿಗೂ ಹೇಳಕ್ಕಿಂತ ನಾವ್ ಮಾತಾಡೋಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಸ್ಥೆ ತರಬೇತಿ ಕೊಡ್ತಾ ಇದೆ ಮೇಡಮ್, ಅನುಕೂಲ ಕೊಡ್ತಾ ಇದೆ. ಇನ್ ಮುಂದೆ ಹಂಗೆ ನಡ್ಕೊಂಡು ಹೋಗ್ಲಿ ಈ ಸಂಸ್ಥೆಯಿಂದ. ಯಾವ್ಯಾವ ರೀತಿ ತರಬೇತಿ, ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಸ್ಪೋಕನ್, ಯಾವ್ದು ತರಬೇತಿ ಪಡ್ಕೊಂಡು ಉಪಯೋಗಿಸಿ ನಾಲ್ಕು ಜನಕ್ಕೆ ಒಳ್ಳೇದು ಆಗ್ಬೇಕು, ನಾವು ದುಡಿಬೇಕು, ನಾವು ಸಂಪಾದನೆ ಮಾಡ್ಬೇಕು, ಆ ರೀತಿ ನಡ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್.
1: ಬಹಳ ಸಂತೋಷ ಮೇಡಮ್, ನಮ್ಮ ಒಂದು ಜನ ಧ್ವನಿ ಕೇಳುಗರಿಗೆ, ಜನತೆಗೆ ಒಳ್ಳೆ ಸಂದೇಶನ ತಿಳಿಸೋದ್ರ ಜೊತೆಗೆ ಸಂಸ್ಥೆಗೆ ನೀವು ಆಭಾರಿಯಾಗಿರೋದಕ್ಕೆ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಮೇಡಮ್.
1: ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ಅಥವಾ ಒಂದು ಸ್ವ ಉದ್ಯೋಗದ ಕುರಿತು ಒಂದಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್.
0: ನಾನು ಅದನ್ನೇ ನಿಮಗೂ ಅಷ್ಟೇ ಮೇಡಮ್. ಈಗ ನಮ್ಮ ವಿಚಾರಿಸಿ ನಮ್ಗೀಗೊಂದು ಮನಸ್ಸಲ್ಲಿರೋ ಭಾರಗಳನ್ನ ಇಳಿಸೋ ರೀತಿ ಅಂದ್ರೆ ನಮ್ ಅನುಕೂಲನೂ ಆಗ್ಬೇಕು, ನಮಗೂ ಒಂದು ಗುರಿ ಬರ್ಬೇಕು ಅಂತ. ನಿಮಗೂ ಧನ್ಯವಾದ, ಸಂಸ್ಥೆಗೂ ಧನ್ಯವಾದ ಹೇಳ್ತೀವಿ ಮೇಡಮ್. ನಾವು
1: ಧನ್ಯವಾದಗಳು ಮೇಡಮ್.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ HD ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರುವ ಹುಣಸೂರಿನ ಕೆಲ್ಲಹಳ್ಳಿ ಗ್ರಾಮದ ಶ್ರೀಮತಿ ರೇಖಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ,

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯ.

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.

0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲೂ ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂದರೆ ನಮಗೆ ಭಗವಂತನನ್ನ ಕುರಿತು ಚಿಂತಿಸುವುದಕ್ಕೆ ಏಕಾಗ್ರತೆ ಇಲ್ಲ ಅಂತೇಳಿ ಹೇಳುವಂಥದ್ದು ರೂಢಿಗತ ಮಾತು. ಇಲ್ಲದೇ ಇದ್ರೆ ಅದನ್ನು ರೂಢಿಸ್ಕೊಳ್ಬೇಕು. ಹೀಗೆ ಈ ಜೀವನದಲ್ಲಿ ಎಷ್ಟೋ ವಸ್ತುಗಳು ನಮಗೆ ಹೊಸದು, ಆದರೆ ಅದನ್ನು ಅಭ್ಯಾಸ ಮಾಡುವುದಿಲ್ವೇ ಈ ಮನುಷ್ಯ? ಅಭ್ಯಾಸ ಮಾಡುವಾಗ ಎಷ್ಟು ನೀರಸ ಮತ್ತು ಎಷ್ಟು ಕಷ್ಟವಾಗುವುದು, ಆದರೂ ಕೂಡ ಬಿಡದೆ ಅದನ್ನು ಮಾಡ್ತೇವೆ. ಯಾಕೆ ಅಂದರೆ ಅದರಲ್ಲಿ ನಮಗೆ ಮುಂದುವರಿಯಬೇಕೆಂಬುದು ಆಸೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಸಂಗೀತ ಕಲಿಬೇಕು ಅಂತಂದರೆ ಅದು ಎಷ್ಟೊಂದು ಅಭ್ಯಾಸ ಮಾಡಬೇಕು ಹೇಳಿ? ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ತಾನೇ ಸಭೆಯಲ್ಲಿ ಕುಳಿತುಕೊಂಡು ಹಾಡಲಿಕ್ಕೆ ಸಾಧ್ಯ ಆಗೋದು. ಆ ಸಭೆಯಲ್ಲಿ ಕೂತ್ಕೊಂಡು ಹಾಡಿದಾಗ ತಾನೇ ಜನ ಬೇಕಾದಷ್ಟು ಕರತಾಡನವನ್ನು ಮಾಡುವಂಥದ್ದು. ಆದರೆ ಈ ಮೆಚ್ಚುಗೆ ಪಡುವವರಿಗೆ ಸಂಗೀತಗಾರನ ಶ್ರಮದ ಪರಿಚಯ ಇರೋದಿಲ್ಲ. ಅವನನ್ನೇ ಕೇಳಿದಾಗ ಅವನು ಹೇಳ್ತಾನೆ ಅಷ್ಟೆ, ಪ್ರತಿದಿನವೂ ನಾವು ತಪ್ಪದೆ ಅಭ್ಯಾಸ ಮಾಡುವುದು, ಅದರಲ್ಲಿಯೂ ಕೂಡ ಬೆಳಿಗ್ಗಿನ ಹೊತ್ತಿಗೆ ಮುಂಚೆಯೇ ಎದ್ದು ಅಭ್ಯಾಸ ಮಾಡೋದಿದೆಯಲ್ಲ, ಅದು ಈ ವೃತ್ತಿಯಲ್ಲಿ ಸಾಧಾರಣವಾಗಿ ಸಹಜ. ಚಳಿಗಾಲವೆನ್ನದೆ ಬಿಸಿಲು ಕಾಲವೆನ್ನದೆ ಬಿಡದೆ ಸಾಧಿಸಿದರೆ ಮಾತ್ರ ಆ ವೃತ್ತಿಯಲ್ಲಿ ನಿಪುಣನಾಗಬಹುದು. ಏನಿಲ್ಲ, ನಾವು ಹೊಸದ್ರಲ್ಲಿ ಸೈಕಲ್ ಕಲಿಯುವಾಗ ಅದೆಷ್ಟು ಸಲ ಬಿದ್ದಿದ್ದೇವೆ ಹೇಳಿ? ಹಾಗಾದರೆ ನಾವು ಸೈಕಲ್ ಕಲಿಯುವಾಗ ಒಂದ್ಸಲ ಬಿದ್ದುಬಿಟ್ಟಿದ್ದೀವಿ ಅಂತ ಕೂಡಲೇ ನಾವು ಸೈಕಲ್ ಕಲಿಯೋದನ್ನೇ ಬಿಟ್ಬಿಟ್ವಾ? ಅದೆಷ್ಟು ಸಲ ಬಿದ್ದರೂ ಕೂಡ ಮತ್ತೆ ಹೇಳ್ತೀವಿ, ಮತ್ತೆ ಕಲಿತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಹೇಳ್ತೀವಿ, ಮತ್ತೆ ಕಲಿಯೋದಕ್ಕೆ ಹೋಗ್ತೀವಿ. ಪೆಡಲ್ ಒತ್ತೋದು, ಬ್ರೇಕ್ ಹಾಕೋದು, ಇವೆಲ್ಲ ಒಂದು ರೀತಿ ಕ್ರಿಯೆಗಳು. ಹಾಗೆ ನಾವು ಪುನಃ ಪುನಃ ಎದ್ದು ಆ ಒಂದು ಸೈಕಲ್ ಕಲಿಯೋದಕ್ಕೆ ಮುನ್ನಡೆ ಇಡ್ತೀವಲ್ವಾ, ಅದೇ ಏಕಾಗ್ರತೆ, ಅದೇ ಒಂದು ರೂಢಿ. ನಂತರ ನಾವು ಹೋಗ್ತಾ ಹೋಗ್ತಾ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ನಮಗೆಲ್ಲವುದನ್ನು ಬ್ರೇಕ್ ಎಲ್ಲಿ ಹಿಡಿತಾ ಇದ್ದೀನಿ, ಪೆಡಲ್ ಒತ್ತತಾ ಇದ್ದೀನಾ, ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅರಿವಿನ ಪ್ರಪಂಚದಿಂದ ಮಾಡಬೇಕಾಗಿಲ್ಲ. ನಾವು ಸಾಧಾರಣವಾಗಿ ಎಲ್ಲ ಕಲ್ತ್ಕೊಂಡಾದಮೇಲೆ ಸೈಕಲ್ನ ತುಂಬ ಚೆನ್ನಾಗಿ ಕಲ್ತ್ಕೊಂಡು ನಾವು ಹೋಗ್ತಾ ಇರುವಾಗ ಯಾವುದಾದ್ರೂ ಆರಾಮಾಗಿ ಹಾಡು ಹೇಳ್ಕೊಂಡೋ ಅಲ್ಲಿ ಇಲ್ಲಿ ನೋಡಿಕೊಂಡೋ ಹೋಗ್ತೀವಿ. ಯಾಕೆಂದರೆ ನಾವಾಗಲೇ ಅದನ್ನು ಸೈಕಲ್ನ ಬಿಡದಂತೆ ಭಂಡ್ರಂತೆ ಅಭ್ಯಾಸ ಮಾಡಿ ಕಲ್ತ್ಬಿಟ್ಟಿರ್ತೀವಿ ಅಲ್ವಾ? ಧ್ಯಾನ ಅನ್ನೋದು ಕೂಡ ಹಾಗೆ. ಎಲ್ಲೋ ಕೆಲವು ಅಪರೂಪ ವ್ಯಕ್ತಿಗಳಿಗೆ ಈ ಚಿತ್ತ ಅನ್ನುವಂಥದ್ದು ಏಕಾಗ್ರವಾಗುತ್ತೆ ಈ ಭಗವಂತನ ಮೇಲೆ. ಉಳಿದವರೆಲ್ಲ ಅದಕ್ಕೆ ಹೋರಾಡಲೇಬೇಕು. ಅದಕ್ಕೆ ಶ್ರೀಕೃಷ್ಣ ಅಭ್ಯಾಸ ಯೋಗ ಅಂಥೇಳಿ ಹೇಳ್ತಾನೆ. ಅಂದರೆ ಯಾವುದಾದ್ರೂ ನಮಗೆ ಬೇಕೇ ಬೇಕು ಅಂತಂದರೆ ಅದನ್ನು ನಾವು ಬಿಡದೆ ಅಭ್ಯಾಸ ಮಾಡಬೇಕು. ಆಗಲೇ ಅದು ನಮ್ಮ ಸ್ವಭಾವವಾಗುವಂಥದ್ದು. ಪ್ರಾರಂಭದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ತುಂಬ ಕಷ್ಟದ ಕೆಲಸ. ಬೇರೆ ಕಾಲಕ್ಕಿಂತ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು ಎನ್ನುವ ಕಾಲದಲ್ಲಿ ಈ ಮನಸ್ಸು ಎಂಬುವುದು ಚಾಂಚಲ್ಯಕ್ಕೆ ಹೆಚ್ಚಾಗಿ ಒಳಗಾಗುತ್ತೆ. ಇದೊಂದು ಸಾಮಾನ್ಯದ ಅನುಭವ. ಎಷ್ಟೇ ಚಂಚಲವಾದರೂ ಕೂಡ ನಾನೇನು ಬಿಡೋದಿಲ್ಲ, ಅದನ್ನು ದೇವರ ಕಡೆ ತಿರುಗಿಸಿಯೇ

0: ಉಪಯೋಗಿಸ್ತೇನೆ ಅಂತ ಹೇಳಿ ಎಷ್ಟು ಬೇಕಾದರೂ ಹೋರಾಡೋದಕ್ಕೆ ಸಿದ್ಧವಾಗಿರ್ತೇನೆ, ಅದನ್ನು ಶಪಥ ಕೂಡ ಮಾಡ್ತೇನೆ. ಅನಂತರವೇ ನಮ್ಮ ಮನಸ್ಸು ಕ್ರಮೇಣ ದಾರಿಗೆ ಬರಬೇಕಾದ್ರೆ ಜೀವನದಲ್ಲಿ ಯಾವುದು ಬಿಟ್ಟು ಸಿಕ್ಕೋದಿಲ್ಲ ಅಂಥೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಬಿಟ್ಟು ಸಿಕ್ಕಿದ್ರೂ ಕೂಡ ಅದರ ಯೋಗ್ಯತೆ ನಮಗೆ ಗೊತ್ತಾಗೋದಿಲ್ಲ. ಕೆಲಸಕ್ಕೆ ಬಾರದ ಕ್ಷುದ್ರ ವಸ್ತುಗಳನ್ನು ಕಲಿಯಲು ನಾವು ಅದೆಷ್ಟು ಕಷ್ಟಪಡ್ತೀವಿ ಹೇಳಿ. ದೇವರನ್ನು ಚಿಂತಿಸಲು ಅಷ್ಟು ಕಷ್ಟಪಡದೇ ಇದ್ದರೆ ಅದು ನಮಗೆ ಹೇಗೆ ದೊರಕುತ್ತೆ? ಈ ವಸ್ತುವಿಗೆ ನಾವು ಎಷ್ಟು ಕಷ್ಟಪಟ್ಟರೂ ಕಡಿಮೆಯೇ, ಎಷ್ಟು ಬೆಲೆ ಕೊಟ್ಟರೂ ಕಡಿಮೆಯೇ, ಕೊನೆಗೆ ನಮಗೆ ಸಿಕ್ಕುವುದು ಪರಮಶಾಂತಿ. ನಮ್ಮನ್ನು ಜನನ ಮರಣಾತೀತರನ್ನಾಗಿ ಮಾಡುವಂಥದ್ದೇ ಇದು. ಸಾಕ್ಷಿಯಂತೆ ಭಗವಂತನ ಲೀಲೆಯನ್ನು ನೋಡಿ ಆನಂದಿಸಬಹುದು. ಮನಸ್ಸನ್ನು ಪ್ರಪಂಚದ ಕಡೆಗಳಿಂದ ಸೆಳೆದು ಭಗವಂತನ ಕಡೆ ಮಾತ್ರ ಹರಿಸುತ್ತಾ ಧ್ಯಾನಿಸುತ್ತಾ ಪ್ರಾಣವನ್ನು ತ್ಯಜಿಸಿದರೆ ಅವನನ್ನೇ ಪಡಿತಾನೆ. ಆದರೆ ಕೊನೇ ಗಳಿಗೆಯಲ್ಲಿ ನಮ್ಮ ಮನಸ್ಸು ಅಂತಹ ಪಕ್ವ ಸ್ಥಿತಿಗೆ ಬರಬೇಕಾದ್ರೆ ಹಲವು ವರುಷಗಳ ಸಾಧನೆ ಅದಕ್ಕೆ ತಳಪಾಯವಾಗಿರಬೇಕು. ಆ ತಳಪಾಯ ಹಾಕುವ ಕೆಲಸಕ್ಕೆ ನಾವು ಎಷ್ಟು ಬೇಗ ಪ್ರಾರಂಭಿಸ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಇಲ್ಲಿ ಅಂತ್ಯಕಾಲ ಅಂತಂದರೆ ಶರೀರವನ್ನು ಬಿಡುವಂತಹ ಸಮಯ ಅಂತಂತಲೇ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಅಹಂಕಾರದ ನಾಶವೂ ಕೂಡ ಅಂತ್ಯಕಾಲವೇ. ಇದು ಧ್ಯಾನದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ. ಈ ವಿಷಯವನ್ನು ವಿವರಿಸಿ ಹೇಳುವುದಕ್ಕೋಸ್ಕರ ಈ ಶ್ಲೋಕವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಅವಸ್ಥೆಯಲ್ಲಿ ಜೀವಭಾವವು ಅಂದರೆ ಅಹಂಕಾರವು ನಾಶವಾಗಿ ಅದು ಪರಮಾತ್ಮನಲ್ಲಿಯೇ ಐಕ್ಯ ಹೊಂದುವುದರಿಂದ ಅಂತಹ ಯೋಗಿಯು ಜೀವನ್ಮುಕ್ತನಾಗಿ ಈ ಪ್ರಪಂಚದಲ್ಲಿ ಬಾಳ್ತಾನೆ. ಮನಸ್ಸನ್ನು ನಿರಂತರವಾಗಿ ಆತ್ಮನಲ್ಲಿ ನಿಲ್ಲಿಸಿಕೊಳ್ಳುವುದಕ್ಕೆ ಪುನಃ ಪುನಃ ಪ್ರಯತ್ನ ಮಾಡಬೇಕು. ಇದನ್ನೇ ಅಭ್ಯಾಸ ಯೋಗ ಅಂಥೇಳಿ ಕರೆದಿರುವಂಥದ್ದು. ನಿತ್ಯ ನಿರಂತರ ತನ್ನ ಸ್ವರೂಪದ ಜ್ಞಾನದ ಎಚ್ಚರವುಳ್ಳ ಸಾಧಕನು ಈ ಪ್ರಪಂಚದಲ್ಲಿ ತಾನು ಈ ಪ್ರಪಂಚಕ್ಕೆ ಸಂಬಂಧಪಟ್ಟವನಲ್ಲ, ತಾನೊಬ್ಬ ಯಾತ್ರಿಕ ಮಾತ್ರ ಎಂಬಂತೆ ಬಾಳ್ತಾನೆ. ಇದು ನಿಜವಾಗಿ ಉಪನಿಷತ್ತಿನಲ್ಲಿ ಹೇಳಿರುವಂಥ ಒಂದು ಉಪಾಸನಾ ವಿಧಾನಕ್ಕಿಂತ, ಪುರಾಣಗಳಲ್ಲಿ ಬರುವ ಶರಣಾಗತಿಯ ವಿಧಾನಕ್ಕಿಂತ ವಿಶಿಷ್ಟವಾಗಿರುವಂಥದ್ದು. ವ್ಯವಹಾರದಲ್ಲಿದ್ದೂ ಕೂಡ ನಿರ್ಲಿಪ್ತನಾಗಿ ಬದುಕುವ ಜೀವನದ ರಹಸ್ಯವಿದು. ಹಾಗಾಗಿ ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಆತ್ಮನಲ್ಲಿಯೇ ನೆಲೆ ನಿಲ್ಲಿಸಿಕೊಳ್ಳುವುದರಿಂದ ಬುದ್ಧಿಯೂ ಕೂಡ ಆತ್ಮನಲ್ಲಿಯೇ ನೆಲೆ ನಿಲ್ಲುತ್ತದೆ. ಆಗ ಆತ್ಮನ ದರ್ಶನ ತನ್ನಿಂದ ತಾನಾಗೆ ಆಗುವಂಥದ್ದು. ಹಾಗಾಗಿ ಅನನ್ಯ ಮನಸ್ಸಿನ ಮೂಲಕ ಆತ್ಮನ ಚಿಂತನೆಯನ್ನು ಮಾಡುವವನು ಆ ಪರಮ ಪುರುಷನನ್ನೇ ಪಡಿತಾನೆ ಅಂಥೇಳಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ಒಂದು ಅಪರೂಪದ ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ನಿನಗೆ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಸನ್ನದ್ಧರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ರಿಂದ ಜೂನ್ 14 ರವರೆಗಿನ

0: ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು. ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100%ಕ್ಕೂ ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50%ಕ್ಕೂ ಅಧಿಕವಾಗಿದೆ. ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ವಾರದ ಅವಧಿಯಲ್ಲಿ ಒಟ್ಟು 17%ರಷ್ಟು ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%ರಷ್ಟಿದೆ. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78%ರಷ್ಟು ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲಾ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು

0: ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು ಜುಲೈ 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಶಿಧರ್ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆ್ಯಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು ಜೂನ್ 22, 2026 1 ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಜೂನ್ 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಳಿಗ್ಗೆ 6:45 to 8 ಆರ್ಎನ್ ಶೆಟ್ಟಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಅನ್ವೇಷಣೆ 2026-27 ರಾಜ್ಯ ಮಟ್ಟದ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಮುದಾಯ ಆಧಾರಿತ ಶಿಕ್ಷಣ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಅವಿತಾನಂದರಾಜು ರವರ ಜೊತೆಗಿನ ನೇರ ಸಂದರ್ಶನ ಪೂರ್ಣಿ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕಾರ್ಯಕ್ರಮವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆಯಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಮುದಾಯಾಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ ರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ
3: ಸರ್. ಮೊದಲನೇದಾಗಿ ಈ ಅನ್ವೇಷಣೆ ಅಂತಂದ್ರೇನು, ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಪ್ರಮುಖ ಗುರಿ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಾವು ತಿಳಿಸ್ಬೋದು ಸರ್?
4: ಖಂಡಿತ. ಅನ್ವೇಷಣೆ ಕಾರ್ಯಕ್ರಮ ಇದು ಪ್ರಾರಂಭ ಆಗಿದ್ದು ಒಂದು 4 ವರ್ಷದ ಹಿಂದೆ, ನಮಗೆ ಕೋವಿಡ್ ಆಗಿತ್ತಲ್ಲ ಅದಾದ ಮೇಲಿಂದ ಶುರು ಮಾಡಿದಂತ ಒಂದು ಕಾರ್ಯಕ್ರಮ. ಮುಂಚೆ ಎಲ್ರಿಗೂ ತಿಳಿದಿರಂಗೆ NTSC ಅಂತ ಒಂದು ಪರೀಕ್ಷೆ ನಡೀತಾ ಇತ್ತು, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತ ಇಡೀ ದೇಶದಲ್ಲಿ ಪರೀಕ್ಷೆ ನಡೀತಾ ಇತ್ತು. ಕೋವಿಡ್ ಆದ್ಮೇಲಿಂದ ಅದು ನಿಂತೋಗಿದೆ. ಅದು ನಿಂತೋದಾದ್ಮೇಲೆ ಸಂಸ್ಥೆಯಲ್ಲಿ ಯೋಚನೆ ಮಾಡ್ತಾ ಇದ್ದು, ಸೊ ನಮ್ಮ ಕರ್ನಾಟಕದಲ್ಲೇ ಈ ತರ ಟ್ಯಾಲೆಂಟೆಡ್ ಮಕ್ಕಳು ಇದ್ದಾರೆ, ಪ್ರತಿಭಾನ್ವಿತ ಮಕ್ಕಳುಗಳಿದ್ದಾರೆ, ಅವ್ರಿಗೆ ಯಾಕೆ ನಾವು ಗಣಿತ

ವಸ್ತುವಿಜ್ಞಾನದಲ್ಲಿ ಈ ಥರ ಒಂದು ಅನ್ವೇಷಣೆ ಮಾಡಬಾರ್ದು ಅಂತ. ಸೊ ನಾವು ಪ್ರತಿ ವರ್ಷನೂ ಇದು ಹಾಕೊಳ್ಳೋದೇನೆಂದ್ರೆ ಇಡೀ ಕರ್ನಾಟಕದಲ್ಲಿರುವಂತ ಎಲ್ಲಾ ಮಕ್ಕಳಿಗೂ ಮೂಲೆ ಮೂಲೆಯಲ್ಲೂ ಪ್ರತಿಭೆಗಳಿದ್ದಾರೆ, ಅವರು ಆಚೆಗೆ ಬರಬೇಕಾಗಿದೆ, ಅವ್ರಿಗೆ ಇದನ್ನು ಮುಟ್ಟಬೇಕಾಗಿದೆ ಅನ್ನೋ ಉದ್ದೇಶ ನಮ್ದು. ಸೊ ಅದಕ್ಕೆ ಅನ್ವೇಷಣೆ ಅಂತಾನೆ ಇದಕ್ಕೆ ಶೀರ್ಷಿಕೆಯನ್ನು ಕೊಟ್ಟಿದ್ದೀವಿ. ಸೊ ಆ ವಿದ್ಯಾರ್ಥಿಗಳನ್ನ ಎಲ್ಲಿ ಗ್ರಾಮಾಂತರದಲ್ಲಿದ್ದಾರೋ ಅಥವಾ ರೂರಲ್ ಅರ್ಬನ್ ಎಲ್ಲಿರ್ತಾರೋ ಅಲ್ಲೇ ಹೋಗಿ

0: ಸರ್, ಈ ಒಂದು ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳು ಯಾವ ಉದ್ದೇಶವನ್ನು ಇಟ್ಕೊಂಡು ನಡೆಸ್ತಾ ಇದೆ ಸರ್ ಎರಡು ಸಂಸ್ಥೆಗಳು?
1: ಕ್ವಾಲ್ಕಾಮ್ ಅನ್ನೋದು ನಮ್ಮ ದಾನಿಗಳು. ಸೊ ಇದು ಉದ್ದೇಶ ಬಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟೇ ಹುಟ್ಟಾಕಿರುವಂಥ ಈ ಒಂದು ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅಂತಲೇ ಹೇಳ್ಬೋದು. ಸೊ ಉದ್ದೇಶ ಆಗಲೇ ಹೇಳಿದಾಗೆ ಇದು ನೇರವಾಗಿದೆ. ಸೊ ಒಂದು ಹಳ್ಳಿಯಲ್ಲಿರ್ಬೋದು ಅಥವಾ ಗ್ರಾಮದಲ್ಲಿ ಇರ್ಬೋದು ಅಥವಾ ಪಟ್ಟಣದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಆಸಕ್ತಿ ಇದ್ದಾರೆ, ಪ್ರತಿಭಾವಂತರ ವಿದ್ಯಾರ್ಥಿಗಳಿದ್ದಾರೆ ಅಂದರೆ ಅವ್ರನ್ನ ಗುರುತಿಸೋದು ಮೊದಲನೇ ಉದ್ದೇಶ. ಎರಡನೇದು ಅವ್ರಿಗೆ ಒಂದಷ್ಟು ವಿಜ್ಞಾನಿಗಳು ಅಥವಾ ಶೈಕ್ಷಣಿಕದಲ್ಲಿ ಹೆಸರು ಮಾಡಿರುವಂಥ ಒಂದು ಪ್ರತಿಭೆಗಳು, ಒಂದು ವ್ಯಕ್ತಿಗಳ ಜೊತೆ ಸಂದರ್ಶನಗಳು ಆಗಬೇಕಾಗಿದೆ. ಸೊ ಅವ್ರನ್ನ ಜೊತೆ ಒಡನಾಟದಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದು ಮತ್ತು ಒಂದಷ್ಟು ಎಕ್ಸ್ಪೋಜರ್ ಅಂತ ಕರಿತೀವಿ. ಸೊ ಪ್ರಾಯೋಗಿಕವಾಗಿ ಆಕ್ಟಿವಿಟಿಗಳನ್ನ ಮಾಡೋದು, ಸೈನ್ಸ್ ಹ್ಯಾಂಡ್ಸ್ ಆನ್ಸ್ಗಳು ಮಾಡೋದು. ಸೊ ಇದು ಮುಖ್ಯ ಗುರಿ ಮತ್ತು ಉದ್ದೇಶ. ಈಗ ನಾವು ಎಲ್ಲ ಶಾಲೆಗಳಲ್ಲಿ ನೋಡ್ತು ಅಂದರೆ ಥಿಯರಿ ಜಾಸ್ತಿ ಮಾಡ್ತಾರೆ, ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಪ್ರಾಕ್ಟಿಕಲ್ ಆಗಿ ಮಾಡೋದು ಮಕ್ಕಳುಗಳಿಗೆ ಸ್ವಲ್ಪ ಕೊರತೆ ಇದೆ. ಸೊ ನಮ್ಮ ಅನ್ವೇಷಣೆಯಲ್ಲಿ ಏನಂದ್ರೆ ಹಂತ ಹಂತವಾಗಿ ಮಕ್ಕಳು ಹೋಗ್ತಾ ಇದ್ದಂಗೆ ಪ್ರಾಯೋಗಿಕವಾಗಿ ಮಕ್ಕಳು ಅದನ್ನ ಪರೀಕ್ಷೆಯಲ್ಲಿ ಮಾಡಬೇಕಾಗಿದೆ. ಈಗ ನಾವೇನೋ ಒಂದು ಕ್ವಶನ್ ಕೊಡ್ತೀವಿ, ಅದನ್ನ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಅವರು ಪ್ರಾಯೋಗ ಮಾಡಿ ಉತ್ತರ ಬರಿಬೇಕಾಗಿದೆ. ಸೊ ಆ ಅನುಭವವನ್ನು ಪಡೀತಾರೆ. ಸೊ ವಿಜ್ಞಾನಿಗಳು, ಈಗ ಕಳೆದ ಸಲ ನಾವು ನೋಡಿದಾಗ ಇಸ್ರೋ ಚೇರ್ಮನ್ ಅವರು ಬಂದಿದ್ರು, ರಿಟೈರ್ಡ್ ಆಗಿರುವಂತಹ ಚೇರ್ಮನ್ ಕಿರಣ್ ಕುಮಾರ್ ಅಂತ. ಸೊ ಅವರು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸೊ ಅಂತ ವಿಜ್ಞಾನಿಗಳ ಜೊತೆಯಲ್ಲಿ ಭೇಟಿ ಮಾಡುವಂತ ಒಂದು ಅವಕಾಶ ಅಥವಾ ಸಂದರ್ಭ ವಿದ್ಯಾರ್ಥಿಗಳಿಗೆ ಒಂದು ಲಭ್ಯವಿರುತ್ತದೆ.
0: ಸರಿ, ತಾವು ಮಾತನಾಡ್ತಾ ಇದ್ರಿ ಏನು ಒಂದು ಸ್ವಾಮಿ ವಿವೇಕಾನಂದ ಮತ್ತು ಕ್ವಾಲ್ಕಾಮ್ ಸಂಸ್ಥೆಗಳ ಒಂದು ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ. ಯಾವ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸರ್?
1: ಈ ಕಾರ್ಯಕ್ರಮ ಪರೀಕ್ಷೆ ಇರೋದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಪ್ರಸ್ತುತ 10ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಅವರು. ಸೊ ಯಾರೆಲ್ಲ 9th ಪಾಸ್ ಆಗಿ 10th ಬಂದಿರ್ತಾರೋ ಅಂತವ್ರಿಗೆ, ಕಂಪ್ಲೀಟ್ ಆದವ್ರಿಗೆ ಇರಲ್ಲ. ಸೊ ಆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ಬೋದು ಅಥವಾ ಅನುದಾನಿತ ಶಾಲೆಯಲ್ಲಿ ಓದ್ತಾ ಇರ್ಬೋದು ಅಥವಾ ವಸತಿ ಶಾಲೆಗಳಲ್ಲಾದರೂ ಓದ್ತಾ ಇರ್ಬೋದು. ಸೊ ಇದಕ್ಕೆ ಯಾವುದೇ ಮಾನದಂಡ ಅಂತ ಇಲ್ಲ. ಸೊ ಯಾವುದೇ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಅವರು ಈ ಪರೀಕ್ಷೆಗೆ ಬರೋಕ್ಕೆ ಅನುಕೂಲ ಇರ್ತದೆ.
0: ಓಕೆ, ಅಂದ್ರೆ ಈ ವರ್ಷ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರೀಬಹುದು ಅಂತ ಹೇಳಿ. ಹೇಗೆ ಸರ್, ಯಾವ ತರ ಒಂದು ಪರೀಕ್ಷೆಗಳು ಇರ್ತವೆ, ಯಾವ ಹಂತದಲ್ಲಿ ಇರ್ತವೆ, ಯಾವ ಮಟ್ಟದಲ್ಲಿ ಇರುತ್ತೆ, ಏನು ಸರ್ ಈ ಒಂದು ಪರೀಕ್ಷೆಗಳ ವಿಧಾನ ಹೇಗೆ?
1: ಸೊ ಈ ಪರೀಕ್ಷೆಯಲ್ಲಿ ನಾವು 3 ಹಂತಗಳನ್ನ ಮಾಡಿದ್ದೀವಿ. ಸೊ ಮೊದಲನೇ ಹಂತ ಶಾಲೆ ಹಂತ ಅಂತಾನೆ ಕರಿತೀವಿ. ಸೊ ಅದು ಮಕ್ಕಳಿಗೆ ವಿಜ್ಞಾನ ಮತ್ತು ಗಣಿತ ಮತ್ತು ಭಾಷೆ ಇಂಗ್ಲಿಷ್ ಅಂತ ಕರಿತೀವಿ. ಸೊ ಅದರ ಆಧಾರಿತವಾಗಿ ಅವ್ರದ್ದು 8th, 9th, 10th ಸಿಲೆಬಸ್ಗಳಿಗೆ ಅನ್ನದ ರೀತಿಯಲ್ಲಿ ಹೋಲಿಸಿ ನಾವು ಮಕ್ಕಳಿಗೆ ಕ್ವಶನ್ ಕೊಟ್ಟಿರ್ತೀವಿ.
0: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಯಾವ ವಿಷಯದ ಬಗ್ಗೆ ಎಕ್ಸಾಮ್ ಅಂತನಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
1: ತಮ್ಮ ಹೆಸರು ಗೊತ್ತಾಗಿಲ್ಲ.
0: ಓಕೆ, ದೀಪಿಕಾ ಮೊದಲೇ ಕರೆ ಮಾಡಿದ್ರಲ್ಲ ನೀವಲ್ವಾ? ಸರಿ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ,
1: ಓಕೆ. ಸೊ ಇದು 10ನೇ ತರಗತಿಯಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳಿಗಿದೆ. ಸೊ ನಿಮಗೆ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ನಿಮಗೆ ಪರೀಕ್ಷೆ ಇರ್ತದೆ. ಸೊ ಇದರಲ್ಲಿ 8th ಮತ್ತು 9th ಸಿಲೆಬಸ್ಸು ಮತ್ತು 10th ಆಧಾರಿತವಾಗಿ ಪ್ರಶ್ನೆಗಳಿರ್ತದೆ ನಿಮಗೆ. ಸೊ ಇದರಲ್ಲಿ 3 ಹಂತಗಳಿರುತ್ತೆ. ಮೊದಲನೇದು ಆಬ್ಜೆಕ್ಟಿವ್ ವೈಸ್, ಅಂದರೆ ABCD ಕೊಟ್ಟಿರ್ತೀವಿ. ಸೊ ಅದರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕಾಗಿದೆ. ಸೊ ಆ ಥರ ಪ್ರಶ್ನೆ ಉತ್ತರ ಇರುತ್ತೆ, ಅದು ಮೊದಲನೇ ಹಂತ. ಸೊ ಎರಡನೇ ಹಂತ ಬಂದು ನೀವು ಡಿಸ್ಕ್ರಿಪ್ಟಿವ್, ಅಂದರೆ ಪ್ರಶ್ನೆಗೆ ಉತ್ತರಗಳು ಬರೀಬೇಕು. ಮೊದಲನೇದು ಬರೀ ಟಿಕ್ ಮಾಡೋದಿರುತ್ತೆ. ಸೊ ಎರಡನೇದು ಉತ್ತರ ಬರೀಬೇಕಾಗಿರುತ್ತೆ ನೀವು. ಸೊ ಮೂರನೇ ಹಂತ ಬಂದು ಅದು ಪ್ರಾಯೋಗಿಕವಾಗಿ ಮಾಡಬೇಕಾಗಿದೆ, ಹ್ಯಾಂಡ್ಸ್ ಆನ್ಸ್ ಅಂತ ಕರಿತೀವಿ. ಸೊ ಅದನ್ನು ಅಷ್ಟೇ, ಮ್ಯಾಥ್ ಮತ್ತು ಸೈನ್ಸ್ ರಿಲೇಟೆಡ್ ನಿಮಗೆ ಹ್ಯಾಂಡ್ಸ್ ಆನ್ಸ್ ಆಕ್ಟಿವ್ ಇರುತ್ತೆ. ಈ 3 ಹಂತದಲ್ಲಿ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ನಿಮಗೆ ತಾಂತ್ರಿಕ ತೊಂದರೆ ಇದ್ರೆ ದೀಪಿಕಾ, ನಿಮಗೆ ನಾವು ವಾಟ್ಸಪ್ಪಲ್ಲಿ ಒಂದು ಲಿಂಕ್ ಕಳಿಸ್ತೀವಿ. ಸೊ ನಮ್ಮದೇ ಆದಂಥ ವಾಟ್ಸಪ್ ಚಾನಲ್ಲೂ ಇದೆ, ಸೊ ಅನ್ವೇಷಣೆ ಅಂತ. ಸೊ ಅದು ನಿಮ್ಮ ಶಾಲೆಗೆ ತಲುಪ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದರಲ್ಲಿ ನೀವು ಜಾಯ್ನ್ ಆದರೆ ನಿಮ್ಗೆ ಏನೇ ಡೌಟ್ ಇತ್ತು ಅಂದರೂ ಅದರಲ್ಲಿ ಕೇಳ್ಬೋದು. ಅದಲ್ದಿರಂಗೆ ನಮ್ಮದು ಈ ಸಲ ಒಂದು ವೆಬ್ಸೈಟ್ ಮಾಡಿದ್ದೀವಿ, anveshane.svym.org ಅಂತ. ಸೊ ಅದರಲ್ಲಿ ನೀವು ರಿಜಿಸ್ಟರ್ ಆಯಿತು ಅಂದರೆ ನಿಮ್ಗೆ ಏನೇ ಡೌಟ್ಗಳು ಅಥವಾ ಗೊಂದಲ ಇತ್ತು ಅಂದ್ರೂ, ಸೊ ಅದರಲ್ಲಿ ಇಮೇಲ್ ID ಇದೆ, ಕಾಂಟ್ಯಾಕ್ಟ್ ನಂಬರು ಇದೆ. ಸೊ ಅದಕ್ಕೆ ನೀವು ಕರೆ ಮಾಡ್ಬೋದು ಅಥವಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿಗೆ ಬೇಕು ಅಂದರೆ ತಿಳ್ಕೊಳ್ಬೋದು.

0: ಅದಲ್ದಿರಂಗೆ ನಮ್ಮದು ಯೂಟ್ಯೂಬಲ್ಲಿ ಕ್ಲಾಸಸ್ಗಳು ಮಾಡ್ತಾ ಇದ್ದೀವಿ, ಆನ್ಲೈನ್ ಕ್ಲಾಸಸ್ ಅಂತ ಪ್ರೀ ರೆಕಾರ್ಡಿಂಗೇ ಮಾಡಿ ಸೊ ಅದರಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಏನೆಲ್ಲ ಕಾನ್ಸೆಪ್ಟ್ಸ್ ಬಗ್ಗೆ ಆ ಮಕ್ಕಳಿಗೆ ಪ್ರಶ್ನೆ ಉತ್ತರಗಳು ಬರುತ್ತೋ ಸೊ ಆ ಮಕ್ಕಳಿಗೂ ಕಾನ್ಸೆಪ್ಟ್ಗಳು ಅರ್ಥ ಆಗಬೇಕು, ಅದ್ರ ಮೇಲೇ ಅವ್ರಿಗೆ ಪ್ರಶ್ನೆಗಳನ್ನು ಸಹ ಈ ಒಂದು ಅನ್ವೇಷಣೆ ಪರೀಕ್ಷೆಗಳಲ್ಲಿ ನಡೆಯುತ್ತೆ.
1: ಓಕೆ ಓಕೆ, ಧನ್ಯವಾದಗಳು ದೀಪಿಕಾ ಅವರೇ. ಕಾರ್ಯಕ್ರಮ ಕೇಳ್ತಾ ಇರಿ, ನಿಮ್ಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ. ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಅಂದ್ರೆ ಎಕ್ಸಾಮ್ ಯಾವ್ಯಾವ ಲೆವೆಲಲ್ಲಿ ಬಂದ್ರೆ ಯಾವ್ಯಾವ ಹಂತದಲ್ಲಿ ಆಗುತ್ತೆ ಅಂತ ಹೇಳಿದ್ರಿ, ಹೇಗೆ ಸರ್ ಈ ಒಂದು ಎಕ್ಸಾಮ್ ಅಥವಾ ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂದ್ರೆ ಯಾವ ತರ ಅವರು ದಾಖಲಾತಿಯನ್ನು ಮಾಡ್ಕೊಳ್ಬೇಕು ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾ, ಅದರ ಪ್ರಕ್ರಿಯೆ ಹೇಗೆ ಸರ್?
0: ಓಕೆ, ಸೊ ಮೊದಲನೇದಾಗಿ ನಾವೊಂದು ಲಿಂಕ್ ಅನ್ನು ಕಳಿಸಿರ್ತೀವಿ ಅವ್ರಿಗೆ. ಸೊ ಆಗ್ಲೇ ಹೇಳಿದಾಗೆ ನಮ್ದು ಈ ಸಲ ವೆಬ್ಸೈಟ್ ಒಂದು ಕ್ರಿಯೇಟ್ ಮಾಡಿದೀವಿ, ಅನ್ವೇಷಣೆ .svm.org ಅಂತ. ಸೊ ಅದರಲ್ಲಿ ಲಾಗಿನ್ ಆದ್ರೆ ಅವರು ಮೊದಲು ಅವರ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಅವರು ಈ ಸಲ ಏನು ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾವು ಆಧಾರ್ ನಂಬರ್ ಅನ್ನು ಕಡ್ಡಾಯ ಮಾಡಿದ್ದೀವಿ. ಯಾಕೆ ಆಧಾರ್ ನಂಬರ್ ಕಡ್ಡಾಯ ಮಾಡಿದೀವಿ ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಸೊ ಈಗ ಒಂದು ವಿದ್ಯಾರ್ಥಿ ರಿಜಿಸ್ಟರ್ ಆದ್ರೆ ಅದೇ ವಿದ್ಯಾರ್ಥಿ ಇನ್ನೊಂದ್ಸಲ ರಿಜಿಸ್ಟರ್ ಆಗ್ತಾ ಇದಾರ ಆಗ್ತಾ ಇಲ್ವ ಅಂತ ಗೊತ್ತಾಗೋ ಸ್ವಲ್ಪ ಕಷ್ಟ ಇದೆ. ಸೊ ಒಂದ್ಸಲಿ ವಿದ್ಯಾರ್ಥಿ ರಿಜಿಸ್ಟರ್ ಆದ್ರೆ ಅವ್ರದ್ದು ಆಧಾರ್ ನಂಬರ್ ಅಲ್ಲಿ ಮತ್ತೆ ಇನ್ಯಾರು ರಿಜಿಸ್ಟರ್ ಆಗಕ್ ಆಗಲ್ಲ. ಇಲ್ಲಾಂದ್ರೆ ನಮ್ಗೆ ಕಳೆದ ಸಲ ಗೊಂದಲಗಳು ಏನಾಗ್ತಾ ಇತ್ತು ಅಂದ್ರೆ ರಿಜಿಸ್ಟ್ರೇಷನ್ ಸಂಖ್ಯೆ ಜಾಸ್ತಿ ಆಗಿರುತ್ತೆ, ಆದ್ರೆ ಅವರೇನೆ ಬೇರೆ ಬೇರೆ ಹೆಸರಲ್ಲೂ ರಿಜಿಸ್ಟರ್ ಆಗಿರ್ತಾರೆ. ಸೊ ಅದು ತಡೆಯೋದಕ್ಕೋಸ್ಕರ ಆಧಾರ್ ಮ್ಯಾಂಡೇಟರಿ ಅಂತ ಮಾಡಿದೀವಿ. ಸೊ ಅವ್ರ ಆಧಾರ್ ನಂಬರ್ ಕೊಟ್ಟು ಒಂದು ಅವರೇ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಕ್ರಿಯೇಟ್ ಮಾಡಾದ್ಮೇಲೆ ಅದ್ರೊಳಗೆ ಲಾಗಿನ್ ಪೇಜ್ ಅಂತ ಹೋಗ್ಬೇಕು. ಪೇಜ್ ಅಂತ ಹೋದ್ಮೇಲೆ ಅವ್ರದ್ದು ಡೀಟೇಲ್ ಗಳು ಕೊಡ್ಬೇಕು, ಅವ್ರು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಎಷ್ಟನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ, ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು, ಮತ್ತೆ ಅವ್ರದ್ದು ಸ್ಕೂಲ್ ವಿಳಾಸ ಮತ್ತು ಮನೆ ವಿಳಾಸ. ಸೊ ಇದಾದ್ಮೇಲೆ ಮೂರನೇ ಹಂತದಲ್ಲಿ ಅವ್ರ ಎಕ್ಸಾಮ್ ಅಪ್ಲೈ ಮಾಡೋ ಟೈಮಲ್ಲಿ ಏನ್ ಮಾಡಿದೀವಿ, ನಾವು ಮೂರು ಆಪ್ಷನ್ ಅನ್ನು ಕೊಟ್ಟಿದ್ದೀವಿ. ಅವರ ಪರೀಕ್ಷೆ ಯಾವ ತಾಲೂಕಲ್ಲಿ ಅವ್ರು ಬರೀತಾರೆ ಅಂತ ಪ್ರಿಫರೆನ್ಸ್ ಕೊಡಬೇಕು. ಈಗ ಉದಾಹರಣೆಗೆ ನಾನು ಕೋಟೆಯಲ್ಲಿ ಇದ್ದೀನಿ, ಸೊ ನಾನು ಕೋಟೆಯಲ್ಲಾದ್ರೂ ಬರೀಬಹುದು, ಸರ್ಗೂರಲ್ಲಾದ್ರೂ ಬರೀಬಹುದು, ಮೈಸೂರಲ್ಲಾದ್ರೂ ಬರೀಬಹುದು. ಸೊ ಅವ್ರು ಆಯ್ಕೆ ಮಾಡ್ಕೊಳ್ಬೇಕು, ಸೊ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ನಾನು ಬರೀತೀನಿ ಅಂತ. ನಾವು ಮೊದಲನೇ ಆದ್ಯತೆ ಮಕ್ಕಳು ಎಲ್ಲಿ ಕೊಟ್ಟಿರ್ತಾರೋ ಸೊ ಅಲ್ಲಿ ನಾವು ಸೆಂಟರ್ ಅನ್ನ ತಗೊಳಕ್ಕೆ ಪ್ರಯತ್ನ ಪಡ್ತೀವಿ. ಆ ಮಕ್ಕಳಿಗೆ ನಾವು ಆಲ್ ಟಿಕೆಟ್ ಅನ್ನು ಕೊಡ್ತೀವಿ. ಆಲ್ ಟಿಕೆಟ್ ತಗೊಂಡೋಗಿ ಮಕ್ಕಳು ಎಕ್ಸಾಮ್ ಸೆಂಟರ್ಗೆ ಹೋಗಿ ಅಲ್ಲಿ ನಾವು ಆಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ಯಾವ ಸೆಂಟರ್ಗೆ ಅವ್ರು ಹೋಗಿ ಎಕ್ಸಾಮ್ ಬರೀಬೇಕು, ಆ ಸೆಂಟರ್ ಅಡ್ರೆಸ್ಸು, ಮತ್ತೆ ಅಲ್ಲಿ ಸೆಂಟರ್ ಅಲ್ಲಿ ಇನ್ಚಾರ್ಜ್ ಯಾರಿರ್ತಾರೆ ಅವ್ರದೊಂದು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀವಿ, ಅವರು ಅಲ್ಲಿ ಹೋಗಿ ಮಾತಾಡಿ ಎಕ್ಸಾಮ್ ಅನ್ನ ಬರೀಬಹುದು. ಇನ್ನೊಂದು ವಿಶೇಷ ಹೇಳಬೇಕಾಗಿದೆ ಇದು ಮುಂಚೆನೆ, ಸೊ ಎಕ್ಸಾಮ್ ಪರೀಕ್ಷೆ ಇರೋದು ನಾವು ಎರಡು ಭಾಗವಾಗಿ ಮಾಡಿದೀವಿ, ಒಂದು ದಕ್ಷಿಣ ಕರ್ನಾಟಕದವ್ರಿಗೆ ಒಂದು ದಿನ, ಉತ್ತರ ಕರ್ನಾಟಕದವ್ರಿಗೆ ಒಂದು ದಿನ. ದಕ್ಷಿಣ ಕರ್ನಾಟಕದವ್ರಿಗೆ ಇರೋದು 12 July, ಅದು ಭಾನುವಾರ ಇರುತ್ತೆ. ಸೊ ಭಾನುವಾರ ಅವ್ರಿಗೆ ಎರಡು ಹಂತಗಳ ಪರೀಕ್ಷೆನೂ ಭಾನುವಾರನೇ ನಡೆಯುತ್ತೆ. ಸೊ ಮೊದಲನೇ ಹಂತ ಬೆಳಗ್ಗೆ 10-12 AM, ಎರಡನೇ ಹಂತ ಪರೀಕ್ಷೆ 2-4 PM ಪರೀಕ್ಷೆ ನಡೆಯುತ್ತೆ. ಸೊ ಮೂರನೇ ಹಂತ ಬಂದು ಅದು ಡೇಟ್ಸ್ಗಳು ಬೇರೆ ಇದೆ, ಅದು ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ. ಈ ಎರಡು ಹಂತದಲ್ಲಿ ಯಾರು ಆಯ್ಕೆ ಆಗಿರ್ತಾರೋ ಸೊ ಅವ್ರಿಗೆ ಒಂದು ರಾಜ್ಯ ಶಿಬಿರ, ವಸತಿ ಶಿಬಿರ ಅಂತ ಕರಿತೀವಿ ರಾಜ್ಯ ಮಟ್ಟದ್ದು, ಸೊ ಅಲ್ಲಿಗೆ ಬರುವಂತ ಅವಕಾಶ ಅವ್ರಿಗಿರುತ್ತೆ.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಏನು ಆನ್ಲೈನ್ ರಿಜಿಸ್ಟರ್ ಆಗಬೇಕು ಮತ್ತು ಎರಡು ಹಂತದ ಒಂದು ಎಕ್ಸಾಮ್ಗಳಿರುತ್ತೆ ಅಂತ ಹೇಳಿದ್ರೆ, ಅದಾದ ನಂತರ ರಾಜ್ಯ ಮಟ್ಟದ ಒಂದು ಎಕ್ಸಾಮ್ ಇರುತ್ತೆ ಅಂತ, ಹೇಗೆ ಸರ್ ಈಗ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ, ಅದಕ್ಕೆ ತರಬೇತಿಗಳ ಅವಶ್ಯಕತೆ ಇದೆ ಅಥವಾ ನೀಡಲಾಗುತ್ತೆ ಹೇಗೆ ಸರ್?
0: ಖಂಡಿತ, ಈಗ ಈ ಎರಡು ಹಂತದಲ್ಲಿ ಮುಖ್ಯ ಒಂದೇ ದಿನದಲ್ಲಿ ನಡೆಯುವಂಥದ್ದು ಪರೀಕ್ಷೆ, ಮೊದಲನೇ ಹಂತ ಎರಡನೇ ಹಂತ. ಈ ಎರಡು ಹಂತಗಳಿಗಿಂತ ವಿಭಿನ್ನವಾಗಿರೋದು ನಮ್ಮ ರಾಜ್ಯ ಮಟ್ಟದ ಶಿಬಿರ. ನಮ್ಮ ಶಿಬಿರದಲ್ಲಿ ಏನು ಅಂದ್ರೆ ಎರಡು ಹಂತಗಳು ಅದರೊಳಗೆ ನಾವು ಮಾಡ್ಕೊಂಡಿರ್ತೀವಿ, ಸೊ ಉದ್ದೇಶಗಳು ಅಂತ ಹೇಳ್ಬೋದು. ಸೊ ಎರಡು ಉದ್ದೇಶ ಏನಂದ್ರೆ, ಒಂದು ಮಕ್ಕಳಿಗೆ ಅವರು ಏನ್ ಕಲ್ತಿದ್ದಾರೆ ಅಂತ ಚೆಕ್ ಮಾಡೋದು ಒಂದಾದ್ರೆ, ಎರಡನೇ ಉದ್ದೇಶ ಈ ಮಕ್ಕಳಿಗೆ ಏನಾದ್ರು ನಾವು ಹೇಳ್ಕೊಡ್ಬೇಕಾಗಿದೆ. ಸೊ ಕೆಲವು ಟೈಮು ಮಕ್ಕಳು ಮೊದಲನೇ ಸಲ ಅವರು ಪ್ರಯೋಗಗಳನ್ನ ಮಾಡೋದು, ಅವ್ರಿಗೆ ಈ ಪ್ರಾಯೋಗಿಕ ಅಂದ್ರೆ ಉದಾಹರಣೆಗೆ ಟೆಸ್ಟ್ ಟ್ಯೂಬ್ಗಳೇ ಫಸ್ಟ್ ಟೈಮ್ ನೋಡಿರ್ತಾರೆ, ಅಥವಾ ಯಾವ್ದಾದ್ರು ಕೆಮಿಕಲ್ ದ್ರವಗಳನ್ನ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಈ ಪ್ರಾಯೋಗಿಕವಾಗಿ ಅವರು ಹ್ಯಾಂಡ್ ಸೋನ್ಸ್ ಅನ್ನ ಯಾವ ರೀತಿ ಮಾಡಬೇಕು ಅಂತಾನೆ ಅವ್ರಿಗೆ ತರಬೇತಿನೂ ಕೊಡ್ತೀವಿ, ಅದು ಕಲಿಬೇಕು ಅವರು. ಈಗ ಅವರು ಬರೀ ಪರೀಕ್ಷೆ ಮಾಡೋದು ಎಷ್ಟು ಮುಖ್ಯನೋ, ಈ ಹ್ಯಾಂಡ್ ಸೋನ್ ಅವ್ರು ತಿಳ್ಕೊಂಡಿದ್ದೀನಿ ಅಂತಾನೂ ಅರ್ಥ ಆಗ್ಬೇಕು ಅವ್ರಿಗೆ. ಈ ಈ ಎಕ್ವಿಪ್ಮೆಂಟ್ ನಾವು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗಿದೆ ಅನ್ನೋದನ್ನು ಕಲಿಬೇಕು. ಯಾಕಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಇವರೆಲ್ಲ ಮುಂದೆ ಸೈನ್ಸ್ ಸ್ಟ್ರೀಮಿಗೆ ಹೋಗ್ಬೋದು, ಸೊ ಹೋದಾಗ ಅವರು ಪ್ರಾಕ್ಟಿಕಲ್ ಆಗಿ ಕ್ಲಾಸಸ್ಗಳು ಅಟೆಂಡ್ ಆಗಿರ್ತಾರೋ ಆಗಿರಲ್ವೋ, ಆದ್ರೆ ಒಂದು ಅನುಭವ ಅವರು ಪಡಿಬೇಕು ಅನ್ನೋ ಉದ್ದೇಶ ಈ ಕ್ಯಾಂಪ್ದು.

0: ಗದ್ದಲ್ದಿರಂಗೆ ನಾನು ಮುಂಚೆನೆ ಹೇಳಿದಾಗೆ ಸುಮಾರು ಜನ ಈ ವಿಜ್ಞಾನಿಗಳು ಬರೋ ಅಲ್ಲಿಗೆ ಬರ್ತಾರೆ. ಸೊ ಅಥವಾ ಎಕ್ಸ್ಪರ್ಟೀಸ್ ಅಂತ ಕರಿತೀವಿ, ಶಿಕ್ಷಣದಲ್ಲಿ ಯಾರು ಉನ್ನತ ಸ್ಥಾನದಲ್ಲಿ ಇರೋರು ಅಧಿಕಾರಿಗಳು ಅವರು ಸಹ ಬರ್ತಾರೆ. ಅವ್ರ ಜೊತೆ ಭೇಟಿಯಾಗುವಂತ ಒಂದು ಅವಕಾಶ ಮಕ್ಕಳಿಗೆ ಸಿಗುತ್ತೆ, ಅವ್ರ ಜೊತೆ ಮಾತಾಡುವಂತ ಅವಕಾಶ ಸಿಗುತ್ತೆ. ಆಗ್ಲೇ ಹೇಳ್ತಾ ಇದ್ದಾಗೆ ಇಸ್ರೋ ರಿಟೈರ್ಡ್ ಚೇರ್ಮನ್ ಅವರು ಬಂದಿದ್ರು, ಕಿರಣ್ ಕುಮಾರ್ ಅಂತ. ಸೊ ಅವ್ರನ್ನ ಭೇಟಿಯಾಗೋ ಅವಕಾಶ ಎಲ್ರಿಗೂ ಸಿಗಲ್ಲ. ಸೊ ಇಂಥ ಕ್ಯಾಂಪ್ಗಳಿಗೆ ಬಂದಾಗ ಮಕ್ಕಳಿಗೆ ಅವ್ರಿಗೂ ಭೇಟಿಯಾಗುವಂತ ಅವಕಾಶ ಸಿಗುತ್ತೆ. ಸೊ ಈ ಉದ್ದೇಶಗಳಲ್ಲಿ ನಾವು ಒಂದು ರಾಜ್ಯಮಟ್ಟದ ಶಿಬಿರಗಳನ್ನ ಮಾಡ್ತಾ ಇದ್ದೀವಿ. ಇದು 4 ದಿನ ಶಿಬಿರ ಇರುತ್ತೆ. ಸೊ 2 ದಿನ ಅವ್ರಿಗೆ ಅಸೆಸ್ಮೆಂಟ್ ಇರುತ್ತೆ, ಇನ್ನು 2 ದಿನ ಅವ್ರಿಗೆ ವರ್ಕ್ಶಾಪ್ ಅಥವಾ ಏನಾದ್ರು ಅವರು ಕಲಿಬೇಕು ವಿಜ್ಞಾನ ಮತ್ತು ಗಣಿತದಲ್ಲಿ ಕಲಿಯೋದಕ್ಕೋಸ್ಕರನೇ ಅವ್ರಿಗೆ ಈ ಕ್ಯಾಂಪ್ ಅನ್ನು ಮಾಡಿರ್ತೀವಿ.
1: ಸರ್, ಇದು ಆಯ್ಕೆ ಪ್ರಕ್ರಿಯೆ ಹೇಗೆ ಸರ್? ಈಗ 3 ಹಂತಗಳನ್ನು ಮುಗಿದ ನಂತರ ಯಾವ ತರ ಒಂದು ಆಯ್ಕೆಗಳನ್ನ ಮಾಡಲಾಗುತ್ತೆ? ಮೊದಲನೇ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಎರಡನೇ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಮತ್ತೆ ಕೊನೆಯ ಹಂತದಲ್ಲಿ ಇಷ್ಟು ವಿದ್ಯಾರ್ಥಿಗಳು, ಆ ಥರದ ಏನಾದ್ರು ಆಯ್ಕೆ ಪ್ರಕ್ರಿಯೆ ಇದೆ? ಸೊ ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ಒಂದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಸರ್?
0: ಓಕೆ, ನಾನು ನಿಮಗೆ ಅಂಕಿಅಂಶ ಹೇಳಬೇಕಂದ್ರೆ ಕಳೆದ ವರ್ಷದ ಅಂಕಿಅಂಶಗಳನ್ನ ನಾನು ಹೇಳಬಲ್ಲೆ. ಸೊ ನಮಗೆ ಕಳೆದ ವರ್ಷದಲ್ಲಿ ಒಂದು 20,000 ಹೆಚ್ಚು ರಿಜಿಸ್ಟ್ರೇಷನ್ಗಳಾಗಿತ್ತು. ಸೊ ಅದರಲ್ಲಿ ಮೊದಲನೇ ಹಂತದಲ್ಲಿ ಬರೆದಿರೋದು ಒಂದು 14,500 ವಿದ್ಯಾರ್ಥಿಗಳು ಮೊದಲನೇ ಹಂತ ಪರೀಕ್ಷೆ ಬರೆದಿದ್ರು. ಸೊ ಆ ಪರೀಕ್ಷೆ ಬರೆದವ್ರು ಎಲ್ಲರೂ 2ನೇ ಹಂತ ಪರೀಕ್ಷೆ ಬರೀಬೇಕಾಗಿದೆ. ಸೊ ಯಾಕಂದರೆ ಒಂದೇ ದಿನದಲ್ಲಿ 1ನೇ ಹಂತ 2ನೇ ಹಂತ ಪರೀಕ್ಷೆ ಮುಗಿಸ್ಕೊಳ್ತೀವಿ, ಮತ್ತೆ ಇವರು ಎಕ್ಸಾಮ್ ಬಂದು ಬರೀ ಅವಶ್ಯಕತೆ ಇರಲ್ಲ. ಸೊ ಆ ಡಿಸ್ಕ್ರಿಪ್ಟಿವಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸೊ ಟಾಪ್ 5,000 ಸ್ಟೂಡೆಂಟ್ಸ್ ಯಾರು ಇರ್ತಾರೋ, ಸೊ ಅವರ ಒಂದು ಕ್ವಶನ್ ಪೇಪರ್ಸ್ನ 2ನೇ ಹಂತದಲ್ಲಿ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ. ಸೊ ಆ 2ನೇ ಹಂತದಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರೋ, ಸೊ ನಾವು ಅವ್ರಿಗೆ ಒಂದು 130 ನಾವು ಆಯ್ಕೆಯನ್ನು ಕಳಿಸ್ತೀವಿ. ಉದಾಹರಣೆಗೆ ಒಂದು ಹೆಚ್ಚಾದ ಭಾಗ ಒಂದು ಹೆಣ್ಣು ಮಕ್ಕಳಿಗೆ ಆದ್ಯತೆ ಇದೆ. ಸೊ 100 ಹೆಣ್ಣುಮಕ್ಕಳು, ಸೊ 25 ಗಂಡು ಮಕ್ಕಳು, ಸೊ ಮತ್ತೆ ಇನ್ನೊಂದು 10 ವೇಟಿಂಗ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಇದು ಯಾವುದು ಅಂದ್ರೆ ಟಾಪ್ ಸ್ಟೂಡೆಂಟ್ಸ್ ಯಾರು ಬಂದಿರ್ತಾರೋ, ಟಾಪ್ 100 ಸ್ಟೂಡೆಂಟ್ಸು, ಟಾಪ್ 125 ಸ್ಟೂಡೆಂಟ್ಸು. ಸೊ ಇವ್ರನ್ನ ನಾವು ಆಯ್ಕೆ ಪಟ್ಟಿ ಅಂತ ನಾವು ಮಾಡಿ ಬಿಡುಗಡೆ ಮಾಡ್ತೀವಿ. ಸೊ ಅದರಲ್ಲಿ ವಿಭಿನ್ನ ಶಾಲೆಗಳಲ್ಲೂ ಇರ್ಬೋದು, ಸೊ ಪ್ರೈವೇಟ್ ಶಾಲೆಯವರು ಇರ್ಬೋದು, ಗೌರ್ಮೆಂಟ್ ಶಾಲೆಗಳು ಇರ್ಬೋದು. ಇದ್ರಲ್ಲಿ ನಮಗೆ ನೋಡುವಂಥದ್ದು ಏನು ಸಿಗುತ್ತೆ ಅಂದರೆ ಎಲ್ಲ ಮಕ್ಕಳಲ್ಲೂ ಡೈವರ್ಸ್ ಇದೆ. ಏನು ಇದು ಬರೀ ಪ್ರೈವೇಟ್ ಸ್ಕೂಲವ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ, ಗೌರ್ಮೆಂಟ್ ಸ್ಕೂಲವ್ರು ಚೆನ್ನಾಗಿ ಮಾಡಲ್ಲ ಅಂತ ಏನಿಲ್ಲ. ಸೊ ಎಲ್ಲ ಥರದಲ್ಲೂ ಮಕ್ಕಳು ಟ್ಯಾಲೆಂಟೆಡ್ ಇದ್ದಾರೆ. ಸೊ ನಮ್ಮದು ಲಾಸ್ಟ್ ಕಳೆದ ಸಲ ನಾವು ನೋಡೋದಾದರೆ, ಸೊ ಸರ್ಕಾರಿ ಶಾಲೆಯಲ್ಲೇ ಟಾಪರ್ ಬಂದವರು ಇದ್ದಾರೆ, ಸೊ ಸ್ಟೇಟ್ ಲೆವೆಲ್ ಟಾಪರ್ಸ್ ಬಂದವರು. ಸೊ ಅವ್ರಿಗೂ ಆದ್ಯತೆಗಳು ಹೆಚ್ಚಾಗಿ ಸಿಗುತ್ತೆ. ಸೊ ಆಯ್ಕೆ ಪ್ರಕ್ರಿಯೆ ಈ ರೀತಿ ನಾವು ಮಾಡ್ತೀವಿ. ಮತ್ತು ಇದ್ರ ಅಲ್ದಿರಂಗೆ ರಾಜ್ಯ ಮಟ್ಟದ ಶಿಬಿರದಲ್ಲೂ ಈ 125 ಮಕ್ಕಳು ಯಾರು ಬಂದಿರ್ತಾರೋ, ಸೊ ಅಲ್ಲಿ ಯಾರು ಟಾಪ್ 5 ಸ್ಟೂಡೆಂಟ್ಸ್ಗೆ ನಾವು ಅಲ್ಲಿ ಒಂದು ನಗದು ಬಹುಮಾನವನ್ನು ಕೊಡ್ತೀವಿ, ಒಂದು 20,000 ರೂಪಾಯಿ. ಅವರು ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅನ್ನೋದಕ್ಕೆ. ಸೊ ಇದು ಏನು ಅವರು ನಾವೇನು ಅವ್ರ ಪ್ರತಿಭೆಗೆ ಅಂತ ಕೊಡ್ತಾ ಇಲ್ಲ, ಬಟ್ ಅವರ ಶಿಕ್ಷಣಕ್ಕೆ ಸಹಾಯ ಆಗಲಿ ಅಂತ ಒಂದು ಬಹುಮಾನ ರೀತಿಯಲ್ಲಿ ನಾವು ಅದನ್ನ ಕೊಡ್ತಾ ಬಂದಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಯಾರು ಉನ್ನತವಾಗಿ ಟಾಪ್ 5 ವಿದ್ಯಾರ್ಥಿಗಳು ಇರ್ತಾರೋ ಅಂತವ್ರಿಗೆ.
1: ಓಕೆ ಸರ್, ಈಗ ತಾವು ಹೇಳಿದ್ರೆ ಒಟ್ಟು 125 ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ, 130 ವಿದ್ಯಾರ್ಥಿಗಳಿಗೆ. ಹಾ,
0: 125 ನಾವು ಆಯ್ಕೆ ಮಾಡ್ತೀವಿ. ಸೊ ಇನ್ನೊಂದು 10 ವಿದ್ಯಾರ್ಥಿಗಳು ವೇಟಿಂಗ್ ಲಿಸ್ಟ್ ಅಂತ ನಾವು ಅನೌನ್ಸ್ ಮಾಡ್ತೀವಿ. ಸೊ ಫಸ್ಟ್ ಆದ್ಯತೆ ಇರೋದು 125. ಸೊ ಅದರಲ್ಲಿ 100 ಹೆಣ್ಣುಮಕ್ಕಳು, 25 ಗಂಡು ಮಕ್ಕಳು.
1: ಓಕೆ ಸರಿ ಸರ್, ಈಗ ಆಯ್ಕೆಯಾದಂತಹ ಒಂದು ವಿದ್ಯಾರ್ಥಿಗಳಿಗೆ ಏನೇನು ಶೈಕ್ಷಣಿಕ ಚಟುವಟಿಕೆಗಳು ಅಥವಾ ಏನೇನು ಶೈಕ್ಷಣಿಕ ಸೇವೆಗಳು ಸಿಗುತ್ತೆ, ಎಲ್ಲಿ ಅವರುಗಳಿಗೆ ಈ ಒಂದು ವ್ಯವಸ್ಥೆಗಳೆಲ್ಲ ಆಗುತ್ತೆ ಸರ್?
0: ಸೊ ಒಂದು ಇದರಲ್ಲಿ ಅವ್ರಿಗೆ ಶೈಕ್ಷಣಿಕವಾಗಿ ಅಂದರೆ ಆಗಲೇ ಹೇಳಿದಾಗೆ ಅವ್ರಿಗೆ ಒಂದು ಎಕ್ಸ್ಪೋಜರ್ ಸಿಗುತ್ತೆ, ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ಬರೆಯುವ ಅನುಭವಗಳು ಸಿಗುತ್ತೆ. ಸೊ ಎರಡನೇದಾಗಿ ಅವ್ರಿಗೆ ಈ ನಗದು ಬಹುಮಾನ ಉನ್ನತ ಸ್ಟಡೀಸ್ಗೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಮೂರನೇದಾಗಿ ಇವ್ರಿಗೆ ಒಂದು ಅವಕಾಶ ಏನು ಅಂದರೆ, ಸೊ SVM ಸಂಸ್ಥೆ ನಡೆಸ್ತಾ ಇರುವಂತ ಒಂದು ಕಾಲೇಜಲ್ಲಿ ಸೇರುವಂತ ಅವಕಾಶ ಸಿಗ್ಬಹುದು, ಆದ್ರೆ ಎಲ್ಲರೂ ಅಲ್ಲೇ ಬರಬೇಕು ಅನ್ನೋ ಅವಕಾಶನೂ ಇಲ್ಲ. ಸೊ ಯಾರು ವಿಜ್ಞಾನ ತಗೊಳ್ತಾರೋ ಅವ್ರಿಗೆ ಒಂದು ಆಯ್ಕೆ ಇರುತ್ತೆ, ಈ ಕಾಲೇಜಲ್ಲಿ ನಾನು ಓದ್ಬೋದು ಅಂದ್ರೆ, ಸೊ ಅವರು ಸ್ಕಾಲರ್ಶಿಪ್ ಅಲ್ಲಿ ಅದನ್ನ ಓದ್ಬೋದು. ಅದು ಪ್ರಕ್ರಿಯೆನೆ ಬೇರೆ ಇದೆ. ಸೊ ಇದು ಬರೀ ಟ್ಯಾಲೆಂಟ್ ಸರ್ಚ್ ಮಾತ್ರ ನಾವೀಗ ಮಾಡ್ತಾ ಇದ್ದೀವಿ. ಸೊ ಆ ಸ್ಕಾಲರ್ಶಿಪ್ ಅವ್ರು ತಗೊಳ್ಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ತಂಡ ಇದೆ. ಸೊ ಅದು ಮನೆ ಭೇಟಿ ಮಾಡಿ ಅವ್ರ ಆರ್ಥಿಕ ಪರಿಸ್ಥಿತಿನೆಲ್ಲ ವ್ಯಾಲ್ಯೂಯೇಟ್ ಮಾಡಿ, ಸೊ ಅದಕ್ಕೆ ಸ್ಕಾಲರ್ಶಿಪ್ ಸಿಗ್ಬೇಕು ಅಂದ್ರೆ ಅದೇ ಇನ್ನೊಂದು ಹಂತದಲ್ಲಿ ನಡೆಯುತ್ತೆ. ಆದ್ರೆ ಸರ್ಗೂರಲ್ಲಿ ವಿವೇಕ PU ಕಾಲೇಜಿಗೆ ಸೇರ್ಬೇಕು ಅಂದ್ರೆ ಈ ಅನ್ವೇಷಣೆ ಪರೀಕ್ಷೆ ಬರೆಯೋದಂತೂ ಕಡ್ಡಾಯ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರಿಸೋಣ. ಒಂದು ಕರೆ ಇದೆ. ಹಲೋ,
2: ಹಲೋ, ನಮಸ್ತೆ ಸರ್.
1: ನಮಸ್ತೆ.

0: ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
1: ನಮ್ ನಮಸ್ತೆ ಮೇಡಮ್. ಇದರಲ್ಲಿ 8ನೇ ಮತ್ತು 9ನೇ ತರಗತಿ 10ನೇ ತರಗತಿಯ ಗಣಿತ ವಿಜ್ಞಾನ ಸಂಬಂಧಪಟ್ಟ ವಿಷಯಗಳಿಗೆ ನಾವು ಮಕ್ಕಳಿಗೆ ಪರೀಕ್ಷೆಗಳನ್ನ ಕೊಡ್ತಾ ಇದೀವಿ ಮೇಡಮ್. ಸೊ ಇದರಲ್ಲಿ ನಾವು ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ಗಳು ಸಹ ಮಾಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸ್ ಅಂದರೆ ರೆಕಾರ್ಡೆಡ್, ಪ್ರೀ ರೆಕಾರ್ಡೆಡ್ ಯೂಟ್ಯೂಬಲ್ಲಿ ಸಿಗುತ್ತೆ. ಸೊ ಅನ್ವೇಷಣೆ ಅಂತ ಅವರು ಹೋದರೆ ಅನ್ವೇಷಣೆ 2026 ಅಂತ ಪ್ಲೇಲಿಸ್ಟ್ ಇದೆ ಅದರಲ್ಲಿ. ಸೊ ಅದರಲ್ಲಿ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಡಿಯೋ. ಸೊ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ಆ ಕಾನ್ಸೆಪ್ಟ್ಸ್ಗಳು ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ ಮೇಡಮ್.
0: ಓಕೆ ಓಕೆ, ಬೇರೆ ಪ್ರಶ್ನೆ ಇದೆಯಾ?
1: ಸರ್ಕಾರಿ ಶಾಲೆ ಮಕ್ಕಳನ್ನು ಬರೀಬಹುದು. ಸೊ 10ನೇ ತರಗತಿಯಲ್ಲಿ ಯಾರೆಲ್ಲ ಓದ್ತಾ ಇದ್ದಾರೋ ಈ ವರ್ಷದಲ್ಲಿ, ಸೊ ಎಲ್ಲ ಮಕ್ಕಳಿಗೂ ಬರೆಯುವ ಅವಕಾಶ ಇದೆ.
0: ಬೇರೆ ಪ್ರಶ್ನೆ ಇದೆಯಾ? ಓಕೆ ಓಕೆ, ಧನ್ಯವಾದಗಳು. ಸರಿಗೆ ತಾವು ಮಾತನಾಡ್ತಾ ಹೇಳಿದ್ರಿ, ಒಂದು ಸ್ಕಾಲರ್ಶಿಪ್ ಪಡೆದುಕೊಳ್ಳೋದ್ ಬಗ್ಗೆ ಹೇಳಿದ್ರಿ, ಇನ್ನೊಂದು ವಿವೇಕ PU ಕಾಲೇಜಿಗೆ ದಾಖಲಾತಿಗೆ ಸಂಬಂಧಪಟ್ಟಂತೆ ಹೇಳಿದ್ರಿ. ಈಗ ಅದೆರಡುದಕ್ಕೂ ಕೂಡ ಒಂದೇ ಎಕ್ಸಾಮ್ ಇರುತ್ತೆ ಅಥವಾ ಬೇರೆ ಬೇರೆ ಇರುತ್ತೆ, ಹೇಗೆ ಸರ್?
1: ಸೊ ಪರೀಕ್ಷೆ ಇದೊಂದೇನೆ. ವಿವೇಕ PU ಕಾಲೇಜಲ್ಲಿ ಎಂಟ್ರೆನ್ಸ್ ತಗೊಳ್ಬೇಕು ಅಂದ್ರೆ ಈ ಪರೀಕ್ಷೆ ಬರೆಯೋದು
0: ಅನ್ವೇಷಣೆ ಕಡ್ಡಾಯ.
1: ಅನ್ವೇಷಣೆ ಪರೀಕ್ಷೆ ಯಾವಂತನಾದ್ರೂ ಸರಿ 1ನೇ ಅಂತ 2ನೇ ಅಂತ ಅವರು ಬರೀಲೇಬೇಕು. ಸೊ ಅದು ರಾಜ್ಯ ಮಟ್ಟದಲ್ಲಿ ಅವರು ಬರ್ತಾರೋ ಅಥವಾ ಬರಲ್ವೋ ಅದಕ್ಕೆ ಸಂಬಂಧ ಇಲ್ಲ. ಸೊ ಅಂತೂ ಪರೀಕ್ಷೆ ಅವರು ಬರೆದಿರಬೇಕು, ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಬೇಕು ಅಂತ.
0: ಸರ್, ಈ ಒಂದು ಅನ್ವೇಷಣೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮ ಹೇಗೆ ಪ್ರಯೋಜನಕಾರಿಯಾಗಿದೆ ಸರ್?
1: ಸೊ ಗ್ರಾಮೀಣ ಶಾಲೆಗಳಲ್ಲಿ ಅಂತ ನಾವು ನೋಡಿದಾಗ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಮುಂಚೆ ನೋಡಿದಾಗ ಈ ಗಣಿತ ಮತ್ತು ವಿಜ್ಞಾನ ಸಂಬಂಧಪಟ್ಟಂಗೆ ಶಿಕ್ಷಕರ ಕೊರತೆಗಳು ಇರ್ತಾ ಇತ್ತು. ಆದ್ರೂ ಅಲ್ಲಿ ಪ್ರತಿಭೆಗಳು ಅಷ್ಟೇ ಇದ್ದಾರೆ. ಸೊ ಅಲ್ಲೇನು ವಿದ್ಯಾಭ್ಯಾಸ ಏನು ಕೊರತೆ ಆಗ್ತಾ ಇದೆ ಅಂತ ಇಲ್ಲ. ಸೊ ನೀವು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅಲ್ಲಿ ನೋಡಿದ ಹಾಗೆ ಸರ್ಗೂರು ಮತ್ತೆ ಕೋಟೆ ಭಾಗದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧ ಆಗಿ. ಅದು ಅಲ್ದಿರಂಗೆ ನಮ್ಮ ಶಾಲಾ ಶಿಕ್ಷಣ ಕಾರ್ಯಕ್ರಮದ ಅಡಿಯಲ್ಲೇನೆ ಸೊ ಒಂದು ಸಂಚಾರಿ ಪ್ರಯೋಗಾಲಯ ಅಂತಾನೆ ಶಾಲೆಗಳಿಗೆ ಹೋಗಿ ಪ್ರಯೋಗಗಳನ್ನ ಮಾಡ್ತಾರೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿ ನಾವು ನೋಡಿದಾಗೆ ಆ ಮಕ್ಳಿಗೂ ಸುಮಾರು ಸಾಕಷ್ಟು ಶಿಕ್ಷಣದ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ಅರಿವು ಇದೆ. ಸೊ NMMS ಅಂತ ಪರೀಕ್ಷೆ ನಡೆಯುತ್ತೆ, ಅದರಲ್ಲೂ ಭಾಗವಹಿಸ್ತಾರೆ. ಸೊ ರಾಜ್ಯಮಟ್ಟದಲ್ಲಿ ಸುಮಾರು ಮಕ್ಕಳು ಈ ರೀತಿ ಪ್ರಯೋಗಗಳಿಗೆ ಹೋಗೋದು. ಸೊ ಇದೆಲ್ಲ ತುಂಬಾ ಪಸರಿಸಿದೆ ಸೊ ಮಾಹಿತಿಗಳು. ಸೊ ಅದೇ ರೀತಿಯಾಗಿ ಈ ಅನ್ವೇಷಣೆಯನ್ನು ಸಹ ನಮಗೆ ಹೆಚ್ಚಾಗಿ ಒಂದು 40% 50% ಮಕ್ಕಳು ರಿಜಿಸ್ಟರ್ ಆಗದೇನೆ ಈ ಗ್ರಾಮೀಣ ಭಾಗದಿಂದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ.
0: ಸರ್, ಇದರ ಜೊತೆಗೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಮೂಲಕ ಆ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸಲು ಹೇಗೆ ಸಹಕಾರ ಆಗುತ್ತೆ ಸರ್?
1: ಒಂದು ಮಕ್ಕಳು ಸುಮಾರು ಟೈಮ್ ಏನು ಮಾಡಿರ್ತಾರೆ ಈ ಪಠ್ಯಪುಸ್ತಕ ಓದಿರ್ತಾರೆ, ಆದರೆ ಅವರು ಪ್ರಾಯೋಗಿಕವಾಗಿ ಮಾಡಿರ್ತಾರ ಅರ್ಥ ಆಗಿದೆಯಾ ಅಂದರೆ ಗೊತ್ತಿರಲ್ಲ. ಸೊ ನಾವು ಇದನ್ನ ಏನು ಮಾಡ್ತೀವಿ ಅಂದರೆ ಹ್ಯಾಂಡ್ಸ್ ಆನ್ಸ್ ಅಂತ ಕರಿತೀವಿ. ಸೊ ತಮ್ಮ ಅನುಭವ ಆಗಿ ಅವ್ರು ಏನು ಕಲಿತಾರೋ ಅದು ತುಂಬ ಮನಸ್ಸಿಗೆ ಉಳ್ಕೊಳ್ಳುತ್ತೆ. ಸೊ ಆ ಪ್ರಾಯೋಗಿಕವಾಗಿ ಮಾಡುವಂಥ ಅವಕಾಶನೇ ಈ ಒಂದು ಅನ್ವೇಷಣೆ. ಸೊ ಒಂದು 2 ಹಂತದಲ್ಲಿ ಸಿಗಲ್ಲ, ಬಟ್ ರಾಜ್ಯ ಹಂತದಲ್ಲಿ ಅಂತ ಬಂದಾಗ ಪ್ರತಿ ವಿದ್ಯಾರ್ಥಿಗಳನ್ನು ಏನೆಲ್ಲ ಎಕ್ಸ್ಪೆರಿಮೆಂಟ್ಸ್ಗಳು ನಾವು ಇಟ್ಟಿರ್ತಾರೋ ಎಲ್ಲನೂ ಅವರು ಮಾಡಲೇಬೇಕು. ಸೊ ಟೈಮ್ ಎಷ್ಟು ತಗೊಳತಾರೋ ಅದು 2ನೇ ಪ್ರಶ್ನೆ. ಸೊ ಆದರೆ ಎಲ್ಲ ವಿದ್ಯಾರ್ಥಿಗಳು ತಾವು ಏನ ಇನ್ಸ್ಟ್ರಕ್ಟ್ ಮಾಡಿರ್ತೀವೋ ಅದು ಕೊನೆವರೆಗೂ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶನೂ ಕೂಡ. ಸೊ ಅದರಿಂದ ಅವರು ಸುಮಾರು ವಿಷಯ ಕಲಿತಾರೆ, ನನಗಿದು ಗೊತ್ತಿದ್ದಿಲ್ಲ, ನಾನು ಸ್ಕೂಲಲ್ಲಿ ನೋಡಿದ್ದೆ, ಇವತ್ತು ನಾನು ಮಾಡಿದೆ, ಇನ್ನೊಂದು 4 ಮಕ್ಕಳಿಗೂ ಹೇಳ್ತಾರೆ ನನಗೆ ಈ ಥರ ಅನುಭವ ಆಯಿತು. ಇನ್ನೊಂದೇನಂದರೆ ಸುಮಾರು ಜನ ಅನ್ಕೊಳ್ಳೋದು ವಿಜ್ಞಾನ ಅಂದರೆ ಕಷ್ಟ ಅಥವಾ ಭಯ ಅಂತ. ಈ ತರ ಪ್ರಯೋಗಗಳನ್ನ ಮಾಡಿದಾಗ ಸಿಂಪಲ್ ಅನ್ಸುತ್ತೆ, ಸೊ ಇಂಟ್ರೆಸ್ಟಿಂಗ್ ಅಂತ ಆಗುತ್ತೆ, ಅವ್ರಿಗೂ ಆಸಕ್ತಿ ಮೂಡುತ್ತೆ, ನಾನು ಮಾಡಬೇಕು, ಇದ್ರಲ್ಲಿ ಇನ್ನೂ ಏನೋ ಇದೆ ಕಲಿಬೇಕು, ಪ್ರಶ್ನೆಗಳು ತುಂಬಾ ಕೇಳ್ತಾರೆ, ಮಾಡುವಾಗ ಉತ್ತರ ಬಂದಿಲ್ಲ ಅಂದ್ರೆ ಏನಕ್ಕೆ ಅಂತ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಈ ಒಂದು ಆಸಕ್ತಿ ಆಗ ನಮ್ಗೆ ಏನು ಅಂದ್ರೆ ಈ ವಿಜ್ಞಾನದಲ್ಲಿ ಹೋಗುವಂತ

0: ಭಯ ಕಡಿಮೆ ಆಗುತ್ತೆ. ಒಂದೇ ಒಂದು ಅವ್ರದಲ್ಲಿ ಚಾಲೆಂಜ್ ಏನಾಗ್ಬೋದು ಅಂದ್ರೆ ಈ ಟರ್ಮ್ಸ್, ಸೊ ಅದು ಇಂಗ್ಲಿಷಲ್ಲಿ ಇರುತ್ತೆ. ಸೊ ಅದಕ್ಕೊಂದು ಕಷ್ಟ ಆಗ್ಬೋದು, ಬಟ್ ಅವ್ರಿಗೆ ಕುತೂಹಲ ಮೂಡಿಸೋದ್ರಲ್ಲಿ ಅಥವಾ ಆಸಕ್ತಿ ಬರೋದ್ರಲ್ಲಿ ಇದ್ರಲ್ಲಿ ಯಾವುದು ಸಂಶಯ ಇಲ್ಲ. ಈ ಪ್ರಾಯೋಗಿಕವಾಗಿ ಮಾಡೋದ್ರಲ್ಲಿ ಅವರು ವಿಜ್ಞಾನಕ್ಕೆ ತುಂಬಾ ಆಸೆ ಪಡೋದು ಅಥವಾ ಇಷ್ಟಪಡೋದ್ರಲ್ಲಿ ಮುಂದಾಗ್ತಾರೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆನೆ ಈಗ ವಿವೇಕ ಪಿ ಯು ಕಾಲೇಜ್ಗಿರ್ಬೋದು ಅಥವಾ ಬೇರೆ ಕಾಲೇಜ್ಗಳಿಗಿರ್ಬೋದು, ಅಂದರೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಲ್ಲಿ ಏನೇನು ಒಂದು ವ್ಯವಸ್ಥೆಗಳು ಸಿಗುತ್ತೆ ಸರ್?
0: ಇದರಲ್ಲಿ ಪಿ ಯು ಕಾಲೇಜ್ಗೆ ಅಂತ ನಾವು ಯಾವುದೋ ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ, ಆದರೆ ಅವರು ಉನ್ನತ ಶಿಕ್ಷಣಕ್ಕೋಸ್ಕರ ಅಂತ ನಾವು ಟಾಪ್ ಯಾರು ಬಂದಿರ್ತಾರೋ ಅಂಥವ್ರಿಗೆ ಕ್ಯಾಶ್ ಪ್ರೈಸ್ ಅಲ್ಲೇ ಅವತ್ತೇನೆ ಶಿಬಿರ ಕೊನೆ ದಿನದಲ್ಲೇ ಅವ್ರಿಗೆ ಕೊಡ್ತೀವಿ. ಸೊ ಅದ ನಂತರ ಅವ್ರಿಗೆ ನಾವು ಸಪೋರ್ಟ್ ಅಂತ ನೋಡೋದಾದ್ರೆ, ಸೊ ನಮ್ದು ಪಿ ಯುಗೆ ನಾವೇನು ಆನ್ಲೈನ್ ಕ್ಲಾಸಸ್ಗಳಂತ ಹೇಳಿದ್ನಲ್ಲ, ಸೊ ಅದೇ ಕಂಟಿನ್ಯೂ ಆಗುತ್ತೆ. ಸೊ ಅವ್ರು ಎಲ್ಲೇ ಇದ್ರು, ಸೊ ನಮ್ದು ಲೆವೆಂತ್ ಟ್ವೆಲ್ತ್ ಏನನ್ನ ಪಾಠಗಳು ನಾವು ಮಾಡ್ತೀವೋ ಅಥವಾ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಏನು ಅವೈಲಬಲ್ ಇರ್ತದೋ ಅದೆಲ್ಲ ಮಕ್ಕಳಿಗೆ ಲಭ್ಯ ಇರುತ್ತೆ.
1: ಓಕೆ ಸರ್, ಈಗ ಒಂದು ವೇಳೆಗೆ ನಮ್ಮ ಈಗ ಅನ್ವೇಷಣೆ ಎಕ್ಸಾಮ್ ಅನ್ನ ಬರೆದ್ಬಿಟ್ಟು ವಿವೇಕ ಪಿ ಯು ಕಾಲೇಜ್ ಸರ್ಗೂರ್ಗೆ ದಾಖಲಾದಂಥ ಮಕ್ಕಳಿಗೆ ಇಲ್ಲಿ ಯಾವ ಥರ ಒಂದು ವ್ಯಾಸಂಗಗಳು ಅಥವಾ ಇದಿರುತ್ತೆ ಸರ್, ಹೇಗೆ
0: ಸರ್? ಇಲ್ಲಿ ಪಿ ಯು ಕಾಲೇಜಲ್ಲಿ ಅಂತ ಕೇಳೋದಾಯ್ತು ಅಂದರೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಸಿ ಇ ಟಿಗೆ ತರಬೇತಿಗಳನ್ನ ಕೊಡ್ತಾರೆ, ನೀಟ್ಗೆ ತರಬೇತಿಗಳನ್ನ ಕೊಡ್ತಾರೆ, ಜೆ ಡಬಲ್ ಇ. ಸೊ ಅದನ್ನು ಅಷ್ಟೇ ಒಂದು ಪರೀಕ್ಷೆ ನಡೆಸಿ ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಸೊ ಅಂಥವ್ರಿಗೆ ಜೆ ಡಬಲ್ ಇ ಟ್ರೈನಿಂಗ್ ಅನ್ನು ಸಹ ಅವ್ರಿಗೆ ಕೊಡ್ತಾರೆ. ಅದಲ್ದಿರಂಗೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರೊಂದು ಪರೀಕ್ಷೆ ನಡೆಸ್ತಾರೆ ಅವ್ರದ್ದು ಉನ್ನತ ಶಿಕ್ಷಣಕ್ಕೋಸ್ಕರ ಸ್ಕಾಲರ್ಶಿಪ್ ಆಗಿ, ಆ ಎಕ್ಸಾಮ್ಸ್ಗಳಿಗೂ ಅವ್ರಿಗೆ ಅಟೆಂಡ್ ಮಾಡುವಂಥ ಅವಕಾಶಗಳು ಸಿಗುತ್ತೆ ಇಂಥ ಸೌಲಭ್ಯಗಳು. ಮತ್ತು ಸರ್ಗೂರಲ್ಲಿರುವಂಥ ಕಾಲೇಜು ರೆಸಿಡೆನ್ಷಿಯಲ್, ಸೊ ಅಲ್ಲೇ ಉಳ್ಕೊಂಡು ವಸತಿಯಾಗಿ ಅವರಲ್ಲಿ ಸ್ಟಡಿ ಮಾಡಬೇಕಾಗಿರುತ್ತೆ.
1: ಅಂದರೆ ಫ್ರೀ ವ್ಯವಸ್ಥೆ ಇರುತ್ತಾ ಅಥವಾ ಹೇಗೆ ಸರಿ?
0: ಅವ್ರಿಗೆ ಈ ಪ್ರಕ್ರಿಯೆಯಲ್ಲಿ ಅವರು ಬಂತು ಅಂದರೆ ಸೊ ಅವ್ರಿಗೆ ಉಚಿತ ಶಿಕ್ಷಣ ಇರುತ್ತೆ, ಆದರೂ ಸ್ವಲ್ಪ ಅಮೌಂಟು ಸ್ಟೂಡೆಂಟ್ ಕಾಂಟ್ರಿಬ್ಯೂಷನ್ ಅಂತ ಕೊಡಬೇಕಾಗಿರುತ್ತೆ, ಅದೊಂದು 10% ಆಗಿರ್ಬೋದು ಅಥವಾ 15% ಆಗಿರ್ಬೋದು. ಸೊ ಓವರ್ಆಲ್ ಫೀಸಲ್ಲಿ ಸ್ಟೂಡೆಂಟ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಭಾಗದಲ್ಲಿ ಇರುತ್ತೆ.
1: ಓಕೆ ಸರ್, ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆಗಿ ಭಾಗಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳೊಂದು ಹಳೆಯ ವಿದ್ಯಾರ್ಥಿಗಳೇನಾದರೂ ಯಶೋಗಾದೆಗಳ ಅನುಭವಗಳನ್ನು ತಾವು ಹಂಚಿಕೊಳ್ಬೋದ ಸರ್ ಆ ಒಂದು ಕಾರ್ಯಕ್ರಮದ ಬಗ್ಗೆ?
0: ಖಂಡಿತ, ಈ ಪ್ರಕ್ರಿಯೆ ಆಗಲೇ ಹೇಳಿದಾಗೆ ಕೋವಿಡ್ ನಂತರ ಪ್ರಾರಂಭ ಆಗಿದ್ದು. ಸೊ ಈಗ ಇನ್ನೊಂದು ಖುಷಿ ವಿಚಾರ ಏನಂದರೆ, ಕಳೆದ ವರ್ಷಗಳೆಲ್ಲ ಈ ಹಳೆ ವಿದ್ಯಾರ್ಥಿಗಳೇ ನಮ್ಮ ಕೈ ಜೋಡಿಸಿ ಪರೀಕ್ಷೆಗಳಲ್ಲಿ ನಡೆಸುವಂತೆ ಪ್ರಕ್ರಿಯೆಗಳಲ್ಲಿ ಅವರು ಸರಾಸರಿ ಭಾಗಿಯಾಗಿದ್ದಾರೆ. ಸೊ ಒಂದು ರಿಜಿಸ್ಟ್ರೇಷನ್ ಇಂದ ಹಿಡಿದು ಸೊ ಅವರು ಎಕ್ಸಾಮ್ ವ್ಯಾಲ್ಯೂಯೇಷನ್ ಮಾಡೋವರೆಗೂ ಅವರು ಸಂಸ್ಥೆ ಜೊತೆಲೇ ಇದ್ದು ವಾಲಂಟಿಯರ್ ಆಗಿ ಅವರು ಬಂದು ಇದರಲ್ಲಿ ಭಾಗಿಯಾಗಿ, ನಮ್ಗೆ ಖುಷಿ ವಿಚಾರ ಏನಂದ್ರೆ ಅವ್ರು ಜೂನಿಯರ್ಸ್ನ ಸೆಲೆಕ್ಟ್ ಮಾಡೋದು ಸೀನಿಯರ್ಸೇ ಆಗ್ತಾ ಇದ್ದಾರೆ. ಸೊ ಅದೊಂದು ಹೆಮ್ಮೆಯ ವಿಚಾರ. ಸೊ ಈಗ ಅದೇ ಅಲುಮ್ನೈ ಸ್ಟೂಡೆಂಟ್ಸ್ಗಳೇ ಸೇರಿ ಒಂದು ವಿವೇಕ ಸೇವಾದಳ ಅಂತ ಒಂದು ಪ್ರಾರಂಭ ಮಾಡಿದ್ದಾರೆ. ಈಗ ನಿನ್ನೆ ಒಂದು ಗೂಗಲ್ ಮೀಟ್ ಒಂದು ಹಾಕೊಂಡಿದ್ರು. ಸೊ ಅದೇನಂದ್ರೆ ಈಗ ಸಿಇಟಿ ರಿಸಲ್ಟ್ ಬಂತು, ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಅವ್ರ ಆಪ್ಷನ್ ಎಂಟ್ರಿಗಳು ಯಾವ ರೀತಿ ಮಾಡಬೇಕು, ಕಾಲೇಜ್ ಆಯ್ಕೆಗಳು ಯಾವ ರೀತಿ ಮಾಡಬೇಕು ಅಂತ ಸುಮಾರು ಮಕ್ಕಳಿಗೆ ಗೊಂದಲಗಳಿರುತ್ತೆ. ಸೊ ಅದಕ್ಕೆ ಈ ಸೀನಿಯರ್ಸೇ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾರು ಇದು ವಿ ಎಸ್ ಪಿ ಅಥವಾ ವಿವೇಕ ಸ್ಕಾಲರ್ ಪ್ರೋಗ್ರಾಮ್ ಅಡಿಯಿಂದ ಯಾರೆಲ್ಲ ಓದ್ಕೊಂಡು ಹೋದ್ರು, ಸೊ ಅಂತ ವಿದ್ಯಾರ್ಥಿಗಳಿಗೆ ಒಂದು ಗುಂಪನ್ನು ಮಾಡಿಕೊಂಡು ಅವ್ರ ಜೂನಿಯರ್ಸ್ಗಳಿಗೆ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದ್ರಲ್ಲಿ ನೋಡಿದ್ರೆ ನಮ್ಮ ಅನ್ವೇಷಣೆಗೆ ಅವರ ಭಾಗಿ ತುಂಬಾ ಹೆಚ್ಚಾಗಿದೆ. ಸೊ ರಿಜಿಸ್ಟ್ರೇಷನ್ ಇಂದ ಹಿಡಿದು ಎಕ್ಸಾಮ್ ಸೆಂಟರ್ಗಳಿಗೆ ಹೋಗಿ ಎಕ್ಸಾಮ್ ವ್ಯಾಲ್ಯೂಯೇಷನ್ ಇಂದ ಮಾಡೋದು, ಎಕ್ಸಾಮ್ ಕಂಡಕ್ಟ್ ಮಾಡೋದು, ಇವ್ಯಾಲ್ಯೂಯೇಷನ್ ಮಾಡೋದು, ಸೊ ಇದರಲ್ಲೆಲ್ಲ ಅವ್ರದ್ದು ಭಾಗಿ ಹೆಚ್ಚಿದೆ.
1: ಓಕೆ ಸರ್, ಈಗ ತಾವು ಮಾತನಾಡ್ತಾನೆ ಕೂಡ ಹೇಳಿದ್ರಿ, ಅಂದರೆ ಸಾಮಾನ್ಯವಾಗಿ ಕೆಲವು ಮಕ್ಕಳಲ್ಲಿ ವಿಜ್ಞಾನ ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನೇನು ಭವಿಷ್ಯದ ಒಂದು ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ತಾವು ವಿದ್ಯಾರ್ಥಿಗಳಿಗೆ ಏನಂತ ತಿಳಿಸ್ಬೋದು ಸರ್, ಹೇಗೆ?
0: ಒಂದು ಅವಕಾಶ ಅಂದರೆ ವಿಜ್ಞಾನದಲ್ಲಿ ತುಂಬಾ ಇದೆ, ಅದಕ್ಕೊಂದು ಸಪ್ರೇಟಾಗಿ ಒಂದು ಕೆರಿಯರ್ ಗೈಡೆನ್ಸ್ ಅಂತ ಮಾಡಿದ್ರೆ ಒಳ್ಳೆಯದು. ಆದರೆ ಈಗ 10th ಮುಗಿಸಿದ ತಕ್ಷಣ ಅವ್ರಿಗೆ ಏನು ಸೌಲಭ್ಯ ಇದೆ ಅಂತ ಹೇಳ್ಬೋದು. ಸೊ ವಿಜ್ಞಾನ ಸಂಬಂಧಪಟ್ಟಂಗೆ ಅವ್ರಿಗೆ ಆಯ್ಕೆಗಳಲ್ಲಿ ಎರಡು ಮುಖ್ಯವಾಗಿ ಅವ್ರಿಗೆ PCMB ಅಥವಾ PCMC ಅಂತ ಆಪ್ಷನ್ಗಳು, ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಸೊ ಅಥವಾ ಬಯಾಲಜಿ. ಸೊ ಈ ಎರಡು ಕೋರ್ಸ್ಗಳಲ್ಲಿ ಅವರು ಎನ್ರೋಲ್ ಆಗ್ಬೋದು. ಸೊ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಆಸೆ ಏನಿರುತ್ತೆ ಅಂದರೆ, ನಾನು ಇಂಜಿನಿಯರ್ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು ಅಂತ ಕನಸಿರುತ್ತೆ. ಸೊ ಎಲ್ಲರೂ ಇಂಜಿನಿಯರು ಡಾಕ್ಟರ್ಗಳು ಆಗಲ್ಲ, ಆದರೆ ಮುಖ್ಯವಾಗಿ

0: ಏನು ಅಂದ್ರೆ ಸ್ಕಿಲ್ ಅಂತೂ ಕಲಿಬೇಕು. ಸೊ ಯಾವುದೇ ಪ್ರೊಫೆಷನಲ್ ಹೋದ್ರು ಒಂದು ಕೌಶಲ್ಯ ಅಂತ ಅವ್ರಿಗೆ ಗೊತ್ತಿರಬೇಕು. ಸೊ ಅದಕ್ಕೆ ಆದ್ಯತೆಯನ್ನ ಹೆಚ್ಚು ಕೊಡ್ತೀವಿ. ಸೊ ಮುಂದೆ ಅವ್ರು ಹೋಗ್ತಾ ಹೋಗ್ತಾ ಇಂಜಿನಿಯರಿಂಗ್ ಅಲ್ಲಿ ಸುಮಾರು, ಅದರಲ್ಲೂ ನೀವು ನೋಡ್ತು ಅಂದ್ರೆ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಇದೆ, ಟ್ರಿಪಲ್ ಇ ಅಂತ ಇದೆ, ಈಗ AI ಅಂಡ್ ಮಿಷಿನ್ ಲರ್ನಿಂಗ್ ಅಂತನೂ ಇದೆ, ಸುಮಾರು ಕೋರ್ಸ್ಗಳು ಅದರಲ್ಲೂ ಡೈವರ್ಸ್ ಆಗುತ್ತೆ. ಸೊ ಮಕ್ಕಳಿಗೆ ನಾವು ಈ ಹಂತದಲ್ಲಿ ಹೇಳೋದು ಏನು ಅಂದ್ರೆ, ಸೊ ಅವ್ರ ಕೆರಿಯರ್ ಅಲ್ಲಿ PCMBA ಅಥವಾ PCMC ಅದಕ್ಕೆ ಏನು ಎನ್ರೋಲ್ ಆಗಬೇಕು ಅನ್ನೋದನ್ನ ಅವರು ಫೋಕಸ್ ಮಾಡಬೇಕು. ಒಂದು ಕಂಪ್ಯೂಟರ್ ಸೈನ್ಸ್ ಅಥವಾ ಬಯಾಲಜಿ ಅದನ್ನ ಅವ್ರು ತಗೊಂಡು CET ಮತ್ತು NEET ಅವರು ಪ್ರಿಪೇರ್ ಆದ್ರೆ ಸಾಕು ಅಂತ.
1: ಓಕೆ ಸರಿ. ಅದೇ ರೀತಿ ಈ ಒಂದು ವಿಜ್ಞಾನ ಪ್ರಾಜೆಕ್ಟ್ ಗಳನ್ನು ಆಯ್ಕೆ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ವಿಷಯಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕಾಗುತ್ತೆ ಸರ್?
0: ಒಂದು ಈಗ ಎಲ್ಲಾ ಕಡೆನೂ ನೋಡ್ತಾ ಇರೋದು ಕೌಶಲ್ಯದ ಬಗ್ಗೆ, ಅವ್ರಿಗೆ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಒಂದು ವರ್ಕಿಂಗ್ ಮಾಡೆಲ್ ಅಂತ ಒಂದು ಮಾಡಬೇಕು. ಸುಮಾರು ಟೈಮು ನಾವು ಈ ಒಂದು ವಿಜ್ಞಾನ ದಿನಗಳು ಅಂತ ಆಚರಣೆ ಮಾಡ್ತೀವಿ. ಆಚರಣೆ ಮಾಡಿದಾಗ ನಾವು ಅವ್ರಿಗೆ ಹೇಳ್ತೀವಿ ಒಂದು ವರ್ಕಿಂಗ್ ಮಾಡೆಲ್ ತರಬೇಕು ಅಂತ. ಸುಮಾರು ಟೈಮ್ ಅವ್ರು ಏನ್ ಮಾಡ್ತಾರೆ, ಯಾವುದೋ ಅಂಗಡಿಲಿ ಸಿಗುವಂತ ಮಾಡೆಲ್ಗಳು ವರ್ಕಿಂಗ್ ಮಾಡೆಲ್ ತರ ತಗೊಂಡ್ ಬರೋದಕ್ಕಿಂತ ಅದು ಎಷ್ಟು ವರ್ಕ್ ಆಗುತ್ತೋ ಇಲ್ವೋ, ಇವರೇ ಕೈಯಾರೆ ಅದನ್ನು ಮಾಡಿ ಡಿಸೈನ್ ಮಾಡಿ ಅದನ್ನ ತಂದಿಟ್ರೆ ಅವ್ರಿಗೆ ಹಿನ್ನೆಲೆ ಗೊತ್ತಿರುತ್ತೆ.
1: ಹೌದು.
0: ಸೊ ಯಾಕೆ ಬಲ್ಪ್ ವರ್ಕ್ ಆಗಲ್ಲ ಅಂತ ಹೆಂಗೆ ವಿಜ್ಞಾನಿಗೆ ಗೊತ್ತಾಯ್ತೋ ಅದೇ ರೀತಿಗೆ ಇವ್ರಿಗೆ ಅರ್ಥ ಆಗುತ್ತೆ ಈ ನನ್ನ ಮಾಡೆಲ್ ವರ್ಕ್ ಆಗ್ತಾ ಇಲ್ಲ ಯಾಕೆ ಅನ್ನೋದು ಅವ್ರಿಗೆ ತಿಳುವಳಿಕೆಗೆ ಬರುತ್ತೆ. ಸುಮಾರು ಟೈಮು ನಾವು ತೀರ್ಪುಗಾರರಾಗಿ ಹೋದಾಗ ಗೊತ್ತಾಗುತ್ತೆ, ಮಕ್ಕಳಿಗೆ ಒಂದೆರಡು ಪ್ರಶ್ನೆಗಳು ಕೇಳಿದ್ರೆ ಆ ಮಾಡೆಲ್ ಬಗ್ಗೆ ಏನು ಪ್ರಶ್ನೆ ಉತ್ತರ ಗೊತ್ತಿರಲ್ಲ. ಸೊ ಯಾಕೆಂದ್ರೆ ಅವ್ರು ಪ್ರಾಯೋಗಿಕವಾಗಿ ಏನು ಮಾಡಿರಲ್ಲ. ಅದೇ ಕೆಲವು ವಿದ್ಯಾರ್ಥಿಗಳು ನೋಡಿದಾಗ ಅವ್ರದ್ದು ಏನೇ ಮಾಡೆಲ್ ಚಿಕ್ಕದಿತ್ತು ಅಂದ್ರೂ ಅವ್ರು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ತುಂಬಾ ಉತ್ಸಾಹ ಇರ್ತದೆ. ನಾನು ಹಿಂಗ್ ಮಾಡಿದೆ, ನಾನು ಈ ತರ ಮಾಡಿದೆ, ನನಗೆ ಇದ್ದು ಸಿಗ್ಲಿಲ್ಲ, ಅದಕ್ಕೆ ಕಾರ್ಡ್ ಬೋರ್ಡ್ ತಗೊಂಡೆ, ನಾನು ಈ ತರ ಕಟ್ ಮಾಡಿದೆ, ಏನೋ ಒಂದು ನಾನು ಜುಗಾಡ್ ಮಾಡಿ ಇದು ವರ್ಕಿಂಗ್ ಆಗಿದೆ ಅಂತ ಹೇಳೋದ್ರಲ್ಲಿ ಅವ್ರಿಗೆ ತುಂಬಾ ಖುಷಿ ಇರ್ತದೆ. ಅದು ಕಲಿಯೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರಬೇಕು, ಯಾವ್ದು ರೆಡಿಮೇಡ್ ತಂದು ಮಾಡಿ ನಾನು ಪ್ರಯೋಗ ಮಾಡಿದೀನಿ ಅನ್ನೋದಕ್ಕಿಂತ.
1: ಸರ್, ಈ ಒಂದು ಸಾಲಿನಲ್ಲಿ ಈ ಒಂದು ಅನ್ವೇಷಣೆ ಕಾರ್ಯಕ್ರಮಕ್ಕೆ ನೋಂದಣಿಯನ್ನು ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಯಾವ ಒಂದು ದಿನ ಕೊನೆಯ ದಿನವಾಗಿರುತ್ತೆ, ಮತ್ತೆ ಹೇಗೆ ಅಂದ್ರೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಈ ಒಂದು ನೋಂದಣಿ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಅವರು ಪೂರ್ಣಗೊಳಿಸಬಹುದು ಸರ್?
0: ಓಕೆ, ಇದು ಪ್ರಾರಂಭ ಆಗಿದ್ದು ಜೂನ್ ತಿಂಗಳಲ್ಲೇನೆ, July 5 ಕೊನೆ ದಿನಾಂಕ ಇದೆ ನೋಂದಣಿ ಮಾಡ್ಕೊಳ್ಳೋಕ್ಕೆ ರಿಜಿಸ್ಟ್ರೇಷನ್. ಸೊ ಅದಾದ್ಮೇಲೆ ಅವ್ರಿಗೆ ನಾವು ಎಕ್ಸಾಮ್ ಸೆಂಟರ್ಗಳಂತ ಅಲಾಟ್ ಮಾಡ್ತೀವಿ. ಸೊ ಆಗ್ಲೇ ಹೇಳಿದಾಗೆ ಅವರು ಯಾವ ಪ್ರಿಫರೆನ್ಸ್ ಅನ್ನು ಕೊಟ್ಟಿರ್ತಾರೋ, ಆದ್ಯತೆಯನ್ನು ಕೊಟ್ಟಿರ್ತಾರೋ ಅಂತ ಸೆಂಟರ್ಗಳಿಗೆ ಅವ್ರಿಗೆ ಎಕ್ಸಾಮ್ ಬರೆಯುವಂತ ಅವಕಾಶಗಳು ಇರುತ್ತೆ. July 5 ಕೊನೆ ದಿನಾಂಕ.
1: ಓಕೆ, ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೇನಾದ್ರು ಶುಲ್ಕ ಆ ಥರ ಏನಾದ್ರು ಇದೆಯಾ ಅಥವಾ ಹೇಗೆ ಸರ್?
0: ಇದರಲ್ಲಿ ಶುಲ್ಕ ಯಾವುದು ಇಲ್ಲ, ಉಚಿತವಾಗೇ ಇದೆ. ಸೊ ಯಾರು ವಿದ್ಯಾರ್ಥಿಗಳು ಎಲ್ಲೂ ದುಡ್ಡು ಕೊಡೋ ಅಂತ ಅಗತ್ಯ ಇಲ್ಲ. ಸೊ ಅವರೇ ನೇರವಾಗಿ ಗೂಗಲ್ ಹೋಗಿ anveshane@svym ಅಥವಾ anveshane.svym ಅಂತ ಹೊಡೆದ್ರೆ ಅಲ್ಲೇ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಾಂದ್ರೆ ನಾವೇ ಒಂದು QR ಕೋಡ್ ಅನ್ನು ಕೊಟ್ಟಿರ್ತೀವಿ, ಅಥವಾ ವಾಟ್ಸಪ್ ಚಾನಲ್ ಅಥವಾ ಲಿಂಕ್ ಅಲ್ಲಿ ಅವ್ರಿಗೆ ಸಿಕ್ತು ಅಂದ್ರೆ ಅದರಲ್ಲಿ ಅವರು ರಿಜಿಸ್ಟರ್ ಆಗ್ಬಹುದು. ಸೊ ಆದ್ರೆ ಕಡ್ಡಾಯವಾಗಿ ಅವರ ಆಧಾರ್ ಸಂಖ್ಯೆನ ಕೊಡಬೇಕಾಗುತ್ತೆ.
1: ಓಕೆ, ಈಗ ತಾವು ಮೊದಲೇ ಹೇಳ್ದಂಗೆನೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮದಲ್ಲಿ ಖಾಸಗಿ ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೋಂದಣಿನ ಮಾಡ್ಕೊಳ್ಬೋದಾ, ಅಥವಾ ಅನುದಾನಿತ ಮತ್ತು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳು ಮಾತ್ರ ಅದರಲ್ಲಿ ನೋಂದಣಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ, ನಮಸ್ತೆ, ತಮ್ಮ ಹೆಸರು?
2: ನಮಸ್ತೆ ಸರ್, ನಾನು ಶ್ರೀವಿದ್ಯಾ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು.
1: ಹಾ ಮೇಡಮ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಹಾ ಸರ್, ನನ್ನ ಪ್ರಶ್ನೆ ಏನಂತ ಅಂದ್ರೆ ಈ ಎಕ್ಸಾಮ್ ನ ಯಾವ ತರ ಕಂಡಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಯಾವ ಮಂತಲ್ಲಿ ಎಕ್ಸಾಮ್ ನ ನೀವು ನಡೆಸ್ತಾ ಇದ್ದೀರಾ, ಮತ್ತೆ ಈ ಎಕ್ಸಾಮ್ಗೆ ಏನ್ ಮಾನದಂಡ ಬೇಕು ಈ ಎಕ್ಸಾಮ್ ಬರೆಯೋದಕ್ಕೆ? ಕೆಲವೆಲ್ಲ ಕ್ರೈಟೀರಿಯಾಸ್ ಇರುತ್ತಲ್ವಾ, ಹಿಂಗೆ ಇರ್ಬೇಕು ಅಂತ, ಆತರ ಇದಕ್ಕೆ ಏನಾರ ಒಂದು ಮಾನದಂಡ ಇದೆಯಾ? ವಿದ್ಯಾರ್ಥಿಗಳು ಬರೆಯಕ್ಕೆ ಇಚ್ಛೆಪಟ್ರೆ ಇದಕ್ಕೆ ಏನ್ ಮಾನದಂಡ ಇದೆ? ಯಾವ ಮಂತ್ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಾ ಅಂತ ತಿಳ್ಕೊಬೇಕಾಗಿತ್ತು, ಮತ್ತೆ ನೆಕ್ಸ್ಟ್ ಇಷ್ಟು ಯಾವ್ದು ಅಂತಲೂ ತಿಳ್ಕೊಬೇಕಾಗಿತ್ತು.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮೇಡಮ್.
0: ಅವ್ರದ್ದು ಎರಡನೇ ಪ್ರಶ್ನೆ ಅರ್ಥ ಆಗಿಲ್ಲ, ಮೊದಲನೇದು ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ಏನಾದ್ರು ಮಿಸ್ ಆಗಿದ್ರೆ ಮತ್ತೆ ಕೇಳಿ ಮೇಡಮ್ ನಿಮ್ಮ ಪ್ರಶ್ನೆ. ಸೊ ಈಗ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಕೊನೆಯ ದಿನಾಂಕ ಬಂದು July 5 ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ.

0: ಆದ್ಮೇಲೆ ಜುಲೈ 6ನೇ ತಾರೀಕಿಂದ ಅವ್ರಿಗೆ ಆಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡುವಂತ ಒಂದು ಸೌಲಭ್ಯ ಅವ್ರದ್ದು ಲಾಗಿನ್ ಆದಾಗ ಅಲ್ಲೇ ಗೊತ್ತಾಗುತ್ತೆ. ಸೊ ಅವ್ರದ್ದು ಯಾವುದು ಸೆಂಟರ್ಗೆ ಅವ್ರಿಗೆ ಆಯ್ಕೆ ಆಗಿದೆ ಅಂತ. ಸೊ ಪರೀಕ್ಷೆ ಬಂದು ದಕ್ಷಿಣ ಕರ್ನಾಟಕದಲ್ಲಿ 12ನೇ ತಾರೀಕು ಜುಲೈ ಭಾನುವಾರ ಸೊ ಪರೀಕ್ಷೆ ಇದೆ.
1: 12ನೇ ತಾರೀಕು ಜುಲೈ
0: ಹೌದು 12ನೇ ತಾರೀಕು ಜುಲೈ ಭಾನುವಾರ ಇರುತ್ತದೆ. ಸೊ ಅದು ಪರೀಕ್ಷೆ 10 ಗಂಟೆಯಿಂದ 12 ಗಂಟೆವರೆಗೂ ಹಂತ ಒಂದು ಪರೀಕ್ಷೆ. ಎರಡನೇ ಹಂತದ ಪರೀಕ್ಷೆ ಮಧ್ಯಾಹ್ನ ಇದೆ 2 ಗಂಟೆಯಿಂದ 4 ಗಂಟೆವರೆಗೂ. ಸೊ ಇನ್ನು ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಅಂದರೆ ನಾರ್ತ್ ಕರ್ನಾಟಕದಲ್ಲಿ 19ನೇ ತಾರೀಕಿದೆ. 19ನೇ ತಾರೀಕು ಅದು ಮುಂದಿನ ಭಾನುವಾರ. ಸೊ ಅಂದರೆ 12ನೇ ತಾರೀಕು ಆದಮೇಲೆ ಅದು ಫಾಲೋವಿಂಗ್ ಸಂಡೇ ಅಂತ. ಸೊ ಅದನ್ನು ಅಷ್ಟೇ, ಅದು ಅದೇ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಸೊ ಈ ವಿದ್ಯಾರ್ಥಿಗಳಿಗೆ 8ನೇ ಮತ್ತು 9ನೇ ತರಗತಿಯ ಸೊ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ. ಮೊದಲನೇ ಹಂತದಲ್ಲಿ ಹೌದು. ಸೊ ಈ ವಿದ್ಯಾರ್ಥಿಗಳಿಗೆ ಈಗ ಕೆಲವು ಕ್ಲಾಸಸ್ಗಳು ಆಗಿರುತ್ತೆ, ಕೆಲವು ಆಗಿರಲ್ಲ. ಅದಕ್ಕೆ ನಾವೇ ಏನ್ ಮಾಡ್ತಾ ಇದೀವಿ, ಪ್ರತಿದಿನ ನಾವು ಪ್ರೀ ರೆಕಾರ್ಡೆಡ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ಯಾವುದೇ ವಿದ್ಯಾರ್ಥಿಗಳು ನಾವು ವಾಟ್ಸಪ್ ಚಾನಲ್ ಅಲ್ಲಿ ಜಾಯ್ನ್ ಆದ್ರೆ ಸೊ ಅವ್ರಿಗೆ ಈ ಲಿಂಕ್ ಗಳೆಲ್ಲ ಸಿಗುತ್ತೆ. ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅನ್ವೇಷಣೆ ಅಂತ ಹೊಡೆದ್ರೆ, ಸೊ ಅದರಲ್ಲಿ ಅನ್ವೇಷಣೆ 2026 ಅಂತ ಒಂದು ಪ್ಲೇಲಿಸ್ಟ್ ಇದೆ. ಸೊ ಅದರಲ್ಲಿ ಮಕ್ಕಳು ಎಲ್ಲ ಡೈಲಿ ಅವರು ವೀಕ್ಷಣೆ ಮಾಡಬಹುದು ಕ್ಲಾಸಸ್ಗಳನ್ನ. ಮತ್ತು ಪ್ರತಿ ಭಾನುವಾರ ಮಕ್ಕಳಿಗೆ ಏನೋ ಡೌಟ್ ಇತ್ತು ಅಂದರೆ ಸೊ ಲೈವ್ ನಾವು ಒಂದು ಡೌಟ್ ಕ್ಲಾರಿಫಿಕೇಶನ್ ಕ್ಲಾಸ್ ಅಂತ ಮಾಡ್ತೀವಿ. ಸೊ ಅದು ಪ್ರತಿ ಭಾನುವಾರ 10 ಗಂಟೆಯಿಂದ ಇದೆ, ನಾಡಿದ್ದು ನಡೆಯುತ್ತೆ. ಅದರ ಲಿಂಕನ್ನು ನಾವು ವಾಟ್ಸಪ್ ಚಾನಲಲ್ಲೇ ನಾವು ಅದನ್ನು ಶೇರ್ ಮಾಡ್ತಾ ಇದ್ದೀವಿ.
1: ಸಾಕಷ್ಟು ಅನುಕೂಲ ಕೊಡ್ತಾ ಇದ್ದೀರಾ ಸರ್. ನಾನು ಎರಡನೇ ಕ್ವಶನ್ಗೂ ನಿಮ್ ಹತ್ರ ಆನ್ಸರ್ ನೀವು ಹೇಳ್ಬಿಟ್ರಿ, ಅದು ಗಣಿತ ಮತ್ತೆ ವಿಜ್ಞಾನ ಅದ್ರ ಬಗ್ಗೆ ಚೆನ್ನಾಗಿ ಮಾಹಿತಿ ಇದ್ರೆ ಅದೇ ಒಂದ್ ಮಾನದಂಡ ಮಕ್ಕಳಿಗೆ.
0: ಮತ್ತೆ ಇದು ಇನ್ನೊಂದು ಹೇಳ್ತೀನಿ, ಅದು ಮಕ್ಕಳು ಇಂಗ್ಲಿಷ್ ಅಲ್ಲಾದ್ರೂ ಕನ್ನಡದಲ್ಲಾದ್ರೂ ಬೈಲಿಂಗ್ವಿಲ್ ಇರುತ್ತೆ,
1: ಅವಕಾಶ ಇದೆ.
0: ಯಾವ್ದ್ರ ಒಂದ್ರಲ್ಲಿ ಬರೀಬೇಕು ಅವರು, ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ.
1: ಅದೇ ಒಟ್ಟು ಎರಡು ಲ್ಯಾಂಗ್ವೇಜ್ ಆಪ್ಷನ್ ನೀವು ಕೊಡ್ತಾ ಇದ್ದೀರಾ, ಅವ್ರಿಗೆ ಯಾವ್ದು ಅನ್ಸಲನೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು.
0: ಹೌದು,
1: ಅದು ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಾ.
0: ಹೌದು, ಕನ್ನಡ ಮೀಡಿಯಂ ಅವರು ಬರೀಬಹುದು, ಇಂಗ್ಲಿಷ್ ಮೀಡಿಯಂ ಅವರು ಬರೀಬಹುದು.
2: ಓಕೆ, ಬೇರೆ ಪ್ರಶ್ನೆ ಇತ್ತ ಮೇಡಮ್? ಸರಿಗೆ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈ ಒಂದು ಅನ್ವೇಷಣೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳ್ತಾ ಇದ್ರಿ ಅಂದ್ರೆ, ಈಗ ಎಲ್ಲ ಮಕ್ಕಳು ಕೂಡ ಈ ಒಂದು ಅನ್ವೇಷಣೆಗೆ ಅಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಮುಂಚೆಯಿಂದನು ಕೂಡ ಈ ತರ ಕ್ಲಾಸ್ಗಳಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಈ ಒಂದು ತರಬೇತಿಗಳು ತಾವು ಕೊಡ್ತಕ್ಕಂಥ ತರಬೇತಿಗಳನ್ನ ಅವರು ಹಾಲಿಸ್ಬೋದಾ, ಹೇಗೆ ಸರ್?
0: ಹೌದು, ಇದೊಂಥರ ಪರ್ಮನೆಂಟ್ ಅವ್ರಿಗೆ ಅವೈಲಬಲ್ ಇದ್ದೇ ಇರ್ತದೆ. ಸೊ ಬರೀ ಈ ವರ್ಷದವರು ಅಂತಲ್ಲ, ಯಾವ ಸ್ಟೂಡೆಂಟ್ಸ್ ಬೇಕಾದರೂ ಅದನ್ನ ತಗೊಂಡು ಓದ್ಬೋದು.
2: ಓಕೆ,
0: ಸೊ ಯಾಕಂದ್ರೆ ಹೈಸ್ಕೂಲ್ ಕಾನ್ಸೆಪ್ಟ್ಸ್ಗಳೇ ನಾವು ಅಲ್ಲಿ ಕ್ಲಾಸಸ್ಗಳನ್ನ ಮಾಡ್ತಾ ಇದೀವಿ. ಸೊ ಅದು ಓಪನ್ ಟು ಆಲ್, ಸೊ ಅದಕ್ಕೆ ನಮ್ದು ಯಾರು ಬೇಕಾದ್ರೂ ಆಕ್ಸೆಸ್ಗೆ ಸಿಗುತ್ತೆ ಅದು. ಸೊ ಇಂಥವ್ರೆ ತಗೊಳ್ಬೇಕು ಅಂತಾನು ಇಲ್ಲ, ಅದನ್ನ ತಗೊಂಡು ಶಾಲೆಗಳಲ್ಲಾದ್ರೂ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಪ್ರಾಯೋಗಿಕವಾಗಿನೂ ತಗೊಂಡು ಯೂಸ್ ಮಾಡ್ಬೋದು. ಸೊ ಅದ್ರ ಯೂಟ್ಯೂಬ್ ಅಲ್ಲೂ ಇದೆ, ವಾಟ್ಸಪ್ ಅಲ್ಲೂ ಲಿಂಕ್ನ ಶೇರ್ ಮಾಡ್ತಾ ಇರ್ತೀವಿ.
2: ಓಕೆ ಸರ್, ಈ ವರ್ಷದ ಅನ್ವೇಷಣೆ ಕಾರ್ಯಕ್ರಮದ ಏನಾದ್ರು ವಿಶೇಷತೆಗಳ ಬಗ್ಗೆ ಏನಾದ್ರು ತಿಳಿಸ್ಬೋದಾ, ಹೇಗೆ ಯಾವ ತರ ಅಂತ?
0: ಈ ವರ್ಷದ ವಿಶೇಷ ಅಂದ್ರೆ ನಮ್ಮ ರಿಜಿಸ್ಟ್ರೇಷನ್ ಪ್ರಕ್ರಿಯೆನೆ. ಮುಂಚೆ ನಾವ್ ಏನ್ ಮಾಡ್ತಾ ಇದ್ದೋ ಅಂದ್ರೆ ಒಂದು ಗೂಗಲ್ ಲಿಂಕ್ ಅನ್ನ ಕಳಿಸಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ರು. ಸೊ ಈ ವರ್ಷ ನಾವು ಅದನ್ನ ವೆಬ್ಸೈಟ್ ಆಗಿ ತಂದು, ಸೊ ಅದರಲ್ಲೇ ಎಲ್ಲಾ ಮಕ್ಕಳನ್ನು ರಿಜಿಸ್ಟರ್ ಆಗಿನೆ ಬರೀಬೇಕಾಗಿದೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಇದು ನಮ್ಗೆ ಯಾವಾಗ ಈ ರಿಜಿಸ್ಟ್ರೇಷನ್ ಹಂತಗಳು ಜಾಸ್ತಿ ಆಗ್ತಾ ಇದೆಯೋ, ಮಕ್ಕಳು ಸೀರಿಯಸ್ನೆಸ್ ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಗೆ 20,000 ರಿಜಿಸ್ಟ್ರೇಷನ್ ಗಳಾಗ್ತಾ ಇದೆ. ಸೊ ನಾವು 14,000 ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ಸ್ ಪ್ರಿಂಟ್ ಮಾಡಿ ನಾವು ಡಿಸ್ಟ್ರಿಬ್ಯೂಟ್ ಗಳು ಮಾಡಬೇಕಾಗಿದೆ. ಸೊ ಮಕ್ಕಳು ಅಷ್ಟೇ ಸೀರಿಯಸ್ನೆಸ್ ಅಲ್ಲಿ ಇದ್ದಾರೆ. ಸೊ ಆದ್ರೆ ಕೆಲವರು, ಈಗ ಉದಾಹರಣೆಗೆ ನಾನು ರಿಜಿಸ್ಟ್ರೇಷನ್ ಚೆಕ್ ಮಾಡ್ತಾ ಇದ್ದೆ, 10th ಮುಗಿಸಿರೋರು ರಿಜಿಸ್ಟರ್ ಆಗ್ತಾರೆ. ಸೊ ಅವ್ರಿಗೆ ನಾವೇನೆ ಡಿಸ್ಕ್ವಾಲಿಫೈಡ್ ಅಂತ ಫಸ್ಟ್ ಲೆವೆಲ್ ಅಲ್ಲಿ ರಿಜಿಸ್ಟ್ರೇಷನ್ ಅಲ್ಲೇ ತೆಗೆದು ಬಿಟ್ಟಿರ್ತೀವಿ. ಸೊ ಅವ್ರು ಬಂದು ಬರೆಯಂಗಿಲ್ಲ. ಯಾರು ಈ ವರ್ಷ 10ನೇ ತರಗತಿ ಓದ್ತಾ ಇದಾರೋ ಅಂತ ವಿದ್ಯಾರ್ಥಿಗಳು ಮಾತ್ರ ಬರೆಯಕ್ಕೆ ಅವಕಾಶ. ಸೊ ಅವ್ರು ರಿಜಿಸ್ಟರ್ ಆಗಿದ್ರು ನಾವು ಫಿಲ್ಟರ್ ಮಾಡಿ ಅವ್ರಿಗೆ ಬರೀ ಆಪ್ಷನ್ ಇರಲ್ಲ, ಅವ್ರು ಆಲ್ ಟಿಕೆಟ್ ಜನರೇಟ್ ಆಗಲ್ಲ. ಸೊ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆದ್ರೂ, ಸೊ ಅವ್ರಿಗೆ ಎಕ್ಸಾಮ್ ಬರೆಯೋ ಅವಕಾಶ ಇರಲ್ಲ. ಸೊ ಇದು ನಮ್ಗೆ ಈ ವೆಬ್ಸೈಟ್ ಮಾಡಿದ್ರ ಮುಖಾಂತರ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಸೊ ಮತ್ತು ಈ ವಿದ್ಯಾರ್ಥಿಗಳು ಪರೀಕ್ಷೆ ಸೆಂಟರ್ಗೆ ಹೋಗುವಾಗ, ಸೊ ಅವರು

0: ಒಂದು ಐಡಿ ಕಾರ್ಡ್, ಸ್ಕೂಲ್ ಐಡಿ ಕಾರ್ಡ್ ತಗೊಂಡು ಹೋಗ್ಬೇಕು, ಮತ್ತು ಆಲ್ ಟಿಕೆಟ್ ಸೊ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ತಗೊಂಡು ಹೋಗ್ಬೇಕು. ಸೊ ಇದ್ರ ಮುಖಾಂತರ ಇದೊಂದು ಹೊಸ ವಿಶೇಷತೆ ಅಂತಾನೆ ಈ ಸಲ ಪ್ರಾರಂಭ ಮಾಡಿದೀವಿ. ಸೊ ಯಾಕಂದ್ರೆ ಪ್ರತಿ ಸಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೋದಾಗ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ಬಿಟ್ಟು ಹೋಗ್ತಾರೆ ಸೊ ವಿದ್ಯಾರ್ಥಿಗಳು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಗಳಿಂದ.
1: ಹಾ ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ತೆ ಸರ್, ಹೇಳಿ.
2: 8-9 ಪಠ್ಯಪುಸ್ತಕಗಳಲ್ಲಿ ಕ್ವಶನ್ ಗಳನ್ನ ಕೇಳ್ತೀರಾ, ಬೇರೆ ಸಪರೇಟ್ ಆಗಿ ಏನಾದ್ರು ಕೇಳ್ತೀರಾ?
0: ಇಲ್ಲ ಸರ್, 8-9 ತರಗತಿಗೆ ಸಂಬಂಧಪಟ್ಟಂತೆ ಮಾತ್ರ. ಔಟ್ ಆಫ್ ಸಿಲೆಬಸ್ ಯಾವ್ದೇ ಇರಲ್ಲ. ಮತ್ತೆ ಇಂಗ್ಲಿಷ್ ವಿಷಯದಲ್ಲಿ ಕೇಳಿರ್ತೀವಿ, ಬಟ್ ಅದು ವೆರಿ ಲಿಮಿಟೆಡ್. ಸೊ ಹೆಚ್ಚಾಗಿ 8-9 ತರಗತಿನೂ ಇರ್ತದೆ. 10 ತರಗತಿಲಿ ಈಗ ಎಲ್ಲಾನೂ ಕ್ಲಾಸಸ್ಗಳು ಸಿಲೆಬಸ್ ಮುಗಿಸಿರಲ್ಲ, ಅದಕ್ಕೆ ಅಂತಾನೆ ನಾವು ಅವ್ರಿಗೆ ವಿಡಿಯೋಗಳನ್ನ ಮಾಡಿ ಶೇರ್ ಮಾಡ್ತೀವಿ. ಯಾಕಂದ್ರೆ ಅದಕ್ಕೆ ಟಾಪಿಕ್ ಸಂಬಂಧಪಟ್ಟಕ್ಕೆ 8th ಇರ್ತದೆ, 9th ಇರ್ತದೆ.
1: ನಗರದವ್ರೆ ಸ್ವಲ್ಪ ಸರಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಎಲ್ಲ ಕಡೆ ಮಾತಾಡಿ, ಸ್ವಲ್ಪ ಗಾಡಿ ಓಡಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ.
0: ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರೋರು ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರೋರು ಯಾರು ಬೇಕಾದ್ರೂ ಬರೀಬಹುದು. ಇಲ್ಲ, ಈ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಯಾವುದೂ ಇಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳು ಬರೀಬಹುದು. ಯಾವುದು ಪಿ ಯು ಸಿ ಇದೆ ಸರ್? ಸರ್, ಪಿ ಯು ಸಿದು ಕಳೆದ ವರ್ಷ ನಮಗೆ 120 ಇತ್ತು ಸರ್. ಅಂದರೆ ನಮ್ಮ ಸರ್ಗೂರು ಪಿ ಯು ಸಿಯಲ್ಲಿ 85 ಹಾಸ್ಟೆಲ್ದು ಫೆಸಿಲಿಟಿಗಳಿತ್ತು 85 ವಿದ್ಯಾರ್ಥಿಗಳಿಗೆ. ಯಾಕಂದರೆ ಸೆಕೆಂಡ್ ಪಿ ಯು ಸಿ ಅವರು ಇರ್ತಾರೆ ಅಲ್ಲೇ.
1: ಬೇರೆ ಪ್ರಶ್ನೆ ಇತ್ತ ನಾಗರಾಜ್?
0: ಅಂದ್ರೆ ಈ ಪರೀಕ್ಷೆ ನಡೆಸ್ತಾ ಇರೋದು ನಾವು ಬರೀ ಟ್ಯಾಲೆಂಟ್ ಸರ್ಚಿಗೆ ಮಾತ್ರ. ಸೊ ಪಿ ಯು ಸಿ ಅಂತದ್ದು ನಾವಿನ್ನು ಮುಂದುವರಿಸಬೇಕಾಗಿದೆ. ಆದ್ರೆ ಅಲ್ಲಿಗೆ ನೀವು ಪ್ರವೇಶ ತಗೊಳ್ಬೇಕಂದ್ರೆ ಈ ಪರೀಕ್ಷೆ ಬರೀಬೇಕು,
1: ಬರೀತಾರೆ. ಧನ್ಯವಾದಗಳು ನಾಗರಾಜ್ ಅವರಿಗೆ ಕರೆ ಮಾಡಿದ್ದಕ್ಕೆ.
0: ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು. ಸೊ ಕಳೆದ ಸಲ ನಮ್ಗೆ ಇದು ಅನುಭವ ಆಯ್ತು. ರಿಜಿಸ್ಟರ್ ಆಗಿರಲ್ಲ, ಆದ್ರೆ ಅವ್ರು ಎಕ್ಸಾಮ್ ಬಂದ್ಬಿಡ್ತಾರೆ. ಸೊ ಈಗ ಯಾವ್ದೇ ಸಿಇಟಿ ಅಥವಾ ನೀಟ್ ಪರೀಕ್ಷೆಗೆ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಅವ್ರು ನೇರವಾಗಿ ಹೋಗಿ ಬರೀ ಅವಕಾಶ ಇರಲ್ಲ. ನಾವು ಅದೇ ಸೀರಿಯಸ್ನೆಸ್ ತಂದಿದೀವಿ ಈ ಸಲ. ಸೊ ಮಕ್ಕಳು ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ನೇರವಾಗಿ ಬರೆಯೋ ಪರೀಕ್ಷೆಗೆ ಅವಕಾಶ ಇರಲ್ಲ. ಸೊ ನಾನು ಡೈರೆಕ್ಟ್ ಸ್ಪಾಟ್ ಅಲ್ಲೇ ಬಂದು ನಾನು ರಿಜಿಸ್ಟರ್ ಆಗ್ತೀನಿ ಅಂದ್ರೆ ಅವಕಾಶ ಇರಲ್ಲ. ಸೊ ಅದಕ್ಕೆ ಯಾರೆಲ್ಲ ಬರಿಬೇಕು ಅಂತ ಆಸಕ್ತಿ ಇರ್ತಾರೋ ರಿಜಿಸ್ಟರ್ ಮಾಡೋದು ಕಡ್ಡಾಯ.
1: ಅಂದ್ರೆ ಈ ಒಂದು ಪರೀಕ್ಷೆ ಬರಬೇಕಾದ್ರೆ ಸಂಸ್ಥೆ ಕಡೆಯಿಂದ ಮಾತ್ರ ರೆಪ್ರೆಸೆಂಟ್ಗಳು ಇರ್ತಾರೆ ಅಥವಾ ಸರ್ಕಾರಿ ಶಾಲೆ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಹೇಗೆ ಸರ್?
0: ಸರ್, ಇದರಲ್ಲಿ ಎರಡು ಥರನೂ ಇದೆ. ಒಂದು ನಮಗೆ ಪ್ರಿಪ್ರೇಷನ್ಗೆ ಅಂತ ಹಂತಕ್ಕೆ ಬಂದಾಗ ಎಲ್ಲ ಸೇರಿನೇ ಮಾಡ್ತೀವಿ. ಸೊ ಇದು ನಮ್ಮ ಸಂಸ್ಥೆಲೇ ಸುಮಾರು ವಿದ್ಯಾರ್ಥಿಗಳಿದ್ದಾರೆ, ಅಂದರೆ ಆಗಲೇ ಹೇಳಿದಾಗೆ ನಮ್ಮ ಅಲುಮ್ನೈಸ್ ಇದ್ದಾರೆ. ಸೊ ಅವರೇ ನಡ್ಸ್ಕೊಂಡು ಬರ್ತಾ ಇರೋಂಥ ಕಾರ್ಯಕ್ರಮ ಇದಾಗ್ತಾ ಇದೆ. ಸೊ ಅವರಲ್ಲೇ ಸುಮಾರು ಜನ RIE ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಅಜಿಂ ಪ್ರೇಮ್ಜಿಯಲ್ಲಿ ಓದ್ತಾ ಇದ್ದಾರೆ. ಸೊ ಅವ್ರು ಓದ್ತಾ ಇರೋಂಥ ಕೋರ್ಸ್ಗಳೇ ಇದು. ಸೊ ಅವರು ನಮ್ಮ ಜೊತೆಲಿ ಸೇರಿ, ಸೊ ಸಂಸ್ಥೆಯಲ್ಲಿರುವಂತಹ ಶಿಕ್ಷಕರು ಸೊ ಸೇರಿ ಈ ಪರೀಕ್ಷೆಗಳನ್ನ ನಾವು ಮಾಡ್ತಾ ಇದ್ದೀವಿ.
1: ಸೊ ಈ ಒಂದು ಕಾರ್ಯಕ್ರಮದ ಒಂದು ಯಶಸ್ವಿ ಆಗಲಿ ಈ ಒಂದು ಶಿಕ್ಷಕರ ಪಾತ್ರ ಕೂಡ ಬಹಳ ಮುಖ್ಯ. ಹೇಗಿದೆ ಸರ್ ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಯಲ್ಲಿ ಶಿಕ್ಷಕರ ಪಾತ್ರ ಹೇಗೆ?
0: ಹೌದು, ಶಿಕ್ಷಕರ ಪಾತ್ರ ತುಂಬ ಮುಖ್ಯನೇ. ಯಾಕಂದರೆ ನಮಗೆ ಮುಖ್ಯವಾಗಿ ಅವರು ಈ ಮಕ್ಕಳಿಗೆ ಎಷ್ಟು ವಿಷಯಗಳನ್ನ ತಿಳಿಸಿ, ಹೌದು ಈ ಥರ ಪರೀಕ್ಷೆ ಇದೆ, ನೀವು ಬರೀರಿ, ಸೊ ಇಷ್ಟೊಂದು ಅವಕಾಶಗಳು ಆಗುತ್ತೆ, ಅಥವಾ ನೀವೊಂದು ಯಾವುದೋ ವಿಚಾರಗಳನ್ನ ಕಲಿತೀರಾ ಅಂತ ಪ್ರೋತ್ಸಾಹ ಕೊಟ್ಟರೆ ಸೊ ಈ ವಿದ್ಯಾರ್ಥಿಗಳು ಮುಂದೆ ಬರೋದಕ್ಕೆ ಸಾಧ್ಯತೆ ತುಂಬ ಹೆಚ್ಚು. ಯಾಕಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೂ ತಮ್ಮ ಫೇವ್ರೆಟ್ ಒಂದು ಟೀಚರ್ ಇರ್ತಾರೆ. ಸೊ ಶಿಕ್ಷಕರ ಪಾತ್ರ ತುಂಬ ಮುಖ್ಯ. ಸೊ ಶಿಕ್ಷಕರು ಇದನ್ನ ಮಕ್ಕಳಿಗೆ ತಿಳಿಸೋದಕ್ಕೆ ತುಂಬಾ ಆಸಕ್ತಿ ವಹಿಸ್ತಾ ಇದ್ದಾರೆ. ಸೊ ನಮ್ಮ ಎನ್ರೋಲ್ಮೆಂಟ್ ಅಲ್ಲೂ ಅಷ್ಟೇನೆ. ಸೊ ಸುಮಾರು ಜನ ಏನ್ ಮಾಡಿದ್ದಾರೆ, ಒಂದು ಶಿಕ್ಷಕರು ತಮ್ಮ ನಂಬರೇ ಕೊಟ್ಬಿಟ್ಟು ರಿಜಿಸ್ಟರ್ಗಳು ಮಾಡ್ತಾ ಇರ್ತಾರೆ. ಸೊ ಈ ಸಲ ಅದನ್ನು ಸಹ ಸ್ವಲ್ಪ ಗಮನ ಹರಿಸ್ಬೇಕು ಅಂತಾನೂ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳದೇ ಆಧಾರ್ ನಂಬರ್ ಕೊಟ್ಟು ವಿದ್ಯಾರ್ಥಿಗಳ ಹೆಸರಲ್ಲೇ ಅವರು ರಿಜಿಸ್ಟರ್ ಮಾಡಬೇಕು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಸರ್.
1: ನಮಸ್ತೆ, ತಮ್ಮ ಹೆಸರು?

0: ನನ್ನ ಹೆಸರು ದೊಡ್ಡ
1: ದೊಡ್ಡ ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ಈಗ ಮಕ್ಕಳ ಅನ್ವೇಷಣೆ ಮಾಡಿ ಉಚಿತ ಶಿಕ್ಷಣ ಮಾಧ್ಯಮಕ್ಕೆ ಪ್ರಚೋದನೆ ಮಾಡತಕ್ಕಂತ ವಿವೇಕಾನಂದಕ್ಕೆ ನಾನೊಂದು ವಿಜಯಪೂರ್ವಕ
1: ಅಭಿನಂದಿಸ.
0: ಪ್ರಸ್ತುತ ಪ್ರಪಂಚದಲ್ಲಿ ಮಕ್ಕಳ ಒಂದು ಜ್ಞಾನಾರ್ಜನೆ ಅದ್ಭುತವಾಗಿರ್ತಕ್ಕಂತ ಒಂದು ಕ್ರಿಯೆ ಇದೆ. ಆ ಕ್ರಿಯೆಯನ್ನ ಮೂಡಿಸ್ಲಿಕ್ಕೆ ನೀವು ಒಂದು ಚೈತನ್ಯ ತುಂಬಿರೋದಕ್ಕೆ ನಾನು ನಿಮಗೆ ಎಷ್ಟು ಹೃದಯಪೂರ್ವಕ ಅಭಿನಂದನೆ ಹೇಳಿದ್ದು ಇರ್ತು. ಅದೇ ರೀತಿ ಸರ್ಕಾರದ ಇಲಾಖೆಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಮಕ್ಕಳ ಪ್ರಗತಿ ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ಹೇಳಿದೆ.
2: ಧನ್ಯವಾದಗಳು ಸಿದ್ನಾಯಕ್ ಅವರೇ, ನೀವು ಹೇಳಿದ್ದು ಸೊ ನಮಗೂ ಅದು ಖುಷಿ ವಿಚಾರ. ಆದರೆ ಇನ್ನೊಂದು ಕಡೆಯಿಂದ ನಾವು ನೋಡಿದ್ರೆ ಎಲ್ಲನೂ ಸರ್ಕಾರನೇ ಮಾಡೋಕ್ಕಾಗಲ್ಲ. ಸೊ ನಮ್ಮಂಥ ಸಂಘ ಸಂಸ್ಥೆಗಳು ಮುಂದೆ ಬಂದು ಈಗ ಪ್ರಾರಂಭದಲ್ಲೇ ನಾನು ಹೇಳಿದೆ ಸರ್ಕಾರನೇ ಒಂದು ನಡೆಸ್ತಾ ಇತ್ತು ಎನ್ ಟಿ ಎಸ್ ಸಿ ಪರೀಕ್ಷೆ ಅಂತ. ಸೊ ಅವರು ನಿಲ್ಲಿಸಿದ್ರು ಅಂತ ನಾವೇನು ಸುಮ್ಮನೆ ಆಗಲಿಲ್ಲ. ಯಾಕಂದರೆ ಪ್ರತಿಭೆಗಳಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ಗ್ರಾಮದಲ್ಲೂ ಪ್ರತಿಭೆ ವಿದ್ಯಾವಂತರು ಇದ್ದಾರೆ. ಸೊ ಆದರೆ ಅದನ್ನು ಗುರುತಿಡಿಯೋರು ಬೇಕು. ಸೊ ಕೆಲವು ಶಿಕ್ಷಕರು ತಮ್ಮ ಹಂತದಲ್ಲೇ ಗುರುತಿಡಿತಾ ಇರ್ತಾರೆ, ಅವ್ರಿಗೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಸೊ ಕೆಲವು ಟೈಮು ಇದಕ್ಕೆ ಅಪ್ಲೈ ಮಾಡು, ಅದಕ್ಕೆ ಅಪ್ಲೈ ಮಾಡು, ನೀನು ಈ ಹಂತಕ್ಕೆ ಹೋಗ್ಬೇಕು, ಆ ಹಂತದಲ್ಲಿ ಪರೀಕ್ಷೆ ಬರೀಬೇಕು ಅಂತ ಶಿಕ್ಷಕರು ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಬಟ್ ಎಲ್ಲ ಶಿಕ್ಷಕರು ಆ ರೀತಿ ಮಾಡೋಕ್ಕಾಗುತ್ತಾ ಅಂದರೆ ಸಾಮರ್ಥ್ಯ ಇರಲ್ಲ. ಕೆಲವು ನಾನು ಖುದ್ದಾಗಿ ಕೆಲವು ಶಿಕ್ಷಕರನ್ನ ಭೇಟಿ ಮಾಡಿದ್ದೀನಿ, ಅವರೇ ತಮ್ಮ ಸ್ವಂತ ಖರ್ಚೆ ಹಾಕ್ಬಿಟ್ಟು ಮಕ್ಕಳಿಗೆ ಕಳಿಸಿರ್ತಾರೆ. ಸೊ ಯಾವುದೇ ಪ್ರತಿಭೆಗಳು ಒಂಚೂರು ಹಿಂದೆ ಉಳಿಬಾರ್ದು ಅಂದ್ಬಿಟ್ಟು ಒಂದು ಹೆಜ್ಜೆ ಮುಂದೆನೇ ಹೋಗ್ತಾರೆ ಶಿಕ್ಷಕರು. ಸೊ ಅದರಲ್ಲಿ ನಮ್ಮದು ಒಂದು ಚಿಕ್ಕ ಕೊಡುಗೆ ಅಂತಲೇ ಹೇಳ್ಬೋದು. ಸೊ ಈ ಟ್ಯಾಲೆಂಟ್ ಸರ್ಚಲ್ಲಿ ಈ ಒಂದು ಪ್ರತಿಭಾನ್ವೇಷಣೆ ಪರೀಕ್ಷೆಗಳಲ್ಲಿ
0: ಈಗ ಅದಕ್ಕೆ ಸರ್ ಈಗ ಪ್ರತಿಭಾನ್ವೇಷಣ ಪರೀಕ್ಷೆಯನ್ನ ತಾವು ಮಾಡ್ತಾ ಇದ್ರಿ. ಒಂದು ಸರ್ಕಾರನು ಕೂಡ ಪ್ರತಿಭಾನ್ವೇಷಣೆ ಎಕ್ಸಾಮ್ ಮಾಡಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಜಿಲ್ಲೆ ಬಂಜಾರು ಕರೆದು ಆ ಮಕ್ಕಳ ಪ್ರದರ್ಶನ ಮಾಡಬಹುದಲ್ಲ, ಅದಕ್ಕೆ ನೀವು ಒಂದು ಮೆಮೊರೆಂಡಮ್ ನ ಸರ್ಕಾರ ಕಳಿಸಬಹುದಲ್ಲ ಅಂತ ನನ್ನ ಒಂದು ಮನವಿ ಏನಿದೆ ಸಮರ್ಪಿಸ್ತಾ
2: ಇದ್ದೀನಿ. ಅದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ನಮ್ಮ ಹಂತದಲ್ಲಿ ಏನು ಸರ್ಕಾರಿ ಅವ್ರಿಗೆ ಗಮನಕ್ಕೆ ತರಬೇಕು ಅದನ್ನ ಖಂಡಿತ ಮಾಡೋಣ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ ಶೇಕಡ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು.

0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ 6.4% ಕುಸಿದಿದೆ ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು 6.9% ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ 8.2% ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1.84 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026 ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ 37% ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587 ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ

0: ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21 ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಧನ್ಯವಾದಗಳು ದೊಡ್ಡ ಸಾಧನೆ ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಹೇಗೆ ಬಳಸ್ಕೊಳ್ಬೋದು ಸರ್?
2: ನಾನು ಆಗಲೇ ಹೇಳಿದೆ, ಮಕ್ಕಳಿಗೆ ನಾವು ಈಗಾಗಲೇ 10ನೇ ತರಗತಿ ಮತ್ತು ಹೈಸ್ಕೂಲ್ ರಿಲೇಟೆಡ್ ಆಗಿ ಗಣಿತ ಮತ್ತು ವಿಜ್ಞಾನದಲ್ಲಿ ನಾವು ಈಗಾಗಲೇ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀವಿ. ಇದು ಬರೀ ಇಷ್ಟೇ ಅಲ್ಲ, ನಾವು ಮುಂದುವರಿಸ್ಬೇಕು ಅಂತಲೂ ಇದ್ದೀವಿ. PU ಹಂತದಲ್ಲೂ ಮಕ್ಕಳಿಗೆ ಈ ಸೌಲಭ್ಯಗಳು ಸಿಗಬೇಕು ಅಂತ. ಅಂದರೆ ಬರೀ ಸರ್ಗೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ PUC ಮಕ್ಕಳು ಎಲ್ಲೇ ಓದ್ತಾ ಇದ್ರು ಅವ್ರಿಗೂ ಒಂದಷ್ಟು ಶೈಕ್ಷಣಿಕವಾಗಿ ಒಂದಷ್ಟು ವಿಷಯ ಆಧಾರಿತವಾಗಿ ಅವ್ರಿಗೆ ಸೌಲಭ್ಯಗಳು ಸಿಗಬೇಕು. ಈಗ ಉದಾಹರಣೆಗೆ ಒಂದು ವಿಚಾರಗಳು ಕೆಲವು ಬೇಸರ ಆಗುತ್ತೆ, ಕೆಲವು ಕಾಲೇಜ್ಗಳು ಮುಚ್ಚುತ್ತವೆ. ಈಗ ಉದಾಹರಣೆಗೆ ನಾವು ನೋಡಿದ್ರೆ ನಾ ಇಲ್ಲೇ ಹತ್ರದಲ್ಲಿಂತ ಭೀಮಟ್ಕೆರೆ KPS ಶಾಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ವು. ಸೊ ನಮ್ಗೂ ಸಹ ಡೋನರ್ ಸಮಸ್ಯೆಯಿಂದ ಅಲ್ಲಿ ಕಾರ್ಯಕ್ರಮ ಕೆಲವು ಮುಂದುವರೆಕ ಆಗಿದ್ದಿಲ್ಲ. ಈಗ ಅಲ್ಲಿ ಕಾಲೇಜ್ ಇದೆ, ಸೈನ್ಸ್ ಕಾಲೇಜ್. ಸೊ ಈಗ ಅದು ಮುಚ್ಚುವಂತ ಹಂತದಲ್ಲಿದೆ. ಸೊ ಅದಕ್ಕೆ ಅಲ್ಲಿರೋ ವಿಜ್ಞಾನ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಅಥವಾ ಏನ್ ಮಾಡ್ಬೇಕು? ಸೊ ಅವ್ರಿಗೆ ಇಲ್ಲ ಅಂದ್ರೆ ಕೋಟೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಪ್ರೈವೇಟ್ ಕಾಲೇಜಿಗೆ ಸೇರ್ಬೇಕು. ಸೊ ಫೀಸ್ ಅಷ್ಟು ಕಟ್ಟಕ್ ಆಗುತ್ತೋ ಇಲ್ವೋ ಗೊತ್ತಿರಲ್ಲ, ಈಗ ಮನೆಯಲ್ಲಿ ಎಷ್ಟು ಚಾಲೆಂಜ್ ಇರುತ್ತೆ, ಆದ್ರೂ ಪ್ರತಿಭೆವಂತ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅವ್ರಿಗೆ ಸೌಲಭ್ಯಗಳು ಸಿಗ್ಬೇಕು ಅಥವಾ PU ಹಂತದಲ್ಲಿ ಏನೆಲ್ಲ ಅವ್ರಿಗೆ ಸಿಗ್ಬೇಕು, ಸೊ ಕೊಡ ಪ್ರಯತ್ನದಲ್ಲಿ ನಮ್ಮ ಈ ಒಂದು ಅನ್ವೇಷಣೆ ಕಾರ್ಯಕ್ರಮವನ್ನು ಮಾಡ್ತಾ ಮುಂದೆ ಹೋಗೋಣ ಅನ್ನೋದಲ್ಲಿ ನಾವಿದ್ದೀವಿ.
1: ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತೀರಿ. ಈ ಒಂದು ಅನ್ವೇಷಣೆ ಕಾರ್ಯಕ್ರಮದ ಒಂದು ಪ್ರಮುಖ ಗುರಿ ಉದ್ದೇಶಗಳೇನು?

0: ಈ ಒಂದು ಕಾರ್ಯಕ್ರಮದಲ್ಲಿ ನೋಂದಣಿಯನ್ನು ಮಾಡಿಕೊಳ್ಬೇಕು ಮತ್ತೆ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ಸರ್, ಒಂದು ವೇಳೆ ಏನಾದರೂ ಅವರು ಅರ್ಜಿ ಸಲ್ಲಿಸುವಾಗ ಅಥವಾ ಏನಾದರೂ ಸಮಸ್ಯೆಗಳಾದಾಗ ಹೇಗೆ ಯಾರನ್ನು ಅವರು ಸಂಪರ್ಕ ಮಾಡಬೇಕು, ಯಾವ ಥರ ಒಂದು ಸಲಹೆಗಳನ್ನು ಅವರು ಪಡ್ಕೊಳ್ಬೇಕು ಸರ್?
1: ಗಣಿತ, ಅದಕ್ಕೆ ಒಂದು ಎರಡು ನಂಬರನ್ನು ಸಹ ನಾವು ಪ್ರತ್ಯೇಕವಾಗಿ ಇಟ್ಟಿದ್ದೀವಿ. ಸೊ ಇಬ್ರು ಅದಕ್ಕೇನೆ ಅಂತಲೇ ಡೆಡಿಕೇಟೆಡ್ ಆಗಿ ಸ್ಟಾಫ್ ಇರ್ತಾರೆ. ಸೊ ಅವ್ರದ್ದು ಏನೇ ಸಮಸ್ಯೆ ಬಂತು ಅಂದ್ರೂ ಅದನ್ನು ಬಗೆಹರಿಸೋದಕ್ಕೆ. ಸೊ ಒಂದು ಪುನೀತ್ ರಾಜ್ ಅಂತ ಅವ್ರದ್ದು ನಂಬರ್ ಹೇಳ್ತೀನಿ, 9686 81 4 5. ಸೊ ಈ ನಂಬರ್ಗೆ ಕರೆ ಮಾಡಬಹುದು. ಸೊ ಇಲ್ಲ ಅಂದ್ರೆ ಇನ್ನೊಬ್ರು ನಂಬರ್ ಅನ್ನು ಹೇಳ್ತೀನಿ, ಗೋವಿತ್ ಕಿರಣ್ ಅಂತ, 7892 12 83 54. ಈ ನಂಬರ್ಗೆ ಅವರು ಕರೆ ಮಾಡಬಹುದು. ಸೊ ಇದರಲ್ಲಿ ಏನೇ ಅವ್ರಿಗೆ ದಾಖಲಾತಿ ಸಮಯದಲ್ಲಿ ಅಥವಾ ಪರೀಕ್ಷೆಗೆ ಇನ್ನೇನೇ ಬೇಕಾದ್ರೂ ಮಾಹಿತಿಗಳನ್ನ ಈ ನಂಬರ್ಗೆ ಅವರು ಕರೆ ಮಾಡಿದ್ರೆ ಸೊ ಅವ್ರಿಗೆ ನಾವು ಏನೋ ಉತ್ತರಗಳನ್ನ ಕೊಡಬಹುದು.
0: ಓಕೆ ಸರ್, ಕೊನೆಯದಾಗ ಒಂದು ಕರೆ ಇದೆ. ಹಲೋ.
2: ಹಲೋ,
0: ಹಾ ನಮಸ್ತೆ.
2: ಗುಡ್ ಆಫ್ಟರ್ನೂನ್ ಸರ್.
0: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿ? ಬಿ ಆರ್ ಎಸ್ ಇಂದನಾ?
2: ಹೇಳಿ
0: ತಮ್ಮ ಪ್ರಶ್ನೆ ಏನಂತ.
1: ಹೇಳಿ ಸಹನಾ. ಸೊ ನೀವೀಗ 10th ತರಗತಿಯಲ್ಲಿ ಇದ್ದೀರಾ? 10th ತರಗತಿಯಲ್ಲಿ ನೀವು ಈಗ ಸುಮಾರು ವಿಷಯಗಳು, ಗಣಿತ ಮತ್ತು ವಿಜ್ಞಾನಕ್ಕೆ ಒಂದು ಸುಮಾರು ವಿಷಯಗಳನ್ನ ತಿಳ್ಕೊಳ್ತಾ ಇದ್ದೀರಾ. ಸೊ ಇನ್ನೊಂದೇನಂದ್ರೆ, ಈ ಅನ್ವೇಷಣೆ ಬರೋದ್ರಿಂದ ಒಂದು ರಾಜ್ಯ ಹಂತದಲ್ಲಿ ಪರೀಕ್ಷೆ ಯಾವ ರೀತಿ ನಡೆಯುತ್ತೆ, ಎಷ್ಟು ಜನ ನಿಮ್ಮ ಜೊತೆಯಲ್ಲಿ ಕಾಂಪಿಟೇಟರ್ಗಳು ಇರ್ತಾರೆ, ಸೊ ನಿಮ್ಮ ಆಯ್ಕೆ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅನ್ನೋದು ನಿಮ್ಗೆ ಒಂದು ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ನಿಮ್ಮ SLC ಪರೀಕ್ಷೆ ಬರೀತೀರಾ, ಎಷ್ಟು ವಿದ್ಯಾರ್ಥಿಗಳು ಬರೀತಾರೆ ರಾಜ್ಯದಲ್ಲಿ? ಲಕ್ಷಾಂತರ ವಿದ್ಯಾರ್ಥಿಗಳು ಬರೀತಾರೆ. ಸೊ ಈ ರೀತಿ ನಿಮಗೆ ಒಂದು ಅನುಭವ ಆಗುತ್ತೆ. ಸೊ ಟ್ಯಾಲೆಂಟ್ ಸರ್ಚ್ ಅನ್ನೋದಾದ ಅಂದರೆ, ಈ ನಮ್ಮ ಪರೀಕ್ಷೆಯಲ್ಲಿ ನಾವು ನೋಡೋದಾದರೆ ಎಲ್ಲ ಥರ ಶಾಲೆಗಳಲ್ಲೂ ಟಾಪರ್ಸ್ಗಳು ಆಯ್ಕೆ ಆಗ್ತಾರೆ. ಸೊ ಆ ಟಾಪರ್ಸ್ಗಳ ಜೊತೆಲಿ ನೀವು ಕಾಂಪೀಟ್ ಮಾಡ್ತೀರಾ. ಸೊ ಈ ಒಂದು ಸ್ಟೇಟ್ ಕ್ಯಾಂಪ್ ಅಂತ ನಾವು ನೋಡೋದಾಯ್ತು ಅಂದರೆ, ಅಲ್ಲಿ ಬರೋದೆಲ್ಲನೂ ವಿದ್ಯಾರ್ಥಿಗಳು 600 ಅಂಕ ತಗೊಳ್ಳೋರು ಮೇಲೆ ಇರ್ತಾರೆ. ಸೊ ಅವಾಗ ನಿಮಗೆ ಆ ಕಾಂಪಿಟೇಷನ್ ಲೆವೆಲ್ ಅರ್ಥ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿದ್ದೀನಿ, ನಾನು ಎಲ್ಲಿವರೆಗೂ ತಿಳ್ಕೊಳ್ಬೋದು. ಸುಮಾರು ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ ಏನಂದರೆ, ನನಗೆಲ್ಲ ಗೊತ್ತಿದೆ, ನಾನೇ ನಮ್ಮ ಸ್ಕೂಲ್ಗೆ ಟಾಪರ್ ಅಂತ ಅಂದ್ಕೊಂಡಿರ್ತಾರೆ. ಸೊ ಬೇರೆ ಸ್ಕೂಲಲ್ಲೂ ಟಾಪರ್ಗಳು ಇರ್ತಾರೆ ಅಂತಲೂ ಯೋಚನೆ ಮಾಡಬೇಕು. ಸೊ ಆ ಹಂತದಲ್ಲಿ ಅವರು ಸಿದ್ಧತೆಗಳು ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದು ಒಂದು. ಎರಡನೇದು ಆಗಲೇ ನಾನು ಹಂಚ್ಕೊಳ್ತಾ ಇದ್ದೆ. ಸೊ ಸುಮಾರು ವಿಜ್ಞಾನಿಗಳು ಬರ್ತಾರೆ. ಸೊ ಈ ಒಂದು ವಸತಿ ಶಿಬಿರಕ್ಕೆ, ಸ್ಟೇಟ್ ಲೆವೆಲ್ ಕ್ಯಾಂಪಿಗೆ, ಸೊ ಆ ಸೈಂಟಿಸ್ಟ್ಗಳ ಜೊತೆ ಮಾತಾಡುವಂಥ ಅವಕಾಶ ಸಿಗುತ್ತೆ, ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಸಿಗುತ್ತೆ. ಸೊ ಆ ಸದುಪಯೋಗಗಳನ್ನ ನೀವು ಪಡ್ಕೊಳ್ಬೋದು, ಅದು ಎಲ್ರಿಗೂ ಸಿಗಲ್ಲ. ಸೊ ಒಂದಷ್ಟು ಎಕ್ಸ್ಪೋಜರ್ಗಳು ನಿಮ್ಗೆ ಆಗುತ್ತೆ. ಸೊ ನಾನು ಯಾವ ಹಂತದಲ್ಲಿ ನಾನಿದ್ದೀನಿ, ನಾನು ಎಲ್ಲಿ ಗಂಟ ಹೋಗ್ಬೋದು. ಸೊ ಮತ್ತು ನಿಮ್ಮ ಹಿಂದೆ ನಿಮ್ಮ ಮನೆ ಪರಿಸ್ಥಿತಿ ಏನೇ ಇರ್ಬೋದು, ಅದಕ್ಕೆ ಇದು ಯಾವುದು ಸಂಬಂಧ ಅಲ್ಲ. ಬರೀ ದುಡ್ಡಿರೋರು ಮಾತ್ರ ಅಲ್ಲಿಗೆ ಹೋಗ್ಬೋದೇನೋ, ಬರೀ ಸಿಟಿಯವ್ರು ಮಾತ್ರ ಹಿಂಗೆ ಮಾಡ್ಬೋದೇನೋ ಅಂತ ಅಲ್ಲ. ಯಾವುದೇ ವಿದ್ಯಾರ್ಥಿಗಳಿಗೂ ಟ್ಯಾಲೆಂಟ್ ಇದೆ ಅಂದರೆ ಎಲ್ಲಿ ಗಂಟನಾದರೂ ಹೋಗ್ಬೋದು ಅನ್ನೋದಕ್ಕೆ ಈ ಒಂದು ಅನ್ವೇಷಣೆ ಕಾರ್ಯಕ್ರಮ.
0: ಬೇರೆ
2: ಇನ್ನೊಂದು
0: ಸರ್ ಹೇಳ್ತೀರಾ ಏನಂತ?
1: ಸೊ ಯಾಕಂದ್ರೆ ಈಗ 10th ಇಂದನೇ ನೀವು PUC ಮುಂದಿನ ಹಂತಕ್ಕೆ ಹೋಗ್ಬೇಕಾಗಿರೋದು. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೂ ಮತ್ತು ಜನಧ್ವನಿ ತಂಡಕ್ಕೂ.
0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು.
0: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅನ್ವೇಷಣೆ 2026-27 ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಮುಖ್ಯಸ್ಥರಾದ ಶ್ರೀ ಅವಿತ್ ಆನಂದರಾಜ್ರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000531119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.